ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಸವಿಯ ಜುಲೈ ತಿಂಗಳ 30 ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಳು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ನಮ್ಮೂರ ವೈಭವ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮ. 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು

ಗುರುಗಳು ತಮ್ಮ ಶಿಷ್ಯನ ಹತ್ರ ಮಾತಾಡ್ತಾ ಇದ್ರು. ಆ ಶಿಷ್ಯ ತುಂಬಾ ಸಂಪ್ರದಾಯವಾದಿ. ಅಯ್ಯೋ ಅಯ್ಯೋ, ಅವನ್ ತಲೆಗೆ ಒಂದ್ಸಲ ವಿಷಯ ಹೋಯ್ತೋ ಅವನ್ ತೆಗೆಯೋದಿಲ್ಲ, ಅದನ್ನ ಏನಾದ್ರೂ ಬದಲಾಯಿಸಲ್ಲ. ಅವನ್ ಗುರುಗಳು ಕೇಳ್ದ, ಸ್ವಾಮಿ ನೀವು ಕೇಳಿದ್ರೆ ಸಂದೇಹ ಬರ್ತದೆ, ಪಾಪ ಪುಣ್ಯ ಅಂದ್ಮೇಲೆ ನರಕ ಇದ್ದಿರ್ಬೇಕಲ್ಲ, ಮನುಷ್ಯ ಒಳ್ಳೆ ಕೆಲಸ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ತಪ್ಪಿದ ನರಕ ಪ್ರಾಪ್ತಿ ಆಗ್ಬೇಕಲ್ವಾ, ಗುರುಗಳನ್ನ ಕೇಳಿದ್ರಂತ. ನೋಡಪ್ಪ, ಸ್ವರ್ಗ ನರಕ ಅನ್ನೋದು ನಾವು ಮಾಡ್ಕೊಂಡಂತ ಕಲ್ಪನೆಗಳವು. ಸ್ವರ್ಗ ನರಕ ಎರಡು ನಮ್ಮ ಜೀವನದಲ್ಲೇ ಇದಾವಲ್ಲಪ್ಪ. ಮನುಷ್ಯ ಒಳ್ಳೆ ನಡತೆಯಿಂದ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋಬಹುದು, ಕೆಟ್ಟ ನಡತೆಯಿಂದ ತನ್ನ ಜೀವನ ನರಕವನ್ನಾಗಿ ಮಾಡ್ಕೋಬಹುದು. ಅದೆಲ್ಲ ಕಲ್ಪನೆಗಳಪ್ಪ. ನರಕ ಅಂದ್ರೆ ಎಣ್ಣೆಯಲ್ಲಿ ಹಾಕಿ ಸುಡ್ತಾರೆ, ಬೆಂಕಿಯಲ್ಲಿ ಹಾಕಿ ತೂರ್ತಾರೆ, ಏನೋ ಮಾಡ್ತಾರೆ, ತಲೆ ಕೆಳಗೆ ಕಟ್ಟುತ್ತಾರೆ, ಹೊಡಿತಾರೆ, ಏನೇನೋ ಹೇಳ್ತೀವಿ, ಅದೆಲ್ಲ ನಮ್ಮ ಮನಸ್ಸಲ್ಲಿರುವಂತ ಭಾವನೆಗಳು. ಅಂತ ತರ್ಕ ಇಲ್ಲ ಅಂದ್ರು. ಅವನು ಬಿಡ್ತಾ ಇಲ್ಲ, ತಲೆಲಾಡಿಸ್ತಾ ಇದ್ದ, ಇಲ್ಲ ಸ್ವಾಮಿ ನರಕ ಇದೆ, ಬಹಳ ಘೋರ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದ. ಅವ್ರ ಗುರುಗಳು ಏನ್ ಮಾಡಿದ್ರು ಗೊತ್ತಾ, ಒಂಚೂರು ಮಾತು ಬದಲಾಯಿಸ್ಬಿಟ್ಟು ಏನೋ ಯೋಚನೆ ಮಾಡ್ದಂಗೆ ಮಾಡಿ, ಅಲ್ಲಪ್ಪ ನಾ ಒಂದು ವಿಷಯ ಕೇಳಿದೆ, ನಿಮ್ಮ ಮಗನ ಬಗ್ಗೆ ಹೇಳಿದ್ದು ಸರಿನಾ ಅಂತ ಕೇಳ್ದ. ಏನು ಸ್ವಾಮಿ ಅದು ಅಂತ ಅವನು ಕೇಳ್ದ. ಅವ್ನ ಮುಖದಲ್ಲಿ ಆತಂಕ ಕಾಣಿಸ್ತಾ ಇತ್ತು. ಗುರುಗಳು ಹೇಳಿದರು, ನಿಮ್ಮ ಮಗ ಕೆಲವು ಸ್ನೇಹಿತರ ಜೊತೆ ಸೇರಿಕೊಂಡು ಕುಡಿತಾನಂತೆ ವಿಪರೀತ, ಮೊನ್ನೆ ಯಾವುದೋ ಗಲಾಟೆಯಲ್ಲಿ ಸೇರ್ಕೊಂಡು ಜೈಲಿಗೆ ಹೋಗಿದ್ದಂತೆ, ಅಷ್ಟ್ಯಾಕೆ ಅವನ ಜೊತೆ ಕೆಲಸ ಮಾಡೋಕೂಡ ತಕರಾರು ಮಾಡಿದ್ದಾರಂತೆ, ತುಂಬ ಮನಸ್ಸಿಗೆ ತೊಂದರೆ ಆಗಿರಬೇಕಲ್ವಾ ನಿಮಗೆ ಅಂದರು. ಆ ಶಿಷ್ಯನ ಮುಖ ಬಿದ್ದೇ ಹೋಯ್ತು. ಸಂಕಟದಿಂದ ಹೇಳಿದ, ಹೌದು ಸ್ವಾಮಿ, ನನ್ನ ಮಗ ಅನ್ನೋದು ನನ್ನ ಜೀವನ ಕಂಟಿದೊಂದು ಕಳಂಕ ಆಗಿ ಹೋಗಿದೆ. ಪೂರ್ವಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂದ. ಅದು ಯಾವ ಜನ್ಮದಲ್ಲಿ ಮಾಡಿದ ಕರ್ಮನೋ, ಇಂಥ ಮಗ ನನ್ನ ಗಂಟು ಬಿದ್ದಿದ್ದಾನೆ. ದಿನ ಇದೇ ಗೋಳು ಸ್ವಾಮಿ, ನನ್ನ ಹೆಂಡತಿ ದಿನ ಕಣ್ಣೀರಲ್ಲಿ ಕೈ ತೊಳಿತಾಳೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹಾಗಾದ್ರೆ ಒಂದು ಸಲಹೆ ಕೊಡಲ ನಾನು ಅಂದರು ಗುರುಗಳು. ಅವನು ಎದಕ್ಕೂ ತಯಾರಾಗಿದ್ದ. ಸ್ವಾಮಿ ಹೇಳಿ, ಏನಾದರೂ ಮಾರ್ಗದರ್ಶನ ಮಾಡಿ, ನನ್ನ ಮಗ ಸರಿಯಾದರೆ ಸಾಕು. ಆತುರದಿಂದ ಶಿಷ್ಯ ಮುಂದೆ ಕೂತ್ಕೊಂಡ. ಹಾಗಾದರೆ ನಾನು ಹೇಳ್ದಂಗೆ ಮಾಡಿ, ಒಂದು ದಿವಸ ನಿಮ್ಮ ಮಗನ ಕರ್ಕೊಂಡು ಊರವರೆಗಿನ ಬೆಟ್ಟ ಇದೆಯಲ್ಲ, ಬೆಟ್ಟದ ತುದಿ ಕರ್ಕೊಂಡೋಗಿ, ಅಲ್ಲೇ ನಿಮ್ಮ ಇಬ್ಬರು ಬಲಿಷ್ಠ ಆದಂಥ ಸ್ನೇಹಿತರನ್ನ ಇಟ್ಕೊಳ್ಳಿ, ಅಲ್ಲಿ ಕಾಯ್ಕೊಂಡಿರೋ ಕೇಳಿ. ನೀವು ಅಲ್ಲಿ ಹೋದ ತಕ್ಷಣ ಅವ್ರೇನು ಮಾಡಬೇಕು ಗೊತ್ತಾ, ನಿಮ್ಮ ಮಗನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಅವನ ಕಣ್ಣುಗಳು ಕಟ್ಟಬೇಕು, ಬಟ್ಟೆ ಕಟ್ಟಿ ಕಣ್ಣಿಗೆ, ಕೈ ಕಾಲು ಗಟ್ಟಿಯಾಗಿ ಕಟ್ಟಿಬಿಡಿ, ಅಲ್ಲಿ ಗುಡ್ಡದಲ್ಲಿ ಯಾರೂ ಬರಲ್ಲ, ಒಂದಿಷ್ಟು ಒಣ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚಿಬಿಡಿ, ಚೆನ್ನಾಗಿ ಬೆಂಕಿ ಹತ್ತಲಿ, ಬೆಂಕಿ ಜೋರಾಗಿ ಉರಿತಿರ್ಬೇಕಾದ್ರೆ ಐದಾರು ನಮ್ಮ ಜೊತೆಗೆ ಬಲಿಷ್ಠ ಆದವರಿಬ್ಬರು, ಅವ್ರು ಹೇಳಿ ಈ ಹುಡುಗನ ಎತ್ತಿ ಬೆಂಕಿಯಲ್ಲಿ ಹಾಕಿಬಿಡಿ ಅಂಥೇಳಿ, ಹಾಕಿಬಿಟ್ಟು ಬಂದು ಮನೇಲಿ ನಿಶ್ಚಿಂತರಾಗಿ ಮಲ್ಕೊಂಬಿಡಿ ಎದ್ರು. ಶಿಷ್ಯ ಹೌವಾರಿ ಹೋದ, ಇದೇನು ಗುರುಗಳ ಸಲಹೆ ಇದು, ಇಂಥ ಸಲಹೆ ನೀವು ಕೊಡ್ತೀರಾ, ನೀವು ಕ್ರೂರಿಗಳು, ನನಗೆ ಗೊತ್ತಿರಲಿಲ್ಲ ಇಷ್ಟು ಅಂದ. ಗುರುಗಳು ಬೆಂತಟ್ಟು ಹೇಳಿದರು, ನೋಡಪ್ಪ ನಿಮ್ಮ ಮಗ ಅಷ್ಟೊಂದು ತಪ್ಪು ಮಾಡಿದ್ರೆ ಸಹಿತ ಅವನ ಮೇಲಿನ ಪ್ರೀತಿಯಿಂದ ಅವನಿಗೆ ಶಿಕ್ಷೆ ಕೊಡೋಕೆ ತಯಾರಾಗಿಲ್ಲ, ಬೆಂಕಿಯಲ್ಲಿ ಹಾಕೋಕೆ ತಯಾರಾಗಿಲ್ಲ. ನೀವು ನಮ್ಮೆಲ್ಲರ ತಂದೆ ಆದಂಥ ಭಗವಂತ, ನಮ್ಮೆಲ್ಲರಿಗಿಂತ ಪ್ರೇಮಮಯ ಆದಂಥ ಭಗವಂತ ನಮ್ಮ ನರಕದಲ್ಲಿ ಹಾಕಿ ಎಣ್ಣೆಯಲ್ಲಿ ಕರೆದು ಬೆಂಕಿಯಲ್ಲಿ ಹಾಕಿ ಶಿಕ್ಷೆ ಕೊಡ್ತಾನೇನ್ರಿ, ಅಂಥ ಕ್ರೂರೇನೆ ಅವನು, ಭಗವಂತನಂಥ ಕರುಣಾಮಯಿ ಯಾರೂ ಇಲ್ಲ ಅಂದರು. ಶಿಷ್ಯರಿಗೆ ಗುರುಗಳ ಮಾತಿನ ಅರ್ಥ ಆಯಿತು. ಭಗವಂತ ಪರಮ ದಯಾಮಯಿ ಆದವನು, ನಾವು ಕಲ್ಪಿಸಿಕೊಂಡಂಥ ನರಕಕ್ಕೆ ಹಾಕಿ ಬೆಂಕಿಯಲ್ಲಿ ಹಾಕಿ ಎಣ್ಣೆಯಲ್ಲಿ ಕರೆದು ಅದೆಲ್ಲ ಏನೂ ಮಾಡಲ್ಲ, ಅದು ನಾವೇ ಮಾಡಿಕೊಳ್ಳೋದು. ನಮ್ಮ ವಿವೇಕದಿಂದ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋತೀವಿ, ಅವಿವೇಕದಿಂದ ಆತುರದಿಂದ ಅಹಂಕಾರದಿಂದ ದರ್ಪದಿಂದ ಇರೋ ಸುಂದರವಾದ ಜೀವನ ನರಕ ಮಾಡ್ಕೋತೀವಿ. ನರಕವನ್ನು ಸ್ವರ್ಗವನ್ನು ಭಗವಂತ ಮಾಡಿದ್ದಲ್ಲ, ನಮ್ಮ ಕೃತಿಗಳಿಂದ ನಾವೇ ಮಾಡ್ಕೋತೀವಿ. ಭಗವಂತನಿಗೆ ಶಾಪ ಕೊಡೋದು.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಬಳಿಕೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಈಗ ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ನೀಡಿರುವ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಬಾರಿ ವರುಣನ ಕೃಪೆ ಇಲ್ಲದಿರುವುದರಿಂದ ಈ ಆದೇಶವನ್ನು ಪ್ರಶ್ನಿಸುವ ಕುರಿತು ಸಚಿವ ರಾಮಲಿಂಗಾರೆಡ್ಡಿ, ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮೇಲ್ಮನವಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದಿದ್ದಾರೆ. ಬೆಂಗಳೂರಿಗೆ ಮರಳಿದ ನಂತರ ವಿರೋಧ ಪಕ್ಷದ ನಾಯಕರ ಜೊತೆಯೂ ಈ ಬಗ್ಗೆ ಚರ್ಚಿಸಲಾಗುವುದು. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಭೇಟಿ ನೀಡಿ ಅವಲೋಕಿಸಿ ಎಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಅವರಿಗೂ ವಾಸ್ತವ ಪರಿಸ್ಥಿತಿಯ ಅನುಭವ ಆಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ನಿರ್ಧಾರದಿಂದ ರಾಜ್ಯದ ಜನತೆ ಹಾಗೂ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಗಂಭೀರ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಲು ರಾಜಕೀಯ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲ ಪಕ್ಷಗಳ ನಾಯಕರು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಎಂದರು. ರಾಜ್ಯದಲ್ಲಿ ಈಗ ಕೃಷಿ ಚಟುವಟಿಕೆಗಳಿಗೂ ನೀರಿಲ್ಲ, ಜನಸಾಮಾನ್ಯರಿಗೆ ಕುಡಿಯಲು ನೀರಿಲ್ಲದಂತಹ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ಮಂಡಳಿ ತಮಿಳುನಾಡಿಗೆ ನಿರಂತರವಾಗಿ ನೀರು ಬಿಡುವಂತೆ ಆದೇಶಿಸಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆ ತೀವ್ರಗೊಳಿಸಿವೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸರ್ಕಾರ ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆ ಚಾಮರಾಜನಗರ ಬೆಂಗಳೂರು ದಿಂಡಿಗಲ್ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ವಿರುದ್ಧ ಆಕ್ರೋಶ ಹೊರಹಾಕಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದರು. CWRC ಆದೇಶ ಖಂಡಿಸಿ ಮೈಸೂರು ಬೆಂಗಳೂರಿನಲ್ಲಿಯೂ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ DG ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಾಗುವ ಮುನ್ಸೂಚನೆ ಇರುವುದರಿಂದ ಆಗಸ್ಟ್ ಅಂತ್ಯದವರೆಗೆ ಮಳೆ ಪರಿಸ್ಥಿತಿ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಲಾಗುವುದು ಎಂದರು. ಬರಪೀಡಿತ ಪ್ರದೇಶಗಳನ್ನು ಅಧಿಕೃತವಾಗಿ ಘೋಷಿಸಲು ಕೇಂದ್ರ ಸರ್ಕಾರ ಕೆಲವು ಕಠಿಣ ನಿಯಮ ಹಾಗೂ ಮಾನದಂಡಗಳನ್ನು ವಿಧಿಸಿದೆ. ಈ ಮಾನದಂಡಗಳನ್ನು ಸ್ವಲ್ಪ ಸಡಿಲಗೊಳಿಸುವಂತೆ ಕೇಂದ್ರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದು DG ಮಾಹಿತಿ ನೀಡಿದರು. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದ ಬೆಳೆಗಳು ನಾಶವಾಗಿದ್ದರೂ ಸರ್ಕಾರ ಬರ ಘೋಷಣೆ ಮಾಡದೆ ಜನರ ಜೀವದ ಜೊತೆ ಆಟವಾಡುತ್ತಿದೆ ಎಂದು ವಿಪಕ್ಷ ನಾಯಕ R. ಅಶೋಕ್ ಆರೋಪಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ಕೊಳ್ಳದ ಹರಂಗಿ ಜಲಾಶಯದಿಂದ ಕಳೆದ ಒಂದು ತಿಂಗಳಿನಿಂದ ಕದ್ದು ಮುಚ್ಚಿ ನೀರು ಹರಿಸಲಾಗುತ್ತಿದೆ. ಇದರಿಂದ ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಲಿದೆ. ತಕ್ಷಣವೇ ರಾಜ್ಯವನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಮುಂಬರುವ ಶಾಸನಸಭೆಯ ಅಧಿವೇಶನ ನಡೆಯಲು ಬಿಡುವುದಿಲ್ಲ ಎಂದು R. ಅಶೋಕ್ ಎಚ್ಚರಿಕೆ ನೀಡಿದರು. ರಾಜ್ಯದ

0: ಚಿತ್ರದುರ್ಗ ಹಾಗೂ ಹಾಸನ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಅವಲೋಕಿಸಲು ಬಿಜೆಪಿ ಅಧ್ಯಯನ ತಂಡ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಜಿಲ್ಲೆಗಳಲ್ಲಿ ಕಳೆದ 2 ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಸೂರ್ಯಕಾಂತಿ ಬೆಳೆಹಾನಿ ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಬಿಜೆಪಿ ಬರ ಅಧ್ಯಯನದ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರ ಅಧ್ಯಯನ ನಡೆಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು 16,27,661 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 774,971 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು 85.83% ಪ್ರಗತಿಯಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 16,21,961 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 12,79,344 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. 78.88% ಗಣಕೀಕರಣಗೊಂಡು ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದುವರೆಗೆ 40,21,039 ಗಣತಿ ನಮೂನೆ ವಿತರಿಸಲಾಗಿದ್ದು 19,68,056 ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧೆಡೆ ನಿನ್ನೆ ಗುರುಪೌರ್ಣಿಮೆಯನ್ನು ಭಕ್ತಿಭಾವದಿಂದ ಆಚರಿಸಿ ಬದುಕು ರೂಪಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ವ್ಯಾಸ ಪೂರ್ಣಿಮೆ ಎಂದೂ ಕರೆಯಲ್ಪಡುವ ಈ ಹಬ್ಬದ ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು ತಮ್ಮ ಜ್ಞಾನ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಿ ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಸುತ್ತಿರುವ ಕರ್ನಾಟಕ ವಿದ್ಯುತ್ ನಿಗಮ KPCL ಅದಕ್ಕೆ ಅಗತ್ಯ ಕಲ್ಲಿದ್ದಲು ಸಂಗ್ರಹಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇದಕ್ಕೆ ಪೂರಕವಾಗಿ KPCL ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ನಿಗಮದ ಹಿರಿಯ ಅಧಿಕಾರಿಗಳು ಮಹಾರಾಷ್ಟ್ರದ ನಾಗಪುರದಲ್ಲಿರುವ ವೆಸ್ಟರ್ನ್ ಕೋಲ್ಫೀಲ್ಡ್ ಬ್ಯಾರಂಜ್ ಕ್ಯಾಪ್ಟಿವ್ ಕಲ್ಲಿದ್ದಲು ಗಣಿಗಳಿಗೆ ಭೇಟಿ ನೀಡಿದ್ದು KPCL ವತಿಯಿಂದ ನಿರ್ವಹಿಸಲಾಗುತ್ತಿರುವ RTPS ಹೆಚ್ಚುವರಿ ಕಲ್ಲಿದ್ದಲು ರೇಖೆಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸಮ್ಮತಿಸಿರುವ WCL ಅಧಿಕಾರಿಗಳು ಪ್ರಸ್ತುತ ಪ್ರತಿದಿನ ನೀಡುತ್ತಿರುವ ಕಲ್ಲಿದ್ದಲು ಜತೆಗೆ ಪ್ರತಿನಿತ್ಯ 4,000 ಮೆಟ್ರಿಕ್ ಟನ್ ಹೆಚ್ಚುವರಿ ಕಲ್ಲಿದ್ದಲು ಒದಗಿಸಲು ಸಮ್ಮತಿಸಿದ್ದಾರೆ ಎಂದು KPCL ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಪರಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ.

0: ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 91 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಭಿತ್ತಿಯೊಂದಿಲ್ಲದಿರೆ
6: ಚಿತ್ರವೆಂತಿರಲಹುದು
5: ಚಿತ್ರವಿಲ್ಲದ ಭಿತ್ತಿ
6: ಸೊಗಸಹುದದೆಂತು
5: ನಿತ್ಯ ಸತ್ವವೇ ಭಿತ್ತಿ
6: ಜೀವಿತ ಕ್ಷಣಚಿತ್ರ
5: ತತ್ವವೀ ಸಂಬಂಧ ಮಂಕುತಿಮ್ಮ.
4: ಸೊ ಇಲ್ಲಿ ಎಲ್ಲದಕ್ಕೂ ಆಸರೆಯನ್ನು ಒದಗಿಸ್ತಾ ಇರುವಂತಹ ಒಂದು ಶಕ್ತಿಯನ್ನು ಕುರಿತು ನಾವು ನೆನಪು ಮಾಡ್ಕೊಳ್ಬೇಕು ಅನ್ನೋದನ್ನು DVJ ಹೇಳ್ತಾ ಇದ್ದಾರೆ. ಈಗ ಚಿತ್ರ, ಇವಾಗ ಮಕ್ಕಳು ಯಾವುದೋ ಒಂದು ಚಿತ್ರ ಬಿಡಿಸ್ಬೇಕು ಅಂತಂದರೆ ಸುಮ್ಮನೆ ಗಾಳಿಯಲ್ಲಿ ಹಿಂಗೆ ಬರೆದ್ರೆ ಅದೇನೊಂದು ಗೊತ್ತಾಗಲ್ಲ. ಸೊ ಅದಕ್ಕೇನು ಒಂದು ಪೇಪರ್ ಇಟ್ಕೊಂಡು ಆ ಪೇಪರ್ ಮೇಲೆ ಒಂದು ಚಿತ್ರ ಬರೀರಿ ಅಂತೀವಿ, ಒಂದು ಕ್ಯಾನ್ವಾಸ್ ಮೇಲೆ ಒಂದು ಪೇಂಟಿಂಗ್ ಮಾಡಿ ಅಂತ ಹೇಳ್ತೀವಿ, ಅಥವಾ ಒಂದು ಗೋಡೆಯ ಮೇಲೆ ನಾವೇನಾದರೂ ಬರೆದ್ರೆ ಏನು ಬರೆದ್ರು ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಹಾಗೆ ಭಿತ್ತಿ ಅಂದರೆ ಒಂದು ಗೋಡೆ ಅಥವಾ ಒಂದು ಆಧಾರ, ಒಂದು ಕ್ಯಾನ್ವಾಸ್, ಅದು ಇಲ್ಲದೆ ಹೋದರೆ ಚಿತ್ರ ಎಲ್ಲಿಂದ ಬರಬೇಕು? ಚಿತ್ರ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗೆ ನಮ್ಮ ಮನಸ್ಸಿನಲ್ಲಿ ಏನು ಮೂಡ್ತದೋ ಆ ಮೂಡಿದ ಒಂದು ಭಾವನೆಗಳು ವ್ಯಕ್ತವಾಗೋದಕ್ಕೆ ಒಂದು ಆಧಾರ ಅಂತ ಅಂದ್ಕೊಂಡು ನಾವು ಅದನ್ನು ಚಿತ್ರ ರೂಪದಲ್ಲೋ, ಅದನ್ನೇ ನಾವು ಸ್ವಲ್ಪ ವಿಸ್ತರಿಸಿ ಹೇಳೋದಾದರೆ ಒಂದು ಕಾವ್ಯದ ರೂಪದಲ್ಲೋ, ಒಂದು ಬರವಣಿಗೆಯ ರೂಪದಲ್ಲೋ, ಯಾವುದೋ ಒಂದು ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸ್ತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಕೆಲವು ಮಾಧ್ಯಮಗಳಿವೆ. ಇವಾಗ ದೃಷ್ಟಿ ಮಾಧ್ಯಮ ಒಂದು, ದೃಶ್ಯ ಮಾಧ್ಯಮ, ಹಾಗೆ ಶ್ರವಣ ಮಾಧ್ಯಮ ಒಂದು, ಸ್ಪರ್ಶ ಮಾಧ್ಯಮ ಒಂದು. ಸೊ ಹಾಗೆ ಈ ಎಲ್ಲ 5 ರೀತಿಯ ನಮ್ಮ ಜ್ಞಾನೇಂದ್ರಿಯಗಳನ್ನು ಬಳಸ್ತಾ ನಾವು ವಿಷಯಗಳನ್ನು ತಿಳ್ಕೊಳ್ತೀವಿ. ಅದೇ 5 ಜ್ಞಾನೇಂದ್ರಿಯಗಳ ಮೂಲಕ ನಮ್ಮ ಒಳಗೆ ಇರುವಂಥ ಭಾವನೆಗಳನ್ನು ಹೊರಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇಲ್ಲಿ ದೃಶ್ಯ ಮಾಧ್ಯಮ ಕಣ್ಣಿಗೆ ಕಟ್ಟಿದಂತೆ ಅಂತ ನಾವೊಂದು ಪದವನ್ನು, ನುಡಿಗಟ್ಟನ್ನು ಉಪಯೋಗಿಸ್ತೀವಿ. ಕಣ್ಣಿಗೆ ಕಟ್ಟಿದಂತೆ ಅಂತಾರೆ, ಯಾತಕ್ಕೆ ಅದು ಇದು ಮಾಡ್ತೀವಿ ಅಂತಂದರೆ ನಾವು ನೋಡಿದ್ದನ್ನು ಮನಸ್ಸು ಬಹಳ ಚೆನ್ನಾಗಿ ಗ್ರಹಿಸುತ್ತೆ, ಅದು ಚಿತ್ರ ನಮ್ಮ ಮನಸ್ಸಿನ ಪಟಲದಲ್ಲಿ ಅಚ್ಚಳಿಯದಂತೆ ಅದು ಉಳಿಯುತ್ತೆ ಅಂತ. ಸೊ ಹಾಗೆ ನಮ್ಮ ಮನಸ್ಸಿನ ಚಿತ್ರಪಟದಲ್ಲಿ ಹೇಗೆ ಯಾವುದೋ ಒಂದು ವಸ್ತು ಉಳಿಯುತ್ತೋ ಹಾಗೆ ನಾವು ವ್ಯಕ್ತಪಡಿಸುವಂಥ ಭಾವನೆಗಳಿಗೂ ಕೂಡ ಒಂದು ರೀತಿಯ ಸ್ಥಿರತೆ ಬರಬೇಕು ಅನ್ನೋದಾದರೆ ಅದಕ್ಕೆ ಒಂದು ಆಧಾರ ಇರಬೇಕು. ಆಧಾರವೇ ಭಿತ್ತಿ ನಾವು ಚಿತ್ರ ಬರೀಬೇಕಾದ್ರೆ. ಅದು ಇಲ್ಲದೆ ಹೋದರೆ ಚಿತ್ರ ಬರೆಯೋಕ್ಕಾಗಲ್ಲ. ಹಾಗೆಯೇ ಬರೀ ಭಿತ್ತಿ ಇದೆಯಪ್ಪ, ಚಿತ್ರನೇ ಇಲ್ಲ ಅಂತಂದರೆ ಅದು ಬೋಳ್ ಬೋಳಾಗಿ ಕಾಣಿಸುತ್ತೆ, ಅದರಲ್ಲಿ ಸಾರ ಏನೂ ಇಲ್ಲ, ಬರೀ ಪ್ಲೇನ್ ವಾಲ್, ಒಂದು ನಿಸ್ಸಾರವಾದಂಥ ಬಿಳಿ ಗೋಡೆ ಅಥವಾ ಏನು ಬಣ್ಣವೇ ಇಲ್ಲದೆ ಇರೋವಂಥ ಒಂದು ಗೋಡೆ ಇದೆ ಅಂತಂದರೆ ಅದರಲ್ಲಿ ನಮಗೇನು ಆಸಕ್ತಿನೂ ಬರಲ್ಲ, ಅದರಲ್ಲೇನು ಚೆನ್ನಾಗಿದೆ ಅಂತ ನಮಗೇನು ಸೊಗಸು ಅಂತ ನಮಗೆ ಅನಿಸಲ್ಲ. ಅದೇ ಅದರ ಮೇಲೆ ಸುಂದರವಾದಂಥ ಒಂದು ಚಿತ್ರವನ್ನು ನಾವು ಬಿಡಿಸೋಕ್ಕೆ ಸಾಧ್ಯವಾದರೆ ಆಗ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಾವು ಅಂದ್ಕೊಳ್ತೀವಿ. ಸೊ ಭಿತ್ತಿಗೆ ಸೌಂದರ್ಯ ಬರೋದು ಚಿತ್ರದಿಂದ.

ಚಿತ್ರಕ್ಕೆ ಅಸ್ತಿತ್ವ ಬರೋದು ಭಿತ್ತಿಯಿಂದ. ಸೊ ಹೀಗೆ ಭಿತ್ತಿ ಚಿತ್ರಗಳು ಒಂದಕ್ಕೊಂದು ಆಸರೆ, ಅದಿದ್ರೆ ಇದು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು, ಚಿತ್ರ ಇಲ್ಲದೆ ಹೋದರೂ ಕೂಡ ಭಿತ್ತಿ ಇರಬಲ್ಲದು. ಆದರೆ ಭಿತ್ತಿಯೇ ಇಲ್ಲದಿದ್ದರೆ ಚಿತ್ರಕ್ಕೆ ಅಸ್ತಿತ್ವವೇ ಇಲ್ಲ. ಸೊ ಮೂಲ ಇರಬೇಕಾಗಿರುವಂಥದ್ದು ಭಿತ್ತಿ. ಆ ಭಿತ್ತಿಯ ಮೇಲೆ ಸುಂದರವಾದಂಥ ಚಿತ್ರಗಳನ್ನು ರಚಿಸೋದಕ್ಕೆ ಸಾಧ್ಯ. ಸೊ ಅದು ಎಷ್ಟು ವೈವಿಧ್ಯಮಯವಾಗಿ ನಾವು ರಚಿಸ್ತೀವೋ ಅಷ್ಟಕ್ಕಷ್ಟು ಅದು ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಬಹಳ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡ್ತಾರೆ ಅನ್ನುವಂಥ ಆರ್ಟಿಸ್ಟ್ಗೆ ನಾವು ಯಾವುದಾದ್ರೂ ಒಂದು ಭಿತ್ತಿಯನ್ನು, ಒಂದು ಕ್ಯಾನ್ವಾಸನ್ನು ಕೊಟ್ಟರೆ ಅದರಲ್ಲಿ ಅದೆಷ್ಟೋ ರೀತಿಯ ಬಣ್ಣಗಳನ್ನು ಅವರು ಮೂಡ್ಸೋಕ್ಕೆ ಸಾಧ್ಯ. ಎಷ್ಟೋ ರೀತಿಯ ಹಕ್ಕಿಗಳನ್ನು ಅಲ್ಲಿ ಬಿಡಿಸ್ಬೋದು, ಹೂವು, ಎಲ್ಲ ರೀತಿಯ ಗಿಡಗಳು, ಬಣ್ಣ ಬಣ್ಣದ ಹೂವುಗಳು, ಹಣ್ಣುಗಳು. ಸೊ ಹೀಗೆ ಆ ಬಣ್ಣಗಳನ್ನು ಹೆಚ್ಚು ಮಾಡಿದಷ್ಟು, ವೈವಿಧ್ಯತೆಯನ್ನು ಹೆಚ್ಚು ಮಾಡಿದಷ್ಟು ನೋಟ ಇನ್ನೂ ಸುಂದರವಾಗ್ತಾ ಹೋಗುತ್ತೆ. ನಮಗೂ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ಆ ವೈವಿಧ್ಯತೆ ಚಿತ್ರಕ್ಕೆ ಬಂತು, ಆದರೆ ಆ ಚಿತ್ರ ಭಿತ್ತಿಯ ಆಧಾರದ ಮೇಲೆ ನಿಂತಿದೆ. ಆ ಭಿತ್ತಿಯ ಇಲ್ಲದೆ ಹೋದರೆ ಚಿತ್ರ ಇರಲ್ಲ. ಸೊ ಅದು ಬಹಳ ಮುಖ್ಯವಾದಂಥದ್ದು. ಭಿತ್ತಿ ಪ್ಲೇನ್ ಆಗಿದ್ದು ಬಿಟ್ಟರೆ ಪ್ರಯೋಜನ ಇಲ್ಲ, ಅದಕ್ಕೇನಾದರೂ ಒಂದು ಬಣ್ಣ ಕೊಡಬೇಕು. ಸೊ ಹೀಗೆ ಅದಕ್ಕೆ ಒಂದು ರೀತಿಯ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ. ಒಂದು ಮೂಲ, ಅದೇ ಆಸರೆ, ಆಧಾರ, ಆ ಆಧಾರದ ಮೇಲೆ ಇನ್ನೊಂದು ನಿಂತಿದೆ. ಆದರೆ ಅದು ಸೊಗಸು, ಚೆನ್ನಾಗಿದೆ ಅದು. ಅದನ್ನು ನಾವು ಇದೇನು ಚೆನ್ನಾಗಿಲ್ವಲ್ಲಪ್ಪ, ಅದೇ ಮೂಲ, ಅದೇ ಒಳ್ಳೆಯದು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಇದನ್ನು ಗೌರವಿಸಿ, ಇದನ್ನು ಸ್ವೀಕರಿಸಬೇಕು, ಇದನ್ನು ರಕ್ಷಿಸಿ ಪೋಷಿಸಬೇಕು. ಆದರೆ ಆ ಆಧಾರವನ್ನು ನಾವು ಮರೆಯೋ ಹಂಗಿಲ್ಲ. ಸೊ ಬರೀ ಚಿತ್ರವನ್ನೇ ನೋಡ್ತಾ ಚಿತ್ರದ ಸೌಂದರ್ಯದಲ್ಲೇ ನಾವು ಮುಳುಗೋದ್ವಿ ಅಂತಂದರೆ, ಭಿತ್ತಿಯನ್ನೇ ಮರೆತು ಹೋದ್ವಿ ಅಂತಂದರೆ ಅಸ್ತಿತ್ವಕ್ಕೆ ಅಪಾಯ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರಪಂಚಕ್ಕೂ ಕೂಡ ಅದೇ ರೀತಿ, ಇಡೀ ವಿಶ್ವದ ಈ ಚಿತ್ರಕ್ಕೆ ಭಿತ್ತಿ ಯಾವುದು ಅಂತಂದರೆ ಆ ನಿತ್ಯ ಸತ್ವ. ನಿತ್ಯ ಅಂತಂದರೆ ಪರ್ಮನೆಂಟ್, ಯಾವಾಗಲೂ ಇರೋವಂಥದ್ದು. ನಾವು ಕಳೆದ ಸರ್ತಿ ಕಾಲದ ಒಂದು ಅಖಂಡತೆಯನ್ನು ನಾವು ಮಾತಾಡಿದಂತೆ, ಈ ಸತ್ವ ಎಲ್ಲಕ್ಕೂ ಆಧಾರವಾಗಿ ನಿಂತಿರೋವಂಥ ಸತ್ವ ನಿತ್ಯ ಅಂತಂದರೆ ಅದು ಪರ್ಮನೆಂಟ್ ಆಗಿರುತ್ತೆ. ಆ ಪರ್ಮನೆಂಟ್ ಚಿತ್ರ ಒಂದು ಕ್ಯಾನ್ವಾಸ್ ಮೇಲೆ ಬೇರೆ ಬೇರೆ ಚಿತ್ರಗಳು ಮೂಡ್ತವೆ. ಬೇರೆ ಬೇರೆ ಚಿತ್ರಗಳು ಸ್ವಲ್ಪ ದಿನ ಒಂದು ಚಿತ್ರ ಇತ್ತು, ಆಮೇಲೆ ಅದನ್ನೇ ಅಳಿಸ್ಬಿಟ್ಟು ಇನ್ನೊಂದು ಚಿತ್ರ ಬರೆದ್ವಿ, ಆಮೇಲೆ ಅದನ್ನೇ ಪೇಂಟ್ ಬದಲಾಯಿಸಿದ್ವಿ. ಸೊ ಹಾಗೆ ಜೀವಿತ ಅನ್ನೋವಂಥದ್ದು ಕ್ಷಣ ಚಿತ್ರ, ಒಂದು ಸ್ವಲ್ಪ ಹೊತ್ತು ಕಾಣಿಸುತ್ತೆ, ಆಮೇಲೆ ಅದು ಮಾಯ ಆಯಿತು, ಇನ್ನೊಂದು ಬಂತು ಅಂತ. ಸೊ ಇದನ್ನು ನಾವು ಸಿನಿಮಾಗೆ ಭಾಳ ಚೆನ್ನಾಗಿ ಹೋಲಿಸ್ಕೊಳ್ಬಹುದು. ಸಿನಿಮಾ ಸ್ಕ್ರೀನ್ ಇರುತ್ತೆ, ನಾವು ಸಪೋಸ್ ಯಾವುದೋ ಥಿಯೇಟರ್ನಲ್ಲಿ ಸಿನಿಮಾಗೆ ಹೋದ್ವಿ ಅಂತ ಅಂದ್ಕೊಳ್ಳೋಣ. ಹೋದಾಗ ಸಿನಿಮಾ ಶುರುವಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಆಗ ನಾವು ಕತ್ಲೆನಲ್ಲಿ ನಮ್ಮ ಸೀಟನ್ನು ಹುಡ್ಕೊಂಡು ಹೋಗಿ ಕಷ್ಟದಲ್ಲಿ ಕೂತ್ಕೊಂಡು ಹಿಂಗೆ ಎದುರುಗಡೆ ನೋಡಿದ್ರೆ ನಮಗೆ ಕಾಣಿಸೋವಂಥದ್ದು ಬರ್ತಾ ಇರೋವಂಥ ಚಿತ್ರ ಅಲ್ವಾ. ಅಲ್ಲೇನೋ ಫೈಟಿಂಗು ಏನೋ ಆಗ್ತಾ ಇದೆ ಅಂತಂದರೆ ನಮಗೆ ಕಾಣಿಸೋವಂಥದ್ದು ಫೈಟಿಂಗು. ಸೊ ನಾವೇನು ಅನ್ಕೋತೀವಿ, ಅಲ್ಲಿ ಫೈಟಿಂಗ್ ಆಗ್ತಾ ಇದೆ ಅಂತ ನಾವು ಅನ್ಕೋತೀವಿ. ಅಥವಾ ಯಾರ್ದೋ ಗೋಳಾಡ್ತಾ ಇದ್ದಾರೆ ಅಂತ ಅನ್ಕೋಣ, ಓ ಅಲ್ಲಿ ಯಾರೋ ಗೋಳಾಡ್ತಿದ್ದಾರಪ್ಪ, ಅಳ್ತಾ ಇದ್ದಾರಪ್ಪ ಅಂತ ಅನ್ಕೋತೀವಿ. ಇನ್ಯಾರೋ ಏನೋ ತಮಾಷೆ ನಗ್ತಾ ಇದ್ದಾರೆ ಅಂತಂದರೆ ಆ ತಮಾಷೆ ಅಲ್ಲಿ ನಡೀತಾ ಇದೆ ಅಂತ ನಾವು ಅನ್ಕೊಳ್ತೀವಿ. ಯಾಕೆ? ನಮಗೆ ಚಿತ್ರ ಕಾಣಿಸ್ತಾ ಇದೆ. ಎರಡೂವರೆ ಗಂಟೆ ಸಿನಿಮಾ ಆಯಿತು, ಕಡೆಯವರೆಗೂ ನಾವು ಕೂತಿದ್ವಿ ಅಂತ ಅನ್ಕೋಣ. ಚಿತ್ರ ಮುಗಿದ ನಂತರ ಅದೇನೋ ಮುಕ್ತಾಯ ಅಂತ ಬಂತು, ಸಮಾಪ್ತಂ ಅಂತ ಬಂತು, ಆಮೇಲೆ ಏನೋ ಮುಗೀತು. ಇನ್ನು ಆ ಚಿತ್ರದ ಒಂದು ಪ್ರೊಜೆಕ್ಷನ್ ಏನಿತ್ತು ಅದು ನಿಂತು ಹೋಯಿತು. ಈಗ ಅಲ್ಲಿ ಏನು ಕಾಣಿಸ್ತು? ಅಲ್ಲಿ ಈಗ ಪರದೆ ನಮಗೆ ಕಾಣಿಸ್ತಾ ಇದೆ. ಮುಂಚೆ ನಾವು ಸರಿಯಾದ ಸಮಯಕ್ಕೆ ಹೋಗಿ ಮೊದಲೇ ಪರದೆ ನೋಡ್ಬಿಟ್ಟಿದ್ರೆ ಓ ಪರದೆ ಇದೆಯಪ್ಪ ಅಂತ ನಮಗೆ ಗೊತ್ತಾಗ್ತಿತ್ತು. ನಾವು ಮಧ್ಯಕ್ಕೆ ಹೋದ್ವಿ, ಹಾಗಾಗಿ ನಾವಲ್ಲಿ ನೋಡ್ತಾ ಇದ್ದಾಗ ನಮಗೆ ಚಿತ್ರ ಕಾಣಿಸೋಕೆ ಶುರುವಾಯಿತು. ಅಲ್ಲಿ ಯಾರೋ ನಗ್ತಾ ಇದ್ದಾರೆ ಅಂದ್ಕೊಂಡ್ವಿ, ಯಾರೋ ಯಾರನ್ನೋ ಕೊಲೆ ಮಾಡಿದ್ರು, ಯಾರೋ ಯಾರನ್ನೋ ಬೈದರು. ಸೊ ಹೀಗೆ ಅಲ್ಲಿ ನಡೀತಾ ಇರೋವಂಥ ಚಿತ್ರದಲ್ಲಿ ನಾವು ಮುಳುಗೋದ್ವಿ. ಆ ಭಿತ್ತಿ, ಅಲ್ಲೊಂದು ಹಿಂದೆ ಒಂದು ಪರದೆ ಇದೆ, ಆ ಪರದೆಯ ಮೇಲೆ ಇದು ಪ್ರದರ್ಶಿತವಾಗ್ತಾ ಇರೋವಂಥ ಕೇವಲ ಚಿತ್ರ ಅನ್ನೋವಂಥ ಭಾವನೆ ನಮಗೆ ಬರಲೇ ಇಲ್ಲ. ಯಾಕೆ? ಅದರಲ್ಲಿ ನಾವು ಮುಳುಗೋದ್ವಿ, ಅದರಲ್ಲಿ ನಾವು ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ವಿ. ಆದರೆ ಮೂಲಭೂತವಾಗೇನು, ಅದು ಅಲ್ಲಿ ನಡೀತಾ ಇರೋವಂಥ ಕೇವಲ ಪ್ರದರ್ಶಿತ ಚಿತ್ರ. ಆ್ಯಕ್ಚುಲಿ ಇರೋವಂಥದ್ದೇನು? ಬರೀ ಪರದೆ. ಈಗ ಸಪೋಸ್ ಯಾವುದೋ ಆ್ಯಕ್ಷನ್ ಸಿನಿಮಾ ನೋಡಿದ್ವಿ ಅನ್ಕೋಣ, ಬರೀ ಫೈಟಿಂಗ್ ಇತ್ತಪ್ಪ, ರಕ್ತಪಾತ ಅಲ್ಲಿ ಇಲ್ಲಿ, ಅವ್ರನ್ನ ಇವ್ರನ್ನ ಹೊಡೆದ್ರು, ಇವ್ರು ಅವ್ರನ್ನ

0: ಮಾಡಿದ್ರು, ಆ ಥರದ ಒಂದು ಚಿತ್ರ ಅಲ್ಲಿ ಬಂತು ಅಂತ ಅನ್ಕೊಳ್ಳೋಣ. ಅದರಿಂದ ಪರದೆಗೆ ಏನಾದರೂ ರಕ್ತಸ್ರಾವ ಆಯ್ತಾ? ಪರದೆನಲ್ಲಿ ಏನಾದರೂ ರಕ್ತ ಕಲೆ ಇದೆಯಾ? ಇಲ್ಲ. ಹಾಗೆ ಯಾವುದೋ ಕಾಮಿಡಿ ನೋಡಿದ್ವಿ ಅಂತ ಅನ್ಕೊಳ್ಳೋಣ. ಕಾಮಿಡಿ ಎಲ್ಲ ತಮಾಷೆಯಾಗಿ ಎಲ್ಲ ನಗ್ತಾ ಇದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಅದರಿಂದ ಏನಾದರೂ ಪರದೆ ನಗುತ್ತಾ ಅಂದರೆ ಪರದೆ ನಗಲ್ಲ. ಇನ್ಯಾವುದೋ ರೋಮ್ಯಾನ್ಸ್ ಪ್ರಣಯದ ಒಂದು ಕಥೆ ನಾವು ಅಲ್ಲಿ ಚಿತ್ರ ನೋಡಿದ್ವಿ ಅಂತ ಅನ್ಕೊಳ್ಳೋಣ. ಅದರಿಂದ ಪರದೆಗೆ ಏನಾದರೂ ಆಗುತ್ತಾ? ಭಿತ್ತಿ ಅದು ಯಾವ ವಿಕಾರಕ್ಕೂ ಒಳಗಾಗಲ್ಲ. ಮೇಲೆ ಪ್ರದರ್ಶಿತವಾಗ್ತಾ ಇರುವಂಥ ಚಿತ್ರಗಳು ಕ್ಷಣಿಕ, ಅವು ಬೇರೆ ಬೇರೆ ಇರುತ್ತೆ, ವೈವಿಧ್ಯಮಯವಾಗಿರುತ್ತೆ. ನೋಡೋಷ್ಟು ಹೊತ್ತು ಕೂಡ ಅದು ಐದಾರು ಚೆನ್ನಾಗಿರುತ್ತೆ ಅಥವಾ ದುಃಖಮಯವಾಗಿರುತ್ತೆ, ನೋವನ್ನುಂಟು ಮಾಡುತ್ತೆ. ಆ ಕ್ಷಣಿಕವಾದಂಥ ಭಾವನೆಯ ಒಂದು ವಿಪರೀತಗಳನ್ನು ನಾವು ದಾಟಿದರೆ ನಮಗೆ ಕಾಣಿಸೋವಂಥದ್ದೇನು? ನಿರ್ಮಲವಾದಂಥ, ನಿತ್ಯವಾದಂಥ, ಶಾಶ್ವತವಾದಂಥ ಭಿತ್ತಿ. ಸೊ ಆ ಒಂದು ಸಂಬಂಧ ಏನಿದೆ ಕ್ಷಣಿಕವಾದಂಥ ಚಿತ್ರಕ್ಕೂ ಶಾಶ್ವತವಾದಂಥ ಭಿತ್ತಿಗೂ, ಆ ಸಂಬಂಧ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಅದೇ ತತ್ವ, ಆ್ಯಕ್ಚುಯಲ್ ಎಸೆನ್ಸ್, ತಿರುಳು ಅನ್ನುವಂಥದ್ದು ಆ ಸಂಬಂಧ. ಒಂದು ಭಿತ್ತಿಯೂ ಇದೆ, ಒಂದು ಚಿತ್ರ ಅದರ ಮೇಲೆ ಓಡ್ತಾ ಇದೆ, ಚಿತ್ರದಲ್ಲೇ ನಾವು ಮರುಳಾಗಿ ಅದೇ ಮುಖ್ಯ ಅಂತ ಅಂದ್ಕೊಳ್ಳೋದಕ್ಕಿಂತ ಅದಿರೋಷ್ಟೊತ್ತು ಅದನ್ನು ನಾವು ಎಂಜಾಯ್ ಮಾಡೋಣ, ಅದಿರೋಷ್ಟೊತ್ತು ಅನುಭವಿಸೋಣ. ಅದರ ಹಿಂದೆ ಒಂದು ಶಾಶ್ವತವಾದಂಥ ಭಿತ್ತಿ ಇದೆ, ನಮ್ಮೆಲ್ಲರಿಗೂ ಆಸರೆಯಾದಂತಹ ಒಂದು ಶಕ್ತಿ ಇದೆ ಅನ್ನೋದನ್ನು ನಾವು ನಿರಂತರವಾಗಿ ನೆನಪಿಟ್ಕೊಂಡ್ರೆ ಆವಾಗ ಈ ಏರುಪೇರುಗಳನ್ನೆಲ್ಲ ನಾವು ಸಹಿಸುವಂಥ ಶಕ್ತಿ ನಮಗೆ ಬರುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 91 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆತ್ಮಾವಲೋಕನದ ಕನ್ನಡಿ, ಒಂಟಿತನವೆಂಬ ಚೆನ್ನುಡಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆತ್ಮಾವಲೋಕನದ ಕನ್ನಡಿ, ಒಂಟಿತನವೆಂಬ ಚೆನ್ನುಡಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಾನವ ಸಂಘಜೀವಿ, ಒಂಟಿಯಾಗಿ ಬದುಕುವುದು ಕಷ್ಟ ಎನ್ನುವ ಮಾತಿದೆ. ಸದಾ ಜನರ ಮಧ್ಯೆ ಬೆರೆತು ಬದುಕಿದರೆ ಅದು ಸಂತೋಷ, ಸುಖದ ಸಂಕೇತವೆಂದು ಒಂಟಿಯಾಗಿರುವುದು ದುಃಖದ ಸಂಕೇತ ಎಂಬ ಭಾವನೆ ಸಮಾಜದಲ್ಲಿದೆ. ಅದನ್ನು ನಂಬಿಕೊಂಡೇ ಒಂಟಿಯಾಗಿರುವವರನ್ನು ಕಂಡೊಡನೆ ಏನು ಬೇಜರ್ನಲ್ಲಿ ಇರುವಂತಿದೆ ಎಂದು ಕೇಳುವವರು ಇದ್ದಾರೆ. ಆದರೆ ವಾಸ್ತವದಲ್ಲಿ ಒಂಟಿ ಎಂದರೆ ಯಾವಾಗಲೂ ಅದು ದುಃಖವೇ ಆಗಿರಬೇಕೆಂದಿಲ್ಲ. ಹೇಗೆ ಸ್ವೀಕರಿಸುತ್ತೇವೆ ಮತ್ತು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದು ಒಂಟಿತನದ ಅರ್ಥವನ್ನು ನಿರ್ಧರಿಸುತ್ತದೆ. ಇದು ತಂತ್ರಜ್ಞಾನದ ಯುಗ. ಯಾಂತ್ರಿಕವಾಗಿ ಬದುಕುತ್ತಿರುವ ನಾವು ಸಮಯದ ಹಿಂದೆ ಓಡುವ ಪ್ರಯತ್ನದಲ್ಲಿದ್ದೇವೆ. ನಿತ್ಯದ ಬದುಕಿನಲ್ಲಿ ಕುಟುಂಬ, ಕೆಲಸ, ಸ್ನೇಹಿತರು, ಸಾಮಾಜಿಕ ಜಾಲತಾಣಗಳು, ಹೀಗೆ ಅನೇಕ ವಿಷಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುತ್ತಾ ಕಾಲ ಕಳೆಯುತ್ತಿದ್ದೇವೆ. ಕೆಲವೊಮ್ಮೆ ಸಮಯ ಹೊಂದಿಕೊಳ್ಳಲು ಪರದಾಡುತ್ತಾ ಒತ್ತಡಕ್ಕೆ ಒಳಗಾಗುತ್ತೇವೆ. ಈ ಓಟದಲ್ಲಿ ನಮ್ಮನ್ನು ನಾವು ಭೇಟಿಯಾಗುವುದನ್ನೇ ಮರೆತು ಬಿಡುತ್ತೇವೆ. ನಮಗೇನು ಬೇಕು, ನಮಗೇನಿಷ್ಟ, ನಮಗಾಗಿ ಸಮಯ ಕೊಡಬೇಕು ಎನ್ನುವ ವಿಚಾರವನ್ನು ಮೊದಲಿನಿಂದಲೂ ಪ್ರಮುಖವಾಗಿ ನೋಡದ ವಾತಾವರಣದಲ್ಲಿ ಬೆಳೆದ ನಮಗೆ ನನಗಾಗಿ ಎನ್ನುವ ವಿಚಾರದ ಬಗ್ಗೆ ಯೋಚಿಸಿದವರಲ್ಲ. ಆದರೆ ಈ ಒಂಟಿತನವು ನಮ್ಮ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ, ನಮ್ಮ ನಿಲುವುಗಳ ಬಗ್ಗೆ ಗಮನ ಹರಿಸಲು ಅವಕಾಶ ನೀಡುತ್ತದೆ. ನಮ್ಮನ್ನು ನಮ್ಮೊಳಗೆ ಕರೆದೊಯ್ಯುತ್ತದೆ. ನಮ್ಮ ಆಲೋಚನೆಗಳು, ಕನಸುಗಳು, ತಪ್ಪುಗಳು, ಸಾಮರ್ಥ್ಯಗಳು ಹಾಗೂ ಬದುಕಿನ ಗುರಿಯನ್ನು ಅರ್ಥ ಮಾಡಿಕೊಳ್ಳಲು ಈ ಏಕಾಂತ ಸಹಕಾರಿಯಾಗುತ್ತದೆ.

ಇಂದ ಒಂಟಿತನ ಆತ್ಮಾವಲೋಕನದ ಕನ್ನಡಿಯಂತೆ ಕೆಲಸ ಮಾಡುತ್ತದೆ. ದಿನವಿಡೀ ಕೆಲಸದ ಒತ್ತಡ, ಜವಾಬ್ದಾರಿಗಳು ಮತ್ತು ಮಾಹಿತಿಯ ಪ್ರವಾಹದಿಂದ ಬಳಲುವ ಮನಸ್ಸಿಗೆ ಕೆಲ ಕ್ಷಣಗಳ ಮೌನ ಅತ್ಯಗತ್ಯವಾಗಿರುತ್ತದೆ. ಈ ಒಂಟಿತನ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುತ್ತದೆ. ಮೌನದಲ್ಲಿ ಆಲೋಚನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅನಗತ್ಯ ಗೊಂದಲಗಳು ಸೃಷ್ಟಿಯಾಗುವುದನ್ನು ತಡೆಯುವ ಶಕ್ತಿ ಒಂಟಿತನಕ್ಕಿದೆ. ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಬೆಳೆಸುತ್ತದೆ. ಅನೇಕ ಲೇಖಕರು, ಕವಿಗಳು, ಸಂಗೀತಗಾರರು ಮತ್ತು ವಿಜ್ಞಾನಿಗಳು ತಮ್ಮ ಶ್ರೇಷ್ಠ ಕೃತಿಗಳನ್ನು ಏಕಾಂತದಲ್ಲಿಯೇ ಸೃಷ್ಟಿಸಿದ್ದಾರೆ. ಸೃಜನಶೀಲತೆಯ ಬೆಳವಣಿಗೆಗೆ ಈ ಒಂಟಿತನ ಸಹಕಾರಿ. ಹೊರಗಿನ ಗದ್ದಲ ಕಡಿಮೆಯಾದಾಗ ಒಳಗಿನ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಹೊಸ ಕಲ್ಪನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಹೊಸ ಪ್ರಯತ್ನಗಳಿಗೆ ಧೈರ್ಯ ನೀಡುತ್ತದೆ. ಕೆಲವೊಮ್ಮೆ ಒಂಟಿತನವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಮನೋಬಲವನ್ನು ನೀಡುತ್ತದೆ. ನಮ್ಮೊಳಗಿನ ಸಾಮರ್ಥ್ಯವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಏನಾದರೂ ಸಾಧಿಸಬೇಕು ಎನ್ನುವ ಕಿಚ್ಚು ಒಂಟಿತನದಿಂದ ಹುಟ್ಟಿಕೊಳ್ಳುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂಟಿತನ ಸಂಬಂಧಗಳ ನಿಜವಾದ ಮೌಲ್ಯವನ್ನು ತಿಳಿಸುತ್ತದೆ. ಯಾರು ನಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಯಾರ ಜೊತೆಗಿನ ಬಾಂಧವ್ಯ ನಮ್ಮ ಬದುಕಿಗೆ ಅರ್ಥ ನೀಡುತ್ತದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಲು ಒಂಟಿಯಾಗಿ ಅವಲೋಕಿಸಬೇಕು. ಕೆಲ ಸಮಯದ ಒಂಟಿತನ ನಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟೊತ್ತು ಆತ್ಮಾವಲೋಕನದ ಕನ್ನಡಿ, ಒಂಟಿತನವೆಂಬ ಚೆನ್ನುಡಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆತ್ಮಾವಲೋಕನದ ಕನ್ನಡಿ, ಒಂಟಿತನವೆಂಬ ಚೆನ್ನುಡಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ನನ್ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನ ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನು ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in. ನಲ್ಲಿ
3: ಪ್ರಸಾರದಲ್ಲಿ ಪ್ರಕಟಣೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರೀ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗವಹಿಸುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ವಿವರಿಸಿದ್ದಾರೆ. ಮೈ ಭಾರತ್ ಸ್ವಯಂ ಸೇವಕರು, ರಾಷ್ಟ್ರೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಹಾಗೂ ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ನವದೆಹಲಿಯಲ್ಲಿ ಭಾರತ ಮೊಬೈಲ್ ಕಾಂಗ್ರೆಸ್ IMC 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯವನ್ನು ಬಿಡುಗಡೆ ಮಾಡಿದರು. ಏಷ್ಯಾದ ಅತಿದೊಡ್ಡ ಡಿಜಿಟಲ್ ತಂತ್ರಜ್ಞಾನ ವೇದಿಕೆಯಾಗಿರುವ IMC 2026 October 7-10 ನವದೆಹಲಿಯಲ್ಲಿ ನಡೆಯಲಿದೆ. ದೂರಸಂಪರ್ಕ ಇಲಾಖೆ ಮತ್ತು ಭಾರತೀಯ ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿರುವ IMC 2026 ಜಾಗತಿಕ ತಂತ್ರಜ್ಞಾನ ನಾವೀನ್ಯಕಾರರು, ದೂರಸಂಪರ್ಕ ಸೇವಾದಾರರು, ನವೋದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಸಂಶೋಧಕರು ಮತ್ತು ನೀತಿ ನಿರೂಪಕರು ಭಾಗವಹಿಸಲಿದ್ದಾರೆ. ಗಡಿಗಳಿಲ್ಲದೆ ವಿಸ್ತರಣೆ ಎಂಬ ಧ್ಯೇಯವಾಕ್ಯವು ಭಾರತದ ದೂರಸಂಪರ್ಕ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ಪರಿಹಾರಗಳನ್ನು ದೇಶದ ಗಡಿಗಳನ್ನು ಮೀರಿ ಜಾಗತಿಕ ಒಳಿತಿಗಾಗಿ ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಆವಿಷ್ಕಾರಗಳನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವುದು ಮತ್ತು ತಂತ್ರಜ್ಞಾನ ಮಾನದಂಡಗಳನ್ನು ರೂಪಿಸುವುದಕ್ಕೆ ಭಾರತದ ದೂರಸಂಪರ್ಕ ಕ್ಷೇತ್ರದ ಮುಂದಿನ ಹಂತದಲ್ಲಿ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. IMC 2026 5G, 6G, ಕೃತಕ ಬುದ್ಧಿಮತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಉಪಗ್ರಹ ಸಂವಹನ, ಕ್ಲೌಡ್ ಮತ್ತು ಎಡ್ಜ್ ಕಂಪ್ಯೂಟಿಂಗ್, ಕ್ವಾಂಟಮ್ ತಂತ್ರಜ್ಞಾನ ಹಾಗೂ ಹಸಿರು ತಂತ್ರಜ್ಞಾನ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಗುವುದು. ಸಮಾರಂಭದಲ್ಲಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಹಾಗೂ ಸಂವಹನ ಖಾತೆ ರಾಜ್ಯ ಸಚಿವ ಡಾ ಚಂದ್ರಶೇಖರ ಪೆಮ್ಮಸಾನಿ, ಕಳೆದ 1 ದಶಕದಲ್ಲಿ ಭಾರತದ ದೂರಸಂಪರ್ಕ ಕ್ಷೇತ್ರ ಅಭೂತಪೂರ್ವ ಬೆಳವಣಿಗೆ ಕಂಡಿದೆ. ದೇಶದ ದೂರಸಂಪರ್ಕ ಸಾಧನೆಗಳನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲು ಭಾರತ ಮೊಬೈಲ್ ಕಾಂಗ್ರೆಸ್ ವೇದಿಕೆ ಒದಗಿಸುತ್ತಿದೆ ಎಂದು ಹೇಳಿದರು. ಸರ್ಕಾರ ಮತ್ತು ಉದ್ಯಮ ಕ್ಷೇತ್ರಗಳ ನಡುವಿನ ಸಹಯೋಗಕ್ಕೆ IMC ವೇದಿಕೆಯಾಗಿದ್ದು, ಸ್ಟಾರ್ಟ್ಅಪ್ಗಳಿಗೆ ತಮ್ಮ ಆವಿಷ್ಕಾರಗಳನ್ನು ಪ್ರದರ್ಶಿಸಲು ಹಾಗೂ ಹೂಡಿಕೆದಾರರಿಗೆ ಭಾರತದ ಬೆಳೆಯುತ್ತಿರುವ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಕೇರಳಂನ 3 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕೇರಳದ ಕೋಯಿಕ್ಕೋಡ್, ವಯನಾಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ವಯನಾಡ್ ಜಿಲ್ಲೆಯಲ್ಲಿ ಇಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಪ್ರತ್ಯೇಕವಾಗಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮಧ್ಯರಾತ್ರಿಯಿಂದ ಕೇರಳಂನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 5-15 mm ವರೆಗೆ ಮಳೆಯಾಗಿದೆ. ನಾಳೆ ಮತ್ತು ಶನಿವಾರ ಕೇರಳದಾದ್ಯಂತ ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ದಂಡನೆಗಳು ಮತ್ತು ತೀವ್ರಗತಿ ನ್ಯಾಯಾಲಯಗಳನ್ನು ಪ್ರಸ್ತಾಪಿಸುವ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿ ಮಸೂದೆಯನ್ನು ಲೋಕಸಭೆಯು ಅಂಗೀಕರಿಸಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿ ತರಲು ಬಯಸುತ್ತದೆ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದ್ದು, ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ದಿನನಿತ್ಯದ ವಿಚಾರಣೆಗಾಗಿ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ತೀವ್ರಗತಿ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಶಾಸನವು ಕಡ್ಡಾಯಗೊಳಿಸುತ್ತದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಇಲಾಖೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಕಾನೂನನ್ನು ಇನ್ನಷ್ಟು ಕಠಿಣಗೊಳಿಸಲು ಮತ್ತು ಶೀಘ್ರ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಈ ತಿದ್ದುಪಡಿಯನ್ನು ತರಲಾಗಿದೆ ಎಂದು ಹೇಳಿದರು. ಮಸೂದೆ ಅಂಗೀಕಾರಗೊಂಡ ನಂತರ ಲೋಕಸಭೆ ಸದನವನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 1971 ಮತ್ತಷ್ಟು ತಿದ್ದುಪಡಿ ಮಾಡಲಿದೆ. ಪ್ರಸ್ತಾವಿತ ಶಾಸನವು ರಾಷ್ಟ್ರಗೀತೆ ಜನಗಣ ಮನಕ್ಕೆ ಇರುವಂತೆ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆಯನ್ನು ನೀಡಲಿದೆ. ಈ ಅಪರಾಧಗಳು 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಶಿಕ್ಷಾರ್ಹ ಅಪರಾಧಗಳಾಗಿವೆ. ಮಸೂದೆ ಅಂಗೀಕಾರಗೊಂಡ ನಂತರ ರಾಜ್ಯಸಭೆಯನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜಾಗತಿಕವಾಗಿ ಸ್ಪರ್ಧಾತ್ಮಕ ಉತ್ಪಾದನೆಯು ಭಾರತದ ಮುಂದಿನ ಹಂತದ ಆರ್ಥಿಕ ಬೆಳವಣಿಗೆಯನ್ನು ನಿರ್ಧರಿಸಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ 22ನೇ JRD ಟಾಟಾ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಶ್ರೇಷ್ಠತೆಯತ್ತ ಮುನ್ನಡೆಯಬೇಕು. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳು ಗುಣಮಟ್ಟ, ನಾವೀನ್ಯತೆ ಮತ್ತು ಸ್ಪರ್ಧಾತ್ಮಕತೆಯ ಮೂಲಕ ಜಾಗತಿಕ ಮನ್ನಣೆ ಗಳಿಸುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು ಪಶ್ಚಿಮ ಬಂಗಾಳದ ಸಂಸದರು ಕ್ಷಯರೋಗ ನಿರ್ಮೂಲನೆಗಾಗಿ ಜನಾಂದೋಲನವನ್ನು ಮುನ್ನಡೆಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯ ವಿಸ್ತರಿತ ಸಂಸತ್ ಭವನದ ಆವರಣದಲ್ಲಿ ನಡೆದ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಸಂಸದರೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ 100 ಮೀಟರ್ T47 ವಿಭಾಗದ ಫೈನಲ್ನಲ್ಲಿ ದಿಲೀಪ್ ಮಹಾದು ಗಾಯಕ್ ಚಿನ್ನದ ಪದಕ ಹಾಗೂ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗ್ ನಕತ್ ಬೆಳ್ಳಿ ಪದಕ ಗೆದ್ದು ಭಾರತಕ್ಕೆ ಐತಿಹಾಸಿಕ 1-2 ಸ್ಥಾನ ತಂದುಕೊಟ್ಟಿದ್ದಾರೆ. ದಿಲೀಪ್ ಮಹಾದು ಗಾಯಕ್ 10.71 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಕ್ರೀಡಾಕೂಟದ ದಾಖಲೆ ಹಾಗೂ ಈ ಋತುವಿನ ಶ್ರೇಷ್ಠ ಸಾಧನೆಯೊಂದಿಗೆ ಚಿನ್ನ ಗೆದ್ದರು. ಬಾಸಿಲ್ 10.83 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಪಡೆದರು. ಇಂಗ್ಲೆಂಡ್ನ ಕೆವಿನ್ ಸ್ಯಾಂಟೋಸ್ 10.85 ಸೆಕೆಂಡ್ಗಳಲ್ಲಿ ಕಂಚಿನ ಪದಕ ಗೆದ್ದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಮುರಳಿ ಶ್ರೀಶಂಕರ್ ಬೆಳ್ಳಿ ಪದಕ ಗೆದ್ದಿದ್ದು ದಿನದ ಆರಂಭದಲ್ಲೇ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟಿದ್ದರು. ಈ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಪುರುಷರ ಲಾಂಗ್ ಜಂಪ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಶ್ರೀಶಂಕರ್ ಪಾತ್ರರಾಗಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇದು 3ನೇ ಚಿನ್ನದ ಪದಕವಾಗಿದೆ. ಮೀರಾಬಾಯಿ ಚಾನು ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಹಾಗೂ ಶರ್ಮಿಳಾ ಧನಕರ್ ಮಹಿಳೆಯರ ಶಾರ್ಟ್ಪುಟ್ F57 ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ. ಈ 3 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನಕ್ಕೇರಿದ್ದು ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ತಲುಪಿದೆ. ಭಾರತ 3 ಚಿನ್ನ, 9 ಬೆಳ್ಳಿ ಹಾಗೂ 3 ಕಂಚಿನ ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 10ನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರೀ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಇನ್ನು ಮುಂದೆ ಕೇಳಿಬರೋಣ. ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೇಬಳತೂರು ಗ್ರಾಮದಲ್ಲಿರುವ ಮಲ್ಲೇಶ್ವರ ಮತ್ತು ಬಾಣೇಶ್ವರ ದೇವಸ್ಥಾನದೊಂದಿಗೆ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಸಂಬಂಧ ಮತ್ತು ಅದರ ಇತಿಹಾಸ ಹಿನ್ನೆಲೆ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ವಿನಯ್ ಬಿ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಸರ್, ಈ ಒಂದು ಶಾಸನ ಒಂದು ರೀತಿ ಮರಣ ಮತ್ತು ತ್ಯಾಗದ ಸಂಕೇತ ಆಗಿದೆ. ಇದರ ಸುತ್ತಮುತ್ತಲು ಈಗ ಕೋಟೆ ಕಲ್ಲುಗಳಾಗಿರ್ಬೋದು ಅಥವಾ ಇತರ ಪುರಾತನ ದೇವಾಲಯಗಳೇನಾದರೂ ಇದೆಯಾ? ಜೊತೆಗೆ ದೇಕಬ್ಬೆಯ ಕತೆ ಮತ್ತು ಈ ಸುತ್ತಮುತ್ತಲಿನ ಪುರಾತನ ನೆಲೆಗಳ ನಡುವೆ ಯಾವ್ದಾದ್ರೂ ಸಂಪರ್ಕ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದ್ರೆ
1: ಮೊದಲನೇದಾಗಿ ಹೇಳಬೇಕು ಅಂದ್ರೆ ಕೋಟೆ ಕೊತ್ತಲೆಗಳ ಬಗ್ಗೆ ಕೇಳಿದ್ರಿ. ಇದು ಜಲದುರ್ಗ, ಇದು ಮೂರು ಕಡೆ ನದಿಯಿಂದ ಇದಾಗಿದೆ, ಪರ್ಯಾಯ ದ್ವೀಪವಾಗಿದೆ. ಜಲದುರ್ಗ ಇರೋದ್ರ ಕಡೆ ಸಾಧಾರಣವಾಗಿ ಕೋಟೆ ನಿರ್ಮಿತ. ಅದಲ್ಲದೆ ಇದು ಏನಾದ್ರು ದೊಡ್ಡ ಸಂಸ್ಥಾನವಾಗಿದ್ದಾಗ, ರಾಜಧಾನಿಯಾಗಿದ್ದಾಗ ಎತ್ತರ ಮಟ್ಟದ ಅದು ಕೋಟೆ ಕಟ್ಟಿರೋರು ಅಥವಾ ದೊಡ್ಡ ಬೆಟ್ಟಗಳನ್ನು ಇದಾಗಿದ್ದರೆ ಸುತ್ತಲೂ ಬರೆದಿದ್ದರೆ ಆವಾಗ ಅದಕ್ಕೆ ಕಟ್ತಾ ಇದ್ರು. ಇದು ಪ್ರಾಯಶಃ ಏನಾಗಿದೆ, ನದಿ ಇದೆ, ಆಮೇಲೆ ಸ್ವಲ್ಪ ಬಯಲು ಥರ ಇರೋದ್ರಿಂದ, ಮೈದಾನ ಥರ ಇರೋದ್ರಿಂದ ಈ ಭಾಗದಲ್ಲಿ ಇದನ್ನು ಕೋಟೆ ಕಟ್ಟಲಿಕ್ಕೆ ಅಷ್ಟಿದಾಗ್ತಾ ಇರಲಿಲ್ಲ. ಪ್ರಾಯಶಃ ಬೆಟ್ಟ ಗುಡ್ಡಗಳು ಸ್ವಲ್ಪ ಹತ್ತಿರ ಇದ್ದಿದ್ರೆ ಸುತ್ತಲೂ ಬರೆದಿದ್ದರೆ ಆವಾಗ ಕಟ್ತಾ ಇದ್ರೇನು. ಹಾಗಾಗಿ ಇಲ್ಲೆಲ್ಲ ಇತ್ತೀಚೆಗೆ ನೋಡಿದಾಗ ಯಾವ ಕುರುಹುಗಳು ನಮಗೆ ಕಾಣಿಸ್ತಿಲ್ಲ ಸದ್ಯಕ್ಕೆ ಇತ್ತೀಚೆ ಮಟ್ಟಿಗೆ. ಯಾಕೆಂದ್ರೆ ನಾನು 78 ಇಸ್ವಿನಲ್ಲಿ ಹುಟ್ಟಿದವನು, ಅದು ನಾವು ನೋಡಿದ ಹಾಗೆ ನಮಗೆ ತಿಳಿದ ಹಾಗೆ ಇದೆಲ್ಲ ಪೂರ್ತಿ ವ್ಯವಸಾಯ ಕೃಷಿ ಭೂಮಿಗಳಾಗಿ ಪರಿವರ್ತಿತವಾಗಿದೆ. ಹಾಗಾಗಿ ಇದು ಇತ್ತೀಚಿನಗಲ್ಲ, ಯಾಕೆಂದರೆ ಪಕ್ಕದಲ್ಲೇ ಇದೇನಾಗಿದೆ, ಈ ಶಾಸನ ಇರತಕ್ಕಂಥದ್ದು ಬೆಳತೂರಿನ ಪೂರ್ವ ಭಾಗದಲ್ಲಿ ಗ್ರಾಮದಿಂದ ಆಚೆ ಇದೆ, ಆ ಒಂದು ಶಾಸನದ ಕಲ್ಲಿರುವಂಥದ್ದು. ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಎಷ್ಟಾಗುತ್ತೋ ಅದನ್ನು ಸ್ವಲ್ಪ ಅದೇ ಅರ್ಧಕ್ಕಿಂತ ಹೆಚ್ಚು ಮಟ್ಟ ದೂರದಲ್ಲಿ ಚಕ್ಕೂರು ಅಂತ ಹೇಳ್ತಾರೆ. ಇದನ್ನು ಚಿಕ್ಕೂರು ಅಂತ ನಾವು ಹೇಳ್ತಾರೆ, ನಮ್ಮ ತಿಳಿದವರು ಹಿರಿಯವರೊಬ್ಬರು ಹೇಳ್ತಾ ಇದ್ರು. ಈ ಊರಿನ ಒಂದು ಎಕ್ಸ್ಟೆಂಡೆಡ್ ಅಂತ ಹೇಳ್ತೀವಿ, ಒಂಥರ ಸ್ಯಾಟಲೈಟ್ ಟೌನ್ ಅಂತ ಹೇಳ್ತೀವಲ್ಲ, ಆ ಥರ ಇದಂಗೆ ಆ ಥರ ಇದ್ದಂಥದ್ದು ಅದಾಗಿತ್ತು. ಇಲ್ಲಿಂದ ಹೆಚ್ಚು ಜನಸಂಖ್ಯೆ ಆದವರು ಅಲ್ಲಿ ವಲಸೆ ಹೋಗಿದ್ರು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಇದು ಆ ಮುಮ್ಮಡಿ ಕೃಷ್ಣಾಜುಡಿಯರ ಕಾಲದಲ್ಲಿ ಕೂಡ ಅದನ್ನು ಭಕ್ಷಿ ಸುಬ್ಬಣ್ಣ ಅವರಿಗೆ, ಅದು ವೀಣೆ ನುಡಿಸ್ತಾ ಇದ್ದವರು ವೈಣಿಕ ವಿದ್ವಾಂಸರು, ಅವರಿಗೆ ಅದನ್ನು ಗ್ರಾಮವನ್ನೇ ಅವರಿಗೆ ದತ್ತಿಯಾಗಿ ಕೊಟ್ಟರು ಅಂತ ಮಾಹಿತಿ ಇದೆ ಮುಮ್ಮಡಿ ಕೃಷ್ಣಾಜುಡಿಯರು. ಹಾಗಾಗಿ ಅದು ದತ್ತಿ ಎಲ್ಲ ಕೊಟ್ಟಾಗ ಅವರಿಗೆ ಅನುಕೂಲವಾಗಿ ಮಾಡಬೇಕಾದಾಗ ಅದು ಕೃಷಿ ಭೂಮಿಯ ಪರಿವರ್ತಿತಲೂ ಆಗಿರಬಹುದು. ಹಾಗಾಗಿ ಪ್ರಸ್ತುತ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೋಟೆ ಕೊತ್ತಲುಗಳದು ಯಾವುದೇ ರೀತಿ ಇಲ್ಲ. ಇಲ್ಲಾಂತಿದ್ದರೆ ಅದನ್ನು ಆಗಲೇ ಅದರ ಬಗ್ಗೆ ಗುರುತಿಸಿ ಸಂರಕ್ಷಣೆ ಆಗ್ತಾಯಿತ್ತು. ಯಾಕೆಂದರೆ ಶಾಸನ ಸಿಕ್ಕ 1890ರಲ್ಲೇ ನಮಗೆ ಶಾಸನ ಸಿಕ್ಕಿದೆ. ಹಾಗಾಗಿ ಇದು ಶಾಸನ ಬರೆಸಿದ್ದು ಕ್ರಿಸ್ತಶಕ 1056ನೇ ಇಸ್ವಿ ಶಾಸನ. ಶಾಸನವನ್ನು ಪತ್ತೆ ಹಚ್ಚಿದ್ದು 1890 ಅಂತ ಅಂದ್ಕೊಂಡಿದ್ದೀನಿ. 1890 ಶಾಸನವನ್ನು ಪತ್ತೆ ಹಚ್ಚಿದ್ದು ಡಿ ಎಲ್ ರೈಸ್ ಅವರು. ಹಾಗಾಗಿ 1890 ಮುಮ್ಮಡಿ ಕೃಷ್ಣಾಜುಡಿಯರ ಕಾಲ 1794 ಅವರು ಹುಟ್ಟಿದ್ದು. ಅವರು ಒಂದು 5 ವರ್ಷಕ್ಕೆ 1899 5 ವರ್ಷಕ್ಕೆ ಪಟ್ಟಕ್ಕೆ ಬಂದಾಗ ಅವರು ಸ್ವತಂತ್ರ ಆದಾಗ ಅವರು 12ನೇ ವರ್ಷ ಅಂತ ಹೇಳ್ತಾರೆ. ಹಾಗಾಗಿ ಅದು 1806ನೇ ಇಸ್ವಿಗೆ ಅವರು ಸ್ವತಂತ್ರವಾಗಿ ಅವರು ಆಳ್ವಿಕೆಯನ್ನು ನಡೆಸೋಕ್ಕೆ ಶುರು ಮಾಡ್ತಾರೆ. ಅವರ ಉತ್ತುಂಗ ಸ್ಥಿತಿ 1826 ಅವ್ರ ಇತಿಹಾಸ ಬೇರೆ. ಆದರೆ ಈ ಮಧ್ಯೆ ಆ ಭಕ್ಷಿ ಸುಬ್ಬಣ್ಣ ಅವರಿಗೆ ಇತ್ಯಾದಿ ಕೊಟ್ಟಿರತಕ್ಕಂಥದ್ದು ಅವ್ರದ್ದು 1860ರ ಒಳಗೆ ಇತ್ಯಾದಿ ಆಗಿರೋದ್ರಿಂದ ಇದು ಯಾವುದೇ ರೀತಿ ಆಗಲೇ ಕೃಷಿ ಭೂಮಿಯ ಪರಿವರ್ತಿತವಾಗಿತ್ತು ಅಂತ ಹೇಳ್ಬಿಟ್ಟು ನಮಗೆ ತಿಳಿಯುತ್ತೆ. ಹಾಗಾಗಿ ಎಲ್ಲ ಆವಾಗಲಿಂದ ಕೂಡ ಇಲ್ಲೆಲ್ಲ ಪೂರ್ತಿ ಕೃಷಿ ಭೂಮಿಯಾಗೇ ಇದೆ. ಹಾಗಾಗಿ ಇದು ಯಾವುದು ಕೋಟೆ ಕೂಡ. ಪಕ್ಕದಲ್ಲಿ ಇರತಕ್ಕಂತಹ ಪುರಾತನ ದೇಗುಲಗಳು ಅಂದರೆ ಮಲ್ಲೇಶ್ವರ ಗುಡಿ ಇದೆ, ಅಂದರೆ ಮಲ್ಲೇದೇವರ ಗುಡಿ ಅಂತಾರೆ, ಬಾಣೇಶ್ವರನ ದೇವಸ್ಥಾನ ಇದೆ, ಈ ಥರ ಸುತ್ತಮುತ್ತಲು ಇರತಕ್ಕಂಥದ್ದು ಆ ಥರ ದೇವಸ್ಥಾನಗಳಿದೆ. ಅದರಲ್ಲಿ ಒಂದು ಪ್ರಾಚೀನವಾದ ಬಾಣೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಬಾಣೇಶ್ವರ ದೇವಸ್ಥಾನ ಹೇಳಬೇಕು ಅಂದರೆ ಅದಕ್ಕೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನ ಶಾಸನ ಇಲ್ಲಿ ತಂದಿಟ್ಟಿದ್ದಾರೆ ಸುರಕ್ಷತಾ ದೃಷ್ಟಿಯಿಂದ. ಅದರಲ್ಲಿ ಒಂದು ಸಹಸ್ರದ್ರಿಯಾಗ ಮಾಡಿ ಅದಕ್ಕಾಗಿ ದಾನದನ್ನು ದತ್ತಿಗಳನ್ನು ಬಿಟ್ಟಿರತಕ್ಕಂಥದ್ದು ಉಲ್ಲೇಖ ಆ ಶಾಸನದಲ್ಲಿದೆ. ಅದು 10ನೇ ಶತಮಾನದ ಶಾಸನ, ಅದು ಬಾಣಲಿಂಗ ಪ್ರತಿಷ್ಠೆ ಮಾಡಿಸಿ ಅದೆಲ್ಲ ಮಾಡಿದ್ದು ದತ್ತಿ ಇದು ಮಾಡಿ, ಅದು ಕೂಡ ಇದನ್ನು ಚೋಳರಾಜರ ಕಾಲದಲ್ಲೇ ಇರತಕ್ಕಂತಹ ಒಂದು ಶಾಸನ. ಹಾಗಾಗಿ ಇದೆಲ್ಲ ಇದೆ ಅಂದರೆ ಇವರೆಲ್ಲ ನೋಡಿದಾಗ ದೇಕಬ್ಬೆ ಇವರೆಲ್ಲ ನೋಡಿದಾಗ ಪ್ರಾಯಶಃ ಇದೆಲ್ಲ ಒಂದು ಶತಮಾನದ ಒಂದು ಆಸ್ಪಾಸ್ನಲ್ಲಿ ಇದ್ದಿದ್ದರಿಂದ ಇವರೆಲ್ಲ ಅವಾಗೆಲ್ಲ ತಲಕಾಡು ಮುಖ್ಯವಾಗಿ ಇದು ಗಂಗರನ್ನು ಚೋಳರು ಇದು ಮಾಡಿ ಗಂಗೈಕೊಂಡ ಚೋಳಮ್ಮ ಅಂತ ಹೇಳ್ತಾರಲ್ಲ ರಾಜೇಂದ್ರ ಚೋಳನಿಗೆ, ಹಾಗಾಗಿ ಆ ಗಂಗರನ್ನು ಅವನ ಸೋರಿಸಿದ ಮೇಲೆ ಗಂಗೈಕೊಂಡ ಚೋಳಮ್ಮ ಅಂತ ಬಂತು. ಹಾಗಾಗಿ ಅವರು ತಲಕಾಡನ್ನು ಗೆದ್ದದ್ದು ಅದನ್ನು ಇದು ಮಾಡಿದಾಗ ಅದ್ರ ಹತ್ರ ಮುಡಿಗುಂಡಮ್ಮನದು ಆ ಸ್ವಲ್ಪ ಯಾಕಿತ್ತು ತಲಕಾಡು ಕೂಡ ಇದಾಗಿತ್ತು ಅಷ್ಟೇ, ಅಲ್ಲಿ ಅವ್ರನ್ನ ಸೋಲಿಸಿದ್ರು ಕೊಳ್ಳೆಗಾಲದ ಹತ್ರ ಮುಡಿಗುಂಡ ಏನಿದೆ

0: ಮುಡಿಗುಂಡದಲ್ಲಿ ಸ್ವಲ್ಪ ಅದು ಕೊಳ್ಳೆಗಾಲದ ಬೆಟ್ಟ ಗುಡ್ಡಗಳ ತರ ಇರೋದ್ರಿಂದ ಅದು ಸ್ವಲ್ಪ ಅದನ್ನ ಅವ್ರು ಸುರಕ್ಷತಾ ದೃಷ್ಟಿಯಿಂದ ಮಾಡ್ಕೊಂಡಿದ್ರು ಅನ್ಸುತ್ತೆ. ಆ ಮುಡಿಗುಂಡದಲ್ಲಿ ಅಲ್ಲಿ ಒಂದು ದಳಪತಿನ ನೇಮಿಸಿದ್ರು ಅನ್ಸುತ್ತೆ. ಇಲ್ಲಿರತಕ್ಕಂಥವ್ರನ್ನೆಲ್ಲ ಸಾಮಂತರಾಗಿ ಪಾಳೆಗಾರನಾಗಿ ನೇಮಿಸಿದ್ರು ಅಂತ. ಆ ಪಾಳೆಗಾರ ಪರಂಪರೆಯಲ್ಲಿ ಪ್ರಾಯಶಃ ಈ ರವಿಗ ಏಚ ಇವರೆಲ್ಲ ಬರ್ತಾರೆ ಅನ್ಸುತ್ತೆ. ಹಾಗಾಗಿ ಪ್ರಾಯಶಃ ಇವರು ಗಂಗರ ಅಧೀನದಲ್ಲಿ ಇದ್ದಂತಹವರು, ನಂತರ ಚೋಳರ ಒಂದು ಇದಕ್ಕೆ ಒಂದು ಅಧೀನಕ್ಕೆ ಇವರು ಏರ್ಪಟ್ಟಿರಬಹುದು ಅನ್ನತಕ್ಕಂಥದ್ದೆಲ್ಲ. ಆಮೇಲೆ ಇಲ್ಲಿ ಚೋಳರ ಒಂದು ದಾಳಿಯಾಗಿದ್ದೆಲ್ಲ ಆ ಒಂದು ಶಾಸನದಲ್ಲೇ ಹೇಳುತ್ತೆ. ಬಾಣೇಶ್ವರ ದೇವಸ್ಥಾನ ಶಾಸನ ಹೇಳುತ್ತೆ ಅದನ್ನು, ಇದು ಮಾಡಿ ದಾಳಿ ಮಾಡಿ ಇದು ಮಾಡಿ ಅಲ್ಲಿ ಆ ಒಂದು ಕುರುಹಾಗಿ ಗೆದ್ದು ಕುರುಹಾಗಿ ಆ ಬಾಣೇಶ್ವರ ದೇವಸ್ಥಾನ ಕಟ್ಟಿದ್ದು ಅಂತ ಕೂಡ ಅದು ಉಲ್ಲೇಖ ಇದೆ. ಹಾಗಾಗಿ ಪ್ರಾಯಶಃ ಇಲ್ಲಿ ಚೋಳರು ಒಂದು ಗಂಗರನ್ನು ಇದು ಮಾಡಿ ಪೂರ್ವದಲ್ಲಿ ಗಂಗರ ಆಳ್ವಿಕೆ ಇದ್ದಂಥ ನಂತರ ಚೋಳರ ಆಳ್ವಿಕೆ ಬಂದಿದ್ದು ಅಂತ ಹೇಳ್ಬೋದಾಗಿದೆ.
1: ಸರ್, ಈ ಒಂದು ದೇಕಬ್ಬೆ ಶಾಸನ ಇಂದು ಒಂದು ಕೇಬಿಳತೂರು ಗ್ರಾಮದ ಒಂದು ಹೆಮ್ಮೆಯ ಸಂಕೇತ ಅಂತಲೇ ಹೇಳ್ಬೋದು. ಪ್ರಸ್ತುತ ಈ ಒಂದು ದೇಕಬ್ಬೆ ಶಾಸನದ ಒಂದು ಸಂರಕ್ಷಣೆ ಮತ್ತು ನಿರ್ವಹಣೆ ಹೇಗಾಗ್ತಾ ಇದೆ, ಈ ಒಂದು ಜವಾಬ್ದಾರಿಯನ್ನು ಹೊತ್ತಿರೋಂಥವ್ರು ಯಾರು, ಸರ್ಕಾರ ಅಥವಾ ಪುರಾತತ್ವ ಇಲಾಖೆಯಿಂದ ಇನ್ನು ಏನೆಲ್ಲ ಒಂದು ಸಹಕಾರ ಸಿಗಬೇಕಾಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಮೊದಲನೇದಾಗಿ ಇತ್ತೀಚಿನ ವರ್ಷಗಳ ತನಕ ಈಗ ಒಂದು ವರ್ಷದ ಈಚೆಗೆ ಅಂತಲೇ ಹೇಳ್ಬೋದು, ಒಂದು ವರ್ಷ ಈಚೆಗೆ ಅಲ್ಲಿ ತನಕ ಏನಾಗಿತ್ತು, ಅದು ಒಂದು ಬಿಸಿಲಲ್ಲೇ ಒಣಗ್ತಾ ಇತ್ತು. ಯಾವುದೇ ಒಂದು ಅದಕ್ಕೆ ಸುರಕ್ಷತೆ ಛಾವಣಿಗಳಾಗಲಿ ಯಾವುದೂ ಇದಿರಲಿಲ್ಲ. ಹಾಗಾಗಿ ಅದೇನಾಗಿದೆ ಅಂದರೆ ಆ ಒಂದು ಸ್ಮಾರಕ ಅಲ್ಲಿ ಇಟ್ಟಿರೋದ್ರಿಂದ ಅಲ್ಲಿ ತೆಗೆಯೋದು ಕೂಡ ಒಂದು ವಿರೋಧಗಳಿದ್ದು ಅಂತ ಕಾಣಿಸುತ್ತೆ. ಹಾಗಾಗಿ ಅದನ್ನು ಮನಗಂಡು ಇತ್ತೀಚಿನ ವರ್ಷಗಳಲ್ಲಿ ಅದರ ಬಗ್ಗೆ ದೇಕಬ್ಬೆ ಶಾಸನದ ಬಗ್ಗೆ ಒಂದು ಇತಿಹಾಸರ ವಿದ್ಯಾರ್ಥಿಗಳಲ್ಲಿ ಒಂದು ಕುತೂಹಲ, ಅದರ ಬಗ್ಗೆ ಒಂದು ಸಂಶೋಧನೆಗಳು ಜಾಸ್ತಿ ನಡೀತಾ ಇದೆ. ಹಾಗಾಗಿ ಅವರುಗಳೆಲ್ಲ ಬಂದು ಇಲ್ಲಿ ಭೇಟಿ ಕೊಟ್ಟು ಅದೆಲ್ಲ ನೋಡಿದಾಗ ಇಲ್ಲಿ ಆ ಒಂದು ದುಸ್ಥಿತಿಯನ್ನು ಕಂಡು ಅವರೇ ಅದಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡಿ ಹೀಗಾದರೆ ಇಂಥ ಅಪೂರ್ವವಾದ ಶಾಸನ ಹಾಳಾಗಬಾರ್ದು ಅಂಥೇಳಿ ಅಷ್ಟು ಜಾಗ ಮಾತ್ರ ಸ್ವಲ್ಪ ಕೃಷಿ ಭೂಮಿಗೆ ಇದಾಗದಿರೋ ಹಾಗೆ ಸ್ವಲ್ಪ ಹಾಗೆ ಒಂದಷ್ಟು ಬಿಟ್ಟಿದ್ದಾರೆ ಅದನ್ನು, ಅಲ್ಲಿ ಮಾತ್ರ ಮಾಡ್ತಿಲ್ಲ. ಅದಕ್ಕೆ ಒಂದು ಇದನ್ನು ಹಾಕಿ ತಾತ್ಕಾಲಿಕವಾಗಿ ಒಂದು ಕಬ್ಬಿಣದಲ್ಲಿ ಹಾಕಿ ಅದಕ್ಕೊಂದು ಒಂದು ಶೀಟನ್ನು ಹಾಕಿ ಅದಕ್ಕೆ ಬಿಸಿಲಿಂದ ಮಳೆ ಬೀಳದೇ ಇರೋ ಹಾಗೆ ಅದಕ್ಕೊಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ. ಆದರೆ ಇದು ಮುಖ್ಯವಾಗಿ ಏನಾಗಿದೆ ಅಂದರೆ ರಸ್ತೆ ಬದಿನಲ್ಲಿಲ್ಲ, ರಸ್ತೆಯಿಂದ ಬಹಳ ಒಳಗೆ ಮಧ್ಯಭಾಗದಲ್ಲಿ ಕೃಷಿ ಭೂಮಿ ಮಧ್ಯದಲ್ಲಿರೋದ್ರಿಂದ ಅಲ್ಲಿಗೆ ಒಂದು ಸಂಪರ್ಕಕ್ಕೂ ಬಹಳ ಕಷ್ಟ. ಆಮೇಲೆ ಇದರ ಮೇಲೆ ಅವಿನಾಭಾವ ಸಂಬಂಧಗಳು ಇಟ್ಕೊಳ್ಳೋದ್ರಿಂದ ಅದನ್ನು ಬೇರೆ ಕಡೆ ಸುರಕ್ಷಿತವಾಗಿ ಅದನ್ನು ಸಾಗಿಸೋದಕ್ಕೂ ಅವರು ಇಷ್ಟಪಡೋದಿಲ್ಲ. ಬರೀ ಏನೋ ಒಂದು ಬರಹ ಇದ್ದಿದ್ರೆ ತೊಗೊಂಡು ಹೋಗಿ ಅಂತ ಹೇಳ್ಬಿಡ್ತಿದ್ರು. ಆದರೆ ಅಲ್ಲಿ ದೇವತಾ ಮೂರ್ತಿಗಳದು ಅದೆಲ್ಲ ಚಿತ್ರಣಗಳು ಪಲ್ಲಕ್ಕಿ ಎಲ್ಲ ಇದ್ದಿದ್ದರಿಂದ ಅದರಲ್ಲಿ ಐತಿಹ್ಯ ಏನೋ ಇದೆ ಅಥವಾ ಯಾವುದೋ ಸಮಾಧಿ ಇರಬಹುದು ಅಥವಾ ಅದರಿಂದ ಏನೋ ಒಳ್ಳೇದಾಗ್ತಾ ಇದೆ, ಇದನ್ನು ತೊಗೊಂಡು ಹೋದರೆ ನಮಗೇನಾದ್ರು ತೊಂದರೆಗಳಾಗಬಹುದು ಅನ್ನತಕ್ಕಂಥದ್ದು ಕೂಡ ಗ್ರಾಮಸ್ಥರಲ್ಲಿ ಆತಂಕಗಳಿದೆ. ಹಾಗಾಗಿ ತಕ್ಕ ಮಟ್ಟಿಗೆ ಅದನ್ನೇನಾಗಿದೆ ಅದನ್ನು ಸಂರಕ್ಷಣೆ ಮಾಡಬೇಕು. ಅದು ಪುರಾತತ್ವ ಇಲಾಖೆ ಗುರುತಿಸಿದ್ರೆ ಆಮೇಲೆ ಏನಾಗುತ್ತೆ, ಅದನ್ನು ಕೇಂದ್ರ ಸರ್ಕಾರದ ಒಂದು ಪುರಾತತ್ವ ಇಲಾಖೆ ಬಂದುಬಿಟ್ರೆ ಅಲ್ಲಿಂದ ಒಂದು 100 ಮೀಟರ್ 200 ಮೀಟರ್ ಒಂದು ಇದರ ವ್ಯಾಪ್ತಿನಲ್ಲೇ ಯಾವುದು ಒಂದು ಚಟುವಟಿಕೆಗಳು ಮಾಡಬಾರ್ದು ಅಂತ ಹೇಳ್ಪಡ್ತಾರೆ. ಅವಾಗಾದಾಗ ಇಲ್ಲಿ ಮುಖ್ಯವಾಗಿ ಇಲ್ಲಿ ಗ್ರಾಮದಲ್ಲಿ ಇರತಕ್ಕಂಥದ್ದು ಕೃಷಿನೇ ಪ್ರಧಾನವಾಗಿರುವಂಥದ್ದು. ಅಂಥದ್ರಲ್ಲಿ 200 ಮೀಟರ್ ಅಂತ ಹೇಳಿದಾಗ ಎಲ್ಲ ಪ್ರತಿಯೊಂದು ಮಾನ್ಯುಮೆಂಟ್ಗಳಿದೆ ಅಂತೆಲ್ಲ ಹೇಳಿದಾಗ ಎಲ್ಲ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಜೀವನೋಪಾಯಕ್ಕೆ ಕಷ್ಟವಾಗ್ಬಿಡುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಒಂದು ವ್ಯವಸ್ಥೆ ಮಾಡಿ. ಇವಾಗ ಏನಾಗಿದೆ, ಮಾಹಿತಿಗಳಿದೆ, ಅದು ಸದ್ಯ ಮಳೆಗಳೆ ಬಿಸಿಲು ಬೀಳದಿರೋ ಹಾಗೆ ಅದನ್ನು ಕಾಪಾಡಿ ತಾತ್ಕಾಲಿಕವಾಗಿ ನಡ್ಕೊಂಡು ಸ್ವಲ್ಪ ಹೋಗೋ ಹಾಗೆ ಅದಕ್ಕೊಂದು ವ್ಯವಸ್ಥೆ ಒಂದು ಕಾಲ್ದಾರಿ ಥರನಾದರೂ ಮಾಡಿಕೊಂಡ್ರೆ ಒಳ್ಳೆಯದು. ಬೇಕಿದ್ರೆ ಅದಕ್ಕೊಂದು ಫಲಕಗಳನ್ನು, ಬೇಕಿದ್ರೆ ಮಾಹಿತಿ ಏನಿದೆ ಅದನ್ನು ಮುಂದುಗಡೆ ಅದನ್ನು ರಸ್ತೆ ಬದಿನಲ್ಲಿ ಅದು ಹಾಕಿದ್ರೆ, ಅದು ಮಾಹಿತಿ ಹಾಕಿದ್ರೆ ಅಲ್ಲೇ ನೋಡ್ಕೊಂಡು ಕೆಲವರು ಹೋಗ್ತಾರೆ. ಬಾಣೇಶ್ವರ ದೇವಸ್ಥಾನ ಬಂದು ಜಾಸ್ತಿ ಅದರಲ್ಲಿ ಒಂದು ಎರಡು ಶಾಸನಗಳು ಮಾತ್ರ ಇದೆ ಅದರಲ್ಲಿ. ಅದರಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದರೆ ಈ ಬೆಳತೂರಿನಲ್ಲಿ ಅವ್ರಿಗಿದ್ದು ಪೆರ್ಮಾಡಿ ಉಂಡ ಅದು ಅವರು ಎಲ್ಲ ದಾಳಿ ಮಾಡಿಕೊಂಡು ಆ ಒಂದು ಮಟ್ಟಸ ಮಾಡಿ ಅದು ಮಾಡಿ ಆ ಒಂದು ಇದನ್ನು ಆ ಜಾಗದಲ್ಲಿ ಬಾಣಲಿಂಗವನ್ನು ಪ್ರತಿಷ್ಠೆ ಮಾಡಿ ಒಂದು ರುದ್ರಯಾಗವನ್ನು ಮಾಡಿಸಿ ಸಹಸ್ರಾರು ಬ್ರಾಹ್ಮಣರಿಗೆ ಅದನ್ನು ಇದೆಲ್ಲ ಹೇಳ್ತಾರೆ ಅದರಲ್ಲಿ. ಆ ಒಂದು ಇದಾಗಿದೆ, ಅದು ಸುಮಾರು 10ನೇ ಶತಮಾನದಲ್ಲಿ ಇದ್ದಂತಹ ಒಂದು ಶಾಸನ ಅದು. ಅದು ಕೂಡ ಚೋಳರಾಜರ ಒಂದು ದಿನದಲ್ಲಿದ್ದಾಗ ಬರುತ್ತೆ, ಆ ಒಂದು ಶಾಸನದಲ್ಲಿ ಬರುತ್ತೆ. ಅದರಲ್ಲಿ ಯಾರ ಒಂದು ದೇವಸ್ಥಾನ ಕಟ್ಟಿಸಿದ್ದು ಬಾಳಲಿಂಗ ಪ್ರತಿಷ್ಠೆ. ಆದರೆ ಇವಾಗ ಏನಾಗಿದೆ, ಬಾಳಲಿಂಗ ದೇವಸ್ಥಾನ ಬಹಳ ಅದು ಚೆನ್ನಾಗಿತ್ತದು. ಅದು ಕೆಲವರು ಹೇಳೋದು ಮಲ್ಲೇದೇವರಿಗೆ ಅದಕ್ಕೆ ಎರಡಕ್ಕೂ ಸ್ವಲ್ಪ ಒಂದ್ ಸ್ವಲ್ಪ ಅನುಮಾನಗಳಿದೆ. ಕೆಲವರು ಏನ್ ಹೇಳ್ತಾರೆ, ಊರಾಚಿರದೆ ಬಾಣೇಶ್ವರನ ಕಿಲ್ಲ ಅದು ಮಲ್ಲೇದೇವರು ಅಂತ ಹೇಳ್ತಾರೆ.

ಅಂದರೆ ಬಾಣೇಶ್ವರನ ದೇವಸ್ಥಾನ ಪೂರ್ತಿ ಶಿಲಾಮಯವಾಗಿತ್ತು. ಅದು ಆ ಶಿಲಾಮಯವಾಗಿದ್ದು ದೇವಸ್ಥಾನ ಬಹಳ ಚೆನ್ನಾಗಿತ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಸ್ಥಳೀಯರಲ್ಲಿ ಅದೊಂದು ಏನೋ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದರಲ್ಲಿ ಸ್ವಲ್ಪ ಒಂದು ಅರಿವಿನ ಅಭಾವ ಇದ್ದಿದ್ದರಿಂದ ಉತ್ಸಾಹ ಜಾಸ್ತಿ ಇತ್ತು. ಅದೇನೋ ಪೂಜೆ ಗೀಜೆಗೆ ಏರ್ಪಾಡು ಮಾಡಬೇಕು ಅನ್ನೋದರಲ್ಲಿ ಅದನ್ನು ಸಂಬಂಧಪಟ್ಟಂತಹ ಇಲಾಖೆ ಪುರಾತತ್ವ ಇಲಾಖೆಯವರ ಹತ್ರ ಒಂದು ಸಲಹೆಯನ್ನು ಯಾವುದನ್ನು ಅವ್ರು ತಗೊಳ್ಳಿಲ್ಲ.

0: ಅದು ಹೊಟ್ಟೋಯ್ತು. ಅದು ಇನ್ನೊಂದು ಮಲೆ ದೇವರದು ಒಂದು ಹೇಳ್ತಕ್ಕಂತಹದ್ದು, ಇಲ್ಲೇ ಬಂಡಿಗಡೂನು ಹೋಗೋ ಜಾಗದಲ್ಲೇ ಇದೆ, ಸ್ವಲ್ಪ ಅದೊಂದು ಲಿಂಗದ ಇದಿದೆ, ಅದು ಚಿಕ್ಕದಾಗಿದೆ. ಇದಕ್ಕೆ ಒಂದು ಸಣ್ಣ ಪುಟ್ಟ ಶಾಸನಗಳಿದೆ, ಅದು ದತ್ತಿಗಳು ಬಿಟ್ಟಿರತಕ್ಕಂಥ ಜಮೀನು ದತ್ತಿಗಳು ಬಿಟ್ಟಿರತಕ್ಕಂಥ ಮಾಹಿತಿ ಅದರಲ್ಲಿ ಕಾಣಬಹುದು.
1: ಸರಿ, ತಾವು ಮಾತಾಡ್ತಾ ತಿಳಿಸಿದ್ರಿ, ಈ ಒಂದು ಶಾಸನ ಒಂದು ಗದ್ದೆ ಬಯಲಿನಲ್ಲಿ ಇರೋದ್ರಿಂದ, ಒಂದು ಪ್ರಮುಖ ರಸ್ತೆಯಿಂದ ಒಳಗಡೆ ಇರೋದ್ರಿಂದ, ಕೃಷಿ ಭೂಮಿ ಒಳಗಡೆ ಇರೋದ್ರಿಂದ ಯಾವುದಾದ್ರೂ ಒಂದಷ್ಟು ಮಾಹಿತಿ ಫಲಕಗಳನ್ನು ಅಳವಡಿಸೋದ್ರಿಂದ ಒಂದಷ್ಟು ಸಹಾಯ ಆಗುತ್ತೆ, ಯಾಕೆಂದರೆ ಒಂದು ಶಾಸನದ ಬಗ್ಗೆ ಅಲ್ಲಿ ಓಡಾಡುವಂತಹ ಜನಗಳಿಗೆ ಅದರ ಪರಿಚಯ ಆಗುತ್ತೆ ಅಂತ ತಿಳಿಸಿದ್ರಿ. ಈ ಒಂದು ವ್ಯವಸ್ಥೆ ಏನಾದರೂ ಮಾಡೋದಕ್ಕೆ ಪಂಚಾಯಿತಿ ಅಥವಾ ಸ್ಥಳೀಯ ಸಂಘಟನೆಗಳು ಏನಾದರೂ ಕ್ರಮಗಳನ್ನು ಕೈಗೊಂಡಿದೆಯಾ? ಈ ಶಾಸನದ ಬಗ್ಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಏನಾದರೂ ಮಾಹಿತಿ ಲಭ್ಯ ಇದೆಯಾ ಪ್ರಸ್ತುತವಾಗಿ, ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ?
0: ಇಲ್ಲಿ ಪ್ರಾಯಶಃ ಎಲ್ಲ ಇರತಕ್ಕಂಥವರು, ಗ್ರಾಮಸ್ಥರಲ್ಲಿ ಇರತಕ್ಕಂಥವ್ರು, ವಿದ್ಯಾವಂತರ ಕೆಲವರೆಲ್ಲ ನಗರಕ್ಕೆ ವಲಸೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ಮನೆ ಇಲ್ಲಿದೆ, ಹೆಚ್ಚು ಜೀವನ ನಿರ್ವಾಹಕ್ಕಾಗಿ ನಿರ್ವಹಣೆಗಾಗಿ ವಿದೇಶದಲ್ಲಿ, ಕೆಲವರೆಲ್ಲ ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ಇತ್ಯಾದಿ ಜಾಗದಲ್ಲೆಲ್ಲ ನಗರದಲ್ಲಿ ನಗರವಾಸಿಗಳಾಗ್ಬಿಟ್ಟಿದ್ದಾರೆ. ಇಲ್ಲೇ ಇದ್ದಂಥವರು ಕೆಲವರು ಇದನ್ನೇ ವ್ಯವಸಾಯವೇ ಪ್ರಧಾನವಾಗಿ ಮಾಡಿಕೊಂಡವರು, ಕೂಲಿ ಮಾಡಿಕೊಂಡಿರೋರು, ಕೆಲವರು ಅವರು ಒಂದು ಪಾರಂಪರ್ಯವಾಗಿರತಕ್ಕಂಥ ಇದನ್ನೇ ಇಷ್ಟಪಟ್ಟು ಈ ಒಂದು ಏನಿದೆ ಕುಲಕಸಬನ್ನು ಅದನ್ನು ಉಳಿಸ್ಕೊಂಡಂತಕ್ಕಂಥವ್ರು ಮಾತ್ರ ಇಲ್ಲಿ ಗ್ರಾಮದಲ್ಲಿ ಇದ್ದಾರೆ. ಹಾಗಾಗಿ ಇವರುಗಳಿಗೆ ಯಾವುದೇ ರೀತಿಯಾದಂತಹ ಅವರ ಚಟುವಟಿಕೆಗಳಲ್ಲೇ ಇದಾಗಿದೆಯೇ ಹೊರತು ಇದರ ಬಗ್ಗೆ ಅಷ್ಟು ಅವರಿಗೆ ದೈನಂದಿನವಾದ ಆಗುಗಳಿಗೆ ಅವರು ಮುಖ್ಯವಾಗುತ್ತೆ ಹೊರತು ಇದರದೆಲ್ಲ ಮಾಹಿತಿಗಳು ಅವರಿಗಷ್ಟು ಇದಾಗಿಲ್ಲ. ಹಾಗಾಗಿ ಇತ್ತೀಚೆಗೆ ಎಲ್ಲ ಯೂಟ್ಯೂಬಲ್ಲಿ ಇತ್ಯಾದಿಗಳಲ್ಲೆಲ್ಲ ಈ ದೇಕಬೆ ಶಾಸನದ ಬಗ್ಗೆ ಬಂದು ಊರು ಬರೋರು ಎಲ್ಲ ಸಂಖ್ಯೆ ಜಾಸ್ತಿ, ಅದಕ್ಕೆ ಅಧ್ಯಯನಶೀಲರು ಜಾಸ್ತಿ ಬರ್ತಾ ಇರೋದ್ರಿಂದ ಅದರ ಬಗ್ಗೆ ಇಷ್ಟೊಂದು ಮಹತ್ವ ಇದೆಯಾ ಅಂತ ಹೇಳ್ಬಿಟ್ಟು ಈಗ ಜನಗಳಿಗೆ ಅರಿವಾಗ್ತಾ ಇದೆ. ಅದರಿಂದ ಅಂದರೆ ಇವಾಗ ಸದ್ಯಕ್ಕೆ ಅದಕ್ಕೊಂದು ತಾತ್ಕಾಲಿಕವಾದ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಸಾಕಷ್ಟು ಇವಾಗ ಇದರಲ್ಲಿ ಕನ್ನಡದಲ್ಲೇ ಬಹಳಷ್ಟು ಸಾಕಷ್ಟು ದೀರ್ಘವಾಗಿ ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಒಂದು ಸಿಗುತ್ತೆ ಎಲ್ಲ ಯೂಟ್ಯೂಬಲ್ಲಿ ನೋಡಬಹುದು ನೀವು, ಅದನ್ನು ಬಹಳಷ್ಟು ಜನ ಮಾಡಿದ್ದಾರೆ ಅದನ್ನು. ಹಾಗಾಗಿ ಇದನ್ನು ಏನು ಮಾಡ್ಬೋದು ಅಂದರೆ ಸ್ಥಳೀಯವಾಗಿ ಅಂತ ಹೇಳಿದಾಗ ಅಂತ ಇರತಕ್ಕಂಥದ್ರಲ್ಲಿ ಒಂದು ಮುಖ್ಯವಾಗಿ ಊರು ಇದರಲ್ಲಿರ್ತಕ್ಕಂಥದ್ದು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲೋ ಯಾವುದು ಹೃದಯ ಭಾಗದಲ್ಲಿ ಇರತಕ್ಕಂಥದ್ರಲ್ಲಿ ದೇವಸ್ಥಾನದಲ್ಲಿ ಪ್ರಮುಖವಾದಂತಹ ಇದು. ಯಾಕೆಂದರೆ ಇನ್ನೊಂದು ಏನಾಗುತ್ತೆ, ಹಾಕಿ ಅದನ್ನು ಮಾಹಿತಿ ಕೊಡಬಹುದು, ಆಮೇಲೆ ಜನ ಬರ್ತಾ ಇರತಕ್ಕಂಥದ್ರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿರತಕ್ಕಂಥ ಇದು ನೈಸರ್ಗಿಕ ಇದು ಕೂಡ ಒಂದು ಪರಿಸರಕ್ಕೆ ಒಂದು ಹಾನಿ ಆಗುವಂತಹ ಸಂದರ್ಭಗಳು ಇರುತ್ತೆ. ಯಾಕೆಂದರೆ ಬರೋರು ಬರೀ ಶಾಸನ ನೋಡ್ಕೊಂಡು ಬರೋವಂಥವ್ರು ನಾಳೆ ಇಲ್ಲಿರತಕ್ಕಂತಹ ಸುಂದರವಾದ ನದಿ ಪರಿಸರಗಳಿರ್ಬೋದು, ಇಲ್ಲರ ಬೆಟ್ಟ ಗುಡ್ಡಗಳಿರ್ಬೋದು, ಇದನ್ನು ನೋಡ್ತಾ ಕೆಲವರೆಲ್ಲ ಏನು ಮಾಡ್ತಾರೆ, ಅದನ್ನು ಬಂದಂಥವರು ಪ್ರವಾಸಿ ತಾಣವಾಗ ಪರಿವರ್ತಿತವಾಗ್ಬಿಟ್ಟಾಗ ಎಲ್ಲ ಮಾಲಿನ್ಯಕ್ಕೊಳಗಾಗುತ್ತೆ. ಆಮೇಲೆ ಜನರು ಇಲ್ಲಿರತಕ್ಕಂತಹ ವ್ಯವಸ್ಥೆ ಏನಾಗಿದೆ, ಇಲ್ಲಿರತಕ್ಕಂಥ ಮೂಲ ವ್ಯವಸ್ಥೆಗಳೇನಾಗಿದೆ ಅದೇ ಬದಲಾವಣೆ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ನೆನಪಲ್ಲಲ್ಲಿ ಇಟ್ಕೊಂಡು ಒಂದು ಕೊಡಬೇಕು, ಇಲ್ಲಾಂದರೆ ಅದನ್ನೇನು ಅಂದರೆ ಸುಮ್ಮನೆ ನೋಡಿ ಬರೋಂಥ ಪ್ರವಾಸಿಗರೇ ಜಾಸ್ತಿ ಆಗ್ಬಿಡ್ತಾರೆ. ಆಮೇಲೆ ಬರೀ ಅವ್ರಿಗೆ ಇದು ಮಾಡ್ಕೊಳೋದು ಅಂಗಡಿ ಮುಂಗಟ್ಟುಗಳು ಇತ್ಯಾದಿಗಳು ಇಡೋದೇ ಜಾಸ್ತಿ ಆಗ್ಬಿಡುತ್ತೆ ಹೊರತು ಆವಾಗ ಇಲ್ಲಿರತಕ್ಕಂತಹ ಪರಿಸರದಕ್ಕೆ ಒಂದು ಧಕ್ಕೆ ಆಗುವಂಥದ್ದು ಬಹಳಷ್ಟು ಸಂಭವಗಳು ಜಾಸ್ತಿ ಇದೆ. ಹಾಗಾಗಿ ಒಂದು ತಕ್ಕಮಟ್ಟಿಗೆ ಬರತಕ್ಕಂಥವ್ರಿಗೆ ಒಂದು ಮಾಹಿತಿ ಸಿಗೋದಕ್ಕಾಗಿ ಒಂದೇ ಕಡೆ ಇರತ್ತಕ್ಕೆ ಒಂದು ಮಾಹಿತಿ ಫಲಕ ಅಳವಡಿಸಿದ್ರೇನು ತೊಂದರೆ ಇಲ್ಲ. ವಿಶೇಷವಾಗಿ ಏನಪ್ಪ ಅಂದರೆ ದೇವಸ್ಥಾನದಕ್ಕಿಂತ ಹೆಚ್ಚಿಗೆ ಉತ್ಸವಾದಿಗಳೆಲ್ಲ ಇರೋದನ್ನ ಅಲ್ಲಿ ಮಾಡೋದು ಕಷ್ಟವಾಗುತ್ತೆ. ಗ್ರಾಮ ಪಂಚಾಯಿತಿ ಒಂದು ಸನ್ನಿಹದಲ್ಲ ಅಥವಾ ಸಂಕೀರ್ಣದಲ್ಲಿ ಅಲ್ಲಿ ಒಂದು ಮಾಹಿತಿ ಕೇಂದ್ರ ಅಂತ ಹಾಕ್ಬಿಟ್ಟು ಅಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಲ್ಲ ಇಲ್ಲಾಂದರೆ ಶಾಲೆಗಳಲ್ಲಿ ಅಲ್ಲೆಲ್ಲ ಕೊಡ್ಬೋದು. ಶಾಲೆಗಳಲ್ಲಿ ಕೊಟ್ಟರು ಕೂಡ ಅಲ್ಲೇ ಅವರಿಗೆಲ್ಲ ಮಕ್ಕಳಿಗೆ ಓದುವಂಥವ್ರಿಗೆ ಒಂದು ಸ್ಥಳೀಯವಾಗಿರುತ್ತೆ, ನಮ್ಮ ಊರಿನಲ್ಲಿ ಇಷ್ಟೆಲ್ಲ ವೈಭವಗಳಿದೆಯಾ ಅನ್ನತಕ್ಕಂಥ ಮಕ್ಕಳಿಗೂ ಅರಿವಾಗುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥವರಾದರೆ ಶಾಲೆಯಲ್ಲಿ ಬಂದಂತಹ ಇದರಲ್ಲಿ ಆದರೆ ಪರಿಸರದಲ್ಲಿ ಆದರೆ ಅಲ್ಲಿ ಸೂಕ್ತ ರಕ್ಷಣೆನೂ ಮಾಡಬಹುದು. ಯಾಕೆಂದರೆ ಮಕ್ಕಳ ಹತ್ರನೇ ಸ್ವಯಂ ಪ್ರೇರಿತವಾಗಿ ಅವ್ರ ಹತ್ರ ನಿರ್ವಾಹ ಮಾಡಬಹುದು. ಬೇರೆ ಕಡೆ ಆದರೆ ಅದಕ್ಕೆ ಅಂತೂ ಒಬ್ಬರನ್ನ ನೇಮಿಸಬೇಕಾಗತ್ತೆ. ಆದರೆ ಶಾಲೆಯಲ್ಲಿ ಆವರಣದಲ್ಲಿ ಇದು ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಶಾಲೆಗೂ ಬಂದು ಕೊಡತಕ್ಕಂಥವ್ರಾಗುತ್ತೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೂಡ ವೃದ್ಧಿಸುತ್ತೆ. ಹಾಗಾಗಿ ಶಾಲಾ ಆವರಣದಲ್ಲಿ ಅದ್ರ ಬಗ್ಗೆ ಇದು ಮಾಡಿದ್ರೆ ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ.
1: ಸರಿ, ಈಗ ನಮಗೆ ತಿಳಿದಂತೆ ಈ ಒಂದು ಕಲ್ಲು ಮಹಾಸತಿ ವೀರ್ಗಲ್ಲು ಅಂತ ಗುರುತಿಸಲಾಗಿದೆ. ಈ ಒಂದು ಮಹಾಸತಿ ಪರಂಪರೆ ಆ ಕಾಲದ ಸಮಾಜ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೇಗೆ ಪ್ರತಿಬಿಂಬಿಸ್ತಿತ್ತು? ಪ್ರಸ್ತುತ ಆ ಕಾಲದ ಒಂದು ಆಡಳಿತ ವ್ಯವಸ್ಥೆ ಮತ್ತು ಸಮಾಜದ ಪದ್ಧತಿಗಳು ಈಗ ಪ್ರಸ್ತುತ ಒಂದು ದಿನಮಾನಗಳಲ್ಲಿ ಎಷ್ಟು ಬದಲಾವಣೆಗಳನ್ನು ಕಂಡಿದೆ, ಅದರ ಬಗ್ಗೆ ಹೇಳೋದಾದರೆ?
0: ಹಿಂದೆನೇ ಹೇಳಿದ ಹಾಗೆ ಆಗ ನಾವೆಲ್ಲ ಅದನ್ನು ಕೇವಲ ಆದರ್ಶಗಳನ್ನು ಪರಿಪಾಲನೆ ಮಾಡೋದರಲ್ಲಿ ಅದನ್ನು ರೂಢಿಸ್ಕೋತಾ ಇಲ್ಲ, ಅವ್ರನ್ನ ನಾವು ಪೂಜಿಸ್ತೀವಿ ಅಷ್ಟೇ. ಸೀತಾರಾಮರ ಆದರ್ಶಗಳನ್ನು ನಾವು ಇಟ್ಕೊಳ್ಳೋದು ಬಹಳ ಕಮ್ಮಿನೇ, ಆದರೆ ಅವ್ರನ್ನ ದೇವತೆಗಳಾಗಿ ನಾವು ಆರಾಧಿಸಕ್ಕೆ ಹೊರಟೋಗ್ತೀವಿ ಅಷ್ಟೇ. ಆದ್ದರಿಂದ ಇವತ್ತಿನ ಇದರಲ್ಲಿ ನಮ್ಮ ಇದರಲ್ಲಿ ಹಾಗೆ ಬರ್ತಾ ಇದೆ. ನಮ್ಮ

0: ಈ ಒಂದು ದೇವತೆವಾಗಿ ಭಾವಿಸೋದು ತಪ್ಪು ಅಂತ ನಾನು ಹೇಳಲ್ಲ. ಆದರ್ಶಗಳನ್ನ ನಾವು ರೂಢಿಸ್ಕೋಬೇಕು ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು, ನಮ್ಮ ಜೀವನ ಮೌಲ್ಯಗಳನ್ನು ವರ್ಧಿಸ್ಕೊಳ್ಬೇಕು. ಅದರಿಂದ ಏನಾಗುತ್ತೆ, ಒಂದು ನಮ್ಮ ಉತ್ತಮವಾದಂತಹ ಒಂದು ಸಂದೇಶವನ್ನು ಉತ್ತಮವಾದ ಸತ್ಪ್ರಜೆಗಳಾಗುತ್ತೆ ನಾವು ಒಂದು ಸಂಭವ ಇರುತ್ತೆ. ಅದು ಬಿಟ್ಟು ನಾವು ಸುಮ್ಮನೆ ನಾವು ಅವ್ರನ್ನು ದೇವತಾ ಕೋಟಿನಲ್ಲಿ ಸೇರಿಸ್ಬಿಟ್ರೆ ಅದು ಒಂದು ಕೈ ಮುಗಿದುಕೊಂಡು ಹೋಗ್ತೀವಿ ಅಷ್ಟೇ. ಯಾಕೆಂದರೆ ಅವ್ರಿಗೆ ಮಾತ್ರ ಸಾಧ್ಯ, ನಾವು ಸಾಮಾನ್ಯ ಮಾನವರು ಮನುಷ್ಯರು ಅನ್ನತಕ್ಕಂಥ ಒಂದು ಭಾವನೆ ಅದನ್ನು ರೂಢಿಸ್ಕೊಂಡ್ಬಿಡ್ತೀವಿ. ಅವರೇನೋ ಅವ್ರಿಗೆ ಮಾತ್ರ ಅವ್ರಿಗೆ ಅತೀತವಾದ ಶಕ್ತಿ ಇತ್ತು, ಅವರು ಹೋದರು ಹಾಗೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ನಾವು ಭಾವಿಸುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಆದರೆ ಅದನ್ನು ಬಗ್ಗೆ ನಾವು ನೋಡಿದಾಗ ಹಿಂದೆ ಆ ರೀತಿ ಒಂದು ಅನ್ಯೋನ್ಯತೆ ಇತ್ತು. ಅಂದರೆ ನಮಗೆ ಇವತ್ತು ಏನಾಗಿದೆ ಅಂದರೆ ಇವತ್ತಿನ ಯುಗದಲ್ಲಿ ಏನಾಗಿದೆ, ಸಮಾನತೆ ಅಂತ ನಾವು ಹೇಳ್ತೀವಿ. ಸಮಾನತೆ ಹೌದು ಮುಖ್ಯ, ಆದರೆ ಸಮಾನತೆ ಅನ್ನೋದು ಹೆಸರಿನಲ್ಲಿ ಎಷ್ಟಾಗ್ತಿದೆ ಅಂದರೆ ಎಲ್ಲರೂ ಒಂಥರ ದುಡಿಬೇಕು ಮಾಡಬೇಕು ಅನ್ನತಕ್ಕಂಥ ಜೀವನ ನಿರ್ವಹಣೆ ಮಾಡಬೇಕು ಅನ್ನೋ ಇದರಲ್ಲಿ ಧಾವಂತದಲ್ಲಿ ಒಂದು ಕೌಟುಂಬಿಕ ಮೌಲ್ಯಗಳನ್ನೇ ಇವತ್ತಿನ ದಿನಗಳಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವತ್ತಿನ ದಿವಸದಲ್ಲಿ ಆರ್ಥಿಕವಾಗಿ ಅವರ ಅಷ್ಟು ಮಹತ್ವ ಕೊಡದೇ ಹೋದ್ರೂ ಕೂಡ ಸಾಮಾಜಿಕವಾದಂತಹ ನೆಲೆಯಲ್ಲಿ ಒಂದು ಬಾಂಧವ್ಯದಲ್ಲಿ ಒಂದು ಘನಿಷ್ಠತೆ ಇತ್ತು, ಅಲ್ಲಿ ಆ ಒಂದು ಸಂಬಂಧ ಗಟ್ಟಿ ಇತ್ತು. ಅಲ್ಲಿ ಅದು ಕೇವಲ ಯಾವುದೋ ಒಂದು ಸಂಬಂಧ ಆಗಿರ್ತಿರಲಿಲ್ಲ, ಅದನ್ನು ಅದರಲ್ಲಿ ಇರತಕ್ಕಂಥ ಒಂದು ಆತ್ಮೀಯತೆ ಅನ್ನತಕ್ಕಂಥದ್ದು ಬಹಳ ಇದಾಗ್ತಾ ಇತ್ತು. ಮತ್ತು ಅವರು ತ್ಯಾಗಕ್ಕೂ ಸಿದ್ಧವಾಗಿದ್ದರು, ಹೋರಾಡಕ್ಕೂ ಸಿದ್ಧವಾಗಿದ್ದರು, ಎಲ್ಲದಕ್ಕೂ ಇದ್ದರು. ವಿದ್ಯಾವಂತರು ಗುಣವಂತರು ಎಲ್ಲರೂ ಆಗಿದ್ದರು. ಇವಾಗ ವಿದ್ಯಾವಂತರು ಅಂತ ಹೇಳತಕ್ಕಂಥದ್ರಲ್ಲಿ ನಾವು ಸರ್ಟಿಫಿಕೇಟ್ ಮಾತ್ರ ಹಾಕ್ಕೊಂಡಿರ್ತೀವಿ, ಆದರೆ ಯಾವುದೇ ರೀತಿಯಾದಂತಹ ಈ ರೀತಿ ಇದನ್ನು ಗುಣಗಳನ್ನು ಆದರ್ಶಗಳನ್ನು ನಾವು ತುಂಬ ಕಣ್ಮರೆ ಆಗ್ತಾ ಇದೆ. ಕೇವಲ ನಾವು ಬರೀ ಒಂದು ವಿದ್ಯಾರ್ಹತೆ ಸಂಪಾದನೆ ಮಾಡಿ ಒಂದು ಕೆಲಸ ಮಾಡಿಕೊಂಡು ನಮ್ಮ ಜೀವನ ನಾವು ನೋಡ್ಕೊಂಡ್ರಾಯಿತು, ನಮ್ಮ ಪಾಡು ಒಂದು ಬಂದ್ಬಿಟ್ಟಿದೆ. ಇವಾಗ ಅನ್ಯೋನ್ಯತೆ ಅನ್ನತಕ್ಕಂಥದ್ದು ಬಹಳಷ್ಟು ಇದಾಗ್ತಾ ಇದೆ. ಅದಕ್ಕೆ ಪ್ರಸ್ತುತ ನಡೆಸಿರತಕ್ಕಂತಹ ಸಂಘರ್ಷಗಳೇ ಪ್ರಪಂಚದ ವಿದ್ಯಮಾನಗಳೇ ಸಾಕ್ಷಿಯಾಗಿದೆ. ಆದ್ದರಿಂದ ಇಂತಹ ಒಂದು ಇದರಲ್ಲಿ ಜನಗಳಿಗೆ ಮುಖ್ಯವಾಗಿ ಶಿಕ್ಷಣ ಅನ್ನತಕ್ಕಂಥದ್ದು ಆದರ್ಶ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ನಮ್ಮ ಆಧುನಿಕ ಶಿಕ್ಷಣ ಜೊತೆಗೆ ಮೌಲ್ಯವರ್ಧಿತವಾಗಿರತಕ್ಕಂತಹ ನಮ್ಮ ಇತಿಹಾಸಗಳನ್ನು ನಮ್ಮ ಹಿಂದೆ ಇರತಕ್ಕಂತಹ ಒಳ್ಳೆ ಸಂಬಂಧಗಳು ಬಯಸುವಂತಹ ಒಳ್ಳೆ ಒಂದು ನೀತಿ ಬೋಧಕವಾಗಿರತಕ್ಕಂತಹ ಪಠ್ಯಗಳು ಅತಿ ಅವಶ್ಯಕವಾಗಿರಬಹುದು. ಕೇವಲ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಬಂದು ಹೈಸ್ಕೂಲ್ ಮಟ್ಟಕ್ಕಲ್ಲ, ಅದರ ಬದಲಾಗಿ ವಿಶ್ವವಿದ್ಯಾನಿಲಯದ ಒಂದು ಮಟ್ಟದಲ್ಲಿ ಪ್ರತಿಯೊಂದು ಯಾವುದೇ ಹಂತದಲ್ಲಿ ಅವರು ಇದು ಮಾಡಿದ್ರು, ಪದವಿ ಹಂತದಲ್ಲಿ ಇದ್ದರೂ ಕೂಡ ಅವರಿಗೆ ಕಡ್ಡಾಯವಾಗಿ ಒಂದು ವಿಷಯ ಇಟ್ಟಿದ್ರೆ ಬಹುಶಃ ಅದೊಂದು ಒಂದು ಒಳ್ಳೆಯದಾಗುತ್ತೆ ಸಮಾಜದಲ್ಲಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳ ದೆಸೆಯಲ್ಲಿ ಮಾತ್ರ ಇರುತ್ತೆ, ಮುಂದಕ್ಕೆ ಅವರು ಅವರ ಪದವಿ ಮುಗಿಸಿದ ಮೇಲೆ ಮುಗಿಯೋ ಹಂತಕ್ಕೆ ಅವ್ರಿಗೆ ಆ ಆದರ್ಶಗಳ ಬಗ್ಗೆ ಅವರಿಗೆಲ್ಲ ಗಮನವೇ ಇರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಅದನ್ನು ಕಡ್ಡಾಯವಾಗಿ ಅದು ಪದವಿ ಇರಬಹುದು ಸ್ನಾತಕೋತ್ತರ ಒಂದು ಇದರಲ್ಲೂ ಕೂಡ ಶಿಕ್ಷಣದಲ್ಲಿ ಅದೊಂದು ವಿಷಯ ಖಂಡಿತವಾಗಲೂ ಬೋಧನೆ ಇಡಲೇಬೇಕು. ಇಲ್ಲಾಂದರೆ ಈ ಒಂದು ಪರಂಪರೆ ಅದು ಹಾಗೆ ಅದು ಗ್ರಂಥಸ್ಥವಾಗ್ಬಿಡುತ್ತೆ ಅಷ್ಟೇ, ಅಥವಾ ಶಾಸನದಲ್ಲಿ ಮಾತ್ರ ಉಳ್ಕೊಂಡು ಹೋಗ್ಬಿಡುತ್ತೆ.
1: ಸರ್, ಕೊನೆಯದಾಗಿ ಒಂದು ಗ್ರಾಮದಲ್ಲಿರುವಂತಹ ಇತಿಹಾಸವನ್ನು ಸಾರುವಂತಹ ಒಂದು ದೇಕಬೆ ಶಾಸನವನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ನೀವು ಏನು ಸಂದೇಶವನ್ನು ನೀಡೋದಕ್ಕೆ ಬಯಸ್ತೀರಾ? ಜೊತೆಗೆ ನಮ್ಮ ಜನಧ್ವನಿ ರೇಡಿಯೋನ ಕೇಳ್ತಾರಂತಹ ಕೇಳುಗರಿಗೆ ಮತ್ತು ನಮ್ಮ ತಾಲೂಕಿನ ಜನತೆಗೆ ಕೊನೆಯದಾಗಿ ನಿಮ್ಮ ಒಂದು ಸಂದೇಶವನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರ?
0: ದೇಕಬ್ಬೆ, ಮಹಾಸತಿ ದೇಕಬ್ಬೆ ಬಗ್ಗೆ ಹೇಳಬೇಕು ಅಂದರೆ ಆಕೆ ಇರತಕ್ಕಂಥದ್ರಲ್ಲಿ ಅವಳು ಬಹಳ ವಿದ್ಯಾವಂತೆ. ವಿದ್ಯೆ ಅನ್ನತಕ್ಕಂಥದ್ದು ಯಾವ ರೀತಿ, ಅದು ಅನುಷ್ಠಾನದಿಂದ ಇದಾಗತ್ತೆ. ಹಾಗೆ ನಮ್ಮಲ್ಲಿರತಕ್ಕಂಥ ಅವಳು ಹೋಗೋ ಮೊದಲೆಲ್ಲ ದಾನವನ್ನು ಮಾಡ ಸತ್ಪಾತ್ರರಿಗೆ ದಾನವನ್ನು ಮಾಡ್ತಾರೆ ಅವಶ್ಯಕತೆ ಇರತಕ್ಕಂಥ ಅವಳಿಗೆ. ಅದನ್ನು ಕೂಡ ನಾವು ಆ ಒಂದು ಚಿತ್ರದಲ್ಲೇ ನಾವು ಕಾಣಬಹುದಾಗಿದೆ. ಆಮೇಲೆ ಆ ಒಂದು ಯಶಸ್ಸು ಸಿಗಲಿ ಅಂತ ಹೇಳಿದಂಥದ್ದು, ಆ ಹುಟ್ಟಿದ ಮನೆಗೆ ಸೇರಿದ ಮನೆಗೆ ಯಶಸ್ಸನ್ನು ಸೇರಲಿ, ಯಶಸ್ಸು ಉಂಟಾಗಲಿ ಅಂತ, ಅವಳ ಕೀರ್ತಿ ಉಂಟಾಗಲಿ ಅಂತ ಹೇಳ್ಬಿಟ್ಟು ಅವಳು ಒಂದು ದೇಹ ತ್ಯಾಗವನ್ನು ಮಾಡ್ತಾಳೆ, ಅಗ್ನಿ ಪ್ರವೇಶ ಮಾಡ್ತಾಳೆ. ಹಾಗಾಗಿ ಇಲ್ಲಿ ನಾವು ಹುಟ್ಟಿದ್ದು ಅನ್ನತಕ್ಕಂಥದ್ದು ನಮ್ಮ, ನಾವು ಇವಾಗ ಒಂದು ಊರಲ್ಲಿ ಹುಟ್ಟಿರಬಹುದು, ಬೇರೆ ಇದರಲ್ಲಿ ಉದರ ನಿಮಿತ್ತವಾಗಿ ನಾವು ಯಾವುದೋ ಒಂದು ಉಪಾಧಿ ಅಂದರೆ ಕೆಲಸದ ನಿಮಿತ್ತವಾಗಿ ನಾವು ಬೇರೆ ಕಡೆ ಇನ್ನೊಂದು ಕಡೆ ಕೆಲಸ ಮಾಡ್ತೀವಿ. ಹಾಗಾದಾಗ ನಮ್ಮ ದೇಶ ನಮ್ಮ ಸ್ಥಳ ಅವುಗಳ ಒಂದು ಹಿರಿಮೆ ಯಶಸ್ಸಿಗೆ ನಾವು ಪ್ರಾಮಾಣಿಕವಾಗಿ ನಾವು ಇವತ್ತಿನ ಕಾಲದಲ್ಲಿ ಅದಕ್ಕೊಂದು ಯಶಸ್ಸನ್ನು ಕೊಡೋ ಹಾಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಗುರುತರವಾಗಿ ಮಾಡಬೇಕು. ಆ ರೀತಿಯಾಗಿ ನಾವು ಒಂದು ಕೀರ್ತಿಯನ್ನು ತರೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು, ನಮ್ಮ ಆದರ್ಶಗಳು ಆ ರೀತಿ ಇರಬೇಕು. ಹಾಗೆ ಮಾಡಿದ ಸಂಪಾದನೆ ಬರೀ ನಮ್ಮೊಬ್ಬರದೇ ಅಂತ ಅಲ್ಲ, ಯಾರಿಗೆ ಸತ್ಪಾತ್ರರಿಗೆ ಯಾರಿಗೆ ಇದಾಗಿರ್ತಾರೋ ಅವರಿಗೆ ಆದಷ್ಟು ನಮ್ಮ ಒಂದು ದುಡಿಮೆಯಲ್ಲಿ ಒಂದು ಭಾಗ ಅವರಿಗೆ ಸಹಾಯಕ್ಕಾಗಿ ಅಂತ ಮೀಸಲಿಡಬೇಕು.

0: ನಾವು ತಿಳ್ಕೊಳ್ಬೇಕು. ಆಮೇಲೆ ಬರೀ ನಾವು ಯಾವುದೋ ಒಂದು ಹೆಮ್ಮೆಗೋಸ್ಕರ ಓದಿದ್ವಿ ಅಂತಲ್ಲ, ಓದಿದ ವಿಷಯನ ಯಾವುದಕ್ಕಾಗಿ ಆದರೆ ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲವಾಗಿದೆ ಜೀವನದಲ್ಲಿ, ಅದರಿಂದ ನಾವು ನಮಗೇನಾದ್ರು ಅನುಕೂಲವಿದೆಯಾ ಅನ್ನು ನೋಡ್ಕೋಬೇಕು. ಬರೀ ನಾವು ಸಂಪಾದನೆ ಮಾತ್ರ ಓದು ಅಂತಾಗಬಾರ್ದು, ಮೌಲ್ಯತೆ ಇರಬೇಕು ವಿದ್ಯಾಭ್ಯಾಸದಲ್ಲಿ. ಹಾಗಾಗಿ ಆಗಿನ ಕಾಲದಲ್ಲಿ ಸ್ತ್ರೀಯರು ಅಂತ ಇದ್ರು, ಅವರಿಗೆ ವಿದ್ಯಾಭ್ಯಾಸ ಅನ್ನತಕ್ಕಂಥದ್ದು ಅವರು ಏನು ಶಾಲೆಯಲ್ಲೋ ಗುರುಕುಲದಲ್ಲಿ ಹೋಗೋಂಗಿಲ್ಲ, ಆದರೆ ಆ ಗುರುಕುಲವನ್ನು ಕಟ್ಟುವಂಥ ಒಂದು ಸಾಮರ್ಥ್ಯ ಆಗಿನ ಕಾಲದ ಸ್ತ್ರೀಯರಲ್ಲಿ ಇತ್ತು. ಇವತ್ತಿನದಲ್ಲಿ ಎಲ್ಲ ಇರ್ತಾರೆ, ಓದಿರ್ತಾರೆ, ಆದರೆ ಆ ಒಂದು ಸಾಮಾನ್ಯ ಪ್ರಜ್ಞೆ ಇವತ್ತೆಲ್ಲೋ ಕಾಣ್ತಾ ಇಲ್ಲ, ಎಲ್ಲೋ ಕಾಣೆಯಾಗಿದೆ. ಹಾಗಾಗಬಾರ್ದು. ಹಾಗಾಗಿ ವಿದ್ಯಾಭ್ಯಾಸದ ಜೊತೆಗೆ ನೈತಿಕವಾದ ಗುಣಮಟ್ಟ ಮತ್ತು ಆದರ್ಶ ಪರಿಪಾಲನೆ, ಪ್ರಾಮಾಣಿಕತೆ ಇದೆಲ್ಲ ಕೂಡ ದೇಕಬ್ಬೆಯಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಯಶಸ್ಸನ್ನು ಮುಖ್ಯವಾಗಿ ಅದನ್ನು ನಾವು ಅಲ್ಲಿ ತೊಗೊಳ್ಳೋದಾದರೆ ಆ ಒಂದು ಹೆಣ್ಣಾಗಿ ಅವಳು ಹೇಳಿದಾಳೆ, ಇಲ್ಲಿ ನಾವು ತೊಗೊಳ್ಬೇಕಾಗಿರತಕ್ಕಂಥ ಪುರುಷರಾಗಲಿ ಸ್ತ್ರೀಯರೇ ಆಗಲಿ ನಾವು ಮಹಿಳೆಯರಾಗಲಿ ಆದಾಗ ತೊಗೊಂಡ್ರು ಕೂಡ ಮಕ್ಕಳಾಗಲಿ ನಾವು ಹುಟ್ಟಿರತಕ್ಕಂತಹ ಸ್ಥಳ ಇರ್ಬೋದು, ಅದು ಒಂದು ಊರಿರ್ಬೋದು ಅಥವಾ ಒಂದು ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು ಅಥವಾ ನಮ್ಮ ರಾಜ್ಯ ಇರ್ಬೋದು, ಕೊನೆಗೆ ನಮ್ಮ ದೇಶ ಇರ್ಬೋದು, ಒಟ್ಟಾರೆ ನಾವು ಅದಕ್ಕೆ ಒಂದು ಕೀರ್ತಿಯನ್ನು ತಂದುಕೊಡುವಂಥ ಒಂದು ಇದನ್ನು ನಾವು ಆ ರೀತಿ ನಾವು ನಮ್ಮ ಜೀವನ ಇರಬೇಕು, ನಡೆ ಇರಬೇಕು, ನುಡಿ ಇರಬೇಕು.
1: ಸರ್, ಇಷ್ಟು ಸಮಯದವರೆಗೆ ಒಂದು ತಮ್ಮ ಗ್ರಾಮದಲ್ಲಿರುವಂತಹ ಒಂದು ಪುರಾತನವಾಗಿರುವಂತಹ ಶಾಸನವಾಗಿರುವ ಒಂದು ದೇಕಬ್ಬೆ ಶಾಸನದ ಕುರಿತು, ಒಂದು ಬಾಣೇಶ್ವರ ಶಾಸನದ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ, ಜೊತೆಗೆ ಮಲ್ಲೇದೇವರು ಎಂಬ ಒಂದು ದೇವಸ್ಥಾನದ ಕುರಿತು ಸಹ, ಆ ಒಂದು ದೇವರ ಒಂದು ಇತಿಹಾಸವನ್ನು ಸಂಬಂಧಪಟ್ಟಂತೆ ಇಷ್ಟು ಸಮಯ ನಮ್ಮ ಜೊತೆ ಇದ್ದು ಹಲವಾರು ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ತಮಗೂ ಎಲ್ಲ ಕೇಳುಗರಿಗೆ ಕೂಡ ಈ ಒಂದು ದೇಕಬ್ಬೆಯ ಒಂದು ಆದರ್ಶ ಹಾಗೆ ಇದಾಗಲಿ ಹೇಳಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾಡಿಗೆ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ, ನಾನು ನಮಗೆಲ್ಲರಿಗೂ ಕೂಡ ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಬೆಳತೂರು ಗ್ರಾಮದಲ್ಲಿರುವ ಪುರಾತನ ಶಾಸನಗಳ ಕುರಿತು ಹಾಗೂ ದೇವಸ್ಥಾನಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಶಾಸನ ಅಥವಾ ದೇವಾಲಯದ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಕೇಬೆಳತೂರು ಗ್ರಾಮದಲ್ಲಿರುವ ಮಲ್ಲೇಶ್ವರ ಹಾಗೂ ಬಾಣೇಶ್ವರ ದೇವಸ್ಥಾನದೊಂದಿಗೆ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಸಂಬಂಧ ಮತ್ತು ಅದರ ಇತಿಹಾಸ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದ ಶ್ರೀಯುತ ವಿನಯ್ ಬಿ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮಲ್ಲಿಕಾರ್ಜುನ ಮತ್ತು ಚನ್ನಪ್ಪ ನಿಂಗಪ್ಪ ಕುಂಬಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

0: uv.in ನಲ್ಲಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳುವನ 7 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈ 35 ರೂಪಾಯಿ, ದಪ್ಪು ಮೆಣಸಿನಕಾಯಿ 40 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 16 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 58 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುವರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ಮೂರನೇ ಧ್ವನಿ ಚಿನ್ನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಾಜಿನ ಕಪ್ಪೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ

ಸಮಾಜಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಾಜಿನ ಕಪ್ಪೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಾವು ಸಾಮಾನ್ಯವಾಗಿ ನಮ್ಮ ಮನೆಯ ಮುಂದೆ ಸುತ್ತಮುತ್ತಲ ಇರುವ ಕಪ್ಪೆಗಳನ್ನ ನೋಡಿಯೇ ಇರುತ್ತೇವೆ. ಇವು ನಮ್ಮ ಮನೆಯ ಒಳಗೆ ಬರುವ ಕ್ರಿಮಿ ಕೀಟಗಳನ್ನ ತಿನ್ನುತ್ತಾ ನಮ್ಮನ್ನ ಮತ್ತು ನಮ್ಮ ಮಕ್ಕಳನ್ನ ಪ್ರಾಣಾಪಾಯದಿಂದ ಕಾಪಾಡುತ್ತವೆ. ಕಪ್ಪೆಗಳಲ್ಲಿ ತರತರಹದ ಕಪ್ಪೆಗಳಿದ್ದು, ಇವುಗಳಲ್ಲಿ ವಿಶೇಷವಾಗಿ ಗಾಜಿನ ಕಪ್ಪೆಗಳನ್ನು ಸಹ ನಾವು ಕಾಣಬಹುದು. ಗಾಜಿನ ಕಪ್ಪೆ ಒಂದು ವಿಶಿಷ್ಟ ರೀತಿಯ ಕಪ್ಪೆಯಾಗಿದ್ದು, ಇದರ ಅರೆ ಪಾರದರ್ಶಕ ಚರ್ಮದಿಂದಾಗಿ ಇದನ್ನ ಗಾಜಿನ ಕಪ್ಪೆ ಎಂದು ಹೆಸರಿಸಲಾಗಿದೆ. ಈ ಗಾಜಿನ ಕಪ್ಪೆಗಳಲ್ಲಿ 60 ವಿಧಗಳಿದ್ದು, ಇವುಗಳನ್ನ ದಕ್ಷಿಣ ಮೆಕ್ಸಿಕೋದಲ್ಲಿ, ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಕಾಣಬಹುದು. ಗಾಜಿನ ಕಪ್ಪೆಗಳು ಉಷ್ಣವಲಯದ ಮಳೆಗಾಡಿನಲ್ಲಿ ಕಾಣಸಿಗುತ್ತವೆ. ಸಾಮಾನ್ಯವಾಗಿ ನೀರಿನ ಮೇಲಿರುವ ಮರದ ತುದಿಗಳಲ್ಲಿ ವಾಸಿಸುತ್ತವೆ. ಆವಾಸ ಸ್ಥಾನದ ನಷ್ಟದಿಂದಾಗಿ ಕೆಲವು ಜಾತಿಯ ಗಾಜಿನ ಕಪ್ಪೆಗಳು ಅಳಿವಿನ ಅಂಚಿನಲ್ಲಿವೆ. ಗಾಜಿನ ಕಪ್ಪೆಗಳ ಗಾತ್ರವು ಅವುಗಳ ಜಾತಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಸಣ್ಣ ಜಾತಿಗಳು ಸಾಮಾನ್ಯವಾಗಿ 1.98 ಸೆಂಟಿಮೀಟರ್ ಉದ್ದವಿರುತ್ತದೆ. ದೊಡ್ಡ ಜಾತಿಗಳು 7 ರಿಂದ 7.62 ಸೆಂಟಿಮೀಟರ್ ಉದ್ದವನ್ನು ತಲುಪಬಹುದು. ಹೆಣ್ಣು ಗಾಜಿನ ಕಪ್ಪೆಯ ದೇಹ ಗಂಡಿಗಿಂತ ದೊಡ್ಡದಾಗಿರುತ್ತದೆ. ಗಾಜಿನ ಕಪ್ಪೆಯ ದೇಹವು ಸಾಮಾನ್ಯವಾಗಿ ಪ್ರಕಾಶಮಾನವಾದ ಹಸಿರು ಮತ್ತು ಅಲಿವ್ ಹಸಿರು ಬಣ್ಣವನ್ನು ಹೊಂದಿದ್ದು, ಕಪ್ಪು, ನೀಲಿ, ಬಿಳಿ ಅಥವಾ ಹಸಿರು ಚುಕ್ಕೆಗಳಿಂದ ಕೂಡಿರುತ್ತದೆ. ಗಾಜಿನ ಕಪ್ಪೆಯ ಹೊಟ್ಟೆಯು ಅರೆ ಪಾರದರ್ಶಕದ ಚರ್ಮದಿಂದ ಮುಚ್ಚಲ್ಪಟ್ಟಿದೆ. ಗಾಜಿನ ಕಪ್ಪೆಯನ್ನು ಕೆಳಗಿನಿಂದ ನೋಡಿದಾಗ ಯಕೃತ್, ಹೃದಯ ಮಿಡಿತ ಮತ್ತು ಕರುಳುಗಳು ಗೋಚರಿಸುತ್ತವೆ. ಕೆಲವು ಜಾತಿಗಳಲ್ಲಿ ಮೂಳೆಗಳು ಹಸಿರು ಅಥವಾ ಬಿಳಿ ಬಣ್ಣವನ್ನು ಹೊಂದಿರುತ್ತವೆ. ನಿರ್ದಿಷ್ಟವಾಗಿ ಚರ್ಮವು ಮರೆಮಾಚುವ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಪರಭಕ್ಷಕಗಳು ಗಾಜಿನ ಕಪ್ಪೆಯನ್ನು ಸುಲಭವಾಗಿ ಗುರುತಿಸುವುದನ್ನು ತಡೆಯುತ್ತದೆ. ವಿಶೇಷವಾಗಿ ಅವು ಎಲೆಗಳ ಮೇಲೆ ಚಲನರಹಿತವಾಗಿ ಕುಳಿತಾಗ ಪರಭಕ್ಷಕಗಳಿಗೆ ಇವು ಕಾಣುವುದೇ ಇಲ್ಲ. ಗಾಜಿನ ಕಪ್ಪೆಯು ಮುಖದ ಮುಂದಕ್ಕೆ ಕಣ್ಣುಗಳನ್ನು ಹೊಂದಿರುತ್ತವೆ. ಅತ್ಯುತ್ತಮ ದೃಷ್ಟಿ ಸಂಭಾವ್ಯ ಭೇಟಿಯನ್ನು ಸುಲಭವಾಗಿ ಪತ್ತೆ ಹಚ್ಚಲು ಈ ಕಣ್ಣು ಅನುವು ಮಾಡಿಕೊಡುತ್ತದೆ. ಗಾಜಿನ ಕಪ್ಪೆ ಮಾಂಸಾಹಾರಿ. ಇದು ವಿವಿಧ ರೀತಿಯ ಜೇಡಿಗಳನ್ನು, ಕೀಟಗಳನ್ನು ತಿನ್ನುತ್ತವೆ. ಗಾಜಿನ ಕಪ್ಪೆಗಳು ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗವಾಗಿವೆ, ಏಕೆಂದರೆ ಇವುಗಳು ಕೀಟಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇರಿಸುತ್ತವೆ. ಗಾಜಿನ ಕಪ್ಪೆಗಳ ಮುಖ್ಯ ಶತ್ರುಗಳು ಹಾವುಗಳು, ಸಸ್ತನಿಗಳು ಮತ್ತು ಪಕ್ಷಿಗಳು. ಗಾಜಿನ ಕಪ್ಪೆಗಳು ರಾತ್ರಿಯ ಪ್ರಾಣಿಗಳಾಗಿದ್ದು, ಮುಸ್ಸಂಜೆಯಿಂದ ಮುಂಜಾನೆಯ ತನಕ ಅವು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಗಾಜಿನ ಕಪ್ಪೆಗಳು ಪ್ರಾದೇಶಿಕ ಪ್ರಾಣಿಗಳು. ಒಂದು ಗಂಡು ಗಾಜಿನ ಕಪ್ಪೆಯ ಪ್ರದೇಶವನ್ನು ಇತರೆ ಗಂಡು ಗಾಜಿನ ಕಪ್ಪೆಗಳು ಆಕ್ರಮಿಸಿಕೊಂಡಾಗ, ಇತರೆ ಗಂಡು ಗಾಜಿನ ಕಪ್ಪೆಗಳನ್ನು ಎಚ್ಚರಿಸಲು ಬಲಶಾಲಿಯಾದ ಇನ್ನೊಂದು ಗಂಡು ಗಾಜಿನ ಕಪ್ಪೆ ಧ್ವನಿ ಮಾಡಿ ಎದುರಿಸುತ್ತದೆ. ಒಳನುಗ್ಗಿದ ಗಂಡು ಗಾಜಿನ ಕಪ್ಪೆಗಳು ಹೊರ ಹೋಗಲು ನಿರಾಕರಿಸಿದರೆ, ಬಲಶಾಲಿಯಾದ ಗಂಡು ಗಾಜಿನ ಕಪ್ಪೆ ಆಕ್ರಮಣಕಾರಿಯಾಗುತ್ತಾ ಅನಗತ್ಯ ಗಂಡು ಕಪ್ಪೆಗಳನ್ನು ಓಡಿಸಲು ತನ್ನ ಬಲವನ್ನು ಅನ್ವಯಿಸುತ್ತದೆ. ಗಾಜಿನ ಕಪ್ಪೆಗಳು ಆರ್ಬೋರಿಯಲ್ ಪ್ರಾಣಿಗಳು, ತಮ್ಮ ಸಮಯದಲ್ಲಿ ಮಾತ್ರ ನೆಲಕ್ಕೆ ಬರುತ್ತವೆ. ಗಂಡು ಗಾಜಿನ ಕಪ್ಪೆ ಹೆಣ್ಣು ಕಪ್ಪೆಯನ್ನು ತನ್ನ ಕಡೆ ಆಕರ್ಷಿಸಲು ಶಬ್ದವನ್ನು ಮಾಡುತ್ತವೆ. ಸಾಮಾನ್ಯವಾಗಿ ಮಳೆಗಾಲದ ನಂತರ ಅಥವಾ ಲಘು ಮಳೆಯ ಸಮಯದಲ್ಲಿ ಇವುಗಳ ಮಿಲನ ಕ್ರಿಯೆ ನಡೆಯುತ್ತದೆ. ನೀರಿನ ಮೇಲೆ ತೇಲಾಡುವ ಎಲೆಗಳ ಕೆಳಭಾಗದಲ್ಲಿ ಹೆಣ್ಣು 20-30 ಮೊಟ್ಟೆಗಳನ್ನು ಇಡುತ್ತವೆ. ಗಂಡು ಗಾಜಿನ ಕಪ್ಪೆಗಳು ಆರೈಕೆಯನ್ನು ನೀಡುತ್ತವೆ. ಇವು ಪರಭಕ್ಷಕ ಕೀಟಗಳು ತಮ್ಮ ಪರಾವಲಂಬಿಗಳಿಂದ ಮೊಟ್ಟೆಗಳನ್ನು ರಕ್ಷಿಸುತ್ತವೆ. ಗೊದ ಮೊಟ್ಟೆಗಳು 2 ವಾರಗಳ ನಂತರ ಹೊರಗೆ ಬಂದು ನೀರಿಗೆ ಬೀಳುತ್ತವೆ. ಕೆಲವು ಜಾತಿಯ ಗಾಜಿನ ಕಪ್ಪೆಗಳು ವಯಸ್ಕ ಕಪ್ಪೆಯಾಗಿ ಬದಲಾಗುವವರೆಗೂ ನೆಲದಲ್ಲಿ ಹೂತುಕೊಳ್ಳುತ್ತವೆ. ಇತರೆ ಜಾತಿಗಳು ನೀರಿನಲ್ಲಿ ರೂಪಾಂತರಕ್ಕೆ ಒಳಗಾಗುತ್ತವೆ. ಕಾಡಿನಲ್ಲಿ ಗಾಜಿನ ಕಪ್ಪೆ ಸರಾಸರಿ ಜೀವಿತ ಅವಧಿಯು ಸಾಮಾನ್ಯವಾಗಿ 10-14 ವರ್ಷಗಳ ನಡುವೆ ಇರತೊಡಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಸುತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಾಜಿನ ಕಪ್ಪೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ

0: ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ಗಾಜಿನ ಕಪ್ಪೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
3: ಕೇಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ 0 ಕರ್ನೆ ಕಾ ಭಿ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ 0 ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
6: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
7: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
6: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
7: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
6: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
7: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
5: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
6: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ ರೋಗ ಬಂದವ ಕುಮಾರ?
6: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
7: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
5: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ? ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
6: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
7: ಇದು ಕಲಾಕುಮಾರ ಮಾತು ಅಂದ್ರೆ,
8: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
9: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
10: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
9: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
10: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
9: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
10: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
9: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
10: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ

ನನ್ನನ್ನು ಸೇರಿ ಪರಮಗತಿಯನ್ನು ಹೊಂದಿರುವ ಮಹಾತ್ಮರು ದುಃಖದ ಮನೆಯೂ ಮತ್ತು ಅಶಾಶ್ವತವೂ ಆಗಿರುವಂತಹ ಪುನರ್ಜನ್ಮವನ್ನ ಮತ್ತೆ ಹೊಂದುವುದಿಲ್ಲ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹಲವಾರು ಬಾರಿ ಕೇಳಿರ್ತೇವೆ, ನೀನು ಮುಂದಿನ ಜನ್ಮದಲ್ಲಿ ಹೀಗಾಗ್ತೀಯಾ, ಮುಂದಿನ ಜನ್ಮದಲ್ಲಿ ಹಾಗಾಗ್ತೀಯಾ ಅಂತ ಹೇಳಿ. ನಮಗೆ ಈ ಜನ್ಮದ ದುಃಖಗಳನ್ನೇ ಅನುಭವಿಸಿ ಅಯ್ಯೋ ಮುಂದಿನ ಜನ್ಮ ಬೇರೆ ಇದೆಯೇನಪ್ಪ, ಮುಂದಿನ ಜನ್ಮದಲ್ಲಿ ಬೇರೆ ಇದನ್ನೆಲ್ಲ ಅನುಭವಿಸ್ಬೇಕಾ ನಾವು ಅಂತ ಹೇಳಿ ಕೇಳಿರ್ತೇವೆ. ಅಥವಾ ಇನ್ನೊಂದು ಕಡೆಯಿಂದ, ಇವಾಗ ನಾನು ಒಳ್ಳೆಯದನ್ನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ತುಂಬ ಸುಖವಾಗಿ ಸಂತೋಷವಾಗಿ ಒಳ್ಳೆಯ ಜೀವನವನ್ನು ನಡೆಸಬಹುದು, ಅದಕ್ಕೋಸ್ಕರ ಇವತ್ತು ನೀನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿರ್ತೇವೆ. ಆದರೆ ಈ ಎರಡೂ ಮಾತುಗಳಿಗೂ ಮೀರಿದಂತಹ ಒಂದು ಮಾತನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನೀನು ಮುಂದಿನ ಜನ್ಮದಲ್ಲಿ ಅಯ್ಯೋ ನಾನು ಇದನ್ನು ಅನುಭವಿಸ್ಬೇಕಾ ಅಂಥೇಳಿ ವ್ಯಥೆ ಪಡೋದು ಬೇಡ, ಹಾಗೆ ಮುಂದಿನ ಜನ್ಮದಲ್ಲಿ ಸಂತೋಷವಾಗಿರಬಹುದು ಆನಂದವಾಗಿರಬಹುದು ಅಂತೇಳಿ ಈ ಜನ್ಮದಲ್ಲಿ ನಾನು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಲೂ ಬೇಡ. ಅಂತಹ ಮುಂದಿನ ಯಾವುದೇ ಜನ್ಮ ಬರಬಾರದು, ನಿನಗೆ ಸಿಗಬಾರದು ಅನ್ನುವುದಾದರೆ ನೀನು ಭಗವಂತನನ್ನ ಸೇರಿ ಅವನ ಜೊತೆಗೆ ವಿಲೀನವಾಗಬೇಕು ಅಂತ. ಅದಕ್ಕೋಸ್ಕರವೇ ಹಿಂದಿನ ಶ್ಲೋಕ ಹೇಳಿರುವಂಥದ್ದು ಅನನ್ಯ ಚೇತಾ ಸತತಂ ಅಂತ ಹೇಳಿ, ಯೋಮಾಂ ಸ್ಮರತಿ ನಿತ್ಯಶಃ ಅಂತ. ಅಂದ್ರೆ ಯಾವಾಗ ನೀನು ಭಗವಂತನನ್ನ ಸೇರ್ಬೇಕು ಸದಾ ಕಾಲ ಅವನನ್ನೇ ಧ್ಯಾನಿಸ್ಬಿಡು ಅಂತ. ದೇವರನ್ನ ಮುಟ್ಟದ ಬಂತವರು ಪ್ರಪಂಚಕ್ಕೆ ಇನ್ನು ಮೇಲೆ ಬರೋದಿಲ್ಲ. ಆವಿಗೆಯ ಮನೆಯಲ್ಲಿ ಬೆಂದ ಮಡಕೆಯನ್ನ ಪುನಃ ಚಕ್ರದ ಮೇಲೆ ತರುವುದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗೆ ದೇವರನ್ನ ಮುಟ್ಟಿದ ಜೀವಿ ಈ ಸಂಸಾರದ ಬಾಂಡ್ಲೆಯಿಂದ ಹೊರಟು ಹೋಗಿ ಹಾರಿ ಹೋಗ್ತಾನೆ. ಅದನ್ನೇ ನಾವು ಪರಮಗತಿ ಅನ್ನುವಂಥದ್ದು. ಯಾವ ಗತಿಯನ್ನ ಸೇರಿದ ಮೇಲೆ ಇನ್ನು ಹೆಚ್ಚು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲವೋ ಅಂಥ ಒಂದು ಗತಿಯನ್ನ, ಪರಮಗತಿಯನ್ನ ಪಡ್ಕೊಳ್ಳುವಂಥದ್ದಕ್ಕೆ ಇದು ಮಾರ್ಗ. ಇಲ್ಲಿ ಸಂಸಾರದ ಸ್ವಭಾವವನ್ನ ವಿವರಿಸ್ತಾ ಇದ್ದಾನೆ ಭಗವಂತ. ಇದು ದುಃಖಾಲಯ, ಸಂಸಾರವೆಂದ್ರೆ ದುಃಖದ ತವರು ಮನೆ. ಎಲ್ಲರಿಗೂ ಒಂದು ಬಗೆಯ ದುಃಖ ಕಾದಿದೆ ಪೀಡಿಸೋದಕ್ಕೆ. ದೇಹವನ್ನು ನಾವು ತೆಗೆದುಕೊಂಡ್ರೆ ಸಾಕು, ಒಬ್ಬೊಬ್ಬನಿಗೆ ಒಂದೊಂದು ಕೊರತೆ. ಬಡಪಾಯಿಗೆ ಊಟದ ಕೊರತೆ, ಬಟ್ಟೆಯ ಕೊರತೆ, ವಸತಿಯ ಚಿಂತೆ. ಇನ್ನು ಭಾಗ್ಯವಂತನಿಗೆ ತನ್ನ ವ್ಯಾಪಾರದ ಬಗ್ಗೆ, ತಾನು ಇರುವಂತಹ ಹುದ್ದೆಯ ಲಾಭದ ಚಿಂತೆ. ಒಂದು ಇರುವವನಿಗೆ ಮತ್ತೊಂದರ ಚಿಂತೆ. ದೇಹ ಬಲವಾಗಿದ್ದರೆ ತಿನ್ನುವುದಕ್ಕೆ ಏನು ಇಲ್ಲ, ತಿನ್ನುವುದಕ್ಕೆ ಸಮೃದ್ಧಿಯಾಗಿದ್ದರೆ ಒಂದು ತಿಂದರೆ ಜಾಸ್ತಿ, ಇನ್ನೊಂದು ತಿಂದರೆ ಕಡಿಮೆ. ಮಕ್ಕಳಿಲ್ಲದವರಿಗೆ ಒಂದು ಚಿಂತೆಯಾದರೆ ಮಕ್ಕಳಿದ್ದವರಿಗೆ ಹಲವು ಚಿಂತೆ. ಒಂದು ಸರಿಯಾಗಿದ್ದರೆ ಮತ್ತೊಂದು ಸರಿಯಾಗಿಲ್ಲ. ಅನೇಕ ವೇಳೆ ನಾವೆಲ್ಲ ಭಾವಿಸ್ತಾ ಇರ್ತೇವೆ ಅಂತಂದ್ರೆ ನಮ್ಮಷ್ಟು ದುಃಖ ಪಟ್ಟವಂಥವ್ರು ಯಾರು ಇಲ್ಲಪ್ಪ ಅಂಥೇಳಿ. ಎಲ್ಲರೂ ಕೂಡ ಹಾಗೆಯೇ ಭಾವಿಸ್ತಾರೆ. ಆದರೆ ಎಲ್ಲರ ಮನೆ ದೋಸೆನೂ ತೂತೆ ಅಂದರೆ ಎಲ್ಲರಿಗೂ ಕೂಡ ದುಃಖ ಅನ್ನುವಂಥದ್ದು ಇದ್ದೇ ಇರುತ್ತೆ. ಈ ದುಃಖವಿಲ್ಲದೆ ಇದ್ರೆ ಸಂಸಾರವೇ ಆಗ್ತಾ ಇರಲಿಲ್ವೇನೋ. ದುಃಖದಲ್ಲಿಯೂ ವೈವಿಧ್ಯತೆ. ಹಾಗಾಗಿ ಸದ್ಯಕ್ಕೆ ಈಗ ನಾನು ನೆಮ್ಮದಿಯಾಗಿರುವೆ ಎನ್ನುವ ಹೊತ್ತಿಗೆ ಮತ್ತೊಂದು ದುಃಖ ನಮ್ಮ ಮೇಲೆ ಬೀಳುವುದಕ್ಕೆ ಅಣಿಯಾಗತ್ತೆ. ಅದೊಂದು ರೀತಿ ಸಮುದ್ರದ ಮೇಲಿರುವ ಅಲೆಯಂತೆ, ಒಂದು ಅಲೆ ಬಂದಿದ್ದ ಹಾಗೆ ಇನ್ನೇನು ಈ ಅಲೆ ಮುಗೀತೋ ಅಂತಿದ್ದ ಹಾಗೆ ಇನ್ನೊಂದು ಅಲೆ ಬಂದ್ಬಿಡತ್ತೆ. ಹಾಗಾಗಿ ಈ ದುಃಖಾಲಯವಾಗಿರುವಂತಹ ಸಂಸಾರವನ್ನ ದಾಟಬೇಕು ಅಂತಂದ್ರೆ ಪರಮಗತಿಯನ್ನ ಹೊಂದಬೇಕು. ಇದೇ ಸಂಸಾರದ ಮತ್ತೊಂದು ಸ್ವಭಾವವೇ ಅಶಾಶ್ವತ. ಈಗ ನನಗೆ ಏನಾದ್ರೂ ಚೂರು ಒಳ್ಳೇದು ಸಿಕ್ಕಿದೆ ಅಂತೇಳಿ ಭಾವಿಸೋಣ, ಅದು ಶಾಶ್ವತವಾ? ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿಯೇ ಆ ಒಂದು ಸುಖ ಸಂತೋಷ ಅನ್ನೋದು ನಮ್ಮನ್ನು ಬಿಟ್ಟು ಹೋಗ್ಬಹುದು. ಹಾಗೆ ದುಃಖ ಅನ್ನೋದು ಕೂಡ ನಮಗೆ ಸ್ವಲ್ಪ ದಿವಸಕ್ಕೆ ಬಿಟ್ಟು ಹೋಗ್ಬಹುದು. ಯಾರು ನಮಗೆ ತುಂಬಾ ಬೇಕಾಗಿರ್ತಾರೋ, ತುಂಬಾ ಪ್ರಿಯವಾಗಿರ್ತಾರೋ, ಯಾರಿದ್ರೆ ಜೀವನಕ್ಕೆ ಒಂದು ಬೆಲೆ ಅಂತೇಳಿ ಇರುತ್ತೋ ಅದನ್ನ ಅಗಲಿ ಹೋಗ್ಬಿಡ್ತಾರೆ. ಅಂಥವರ

ಕಲಿಕೆ ನಮ್ಮಲ್ಲಿ ಸದಾ ಒಂದು ಶಾಶ್ವತ ದುಃಖವನ್ನು ಇರಿಸ್ಬಿಡುತ್ತೆ. ಅದೇ ರೀತಿ ಇಂದಿನ ಐಶ್ವರ್ಯ ನಾಳೆ ನಮ್ಮದಲ್ಲ, ಆರೋಗ್ಯ ಅದೂ ಶಾಶ್ವತವಲ್ಲ. ಘಟಾನುಘಟಿ ಬಲಿಷ್ಠರು ಭೀಮನಂತೆ ಇದ್ದವರೆಲ್ಲರೂ ಕೂಡ ಶೋಚನೀಯವಾಗಿ ರೋಗಕ್ಕೆ ತುತ್ತಾಗಿ ನರಳಿ ನರಳಿ ಸತ್ತಿದ್ದಾರೆ. ಶ್ರೀಮಂತರು ನಮ್ಮ ಸಮಾನವೇ ಇಲ್ಲ ಅಂಥೇಳಿ ಮೆರೆದ್ರು, ಆದರೆ ಕೊನೆಯಲ್ಲಿ ಒಂದು ತುತ್ತು ಅನ್ನಕ್ಕೆ ಮನೆ ಮನೆ ಅಲ್ದಿದ್ದಾರೆ. ಈ ಜೀವನದಲ್ಲಿ ಹೆಮ್ಮೆ ಪಡೋದಕ್ಕೆ ಏನಿದೆ ನಮಗೆ? ಆದರೂ ಕೂಡ ಮನುಷ್ಯ ಮೂಢ ಮತ್ತು ಮೂರ್ಖ, ಅನುಭವದಿಂದ ಬುದ್ಧಿ ಕಲಿಯೋದಿಲ್ಲ. ಹಿಂದೆ ದುಃಖದ ಅನುಭವ ಇದೆ, ಮುಂದೆ ಅನುಭವಿಸಬೇಕಾದ ದುಃಖ ಸಿದ್ಧವಾಗ್ತಿದೆ ನಮ್ಮ ಮೇಲೆ ಬೀಳೋದಕ್ಕೆ ಅಂತೆಲ್ಲ ಗೊತ್ತಿದ್ರೂ ಕೂಡ ನಾನೇ ದೊಡ್ಡವನು, ನನ್ನಿಂದಲೇ ಎಲ್ಲ ಅಂತ ಹೇಳಿ ಮೆರೀತಾನೆ. ಆ ಮೆರೆಯೋದಕ್ಕೆ ಹಲವಾರು ಒಂದು ಅಹಂಕಾರದ ಸ್ವಭಾವ ಅವನ ಮೇಲೆ ಬಿದ್ದಿರುತ್ತೆ. ಮಹಾಭಾರತದಲ್ಲಿ ಇದನ್ನೆಲ್ಲ ವಿವರಿಸಲಿಕ್ಕೆ ಒಂದು ಕಥೆ ಇದೆ. ಒಬ್ಬ ಕಾಡ್ದಾರಿಯಲ್ಲಿ ಹೋಗ್ತಾ ಇದ್ದವನು ಒಂದು ಹಾಳು ಬಾವಿಗೆ ಎಡವಿ ಬೀಳ್ತಾನೆ. ಬೀಳುವಾಗ ಮರದ ಒಂದು ಬೇರನ್ನು ಹಿಡಿದುಕೊಂಡು ಮಧ್ಯದಲ್ಲಿ ಜೋಲಾಡ್ತಾ ಇರ್ತಾನೆ. ಮೇಲೆ ಎರಡು ಹೆಗ್ಗಣಗಳು ಇವನ ಹಿಡಿದಿರುವಂಥ ಬೇರನ್ನು ಕತ್ತರಿಸಲಿಕ್ಕೆ ಆರಂಭಿಸುತ್ತೆ. ಬಾವಿಯ ಒಳಗಡೆ ಒಂದು ದೊಡ್ಡದಾದ ಹೆಬ್ಬಾವು ಇವನನ್ನು ನುಂಗಲು ಕಾಯ್ತಾ ಕೂತಿದೆ. ಆಗ ಇವನ ಪಕ್ಕದಲ್ಲಿ ಜೇನುಗೂಡೊಂದ್ರಿಂದ ಜೇನುತುಪ್ಪ ತೊಟ್ಟಿಕ್ತಾ ಇರುತ್ತೆ. ಆದರೆ ಅದನ್ನು ಅವನು ಚೀಪೋದಕ್ಕೆ ಹೋಗ್ತಾನೆ. ನಮಗೆ ಸಿಕ್ಕುವ ಸುಖ ಅನ್ನೋದಿದೆಯಲ್ಲ, ಅದು ಕೂಡ ಹೀಗೇನೆ. ಮಾರಿಗೆ ಬಲಿಗೆಂದೇ ಒಂದು ಕುರಿಯನ್ನು ಹೊಡೆದುಕೊಂಡು ಹೋಗ್ತಾ ಇರ್ತಾರೆ, ಆದರೆ ಬಲಿಗೆಂದು ದಾರಿಯಲ್ಲಿ ತೋರಣ ಕಟ್ಟಿದ್ರೆ ಕುರಿ ಅದನ್ನು ತಿನ್ನುತ್ತೆ, ಸಾಯುವುದಕ್ಕೆ ಮುಂಚೆ ಸ್ವಲ್ಪ ಫಲಾಹಾರ ಅಂತ. ಹಾಗೆ ಈ ಸಂಸಾರದ ದುಃಖದ ಪರಿಚಯ ಇರುವ ಮನುಷ್ಯ ಇನ್ನೊಮ್ಮೆ ಇಲ್ಲಿಗೆ ಬರಲು ಇಚ್ಛಿಸುವುದಿಲ್ಲ. ಹೋದರೆ ಬರದ ರೀತಿಯಲ್ಲಿ ಹೋಗುವುದಕ್ಕೆ ನಾವು ಯತ್ನಿಸಬೇಕು. ಹಾಗೆ ಬರದ ರೀತಿಯಲ್ಲಿ ಹೋಗಬೇಕಾದ್ರೆ ಭಗವಂತನಿಂದ ನಮ್ಮ ಮನಸ್ಸನ್ನು ತುಂಬಿಸಿರಬೇಕು. ಇದು ಸೋರೆಯ ಬುರುಡೆ ರೀತಿಯಲ್ಲಿ ನೀರಿನಲ್ಲಿ ತೇಲುವಂತೆ ನಮ್ಮ ಸಂಸಾರವನ್ನು ನಾವು ತೇಲಿಸಬೇಕು ಮತ್ತು ಭಗವಂತನೆಡೆಗೆ ನಮ್ಮನ್ನು ಒಯ್ಯಬೇಕು. ಅದಕ್ಕಾಗಿಯೇ ಸದಾ ಭಗವಂತನ ಚಿಂತನೆಯಲ್ಲಿ ನಾವಿರಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯ ಶ್ಲೋಕದಲ್ಲಿ ತಿಳಿಸ್ತಾನೆ. ಅದಕ್ಕೆ ಸೂಕ್ತವಾಗಿರುವಂಥ ಮುದ್ದುರಾಮನ ಪದ್ಯ ಯಾವುದು ಗಮನಿಸೋಣ ಬನ್ನಿ. ಸದ್ದು ಮಾಡುವುದೇನು ಪೂರ್ಣ ತುಂಬಿದ ಕುಂಭ, ಸದ್ದು ಮಾಡುವುದೇನು ಪೂರ್ಣ ತುಂಬಿದ ಕುಂಭ, ಅರ್ಧ ತುಂಬಿದ ಗಡಿಗೆ ಗದ್ದಲದ ಗೂಡು, ಯಾರು ನಿಜ ಸಜ್ಜನರೋ ಅವರಿಗೆಲ್ಲಿದೆ ಗರ್ವ, ಯಾರು ನಿಜ ಸಜ್ಜನ

ಅಂದ್ರೆ ಒಂದು ಕೊಡಪಾನ ಪೂರ್ಣ ತುಂಬಿರುವಾಗ ಸದ್ದು ಮಾಡುತ್ತಾ? ಇಲ್ಲ, ಅರ್ಧ ತುಂಬಿದ ಗಡಿಗೆ ಮಾತ್ರ ಅದು ಯಾವಾಗಲೂ ಸದ್ದು ಮಾಡುತ್ತೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಪೂರ್ಣ ಜ್ಞಾನವನ್ನು ಪಡೆದಾಗ, ಪೂರ್ಣ ಅನುಭವವನ್ನು ಪಡೆದಾಗ, ಯಾವುದೂ ಅಶಾಶ್ವತ ಅಲ್ಲ ಎಂಬುವಂಥ ಒಂದು ದಿವ್ಯ ಜ್ಞಾನವನ್ನು ಪಡೆದಾಗ ನಾವು ಆದಷ್ಟು ನಿಶ್ಶಬ್ದವಾಗಿ ಸಂಯಮದಿಂದ ತಾಳ್ಮೆಯಿಂದ ಬದುಕನ್ನು ನಡೆಸ್ತೀವಿ. ಅದೇ ಅರ್ಧಂಬರ್ಧ ತಿಳಿದಿರುವಂಥ ಒಬ್ಬ ಮನುಷ್ಯ ಸದಾ ಕಾಲ ಸದ್ದು ಮಾಡಿಕೊಂಡೇ ಓಡಾಡ್ತಾ ಇರ್ತಾನೆ. ಹಾಗಾಗಿ ಸದ್ದು ಮಾಡಿಕೊಂಡು ಓಡಾಡುವುದಕ್ಕಿಂತ ಸಂಯಮದಿಂದ ಮತ್ತು ತಾಳ್ಮೆಯಿಂದ ನಾವು ಬದುಕನ್ನು ನಡೆಸಬೇಕು, ಆ ಮೂಲಕ ಸಾರ್ಥಕತೆಯನ್ನು ಪಡಿಬೇಕು ಅಂತಂದರೆ ಜ್ಞಾನದ ತುಂಬು ಕೊಡುವಾಗಬೇಕು ಅಂತಲೇ ಮುದ್ದುರಾಮನು ತಿಳಿಸ್ತಾ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಸತ್ಯವತಿ ಹೊಟ್ಟೆಯಲ್ಲಿ ಹುಟ್ಟಿದಂಥದ್ದು ಮಗಳು. ತಾಯಿ ಹೊಟ್ಟೆಯಲ್ಲಿ ಹುಡುಗ ಹುಟ್ಟಿದ, ವಿಶ್ವರಥ ಹುಟ್ಟಿದ. ಮಗಳ ಹೊಟ್ಟೆಯಲ್ಲಿ ಹುಟ್ಟಿದವನು ಜಮದಗ್ನಿ ಅಂತ ಹೆಸರಿಟ್ರು. ನಿಮ್ಗೆ ಜಮದಗ್ನಿ ಕತೆ ಗೊತ್ತೆ ನಿಮಗೆ. ಆ ಜಮದಗ್ನಿಗೆ ಮಗ ಹುಟ್ಟಿದ್ದು ಪರಶುರಾಮ. ಮಹಾ ಉಗ್ರ, ಕೊಡ್ಲಿ ಹಿಡ್ಕೊಂಡು ಹೋಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯನೆಲ್ಲ ಕೊಂದು ಹಾಕಿದ ಅಂತ. ಅಂದರೆ ಒಂದು ಜನರೇಷನ್ ಪೋಸ್ಟ್ಪೋನ್ ಆಯ್ತದ, ಇವರಿಗೆ ಆಗಬೇಕಾದ ಮುಂಜಾನೆ ಪೋಸ್ಟ್ಪೋನ್ ಆಯ್ತು. ಅಂದ್ರೆ ಅರ್ಥ ಏನಾಯ್ತು? ಜಮದಗ್ನಿಗೂ ವಿಶ್ವಾಮಿತ್ರ ಸಂಬಂಧ ಏನು? ಹಾಗಾದ್ರೆ ಜಮದಗ್ನಿ ವಿಶ್ವಾಮಿತ್ರನ ಅಕ್ಕನ ಮಗ, ವಿಶ್ವಾಮಿತ್ರನ ಅಕ್ಕನ ಮಗ, ಸೋದರಳಿಯ, ಸೋದರಳಿಯನ ಮಗ ಪರಶುರಾಮ. ಎಲ್ಲ ಒಳಗೆ ಬರುತ್ತೆ ಸಂಬಂಧ ನೋಡಿದಾಗ. ವಿಶ್ವಾಮಿತ್ರ ಬಾಲ್ಯದ ಕಥೆಗಳು ಮಾತ್ರ ಜಾಸ್ತಿ ಸಿಗಲ್ಲ, ವಿಶೇಷವಾಗಿ ಗೊತ್ತಾಗಲ್ಲ ಎಲ್ಲಿದ್ರು ಅಂತ ಹೇಳಿ. ಬೆಳಗಣೆ ಅವ್ರು ಹೇಗೆ ಬೆಳಕೊಂಡ್ರು, ಏನೇನು ಸಾಧನೆ ಮಾಡಿದ್ರು ಮೊದಲು ಗೊತ್ತಾಗೋದಿಲ್ಲ. ಈತನ ಧರ್ಮಪತ್ನಿ ಹೆಸರು ಹೈಮಾವತಿ ಅಂತ ಒಂದು ಗೊತ್ತಾಗುತ್ತೆ. ಅವನು ಭಾಳ ಒಬ್ಬರಿಗೆಲ್ಲ, ಭಾಳ ಜನ ರಾಜನೋ ಬಹುವಲ್ಲ ಭಾವಾಗ, ಭಾಳ ಜನ ಹೆಂಡಂದ್ರು ಅವ್ರಿಗೆ. ಮಧುಚ್ಚ ಮತ್ತೆ ಹೆಂಡಂದ್ರೆ ಹೆಸರಿದೆ ಕೆಲವೊಂದು, ಶಾಲಾವತಿ, ದೃಶದ್ವತಿ, ರೇಣು, ಮಾಧವಿ, ಅನೇಕ ಹೆಂಡಂದ್ರಿದ್ರಂತೆ. ಅವನ ಮಕ್ಕಳಿದ್ರು ಮಧುಚ್ಛಂದ ಅಂತ, ಸಾಮಾನ್ಯವಾಗಿ ಬಳಕೆ ಆಗುವಂತ ಹೆಸರು ಮಧುಚ್ಛಂದ, ಜಯ, ಗಾಲವ, ಮುದ್ಗಲ, ಜಯ, ದೇವಲ, ರೇಣುಮಾನ್, ಸುಕೃ ಸಂಕೃತಿ, ಹಿರಣ್ಯಾಕ್ಷ, ದೇವಶ್ರವ, ಕಲಿ, ಅಷ್ಟಕ, ಕಚ್ಚಪ, ಹರೀತ, ಹೀಗೊಂದು ಸುಮಾರು ಜನ ಮಕ್ಕಳು ಅವನಿಗಿದ್ದು. ಇವರೆಲ್ಲ ಕೌಶಿಕನ ಮಕ್ಕಳು. ವಿಶ್ವಾಮಿತ್ರ ತನ್ನ ಪರಾಕ್ರಮದಿಂದ ಇಡೀ ಪ್ರಪಂಚಾದ್ಯಂತ ಪ್ರಸಿದ್ಧ ಆಗ್ಬಿಟ್ಟ. ಅವನು ಸೋಲಿಸುವಂಥವ್ರು ಯಾರೂ ಇರಲಿಲ್ಲ ಅಂತ ಪ್ರತೀತಿ ಬಂದ್ಬಿಡ್ತು. ಎಲ್ಲ ರಾಜಮಹಾರಾಜರನ್ನ ಸೋರಿಸಿ ಚಕ್ರವರ್ತಿ ಆಗಿದ್ದ ಅವನು. ಹಾಗಾದಾಗ ಎರಡು ಕೆಲಸ ಆಗುತ್ತೆ. ಒಂದು ಅಸಾಧ್ಯ ಶಕ್ತಿ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ, ಅದ್ರ ಜೊತೆ ಬೇಡ ಅಂದ್ರೆ ಅಹಂಕಾರ ಬರುತ್ತೆ. ಅಹಂಕಾರ ಬಂದ್ಬಿಡ್ತಾ ಆತನಿಗೆ, ವಿಶ್ವಾಮಿತ್ರಿಗೆ. ನನ್ನಷ್ಟು ಶೂರ್ ಯಾರೂ ಇಲ್ಲ, ನನ್ನ ಎದುರಿಸೋರು ಯಾರೂ ಇಲ್ಲ ಅಂತ. ಈ ಸಂದರ್ಭದಲ್ಲಿ ಒಂದು ದಿವಸ ವಶಿಷ್ಠರು ತಮ್ಮ ಆಶ್ರಮದಲ್ಲಿ ಕೂತಿದ್ದಾರೆ. ಆಶ್ರಮದಲ್ಲಿ ಕೂತು ಅವರು ಬ್ರಹ್ಮನ ಮಾನಸ ಪುತ್ರರು ವಶಿಷ್ಠರು. ಅವರ ಪತ್ನಿ ಮಹಾಪತಿವೃತ್ತಿ ಆದಂತಹ ಅರುಂಧತಿ ದೇವಿ. ಅವ್ರು ನೋಡಿರ್ಬೇಕಾದ್ರೆ ಮದುವೆ ಆದಾಗ ಅರುಂಧತಿ ನಕ್ಷತ್ರ ತೋರಿಸ್ತಾರೆ, ಇದ್ರೆ ಹಾಗಿರ್ಬೇಕು ಅಂತ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಅರುಂಧತಿ ಯಾರು? ಮಹರ್ಷಿ ನಾರದರ ತಂಗಿ, ಮಹರ್ಷಿ ನಾರದರ ತಂಗಿ. ಈಕೆ ಮಗ ವಶಿಷ್ಠರ ಮಗ ಶಕ್ತಿ ಅಂತ. ಆ ಶಕ್ತಿ ಮಗ ಪರಾಶರ, ಪರಾಶರನ ಮಗರು ವೇದವ್ಯಾಸ. ಅಂದ್ರೆ ವಶಿಷ್ಠರ ಮೊಮ್ಮಗ ವೇದವ್ಯಾಸ. ಹೆಂಗೆಂಗ್ ಬರ್ತ ಒಂದು ಲೈನೇಜ್ ಹೆಂಗದ ನೋಡಿ, ಅದ್ಭುತ ಅನಿಸ್ಬಿಡುತ್ತೆ. ವಶಿಷ್ಠರ ಮಗ ಶಕ್ತಿ, ಶಕ್ತಿ ಮಗ ಪರಾಶರ, ಪರಾಶರ ಮಗ ವೇದವ್ಯಾಸರು, ವೇದವ್ಯಾಸರು ವಶಿಷ್ಠರ ಮರಿಮಗ. ವಶಿಷ್ಠರು ಅಗ್ನಿದೇಹ ಅಂತ ಒಂದು ಜಾಗ ಆಶ್ರಮ, ಅಲ್ಲಿ ಕೂತ್ಕೊಂಡು ಉಪಾಸನೆ ಮಾಡಿ ಅಗ್ನಿ ಮುಂದೆ ಪೂಜೆ ಮಾಡ್ತಿದ್ದಾರೆ, ಹವಿಸ್ಸೆಲ್ಲ ಹಾಕಿದ್ದಾರೆ. ನಿಮ್ ಕಣ್ಮನ್ ಚಿತ್ರ ಬರ್ತದೆ ಎಷ್ಟು ಚಂದ ಅಂದ್ರೆ, ಅದು ಮಾಡ್ತಿರ್ಬೇಕಾದ್ರೆ ಮುಖದಲ್ಲಿ ಬ್ರಹ್ಮ ಕಳೆ ಇದೆ, ದೊಡ್ಡ ಕಳೆ ಅದು, ಸಾತ್ವಿಕ ಕಳೆ ಅದು. ಗಮನಿಸಿದ್ದೀರಿ, ನಾನು ಯಾವಾಗಲೂ ಹೇಳ್ತೀನಿ, ಮುಖದಲ್ಲಿ ಕಳೆ ಬರೋದು ನಾವು ಯೂಸ್ ಮಾಡುವಂಥ ಕ್ರೀಮ್ನಿಂದ ಅಲ್ಲ, ಒಳಗಿನ ಆಂತರ್ಯದ ಖುಷಿಯಿಂದಾಗಿ, ಸಂತೋಷದಿಂದಾಗಿ ಬರುವಂಥದ್ದು. ಯಾರು ತೃಪ್ತಿಯಿಂದ ಇರ್ತಾರೋ ಅವ್ರ ಮುಖದಲ್ಲಿ ನ್ಯಾಚುರಲ್ ಆಗಿ ಚೆನ್ನಾಗಿ ಬರ್ತದೆ. ಏನು ಮೇಕಪ್ ಬೇಕಾಗಿಲ್ಲ. ಮೇಕಪ್ ಅಂದ್ರೆ ಏನು ಗೊತ್ತಾ, ಇರ್ಲಾರ್ದನ್ನು ತುಂಬೋದು ಅಂತ, ಮೇಕ್ ಇಟ್ ಅಪ್ ಅಂತ. ಆ ಬೇಕಿಲ್ಲ ಅವ್ರಿಗೆ, ಯಾಕಂದ್ರೆ ಒಳಗಡೆ ಆತ್ಮ ಸೌಂದರ್ಯ ಇದೆ. ಇವ್ರು ಕೂತ್ಕೊಂಡು ಅಗ್ನಿ ಮುಂದೆ ಕೂತ್ಕೊಂಡಾಗ ಆ ಮುಖದ ಮುಂದೆ ಅಗ್ನಿ ಹೊಳಿತಾ ಇತ್ತಲ್ಲ, ಇವ್ರದೇ ಮುಖ ಅಗ್ನಿ ಆಗಿದೆ, ಅದ ಮೇಲೆ ಹೊಳಿತಾ ಇತ್ತಂತೆ. ಅರುಂಧತಿ ದೇವಿ, ಹೋಮ ಮುಗಿತಲ್ಲ, ಯಾಕೆ ಹೇಳಲಿಲ್ಲ ಯಜಮಾನ್ರಿ ಇನ್ನು ಅಂತ. ಆಗಿನ ಪದ್ಧತಿ ಹೇಗೆ ಅಂದ್ರೆ, ಹೇಳ್ರಿ ಮೇಲಿನ ಅನ್ಲಿಲ್ಲ ಹಾಗೆ. ಆಕೆ ಮಾತೇ ಆಡ್ತಿರ್ಲಿಲ್ಲಂತೆ, ಅವರಾಗೆ ಕೇಳುವವರೆಗೂ ಮಾತಾಡೋಲ್ಲ, ನೋಡ್ತಾ ಇದ್ದು. ಅವ್ರು ಬೆಂಕಿನೇ ನೋಡ್ತಾ ಇದ್ದಾರೆ, ಅಗ್ನಿ ನೋಡ್ತಾ ಇದ್ದಾರೆ. ಅಗ್ನಿ ನೋಡ್ತಿದ್ರು ಅಗ್ನಿ ನೋಡ್ತಾ ಇಲ್ಲ, ಏನೋ ವಿಚಾರದಲ್ಲಿದ್ದಾರೆ, ಆಳ್ವ ಚಿಂತನೆಯಲ್ಲಿದ್ದಾರೆ. ಕುಬ್ಬು ಗಂಟು ಹಾಕೊಂಡಿದ್ದಾರೆ ಅವ್ರು, ಕುಬ್ಬು ಗಂಟು ಹಾಕೊಂಡಿದ್ದು ಎಂದು ನೋಡಿಲ್ಲ ಆಕೆ. ಯಾವಾಗಲೂ ಮಂದಸ್ಮಿತರಾಗಿರುವಂಥವ್ರು. ಅಗ್ನಿ ನೋಡ್ತಾ ಇದ್ರು, ನೋಡ್ತಾ ಇದ್ರು, ಹಾಗೆ ನೋಡ್ತಾ ನೋಡ್ತಾ ಸ್ವಲ್ಪ ಹೊತ್ತಾದ್ಮೇಲೆ ಮುಖದಲ್ಲಿ ನಗೆ ಬಂತು. ನಕ್ಬಿಟ್ರು, ನಕ್ಬಿಟ್ಟು ಆಯ್ತು, ಏನಾಗಬೇಕೋ ಅದೆಲ್ಲ ಆಗಲಿ ಅಂದರು. ಅಲ್ಲಿವರೆಗೂ ಅರುಂಧತಿ ಸುಮ್ಮನೆ ಇದ್ರು. ಏನಾಗಬೇಕೋ ಎಲ್ಲ ಆಗಲಿ ಅಂದ ತಕ್ಷಣ ಕುತೂಹಲ ಆಕೆಗೆ, ಏನಾಗಬೇಕು ಅಂತ ಕೇಳಿದ್ರು. ಏನಾಗಬೇಕೆಲ್ಲ ಆಗಲಿ ಅಂದ್ರಲ್ಲ, ಏನಾಗಬೇಕು ಅಂತ. ತಕ್ಷಣ ವಶಿಷ್ಠ ಹೇಳಿದ್ರಂತ, ನೋಡಮ್ಮ ನೀನು ಈ ಆಶ್ರಮದ ಅಧಿದೇವತೆ, ನೀನು ಆಶ್ರಮದ ಅಧಿದೇವತೆ, ನೀನೇ ನಿನಗೆ ಹೇಳದೆ ಇರಬೇಕಾಗತ್ತಾ, ಹೇಳ್ತೀನಿ ಕೇಳು. ಇದು ಒಂದು ಹೊಸ ಸೃಷ್ಟಿ ಆಗ್ತಾ ಇದೆ, ಈ ಮಾತನ್ನು ಗಮನಿಸ್ಬೇಕು ಸ್ನೇಹಿತರೆ. ಇದು ಎಷ್ಟು ಮನಸ್ಸಿನ ಬ್ಯಾಲೆನ್ಸ್ ಇರಬೇಕಾಗ್ತದೆ ಹೇಳಬೇಕಾದ್ರೆ ಅಂತ ವಶಿಷ್ಠ ಹೇಳ್ತಾರೆ. ಅದನ್ನು ಈಗ ಒಂದು ಹೊಸ ಸೃಷ್ಟಿ ಆಗ್ತಾ ಇದೆ, ಆ ಸೃಷ್ಟಿ ಶುರು ಆಗೋದು ನಮ್ಮ ಆಶ್ರಮದಲ್ಲೇ ಶುರು ಆಗ್ತದೆ. ದೇವಿ ಒಂದು ಮಾತನ್ನು ತಿಳ್ಕೊಂಬಿಡಿ, ಈಗ ಮೊದಲೇ ಹೇಳ್ತೀನಿ ನಿಮಗೆ, ನಮ್ಮ ಆಶ್ರಮದಲ್ಲಿ ಬಹುದೊಡ್ಡ ರಕ್ತಪಾತ ಆಗ್ತದೆ. ರಕ್ತಪಾತ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ, ಈ ಆಶ್ರಮದ ನೆಲ ಮುಂದೆ ಯಾವತ್ತೂ ನೀರು ಬೇಡಬಾರದು, ಅಷ್ಟು ರಕ್ತ ಕುಡಿತದೆ. ಆ ಅನಾಹುತ ನಮ್ಮ ಆಶ್ರಮದಲ್ಲಿ ಆಗ್ತದೆ. ಆದರೆ ಬಲಿ ಕೊಡಲಾರದೆ ಫಲ ಹೆಂಗೆ ಸಿಕ್ಕಿತು? ಬಲಿ ಕೊಡಬೇಕಾಗ್ತದೆ, ಅದರಿಂದ ಫಲ ಸಿಗುತ್ತೆ. ಈ ರುದ್ರ ನರ್ತನದ ಫಲ ಹೊಸ ಸೃಷ್ಟಿ, ಆದರೂ ರುದ್ರತನ ಆಗಬೇಕು. ನಾವು ತೊಂದರೆ ಆಗ್ಬೋದು, ರಕ್ತಪಾತ ಆಗ್ಬೋದು, ಕೆಲವು ಜೀವ ಹಾನಿ ಆಗ್ತದೆ, ಆದರೆ ಇದೊಂದು ಒಳ್ಳೆ ಫಲ ಸಿಗ್ತಿರೋದ್ರಿಂದ ಇದು ಆಗಬೇಕಾದದ್ದೇ ಭಗವದ್ ಇಚ್ಛೆ ಆಗ್ತದೆ ಎಂದು ಅರುಂಧತಿಗೆ ತಲ್ಲಣ ಆಗ್ಬಿಡ್ತು. ರಕ್ತಪಾತ ಆಗ್ತದ? ಅದು ನಮ್ಮ ಆಶ್ರಮದಲ್ಲಿ, ಆಶ್ರಮದಲ್ಲಿ ಯಾಕೆ?

0: ಮತ ಆಗಬೇಕು, ನಾವೇನು ಕ್ರಿಸ್ತಿಯಲ್ಲಿ ಹೋರಾಡಕ್ಕೆ ಮಾಡ್ತೀವಿ ಬರ್ತೀವ ನಾವು, ಹೋರಾಟ ಏನಿಲ್ಲಲ್ಲ ಅಂತ ಕೇಳಿದೆ. ಆತಂಕ ನೋಡಿ ಅವ್ರು ನಗೆ ಬಂತಾನೆ, ಯಾಕೆ ಒದ್ದಾಡ್ತೀಯ ನೀನು ಅಂದರು. ಇದು ಬ್ಯಾಲೆನ್ಸ್ ಆಫ್ ಮೈಂಡ್ ಅಂತ ಹೇಳೋದು. ತನ್ನ ಆಶ್ರಮದ ರಕ್ತಪಾತ ಆಗ್ತದೆ ಅಂತ ಹೇಳುವಂಥ ಮನುಷ್ಯ ನಗನಗ್ತ ಹೇಳ್ತಾನೆ ರಕ್ತಪಾತ ಆಗ್ತದೆ ನಮ್ಮಲ್ಲಿ ಅಂತ. ಅವ್ರು ಹೇಳ್ತಾರೆ ಗಾಬರಿ ಆದದಕ್ಕೆ ಗಾಬರಿ ಪಡಬೇಡ, ತಾಯಿ ನಿಸರ್ಗ ಪ್ರಕೃತಿ ದೇವಿ. ಒಂದ್ಸಲ ಕೋಪ ಬರ್ತದೆ ಆಕೆಗೆ, ಜೋರಾಗಿ ಗುಡುಗು ಮಿಂಚು ಸಿಡ್ಲು ಬರ್ತದೆ, ಜೋರಾಗಿ ಮಳೆ ಬಂದಾಗ ಆಶ್ರಮದ ಮಣ್ಣು ಕೊಚ್ಕೊಂಡು ಹೋಗಲ್ವ ಒಂದಿಷ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ತಾಯಿ ಕೃಪೆ ಅದು ಮಳೆ. ಆ ಮಳೆ ಜೋರಾಗಿ ಬಂದಾಗ ಒಂದಿಷ್ಟು ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಹಾಗೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಜೀವ ಕೊಚ್ಕೊಂಡು ಹೋಗ್ತವೆ. ಆಗ್ಲಿ ಬಿಡು, ದೇವಿ ಬೇಡದಾಗ ಯಾಕೆ ಬೇಡ ಅಂತಾರೆ. ಈ ಪಂಚಭೂತಗಳಿಂದ ಆದಂತಹ ಜಗತ್ತಿನೊಳಗೆ ಸತ್ವ ರಜಸ್ ತಮಸ್ ಮೂರು ಇದ್ದಾರೆ. ಸತ್ವಗುಣ ಹೊರಗೆ ಬರಬೇಕಾದ್ರೆ ತಮಸ್ ರಜಸ್ ಹೊರಗೆ ಹೋಗ್ಬೇಕು. ಹೋಗೋದು ಹೆಂಗೆ ಅದು, ತಮಸ್ಸು ರಜಸ್ ಹೋಗ್ಬೇಕಾದ್ರೆ ಒಂದೇನು ಹಾನಿ ಆಗಬೇಕದು. ಈ ತಮಸ್ ಗುಣ ಅಂದ್ರೆ ಲೇಸಿನೆಸ್, ರಜಸ್ ಬರಬೇಕು. ತಾಮಸ್ ಗುಣ ರಜಸ್ ಗುಣ ಬಂದಾಗ ಹೊಡೆದಾಟ ಬಡದಾಟ ತಲ್ಲಣ ಆಗ್ಬೇಕು. ಅದು ಹೋದಾಗಲೇನೆ ಕೊಚ್ಚಿಕೊಂಡು ಹೋದಾಗ ಉಳಿಯೋದು ಯಾವುದು, ಸತ್ವ ಉಳಿತದೆ. ಆಗ್ಲಿ ಹಾಗಾಗಬೇಕಾಗ್ತದೆ, ನಾವು ಆಗೋಣ ಅಂತ ಹೇಳಿ ಹೊಸ ಸೃಷ್ಟಿ ನಾಂದಿ ಆಗೋದಕ್ಕೆ ಮೃತ್ಯುವಿನ ರುದ್ರ ನರ್ತನ ಆಗೋದಿದ್ರೆ ಆಗಲಿ ನಮ್ಮ ಆಶ್ರಮದಲ್ಲಿ ಅಂತ ಹೇಳಿದ್ರು.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣ ಕರ್ತ.
0: ಆ ಚಂದ ಹೇಳ್ತಾರೋ, ಸಾವಿಲ್ಲದೆ ಹುಟ್ಟಿಲ್ಲ. ಎಷ್ಟು ದೊಡ್ಡ ಮಾತದು, ಸಾವಿಲ್ಲದೆ ಹುಟ್ಟಿಲ್ಲ. ನಮ್ಮ ಗುಂಡಪ್ಪ ಹೇಳ್ತಾರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಕೃಷಿ ಪ್ರಕೃತಿ ಸತತ ಕೃಷಿಯಾಗಿರುವಂಥದ್ದು, ಋತುಚಕ್ರ ತಿರುಗುವುದು. ನಾವು ಮೊನ್ನೆ ದಿವಸ ನಾನು ಪುಸ್ತಕ ಓದ್ತಿದ್ದೆ ಅಮೆರಿಕದಲ್ಲಿ, ಒಂಥರ ಭಯ ಹುಟ್ಟಿಸುವಂಥ ಪುಸ್ತಕ, ಒಬ್ಬ ಕೊರಿಯನ್ ಡಾಕ್ಟರ್ ಬರೆದಂಥದ್ದು. ಅವನೊಂದು ನಮ್ಮ ಮನಸ್ಸನ್ನು ಹಿಂಗೆ ಕೆದಕ್ತಾನೆ ಅವನು. ಅವನು ಹೇಳ್ತಾನೆ, ಒಬ್ರು ಯಾರೋ ತೀರ್ಕೊಂಡ್ರು ಅಂತ ಹೇಳ್ತೀವಿ, ಯಾರೋ ತೀರ್ಕೊಂಡ್ರು ಅಂತ ಹೇಳ್ತೀವಿ. ಅವ್ರ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಹೋಗ್ಬಿಟ್ರೆ ಅವರು ಅಂತೀವಿ. ಸುತ್ತಮುತ್ತಲ ಅವ್ರಲ್ಲ ಏನು ಮಾತಾಡ್ತಾರೆ, ಅವ್ರು ಹೋದ್ರು ಪಾಪ ಹೋದ್ರು ಅಂತ ಹೇಳ್ತೀವಿ. ಅವ್ರ ಬಗ್ಗೆ ಮಾತಾಡ್ತೀವಿ, ಅವ್ರ ಚಿಂತನೆ ಮಾಡ್ತೀವಿ, ಅವ್ರ ಘಟನೆಗಳನ್ನು ಹೇಳ್ಕೊಂಡು ಬದುಕ್ತೀವಿ, ಅವ್ರು ಬರೀ ನೆನಪಿನಲ್ಲಿ ಸೇರಿ ಹೋದ್ರು ಅಂತ ಹೇಳ್ತೀವಿ. ಅವ್ನು ಕೇಳ್ತಾನೆ, ಅವ್ರದೆಲ್ಲ ಬಿಟ್ಬಿಡ್ರಿ, ಅವನಿಗೇನಾಯ್ತು ಅಂತ. ಇದು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮನ್ನೇ ಆ ಕಾಣದ ಇಟ್ಕೊಂಡು ನೋಡ್ಕೊಳ್ಳಿ, ವಿಚಾರ ಮಾಡಿ. ಎದೆ ಜಲ್ಲಂದೆ, ಈಗ ನೀವು ಇದ್ದೀವಿ, ಏನೋ ಒಂದು ಜೀವ, ಸಂಬಂಧಗಳನ್ನು ಕಟ್ಕೊಂಡಿದ್ದೀವಿ, ವ್ಯವಸ್ಥೆ ಕಟ್ಕೊಂಡಿದ್ದೀವಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕಂಪ ಕಟ್ಟಡ ಕಾರು ಬಂಗ್ಲೆ ಎಲ್ಲ ಕಟ್ಕೊಂಡು ಕೂತಿದ್ದೀವಿ ನಾವು. ನಾಳೆ ನಾನು ಇಲ್ಲ ಅಂದ್ರೆ ಏನಾಗ್ತದೆ, ಉಳಿದವ್ರ ದೃಷ್ಟಿಯಿಂದ ಹೇಳ್ಬೇಡಿ, ಆ ಹೋದಂತ ಜೀವದ ದೃಷ್ಟಿಯಿಂದ ಅದಕ್ಕೇನಾಗ್ತದೆ, ಏನಾಗ್ಬೋದು ಹೇಳಿ. ಇಲ್ಲ ಅದು ಇಲ್ಲ ಅಂದಾಗ ತಾನು ಇಲ್ಲ ಅಂತ ಗೊತ್ತಾಗತ್ತ, ಅದಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಗೊತ್ತಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಗುಂಡಪ್ಪನ ಕಡೆ ಹೇಳ್ತಾರೆ, ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ. ನಾವು ಕಲ್ಪನೆ ಮಾಡ್ಕೊಂಡೇ ಕೂತ್ಕೊಳ್ಳೋದು, ಇನ್ನೊಂದು ಜನ್ಮ ಇದೆ ಅಂತ ಹೇಳ್ತಾರೆ, ಸಮಾಧಾನ ಅದೊಂದು ಇದೆ ಅಂತ. ಆದ್ರೆ ಇಲ್ಲಿ ಹೊರಗಡೆ ಹೋದಾಗ ನಮ್ಮ ಮನೆಯವರು ಏನ್ ನೋಡ್ತಾರೆ, ನಮ್ಗೆ ಕಾಣಿಸುತ್ತಾ, ನನ್ನ ಬಗ್ಗೆ ಏನ್ ಹೇಳ್ತಾರೆ ಅಂತ ಗೊತ್ತಾಗತ್ತಾ? ಅಥವಾ ನಾನು ನಿಂತು ಹೋಗ್ತಲ್ಲ, ಏನೋ ಕೆಲಸ ಮಾಡಬೇಕು ಅನ್ಕೊಂಡಿದ್ನಲ್ಲ, ನಿಂತೆ ಹೋಯ್ತಲ್ಲ, ಮುಂದೆ ಕ್ಲೋಸ್ ಒನ್ಸ್ ಫಾರ್ ಆಲ್, ಇಟ್ಸ್ ಅ ರೋಡ್ ಬ್ಲಾಕ್ ಕಂಪ್ಲೀಟ್ ಕ್ಲೋಸ್, ಡಾರ್ಕ್ ಟನಲ್, ಡಾರ್ಕ್ ಟನಲ್. ಅವ್ನು ಹೇಳ್ತಾನೆ, ನನಗೊಂದ್ಸಲ ಭಯ ಆಗ್ಬಿಡ್ತು ಅಂತ ಹೇಳ್ತಾನೆ, ನಾನು ಸತ್ತು ಹೋಗ್ತೀನಿ ಭಯ ಆಗ್ಬಿಡ್ತು ನನಗೆ, ಯಾಕಂದ್ರೆ ಮುಂದೆ ಏನಾಗ್ತದೆ ಗೊತ್ತಿಲ್ಲ ನನಗೆ. ಎಷ್ಟು ಚಂದ ಇದೆ ನೋಡಿ. ಆದ್ರೆ ಹೇಳ್ತಾರೆ ಡಿ ವಿ ಜಿ, ಸಾವಿಲ್ಲದೆ ಹುಟ್ಟಿಲ್ಲ, ಈ ಸಾವು ಮತ್ತೊಂದು ಹುಟ್ಟಿಗೆ ಕಾರಣ ಬೀಜ ಅದು ಇರ್ಬೋದು. ಆದರೆ ಕಲ್ಪನೆ ಮಾಡ್ಕೊಳ್ಳಿ, ಮತ್ತೆ ಎಲ್ಲೋ ಹುಟ್ಟಬೇಕು, ಮತ್ತೆ ಮಗುವಾಗಿ ಹುಟ್ಟಬೇಕು, ಮತ್ತೆ ಒದ್ದಾಡಬೇಕು, ಮತ್ತೆ ಶಾಲೆ ಅಲ್ಲಿ ಮೇಷ್ಟ್ರು ಆ ಪಾಲ ಕಲಿಬೇಕು, ಮತ್ತೊಂದು ನೌಕರಿ, ಮತ್ತೊಂದು ಮದುವೆ. ಅದಕ್ಕೆ ಶಂಕರಾಚಾರ್ಯ ತಲೆ ಕೆಟ್ಟ ಹೇಳ್ಬಿಟ್ರು, ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೋ ಪುನರಾಯಾತೋ ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜ ಗೋವಿಂದಂ ಭಜ ಗೋವಿಂದಂ. ಹೀಗೆ ಹುಟ್ಟುತ್ತಾ ಹೋಗಿರ್ತೇವಲ್ಲ, ಅದನ್ನ ಹೇಳ್ತಾರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು. ಕಾಲನ ಎದೆ ಮರುಗ್ತದಂತೆ. ಮುಂದಿನ ಸಾಲಂತೂ ಅದ್ಭುತ, ಒನ್ ದಿ ಫೈನೆಸ್ಟ್ ಲಿಟರರಿ ಪಾಸಸ್. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಎರಡು ರೀತಿಯಿಂದ ಸಮಾಧಿ ಮಾಡಿದ್ಮೇಲೆ ಹುಲ್ಲು ಬರ್ತದೆ ಅನ್ನೋದೊಂದು ಬಹಳ ತಾತ್ವಿಕ ದೃಷ್ಟಿ, ಅದು ಸಾಮಾನ್ಯ ದೃಷ್ಟಿ. ಅದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದಲ್ಲ, ಆ ಸಾವಿನ ಹೊಟ್ಟೆಯಲ್ಲೇ ಜೀವ ಉತ್ಪನ್ನ ಆಗುವಂಥದ್ದು. ಅದನ್ನು ವಿಶಿಷ್ಟ ಹೇಳ್ತಾರೆ, ಆಗೋದು ನಮ್ಮ ಆಶ್ರಮದಲ್ಲಿ ಆಗಲಿ, ಏನು ತಪ್ಪೇನಿದೆ ಆಗಲಿ ಅಂತ ಹೇಳ್ತಾರೆ. ತಮಸ್ಸು ರಜಸ್ಸು ಸಂಭ್ರಮದಿಂದ ಆಗದೆ ಹೋದರೆ ಸತ್ವಿಕ ಬರೋದು ಕಷ್ಟ ಆಗ್ತದೆ ಅಂಥೇಳಿ ಸುಖ ದುಃಖ ಈ ಮಾತು ಬಹಳ ಚಂದ ಹೇಳ್ತಾರೆ. ಎರಡೂ ವಿಕಾರಗಳೇ ಅಂತ, ದುಃಖ ವಿಕಾರ ಅಂತ ಹೇಳ್ತೀವಿ ನಾವು, ಸುಖಾನೂ ವಿಕಾರನೇ. ಸುಖ ದುಃಖಗಳು ಎರಡೂ ವಿಕಾರ, ಒಂದು ಚಿನ್ನದ ಬಳೆ, ಇನ್ನೊಂದು ಕಬ್ಬಿಣದ ಬಳೆ ಅಂತ. ಚಂದದ ಮಾತು, ಸುಖ ಅನ್ನೋದು ಚಿನ್ನದ ಬಳೆ, ದುಃಖ ಅನ್ನೋದು ಕಬ್ಬಿಣದ ಬಳೆ, ಬಳೆನೇ ಎರಡು ಬಳೆನೇ. ಆದ್ದರಿಂದ ಎರಡು ಅಷ್ಟೇ ತೊಂದರೆ ಕೊಡುವಂಥದ್ದು, ಅಷ್ಟೇ ಸಂತೋಷ ಕೊಡುವಂಗೆ ಆಗಬೇಕು. ಆದ್ರಿಂದ ಹೇಳ್ತಾರೆ ಎರಡು ಬಳೆಗಳೇ, ಆದ್ರಿಂದ ಏನೇನು ಬರಬೇಕು ಬರಲಿ ಬಿಡು, ಅದು ಒಂದು ಲೀಲೆ ಅಂತ ತಿಳ್ಕೊಂಡ್ರಾಯ್ತು. ಯಾವಾಗ ಟೆನ್ಷನ್ ಆಗುತ್ತೆ ನಮಗೆ ಅಂದರೆ ಅದೇನೂ ಆಗಬಾರ್ದಾಯ್ತು ಅಂತಂದಾಗ, ಹಾಗಲ್ಲ ಇದು ಆಗ್ತದೆ ಅಂತ ಗೊತ್ತಿದೆ,

ನಾನು ಸೃಜನಶೀಲತೆಯನ್ನು ಪಾಠ ಮಾಡ್ತೀನಿ ಎಲ್ಲ ಕಡೆ, ಕ್ರಿಯೇಟಿವಿಟಿ ಅದರಲ್ಲೊಂದು ಥಿಯರಿ ಬರ್ತದೆ, ಭಾಳ ಚಂದ. ಅದು ಏನೋ ಕೆಲಸ ಮಾಡ್ತಿರ್ತೀವಿ ನಾವು, ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಬೇಕು ಅಂತ ಹೋಗ್ತೀವಿ, ಅದು ಆಗತ್ತೋ ಇಲ್ವೋ ಟೆನ್ಷನ್ ಆಗಿಬಿಡುತ್ತೆ. ಆಗದಿದ್ರೆ ಏನು ಮಾಡೋದು? ಅದಕ್ಕೆ ಹೇಳ್ತಾರೆ 5 worst case scenarios ಅಂತ. ಏನೋ ಕೆಲಸ ಮಾಡ್ತಿದ್ದೀರಿ, 5 ಅತ್ಯಂತ ಕೆಟ್ಟದಾದದ್ದು ಏನಾಗ್ಬೋದು, ಇದಕ್ಕೆ ಈ ಕೆಲಸ ಆಗಲಿಕ್ಕಿಲ್ಲ ಅಲ್ವಾ, ನಾನೇ ಸತ್ತೋಗ್ಬಿಡ್ಬೋದು,

ಫೈವ್ ವರ್ಸ್ಟ್ ಕೇಸ್ ಸಿನಾರಿಯೋ, ಯಾವುದೇ ಕೆಲಸ ಕೈ ಹಾಕಿದಾಗ ಇದಾಗತ್ತಾ ಇಲ್ಲ, ಆಗದೆ ಹೋಗ್ಬೋದು. ಹಾಗ ಆಗದೆ ಹೋದ್ರೆ ಏನ್ ಮಾಡ್ಬೇಕು? ಐದು ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನ ಲೆಕ್ಕ ಹಾಕೊಂಡು ಅದಕ್ಕೆ ಸಿದ್ಧತೆ ಹಾಕೊಂಡ್ಬಿಟ್ರೆ ಒಳ್ಳೇದಕ್ಕೆಲ್ಲ ತಯಾರಾಗಿ ಇರ್ತೀವಿ ನಾವು, ಏನೋ ತೊಂದರೆ ಆಗಲ್ಲ. ಅದನ್ನ ತಯಾರು ಮಾಡ್ತಾರೆ ವಶಿಷ್ಠರು. ನನಗೆ ಅನ್ಸುತ್ತೆ ಹೈಟ್ ಆಫ್ ಕ್ರಿಯೇಟಿವಿಟಿ ಆಗಿನ ಕಾಲಕ್ಕೆ. ಅವ್ರು ಹೇಳ್ತಾರೆ ಏನಾಗಬೇಕಾಗತ್ತೆ, ಪೂರ್ತಿ ಹಾಳಾಗಬೇಕಾಗತ್ತೆ, ಇದು ದೈವ ಲೀಲೆ ಅನ್ಕೊಂಡ್ಬಿಡು. ದಿಸ್ ಇಸ್ ಡೆಸ್ಟಿನ್ ಟು ಹ್ಯಾಪನ್. ಇದಾಗಬೇಕು ಅಂತ ತೀರ್ಮಾನ ಆಗಿದೆ ಅಂತ ಅನ್ಕೊಂಡಾಗ ಮನಸ್ಸಿಗೆ ಆಘಾತ ಆಗೋಲ್ಲ, ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ. ಮಹರ್ಷಿಗಳು ಇಷ್ಟು ದೀರ್ಘವಾಗಿ ವಿವರಣೆ ಕೊಟ್ಟದ್ದನ್ನ ಅರುಂಧತಿ ದೇವಿ ಅಂದು ಕೇಳಿರ್ಲಿಲ್ಲ. ಅಷ್ಟು ಕೇಳೋ ಅಷ್ಟು ಉತ್ತರ ಕೊಡೋರು ಅವರು, ಇಷ್ಟಾದ ಡೀಟೇಲ್ ಆಗಿ ಹೇಳಿದ್ರು. ಆಕೆ ಅಂದು ಅರ್ಥ ಆಗೋ ತನಕ ಅಮಂಗಳ ಅನಿಸಿದ್ದು ಅರ್ಥ ಆದ್ಮೇಲೆ ಮಂಗಳ ಆಗ್ಬೋದು. ಚೆನ್ನಾಗಿದೆ ನೋಡಿ, ಯಾವ್ದು ಅಮಂಗಳ? ಅಯ್ಯೋ ರಕ್ತಪಾತ ಅಮಂಗಳ ಅಲ್ವಾ, ನಮ್ಮ ಆಶ್ರಮದಲ್ಲಿ ಆಗ್ಬೇಕಾ ಅಂತ ಅನ್ಕೋತೀವಿ. ಆದ್ರೆ ಇಡೀ ವಿಶ್ವದಲ್ಲಿ ಹೊಸ ಸೃಷ್ಟಿ ಆಗೋದಕ್ಕೆ ಇದೇ ಪೀಠ ಆಗತ್ತೆ ಅಂದಾಗ ಇದು ಮಂಗಳ ಆಯ್ತು. ಈ ಪ್ರಸಂಗ ನಿಮ್ಗೆಲ್ಲ ಬಹಳ ಚೆನ್ನಾಗಿ ಗೊತ್ತು ಎಲ್ಲರಿಗೂ. ಕೌಶಿಕ ಮಹಾರಾಜ ಬಂದ, ಅಸಾಧ್ಯ ಸೈನ್ಯ ಅವನು, 10,000 ಜನ ಸೈನಿಕ ಭೂ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ದಾರಿಯಲ್ಲಿ ವಶಿಷ್ಠರ ಆಶ್ರಮ ಬಂತು, ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಬಂದ. ಅವನೇನು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದವನಲ್ಲ, ಮಹರ್ಷಿಗಳಿಂದ ನಮಸ್ಕಾರ ಮಾಡಬೇಕು ಅಂತ ಬಂದ. ಇವರು ಮಹಾರಾಜನ ತೋರ್ಬೇಕಾದಂತಹ ಗೌರವ ಎಲ್ಲ ತೋರಿಸಿ ನಮ್ಮ ಸತ್ಕಾರ ತಗೋಬೇಕು ಅಂತ ಬೇಡ್ಕೊಂಡ್ರು. ಆತ ಹೇಳ್ದ, ಮಹರ್ಷಿಗಳೇ ನಮ್ಮ ಸೈನ್ಯಕ್ಕೆ ಸತ್ಕಾರ ಮಾಡೋಕೆ ಆಗಲ್ಲ, ನಿಮ್ಗೆ ದೊಡ್ಡ ಸೈನ್ಯ, ನಿಮ್ಮ ಆಶ್ರಮದಲ್ಲಿ ಇರೋರು, ಅವ್ರು ಏನು ಚಿಂತೆ ಮಾಡಬೇಡಿ, ನಾನು ಸತ್ಕಾರ ಮಾಡ್ತೀನಿ ಬನ್ನಿ ನಿಮಗೆ ಅಂದರು. ಒಪ್ಕೊಂಡು ಬಂದ. 10,000 ಜನ ಸೈನಿಕರು, ಆನೆ, ಕುದುರೆ, ಬೇಟೆ, ನಾಯಿ ಹಿಡ್ಕೊಂಡು ಎಲ್ಲ ತನಕನೂ ಇದ್ದಾವೆ. ಇವ್ರು ಸತ್ಕಾರ ಮಾಡಿದ ರೀತಿ ಹೇಗಿತ್ತು ಅಂತ. ಆ ಸತ್ಕಾರ ಪಡೆದ್ಮೇಲೆ ಕೌಶಿಕ ಬೆರಗಾಕಿ ಹೋದಂತೆ, ನಾನು ಚಕ್ರವರ್ತಿ ನಿಜ, ಇಂಥ ಸತ್ಕಾರ ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆನೆಗೇನು ಬೇಕೋ ಆನೆ ಕೊಟ್ಟಿದ್ದಾರೆ, ನಾಯಿಗೇನು ಬೇಕೋ ನಾಯಿ ಕೊಟ್ಟಿದ್ದಾರೆ, ಸೈನಿಕರಿಗೆ ಏನು ಬೇಕು ಕೊಟ್ಟಿದ್ದಾರೆ, ಎಲ್ರಿಗೂ ವ್ಯವಸ್ಥೆ ಆಗಿದೆ. ಊಟ ಅಂದ್ರೇನು? ಪಂಚಭಕ್ಷ್ಯ ಪರಮಾನ್ನ ಎಲ್ಲರಿಗೂ ಊಟ. ಆ ತೃಪ್ತಿ, ಆ ಸಂತೋಷ. ಅವನು ಹೇಳ್ತಾನೆ, ನಾ ಚಕ್ರವರ್ತಿಯಾಗಿ ನನಗೆ ಮಾಡೋಕೆ ಸಾಧ್ಯ ಇಲ್ಲ. ವಶಿಷ್ಠ ಕುಲಪತಿಗಳು ನಿಜ, ಆಶ್ರಮದ ಕುಲಪತಿಗಳು ನಿಜ, ಅವ್ರ ಶಿಷ್ಯರು ಬೇಕಾದಷ್ಟು ಜನ ರಾಜರಿದ್ದಾರೆ, ಒಪ್ಕೊಳ್ಳೋಣ. ಇಷ್ಟು ಬೇಗ ಹೆಂಗೆ ಬಂತು ಸಾಮಾನೆಲ್ಲ? ತಕ್ಷಣ ಬರೋಕ್ಕೆ ಸಾಧ್ಯವೇ ಇಲ್ಲ. ಇವ್ರು ಬೇಡ್ಕೊಂಡ್ರು ಕೂಡ ರಾಜರು ಕಳಿಸ್ಬೇಕಾದ್ರೆ ಟೈಮ್ ಬೇಕಲ್ಲ, ಹೆಂಗೆ ಮಾಡಿದ್ರಿ ಇವರು ಅಂಥೇಳಿ ತನ್ನ ರಾಜದೂತ ಹೇಳಿದಂತೆ ನೋಡ್ಕೊಂಡು ಬಾ, ಏನು ವ್ಯವಸ್ಥೆ ಇದು, ಹೆಂಗೆ ಮಾಡಿದ್ರು ಅವರು ಅಂತ. ಮತ್ತು ಇನ್ನೊಂದು ಡೌಟ್ ಬಂತು, ಆಶ್ರಮದಲ್ಲಿ ಯಾವುದು ಅಪರಿಗ್ರಹ, ಯಾವುದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋ ಹಂಗಿಲ್ಲ, ತುಂಬಿಟ್ಕೊಳ್ಳೋಂಗಿಲ್ಲ, ಅವ್ರಿಗೆ ವ್ಯಾಪಾರಸ್ಥ ಇಟ್ಕೊಳ್ಳೋದಕ್ಕೆ ಅಂಥದ್ದು ಇಟ್ಕೊಂಡಿದ್ದಾರೆ ಅಂದರೆ ಇಟ್ಕೊಂಡಿರ್ಬೇಕಾಗಾದ್ರೆ ಎರಡರ ಪೈಕಿ ಒಂದಿರಬೇಕು. ವಶಿಷ್ಠರೆಲ್ಲೋ ಒಂದು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾರೆ ಸಾಮಾನು, ಅಥವಾ ಎಲ್ಲಿದ್ ಬಂತು ಪತ್ತೆ ಹಚ್ಚಬೇಕು. ಆ ರಾಜದೂತ ಹೋಗಿ ಹೊಡ್ಕೊಂಬಂದು ಹೇಳಿದ್ದಂತೆ, ಇದೇನೂ ಇಲ್ಲ ಮಹಾರಾಜ, ಅಲ್ಲೊಂದು ಹಸು ಇದೆ, ನಂದಿನಿ ಅಂತ ಹಸು ಇದೆ, ಅದು ಸುರಭಿ ಮಗಳು, ಸುರಭಿ ಇಂದ್ರನ ಹಸು ಅದು, ಅದ್ರ ಮಗಳದು ನಂದಿನಿ ಅಂತಿದೆ. ಆ ನಂದಿನಿ ಕೃಪೆ ಅದು ಏನು ಕೇಳಿದ್ದನ್ನು ಕೊಟ್ಟುಬಿಡ್ತದೆ, 10,000 ಅಲ್ಲ ಇನ್ನೂ 10,000 ಜನ ಕರ್ಕೊಂಬಂದ್ರು ಕೂಡ ಅವ್ರು ತೃಪ್ತಿ ಮಾಡೋ ಶಕ್ತಿ ಅದು ನಂದಿನಿಗಿದೆ ಅಂದ ತಕ್ಷಣ ಅವನಂದ, ಇದು ಇಂಥ ದೊಡ್ಡ ಹಸು ಇರಬೇಕಾದ್ರೆ ರಾಜರ ಅರಮನೆಯಲ್ಲಿ ಇರಬೇಕಿತ್ತು, ಇದು ರಾಜರ ಪರಿಸ್ಥಿತಿ ಹಿಂಗೇನೆ, ಏನು ಕಂಡ್ರು ನಮಗಿರಬೇಕು ಅಂತ. ಇಷ್ಟು ದೊಡ್ಡ ಹಸು, ಇಷ್ಟು ಒಳ್ಳೆ ಹಸು, ಆಶ್ರಮದಲ್ಲಿ ಏನು ಮಾಡ್ತಾರೆ ಇವರು, ತಿರ್ಗಾ ಮರ್ಗ ನಾಲ್ಕು ಗ್ಲಾಸ್ ಹಾಲು ಬೇಕಾಗಿರ್ಬೋದು ಅಷ್ಟೇ ಅವರಿಗೆ, ಅದಕ್ಕೆ ಬೇರೆ ಹಸು ಇದ್ದಾಗ ಸುರಭಿ ಮಗಳು ನಂದಿನಿ ಯಾಕೆ ಇಟ್ಕೋಬೇಕು ಇವರು, ಅದನ್ನು ಮೂರು ಹಂತದಲ್ಲಿ ಪಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯವಹಾರ, ಆಗಿನ ಕಾಲದ ಗ್ರಂಥ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೂರು ಹಾದಿಯಿಂದ ಪಡ್ಕೋಬೇಕಂತೆ, ಮೊದಲು ವಿಕ್ರಯ, ಎರಡನೇದು ವಿನಿಮಯ, ಮೂರನೇದು ಬಲಪ್ರಯೋಗ. ಮೂರು ಹಂತ ರಾಜರಿಗೆ ಗೊತ್ತಿರೋದು, ಅದನ್ನು ಕೊಟ್ಬಿಡ್ರಿ ನಮ್ಗೆ ದುಡ್ಡು ಕೊಡ್ತೀನಿ ನಾನು, ವಿಕ್ರಯ ಮಾಡಿಬಿಡ್ರಿ ಅದನ್ನಂತ. ಅವನು ಹೋಗಿ ವಿನಯದಿಂದ ವಶಿಷ್ಠರ ಕೇಳಿದ, ನೋಡಿ ಒಳ್ಳೆಯ ಜೀವನ ಇದೆ, ನಿಮಗೇನು ಅವಶ್ಯಕತೆಗಳಿಲ್ಲ, ಆಶ್ರಮದಲ್ಲಿ ಅವಶ್ಯಕತೆಗಳೇ ಇಲ್ಲ ನಿಮಗೆ, ಆದ್ದರಿಂದ ದಯವಿಟ್ಟು ಹಸು ನನಗೆ ಕೊಟ್ಟುಬಿಟ್ರೆ ಅದರ ಬದಲಾಗಿ ನಾನು 10,000 ಸುವರ್ಣ ನಾಣ್ಯಗಳನ್ನು ಆಶ್ರಮಕ್ಕೆ ಕೊಡ್ತೇನೆ. ದಡ್ಡ ಅಲ್ವಾ ವಶಿಷ್ಠರು, ಹೊನ್ನಿನ ನಾಣ್ಯ ತೊಗೊಂಡು ಏನು ಮಾಡ್ತಾರೆ ಅವರು? ಕೊಟ್ಟು ಹೇಳ್ದ ವಿಕ್ರಯ ಮಾಡೋದಕ್ಕೆ, ನನಗೆ 10,000 ಬಂಗಾರ ನಾಣ್ಯ ಕೊಡ್ತೀನಿ, ನಂದಿನಿ ಕೊಟ್ಬಿಡಿ ಅಂತ ಕೇಳಿದ. ಅವರು ಅತ್ಯಂತ ವಿನಯವಾಗಿ ಹೇಳಿದರು, ರಾಜೇಂದ್ರ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಭೋಗ ಭಾಗ್ಯಗಳನ್ನು ದೇವತೆಗಳು ಕೊಡೋದು ಕೊಟ್ಟಿದ್ದಾರೆ ಆಶ್ರಮಕ್ಕೆ ಅಂತ ಕೊಟ್ಟಿದ್ದಾರೆ, ಅವರವರ ಸಾಧನೆಯ ಫಲ ಅದು, ನನ್ನ ಸಾಧನೆಯ ಫಲ ನಿನಗೆ ದಕ್ಕೋಕ್ಕೆ ಸಾಧ್ಯ ಇಲ್ಲ, ನಿನ್ನ ಸಾಧನೆ ನನಗೆ ದಕ್ಕೋಕ್ಕೆ ಸಾಧ್ಯ ಇಲ್ಲ, ಇದು ಆಶ್ರಮಕ್ಕೆ ಕೊಟ್ಟಂಥದ್ದು ಅದು ನಿನಗೆ ಕೊಡೋಕ್ಕಾಗಲ್ಲ ನನಗೆ ಅಂದರು. ಕೌಶಿಕ ಬಿಡಲಿಲ್ಲ, ಮಹರ್ಷಿಗಳೇ ಧರ್ಮದ ಸ್ವರೂಪ ನಿಮಗೆ ಗೊತ್ತಿದೆ, ನಾನು ಮೂರ್ಧಾಭಿಷಿಕ್ತನಾದಂಥ ರಾಜ, ರಾಜ ಅಂದರೆ ಪರದೈವ, ಪ್ರದೇಶಕ್ಕೆಲ್ಲ ನಾನು ರಾಜ ಅಂದರೆ ದೇವರು, ನಾನು ದೈವದತ್ತವಾದಂಥ ಅಧಿಕಾರ ನನಗಿದೆ, ಆದ್ದರಿಂದ ದೇವತೆಗಳನ್ನು ಅಧಿಕಾರ ಕೊಟ್ಟಿದ್ದಾರೆ, ಆದ್ದರಿಂದ ರಾಜ್ಯದಲ್ಲಿ ಏನೇನಿದೆಯೋ ಅದೆಲ್ಲೂ ರಾಜನದೇ ಪ್ರಾಪರ್ಟಿ. ಈಗಾದರೂ ಹಂಗೆ ಇದೆ ನಿಮ್ಗೆ ಗೊತ್ತಿರಬೇಕು, ನಾವು 30-40-60-40 ಸೈಟ್ ನಮ್ಮದು ಅಂತ ಬರ್ಕೋತೀವಲ್ಲ, ಗೌರ್ಮೆಂಟ್ ರೂಲ್ ಪ್ರಕಾರ ಯು ಆರ್ ಎಂಜಾಯಿಂಗ್ ಎಟ್ ದಿ ಮರ್ಸಿ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಾಳೆ ಗೌರ್ಮೆಂಟ್ ಬೇಕು ಅಂದರೆ 4-1 ನೋಟಿಫಿಕೇಶನ್, 6-1 ಮಾಡಿ ತೊಗೊಂಡ್ಬಿಡ್ಬೋದು ಅವರು, ನಮ್ಮದು ಅಂತ ಹೇಳೋಕ್ಕಾಗಲ್ಲ. ಹಾಗೆ
ಅಲ್ಲಿ ಕೂಡ ಅವನು ಹೇಳಿದ, ನಾನು

0: ರಾಜ ಆದ್ರಿಂದ ರಾಜ್ಯದಲ್ಲಿ ಇರುವಂತಹದ್ದು ಎಲ್ಲವೂ ನನ್ನದಾದ್ರಿಂದ ನಾನು ಬೇಕಾದಂಗೆ ತಗೋಬಹುದು. ಎರಡನೇ ನೋಡಿ ಹೇಗೆ ವಿನಿಮಯ ಮಾಡ್ಕೊ. ಅವನು ಹೇಳಿದ, ಒಂದು ಕೆಲಸ ಮಾಡಿ, ನಿಮ್ಗೆ ಹಾಲು ಬೇಕು ತಾನೆ, ನಿಮ್ಮ ಆಶ್ರಮಕ್ಕೆ ಹಾಲಿನ ಕೊರತೆ ಆಗದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಾನು. ಈ ಒಂದು ನಂದಿನಿಯ ಬದಲಾಗಿ ವಿನಿಮಯ ಏನ್ ಮಾಡ್ತೀನಿ, 10,000 ಗೋಡೆಗಳಿಗೆ ಬಂಗಾರದ ಅಣಸು ಹಾಕಿದಂತ, ಕುರುಗಳಿಗೆ ಬಂಗಾರ ಹಾಕಿದಂತ 10,000 ಆಕಳುಗಳನ್ನು ನಿಮ್ಗೆ ಕೊಡ್ತೇನೆ. ಟೆಂಪ್ಟೇಷನ್ ನೋಡಿ ಹೆಂಗಿದೆ, 10,000 ಆಕಳ ಕೊಡ್ತೀನಿ, ಇದೊಂದು ನಂದಿನಿ ಕೊಟ್ಬಿಡಿ ನಮಗೆ ಅಂತ. ಅವರು ಹೇಳಿದ್ರು, ನೋಡಪ್ಪ ನೀವು ಕರೆಕ್ಟು ಹೇಳಿದ್ರೆ ಸರಿ ಇದೆ, ಆದರೆ ಆಶ್ರಮದ ಕಾಳಜಿ ಇದೆಯಲ್ಲ, ನಿನ್ನ ಕಾಳಜಿ ಅಲ್ಲ, ದೇವತೆಗಳ ಕಾಳಜಿ ಅದು, ನೀನು ತಲೆ ಕೆಡಿಸ್ಕೋಬೇಕಾಗಿತ್ತು. ಈಗ ಅವ್ರು ತಲೆ ಕೆಡಿಸ್ಕೊಂಡಿದ್ಯಾ ನೀನು, ಹಾಲಿನ ಬಗ್ಗೆ ಚಿಂತೆ ಮಾಡಿದ್ಯಾ, ದೇವತೆಗಳು ನೋಡ್ಕೊಂಡಿದ್ದಾರೆ. ಆದ್ದರಿಂದ ದೇವತೆಗಳು ಹೇಗೆ ಹೇಳ್ತಾರೆ ಹಾಗಾಗ್ತದೆ, ನಂದಿನಿ ಆಶ್ರಮದ ಸತ್ತು ಅಂದರು. ಅವನು ಕೊನೆ ಹತ್ತಿಗೆ ಹಂತಕ್ಕೆ ಬಂದ, ಅವನು ಹೇಳ್ದ, ನೋಡಿ ಧರ್ಮದಂತೆ ರಾಜ ಸರ್ವದೇವಮಯ, ಎಲ್ಲ ದೇವರು ನನ್ನಲ್ಲೇ ಇದ್ದಾರೆ, ಹಾಗೆ ದಿವ್ಯಾಂಶ ದೇವಾಂಶ ಸಂಪನ್ನನಾಗಿರುವಂಥ ನಾನು ಈ ನಿಮ್ಮ ಆಶ್ರಮದ ಸ್ವತ್ತಾದ ನಂದಿನಿಯನ್ನು ಈ ಕ್ಷಣದಿಂದ ನಾನು ತಗೋತಾ ಇದ್ದೇನೆ, ಯಾರು ತಡೀತಾರೆ ನೋಡ್ತೀನಿ ಅಂತ ಹೇಳ್ದ. ತೊಗೊಂಡೋಗ್ಬಿಡ್ತೀನಿ ಅಂದ. ಆ ಮಾತು ಶಾರ್ಪ್ ಆಗಿತ್ತು, ಹರಿತವಾಗಿತ್ತು, ತೊಗೊಂಡೇ ಹೋಗ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾನವನು. ವಶಿಷ್ಠರು ಅದರ ಅರ್ಥ ಗ್ರಹಿಸಿದ್ರು, ಹೇಳಿದ್ರಂತೆ, ಯಾವ ಭಾವನೆಯನ್ನು ತೋರಿಸ್ತಿಲ್ಲಂತೆ, ನಕ್ಕು ಬಿಟ್ಟು ಹೇಳಿದ್ರಂತೆ, ನೋಡಪ್ಪ ಈ ನಂದಿನಿ ಇದೆಯಲ್ಲ ಬೇರೆ ಹಸುಗಳ ಥರ ಅಲ್ಲ, ಎಕ್ಸ್ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಈ ಹಸು ಬೇರೆನೇ ಇದೆ ಅಂದ್ಬಿಟ್ಟು ಮಾತು ಹೇಳ್ತಾರೆ. ನಂದಿನಿ ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ಶಕ್ತಳಾಗಿದ್ದಾಳೆ, ನಂದಿನಿ ತನ್ನನ್ನು ಕಾಪಾಡಿಕೊಳ್ಳೋ ಶಕ್ತಳಾಗಿದ್ದಾಳೆ. ನಂದಿನಿ ಮೇಲೆ ಬಲ ಪ್ರಯೋಗ ಮಾಡುವ ಶಕ್ತಿ ಇದ್ದವರು ಇದುವರೆಗೂ ಪ್ರಪಂಚದಲ್ಲಿ ಯಾರೂ ಇಲ್ಲ, ವಾರ್ನಿಂಗ್ ಕೊಟ್ಟಾಯ್ತದ. ನಂದಿನಿಯನ್ನು ಬಲಪ್ರಯೋಗದಿಂದ ಪಡ್ಕೊಳ್ಳುವಂಥವ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಮುಂದೆ ನೀನು ಇಷ್ಟ ಏನು ಮಾಡ್ತಿ ಮಾಡ್ಕೊಂಡು. ಹಾಗಾದ್ರೆ ಹಾಗೆ ಬಿಡಲಿ ಬಲಪ್ರಯೋಗ ಅಂದ ಅವನು. ಕ್ಷತ್ರಿಯ ತೇಜ ಇದೆ, ಅಧಿಕಾರ ಇದೆ, ಅಹಂಕಾರ ಇದೆ, ಮಾಡಿಬಿಡ್ತೀನಿ ಅಂದ. ಮುಂದೆ ಆಶ್ರಮದಲ್ಲಿ ದೊಡ್ಡ ಗಲಾಟೆ ಶುರುವಾಯಿತು, ಕೋಲಾಹಲ. ರಾಜ ಏನು ಮಾಡಿದ, ಹಸು ತಾನೆ ಹೇಳ್ಕೊಂಬರೋದಕ್ಕೆ 4 ಜನನ ಕಳಿಸ್ದ, ಹಗ್ಗಪ್ಪಗ ತೊಗೊಂಡ್ಬಿಡಿ ಬಂಗಾರ ಸರಪಳಿ. ಅದು ಬಂಗಾರ ಬಹಳ ಸುಲಭ ಇತ್ತು ಅನ್ಸುತ್ತೆ, ಬಂಗಾರ ಸರಪಳಿ. ಆ್ಯಕ್ಚುಲಿ ಬಂಗಾರ ಸರಪಳಿ ಬಹಳ ಅಶಕ್ತವಾದದ್ದು, ಗಟ್ಟಿ ಅಲ್ಲ ಅದು, ಬಂಗಾರ ಸಾಫ್ಟೆಸ್ಟ್ ಮೆಟಲ್ ಅದು. ಏನೋ ಕೊಟ್ಟು ಕಳಿಸಿದ್ರು, ಬಂಗಾರ ಚೈನ್ ತೊಗೊಂಡು ಹೋದ್ರಂತೆ, 4 ಜನ ಹಿಡ್ಕೊಂಬರಕ್ಕೆ ಹೋದರು. ಹತ್ರ ಹೋದಾಗ ಅದು ಬರ್ಗೊಡ್ಲಿಲ್ಲ, ಆಮೇಲೆ ತಲೆ ಕೊಡಬಿಡ್ತು. 106 ಜನ ಹೋದರು, ಹಸುನ ಮೇಲೆ ಬಿದ್ದರು, ಹಿಡ್ಕೋಬೇಕು ಗಟ್ಟಿ ಹಿಡ್ಕೋಬೇಕು ಅಂತ. ಅದರಲ್ಲೊಬ್ಬ ಯಾವನೊಬ್ಬರು ಅದು ಬಲವಾಗಿ ಹೊಡೆದ, ನಂದಿನಿ ಹೊಡೆತ ಹಾಕಿದ.
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಸೃಷ್ಟಿ ಪ್ರತಿಖ್ಯಾತ.
0: ಹೊಡೆದ ತಕ್ಷಣ ನಂದಿನಿ ಆರ್ಭಟಿಸಿ ಮೇಲೆ ಹಾರಿದ್ರು, ಮೈ ಝಾಡಿಸ್ಬಿಟ್ಲಂತ, ಜೋರ ಮೈ ಝಾಡಿಸಿದ್ರು. ಮೈ ಝಾಡಿಸಿದ ತಕ್ಷಣ ಆ ಹಸುರ ಮೈ ಮೇಲೆ ರೋಮ ರೋಮಗಳಿಂದ ಸೈನಿಕರು ಬಂದ್ಬಿಟ್ರು, ಪ್ರತಿಯೊಂದು ಕೂದಲಿಂದ ಸೈನಿಕರು ಬಂದ್ಬಿಟ್ರು. ಅವ್ರು ಯಾರು, ಕಾಡುವೀರರು, ಕಾಡುವೀರರು ಬಂದ್ಬಿಟ್ರು, ಬಂದು ಭಯಂಕರವಾಗಿ ಯುದ್ಧ ಮಾಡುವಂಥವ್ರು. ಒಂದು ಕ್ಷಣದೊಳಗೆ ವಿಶ್ವಾಮಿತ್ರ ಸೀನ್ ಬಂದಿತ್ತಲ್ಲ ಸೈನ್ಯ, ಹೊಡೆದು ಹಾಕೊಂಡು ಹಾಕ್ಬಿಟ್ರು. ಅವ್ರು ಹೇಳ್ತಾರೆ ಹೆಂಗೆ ಹೊಡೆದು ಹಾಕಿದ್ರು ಅಂದರೆ, ಚೆನ್ನಾಗಿ ಬೆಳೆದಂಥ ಬೆಳೆನ ಖಡಗದಿಂದ ಕತ್ತರಿಸ್ದಂಗೆ ಕತ್ತರಿಸಿ ಹಾಕ್ಬಿಟ್ರು. ವಿಶ್ವಾಮಿತ್ರನ ಗಾಬರಿ ಆಯ್ತು, ಅಲ್ಲ ಇವನ ಒಂದು ಹಸು ಎಷ್ಟು ಕೆಲಸ ಮಾಡ್ತಾ ಇದ್ದು ಅಂತ. ದೊಡ್ಡ ಸೈನ್ಯ ಕಳಿಸಿದ, ಆನೆ ಕುದುರೆ ಎಲ್ಲ ಕಳಿಸ್ಬಿಟ್ಟ. ರಕ್ತಪಾತ ಆಗ್ಬೇಕಲ್ಲ ಆಶ್ರಮದಲ್ಲಿ, 106 ಜನ 1,000 ಜನ ಬಂದರು, ಆನೆ ಕುದುರೆ ಮೇಲೆ ಬಂದರು, ಬಾಣ ಬಿಲ್ಲು ತೊಗೊಂಬಂದ್ರು. ಬಲವಾದ ಅಸ್ತ್ರಗಳನ್ನು ವಿಶ್ವಾಮಿತ್ರ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದಾಗ ನಂದಿನಿ ಮೈಯನ್ನು ಸಿಡಿಸ್ಬಿಟ್ಟು ಒಂದು ಹೂಂಕಾರ ಮಾಡಿದ್ಲಂತೆ. ಹೂಂಕಾರ ಮಾಡಿದ ವರ್ಣನೆ ಚಂದಯಪ್ಪ ನೋಡ್ಬೇಕು ಅದನ್ನು. ಆಕೆ ಹೂಂಕಾರದಿಂದ ಕಾಂಬೋಜರು ಬಂದ್ರಂತೆ, ಬೇರೆ ಬೇರೆ ದೇಶದವರು ಕಾಂಬೋಜರು ಬಂದರು. ಕೆಚ್ಚಲಿನಿಂದ ಪಪ್ಲವು ಬಂದರು, ಯೋನಿ ಮಾರ್ಗದಿಂದ ಗ್ರೀಕರು ಬಂದರು, ತುಷ್ಟರರು ಬಂದರು, ಶಾಕ್ಯರು ಬಂದರು, ಕೂದಲುಗಳಿಂದ ಕಿರಾತಕರು ಬಂದರು, ನುಗ್ಗಿ ಬಂದು ದಾಳಿ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಇದನ್ನು ಸಿಂಬಾಲಿಕ್ ಆಗಿ ಗಮನಿಸಬೇಕಾಗತ್ತೆ. ನಾವು ಮೈ ಕೂದಲಿಂದ ಬಂದ್ಬಿಟ್ರಾ ಅಲ್ಲಿ ಬಂದ್ರಾ ಅಂತ ಒಂದು ಕರಾರು ಬರ್ಬೋದು. ಅರ್ಥ ಇಷ್ಟೇನೆ, ಒಂದು ಸತ್ವಯುತವಾದಂಥ ಹಸುವಿನ ರಕ್ಷಣೆಗೆ ಎಲ್ಲ ಜನ ಕಾಪಾಡಿದರು ಅಂತ. ಅಂದರೆ ಆಗಿನ ಕಾಲಕ್ಕೆ ಕೂಡ ಹಸು ರಕ್ಷಣೆ ಒಂದು ಜವಾಬ್ದಾರಿಯಾಗಿತ್ತು. ಬರೀ ನಾಗರಿಕ ಮನುಷ್ಯರು ಮಾತ್ರ ಅಲ್ಲ, ಕಾಡು ಮನುಷ್ಯರು ಕೂಡ ಹಸುವಿಗೆ ಅನ್ಯಾಯ ಆಗೋಕೆ ಬಿಡ್ತಿರ್ಲಿಲ್ಲ ಅನ್ನೋದು ಸಾಂಕೇತಿಕವಾಗಿ ಹೇಳ್ತಾರೆ. ಅವರೆಲ್ಲ ಬಂದ್ಬಿಟ್ರು, ಒಂದೇ ಸಲ ಬಂದು ಒಂದು ಕ್ಷಣದಲ್ಲಿ ಅಶ್ವಸೇನೆ ಹಾಳಾಗೋಯ್ತು, ಆನೆಗಳು ಓಡ್ ಹೋಗ್ಬಿಡ್ತು. ವಶಿಷ್ಠರಿಂದ ನಾಶವಾದ ಸೈನ್ಯವನ್ನು ನೋಡಿ ಭಾರಿ ಕೋಪ ಬಂದ್ಬಿಡ್ತು ವಿಶ್ವಾಮಿತ್ರನಿಗೆ. ತಾನೇ ನಿಂತ್ಕೊಂಡು ಅವನ ಜೊತೆಗೆ 100 ಜನ ಮಕ್ಕಳು ಬಂದ್ಬಿಟ್ರು, ವಿಶ್ವಾಮಿತ್ರ 100 ಮಕ್ಕಳು, ಅವರು ಸೈನಿಕ ದೊಡ್ಡವರು, ಬಂದು ಆಯುಧಗಳಿಂದ ದಾಳಿ ಮಾಡೋಕೆ ಶುರು ಮಾಡಿದರು. ಆ ವಶಿಷ್ಠರು ತಮ್ಮ ದಂಡ ಎತ್ತಿಬಿಟ್ಟು, ಬ್ರಹ್ಮದಂಡ ಇತ್ತ ಎತ್ತಿಬಿಟ್ಟು ಹೂಂಕಾರ ಮಾಡಿದ್ರಂತೆ. ಮಾಡಿದಾಗ ಅವನ ಮಕ್ಕಳಿದ್ದರಲ್ಲ ವಿಶ್ವಾಮಿತ್ರನ ಮಕ್ಕಳು ರಥದಲ್ಲಿ ಕೂತಿದ್ದಾರೆ, ಎಲ್ಲ ರಥಗಳು ಪಟ್ಟ ಭಸ್ಮ ಆಗಿ ಎಲ್ಲ ಸತ್ತೋಗ್ಬಿಟ್ರು. ದಿಕ್ಕು ತಪ್ಪು ಹೋಯ್ತು ವಿಶ್ವಾಮಿತ್ರನಿಗೆ. ಛೇ, ನಾನು ಏನು ಅಂದ್ಕೊಂಡಿದ್ದೆ, ಏನಾಯಿತು, ಒಂದು ಹಸು ಪಡ್ಕೊಂಬರಕ್ಕೆ ಆಗ್ತಾ ಇಲ್ವ ಆಶ್ರಮದಿಂದ, ಅದು ಏನು ಯುದ್ಧ ಭೂಮಿ ಅಲ್ಲ, ಆಶ್ರಮದಿಂದ ಆಗಲಿಲ್ಲ ಅಂಥೇಳಿ ನಾಚಿಕೆಯಿಂದ ಅಪಮಾನದಿಂದ ಇದುವರೆಗೂ ವೈಫಲ್ಯವನ್ನೇ ಕಾಣದಂಥ ಸೋಲನ್ನೇ ಕಾಣದಂಥ ವಿಶ್ವಾಮಿತ್ರ ಗಾಬರಿಯಾಗಿ ರಣಹೇಡಿ ಅಂತ ಪಲಾಯನ ಮಾಡಿಬಿಟ್ಟ. ಓಡ್ಬಿಟ್ಟು ಶಾಂತ ಆಗ್ಬೇಕಲ್ಲ.

0: ಪರಿಣತಿ ದೇವಿ ಕೇಳ್ತಾರೆ ವಶಿಷ್ಠರಿಗೆ, ಹೌದು ಈಗೇನ್ ಮಾಡ್ತಾನೆ
1: ಇವನು ವಿಶ್ವಾಮಿತ್ರ, ಅಪಮಾನ ಆಗಿರ್ಬೇಕಲ್ಲ ಅವನಿಗೆ, ಇದೇನ್ ಮಾಡ್ತಾನೆ ಅಂತ ಕೇಳ್ತಾರೆ. ಮತ್ತೆ ಶೇಡಿಗೋಸ್ಕರ ಪ್ರಯತ್ನ ಮಾಡಬಹುದು ಅವನು, ಎಷ್ಟು ಬ್ಯಾಲೆನ್ಸ್ ರೀ ಅದು ವಿಶಿಷ್ಟ, ಅದಕ್ಕೆ ವಶಿಷ್ಠರು ಅನ್ನೋದು ವಶಿಷ್ಠ ಹೇಳ್ತಾರಂತೆ. ಆಗದೆ ಇರತ್ತ ಸಹಜ ಅಲ್ವಾ, ಅವನು ಕ್ಷತ್ರಿಯ, ಅವನು ಯುದ್ಧದಲ್ಲಿ ಸೋಲಿಲ್ಲ, ಆಶ್ರಮದಲ್ಲಿ ಸೋತ್ ಹೋಗಿದ್ದಾನೆ, ಅದು ಒಂದು ಹಸುವಿನ ಜೋಡಿ ಹೊಡೆದಾಡ್ ಸೋತ್ ಹೋಗಿದ್ದಾನೆ, ಅವನು ಖುದ್ದು ಹೋಗಿದ್ದಾನೆ ಒಳಗಡೆ ಬಿಡಲ್ಲ ಅವನು. ಈಗೇನು ಮಾಡ್ತಾನೆ ಗೊತ್ತೇ, ಲೋಕದ ರಾಜಾದಿ ರಾಜರನ್ನ ಗೆದ್ದು ಬಂದಂತಹ ಇವನು ಆಶ್ರಮದಲ್ಲಿ ಸೋಲೋದು ಸಣ್ಣ ಅಪಾಯನ ಇದು, ಆದ್ದರಿಂದ ಅವನು ನಮ್ಮ ಮೇಲೆ ದ್ವೇಷ ಖಂಡಿತ ಬರುತ್ತೆ. ಆ ಮಾತನ್ನು ಎಷ್ಟು ಚಂದ ಸೊಗಸಾಗಿ ಹೇಳ್ತಾರೆ ಅಂದರೆ, ಆಶ್ರಮಕ್ಕೆ ಬರೋದಕ್ಕಿಂತ ಮೊದಲು ನನ್ನ ಅತ್ಯಂತ ಅಭಿಮಾನಿಯಾಗಿ ಬಂದಂಥವನು ವಿಶ್ವಾಮಿತ್ರ. ದಯವಿಟ್ಟು ಗಮನಿಸಿ, ಅತ್ಯಂತ ವಿಶ್ವಾಸದಿಂದ ಪ್ರೀತಿಯಿಂದ ವಶಿಷ್ಠ ನೋಡಬೇಕು ಅಂತ ಬಂದು ನಮಸ್ಕಾರ ಮಾಡಿದಂಥವನು, ಎರಡು ದಿವಸದಲ್ಲಿ ಪೂರ್ತಿ ಬದಲಾವಣೆಯಾಗಿ ದ್ವೇಷಿ ಆಗಿಬಿಟ್ಟ ಅವನು. ಇವಾಗ ಮಾತನ್ನು ಹೇಳ್ತಾರೆ, ಅತ್ಯಂತ ಪ್ರೀತಿ ಮಾತ್ರ ಅತ್ಯಂತ ದ್ವೇಷಕ್ಕೆ ಕಾರಣವಾಗಬಹುದು. ಬಹಳ ದೊಡ್ಡ ಮಾತಿದೆ. ರಸ್ತೆಯಲ್ಲಿ ಹೋಗೋರನ್ನ ಯಾರೂ ದ್ವೇಷ ಮಾಡೋಕ್ಕಾಗಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ದ್ವೇಷ ಯಾಕೆ ಮಾಡ್ತಾರ್ರಿ? ಎಲ್ಲಿ ಅತ್ಯಂತ ಆಳವಾದ ಪ್ರೀತಿ ಇದೆಯೋ ಅಲ್ಲೇ ದ್ವೇಷ ಹುಟ್ಟು. ಅದಕ್ಕೆ ದಾಯಾದಿ ಸಂಕಟ ಅಂತ ಹೇಳ್ತೀವಿ ನಾವು. ದೂರದವ್ರು ಜಗಳಾಡಲ್ಲ, ದಾಯಾದಿಗಳೇ ಜಗಳಾಡು. ನೀವು ನೋಡಿರ್ಬೇಕು ಈ ಸಂಸ್ಥೆಗಳಲ್ಲೂ ಹಾಗೆ ಆಗ್ತದೆ. ಯಾರೋ ಒಬ್ಬರು ಸಂಸ್ಥೆಯಲ್ಲಿ ಜೊತೆಗೆ ಬೆಳೀತಾರೆ, ಇಬ್ಬರು ಚೆನ್ನಾಗಿ ಗಟ್ಟಿ ಬೆಳೆಸ್ತಾರೆ, ಯಾವುದೋ ಒಂದು ಹಂತಕ್ಕೆ ವಾಯುಮನಸ್ಸೆ ಬಂದ್ಬಿಡ್ತದೆ. ಇಬ್ಬರು ತಮ್ಮ ತನು ಮನ ಧನ ಹಾಕಿ ಸಂಸ್ಥೆ ಕಟ್ಟಿದ್ದಾರೆ, ಯಾವುದೋ ಹಂತಕ್ಕೆ ಮನಸ್ಸು ಹೊಡೆದ ತಕ್ಷಣ ಈ ಮನುಷ್ಯ ಆ ಸಂಸ್ಥೆ ವಿರುದ್ಧಾನೇ ಹೋರಾಡ್ತಾನೆ, ಅವನೇ ಕೇಸ್ ಆಗ್ತಾನೆ ಸಂಸ್ಥೆ ಮೇಲೆ, ಬೀಳ್ಬೇಕಾದ ಸಂಸ್ಥೆ ಅದು. ಅತ್ಯಂತ ಉತ್ಕಟವಾದಂಥ ಪ್ರೀತಿಯ ಉತ್ಕಟವಾದಂಥ ದ್ವೇಷಕ್ಕೆ ಕಾರಣ ಆಗ್ತದೆ. ಅವ್ರು ಎಷ್ಟು ಚಂದ ಹೇಳ್ತಾರೆ, ದ್ವೇಷ ಬರೋದು ಆಶ್ಚರ್ಯ ಅಲ್ಲೇನು, ರಾಗ ದ್ವೇಷ ಎರಡು ಮನೋವಿಕಾರಗಳು ನೋಡಿ ಎಷ್ಟು ಚೆನ್ನಾಗಿದೆ. ರಾಗ ದ್ವೇಷ ಎರಡು ಮನೋವಿಕಾರಗಳು. ರಾಗ ಅಂದ್ರೇನು? ಬೇಕು ಅನಿಸಿದಾಗ ರಾಗ ಬರುತ್ತೆ, ಬೇಕು ಅಂತ ಅಪೇಕ್ಷೆ ಪಟ್ಟಾಗ ರಾಗ ಅಂದ್ರೆ ಪ್ರೀತಿ. ಯಾವುದೋ ವಸ್ತು ಬೇಕು ಬೇಕು ಬೇಕು ಅನಿಸಿದಾಗ ರಾಗ ಬರ್ತದೆ, ಅದು ಸಿಗದೆ ಹೋದಾಗ ದ್ವೇಷ ಆಗ್ತದೆ. ಎಷ್ಟು ಚೆನ್ನ ನೋಡಿ, ಬೇಕು ಅಂತ ಬಡಿಸ್ಕೊಂಡಾಗ ರಾಗ ಆಗ್ತದೆ, ಸಿಗದೆ ಹೋದಾಗ ಅದ್ರ ಬಗ್ಗೆ ದ್ವೇಷ ಬರ್ತದೆ. ರಾಗ ದ್ವೇಷಗಳು ಎರಡೂ ವಿಕಾರಗಳೇ. ಆದ್ರಿಂದ ಈಗ ಅವನ ಸೇಡಿನ ಭಾವನೆ ತುಂಬಾ ಜಾಗೃತ ಆಗಿದೆ. ಈಗ ಅವನು ಏನ್ ಮಾಡ್ತಾನೆ ಗೊತ್ತಾ, ತಾನು ಇದ್ದೊಬ್ಬ ಮಗನನ್ನ ಸಿಂಹಾಸನ ಮೇಲೆ ಕೂಡಿಸ್ತಾನೆ, ತಾನು ತಪಸ್ಸಿಗೆ ಹೋಗ್ತಾನೆ. ಈಗ ಯಾಕೆ ಅಂದ್ರೆ ಅವನ್ ಗೊತ್ತಾಯ್ತು, ಕ್ಷಾತ್ರ ತೇಜಸ್ಸಿಂದ ನಾನು ಇವ್ರನ್ನ ಗೆಲ್ಲೋಕ್ಕಾಗಲ್ಲ, ಆಗ ತಪಶಕ್ತಿಯಿಂದ ಗೆಲ್ಲಬೇಕು. ನೋಡಿದ್ದಾನೆ ವಶಿಷ್ಠರು ದೊಡ್ಡವರಾಗಿದ್ದಾರೆ, ತಪಸ್ಸಿಂದ ಆಗಿದ್ದಾರೆ, ಅದನ್ನು ತಾನು ತಪಸ್ಸು ಮಾಡಿಕೊಂಡು ಗೆಲ್ಲಬೇಕು ಅಂತ ಹೋಗ್ತಾನೆ ಅಂತ ಹೇಳ್ತಾರೆ. ಹೀಗೆ ವಿಚಾರ ಮಾಡ್ತಿರುವಾಗ ಅಲ್ಲಿ ಮಹರ್ಷಿ ವಾಮದೇವ ಬರ್ತಾರೆ. ವಾಮದೇವ ಅಂತ ಮಹರ್ಷಿ ಆತ, ವಶಿಷ್ಠರ ಶಿಷ್ಯ. ಆತ ಬಂದಾಗ ವಶಿಷ್ಠರು ದೊಡ್ಡತನ ಅರ್ಥ ಆಗುತ್ತೆ ನಮಗೆ ಇಲ್ಲಿ. ವಾಮದೇವ, ಬಾಪ ಸರಿಯಾದ ಟೈಮಿಗೆ ಬಂದಿದ್ದೀಯಾ ಬಾ ನೀನು ಅಂತ. ಅವನು ನೋಡ್ತಾನೆ ಅನಾಹುತ ನೋಡ್ತಾನೆ, ಏನು ಅನಾಹುತ ಆಗಿ ಹೋಗಿದೆಯಲ್ಲ ಇದು ಅಂತ ಹೇಳ್ಬಿಟ್ಟು, ನೋಡಪ್ಪ ಆಶ್ರಮದ ಅನಾಹುತ ಆಗಿದೆ, ಮತ್ತೆ ಬರ್ಬೋದಲ್ಲ ಹಾಗಾದ್ರೆ ವಿಶ್ವಾಮಿತ್ರ ಅಂತ ಬರ್ತಾನೆ. ಖಂಡಿತ ಬರ್ತಾನೆ, ದ್ವೇಷ ಇದೆ ಅವನಿಗೆ, ಆದ್ರೆ ನಿನ್ನಿಂದ ಅವ್ನು ಸಹಾಯ ಆಗ್ಬೇಕು. ದೊಡ್ಡತನ ನೋಡಿ, ನಿನ್ನ ಸಹಾಯ ಆಗ್ಬೇಕು. ಏನ್ ಸಹಾಯ ಅಂದ್ರೆ, ಅವನು ದ್ವೇಷದಲ್ಲಿ ಕುದೀತಾ ಇದ್ದಾನೆ, ಅವನು ತಪಸ್ಸಿಗೆ ಹೋಗಿದ್ದಾನೆ. ಏನ್ ತಪಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅವನಿಗೆ, ಯಾರನ್ನು ಬೇಡ್ಕೋಬೇಕು ಅಂತ ಗೊತ್ತಿಲ್ಲ. ನೀನು ಸೀದಾ ಹಿಮಾಲಯಕ್ಕೆ ಹೋಗಿ ಇಂಥ ಜಾಗದಲ್ಲಿ ಕೂಡು, ಆಶ್ರಮ ಕಟ್ಕೋ. ಅಲ್ಲಿಗೆ ಬರ್ತಾನೆ ಕೌಶಿಕ, ಬಂದಾಗ ಮಾರ್ಗದರ್ಶನ ಮಾಡು. ನೋಡು, ನಿನ್ಗೆ ಅಸ್ತ್ರಗಳು ಬೇಕಾದ್ರೆ ರುದ್ರ ಮಾತ್ರ ಕೊಡಬಲ್ಲ, ರುದ್ರನ ತಪಸ್ ಮಾಡು ನೀನು ಅಂತ ಹೇಳಿ, ರುದ್ರನ ಮನಸ್ಸು ಒಲಿಸೋದಕ್ಕೆ ಏನೇನು ಶಾಸ್ತ್ರಗಳನ್ನು ಮಾಡಬೇಕು, ಏನ್ ತಿಳುವಳಿಕೆ ಹೇಳಬೇಕು, ಯಾವ ತಪಸ್ ಮಾಡ್ಬೇಕು ಅದನ್ನ ನೀನು ಕಲಿಸ್ಕೊಡು ಅಂತಾನೆ. ಗಾಬರಿ ಆಗ್ಬಿಡುತ್ತೆ ವಾಮದೇವನಿಗೆ. ಅಲ್ಲ ಗುರುಗಳೇ, ಇದನ್ನೆಲ್ಲ ಕಲಿಸಿದ್ರೆ ರುದ್ರನ ಹೋಗಿ ಆಯುಧ ತಡ್ಕೊಂಡ್ ಬಂದ ಮೇಲೆ ದಾಳಿ ಮಾಡಿದ್ರೆ ಖಂಡಿತ ಮಾಡ್ತಾನ ಅವನು ಅಂತಾರು. ಮಾಡ್ತಾನೆ, ಹೋಗಿದ್ದೆ ಅದಕ್ಕೆ ಅವನು ಆಯುಧಗಳನ್ನ ಪಡ್ಕೊಳಕ್ಕೆ ಹೋಗ್ತಾನೆ. ಮತ್ತೆ ಅದ್ಯಾಕೆ ಕೊಡ್ತೀರಿ, ಮತ್ತೆ ಆಶ್ರಮ ಹಾಳು ಮಾಡಲ್ವಾ ಅವನು? ನೀನು ಆಶ್ರಮ ಹಾಳು ಮಾಡೋದು ನೋಡ್ತಾ ಇದೀಯಲ್ಲ ವಾಮದೇವ, ನಾನು ಅದನ್ನ ನೋಡ್ತಾ ಇಲ್ಲಪ್ಪ. ಈ ಮನುಷ್ಯ ಕೌಶಿಕ ಅಂತೇನಿದ್ದಾನೆ, ಪ್ರಪಂಚಕ್ಕೊಂದು ದೊಡ್ಡ ಉಪಕಾರ ಆಗ್ಬೇಕಾಗಿದೆ ಅವನಿಂದ. ಆ ದೊಡ್ಡ ಉಪಕಾರಕ್ಕೋಸ್ಕರ ಆಶ್ರಮ ಹಾಳಾಗಿ ಹೋದ್ರೆ ಅಡ್ಡಿ ಇಲ್ಲ, ಅವನ್ ಕಾಯ್ಬೇಕಾಗಿದೆ ನನಗೆ. ಅವನ ಶಕ್ತಿ ಸಂಪನ್ನ ಆಗ್ಬೇಕು ಅವನು. ಅವನು ಎಲ್ಲಿ ಶಕ್ತಿ ಸಂಪನ್ನ ಆಗ್ತಾನೋ ಪ್ರಪಂಚಕ್ಕೆ ಬಹು ದೊಡ್ಡ ಪ್ರಯೋಜನ ಆಗ್ತದೆ ಅವನಿಂದ. ಆದ್ರಿಂದ ಅದನ್ನ ಗಮನದಲ್ಲಿ ಇಟ್ಕೊಂಡು ನೀನು ಏನ್ ಮಾತಾಡ್ಬೇಡ, ಅಲ್ಲಿ ಹೋಗು, ಆಶ್ರಮ ಕಟ್ಕೊಂಡಿರು ಅಂತ ಹೇಳ್ತಾರೆ.

0: ಇದುವರೆಗೂ ಬೆಳಗಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಇನ್ನು ಮುಂದೆ ಕೇಳಿಬರೋಣ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೇಶ್ ಎಲ್ರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ

0: ಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದಿಸೇಲ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ ಸರ್?
1: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಬಹಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ತಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
0: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
1: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ನು ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
0: ಓಕೆ ಸರಿ, ತಾವು ಮೊದಲೇ ಹೇಳ್ದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
1: ನೀವು ಈಗ ಒಂದು ಒಂದು ಪ್ರಾಣಿ ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ ಈ ಹುಲಿ ಯೋಜನೆ 1973 ಬಂದಾಗ ಬಂದ ದಿನದಿಂದ ಇವತ್ತಿನವರೆಗೂ ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪು ಮತ್ತು ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರಾಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ

0: ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ವ್ಯಾಪ್ತಿ ಏನಾಗಿದೆ, ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಹುಡುಕ್ತಾ ಆಚೆ ಕಡೆ ಬರ್ತಾ ಇದಾವೆ. ಮತ್ತೆ ಕಾರಿಡಾರ್ ಅಂತ ಏನ್ ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದ್ರೆ ಯೋಚನೆ ಮಾಡಿ, ಏನು ಬೆಳೀತಾ ಇರತಕ್ಕಂತ ವೃದ್ಧಿ ಆಗ್ತಿರ್ತಕ್ಕಂತ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡ್ ಇಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ವರ್ಷದ ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ, ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡ್ ಇಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದ್ರೆ ಕ್ಯಾಟಲ್ ಕಿಲ್ ಆಗಿರ್ಬೋದು, ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನು ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದ್ರೆ ಇದರ ಬಹಳ ಮೈನರ್ ಮಿಲೆಟ್ಸ್ ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ, ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು, ಕಬ್ಬು ಇರ್ಬೋದು, ಈ ತರ 10 ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ. ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರು ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರಿಗೆ ಕೇಳೋದಂದ್ರೆ, ಅದನ್ನು ಕಾಡಿಗೆ ಸೌದೆ ತರಕ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು, ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದ್ ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕೇನು ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ಕೆಳಗೆ ಇರ್ತಕ್ಕಂತ ಸಂಖ್ಯೆಗೂ ಇವತ್ತ ಇರ್ತಕ್ಕಂತ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂತ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ, ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ, ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು?

0: ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾರ್ಡ್ ಹಂಚಿನವರೆಗೂ ಗ್ರಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದೆ ಏನು, ನಮಗ್ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವ್ ಎಲ್ಲಿ ಓಡಾಡ್ಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದ್ರೆ ಪ್ರಕೃತಿಲಿ ಎಲ್ಲಾ ಜಾಗನು ಅವು ಓಡಾಡುವಂತ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
1: ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
1: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
1: ಎಷ್ಟು ಕಿಲೋಮೀಟರ್ ಕೊಡ್ತೀರ
0: ಸರ್? ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ.
1: ಮತ್ತೆ ನಾವು ಅರ್ಜಿ ಹಾಕಿದ್ರೆ ಸ್ವಲ್ಪ ಕಳಿಸ್ತಾರೆ ಒಂದ್ಸರಿ, ನಮಗೆ ಬಂದ ಇಲ್ಲ ಅದಕ್ಕೆ. ನಮ್ಗೆ ಯಾವ ಪ್ರದೇಶ ಬರ್ತದೆ
0: ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವ್ದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು
1: ಯಾವ ವಲಯಕ್ಕೆ ಬರ್ತದೆ ಸರ್? ನಮ್ಮ ಸಾಗರ
0: ಸಾಗರ ಅಂತನ ಯಾವ
2: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು. ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಓಕೆ, ಧನ್ಯವಾದಗಳು.
1: ಆಮೇಲೆ ಸರ್ ಇನ್ನೊಂದು, ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
0: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವೊಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮರ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಕಷ್ಟದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100 to 150 kg ಅಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೈಟ್ನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100 to 200 liters ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ ಅದು ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 kg ಅಷ್ಟು ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಅಷ್ಟು ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನು ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ ಕಾಡ್ ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೇನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೇ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
2: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ,

0: ನಮಸ್ತೆ, ತಮ್ಮ ಹೆಸರು?
1: ನಾವು ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ಗಾಡಿ ಅಂತ.
0: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಸರ್ ಇದ್ದಾರೆ ನಂದೀಶ್ ಸರ್.
1: ಸರ್ ನಮಸ್ಕಾರ.
2: ನಮಸ್ಕಾರ, ನಮಸ್ಕಾರ ಹೇಳಿ.
1: ಸರ್ ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
2: ಹೇಳಿ ಹೇಳಿ ಹೇಳಿ
1: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡೋದ.
2: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿ, ಏನು ಭೂಮಿಯ ಸಮಸ್ಯೆ?
1: ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
2: ಓಕೆ,
1: ವನ್ಯಜೀವಿ ಸಂಘದಲ್ಲ.
2: ಓಕೆ,
1: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ವು.
2: ಓಕೆ,
1: 2017 ತಂದ್ತೀನಿ. ಅರಣ್ಯ ಇಲಾಖೆದವರು ಟ್ರೈನ್ಸ್ ಹೊಡೆದ್ಬಿಡ್ತು.
2: ಓಕೆ,
1: ಆದಿವಾಸಿಗಳೆಲ್ಲ ಅತಂತ್ರ ಸ್ಥಿತಿ ಆಗ್ಯಾರ. ಇದು CM ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಸಂಜಯ್ ಸಾಹೇಬ್ ಗಮನಕ್ಕಿದೆ, ಪ್ರಭಾಕರನ್ ಸರ್ ತುಂಬಾ ಒಂದ್ 10 ಸಭೆನೆ ಮಾಡಿದ್ರು. ಸರ್ವೆ ಜಂಟಿ ಸರ್ವೆ ಎಲ್ಲ ಆಯ್ತು.
2: ಓಕೆ,
1: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದ್ ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
2: ಓಕೆ,
1: ಅದಕ್ಕೆ ಇದನ್ನ ನಾವು ಯಾವ ರೀತಿ ಇದು ಮಾಡ್ತೀರಾ?
2: ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ
1: ಮಾಡ್ತೀವಿ.
2: ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು ನಾಗರಾಜ್ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಇದ್ರಿ, ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
2: ಸೊ ಅದೇ, ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ, ತಡೆ ಬೇಲಿ. ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದ್ರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಯಾವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದ್ರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಒಂದಲ್ಲ ಒಂದು ರೀತಿನಲ್ಲಿ ಅದು ಅಂದ್ರೆ ಪ್ರಕರಣಗಳನ್ನೋದಕ್ಕಿಂತ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯ್ತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು
0: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೆ ನನ್ನ ಕರೆ ಇದೆ. ಹಲೋ,
3: ನಮಸ್ತೆ.
0: ಹಾ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾ ಇರೋದು ಸರ್.
0: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
3: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನೀವು ನಂದೀಶ್ ಸರ್ನ. ಸರ್ ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತ ಹೇಳಿದೀನಿ. ಈಗ ಅಂದ್ರೆ ಮೊನ್ನೆ ಒಂದು ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ಟು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀರಿಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ, 1/2 ಲೀಟರ್ ಬಾಟ್ಲು, 1 ಲೀಟರ್ ಬಾಟ್ಲ್ ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ, ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿ ಆಗ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
2: ಆಕ್ಚುಲಿ ಯಾವುದೇ ಒಂದು ಅಂದ್ರೆ ಪಾರ್ಕ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದ್ರೆ ಬಿಡುವಂತ ಎಲ್ಲ ಪ್ರಕ್ರಿಯೆ ಮಾಡ್ತಿದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದ್ರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಅಲ್ಲಿ ಅಂದ್ರೆ ಒಂದು ಕಡೆ ಎಂಟರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ ಅನ್ನ ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟ್ ಅಲ್ಲಿ ಏನು ಎಂಟರ್ ಆಗ್ತಾರಲ್ಲ, ಆ

0: ಒಂದು ಇದರಲ್ಲಿ ಅಂದರೆ ಆ ಚೆಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂತ ಎಲ್ಲ ಕ್ರಮನ ಇನ್ಮುಂದೆ ತಗೊಳ್ಲಿಕ್ಕೆ ನಾನು ಅಂದರೆ ಕ್ರಮ ಜರುಗಿಸ್ತೀವಿ ಇನ್ಮುಂದೆ.
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು.
0: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ, ಅಂದ್ರೆ ಈಗ ನೀವು ಬಂದು ನೋಡಬಹುದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಪ್ರಯೋಜನ ಪಡ್ಕೊತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಎಸ್ಪೆಷಲಿ ಈ ಒಂದು ಆನೆಯಿಂದ ಆಗ್ತಾ ಇರತಕ್ಕಂತ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
2: ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
2: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವಕ್ಕೆ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
0: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದೂ ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋಂತ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಲಿಕ್ಕೆ ಆಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲ ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದ್ರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನು ಸೆನ್ಸಸ್ ಅಂತೇಳಿ, ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೈಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಫಸ್ಟ್ ಇದೊಂದು ಪ್ರಾಯೋಗಿಕವಾಗಿ ಈಗ

0: ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡಿಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
1: ಪರಿಹಾರ ಯಾವತ್ತಿ ಕೊಡ್ತೀರಿ ಸರ್? ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ ಅವರೇ?
1: ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ ನಾವು ಎತ್ತರವಾದ ಬೆಟ್ಟದಲ್ಲಿ ಜಲಮಾರ್ಗಗಳು ನೋಡಕ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.
0: ಹೌದೌದು,
1: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತಂಗೆ.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು ಜಿ ಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಎಐ ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದ್ರೆ ಅನಿಮಲ್ ಯಾವ ತರದ ಅನಿಮಲ್ಲು ಅಂತೇಳು ಅದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದು ಬಂದಿದೆ ಅಂತ. ಅವಾಗ ಏನ್ ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತೆ ಇಂಪಾರ್ಟೆಂಟ್ ಅಲ್ಲಿ ಅಂದ್ರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನೂ ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ. ಫಸ್ಟ್ ಏನಂದ್ರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರದ ರೀತಿನಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು ಎಐ ಕ್ಯಾಮ್ರಾದಾಯ್ತು. ಅದೇ ರೀತಿ ಜಿ ಎಸ್ ಎಂ ಕ್ಯಾಮ್ರಾಗಳು ನಾವು ಇವತ್ತು ಜಿ ಎಸ್ ಎಂ ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತೆ ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂತ ಬರಕ್ಕಿಂತ ಮುಂಚೆನೆ ಅಲರ್ಟ್ ಕೊಡುತ್ತೆ. ಸೊ ಇದನ್ನ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟ್ ಆಗಿ ಮಾಹಿತಿನ ಜನರಿಗೆ ತಲುಪಿಸುವಂತ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂತ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
2: ಓಕೆ, ಧನ್ಯವಾದ.
1: ಆನೆ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮಿಲ್ಲ ಏನಾದ್ರೂ ಇದೆಯಾ ಸರ್?
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ತರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ
2: ಮಾಡ್ತೀವಿ. ಧನ್ಯವಾದಗಳು ನಾಗರಾಜ್ ಅವರೇ, ಕರೆ ಮಾಡಿದೆ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ ನ ಹೇಗೆ ಯಾವ ತರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ತರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ ನ ನಾವು ಈಗ ನೋಡ್ತಾ ಇದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತಿನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
2: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
0: ಎರಡು ಮೂರು ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
1: ಸರ್, ನಮಸ್ತೆ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನನ್ನ ಪುರುಷನೇ.

0: ಸರ್, ಭೀಮಟ್ಕೆರೆ ಟ್ರೈಬಲ್ ಆಡಿನ ಮಾತಾಡ್ತೇವೆ.
1: ಗುರುಸ್ವಾಮಿ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
0: ಸರ್ ಸರ್ ಸಿ ಎಸ್ ಐ ಅವರ ಅಥವಾ ಎಸ್ ಎಫ್ ಸಿ ಅವರ ಗೊತ್ತಾಗಿಲ್ಲ ನಂಗೆ, ಈಗ ಮಾಡಿದ್ದೀನಿ.
1: ಸಿ ಸಿ ಎಫ್ ಸರ್ ಇದ್ದಾರೆ ಹೇಳಿ.
0: ಎಸ್ ಎಫ್ ಸಿ ಅವರ
1: ಇಲ್ಲ ಇಲ್ಲ ಸಿ ಸಿ ಎಫ್ ಸರ್ ಇದ್ದಾರೆ ಹೇಳಿ. ನಂದಿ ಸರ್
0: ಸರ್ ನಮಸ್ತೆ ಸರ್.
2: ನಮಸ್ಕಾರ ಹೇಳಿ.
0: ಸರ್ ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎ ಪಿ ಸಿ ಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪೋಚಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು,
2: ಹೌದು,
0: ಅದರಲ್ಲಿ ಆಲ್ಮೋಸ್ಟ್ ಸಮಾನ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರ ಇದಾರೆ.
2: ಹೌದೌದು.
0: ಅವ್ರಗಳಿಗೆ ಕೆಲವು 40 ವರ್ಷ 30 ವರ್ಷ ದುಡಿದಿರುವಂತವ್ರು ಇದಾರೆ.
2: ಹೌದು.
0: ಅವ್ರಗಳಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನೋ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರ ಸರ್, ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್.
2: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10 ವರ್ಷ 20 ವರ್ಷ ಆಗಿರೋದ್ರೆ, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್.
2: ಹೌದೌದು.
0: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರಂತ ಸುಮಾರು ಸಂಗತಿಗಳಿದಾವೆ.
2: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ, ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೆ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
0: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಲ್ಲಿ ಏನು ಅದ್ರ ಬಗ್ಗೆ ರೆಸ್ಪಾನ್ಸ್ ಬರ್ತಾ ಇದೆ ಬೇಜಾರಾಗುತ್ತೆ.
2: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ. ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
0: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
2: ಹೇಳಿ ಹೇಳಿ
0: ಸರ್. ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಹೇಳಿದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
2: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
1: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಈಗ ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
2: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣ ಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ ಇಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದ್ರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದ್ರು ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನು ಭರಿಸುವಂತ ಎಲ್ಲ ಕ್ರಮನು ಜರುಗಿಸ್ತಾ ಇದೆ.
1: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
2: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ

0: ಪರ್ಮಿಷನ್ ಕೊಡಬೇಕು.
1: ಹೌದು.
0: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು. ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ, ಸೊ

0: ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದು ಮಾಡಬೇಕು ಹೊರತು ಇವರೇ ಅಂದರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದರೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ಥರ ಆಗುವಂಥ ಸಾಧ್ಯತೆ ಇರುತ್ತೆ.
1: ಸರಿ, ತಾವು ಹೇಳ್ದಂಗೆ ಈ ಥರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ಥರ ಒಂದು ಸಂಘರ್ಷವನ್ನು ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ಥರ ಬೇಕು ಸರ್?
0: ಇದೇ ಭಾಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎ ಪಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತೆ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು, ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು ಇ ಡಿ ಸಿ ಅಂತೇಳಿ ಮಾಡಿಬಿಟ್ಟು ಇ ಡಿ ಸಿ ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದ್ರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
2: ಸರ್? ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್, ನಾವು ಹೊಸಬೀರೋಳ್ ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಸರ್? ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರೋಳ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನ ಆಗಿದೆ ಸರ್. 17 ಜನದ ದುರಸ್ತಿಯಾಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊ ಬಂದಿದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದೀವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್ ನಾವು ಅಲ್ಲಿಗೆ. ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು? ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
1: ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ, ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರ್ಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನು ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ
1: ಇದೆ
0: ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
3: ಸರ್? ನಾವು ಉರ್ಲಳ್ಳಿ ಹಾಡಿಂದ, ಮಣಿಕಂಠ ಅಂತ.
1: ಮಣಿಕಂಠ ಅವ್ರೆ ಹೇಳಿ, ನಮ್ಮ ಜೊತೆ ನಂದಿಸರಿದ್ದಾರೆ, ತಮ್ಮ ಪ್ರಶ್ನೆ ಏನಂತ
3: ಸರ್? ನಾವು ಅರಣ್ಯದಲ್ಲಿ ಕಸ ಮಾಡ್ತಿದ್ದಲ್ಲಿ ಜಮೀನು ಮಾಡ್ತಿದ್ದಾರೆ ಸರ್. ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫ್ರೆಂಡ್ಸ್ ಹೊರದ್ ಬಿಟ್ಟದ್ನ ನನ್ಗೆ ಯಾವ್ದೇ ರೀತಿಯದೇ ಹೋಗಕ್ಕ ತೊಂದರೆ ಮಾಡ್ತಾರೆ ಸರ್.
0: ಯಾವ ಜಾಗದಲ್ಲಿ
3: ಸರ್? ಲಕ್ಷ್ಮಣಪುರ.
0: 31-32
3: ಸರ್ವೆ ನಂಬರ್.
0: 31-32

0: ಅಲ್ಲಿ ಇಂದಿನಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನು ಮಾಡ್ಕೊಂಡು ಬರ್ತಿದ್ದೋ. ನಿಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಫ್ರೆಂಚ್ ಹೋಗ್ತಾರೆ.
1: ಟ್ರೈಬಲ್ ಇದಕ್ಕೆ ಬರ್ತೀರಾ?
0: ಹೌದು ಸರ್, ನಾವು ಟ್ರೈಬಲ್ ಕಮ್ಯುನಿಟಿಗೆ ಬರ್ತಾ ಇರೋದು.
1: ಓಕೆ, ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRAನಲ್ಲಿ?
0: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
1: ಅಲ್ಲ, FRAನಲ್ಲಿ ಹಾಕಿದ್ರ ಅದಕ್ಕೆ?
0: ಹೌದು ಸರ್, ಹೌದು.
1: FRAನಲ್ಲಿ ಹಾಕಿದ್ರೆ ಅದರದು ಏನು ಆಗುವಾಗ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRAನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRAನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರ್, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೀತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನು ಮಾಡುತ್ತೆ ಸರ್? ಯಾವ
1: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
2: ಇದ್ದೆ
1: AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತೇನು ಹೇಳ್ತೀವಿ, DRFOಗಳು ಇರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು, ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ, ಏನು ಪೈಲಟ್ ಲೈಸೆನ್ಸ್ ಕೊಡ್ಸಿದೀವಿ. ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ, ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆನ ನಡೆಸ್ತಾ ಇದ್ದಾರೆ.
2: ಸರಿ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
1: ಅದೇ ನಾನು ಹೇಳಿದ್ನಲ್ಲ, ಫಸ್ಟು ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳಿದ್ನಲ್ಲ, ಈ ರೈಲ್ ಬ್ಯಾರಿಕೇಡ್ ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ
2: ಆಗುತ್ತೆ. ಸರ್, ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಸರ್, ಯಾವ ತರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
1: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟ್ ಅಲ್ಲೇ ಬಹಳ ಕ್ಲೀನ್ ಆಗಿ ಹೇಳಿದ್ದಾರೆ. ಸೊ 1976 ಅನ್ನೋಂತ ಒಂದು 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363-08040 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ
1: ನಿರಂತರವಾಗಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ
2: ಇರುತ್ತೆ. ಸರಿ, ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರಾಣಿಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದ್ರು ಸಿಬ್ಬಂದಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನ ಕಾಯ್ತಕ್ಕಂಥ ಈ ತರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
1: ಖಂಡಿತ ಖಂಡಿತ, ಯಾಕೆಂದ್ರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ

0: ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ, ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ STPF-ನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡರ್ ಅಲ್ಲಿ ಇರ್ಬೋದು, ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ತರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದ್ರೂ ಯಾವ್ದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ, ಕುಂಬಿಂಗ್ ಮಾಡ್ತಾ, ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ, ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನು ಹೊಂದಿದೆ 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂತ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
1: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳು ಇದ್ದಾಗ ಈ ನಂಬರ್ ಕರೆ
0: ಮಾಡಬಹುದು.
1: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
0: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
1: ಹೌದು,
0: ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು.
1: ಹೌದು,
0: ಅಂದರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನ ಕೈಗೊಳ್ಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
0: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ, ಯಾವುದೇ ಕಾರಣಕ್ಕೂ ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ.

0: ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೇಶ್ ಎಲ್ರವರು.
1: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 10 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 37 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 14 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗ್ರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ದಿನಾಂಕ 30/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್, ಮಕ್ಕಳ ಚಿಕಿತ್ಸಾ ತಜ್ಞರು, ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ, ನೇತ್ರ ತಜ್ಞರು ಡಾಕ್ಟರ್ ನಾಗೇಶ್ ಟಿಎಂ, ಸಾಮಾನ್ಯ ರೋಗ ತಜ್ಞರು ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್, ತುರ್ತು ಚಿಕಿತ್ಸಾ ತಜ್ಞರು ಡಾಕ್ಟರ್ ಯೋಗನಾಥ್, ದಂತ ಬೆರಳು ನಾಳ ಚಿಕಿತ್ಸಾ ತಜ್ಞರು ಡಾಕ್ಟರ್ ನಿಸರ್ಗ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಸುಷ್ಮಾ, ಮಕ್ಕಳ ಚಿಕಿತ್ಸಾ ತಜ್ಞರು ಡಾಕ್ಟರ್ ವೈಷ್ಣವಿ ಆರ್, ಆಯುರ್ವೇದ ತಜ್ಞರು ಡಾಕ್ಟರ್ ತುಷಾರ, ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಮಿಸ್ ಅಯ್ಯನರಾಜ್, ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ದೀಪಶ್ರೀ, ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್

0: ಪ್ರೀತಿಯ ಚಿನ್ನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 10 ರೂಪಾಯಿ, ಇಳವನ 8 ರೂಪಾಯಿ, ಗುಂಡು ಬದನೆಕಾಯಿ 10 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 37 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 14 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗ್ರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯ ಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM Suryaghar.gov.in

0: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ, ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ತಪ್ಪದೇ ಕೇಳಿ. ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ
1: ಪ್ರಿಯ ಸ್ನೇಹಿತರೆ, ನೀವು ಬಹಳ ನಿಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
0: ನಿಮ್ಮೆಲ್ಲರಿಗೂ ಸ್ವಚ್ಛಿಕ ಹಾಗೂ ಸುಜಲ್ ಕುಮಾರ್ ಅವರಿಂದ ಪ್ರೀತಿಯ ನಮಸ್ಕಾರ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದೆ.
0: ಸ್ವಚ್ಛತೆ ನಮ್ಮೆಲ್ಲರಿಗಿರುವ ಪರಮಾಧಿಕಾರ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೇಳೈಸಬೇಕು ಹಾಗೂ ಅಭ್ಯಾಸವಾಗಬೇಕು.
1: ಹಾಗೆಯೇ ಈ ಬಾರಿ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಸೋಪಿನಿಂದ ಕೈ ತೊಳೆದುಕೊಳ್ಳೋಣ.
0: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ

0: ಹಾಕಿ ಎಲ್ಲರಲ್ಲೂ ಮನವಿ ಮಾಡೋಣ.
1: ಇದು ನಮ್ಮ ಉದ್ದೇಶ, ಮನರಂಜನೆಯಲ್ಲ.
0: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯಲಿ, ಎಲ್ಲರ ಮನಸ್ಸಲ್ಲೂ ನೆಲೆಗೊಳ್ಳಲಿ, ಎಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
1: ಸುವಿಚಾರಗಳು ಇರೋದು ಆರೋಗ್ಯ ಶರೀರ ಹಾಗೂ ಒಳ್ಳೆಯ ಮನಸ್ಸುಗಳಲ್ಲಿ ಮಾತ್ರ.
0: ನಮ್ಮ ಸಂಪೂರ್ಣ ದೇಶವನ್ನು ಸ್ವಚ್ಛವಾಗಿಡೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
1: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ದೂರವಾಗುತ್ತದೆ ರೋಗಗಳು.
0: ನಮ್ಮ ಸುತ್ತಮುತ್ತ ಈ ತರಹದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕ ನಮ್ಮ ಹತ್ತಿರ ಸುಳಿಯುವುದಿಲ್ಲ.
1: ಇದೇ ಸ್ವಚ್ಛ ಸುಜಲ್ ಗ್ರಾಮ ಅಭಿಯಾನದ ಉದ್ದೇಶ. ಇವೆಲ್ಲ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ಈ ದೋಣಿ ಸಾಗಬಲ್ಲದು.
0: ಶ್ರೋತೃಗಳೇ, ಹಿಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತಿದ್ದೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನು, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಓಪನ್ ಡಿಫೆಕ್ಷನ್ ಫ್ರೀ ಬಯಲು ಮುಕ್ತ ಶೌಚಾಲಯ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಎಂಬುದನ್ನು ಈ ಸಂಚಿಕೆ ತಿಳಿಸುತ್ತದೆ.
1: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ್ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲೂ ಶೌಚಾಲಯ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚಿಕಾ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ಓಡಿಎಫ್ ಗ್ರಾಮ ಎಂದು ಸ್ವಯಂ ಘೋಷಿಸಿಕೊಂಡಿದವು ಅಂತ. ಮತ್ತೆ ಈಗ ಓಡಿಎಫ್ ಗ್ರಾಮ ಎಂದರೇನು ಎಂದು ಕೇಳಬೇಡ
0: ಸುಜಲ್. ನಾನು ಹೇಗೆ ಹೇಳ್ತೇನೆ ಹೇಳು, ನನಗೂ ಗೊತ್ತಿದೆ. ಓಡಿಎಫ್ ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಎಂದು. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ಓಡಿಎಫ್ ಎಂಬ ಶಬ್ದವನ್ನ ಉಪಯೋಗಿಸುತ್ತಾರೆ. ಇದನ್ನು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ಸರಿ ಹೌದಲ್ವಾ?
1: ಸರಿ ಸರಿ. ಈಗ ದೇಶವು ಓಡಿಎಫ್ ನಿಂದ ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆಯ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು.
0: ಹಾ ಸುಜಲ್, ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮ ಎಂದರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತದೆ. ಗ್ರಾಮದ ಎಲ್ಲ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಹಾಗೂ ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದ ಲಕ್ಷಣವಾಗಿರುತ್ತದೆ.
1: ಸ್ವಚ್ಛಿಕಾ, ಈ ಕಾರ್ಯಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯು ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
0: ಓ ಹೌದಾ? ಆದರೆ ನನಗೆ ತಿಳಿದು ಬಂದಂತೆ ಇಲ್ಲಿಯವರೆಗೆ 5.67 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ಓಡಿಎಫ್ ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.81 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನು ಓಡಿಎಫ್ ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ.
1: ದೇಶದಲ್ಲಿ ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನ ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸಲು ಜಲ್ ಜೀವನ್ ಮಿಷನ್, ಹರ್ ಘರ್ ಜಲ್ ಯೋಜನೆಗಳು ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವದ ಅವಶ್ಯವೂ ಇದೆ. ಮಿತ್ರರೇ, ನಿಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತವೆ. ಇದರ ವಿಷಯಗಳನ್ನು ಸವಿವರವಾಗಿ ತಿಳಿಯಲು ತಜ್ಞರು ಉಪಸ್ಥಿತರಿದ್ದಾರೆ. ಕೇಳೋಣ, ಬನ್ನಿ.
2: ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಕುರಿತು ಶ್ರೀಮತಿ ಐಶ್ವರ್ಯ ಸಿಂಗ್ರವರ ಭಾಷಣದ ಸಾರಾಂಶ ಹೀಗಿದೆ. ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನು ನಿರ್ಮಿಸಲು ಪ್ರಧಾನಮಂತ್ರಿಯವರು ನೀಡಿದ ಕರೆಯ ಮೇರೆಗೆ ಅಕ್ಟೋಬರ್ 2, 2014 ಆರಂಭವಾದ ಸ್ವಚ್ಛ ಭಾರತ ಮಿಷನ್ ಅಭಿಯಾನದ ಐತಿಹಾಸಿಕ ಪಯಣವನ್ನು ಶ್ರೀಮತಿ ಐಶ್ವರ್ಯ ಸಿಂಗ್ರವರು ಈ ರೀತಿ ವಿವರಿಸಿದರು. ಈ ಮಿಷನ್ ಒಂದು ಬೃಹತ್ ಜನಾಂದೋಲನವಾಗಿ ಮಾರ್ಪಟ್ಟಿದ್ದು, ಇದರ ಫಲವಾಗಿ 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಯಿತು. ಅಕ್ಟೋಬರ್ 2, 2019 ಭಾರತವು ತಾನು ಬಯಲು ಬಹಿರ್ದೆಸೆ ಮುಕ್ತ ರಾಷ್ಟ್ರವೆಂದು ಯಶಸ್ವಿಯಾಗಿ ಘೋಷಿಸಿಕೊಂಡಿತು. ಈ ಮೈಲಿಗಲ್ಲನ್ನು ಸಾಧಿಸಿ

0: ಕೇವಲ ಮೂಲಸೌಕರ್ಯಗಳು ಮಾತ್ರವಲ್ಲದೆ ನಾಗರಿಕರು, ಕುಟುಂಬಗಳು ಮತ್ತು ಸಮುದಾಯಗಳಲ್ಲಿ ಉಂಟಾದ ಮಹತ್ತರವಾದ ವರ್ತನೆಯ ಬದಲಾವಣೆಯು ಕಾರಣವಾಗಿದೆ ಎಂದು ಅವರು ತಿಳಿಸಿದರು. ಎರಡನೇ ಹಂತದಲ್ಲಿ 2020 ಬಯಲು ಬಹಿರ್ದೆಸಿ ಮುಕ್ತ ಗ್ರಾಮಗಳನ್ನು ODF ಪ್ಲಸ್ ಮಾದರಿ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಗುರಿಯೊಂದಿಗೆ ಮಿಷನ್ನ ಎರಡನೇ ಹಂತವು ಆರಂಭವಾಯಿತು. ODF ಪ್ಲಸ್ ಮಾದರಿ ಗ್ರಾಮವು ಈ 3 ಮಾನದಂಡಗಳನ್ನು ಹೊಂದಿರಬೇಕು. ತನ್ನ ODF ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದು, ಘನ ಮತ್ತು ದ್ರವ ತ್ಯಾಜ್ಯವನ್ನು ಪ್ಲಾಸ್ಟಿಕ್ ತ್ಯಾಜ್ಯವು ಸೇರಿದಂತೆ ವೈಜ್ಞಾನಿಕವಾಗಿ ನಿರ್ವಹಿಸುವುದು, ದೃಷ್ಟಿಗೆ ಸ್ವಚ್ಛವಾಗಿ ಕಾಣುವುದು. ಪ್ರಸ್ತುತ 4.85 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ತಮ್ಮನ್ನು ODF ಪ್ಲಸ್ ಮಾದರಿ ಗ್ರಾಮಗಳೆಂದು ಘೋಷಿಸಿಕೊಂಡಿವೆ. ಪ್ರತಿಯೊಂದು ಕುಟುಂಬಕ್ಕೂ ODF ಪ್ಲಸ್ ಸ್ಥಾನಮಾನದ ಜೊತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಮೂಲಕ ಸ್ವಚ್ಛ ಸುಜಲ ಗ್ರಾಮಗಳನ್ನು ನಿರ್ಮಿಸುವುದು ಇದರ ಅಂತಿಮ ದೃಷ್ಟಿಕೋನವಾಗಿದೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಎಂಬುದು ಸಮುದಾಯದ ನೇತೃತ್ವದ ಚಳುವಳಿಯಾಗಿದೆ ಎಂದು ಶ್ರೀಮತಿ ಐಶ್ವರ್ಯ ಸಿಂಗ್ ಒತ್ತಿ ಹೇಳಿದರು. ನೈರ್ಮಲ್ಯ ಮೂಲಸೌಕರ್ಯ ಮತ್ತು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಎಲ್ಲಾ ನಾಗರಿಕರು ಭಾಗವಹಿಸಬೇಕೆಂದು ಅವರು ಕೋರಿದರು. ವಿಶೇಷವಾಗಿ ಯುವಜನರು ಮತ್ತು ಮಕ್ಕಳು ಸ್ವಚ್ಛತೆಯ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ರಾಷ್ಟ್ರವೇ ಮೊದಲು ಎಂಬ ತತ್ವಕ್ಕೆ ಬದ್ಧರಾಗಿ ಎಲ್ಲೂ ಕಸ ಹಾಕದೆ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಚ್ಛ ಭಾರತಕ್ಕೂ ಒಗ್ಗೂಡಿ ಕೆಲಸ ಮಾಡುವ ಪ್ರತಿಜ್ಞೆಯೊಂದಿಗೆ ಭಾಷಣವು ಮುಕ್ತಾಯವಾಯಿತು.
1: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅಲ್ಲದೆ ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತಿದ್ದೇವೆ.
2: ಸುಜಲ್, ನಿನಗೊಂದು ಕುತೂಹಲಕರ ಸಂಗತಿಯನ್ನು ತಿಳಿಸಲ. ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸ್ವಚ್ಛಿಕ, ನೀನು ಸುಜಲ್ ಕುಮಾರ್ ಹಾಗೂ ದೂಷಿಕ 3 ಜನ ಫೇಮಸ್ ಆಗಿದ್ದೇವೆ.
1: ಹೌದಾ, ಹೇಗೆ?
2: ಬೇರೆ ಬೇರೆ ಗ್ರಾಮಗಳಲ್ಲಿ ನುಕ್ಕಡ್ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ.
1: ಓ ಹೌದಾ, ಇಲ್ಲಿ
2: ನಡಿ, ನಿನಗೆ ರಾಂಪುರ ಗ್ರಾಮದ ಕಥೆಯನ್ನು ಹೇಳುತ್ತೇನೆ. ಅಲ್ಲಿ ನುಕ್ಕಡ್ ನಾಟಕದ ರೂಪದಲ್ಲಿ ಏನು ಪ್ರಸ್ತುತಗೊಳ್ಳುತ್ತಿದೆ ಎನ್ನುವುದನ್ನು ತಿಳಿಯೋಣ. ಅಲ್ಲೊಂದು ನಾಟಕ ನಡೀತಾ ಇದೆ. ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಜಯ.
1: ದೂಷಿಕಾನ ಇಲ್ಲ ಪ್ರದೂಷಿಕಾನ?
2: ಸರಿಯಾಗಿ ಇದೆಯಲ್ಲ ಸುಜಲ್. ಪ್ರದೂಷಿಕ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡುತ್ತಾಳೆ, ಆದರೆ ದೂಷಿಕ ಹವೆಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಕೂಡ ಮಾಡ್ತಾಳೆ. ಇನ್ಮುಂದೆ ನಾವು ಕೂಡ ಅವಳನ್ನ ದೂಷಿಕ ಎಂದೇ ಕರೆಯೋಣ.

ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆಯತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಂಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತು. ಅಲ್ಲಿ ಪ್ರತಿಶಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆಯೇ ಸುಜಲ್ ಕುಮಾರ್ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ. ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

ಬಂದೆ, ನಾನ್ ಬಂದೆ. ದೂಷಿಕ ಹಳ್ಳಿ ಚರಂಡಿಗಳಿಂದ ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ ಕೆಲವೊಮ್ಮೆ ಗಾಳಿಯಲ್ಲಿ ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಇವೇ ಸ್ಥಳಗಳಲ್ಲಿ.

ಯಾರು ಇದನ್ನ ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರೋ ಅವರನ್ನ ಅತಿ ಶೀಘ್ರದಲ್ಲಿಯೇ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆ ನನ್ನ ಗೆಲುವು, ಒಡೆದ ಟ್ಯಾಂಕ್ ನನ್ನ ವಾಸಸ್ಥಾನ, ಕೊಳಕು ಶೌಚಾಲಯ ನನ್ನ ಗುಹೆ.

0: ನನ್ನ ಕೆಲಸ ಎಲ್ಲರನ್ನ ರೋಗಿಗಳನ್ನಾಗಿ ಮಾಡುವುದು.
1: ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಕಾಗಿ ಬಿಟ್ಟಿದೆ. ವಿಮಲಾನ ಮಗನಿಗಂತೂ ತುರಿಕೆ ರೋಗ ಬಂದಿದೆ. ಇಂಥ ಕೆಟ್ಟ ಶೌಚಾಲಯದ ಬಳಕೆ ಮಾಡುವುದಕ್ಕಿಂತ ಹೊಲಗಳಿಗೆ ಹೋಗುವುದೇ ಸುಖ ಎನಿಸಿಬಿಟ್ಟಿದೆ. ಛೆ, ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬರುತ್ತದೆ ಎಂದು ನನ್ನ ಮಗ ಅಲ್ಲಿ ಮಲವಿಸರ್ಜನೆ ಮಾಡೋದಿಲ್ಲ.
0: ನೀ ಹೀಗೇ ಇರು. ನೀವೀಗ ತೋರುತ್ತಿರುವಂತಹ ಆಲಕ್ಷ್ಯತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳ ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬೇಡಬೇಕಿದೆ.
2: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯವಾಕ್ಯದೊಂದಿಗೆ ಬರುವವನೇ ಸುಜಲ್ ಕುಮಾರ. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನು ಆ ಗ್ರಾಮದಿಂದ ಕಲಿತುಕೊಂಡಿದ್ದ.
3: ಜೈ ಶ್ರೀರಮಣ್ಣ. ಈ ಊರು ತುಂಬಾ ಸ್ತಬ್ಧವಾಗಿದೆಯಲ್ಲ. ಎಲ್ಲರೂ ಇಷ್ಟಕ್ಕೆ ದುಃಖ ಭರಿತರಾಗಿದ್ದಾರೆ ಮತ್ತು ಊರು ಕೊಳಕಿನಿಂದ ಭರ್ತಿಯಾಗಿದೆ. ಯಾಕೆ, ಏನ್ ಸಮಾಚಾರ ಅಣ್ಣ? ತಮ್ಮ ತಮ್ಮ
0: ಬಹುಶಃ ಇವನ್ಗೆ ಏನು ತಿಳಿದೇ ಇಲ್ಲ ಅಂತ ಕಾಣ್ತಾ ಇದೆ.
1: ಅಕ್ಕ, ನೀ ಹೇಳ್ತಾ ಇರೋದು ಸರಿ, ಅವನಿಗೆ ಏನೂ ತಿಳಿದೇ ಇಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾನೆ.
3: ನನಗೆ ಎಲ್ಲವೂ ಅರ್ಥವಾಗಿದೆ ದೊಡ್ಡಮ್ಮ, ನನಗೆ ಎಲ್ಲವೂ ಅರ್ಥವಾಗಿದೆ. ನಿಮ್ಮೂರಿನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸಿರುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
0: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಅದಕ್ಕೇನೀಗ ಏನ್ ಮಾಡ್ತೀಯ ಹೇಳು. ನಿನ್ನಿಂದ ಏನು ಮಾಡಲಾಗುವುದಿಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ನಿನ್ನನ್ನ ಬಲಿ ತೆಗೆದುಕೊಳ್ತೇನೆ, ನೋಡ್ತಾ ಇರು. ತಿಳಿತಾ?
3: ಓಹೋ, ನೀನು ದೂಷಿಕಾನ? ಈಗ ನನಗೆ ಅರ್ಥವಾಯ್ತು, ಇದೆಲ್ಲ ನಿಂದೆ ಕಾರಭಾರ ಅಂತ. ನೋಡ್ತಾ ಇರು, ಮುಂದಿನ ಕೆಲವೇ ದಿನಗಳಲ್ಲಿ ನಾನು ನಿನಗೆ ಏನ್ ಮಾಡ್ತೀನಿ ಎಂಬುದನ್ನು.
2: ಸುಜಲ್ ತನ್ನ ಊರಿನಲ್ಲಿ ನುಕ್ಕಟ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಾನೆ. ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ ಹಾಗೂ ಹಿರಿಯರನ್ನು ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ.
3: ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆ ಗಾರೆ ಅಲ್ಲ, ರೋಗದ ವಿರುದ್ಧ ಹೋರಾಡುವಂತಹ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನು ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನು ರೋಗಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ, ಅದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡಿ. ನೀವು ಸ್ವಚ್ಛವಾಗಿರಿ, ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯವಾಗಿ ಗಮನಹರಿಸಿ.
2: ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕ ಚಟಪಡಿಸುತ್ತಿದ್ದಾಳೆ, ಹಳ್ಳಿಯ ಓಣಿಗಳನ್ನು ಮರೆಯಾಗಿ ನೋಡ್ತಾ ಇದ್ದಾಳೆ.
0: ಏನ್ ನಡೀತಿದೆ ಇಲ್ಲಿ? ಚರಂಡಿಗಳನ್ನ ಜನರು ಹೇಗೆ ಮುಚ್ಚಿದ್ರು? ಏನು ಈ ಶೌಚಾಲಯಕ್ಕೆ ಬಾಗಿಲುಗಳನ್ನ ಯಾವಾಗ ಕೂಡಿಸಿದ್ರು? ದುರ್ಗಂಧ ಎಲ್ಲಿ ಹೋಯಿತು? ಸೊಳ್ಳೆಗಳು ಎಲ್ಲಿ ಹೋದ್ವು? ಓಹೋ, ಈ ಊರಲ್ಲಿ ಏನೆಲ್ಲ ನಡೀತಾ ಇದೆ?
2: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ನೋಡು ಸ್ವಚ್ಛಿಕಾ.
4: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತು ನೋಡಿ. ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿಯಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರಿಸುವ, ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ.
2: ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ, ಓಣಿಗಳಲ್ಲಿ ಅಭಿಯಾನ, ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು, ಸೋಪಿನಿಂದ ಮಕ್ಕಳು ನಳದಲ್ಲಿ ಕೈ ತೊಳೆಯುತ್ತಿದ್ದಾರೆ, ಮಹಿಳೆಯರು ಹಾಡುತ್ತಿದ್ದಾರೆ.
0: ಓಹೋ, ಸ್ವಚ್ಛಿಕಾಳ ಈ ಹೊಳಪು ನನ್ನ ಮಾಲಿನ್ಯವನ್ನ ಕುರುಡಾಗಿಸಿಬಿಟ್ಟಿದೆ. ನನ್ನ ಮಾಲಿನ್ಯದ ನೆರಳು ಬರುಬರುತ್ತಾ ಮರೆಯಾಗುತ್ತಿದೆ. ಸುಜಲನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿವೆ. ನಾನೀಗ ಎಲ್ಲಿಗೆ ಹೋಗಲಿ? ಯಾವ ಸ್ಥಳದಲ್ಲಿ ನಾನಿರಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳನ್ನ ಸ್ವಚ್ಛಗೊಳಿಸಲಾಗಿದೆ, ಯಾರು ಶೌಚಕ್ಕೆ ಬಯಲಿಗೆ ಬರುತ್ತಿಲ್ಲ.
2: ಸ್ವಚ್ಛಿಕಾ, ಸುಜಲಕುಮಾರ ಹಾಗೂ ಊರಿನವರೆಲ್ಲರೂ ಸೇರಿಕೊಂಡು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಸುಜಲ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡುತ್ತಿದ್ದಾರೆ.
3: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
5: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
3: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನಾಗಿ ನಿರ್ಮಿಸಿ.
5: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
2: ದೂಷಿಕಾಳು ಹೈರಣಾಗಿದ್ದಾಳೆ, ಊರವರೆಗೆ ಕುಳಿತುಕೊಂಡು ಅಳುತ್ತಿದ್ದಾಳೆ.
0: ನೀವೆಲ್ಲರೂ ಬದಲಾಗ್ತಿರೆಂದು ನಾನಿಂದು ಅಂದ್ಕೊಂಡಿರ್ಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯೊಂದಿಗೆ ನೀವೆಲ್ಲರೂ ಚಿಂತನೆಯನ್ನೇ ಬದಲಾಯಿಸಿದ್ದೀರಿ. ಇನ್ನು ನನ್ನದೇನು ಕೆಲಸ? ನಾನಿಲ್ಲಿಂದ ಹೊರಡ್ತೇನೆ.
2: ಊರಿನ ಮಹಿಳೆಯರು ಸ್ವಚ್ಛಿಕಾಳನ್ನು

0: ಹೂವಿನಿಂದ ಶೃಂಗರಿಸುತ್ತಿದ್ದಾರೆ. ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ.
1: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೋಷಿಗಳನ್ನ ಸೋಲಿಸಿತು. ಆದರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯವನ್ನು ಬಿಟ್ಟರೆ ಮತ್ತೆ ಅವಳು ಹಿಂತಿರುಗುತ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ. ಇದು ಬಲವಂತಕ್ಕೆ ಸೀಮಿತವಾಗಬಾರದು.
2: ಓ ಗ್ರಾಮಸ್ಥರೇ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡುವ ಅವಶ್ಯಕತೆ ಏನಿದೆ ಅದು ಕೊಳಕಾಗುವುದು ನಿಶ್ಚಿತ. ಒಂದು ದಿನ ಬಿಡಿ, ಏನು ಹಾನಿ, ಏನು ಬದಲಾವಣೆ?
3: ಬಹಳ ಬದಲಾವಣೆಯಾಗುತ್ತದೆ ದೋಷಿಕ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಮಾಡಿದರೆ ನಿನ್ನ ಕತೆ ಮುಗಿಯಿತು.
4: ಈ ದೋಷಿಕ ಮತ್ತೆ ಊರಿನಲ್ಲಿ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನು ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿಂದಲೇ ಎಲ್ಲರೂ ಸ್ವಚ್ಛತೆ ಮಾಡೋದನ್ನ ಆರಂಭಿಸಿ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ.
5: ಕೇವಲ ಮಹಿಳೆಯರಷ್ಟೇ ಈ ಸ್ವಚ್ಛತಾ ಕಾರ್ಯವನ್ನ ಮಾಡುತ್ತಾರಲ್ವೇ, ಪುರುಷರು ಇದಕ್ಕೆ ಕೈ ಜೋಡಿಸಬೇಕು?
1: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದರೆ ಯಾರಿಗೂ ಹೊರೆಯಾಗುವುದಿಲ್ಲ.
4: ನಮ್ಮ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ದುರ್ವಾಸನೆ ಬಹಳನೇ ಬರ್ತಿದೆ. ಮಕ್ಕಳು ಅದರ ಹತ್ರ ಕೂಡ ಸುಳಿಯೋದಿಲ್ಲ.
3: ಹಾಗಿದ್ರೆ ಅವರಿಗೆ ತಿಳಿಸಿಕೊಡಿ, ಶೌಚ ಮಾಡಿದ ನಂತರ ನೀರು ಹಾಕುವಂತೆ. ಅವರಿಗೆ ಹೇಳಿ, ಶೌಚಾಲಯದ ಮಹತ್ವವನ್ನು ಅವರಿಗೆ ವಿವರಿಸಿ.
5: ನಿಮ್ಮ ಮನೆಯಲ್ಲಿ ಇನ್ನೂ ಸ್ವಚ್ಛವಾಗಿಲ್ಲವೇ? ನಡಿ ನಡಿ, ನಾನು ಬರ್ತೇನೆ ನಿಮ್ಮನೆಗೆ. ಇದೇ ನನ್ನ ನಿಜವಾದ ಶಕ್ತಿ, ಮತ್ತೆ ನಾನು ಬರ್ತೇನೆ.
1: ಎಲ್ರು ಕೇಳಿ ಇಲ್ಲಿ, ಶೌಚ ಮಾಡಿದ ನಂತರ ಕೈ ತೊಳಿಲಿಲ್ಲ ಅಂದ್ರೆ ರೋಗಕ್ಕೆ ಆಹ್ವಾನ ನೀಡಿದಂತೆ. ಪ್ರತಿದಿನ ನಮಗೆ ಊಟ ಎಷ್ಟು ಮುಖ್ಯವೋ ಅದೇ ರೀತಿ ಕೈಗೆ ಸೋಪು ಹಚ್ಚಿ ಸ್ವಚ್ಛವಾಗಿ ತೊಳೆಯುವುದು ಕೂಡ ಅಷ್ಟೇ ಮುಖ್ಯ.
5: ಸುಜಲ್, ನೀವೇನ್ ಹೇಳ್ತೀರಿ, ಎಲ್ಲರ ಬಳಿಯೂ ಫಿನೈಲ್ ಮತ್ತು ಡಿಟರ್ಜೆಂಟ್ ಇರುತ್ತದೆ ಎಂದೇನು ಇಲ್ವಲ್ಲ?
3: ಫಿನೈಲ್ ಇಲ್ಲವೆಂದ್ರೆ ನಿಂಬೆಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಕಾರಿಯಾಗಿವೆ. ಸ್ವಚ್ಛತೆಯ ವಿಧಾನವನ್ನು ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಸಾಕು, ಶೌಚಾಲಯವು ಕೂಡ ಸ್ವಚ್ಛವಾಗಿರುತ್ತದೆ.
5: ಬಯಲಿನಲ್ಲಿ ಮಲವಿಸರ್ಜನೆಯ ಗಾಡಿ ಹರಿದಾಡುತ್ತದೆ, ಹೊಲದಲ್ಲಿ ತಾಜಾತನ ಇರುತ್ತದೆ. ಈ ಮುಚ್ಚಿದ ಕೋಣೆ ಉಸಿರುಗಟ್ಟುವಿಕೆ.
1: ಬಯಲಿನಲ್ಲಿಯ ಮಲವಿಸರ್ಜನೆ ತಾಜಾತನ ತರೋದಿಲ್ಲ, ಬದಲಾಗಿ ರೋಗವನ್ನ ಹರಡಿಸುತ್ತೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನು ತಂದುಕೊಡುತ್ತದೆ.
6: ನಮ್ಮೆಲ್ಲರಿಗೂ ತಿಳಿದೇ ದೋಷಿಕ, ಇನ್ನು ನೀನಿಂದ ಹೆದರುವುದಿಲ್ಲ. ಶೌಚಾಲಯಗಳನ್ನು ಸ್ವಚ್ಛವಾಗಿಡುತ್ತೇವೆ, ಪ್ರತಿದಿನ ಉಪಯೋಗಿಸುತ್ತೇವೆ, ಕೈ ತೊಳೆದುಕೊಳ್ಳುತ್ತೇವೆ, ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
5: ಓಹೋ, ನೀವೆಲ್ಲರೂ ಇದೇನು ಮಾಡ್ತಿದ್ದೀರಿ? ಜನರನ್ನ ನನ್ನ ವಿರುದ್ಧ ಪ್ರಚೋದಿಸುತ್ತಿದ್ದೀರಾ?
1: ಇಲ್ಲ ದೋಷಿಕ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸುತ್ತಿದ್ದೇವೆ ಅಷ್ಟೇ.
0: ರಾಂಪುರ ಗ್ರಾಮ ಈಗ ಮೊದಲಿನಂತೆ ಇಲ್ಲ ಗೊತ್ತಾ? ಇಲ್ಲಿ ಎಲ್ಲ ಮನೆಗಳಲ್ಲಿ ಶೌಚಾಲಯ ಹಾಗೂ ಅದರ ನಿರ್ವಹಣೆ, ಮಕ್ಕಳು ರೋಗಪೀಡಿತರಾಗುವುದಿಲ್ಲ, ಮಹಿಳೆಯರು ಸುರಕ್ಷಿತವಾಗಿದ್ದಾರೆ. ಇನ್ನು ದೂಷಿಕ ಸೋತಿದ್ದಾಳೆ ಪಾಪ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ.
6: ಸ್ವಚ್ಛ ಭಾರತದ ಕನಸು, ಓಣಿಯಲ್ಲಿ ಸ್ವಚ್ಛತೆಯ ಸೊಗಸು, ಶೌಚಾಲಯದ ಜವಾಬ್ದಾರಿ, ಇದು ಪ್ರತಿಯೊಬ್ಬರ ತಯಾರಿ. ಸ್ವಚ್ಛ ಸುಜಲ ಗ್ರಾಮ, ಸ್ವಚ್ಛ ಭಾರತ.
1: ಈ ನಾಟಕ ಖುಷಿ ಕೊಡ್ತಲ್ವಾ? ಸ್ವಚ್ಛಿಕ ಹಾಗೂ ಸುಜಲ್ ಕುಮಾರ್ ಪಾತ್ರಗಳಲ್ಲಿ ರಾಂಪುರ ಗ್ರಾಮದಲ್ಲಿ ನಾಟಕ ಮಾಡಿದರಲ್ಲ, ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಈ ನಾಟಕವನ್ನ ಆಲಿಸಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡುತ್ತಿರಬಹುದು. ತಮ್ಮ ಗ್ರಾಮಗಳಲ್ಲಿಯೂ ಜಾಗರೂಕತೆಯನ್ನುಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೆಯುತ್ತಿರಬಹುದು ಎಂಬ ಅನಿಸಿಕೆ ನಮ್ಮದು. ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ತಮ್ಮನ್ನು ತೊಡಗಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ನೊಂದಿಗೆ ನಡೆಸಿದ ಮಾತುಕತೆಯನ್ನು ಆಲಿಸುವಂತಹ ಸಮಯ.
3: ಸ್ವಚ್ಛತಾ ಚಾಂಪಿಯನ್ ಇವರ್ಯಾರು?
1: ಸ್ವಚ್ಛತಾ ಚಾಂಪಿಯನ್ ಎಂದರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ. ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು ಸಮುದಾಯದಲ್ಲಿ ಸಕ್ರಿಯರಾಗಿರುವ ಸ್ವಚ್ಛತಾ ಚಾಂಪಿಯನ್ನರು. ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಆಯೋಜಿಸುತ್ತಿರುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
7: ಎಲ್ಲರಿಗೂ ನಮಸ್ತೆ. ನಮ್ಮ ಹೆಸರು ಶಿವನಜು ಅಂತ. ಬೀರ್ಮಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತಾಜ್ಯ ವೆಹಿಕಲ್ ಡ್ರೈವರ್ ಆಗಿದ್ದೀನಿ. ಎಲ್ರಿಗೂ ಹೇಳೋದಾದ್ರೆ, ಬೆಳಗಿನ ಜಾವ ನಾವು 7 ಗಂಟೆಗೆ ಪಂಚಾಯತಿ ಸೇರುತ್ತ ಗ್ರಾಮಗಳಿಗೆ ಹೋಗ್ತೀವಿ. ಹೋಗಿ ಕಸ ಸಂಗ್ರಹಣೆಯನ್ನು ಕಾನೂಸ್ ಮುಖಾಂತರ ಕೇಳ್ಕೊತೀವಿ. ಎಲ್ಲ ಮಹಿಳೆಯರು ತಮ್ಮ ಬಕೆಟ್ನಲ್ಲಿ, ಕೊಟ್ಟಿರುವಂಥ ಬಕೆಟ್ನಲ್ಲಿ ಕಸವನ್ನು, ಕೆಲವರು ಹಸಿ ಕಸ, ಒಣ ಕಸ ಎರಡನ್ನೂ ಒಂದಕ್ಕೆ ಹಾಕಿ ಕೊಡ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ.

0: ಕಸ ಬೇರೆ, ಹಸಿ ಕಸ ಬೇರೆ ವಿಂಗಡಣೆ ಮಾಡಿ ತಮ್ಮ ವಾಹನಕ್ಕೆ ಕೊಡಬೇಕಂತ ಕೇಳ್ತೀವಿ. ಮತ್ತು ಇನ್ನೂ ತಿಳಿಯದ ಜನರಿಗೆ ನೀವೇ, ಗೊತ್ತಿಲ್ಲದವರಿಗೆ ನೀವೇ ಹೇಳಿ ಈ ತರ ಮಾಡಿ ಅಂತೇಳಿ ಅವ್ರಿಗೂ ಹೇಳ್ಕೊಡಿ. ನಾವು ಹೇಳ್ತೀವಿ, ಪ್ರತಿದಿನ ನಾವು ಒಬ್ಬೊಬ್ಬರು ಮಹಿಳೆಗೆ ಹೇಳ್ತಾ ಇದ್ದೀವಿ ಬೇರೆ ಬೇರೆ ವಿಂಗಡಣೆ ಮಾಡಿಕೊಡಿ ಅಂತ. ಎಲ್ಲ ಜನಗಳು, ಸಾಕಷ್ಟು ಜನಗಳು ಮಾಡ್ತಾ ಇದ್ದಾರೆ, ಕೆಲವು ಜನಗಳು ಬೈ ಮಿಸ್ ಆಗಿ ಹಂಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿಂಗಡಣೆ ಮಾಡಿಕೊಡಿ. ಮತ್ತು ಈ ಗಾಡಿನ ಯಾವುದೇ ಕಾರಣಕ್ಕೂ ಪ್ರತಿದಿನ ನಿಮ್ಮ ಮನೆ ಬಾಗಿಲು ಬರ್ತದೆ. ದಯವಿಟ್ಟು ಎಲ್ಲ ಒಣಕಸ ಹಸಿ ಕಸನ ವಿಂಗಡಣೆ ಮಾಡಿ ಗಾಡಿ ಕೊಡ್ಬೇಕಂತ ಕೇಳ್ಕೊತಿದ್ವಿ. ಮತ್ತು ನಮ್ಮಿಂದ ಏನೇ ಪ್ರಾಬ್ಲಮ್ ಆದ್ರೂ ನೀವು ಕೇಳ್ಬೋದು, ಯಾಕೆ ಗಾಡಿ ಬರ್ತಾ ಇಲ್ಲ, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರ, ಪ್ರತಿಯೊಂದು ಏನೇ ನಮ್ಮಿಂದ ತೊಂದರೆ ಆದ್ರೂ ಕೇಳ್ಬೋದು. ಸಂಕೋಚದನ್ನು ಕೇಳಿ. ಮತ್ತು ಇನ್ನೂ ವಸ್ತುಗಳಿದ್ದಾವೆ ನಿಮ್ಮ ಹತ್ರ, ಅವು ನಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅವನು ಕೊಡ್ಬೋದು. ಒಂದು ಕವರ್ ಮೂಲಕ ಹಾಕಿ, ಒಂದು ಪೇಪರ್ ಮೂಲಕ ಫೋಲ್ಡ್ ಮಾಡಿ ಇಟ್ಟು ಅದಕ್ಕೊಂದು ಮಾರ್ಕ್ ಮಾಡಾಕ್ಬೋದು. ಎಲ್ಲ ರೀತಿಯ ಪೇಪರ್, ಪ್ಲಾಸ್ಟಿಕ್, ಕರಗದಂಥ ವಸ್ತುಗಳು, ಎಲ್ಲ ರೀತಿಯ ವಸ್ತುಗಳನ್ನು ಕೊಡ್ಬೋದು. ಮತ್ತು ನಿಮ್ಮಲ್ಲಿ ಉಳುವಂಥ ಊಟದ ಪದಾರ್ಥಗಳು, ತರಕಾರಿ, ಅನ್ನ, ಮುದ್ದೆ, ಸಾಂಬಾರನ್ನ ನಿಮ್ಮ ಹಸುಗಳಿಗೆ ಹಾಕಳಿ ದಯವಿಟ್ಟು. ಇನ್ನು ಕರಗಂತ ಯಾವುದೇ ವಸ್ತುಗಳನ್ನ ನಮ್ಮ ಗಾಡಿಗೆ ಸಂಗ್ರಹ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮಹಿಳೆಯರು ಇಂಪಾರ್ಟೆಂಟು. ಎಲ್ಲ ಬೆಳಿಗ್ಗೆ ಕಸ ಕೊಡೋದು ಯಾರಪ್ಪ ಅಂದರೆ ಮಹಿಳೆಯರು. ಮಹಿಳೆಯರು ತಮ್ಮ ಎದ್ದ ತಕ್ಷಣ ಮಾಡೋ ಕೆಲಸ ಏನು? ಕ್ಲೀನ್, ಮನೆ ಕ್ಲೀನ್. ಅದರಲ್ಲೇ ಬರುವಂಥ ಕಸಗಳನ್ನ ದಯವಿಟ್ಟು ತಿಪ್ಪೆಗಳೇ, ರೋಡ್ಗಳೇ, ಚರಂಡಿಗಳೇ ಹಾಕ್ಬಾರ್ದು. ನಾವು ಕೊಟ್ಟಿರೋಂಥ ಬುಟ್ಟಿಗೆ ಹಾಕ್ಬಿಡಿ ಸಾಕು. ಗಾಡಿ ಬರ್ತದೆ, ಗಾಡಿ ಕೊಡಿ. ಅಕಸ್ಮಾತ್ ಗಾಡಿ ಬರಲಿಲ್ಲ ಇಡೀ ಮರಣ ಗಾಡಿ ಬಂದೇ ಬರ್ತದೆ. ಒಂದಿನ ಮಿಸ್ ಆದರೂ ಇನ್ನೊಂದು ದಿನ ಗಾಡಿ ಬಂದೇ ಬರ್ತದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕ್ಬೇಡಿ. ಚರಂಡಿ ಗಾಲಿ, ಬೆಂಕಿ ಹಾಕೋದಾಗಲಿ, ಬೆಂಕಿ ಹಾಕಿದ್ರೆ ಅದ್ರ ಹೊಗೆ ಕುಡಿಬಾರ್ದು, ಬರೀ ಕಾಯಿಲೆಗಳು ಬರ್ತವೆ. ಪ್ಲಾಸ್ಟಿಕ್ ಹೊಗೆ ಕುಡಿದ್ರೆ ನಿಮಗೆ ಗೊತ್ತಿರಬೇಕು ಕ್ಯಾನ್ಸರು, ಇನ್ನು ಬಹುತೇಕ ಕಾಯಿಲೆಗಳಿದ್ದಾವೆ. ಅದು ಮಹಿಳೆಯರು ಪ್ಲಾಸ್ಟಿಕ್ ಹೊಗೆನ ಕುಡಿಯೋದೇ ಭಾರಿ ಡೇಂಜರ್ ಆಗಿದೆ. ದಯವಿಟ್ಟು ಅದಕ್ಕೋಸ್ಕರ ಸರ್ಕಾರ ಇದೆಲ್ಲ ಮಾಡಿ ನಮಗೆ ಕೆಲಸ ಕೊಟ್ಟು ಮನೆ ಮನೆ ಹತ್ರ ಮನೆ ಹತ್ರ ಕಳಿಸಿ ಜನಗಳು ಆರೋಗ್ಯವಾಗಿರಲಿ ಅಂತ ಎಲ್ಲನೂ ಸೌಕರ್ಯ ಮಾಡಿಕೊಟ್ಟಿದೆ. ದಯವಿಟ್ಟು ಗಾಡಿ ಬರ್ದವ್ರು ನೀವೇ ಕೇಳಿ, ಯಾಕೆ ಬರ್ತಾ ಇಲ್ಲ ಪಂಚಾಯತಿ ಗುಂಬಳು ಕೇಳಿ ಗಾಡಿ ಯಾಕೆ ಬರ್ತೇವೆ ಅಂತ ಕೇಳಿ. ದಯವಿಟ್ಟು ಕಸನ ಅಲ್ಲಿ ಇಲ್ಲಿ ಬಿಸಾಕದೆ ನಮ್ಮ ಗಾಡಿಗೆ ಕೊಡಬೇಕು ಅಂತ ಎಲ್ಲ ಗ್ರಾಮ, ಎಲ್ಲ ಮಹಿಳೆಯರಿಗೂ, ಗ್ರಾಮದವ್ರಿಗೂ ಕೇಳ್ಕೊತಿದ್ದೀನಿ.
1: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ, ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನು ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನರಾಗಿ ನೀವು ನಿಮ್ಮ ಸಮುದಾಯದಲ್ಲಿ ಸ್ವಚ್ಛತೆಯ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಯನ್ನು ಕೊಡಬಹುದು.
2: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದು ಒಂದು ಚಿಂತನೆ ಎಂದೆನಿಸುತ್ತದೆ, ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸೆಯಬೇಡಿ ಎಂದು ಮತ್ತು ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಎಸೆಯಬೇಡಿ, ಡಸ್ಟ್ಬಿನ್ನಲ್ಲಿ ಹಾಕಿ ಎಂದು ಕಲಿಸುತ್ತೇವೆ. ಆಗ ಮಕ್ಕಳು ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತದೆ.
1: ಸ್ವಚ್ಛಿಕಾ, ನೀನು ಹೇಳಿದ್ದು ಸರಿ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕಂಡಿತೆಂದರೆ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತೇನೆ.
2: ನೀನು ಹಳ್ಳಿಯ ಶಾಲೆಯಲ್ಲಿ ಕಲಿತಿದ್ದೀಯೇ?
1: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಯಲ್ಲಿಯೇ ಆಯಿತು. ಅದಕ್ಕಾಗಿಯೇ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡುತ್ತಿದ್ದೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಶುಚಿತ್ವವನ್ನು ಕಾಪಾಡಲು ಜನರನ್ನು ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರಿದಿದೆ.
2: ಹೌದು ಸುಜಲ್, ಈಗ ಗ್ರಾಮಗಳಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯ ಮಾಡುತ್ತಿದೆ.
1: ಆಯಿತು ಸುಚಿಕಾ, ಈ ಸಮುದಾಯದ ನೇತೃತ್ವದ ಉಪಕ್ರಮ ಎಂದರೇನು?
2: ತಗೋಪ್ಪ, ಎಲ್ಲ ರಾಮಾಯಣದ ಕತೆ ಮುಗಿದ ಮೇಲೆ ಶ್ರೀರಾಮನ ಪಾತ್ರಧಾರಿ ಯಾರು ಅಂತ ಕೇಳ್ತೀಯಲ್ಲ.
1: ಅರೆ, ನೀನು ಕೇವಲ ಒಗಟು ರೂಪದಲ್ಲಿ ಮಾತನಾಡ್ತೀಯೋ ಇಲ್ಲ ಸಮುದಾಯ ನೇತೃತ್ವದ ಉಪಕ್ರಮದ ಬಗ್ಗೆ ತಿಳಿಸುತ್ತೀಯೋ?
2: ಓ ಅಣ್ಣ, ಇದ್ಯಾವ ರಾಕೆಟ್ ಸೈನ್ಸು ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ ಬರುತ್ತಾರೆ, ತಾವೇ ಪರಿಶ್ರಮ ಪಡುತ್ತಾರೆ ಮತ್ತು ತಾವೇ ಮೇಲುಸ್ತುವಾರಿ ಮಾಡುತ್ತಾರೆ.
1: ಓಹೋ, ನೀನು ಹೇಳುವ ಪ್ರಕಾರ ಸ್ವತಃ ನಮ್ಮ ಸಮುದಾಯವೇ ನೇತೃತ್ವ ವಹಿಸಿ ಪರಿಸರವನ್ನು ಶುದ್ಧೀಕರಿಸುತ್ತಾರೆ?
2: ಹೌದಪ್ಪ ಅಣ್ಣ, ಅವಾಗಿನಿಂದ ನಾನೇನು ವಿದೇಶಿ ಭಾಷೆಯಲ್ಲಿ ಮಾತಾಡ್ತಾ ಇದ್ನಾ? ಇದರಲ್ಲಿ ನಮ್ಮ ಸರ್ಕಾರ ಸಮುದಾಯದ ಸಹಕಾರವೂ ಇರುತ್ತದೆ. ಇದರಲ್ಲಿ ಸರ್ಕಾರದ ಪಾತ್ರ ಸಹಕಾರದ ರೂಪದಲ್ಲಿ ಇರುತ್ತದೆಯೇ ಹೊರತು ಅದು ಆದೇಶ ಕೊಡುವುದಿಲ್ಲ.
1: ಅಂದರೆ ನೀನು ಹೇಳುವ ಪ್ರಕಾರ ಇದು ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಮೇಲೆ ಆಧಾರಿತವಾಗಿದೆ.
2: ಹಾಗೆ ನೋಡಿದರೆ ನೀನು ದೊಡ್ಡ ಬುದ್ಧಿವಂತನಂತೆ ಕಾಣಿಸ್ಕೊಳ್ತಿ, ಆದರೆ ಈಗ ನಿನಗೆ ಸರಿಯಾಗಿ ಬುದ್ಧಿ ಬಂತು ನೋಡು. ಹೌದು, ನೀನು ಸರಿಯಾಗಿ ತಿಳಿದುಕೊಂಡೆ, ಇದರಲ್ಲಿ ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಇರುತ್ತದೆ.
1: ಆದರೆ ಸ್ವಚ್ಛಿಕಾ, ಈ ಸಮುದಾಯದ ಆಧಾರಿತ ಉಪಕ್ರಮ ಯಾವ ರೀತಿ ಕೆಲಸ ಮಾಡುತ್ತದೆ ಅಂದರೆ

0: ಏನಾದರೂ ಪದ್ಧತಿ ಇರಬೇಕಲ್ವಾ?
1: ಲೋ ಅಣ್ಣ, ನಿನಗ್ ಬುದ್ಧಿ ಇದೆಯಾ? ನೋಡಿಲಿ, ಗ್ರಾಮದಲ್ಲಿ ಸ್ವಚ್ಛತಾ ಸಮಿತಿಗಳನ್ನು ರಚಿಸಲಾಗುತ್ತೆ. ಈ ಸಮಿತಿಗಳು ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಯುವ ಶಿಕ್ಷಕರು ಮುಂತಾದ ವರ್ಗದ ಪ್ರತಿನಿಧಿತ್ವವನ್ನು ನಿಶ್ಚಿತಗೊಳಿಸಲಾಗುತ್ತೆ.
0: ಆಯ್ತು ಬಿಡು, ಈಗ ತಿಳಿತು. ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಕರೇ ಸಮಿತಿಯಲ್ಲಿರುತ್ತಾರೆ.
1: ಸರಿಯಾಗಿ ಹೇಳಿದೆ ನೋಡು ಸುಜಲ್. ಈಗ ನಿನ್ನ ಬುದ್ಧಿಯ ದೀಪ ಹತ್ತಿತು ನೋಡು. ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯೇ ಶೌಚಾಲಯದ ನಿರ್ಮಾಣದ ಮೇಲ್ವಿಚಾರಣೆ, ವ್ಯವಹಾರ, ಅಭಿಯಾನ, ಸ್ವಚ್ಛತಾ ನಿಧಿಯ ಉಪಯೋಗ ಹಾಗೂ ಆಡಿಯೋ ಪರಿಶೀಲನೆಯ ತಯಾರಿಯಂತ ಕಾಮಗಾರಿಗಳ ನಿರ್ವಹಣೆ ಮಾಡುತ್ತದೆ.
0: ಆಯ್ತೇಳು, ಎಲ್ಲ ತಿಳಿತು. ನಾನು ಹೇಳ, ಈಗ ನುಕ್ಕಟ ನಾಟಕದಲ್ಲಿ ಪಾತ್ರ ವಹಿಸಿದ ಕಿರಣ ಅಕ್ಕಳು ಕೂಡ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
1: ಹ್ಮ್, ಎಲ್ಲ ತಿಳಿತೇಳು. ಹೀಗಾಗಿಯೇ ನಿನಗೆ ಇಷ್ಟೆಲ್ಲ ತಿಳಿದಿದ್ದು.
0: ನಾವೀಗ ಶ್ರೋತೃಗಳ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರವೇಶಿಸೋಣ. ಕಳೆದ ಮೊದಲ ಸಂಚಿಕೆಯಲ್ಲಿ ನಾವು ಸ್ವಚ್ಛ ಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳುಹಿಸಲು ನಿಮಗೆ ಆಹ್ವಾನ ನೀಡಿದ್ದೆವು. ಶ್ರೋತೃಗಳೇ, ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
1: ಹಾಗಿದ್ದರೆ ಯಾವುದಾದರೂ ಒಳ್ಳೆಯ ಸ್ಲೋಗನ್ ಬಂದಿದೆಯೇ?
0: ಬಂದಾವೆ ಶುಚಿಕಾ. ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನು ನಾವು ಆರಿಸಿದ್ದೇವೆ. ಅಂತಹ ಶ್ರೋತೃಗಳಿಗೆ ನಾವು ಬಹುಮಾನವನ್ನು ಕೊಡಲಿದ್ದೇವೆ. ಮೊದಲು ಸ್ಲೋಗನ್ಗಳನ್ನು ಓದುತ್ತೇನೆ, ಕೇಳು. ಸ್ವಚ್ಛತೆ ದೇವರ ಸಮೀಪತೆ, ಸ್ವಚ್ಛ ಭಾರತ, ಸುಂದರ ಭಾರತ. ನಾವು ಬದಲಾದರೆ ದೇಶ ಬದಲಾಗುತ್ತದೆ. ಮಲಿನತೆ ದೂರ ಮಾಡಿ ಸ್ವಚ್ಛತೆಗೆ ಕೈಜೋಡಿಸಿ.
1: ವಾ, ಒಳ್ಳೆಯ ಸ್ಲೋಗನ್ಗಳನ್ನು ಬರೆದು ಕಳುಹಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು ಹಾಗೂ ಧನ್ಯವಾದಗಳು.
0: ಆರ್ವಗಳ ಬಳಕೆ ಎಲ್ಲ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಿಟ್ಟಿದೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ವಗಳನ್ನು ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಇದು ಮುಖ್ಯವಲ್ಲ. ಆದರೆ ಆರ್ವದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಎಂಬುದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
1: ಶ್ರೋತೃಗಳೇ, ಆರ್ವೋದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತದೆ. ಸ್ವಚ್ಛ ನೀರು ಕುಡಿಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ಗಳನ್ನು ತೆಗೆದು ಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ. ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಹೀಗಿದೆ. ಆರ್ವೋದಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗವನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
0: ನಾವಿನ್ನು ಹೊರಡುವ ಸಮಯವಾಯಿತು. ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನ ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಎರಡನೇ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೇಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ ಇವೆಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ವಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
1: ಅರ್ಗರ್ ಜಲ್ ಯೋಜನೆಯ ಪ್ರಗತಿ ಈ ವಿಷಯದ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸ್ವವಿವರವಾಗಿ ಮಾಹಿತಿಯನ್ನು ನಾವು ತಗೊಂಡು ಬರ್ತೇವೆ.
0: ಜಲ್ ಜೀವನ್ ಮಿಷನ್ನಲ್ಲಿ ಜಲ ಉತ್ಸವ್ ಹಾಗೂ ಜಲ ಅರ್ಪಣೆ ದಿವಸಗಳನ್ನು ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾ, ನಾವು ನಿಮಗೆ ಇದರ ಮಾಹಿತಿಯನ್ನು ಒತ್ತು ತರುತ್ತೇವೆ. ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತಾಗಿ ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
1: ಹೋಗ್ತಾ ಹೋಗ್ತಾ ನಾನು ಹೇಳುವುದೇನೆಂದರೆ, ನಿಮ್ಮ ಗ್ರಾಮದ ಶೌಚಾಲಯಗಳನ್ನ ಶುಚಿತ್ವವನ್ನ ಕಾಪಾಡಿ. ಎಲ್ಲ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದಿರಿ, ಸಂತೋಷವಾಗಿರಿ. ನಮ್ಮ ದೇಶವನ್ನು ಸ್ವಚ್ಛ ಭಾರತ, ಸುಂದರ ಭಾರತವನ್ನಾಗಿ ಮಾಡಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಹೀಗೆ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ. ಇನ್ನು ಸ್ವಚ್ಛಿಕ ಹಾಗೂ ಸುಜಲ್ಗೆ ಅನುಮತಿ ಕೊಡಿ. ನಮಸ್ಕಾರ.

0: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ,
1: ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ
0: ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ.

0: ಇದುವರೆಗೂ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದಲ್ಲಿ ಕಿರುನಾಟಕವನ್ನ ಕೇಳಿದಿರಿ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 10 ರೂಪಾಯಿ, ಇಳವನ 8 ರೂಪಾಯಿ, ಗುಂಡು ಬದನೆಕಾಯಿ 10 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 37 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 14 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 8 ರೂಪಾಯಿ.
2: ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
3: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವ.

0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು, ತರ್ತೀನಿ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ, ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ, ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಎಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕು ತುಂಬಸೋಗಿ ಗ್ರಾಮದ ಶ್ರೀಮತಿ ನಾಗಮ್ಮರವರು ಹಾಡಿರುವ ಹಾಡುಗಳನ್ನು.

0: ಅಲ್ಲಿ ಮದೇವ್ನ ನ್ಯಾಲಗೊಂಡು ಚೆಲ್ಲಿದರು ಮಲ್ಲಿಗೆಯ ಏಳು ಮಲೆಯಲ್ಲಿ ಏನಯ್ಯ ಕೆಂದೂಳು ನವಿಲಾಡಿ ನವಿಲ ಮರ್ಯಾಡಿ ಮಾದೇವ ಚೆಲ್ಲಿದರು ಮಲ್ಲಿಗೆಯ ನವಿಲಾಡಿ ನವಿಲ ಮರ್ಯಾಡಿ ಮಾದೇವ ಅಲ್ಲಿ ಮಾದೇವ ನ್ಯಾಲಗೊಂಡು ಚೆಲ್ಲಿದರು ಮಲ್ಲಿಗೆಯ ಮಲೆ ಮಾಲೆ ಮಾತಾಡಿ ಉರಿ ಕರಡಿ ಜೂಜಾಡಿ ಅಲ್ಲಿ ಮಾದೇವ ನ್ಯಾಲಗೊಂಡು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಬೆಟ್ಟಕ್ಕೆ ಬಿದುರಾಸೆ ಬಿದಿರಿಗೆ ಮಳೆ ಆಸೆ ಹೆಣ್ಣು ಮಕ್ಕಳಿಗೆ ತೂರಾಸೆ ಚೆಲ್ಲಿದರು ಮಲ್ಲಿಗೆಯ ಹೆಣ್ಣು ಮಕ್ಕಳಿಗೆ ತೋರಾಸೆ ಮಾದೇವ ನಿನ್ನಾಸೆ ನನಗೆ ಅನುಗಾದ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಎಶ್ರಿಕೋಟೆ ತಾಲೂಕು ತುಂಬಸೊಗೆ ಗ್ರಾಮದ ಶ್ರೀಮತಿ ನಾಗಮ್ಮರ್ ಅವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, MC 5 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 10 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 37 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 14 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 8 ರೂಪಾಯಿ.

0: ಕೇಳಿದ್ರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ದಿನಾಂಕ 30/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್, ಮಕ್ಕಳ ಚಿಕಿತ್ಸಾ ತಜ್ಞರು, ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ, ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಟಿಎಂ, ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್, ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಯೋಗನಾಥ್, ದಂತ ಬೆರಳು ನಾಳ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ, ಮಕ್ಕಳ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್, ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರ, ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಮಿಸ್ ಅಯ್ಯನರಾಜ್, ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ, ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 18. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಐವತ್ತೈದು ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 10 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 37 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 14 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ

0: ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 90 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಕಾಲವಕ್ಷಯ ದೀಪ
4: ಅದರ ಪಾತ್ರೆ ಅಪಾರ ಬಾಳ್ ಅದರಿನಾದೊಂದು
5: ಕಿರುಹಣತೆ ಮಿಣುಕು
4: ಗಾಳಿ ಆರಿಪುದೊಂದನ್
5: ಇನ್ನೊಂದ ಹೊತ್ತಿಪುದು
4: ತೈಲಧಾರೆಯ ಖಂಡ ಮಂಕುತಿಮ್ಮ.
5: ಸೊ
4: ನಾವು ಜೀವರಾಶಿಗಳ ಮತ್ತು ಜಗತ್ ಸೃಷ್ಟಿಯ ಪ್ರಾಚೀನತೆಯನ್ನು ಕುರಿತು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ನಮಗೆ ನೆನಪಿನ ಶಕ್ತಿ ಎಷ್ಟು ವರ್ಷಗಳ ಹಿಂದೆ ತಗೊಂಡು ಹೋಗುತ್ತೆ ಅನ್ನೋಂಥ ಸೀಮಿತತೆ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಈ ಸೃಷ್ಟಿಯಾದ ನಂತರ ಅದೆಷ್ಟೋ ಸಹಸ್ರ ವರ್ಷಗಳು, ಬಿಲಿಯನ್ ವರ್ಷಗಳು ಕಳೆದ ನಂತರ ಮನುಷ್ಯ ಈ ಭೂಮಿ ಮೇಲೆ ಬಂದ ಅನ್ನೋದು ವಿಕಾಸದ ಕಥೆ ನಮಗೆ ಹೇಳುತ್ತೆ. ಸೊ ಹಾಗೆ ಕಾಲ ಅನ್ನುವಂಥದ್ದು, ಟೈಮ್ ಬೈ ಇಟ್ ಸೆಲ್ಫ್ ಯಾವಾಗ ಶುರುವಾಯಿತು ಅಂತ ನಮಗೆ ಗೊತ್ತಿಲ್ಲ, ಮತ್ತು ಯಾವಾಗ ಮುಗಿಯುತ್ತೆ ಅಂತಲೂ ಗೊತ್ತಿಲ್ಲ. ಸೊ ನಿರಂತರವಾಗಿ ಕಾಲ ನಡೀತಾ ಹೋಗ್ತಾ ಇದೆ. ಇವತ್ತಿನ ಬೆಳಗಿನ ಈ ಸಂಭಾಷಣೆಯನ್ನು ನಾವು ಶುರು ಮಾಡಿದ ನಂತರ ಒಂದೆರಡು ನಿಮಿಷಗಳು ಕಳೆದು ಹೋಗಿವೆ, ಅದು ಪುನಃ ಬರುತ್ತಾ ಅಂದರೆ ಬರಲ್ಲ. ಸೊ ಅದು ಗತ ಕಾಲ, ಮುಂದಕ್ಕೆ ಹೋಗ್ತಾ ಇದೆ. ಸೊ ಹಾಗೆ ಕಾಲ ಅಕ್ಷಯ, ಅದು ನಿಲ್ಲೋದು ಇಲ್ಲ. ಇನ್ನೇನು ಖರ್ಚಾಗ್ಬಿಡುತ್ತಪ್ಪ ಕಾಲ ಅಂತಂದರೆ ಇಲ್ಲ, ಹಂಗಲ್ಲ. ಕಾಲ ನಿರಂತರವಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಹಾಗೆ ನಿರಂತರವಾಗಿ ಹರಿತಾ ಇರುವಂತಹ ಕಾಲದ ಧಾರೆ ಒಂದಿದೆ, ಅದೊಂದು ಪಾತ್ರೆ. ಆ ಪಾತ್ರೆ ಅಪಾರವಾದಂಥ ಕಾಲದ ಒಂದು ನಿಧಿಯನ್ನು ಅದು ಹೊಂದಿದೆ. ಅಲ್ಲಿ ಒಂದು ದೀಪ ಉರಿತಾ ಇದೆ ಅಂತ ಅನ್ಕೋಣ. ನಮಗೆ ದೀಪದ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಒಂದು ದೀಪ ಇರುತ್ತೆ, ಆ ದೀಪದಲ್ಲಿ ಎಣ್ಣೆ ಹಾಕಿರ್ತೀವಿ, ಆ ಎಣ್ಣೆ ಇರೋಷ್ಟು ಹೊತ್ತು ಆ ದೀಪ ಉರಿಯುತ್ತೆ. ಎಣ್ಣೆ ಮುಗಿದೋಯ್ತು ಅಂತಂದರೆ ದೀಪ ಆರುತ್ತೆ. ಸೊ ಚಿಕ್ಕ ಪಾತ್ರೆ ಇದ್ದರೆ ದೀಪ ಬೇಗನೆ ಆರುತ್ತೆ, ಇಲ್ಲದೆ ಹೋದರೆ ಪದೇ ಪದೇ ಎಣ್ಣೆ ನಾವು ಹಾಕ್ತಾ ಇರಬೇಕು. ಸೊ ಹಾಗಾಗಿ ದೊಡ್ಡ ಪಾತ್ರೆ ಇದ್ದರೆ ಅಷ್ಟು ಕಾಲ ಜಾಸ್ತಿ ಬರುತ್ತೆ. ಹಾಗೆ ಅದು ಅಪಾರವಾದರೆ, ಪಾತ್ರೆಯೇ ಅಪಾರವಾದರೆ ಎಂದೂ ನಂದದಂತಹ ದೀಪ ಅಲ್ಲಿ ಉರಿತಾ ಇರುತ್ತೆ. ಸೊ ಹಾಗೆ ಕಾಲ ಅನ್ನುವಂಥದ್ದು ಅಕ್ಷಯ ಧಾರೆ ಅದು. ಸೊ ಹಾಗಾಗಿ ಯಾವತ್ತೂ ಆರದೇ ಇರುವಂತಹ ದೀಪ ಅಲ್ಲಿ ಒಂದು ಉರಿತಾ ಇದೆ. ಆ ದೀಪ ಯಾವುದರ ಒಂದು ಸಂಕೇತ ಅಂತಂದರೆ ಅದರ ಬೆಳಕು ಈಗ ಒಂದ್ಸತಿ ಜೋರಾಯಿತು, ಒಂದ್ಸತಿ ಚಿಕ್ಕದಾಯಿತು. ಸೊ ಹಾಗೆ ಅದು ಮಿಣುಕುಗಳು, ಬೆಳಕಿನ ಕಿಡಿಗಳು ಅಲ್ಲಿ ಇಲ್ಲಿ ಬರ್ತಾ ಇದೆ ಅಂತಂದರೆ ನಮ್ಮೆಲ್ಲರ ಬಾಳು, ನಮ್ಮೆಲ್ಲರ ಅಸ್ತಿತ್ವ ಆ ಅಖಂಡ ಜ್ಯೋತಿ, ಆ ಅಖಂಡವಾದಂಥ ದೀಪದ ಒಂದು ಕಿರು ಹಣತೆ ಅಥವಾ ಕಿರು ಮಿಣುಕು ಮಿಂಚು. ಒಂದು ಕಿಡಿ ಹಾರಿದೆ ಅಂತಂದರೆ ಆ ಕಿಡಿ ನಮ್ಮ ಜೀವ, ನಮ್ಮ ಅಸ್ತಿತ್ವ. ಸೊ ಹಾಗೆ ಅದೆಷ್ಟು ಅಸಂಖ್ಯಾತ ಕಿಡಿಗಳು ಹಾರ್ತಾ ಇವೆ, ಹಾಗಾಗಿ ಈ ಅಸಂಖ್ಯಾತ ಜೀವರಾಶಿಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಅವೆಲ್ಲಕ್ಕೆ ಮೂಲ ತಿರ್ಗ

ದೀಪ, ಒಂದು ದೀಪ ಒಂದು ಜ್ಯೋತಿ, ಅದರೆಲ್ಲದರ ಮಿಣುಕುಗಳು ನಾವೆಲ್ಲರೂ. ಸೊ ಇಲ್ಲಿ ಕಾಲ ಮತ್ತು ದೇಶ ಈ ಎರಡರ ಸಾಪೇಕ್ಷತೆ, ಇವೆರಡರನ್ನ ನಾವು ನಮ್ಮ ಗಣನೆಗೆ ತಂದುಕೊಂಡಾಗ ಮಾತ್ರ ನಾವು ಜೀವನದ ಎಲ್ಲ ವಿಚಾರಗಳನ್ನು ನಾವು ವರ್ಣಿಸೋದಕ್ಕೆ ಸಾಧ್ಯ. ಇವಾಗ ಯಾವುದೋ ಒಂದು ಘಟನೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಬೇಕು ಅಂತಂದರೆ ಆ ವಸ್ತುವಿನ ಬಗ್ಗೆ ಮಾತ್ರ ಹೇಳಿದರೆ ಅದರಲ್ಲೇನು ಸ್ವಾರಸ್ಯ ಇರಲ್ಲ, ಅಥವಾ ಆ ಘಟನೆಯ ಬಗ್ಗೆ ಮಾತ್ರ ಹೇಳಿದರೆ ಏನು ಸ್ವಾರಸ್ಯ ಇರಲ್ಲ. ಅದಕ್ಕೆ ದೇಶದ ಒಂದು ಸಾಪೇಕ್ಷತೆಯನ್ನು ನಾವು ತರಬೇಕು, ಕಾಲದ ಒಂದು ಸಾಪೇಕ್ಷತೆಯನ್ನು ತರಬೇಕು. ಈಗ ಉದಾಹರಣೆಗೆ ನಾನು ಏನೋ ಭಾಳ ರುಚಿಯಾದಂಥ ಒಂದು ಮಸಾಲೆ ದೋಸೆ ತಿಂದೆ ಅಂತ ಅನ್ಕೊಳ್ಳೋಣ. ಸ್ವಾರಸ್ಯ ಎಲ್ಲಿ ಬರುತ್ತೆ ಅಂತಂದರೆ ಆ ಮಸಾಲೆ ದೋಸೆ ಎಲ್ಲಿ ತಿಂದೆ ಅಂತ ಹೇಳ್ಬೇಕು. ನಾನು ಇಂಥ ಜಾಗದಲ್ಲಿ ನಾನು ಮಸಾಲೆ ದೋಸೆ ಅನ್ನೋ ವಸ್ತುವನ್ನು ತಿಂದೆ, ಅದ್ರ ಜೊತೆಗೆ ನಾನು ಕಾಲ ಹೇಳಬೇಕು. ನಿನ್ನೆ ಸಂಜೆ 6 ಗಂಟೆನಲ್ಲಿ ನಾನು ಅಲ್ಲಿ ವಾಕಿಂಗ್ ಹೋಗ್ತಿದ್ದಾಗ ಅಲ್ಲಿರೋಂಥ ಹೋಟೆಲ್ನಲ್ಲಿ ಮಸಾಲೆ ದೋಸೆ ತಿಂದೆ. ಸೊ ಹಾಗೆ ನಾವು ಯಾವುದೇ ಇದು ಮಸಾಲೆ ದೋಸೆಯ ಉದಾಹರಣೆನ ನಾವು ಜೀವನದ ಎಲ್ಲ ಹಂತಗಳಿಗೂ ಅನ್ವಯಿಸ್ಕೊಳ್ತೀವಿ. ಕಾಲ ಮತ್ತು ದೇಶಗಳ ಒಂದು ಸಾಪೇಕ್ಷತೆ ಇಲ್ಲದೆ ಯಾವುದನ್ನು ಕೂಡ ನಾವು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಜೀವನವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಜೀವನವನ್ನು ನಿರ್ವಹಿಸಬೇಕಾದ್ರೆ, ನಡೆಸಬೇಕಾದ್ರೆ ದೇಶವೂ ಇರಬೇಕು, ಕಾಲವೂ ಇರಬೇಕು. ಅದನ್ನು ನಾವು ಬಿಟ್ಟು ನಿತ್ಯದ ವ್ಯವಹಾರಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಹೇಳಿದಂಗೆ ನಿತ್ಯ ಜೀವನದ ವಸ್ತು ವಿಚಾರಗಳಿಂದ ಹಿಡಿದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳವರೆಗೂ ಕೂಡ ಇದು ಅನ್ವಯವಾಗುತ್ತೆ. ಇವಾಗ ಅಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ, ಈಗ ಇರಾನ್ದು ಅಮೆರಿಕಾದು ಯುದ್ಧ ಆಗ್ತಾ ಇದೆ, ಉಕ್ರೇನ್ದು ರಷ್ಯಾದು ಯುದ್ಧ ಆಗ್ತಾ ಇದೆ ಅಂತಂದರೆ ತಿರ್ಗಾ ಅಲ್ಲಿ ದೇಶ ಕಾಲಗಳ ವರ್ಣನೆಯನ್ನು ನಾವು ಮಾಡಿದಾಗ ಅದರ ಪ್ರಭಾವ ಪರಿಣಾಮ ನಮ್ಮ ಮೇಲೆ ಏನಾಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಾಗೆ ಕಾಲ ದೇಶಗಳು ನಮ್ಮ ನಿತ್ಯ ಜೀವನದಲ್ಲಿ ಅನ್ಯೋನ್ಯವಾಗಿ ಪ್ರತಿಯೊಂದು ಘಟ್ಟದಲ್ಲೂ ಒಂದು ಅರ್ಥವನ್ನು ಕೊಡುವಂಥ ವಿಶೇಷ ಶಕ್ತಿಗಳು. ಆ ರೀತಿ ಅಖಂಡವಾದಂತಹ ಕಾಲದಲ್ಲಿ ನಾನಿರೋದಕ್ಕೆ ಸಾಧ್ಯವಾ, ಅಖಂಡವಾದಂಥ ದೇಶದಲ್ಲಿ ನಾನಿರೋದಕ್ಕೆ ಸಾಧ್ಯವಾ ಅಂದರೆ ಇಲ್ಲ, ನನ್ನ ಮಿತಿ ಇಷ್ಟೇ. ನಾನೊಂದು 50 ವರ್ಷನೋ 60 ವರ್ಷನೋ ಅಬ್ಬಬ್ಬ ಅಂದರೆ 80 ವರ್ಷನೋ ನಾನು ಜೀವಿಸಬಲ್ಲೆ, ನನ್ನ ಕಾಲ ಮಿತಿ ಅದು. ನಾನು ಏಕಕಾಲಕ್ಕೆ ದೇಶ ಅಂದರೆ ಒಂದು ಸ್ಥಳದಲ್ಲಿ ಮಾತ್ರ ಇರಬಲ್ಲೆ, 16 ಜಾಗಗಳನ್ನು ನಾನು ಭೇಟಿ ಮಾಡಬಲ್ಲೆ. ಸೊ ನನ್ನ ದೇಶದ ಮಿತಿ ಅಷ್ಟು. ಆದರೆ ಕಾಲವನ್ನು ನಾವು ನೋಡಿದಾಗ ಅದಕ್ಕೆ ಯಾವ 60 ವರ್ಷ 80 ವರ್ಷದ ಮಿತಿಯೂ ಇಲ್ಲ, ಅದು ಅನಾದಿ ಅನಂತ. ಹಾಗೆ ದೇಶವೂ ಕೂಡ ನಿರಂತರವಾಗಿ ಮುಂದುವರಿತಾ ಹೋಗ್ತಾ ಇದೆ, ಒಂದಿಲ್ಲದೆ ಇನ್ನೊಂದಿಲ್ಲ. ಸೊ ಹಾಗಾಗಿ ಅದೆರಡು ಅನ್ಯೋನ್ಯವಾಗಿ ಇದ್ದೇ ಇರುತ್ತೆ. ಸೊ ನಮಗೆ ದೀಪ ಹೇಗೆ ಒಂದು ದೀಪ ಎಣ್ಣೆ ಇರೋವರೆಗೂ ಉರಿದು ತಾನು ಆರು ಹೋಗುತ್ತೋ, ಹಾಗೆ ನಾವು ನಮ್ಮ ಬಾಳು ನಮ್ಮ ಕಾಲ ದೇಶಗಳ ಮಿತಿಯಲ್ಲಿ ನಾವು ಮಿಂಚಿ ಮಾಯವಾಗ್ತೀವಿ. ಆದರೆ ಕಾಲಧಾರೆ ಅನಂತವಾಗಿರೋದ್ರಿಂದ ಇರೋಂಥದ್ದು ಒಂದೇ ದೀಪ ಅಂತ ಇಲ್ಲ, ಸಹಸ್ರಾರು ದೀಪಗಳಿರ್ಬೋದು. ಸೊ ಆ ಒಂದು ಕಾಲದ ಶಕ್ತಿ ಏನ್ಮಾಡುತ್ತೆ, ಒಂದು ದೀಪವನ್ನು ಹಚ್ಚಿಸುತ್ತೆ, ಸಮಯ ಕಳೆದ ನಂತರ ಗಾಳಿ ಆರಿ ಆ ದೀಪ ಆರುತ್ತೆ. ಆದರೆ ಅದೇ ಥರದ ಗಾಳಿ ಈ ಬೆಂಕಿಯನ್ನು ಈ ಜ್ಯೋತಿಯನ್ನು ಇನ್ನೊಂದು ದೀಪಕ್ಕೂ ಸೋಕಿಸ್ಬೋದು. ಇದುವರೆಗೂ ಉರಿಯದೇ ಇರೋವಂಥ ದೀಪಕ್ಕೆ ಗಾಳಿ ಯಾವಾಗ ಗಾಳಿ ಆಡುತ್ತೋ ಆಗ ಆ ಬೆಂಕಿ ಹಂಗೆ ಬಾಗಿ ಇನ್ನೊಂದು ದೀಪವನ್ನು ಹತ್ತಿಸ್ಬೋದು, ಈ ದೀಪ ಆರು ಹೋಗ್ಬೋದು. ಸೊ ಹಾಗೆ ಒಂದು ದೀಪ ಆರುತ್ತೆ ಗಾಳಿ ಜೋರಾಗಿ ಬೀಸಿದಾಗ, ಆದರೆ ಗಾಳಿ ಇನ್ನೊಂದು ದೀಪಕ್ಕೆ ಜೀವವನ್ನು ಕೊಡುತ್ತೆ. ಸೊ ಹಾಗೆ ನಿರಂತರತೆ ಅನ್ನೋದು ಒಂದೇ ದೀಪ ಉರಿತಾ ಇದೆ ಅಂತಲ್ಲ, ಅಸಂಖ್ಯಾತ ದೀಪಗಳು ಅನಂತ ಕಾಲದಿಂದ ಕಾಲದವರೆಗೂ ಮುಂದುವರಿಸ್ಕೊಂಡು ಹೋಗೋದ್ರಿಂದ ಆ ನಿರಂತರತೆ ಅನ್ನೋದು ಅಲ್ಲಿ ಪ್ರತಿಪಾದಿತವಾಗುತ್ತೆ. ಒಂದು ಸುಂದರವಾದಂಥ ಇಂಗ್ಲಿಷ್ ನಾಣ್ಣುಡಿ ಇದೆ, ಹ್ಯೂಮನ್ಸ್ ಆರ್ ನಾಟ್ ಪರ್ಮನೆಂಟ್, ಹ್ಯೂಮನ್ಸ್ ಜನರು ತಾವು ನಶ್ವರರು, ಆದರೆ ಹ್ಯುಮ್ಯಾನಿಟಿ ಮಾನವೀಯತೆ ಅಥವಾ ಮಾನವ ಕುಲ ಅದು ಶಾಶ್ವತ ಅಂತ. ಸೊ ನಾವೆಲ್ಲರೂ ಒಬ್ಬ ವ್ಯಕ್ತಿಯಾಗಿ ಇಂಡಿವಿಜುವಲ್ ಆಗಿ ಒಂದು ಕಾಲಮಿತಿಯಲ್ಲಿ ನಾವು ಬದುಕಿ ಬಾಳಿ ಸಾಯ್ತೀವಿ, ಆದರೆ ನಮ್ಮ ಮುಂದಿನ ಸಂತತಿ ಮನುಜ ಕುಲವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಆದಿ ಮತ್ತು ಅಂತ್ಯ ಅನ್ನುವಂಥದ್ರ ವಿಸ್ತೀರ್ಣ ಬಹಳ ಜಾಸ್ತಿ. ಸೊ ನನ್ನ ಒಬ್ಬನ ಬಾಳನ್ನು ನಾನು ಗಣನೆ ಮಾಡದೆ

ಅಖಂಡತೆಯನ್ನು ನೋಡೋಂಥ ವೈಶಾಲ್ಯ ನನ್ನ ಹೃದಯಕ್ಕೆ ಬರೋಕ್ಕೆ ಸಾಧ್ಯವಾ? ಸೊ ಅಂತಹ ಅಖಂಡವಾದಂಥ ತೈಲಧಾರೆ ಒಂದಿದೆ, ಅದರ ಭಾಗ ನಾನು ಅನ್ನೋಂಥ ಒಂದು ಸಾರ್ಥಕತೆ ನನ್ನ ಜೀವನಕ್ಕೆ ಬಂದಾಗ ಒಂದು ರೀತಿಯ ಅರ್ಥಪೂರ್ಣವಾದಂಥ ಬದುಕನ್ನು ನಾನು ಬಾಳೋದಕ್ಕೆ ಸಾಧ್ಯ ಆಗುತ್ತೆ.

0: ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರೋ. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 30ನೇ ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಪರಿಸರ ಪೂರ್ವಾನುಮತಿ ಕಡ್ಡಾಯ, ಕಾವೇರಿ ನೀರು ಮೇಲ್ಮನವಿಗೆ ಸಿದ್ಧತೆ, ಮಕ್ಕಳಿಗೆ ತಲುಪದ ನೋಟ್ಬುಕ್, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ 4.54 ಲಕ್ಷ ಅರ್ಜಿ, ಮೈಸೂರು ಹಾಸನ ಮಾರ್ಗದ ವಾಹನ ಸಂಚಾರ ಬದಲು, ಉತ್ತಮ ಭವಿಷ್ಯಕ್ಕಾಗಿ ಮಾರ್ಗದರ್ಶನ ಅಗತ್ಯ, ಮಳೆ ಮರ ಬಿದ್ದು ಇಬ್ಬರು ಸಾವು, ಬರ ಆಗಸ್ಟ್ಗೆ ಮತ್ತೆ ಕೇಂದ್ರಕ್ಕೆ ವರದಿ ಪರಮೇಶ್ವರ, 86.64 ಲಕ್ಷ ಮಂದಿ ASDDO, ಕರ್ನಾಟಕ ಬ್ಯಾಂಕ್ಗೆ 418 ಕೋಟಿ ನಿವ್ವಳ ಲಾಭ, ಷೇರು ಖರೀದಿ ಸೆನ್ಸೆಕ್ಸ್ ಜಿಗಿತ, E20 ಪೆಟ್ರೋಲ್ನಿಂದಾಗಿ BS3 ವಾಹನದಲ್ಲಿ ಸಮಸ್ಯೆ, ಭಾರತದ 13 ನಾವಿಕರ ರಕ್ಷಣೆಗಾಗಿ ನಿಗಾ, ಗುಲ್ವೀರ್ ಸಿಂಗ್ ಕೊರಳಿಗೆ ಸಿಲ್ವರ್, ರಜತ ಗೆದ್ದ ಹರ್ಜಿಂದರ್ ಕೌರ್, ಬಾಕ್ಸಿಂಗ್ನಲ್ಲಿ 9 ಪದಕಗಳ ಖಚಿತ, ಪ್ರಣಯ್ ಉನ್ನತಿ ಶುಭಾರಂಭ, 200 ಮೀಟರ್ ಓಟ ಪರಮೇಶ್ ಸೆಮಿಗೆ, RCB ಬ್ರ್ಯಾಂಡ್ ಮೌಲ್ಯ ದಾಖಲೆ, ಭಾರತ ತಂಡಗಳು ಫೈನಲ್ಗೆ, ಪೂರ್ವ ವಲಯ ತಂಡಕ್ಕೆ ವೈಭವ್ ನಾಯಕ, ರ್ಯಾಂಕಿಂಗ್ ಅಗ್ರಸ್ಥಾನಕ್ಕೆ ಮರಳಿದ ಗಿಲ್. ಪ್ರಮುಖಾಂಶಗಳ ವಿವರಣೆ. ಪರಿಸರ ಪೂರ್ವಾನುಮತಿ ಕಡ್ಡಾಯ, ನವದೆಹಲಿ ಪರಿಸರ ಸಂಬಂಧಿ ಅನುಮತಿ ಪಡೆದ ಕೈಗೆತ್ತಿಕೊಂಡ ಯೋಜನೆಗಳಿಗೆ ಘಟೋನತ್ತರವಾಗಿ ಪರಿಸರ ಅನುಮತಿ ನೀಡಲು ಅವಕಾಶ ಕಲ್ಪಿಸಿ ಕೇಂದ್ರ ಸರ್ಕಾರ 2021 ಹೊರಡಿಸಿದ ಆದೇಶವನ್ನು ಸುಪ್ರೀಂಕೋರ್ಟ್ ಬುಧವಾರ ರದ್ದುಗೊಳಿಸಿದ. ಭವಿಷ್ಯಕ್ಕೆ ಅನ್ವಯವಾಗುವಂತೆ ಈ ತೀರ್ಪು ನೀಡಲಾಗಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇದರಿಂದಾಗಿ ಕರ್ನಾಟಕದ ವಿಜಯಪುರದಲ್ಲಿ ನಿರ್ಮಾಣಗೊಂಡಿರುವ ವಿಮಾನ ನಿಲ್ದಾಣ ಸೇರಿದಂತೆ ನೆಲಸಮದ ಭೀತಿ ಎದುರಿಸುತ್ತಿರುವ ಹಲವಾರು ಸಾರ್ವಜನಿಕ ಯೋಜನೆಗಳ ಬಗ್ಗೆ ಮೂಡಿದ ಆತಂಕ ದೂರವಾಗಿದೆ. ಕಾವೇರಿ ನೀರು ಮೇಲ್ಮನವಿಗೆ ಸಿದ್ಧತೆ, ನವದೆಹಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಷಯದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸಿನ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು. ಈ ಬಗ್ಗೆ ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದ್ದು ಮೇಲ್ಮನವಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಕಾನೂನು ತಜ್ಞರ ಜೊತೆಗೆ ಸಭೆ ನಡೆಸಿದ ಬಳಿಕ ದೆಹಲಿಯ ಕರ್ನಾಟಕ ಭವನದಲ್ಲಿ ಅವರು ಮಾತನಾಡಿದರು. ಮಕ್ಕಳಿಗೆ ತಲುಪದ ನೋಟ್ಬುಕ್, ಬೆಂಗಳೂರು ಶೈಕ್ಷಣಿಕ ವರ್ಷ ಆರಂಭವಾಗಿ 2 ತಿಂಗಳಾಗ್ತಾ ಬಂದಿದ್ದರೂ ಶಾಲಾ ಮಕ್ಕಳಿಗೆ ರಾಜ್ಯ ಸರ್ಕಾರ ಉಚಿತ ನೋಟ್ಬುಕ್ ವಿತರಿಸಿಲ್ಲ. ಉಚಿತವಾಗಿ ಸಿಗಬಹುದೆಂಬ ನಿರೀಕ್ಷೆಯಲ್ಲಿದ್ದ ಬಹುತೇಕ ಪೋಷಕರು ನೋಟ್ಬುಕ್ ಖರೀದಿಸಿದ ಕಾರಣ ಮಕ್ಕಳು ತರಗತಿಗಳಲ್ಲಿ ನಿತ್ಯವೂ ಪರದಾಡುವಂತಾಗಿದೆ. ಸಂಘ ಸಂಸ್ಥೆಗಳು, ದಾನಿಗಳು ಹಾಗೂ ಕೆಲ ಕ್ಷೇತ್ರಗಳ ಶಾಸಕರು, ಇತರೆ ಜನಪ್ರತಿನಿಧಿಗಳು ಆಯಾ ಜಿಲ್ಲೆ, ತಾಲೂಕು, ಹೋಬಳಿ ಹಾಗೂ ಗ್ರಾಮ ವ್ಯಾಪ್ತಿಯ ಕೆಲ ಶಾಲೆಗಳಿಗೆ ಪ್ರತಿ ವರ್ಷ ಉಚಿತ ನೋಟ್ಬುಕ್ ವಿತರಿಸುತ್ತಾ ಬಂದಿದ್ದಾರೆ. ಕೆಲ ಶಾಲೆಗಳಿಗೆ ಈ ಸೌಲಭ್ಯ ಸಿಕ್ಕರೆ ಕೆಲ ಮಕ್ಕಳಿಗೆ ಸಿಗುತ್ತಿರಲಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರವೇ 2026-27 ಸಾಲಿನಿಂದ ಸರ್ಕಾರಿ ಅನುದಾನಿತ ಶಾಲೆಗಳ 1-10 ತರಗತಿಯವರೆಗಿನ ಎಲ್ಲ ಮಕ್ಕಳಿಗೂ ಪಠ್ಯಪುಸ್ತಕದ ಜೊತೆಗೆ ಉಚಿತ ನೋಟ್ಬುಕ್ ವಿತರಿಸಲು ನಿರ್ಧರಿಸಿದೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ 4.54 ಲಕ್ಷ ಅರ್ಜಿ, ಬೆಂಗಳೂರು ಖಾಲಿ ಇರುವ 3,991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ 4.54 ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ. ನೇಮಕಾತಿಯ ಲಿಖಿತ ಪರೀಕ್ಷೆ 2 ಆಗಸ್ಟ್ ನಡೆಯಲಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ಕಲ್ಪಿಸಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕ್ಯಾಮೆರಾ ನಿಗಾ, ಮುಖಚಹರೆ ಗುರುತಿಸುವಿಕೆ, ಜಾಮರ್ಗಳು ಹಾಗೂ ಅಭ್ಯರ್ಥಿಗಳ ತಪಾಸಣೆ ವ್ಯವಸ್ಥೆ ಇರಲಿದೆ. ಈ ಬಾರಿ ಪರೀಕ್ಷೆ ಕೇಂದ್ರಗಳ ಮೇಲೆ ಮೇಲ್ವಿಚಾರಣೆಯನ್ನು ಜಿಲ್ಲಾಧಿಕಾರಿ ಬದಲಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಿರ್ವಹಿಸಲಿದ್ದಾರೆ. ಹಾಸನ ಮೈಸೂರು ಮಾರ್ಗದ ವಾಹನ ಸಂಚಾರ ಬದಲು, ಹಾಸನ HD ದೇವೇಗೌಡರ ಪತ್ನಿ ಚನ್ನಮ್ಮ ಉತ್ತರ ಕ್ರಿಯಾದಿ ಕಾರ್ಯಕ್ರಮವನ್ನು ಜುಲೈ 30 ಹರದನಹಳ್ಳಿ ಗ್ರಾಮದಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಹಾಸನ ಮಾರ್ಗದಲ್ಲಿ ವಾಹನ ಸಂಚಾರ ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿ KS ಲಲಿತಕುಮಾರಿ ಆದೇಶ ಹೊರಡಿಸಿದ್ದಾರೆ. ಉತ್ತಮ ಭವಿಷ್ಯಕ್ಕೆ ಮಾರ್ಗದರ್ಶನ ಅಗತ್ಯ, HD ಕೋಟೆ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳಬೇಕಾದರೆ ಗುರು ಹಿರಿಯರ ಮಾರ್ಗದರ್ಶನ ಅಗತ್ಯ ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಚಾಮರಾಜ್ ಅವರು ಹೇಳಿದ್ದಾರೆ. ಮಳೆ, ಮರ ಬಿದ್ದು ಇಬ್ಬರು ಸಾವು. ಮಡಿಕೇರಿ, ಕೊಡಗು ಜಿಲ್ಲೆಯಲ್ಲಿ ಬುಧವಾರ ಮಳೆ ಬೀರಿಸಿದೆ.

ಬಡ್ದಿದ್ದು ಶಿಥಿಲಗೊಂಡಿದ್ದ ಮರ ಬಿದ್ದು ಅಸ್ಸಾಂ ರಾಜ್ಯದ ಇಬ್ಬರು ಕಾರ್ಮಿಕ ಮಹಿಳೆಯರು ಸೋಮವಾರಪೇಟೆ ತಾಲೂಕಿನ ಬಿಳಿಗಿರಿ ಗ್ರಾಮದ ಕಾಫಿ ತೋಟ ಒಂದರಲ್ಲಿ ಮೃತಪಟ್ಟಿದ್ದಾರೆ. ಇನ್ನಿಬ್ಬರು ಕಾರ್ಮಿಕರಿಗೆ ತೀವ್ರ ಗಾಯಗಳಾಗಿವೆ. ಇಂದು ನಾಳೆ ಭಾರೀ ಮಳೆ ಸಾಧ್ಯತೆ. ಬೆಂಗಳೂರು ರಾಜ್ಯದ ವಿವಿಧೆಡೆ ಗುರುವಾರ ಮತ್ತು ಶುಕ್ರವಾರ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಮಲೆನಾಡಿನ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಎರಡು ದಿನ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವ ಸಂಭವವಿದೆ. ಉಳಿದ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಬೀದರ್, ಕಲಬುರಗಿ, ಧಾರವಾಡ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಕೊಡಗು ಜಿಲ್ಲೆಯಲ್ಲಿ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರ ಸೇರಿ ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಂಭವವಿದೆ. ಇದೇ 30 ಆಗಸ್ಟ್ 1 ಕರಾವಳಿ ಭಾಗದಲ್ಲಿ ಗಂಟೆಗೆ 40-60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಆದ್ದರಿಂದ ಮೀನುಗಾರರು ಎಚ್ಚರ ವಹಿಸಬೇಕು ಎಂದು ಇಲಾಖೆ ತಿಳಿಸಿದೆ. ಆಗಸ್ಟ್ 1 ಮತ್ತೆ ಮಳೆಯ ತೀವ್ರತೆ ಕಡಿಮೆಯಾಗುವ ಸಂಭವವಿದ್ದು ಕರಾವಳಿ ಮತ್ತು ಮಲೆನಾಡು ಭಾಗದ ಕೆಲವೆಡೆ ಮಾತ್ರ ಸಾಧಾರಣ ಮಳೆ ಮುಂದುವರಿಯುವ ಬಗ್ಗೆ ಇಲಾಖೆ ಮುನ್ಸೂಚನೆ ನೀಡಿದೆ. ಬರ ಆಗಸ್ಟ್ಗೆ ಮತ್ತೆ ಕೇಂದ್ರಕ್ಕೆ ವರದಿ ಪರಮೇಶ್ವರ. ಬೆಂಗಳೂರು ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಕುರಿತು ಕೇಂದ್ರಕ್ಕೆ ಸಮಗ್ರ ವರದಿ ಸಲ್ಲಿಸಲಾಗಿದೆ. ಆಗಸ್ಟ್ ತಿಂಗಳ ಕೊನೆಯವರೆಗಿನ ಮಳೆ ಪರಿಸ್ಥಿತಿ ಅವಲೋಕಿಸಿದ ಬಳಿಕ ಮತ್ತೊಮ್ಮೆ ವರದಿ ಸಲ್ಲಿಸುತ್ತೇವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಹೆಚ್ಚುವರಿ ಕಲ್ಲಿದ್ದಲು ಪೂರೈಸಲು ಸಮ್ಮತಿ. ಬೆಂಗಳೂರು ರಾಜ್ಯದಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಿದ್ದು ಇದಕ್ಕೆ ಅನುಗುಣವಾಗಿ ಹೆಚ್ಚುವರಿ ಕಲ್ಲಿದ್ದಲನ್ನು ಪೂರೈಸಲು ಕಂಪನಿಗಳು ಸಮ್ಮತಿಸಿವೆ ಎಂದು ಕರ್ನಾಟಕ ವಿದ್ಯುತ್ ನಿಗಮ ತಿಳಿಸಿದೆ. 86.64 ಲಕ್ಷ ಮಂದಿ ASDDO. ಬೆಂಗಳೂರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ರಾಜ್ಯಾದ್ಯಂತ ಈವರೆಗೆ 86.64 ಲಕ್ಷ ಮಂದಿಯನ್ನು ಪತ್ತೆಯಾಗದ, ಸ್ಥಳಾಂತರ, ಮೃತ, ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಎಂದು ವರ್ಗೀಕರಿಸಲಾಗಿದೆ. ಈ ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಕರ್ನಾಟಕ ಬ್ಯಾಂಕ್ಗೆ 418 ಕೋಟಿ ನಿವ್ವಳ ಲಾಭ. ಮಂಗಳೂರು ಪ್ರಸಕ್ತ ಆರ್ಥಿಕ ಮೊದಲ ತ್ರೈಮಾಸಿಕದಲ್ಲಿ ಕರ್ನಾಟಕ ಬ್ಯಾಂಕ್ ಒಟ್ಟು 1,01,97,62,62 ವಹಿವಾಟು ನಡೆಸಿ 418.95 ಕೋಟಿ ನಿವ್ವಳ ಲಾಭ ದಾಖಲಿಸಿದೆ. ಕರ್ನಾಟಕದ ಬ್ಯಾಂಕ್ ತ್ರೈಮಾಸಿಕವೊಂದರಲ್ಲಿ ದಾಖಲಿಸಿದ ಗರಿಷ್ಠ ವಹಿವಾಟು ಮತ್ತು ನಿವ್ವಳ ಲಾಭ ಇದಾಗಿದೆ. E20 ಪೆಟ್ರೋಲ್ನಿಂದಾಗಿ BS3 ವಾಹನದಲ್ಲಿ ಸಮಸ್ಯೆ. ನವದೆಹಲಿ 2005 ಏಪ್ರಿಲ್ 1 2016 ನಡುವೆ ತಯಾರಿಸಿದ BS3 ಮಾದರಿಯ ವಾಹನದಲ್ಲಿ E20 ಪೆಟ್ರೋಲ್ ಬಳಸಿದಾಗ ಇವುಗಳಲ್ಲಿನ ಕೆಲವು ರಬ್ಬರ್ ಬಿಡಿಭಾಗಗಳು ಹಾಗೂ ಗ್ಯಾಸ್ಕೆಟ್ಗಳನ್ನು ಬದಲಾಯಿಸುವ ಪರಿಸ್ಥಿತಿ ಎದುರಾಗಬಹುದು ಎಂದು ಕೇಂದ್ರ ಸರ್ಕಾರವು ಸಂಸತ್ತಿಗೆ ಬುಧವಾರ ತಿಳಿಸಿದೆ. ವಂದೇ ಮಾತರಂ ಮಸೂದೆ ಅಂಗೀಕರಿಸಿದ ರಾಜ್ಯಸಭೆ. ನವದೆಹಲಿ ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡುವುದು ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸಿ ಶಿಕ್ಷೆಗೆ ಗುರಿಪಡಿಸಲು ಅನುವು ಮಾಡಿಕೊಡುವ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಬುಧವಾರ ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಗುಲ್ವೀರ್ ಸಿಂಗ್ ಕೊರಳಿಗೆ ಸಿಲ್ವರ್. ಗ್ಲಾಸ್ಕೋ ಭಾರತದ ಗುಲ್ವೀರ್ ಸಿಂಗ್ ರವರು ಕಾಮನ್ವೆಲ್ತ್ ಕ್ರೀಡಾಕೂಟದ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಜಯಿಸಿದರು. ಮಳೆಯಿಂದಾಗಿ ತೀವ್ರವಾಗಿದ್ದ ಟ್ರ್ಯಾಕ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಗುಲ್ವೀರ್ 27:49.78 ಗುರಿ ಮುಟ್ಟಿದರು. ಮಂಗಳವಾರ ನಡೆದ ಸ್ಪರ್ಧೆಯಲ್ಲಿ ಆಸ್ಟ್ರೇಲಿಯಾದ ಕಿ ರಾಬಿನ್ಸ್ ರವರು ಅತ್ಯಲ್ಪ ಅಂತರದಲ್ಲಿ ಚಿನ್ನ ಪದಕಕ್ಕೆ ಕೊರಳೊಡ್ಡಿದರು. ರಜತ ಗೆದ್ದ ಹರ್ಜಿತ್ ಕರ್ ಕೌರ್. ಗ್ಲಾಸ್ಕೋ ಭಾರತದ ವೇಗ್ಯೂಟರ್ ಕೌರ್ ರವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಜಯಿಸಿ ಐತಿಹಾಸಿಕ ಸಾಧನೆ ಮಾಡಿದರು. ಮಂಗಳವಾರ ನಡೆದ 69 ಕೆಜಿ ಮಹಿಳೆಯರ ವಿಭಾಗದಲ್ಲಿ 5.3 ಅಡಿ ಎತ್ತರದ ಹರ್ಜಿಂದರ್ ಒಟ್ಟು 227 ಕೆಜಿ ತೂಕ ಎತ್ತಿದರು. ಪಂಜಾಬ್ನ ನಬಾ ಗ್ರಾಮದ ಹರ್ಜಿಂದರ್ ರವರು 2022 ಕಾಮನ್ವೆಲ್ತ್ ಕೂಟದಲ್ಲಿ 71 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಕಂಚು ಗಳಿಸಿದರು. ಬಾಕ್ಸಿಂಗ್ನಲ್ಲಿ 9 ಪದಕ ಖಚಿತ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಾಕ್ಸಿಂಗ್ ವಿಭಾಗದಲ್ಲಿ ಭಾರತಕ್ಕೆ 9 ಪದಕಗಳು ಲಭಿಸುವುದು ಖಚಿತವಾಗಿದೆ. ಸಾಕ್ಷಿ ಚೌಧರಿ, ಅರುಂಧತಿ ಚೌಧರಿ, ಸಚಿನ್ ಸಿವಾಚ್, ಅಂಕುಶ್ ಫಂಗಲ್, ನರೇಂದರ್ ಬರ್ವಾಲ್, ಲವಿನಾ ರವರು, ಪ್ರಿಯಾ ಗಂಗಾಸ್, ಪ್ರೀತಿ ಪಾವರ್ ಮತ್ತು ಜಾದುಮಣಿ ಸಿಂಗ್ ರವರು ಸೆಮಿಫೈನಲ್ನಲ್ಲಿ ಪ್ರವೇಶಿಸಿದ್ದಾರೆ.
ಪ್ರಣಯ್ ಉನ್ನತಿ ಶುಭಾರಂಭ. ತೈಪೇ ಸಿಟಿ ಭಾರತದ ಅನುಭವಿ ಆಟಗಾರ ಎಚ್ಎಸ್ ಪ್ರಣಯ್ ಹಾಗೂ ಉದ್ಯೋನ್ಮುಖ ಆಟಗಾರ್ತಿ ಉನ್ನತಿ ಹುಡಾರ್ ಅವರು ತೈಪೇ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಬುಧವಾರ ಶುಭಾರಂಭ ಮಾಡಿದರು.

ಏಳನೇ ಶ್ರೇಯಾಂಕದ ಆಟಗಾರ ಪ್ರಣಯ್ ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ 21-11 21-14 ನೇರ ಗೇಮ್ಗಳಲ್ಲಿ ಜಪಾನ್ನ ಕೋಗಾ ವಿರುದ್ಧ ಜಯ ಸಾಧಿಸಿದರು. ಕೇರಳದ 34 ವಯಸ್ಸಿನ ಆಟಗಾರ ಎರಡನೇ ಸುತ್ತಿನಲ್ಲಿ ಹಾಂಗ್ಕಾಂಗ್ ಜೀಸಸ್ ಗುಣವನ್ ರವರನ್ನು ಎದುರಿಸಲಿದ್ದಾರೆ. ಮೊದಲ ಸುತ್ತಿನಲ್ಲಿ 21-18 21-4 ಕನ್ನಡಿಗ ಮಿಥುನ್ ಮಂಜುನಾಥ್ ರವರನ್ನು ಸೋಲಿಸಿದ್ದಾರೆ. 200 ಓಟ ಅನಿಮೇಶ್ ಸನಿಗೆ. ಗ್ಲಾಸ್ಗೋ ಭಾರತದ ಭರವಸೆ ಓಟಗಾರ ಅನಿಮೇಶ್ ಕಜೂರ್ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 200 ಸ್ಪರ್ಧೆಯಲ್ಲಿ ಬುಧವಾರ ಸೆಮಿಫೈನಲ್ಗೆ ಮುನ್ನಡೆದರು. ರಾಷ್ಟ್ರೀಯ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಆಗಸ್ಟ್ 1 ಮೈಸೂರು ಭಾರತದ ಜಿಮ್ನಾಸ್ಟಿಕ್ ಫೆಡರೇಷನ್ ಹಾಗೂ ರಾಜ್ಯ ಜಿಮ್ನಾಸ್ಟಿಕ್ ಸಂಸ್ಥೆ ಸಹಯೋಗದಲ್ಲಿ ಆಗಸ್ಟ್ 1-3 ರಾಷ್ಟ್ರೀಯ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ 2026 ಆಯೋಜಿಸಲಾಗಿದೆ. ಇಲ್ಲಿನ ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಈ 3 ಕೂಟದಲ್ಲಿ ದೇಶದ ವಿವಿಧ ರಾಜ್ಯಗಳ 350 ಹೆಚ್ಚು ಜಿಮ್ನಾಸ್ಟಿಕ್ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಭಾರತ ತಂಡಗಳು ಫೈನಲ್ಗೆ. ನವದೆಹಲಿ ಭಾರತ ಪುರುಷರ ಮತ್ತು ಮಹಿಳೆಯರ ತಂಡಗಳು ಇಲ್ಲಿ ನಡೆಯುತ್ತಿರುವ 22 ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಬುಧವಾರ ಪ್ರಶಸ್ತಿ ಸುತ್ತು ಪ್ರವೇಶಿಸಿದರು. RCB ಬ್ರ್ಯಾಂಡ್ ಮೌಲ್ಯ ದಾಖಲೆ. ಬೆಂಗಳೂರು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ರ್ಯಾಂಡ್ ಮೌಲ್ಯ ಅಂದಾಜು 2869 ಕೋಟಿಗೆ, ಅಂದರೆ $312 million ಏರಿದೆ. ಈ ಸಾಧನೆ ಮಾಡಿದ ಮೊದಲ ತಂಡವೆಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. IPL ಉದ್ಯಮ ವ್ಯವಹಾರವು ವರ್ಷದಿಂದ ವರ್ಷಕ್ಕೆ ಶೇಕಡ 11.4 ಪ್ರಗತಿ ಕಾಣುತ್ತಾ 1.97 ಲಕ್ಷ ಕೋಟಿಗೆ, ಅಂದರೆ $20.6 billion ಏರಿಕೆಯಾಗಿದೆ. 2023 ಈಚೆಗೆ IPL ಬ್ರ್ಯಾಂಡ್ $1.1 billion ಅಮೆರಿಕನ್ ಡಾಲರ್ ಹೆಚ್ಚಿದೆ. ಪೂರ್ವ ವಲಯ ತಂಡಕ್ಕೆ ವೈಭವ್ ಉಪನಾಯಕ. ಕೋಲ್ಕತ್ತಾ ವೈಭವ್ ಸೂರ್ಯವಂಶಿರವರನ್ನ ಕುಲ್ದೀಪ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯಾದಲ್ಲಿ ಆಡಲಿರುವ ಪೂರ್ವ ವಲಯದ ತಂಡದ ಉಪನಾಯಕರನ್ನಾಗಿ ನೇಮಿಸಲಾಗಿದೆ. ವಿಕೆಟ್ ಕೀಪರ್ ಬ್ಯಾಟರ್ ಇಶಾನ್ ಕಿಶನ್ ನಾಯಕತ್ವ ವಹಿಸಲಿದ್ದಾರೆ. ರ್ಯಾಂಕಿಂಗ್ ಅಗ್ರಸ್ಥಾನಕ್ಕೆ ಮರಳಿದ ಗಿಲ್. ದುಬೈ ಭಾರತ ತಂಡದ ನಾಯಕ ಶುಭನ್ಮನ್ ಗಿಲ್ ರವರು ICC ಏಕದಿನ ಬ್ಯಾಟರ್ಗಳ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೆ ಮರಳಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧ ಸರಣಿಯಿಂದ ಹೊರಬಿಡುತ್ತಿದ್ದ ನ್ಯೂಜಿಲೆಂಡ್ನ ಡ್ಯಾಲರಿ ಮಿಚೆಲ್ 2 ಸ್ಥಾನಕ್ಕೆ ಜಾರಿದ್ದಾರೆ. ಇವತ್ತಿನ ಶುಭಾಷಿತ. ದೊಡ್ಡ ಮನುಷ್ಯ ತನ್ನನ್ನು ತಾನೇ ನಿಂದಿಸಿಕೊಂಡರೆ ಸಾಮಾನ್ಯ ಮನುಷ್ಯ ಪರರನ್ನು ನಿಂದಿಸುತ್ತಾನೆ. ಕನ್ಫ್ಯೂಷಿಯಸ್ ರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಐವತ್ತೈದು ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 10 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 37 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 14 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆ

0: ಹರಡುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಂಧವ್ಯಕ್ತಿಯ ಯಶೋಗಾಥೆ ಕುರಿತು ಸರಗೂರು ತಾಲೂಕಿನ ಹೊಸಬಿದರಹಳ್ಳಿಯ ಶ್ರೀಯುತ ಸುರೇಶ್ರವರು ಹಾಗೂ ಶ್ರೀಯುತ ಬಸವನಾಯಕರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ವಿಶೇಷಚೇತನರ ಕೌಟುಂಬಿಕ ಜೀವನದ ಅನುಭವ,
4: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
3: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
4: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
3: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
4: ದಿವ್ಯಾಂಗ ದೀಪ್ತಿ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂಧ ವ್ಯಕ್ತಿಯ ಒಂದು ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಹೊಸಬಿದ್ರಳ್ಳಿ ಗ್ರಾಮದ ಶ್ರೀತಾ ಸುರೇಶ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಯಶೋಗಾಥೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
6: ನಮಸ್ತೆ ಮೇಡಮ್.
5: ನಮಸ್ತೆ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರುಪರಿಚಯವನ್ನ ಮಾಡ್ಕೊಡಿ ಸರ್.
6: ಮೇಡಮ್, ನನ್ನ ಹೆಸರು ಸುರೇಶ್ ಅಂತ. ಬಂದಿರೋದು ನನಗೆ ಹೇಳ್ಕೊಂಡು ಕಾಣಲು ಬ್ಲೆಂಡ್ ಇರೋ ನಾನು 100% ಬ್ಲೆಂಡ್ ಇದೆ. ನಂದು ಹುಟ್ಟು ತೊಟ್ಟಿಂದ ಹಿಂಗೆ ಕಣ್ಕಾಣಲ್ಲ.
5: ಎಷ್ಟು ವರ್ಷ ಆಗಿದೆ ಸರ್ ನಿಮ್ಗೆ?
6: ಮೂವತ್ತೊಂದು ವರ್ಷಗಳು.
5: ಅಂದ್ರೆ ನಿಮ್ಗೆ ಒಂದು ದೃಷ್ಟಿದೋಷ ಸಮಸ್ಯೆ ಹುಟ್ಟದಾಗಿನಿಂದ ಬಂದಿದೆ.
6: ಮನೇಲಿ
5: ಯಾರ್ಯಾರಿದ್ದೀರಿ ಸರ್ ನೀವು?
6: ನಾನು ಅಪ್ಪ, ನಮ್ಮ ಅಮ್ಮ, ನಮ್ಮಣ್ಣ ಹೊರಗಡೆ ಕೆಲಸ ಇದ್ದಾರೆ, ಹೊರಗಡೆ ಇದಾರೆ ಅವರು. ಸದ್ಯಕ್ಕೆ ಮೂರ್ಸಿಟ್ಟಿದ್ರೆ ಮೇಡಮ್. ಈಗ
5: ಅಂದ್ರೆ ಮನೇಲಿ ನೀವು, ನಿಮ್ಮಣ್ಣ, ಅಪ್ಪ ಮತ್ತೆ ಅಮ್ಮ ಇದ್ದೀರಾ. ಈ ಸಮಸ್ಯೆ ಬೇರೆ ಯಾರಿಗಾದ್ರು ಇದೆಯಾ ಸರ್ ನಿಮ್ಮ ಒಂದು ಕುಟುಂಬದಲ್ಲಿ?
6: ಯಾರು ಇಲ್ಲ ಮೇಡಮ್, ನಮ್ಮ ಮನೆಯಲ್ಲಿ ಒಬ್ಬನೇ.
5: ಅಂದ್ರೆ ಈ ಸಮಸ್ಯೆ ನಿಮ್ಮ ಒಬ್ಬರಿಗೆ ಬಿಟ್ಟು ಯಾವುದೇ ತರದ ಒಂದು ಸದಸ್ಯರಿಗೂ ಈ ಒಂದು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರಿ?
6: ಇಲ್ಲ ಮೇಡಮ್, ಯಾರು ಇಲ್ಲ.
5: ಸರ್, ಈ ಸಮಸ್ಯೆ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಪಡ್ರ ನೀವು?
6: ಮೇಡಮ್, ಯಾವ್ದು ಕಾರಣ ಅಂದ್ರೆ ಕಣ್ಣು ಓಪನ್ ಆಯ್ತು ಮೇಡಮ್. ದೇವಸ್ಥಾನಕ್ಕೆ ಹೋಗಿ ಮಾಮೂಲಿ ದೇವ್ರದ್ದು ಅಂತ ಮಾಡಿ ಕಣ್ಣು ಓಪನ್ ಆಗಿರೋದು. ಯಾವ್ದೇ ಯಂತ್ರಕ್ಕೆ ಹೋದ್ರೆ ಡಾಕ್ಟರ್ಗಳು ನರ ಹಿಂಜಾಗ್ಬಿಟ್ಟಾವ ಅಂತ ಹೇಳಿದ್ರು ಮೇಡಮ್. ವೀಕ್ ಆಗ್ಬಿಟ್ಟಾವ ಆಗಲ್ಲ ಅಂತ ಹೇಳಿದ್ರು. ಹಂಗಾಗಿ ಹಂಗಿನ ಮುಂದ ಬೆಳಿತ ಬೆಳಿತ ಇನ್ನು ಮುಚ್ಚ ಆಯ್ತಾವ ಅಂತ ಹೇಳಿದ್ರಂತ ಹಾಸ್ಪಿಟಲ್ ಅಲ್ಲಿ. ಅದ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಮೇಡಮ್. ನಂಗೆ
5: ಒಂದು ಅಂಧ ಸಮಸ್ಯೆ ಅನ್ನೋದು ಹುಟ್ಟದಾಗ್ನಿಂದ ಬಂದಿದೆ. ಅದಕ್ಕೆ ಸಾಕಷ್ಟು ರೀತಿಯ ಚಿಕಿತ್ಸೆಗಳನ್ನ ಕೊಡಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಫಲಕಾರಿ ಆಗೋದಿಲ್ಲ ಅಂತ ಅವರು ಕೂಡ ಆಶ್ವಾಸನೆಯನ್ನ ನೀಡಿದ್ದಕ್ಕೆ ನೀವು ಸುಮ್ಮನಾದ್ರಿ.
6: ಹೌದು.
5: ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು?
6: ಮೇಡಮ್, ಏನಿಲ್ಲ ಮೇಡಮ್. ವಿವೇಕಾನಂದ ಹಾಸ್ಪಿಟಲ್ ಇಂದ ಏನಾರ ಅಂಗಡಿ ಲೋನ್ ಅರ್ಜಿ ಹಾಕಿ ಮೇಡಮ್. ಅವ್ರು ಏನಾರ ಅಂಗಡಿ ಕೊಟ್ಟರೆ ಫಿಟ್ನೆಸ್ ಅಪ್ ಮಾಡೋಣ ಅಂತ ಅವ್ರು ಹೇಳಿದಾರೆ, ಕೊಡ್ತೀನಿ ಅಂದ್ಬಿಟ್ಟು ತಿಳ್ಕೊ ಟೀಮ್ ಇಂದ ಅದು ಕೊಡ್ತಾರೆ ಅಂತ ಹೇಳಿ ಅಷ್ಟೇ ಫ್ರೆಂಡ್ ಮಕ್ಕಳಿದೆ.
5: ಅಂದ್ರೆ ಸಂಸ್ಥೆಯ ನೆರವು ಸಿಗಬಹುದು ಅಂತ ನೀವು ಕಾಯ್ತಾ ಇದ್ರ?
6: ಹೌದು ಮೇಡಮ್.
5: ಮನೇಲಿ ಈಗ ಅಪ್ಪ ಅಮ್ಮ ಅಣ್ಣ ಇದಾರೆ ಅಂತ ಹೇಳಿದ್ರಿ, ಹೇಗ್ ನೋಡ್ಕೋತಾರೆ ನಿಮ್ಮ ಒಂದು ಜೀವನ?
6: ಚೆನ್ನಾಗಿ
5: ನೋಡ್ಕೋತಾರ?
6: ಹೌದು ಮೇಡಮ್.
5: ಈ ಕುರಿತಾಗಿ ಚಿಕಿತ್ಸೆ ಏನಾದ್ರು ಕೊಡ್ಸಿದ್ರ ನೀವು ಹಿಂದೆ?
6: ಮೇಡಮ್, ಕೊಡ್ಸಿದ್ರೆ ಬೆಂಗಳೂರು ಕಣ್ಣೀರಣ್ಣ ಹಾಸ್ಪಿಟಲ್, ಶಂಕರ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಮೇಡಮ್. ಅಲ್ಲೇನು ಆಗಲ್ಲ ಅಂತ ವಾಪಸ್ ಕಳಿಸಿದ್ರು. ವಾಪಸ್
5: ಅಂದ್ರೆ ನೀವು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೂ ಕೂಡ ಧಾವಿಸಿದ್ರ?
6: ಬೆಂಗಳೂರು ಮೈಸೂರು ಎಲ್ಲ ಹೋಗಿ ಮೇಡಮ್, ಎಲ್ಲೂ ಆಗಲ್ಲ ಅಂತ ಅಂದ್ರೆ ಮನೇಲಿದ್ದೇನೆ.
5: ಈ ಕುರಿತಾಗಿ ಈಗ ಶಿಕ್ಷಣ ವ್ಯವಸ್ಥೆ ಏನಾದ್ರೂ ನೀವು ಚಿಕ್ಕದ್ರಿಂದ ಪಡೆದಿದ್ರ ಏನು?
6: ಪಡೆದಿ ಮೇಡಮ್. ಮಾಮೂಲಿ ವಿವೇಕಾನಂದ ಹಾಸ್ಪಿಟಲ್ ಇಂದ ಟೀಚರ್ ಬರ್ತಿವ್ರು ಒಬ್ರು, ನಾಗೇಶ್ ಅಂದ್ಬಿಟ್ಟು. ಪ್ರೌಢಶಾಲೆ ಸಾಗರಿಗೆ ಬರ್ತಿವ್ರು. ನಾನು 9 ಗಂಟೆ ಓದಿ ಮೇಡಮ್. 9th ಅದ್ನ ಬಿಟ್ಬಿಟ್ಟೆ. ಇಲ್ಲಿಂದ ಯಾರೋ ಹುಡುಗರು ಬರಲಿಲ್ಲ, ಜೊತೆ ಬರ್ತಿದ್ರು. ಹಂಗ ಬಿಟ್ಬಿಟ್ಟೆ.
5: ಅಂದ್ರೆ ನೀವು ಪ್ರೌಢ

0: ಶಿಕ್ಷಣವನ್ನು ಕೂಡ ಪಡ್ಕೊಂಡಿದ್ರಿ. ಈ ಕುರಿತಾಗಿ ಯಾವ್ದಾದ್ರು ತರಬೇತಿ ತಗೊಂಡಿದ್ದೀರಾ?
1: ಸಿಲಕ್ನಾಗ ಫುಲ್ಲಲ್ಲು ಅಲ್ಲಿ ಒಂದು ವಾರ ತಗೊಂಡೆ ಅಷ್ಟೇ. ಅದು ಬ್ರೈನ್ ಲಿಪಿಡಿಕ್ಸ್ ಟ್ರೈನಿಂಗ್. ಎಲ್ಲೂ ಹೋಗಿಲ್ಲ.
0: ಈಗ ನೀವು ಬ್ರೈನ್ ಲಿಪಿನೇ ಬಳಸ್ತಾ ಇದ್ರಿ?
1: ಹೌದು ಮ್ಯಾಮ್, ಬಳಸ್ತೀನಿ.
0: ಅಂದ್ರೆ ಆರಂಭದಲ್ಲಿ ನಿಮ್ಗೆ ಬ್ರೈನ್ ಲಿಪಿ ಕಷ್ಟ ಆಗ್ತಿತ್ತ? ಕಲಿಯಕ್ಕೆ ಹೇಗೆ ಪ್ರಯತ್ನ ಪಟ್ರಿ?
1: ಮೇಡಮ್, ಒಂದ್ ಸ್ವಲ್ಪ ಕಷ್ಟ ಆಯ್ತು. ಇದು ನಾಗೇಶ್ ಅಂತ ಬರ್ತಿರ್ಲಾರು ಅಂತ ಹೇಳ್ಕೊಡ್ತಿದ್ರು. ಹಂಗಾಗಿ ಕಲ್ತ್ಕೊಂಡೆ ಮೇಡಮ್, ಏನೇ ಪ್ರಾಬ್ಲಮ್ ಇಲ್ಲ.
0: ಸರ್, ಈಗ ನೀವು 100% ನಮ್ಗೆ ಒಂದು ಅಂದ ಸಮಸ್ಯೆ ಇದೆ ಅಂತ ಹೇಳಿದ್ರಿ.
1: ಹೌದು ಮೇಡಮ್.
0: ನಿಮ್ಮ ಕೆಲಸಗಳನ್ನ ಹೇಗ್ ಮಾಡ್ಕೋತೀರಿ ನೀವು?
1: ಮೇಡಮ್, ನಮ್ಮ ಊರೊಳಗೆ ಅಂತಂದ್ರೆ ಎಲ್ಲರೂ ಓಡಾಡ್ತೀನಿ, ಪುಟ್ಟ ಕೆಲಸ ಮಾಡ್ಕೊತೀನಿ. ಬೇರೆ ರೀತಿ ಕೆಲಸ ಆಗಲ್ಲ ಮೇಡಮ್, ಮಾಡ್ಕೋತೀನಿ ಮೇಡಮ್. ಅದೆಲ್ಲ ಅಭ್ಯಾಸ ಆಯ್ತಾ ಚಿಕ್ಕರಿಂದ.
0: ಅಂದ್ರೆ ಅಭ್ಯಾಸದ ಮೇರೆಗೆ ಚಿಕ್ಕ ಕೆಲಸಗಳನ್ನ ಕೂಡ ನೀವು ಮಾಡ್ಕೋತಾ ಇದ್ದೀರಿ.
1: ಹೌದು ಮೇಡಮ್.
0: ಮನೇಲಿ ಹೇಗ್ ನೋಡ್ಕೋತಾರೆ ಸರ್ ನಿಮಗೆ? ಒಂದು ಕಣ್ಣಾಗಿ ಹೇಗ್ ನೋಡ್ಕೋತಾರೆ ಅಪ್ಪ ಅಮ್ಮ ಅಣ್ಣ?
1: ಇಲ್ಲ ಮೇಡಮ್, ಚೆನ್ನಾಗಿ ನೋಡ್ಕೋತಾರೆ, ಅದ್ರೇನು ಪ್ರಾಬ್ಲಮ್ ಇಲ್ಲ. ಯಾಕಡೆ ಹೋದ್ರು ಹೋಗ್ತಾರೆ, ಚೆನ್ನಾಗ್ ನೋಡ್ರಿ. ಗುಟಿರಲ್ಲ ಮೇಡಮ್ ಇರ್ತಾರೆ.
0: ಅಂದ್ರೆ ನಿಮ್ಮನ್ನ ಒಂದು ಕಣ್ಣಲ್ಲಿ ಕಣ್ಣಾಗಿ ನೋಡ್ಕೋತಾ ಇದಾರೆ ಅವರು.
1: ಹೌದು ಮೇಡಮ್.
0: ಈ ನಿಟ್ಟಲ್ಲಿ ಸಂಸ್ಥೆ ಹೇಗೆ ಪರಿಚಯ ಆಯ್ತು ನಿಮ್ಗೆ?
1: ಸಂಸ್ಥೆ ಅಂದ್ರೆ ಅದೇ ನಾಗೇಶ್ ಸರ್ ಬರ್ತಿದ್ರಲ್ಲ ಪಟ ಮಾಡಕ್ ಆಗಿಂದ ರಮೇಶ್ ಸರ್ ಪರಿಚಯ. ಆಗಿಂದ ಪರಿಚಯ ಒಂದ 2008 ಪರಿಚಯ. ಅದೇ ಸ್ಟಾರ್ಟಿಂಗ್ ಇಂದ
0: ಚಿಕ್ಕ ವಯಸ್ಸಿನಿಂದಲೇ ಕೂಡ ಸಂಸ್ಥೆ ಪರಿಚಯ ಆಗಿದೆ ಅಂತ ಹೇಳ್ತಾ ಇದ್ರ?
1: ಹೌದು ಮೇಡಮ್.
0: ಸಂಸ್ಥೆ ಪರಿಚಯ ಆಗಿನಿಂದ ಯಾವೆಲ್ಲ ರೀತಿಯ ಒಂದು ನೆರವು ನೀಡ್ತಾ ಬರ್ತಾ ಇದೆ ಇಲ್ಲಿ ತನಕ ನಿಮ್ಗೆ?
1: ಮೇಡಮ್, ಸಂಸ್ಥೆ ಏನೋ ಕೊರತೆ ಮಾಡಿಲ್ಲ ಮೇಡಮ್. ಬಸ್ ಪಾಸ್ ಕೊಡಿಸ್ತು, ಕ್ರೈಮ್ ಪಾಸ್ ಕೊಡಿಸಿತ್ತು. ಈಗ ಅಂಗಡಿಲಿ ಒಂದು ಅರ್ಜಿ ಹಾಕೊಂಡು ತಾನೇ ಅರ್ಜಿ ಹಾಕ್ತೀವಿ ಮೇಡಮ್. ಬರ್ತಾರೆ ಅಂತ ಹೇಳಿದ್ರು ಬರ್ತಾರೆ. ನಾವು ಹಂಗೇಳಿದೆ ಮೇಡಮ್, ಮಾಡ್ತಾರೆ. ಟ್ರೈನಿಂಗ್ ಗೀನಿಂಗ್ ಕರೀತಾರೆ ಮೇಡಮ್, ಅಲ್ಲಿಗೂ ಹೋಗ್ತೀನಿ. ಅಲ್ಲಿಂದ ಏನಾಯ್ತು?
0: ಸಾಧನ ಸಲಕರಣೆಗಳೇನಾದ್ರು ನೀಡಿದಾರ?
1: ಹಾ, ಕೇನ್ ಕೊಟ್ಟಾರ ಮೇಡಮ್. ಕೇನೋ, ಬ್ಯಾಗೋ, ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ರೀತಿ ಕೊಟ್ಟಾರ ಮೇಡಮ್.
0: ಈ ನಿಟ್ಟಿನಲ್ಲಿ ಸಂಸ್ಥೆ ಸಾಕಷ್ಟು ರೀತಿಯ ಒಂದು ಸಹಾಯವನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನ್ ಏನ್ ಹೇಳ್ತೀರಾ ನೀವು?
1: ಮೇಡಮ್, ಸಂಸ್ಥೆ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಮೇಡಮ್, ನಂಗೆ ಅದೇ ಸಂತೋಷ.
0: ಯಾಕೆ
1: ಅಂತ ಸಾರ್ವಜನಿಕ ಎಲ್ಲರಿಗೂ ಈ ರೀತಿ ನಡ್ಸ್ಕೊಂಡು
0: ಅಂದ್ರೆ ಸಾಕಷ್ಟು ಅಂಧ ವ್ಯಕ್ತಿಗಳಿಗೆ ಸಂಸ್ಥೆ ಬೆನ್ನೆಲುಬಾಗಿ ನಿಂತಿರೋದು ಖುಷಿಯ ವಿಚಾರ. ಈ ನಿಟ್ಟಿನಲ್ಲಿ ಅಂದ್ರೆ ನಿಮ್ಮಂತವ್ರಿಗೆ ಇನ್ನಷ್ಟು ಕೂಡ ನೆರವಾಗ್ಲಿ ಅಂತ ಆಶಿಸ್ತಾ ಇದ್ರ?
1: ಹೌದು ಮೇಡಮ್.
0: ಸರ್, ಈಗ ಒಂದು ಅಂಧವಿಶ್ವಾಸ ಅಂತಂದ್ರೆ ಎಲ್ಲರೂ ಒಂದು ಸಾಮಾಜಿಕ ಅವಹೇಳನ ತುಂಬಾ ಜಾಸ್ತಿ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಆ ತರದ ಸಮಸ್ಯೆಗಳನ್ನ ನೀವ್ ಎದುರಿಸ್ಕೊಂಡು ಬಂದಿದ್ದೀರಾ?
1: ಹೌದು ಮೇಡಮ್. ಸಿಟಿಲಿ ಓಡಬೇಕಾದ್ರೆ ಹಿಂಗೆ ಕಣ್ಕಣ ಏನ್ ಕೊಂಡಿದೆ ಅನ್ಕೊಂಡು ಚಿಂತೆ ಮಾಡ್ತಿದ್ರು. ಆ ರೀತಿ ಎದುರಿಸ್ಕೊಂಡ್ ಹಂಗನ್ನ ಓಡ್ತೀನಿ ಅನ್ಕೊಂಡು ಓಡ್ತೀನಿ ಮೇಡಮ್.
0: ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಮನೆಯಲ್ಲಿ
1: ಇದೆ ಮ್ಯಾಮ್? ನಮ್ ಊರ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ, ಓಡ್ತೀನಿ.
0: ಸಪೋರ್ಟ್ ಮಾಡ್ತಾರಾ?
1: ಸಪೋರ್ಟ್ ಮಾಡ್ತಾರೆ ಮೇಡಮ್.
0: ಈಗ ಸಾಕಷ್ಟು ಅಂದರು ಈ ಒಂದು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಮುಂದುವರೆದೇ ಕುಂತಲ್ಲೇ ಕುಂತ್ಕೊಬಿಟ್ಟಿರ್ತಾರೆ. ಅವ್ರಿಗೆ 4 ಗೋಡೆನೆ ಪ್ರಪಂಚ ಆಗಿರುತ್ತೆ. ಇಂತ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು?
1: ಮೇಡಮ್, ಅವರು ಒಂದ್ ಕೇನ್ ವ್ಯವಸ್ಥೆ ಈಚೆಗೆ ಬಂದ್ಬಿಟ್ಟು ವಿವೇಕಾನಂದ ಹಾಸ್ಪಿಟಲ್ ಇಂದ ಬಂದು ಕರ್ಕೊಂಡು ಹೋಗ್ತಾರೆ. ಉತ್ತಮ
0: ಅಂದ್ರೆ ಅಂತ ವ್ಯಕ್ತಿಗಳು ವಿವೇಕಾನಂದ ಹಾಸ್ಪಿಟಲ್ ಗೆ ಭೇಟಿ ನೀಡಿ ಒಂದು ಮನೋಸ್ಥೈರ್ಯವನ್ನ ತೆಗೆದುಕೊಂಡ್ರೆ
1: ಸಿಬ್ಬಂದಿಗಳೇ ಹೋಗಿ ಅಂತ ಕರ್ಕೊಂಡು ಅಂತ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀನಿ ಮೇಡಮ್. ಈಗ ಅವ್ರಿಗೆ ಗೊತ್ತಿರಲ್ಲ ಹಾಸ್ಪಿಟಲ್ ಇಂಥ ಜಾಗ ಐತೆ ಅನ್ಕೊಂಡು, ಪೊಲೀಸೇನು ಇರಲ್ಲ. ಹಂಗಾರೆ ನಮ್ ಪೊಲೀಸ್ ಇರ್ತಲ್ಲ, ನಾವ್ ಹೇಳ್ಬಿಟ್ಟು ಕರ್ಕೊಂಡು ಚಿಂತೆ ಮಾಡಿದ್ರೆ ಆಶ್ರಯ ನೀಡಿದಂಗ ಆಯ್ತು ಮೇಡಮ್.
0: ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನೆರವು ನೀಡಿದ್ರೆ ಖುಷಿ ಆಗುತ್ತೆ ನಿಮ್ಗೆ.
1: ಹೌದು ಹೌದು ಮೇಡಮ್.
0: ಈ ನಿಟ್ಟಿನಲ್ಲಿ ಸರ್ ಸಂಸ್ಥೆ ಕಡೆಯಿಂದ ತರಬೇತಿ ತಗೊಂಡಿದ್ದೀರಾ?
1: ಹಾ, ತಗೊಂಡೆ ಮೇಡಮ್.
0: ಯಾವ ತರ?
1: ಮೊಬೈಲ್ ಟ್ರೈನಿಂಗ್ ತಗೊಂಡಿದ್ದೀನಿ. ಬ್ರೆಡ್ ಪ್ಯಾಕಿಂಗ್ ಮಾಡಿದ ಹೆಂಗೆ ಅಂತ ಹೇಳ್ಕೊಟ್ಟವ್ರ ಅದ್ನಿ ಮೈಸೂರಲ್ಲಿ. ಪುನಃ ಮೇಕಮ್ ಈ ರೇಷನ್ಗಳು ಯಾವ ರೀತಿ ಕಂಡು ಹಿಡಿಯೋದು, ತರಕಾರಿಗಳು, ಟೊಮೆಟೋಗಳು, ಆ ರೀತಿ ಎಲ್ಲ ಹೇಳ್ಕೊಟ್ಟವ್ರೆ. ಆ ರೀತಿ ಎಲ್ಲ ತಗೊಂಡ್ ಮ್ಯಾಮ್.
0: ಈ ಒಂದು ತರಬೇತಿ ಎಲ್ಲ ಯಾವ ಒಂದು ಉದ್ಯೋಗಕ್ಕೆ ನಿಮ್ಗೆ ಉಪಯೋಗ ಆಗ್ತಾ ಇದೆ
1: ಮೇಡಮ್? ನಾವ್ ಕಲಿತೀನಿ ಅಂತಂದ್ರೆ ಈಗ ಬಟ್ಟೆ ಪ್ಯಾಕಿಂಗ್ ಮಾಡೋದು ಒಂದ್ ಸ್ವಲ್ಪ ಬರ್ತದೆ. ಇನ್ನೊಂದ್ಸಲ ಟ್ರೈನಿಂಗ್ ಕೊಟ್ರೆ ಆರಾಮ ಕಲ್ತಿನಿ ಅದನ್ನ. ಅದ್ ನಂಗೆ ಕೆಲ್ಸಕ್ಕೆ ಉತ್ತಮ ಅಂತ ಹೇಳ್ತೀನಿ ಮ್ಯಾಮ್.
0: ಅಂದ್ರೆ ಇನ್ನಿತರ ಯಾವ್ದಾದ್ರು ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ನೀವು?
1: ಮೇಡಮ್, ಉದ್ಯೋಗ ಅಂತಂದ್ರೆ ಸಲ್ಕ ಟೀಮ್ ಇಂದ ಚಿಲ್ಡ್ರನ್ ಕೊಡ್ತೀನಿ ಕೇಳೋರಲ್ಲ, ಅದ್ನೇ ಮಾಡೋ ಅಂತ ಹೇಳ್ಬೋದು.
0: ಅಂದ್ರೆ ನಿಮ್ಮ ಮುಂದಿನ ಒಂದು ಭವಿಷ್ಯಕ್ಕಾಗಿ ಈ ರೀತಿ ತರಬೇತಿಗಳನ್ನ ತೆಗೆದುಕೊಂಡು ಉದ್ಯಮಶೀಲತೆಯ ಒಂದು ತರಬೇತಿಯನ್ನ ತೆಗೆದುಕೊಂಡ್ರೆ ಇನ್ನು ನಿಮ್ಮ ಜೀವನಕ್ಕೆ ಉತ್ತಮ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಭಾವಿಸ್ತಾ ಇದ್ರ?
1: ಹೌದು ಹೌದು ಮೇಡಮ್.
0: ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಾ ಇದೆ ಸರ್?
1: ಮೇಡಮ್, ಸರ್ಕಾರದ ಏನು ಬಂದಿಲ್ಲ ಮೇಡಮ್. ಪಿಂಚಿನ್ ಬಂದಿತ್ತು, ಒಂದ್ 6 ಆಯ್ತು ನಿಂತೋಗಿ, ಯಾರು ಮಾಡಿಸ್ಕೊಂಡವ್ರಿಲ್ಲ. ನಮ್ಮ ಮನೆ ಕಡೆಯಿಂದ ಓಡ್ತಿದೀವಿ, ಇನ್ಕಂಪ್ಲೀ 95,000 ಆದಾಯ ಮಾಡ್ಬಿಟ್ಟಿದ್ದಾರೆ. ಪುನಃ ಅದ್ರ ರಿಪೇರ್ ಮಾಡಕ್ಕೆ ಪುನಃ ಅರ್ಜಿ ಹಾಕೊಂಡ್ ಬಂದೆ ಮೊನ್ನೆ.

0: ಅದು ಪುನಃ ಇನ್ಸರ್ಟಿವ್ ಅಂತ ಬಂದಿದೆ, ಪುನಃ ವಾಪಸ್ ಪುನಃ ಹಾಕ್ಬೇಕು ಮೇಡಮ್. ಅದು
1: ಅಂದ್ರೆ ಸರ್ಕಾರದಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕೂಡ ಸೌಲಭ್ಯ ಬರ್ತಾ ಇಲ್ಲ.
0: ಇಲ್ಲ ಇಲ್ಲ ಮೇಡಮ್.
1: ಈ ನಿಟ್ಟಿನಲ್ಲಿ ಈಗ ಸಂಸ್ಥೆ ಸಾಕಷ್ಟು ರೀತಿಯ ನೆರವುಗಳನ್ನು ನೀಡ್ತಾ ಬರ್ತಾ ಇದೆ. ಸಂಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್?
0: ಸಂಸ್ಥೆ ಬಗ್ಗೆ ಇದೇ ರೀತಿ ಎಲ್ರಿಗೂ ಇಡ್ಲಿ ಅಂತ ಅದನ್ನ ಕೇಳಿ ಮೇಡಮ್. ಸಂತೋಷ ಮೇಡಮ್.
1: ಕೇಳುಗರೆ, ಇವತ್ತು ನಮ್ಮ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಸುರೇಶ್ ಅವರ ಪೋಷಕರಾದ ಶ್ರೀಯುತ ಬಸವನಾಯಕರ್ ಅವರು ತಮ್ಮ ಮಗನ ಸಮಸ್ಯೆ ಕುರಿತು ನಮ್ಮೊಂದಿಗೆ ತಮ್ಮ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳಲು ಬಯಸಿದ್ದಾರೆ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಮಗನ ಒಂದು ಸಮಸ್ಯೆ ಬಗ್ಗೆ ಮಾಹಿತಿಯನ್ನ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡ್ಕೊಡಿ ಸರ್.
2: ನಮ್ಮ ಊರ ಹೆಸರು ಬಿದರಳ್ಳಿ, ತಾಲೂಕು ಸರಗೂರು.
1: ನಿಮ್ಮ ಹೆಸರು?
2: ನಮ್ಮ ಹೆಸರು ಬಸನಾಯಕ.
1: ಸುರೇಶ್ ಅವರ ತಂದೆ ಆಗ್ಬೇಕಾ ನೀವು?
2: ತಂದೆ.
1: ಮೊದಲಿಗೆ ಈ ಒಂದು ಸುರೇಶ್ ಅವ್ರಿಗೆ ಈ ಸಮಸ್ಯೆ ಯಾವಾಗ್ಲಿಂದ ಶುರುವಾಯ್ತು?
2: ಇದು ಹುಟ್ಟದಾಗ್ಲಿ ಹಂಗೆ ಶುರುವಾಯ್ತು ಮೇಡಮ್. ಅವ್ರು ಹುಟ್ಟದಾಗೆ ಕಣ್ಣಿರ್ಲಿಲ್ಲ. ಅವಾಗೆ ದೇವಸ್ಥಾನಕ್ ಕರ್ಕೊಂಡು ಹೋದ್ನು. ಅವಾಗ ದೇವಸ್ಥಾನದಲ್ಲಿ ಸ್ವಲ್ಪ ಕಣ್ಣು ಬರ್ತೆ ಅಂತ ಸ್ವಲ್ಪ ಅಂತಂದ್ರು. ಆ ಒಂದ್ ವರ್ಷ ಎರಡು ವರ್ಷ ಗಂಟೆ ಸ್ವಲ್ಪ ಸ್ವಲ್ಪ ಲೈಟು ಬೆಣಕೆಲ್ಲ ಕಾಣ್ತಿತ್ತು. ಬೆಳೀತಾ ಬೆಳೀತಾ ಅದು ಕಣ್ಣು ತಮಯ ಕಾಣದಾಗ್ಬಿಡ್ತು. ಅವಾಗ ಬೆಂಗಳೂರು ಕರ್ಕೊಂಡು ಹೋಗಿದ್ನು. ನಾವು ನಮ್ಮ ಹೆಂಗಸರು ನಾವು ಇವರು ಮೂರ್ ಜನ ಹೋಗಿದ್ನು. ಅಲ್ಲಿ ಎಲ್ಲ ಮಿಷಿನ್ ಹಾಕಿ ಎಲ್ಲ ನೋಡಿದ್ರು, ಕಣ್ಣೆಲ್ಲ ವೀಕ್ ಆಗ್ಬಿಟ್ಟಿದೆ ನರ, ಅದಕ್ಕೇನು ಕಣ್ಣು ಹಾಕಕ್ ಆಗಲ್ಲ. ನಾನು ಹಂಗೂ ಒಂದೇ ಎಷ್ಟು ಯಾರು ಆಗ್ಲಿ ಒಂದು ಕಣ್ಣು ಹಾಕೊಡಿ ಒಂದು ಕಣ್ಣು ಹಾಕೊಡಿ ಅಂತೆಲ್ಲ ಕೇಳಿದೆ. ಇದಾಗಲ್ಲ, ಕಣ್ಣು ನರ ದಪ್ಪ ಇದ್ರೆ ನಾವು ಹಾಕೊಡಿವು. ಇದು ನರ ದಪ್ಪ ಇಲ್ಲ, ಹುಟ್ಟದಿಂದೇ ಸಣ್ಣದಾಗ್ಬಿಟ್ಟಿದೆ ನರ, ಅದರಿಂದ ನಾವು ಕಣ್ಣು ಹಾಕಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಒಂದ್ ಮೂರ್ ದಿವಸ ಇದ್ದು ಮೇಡಮ್ ಕರ್ಕೊಂಬಂದ್ಬಿಟ್ಟೆ. ಅಲ್ಲಿಂದ ನಾವು ಅಚ್ಚುಕಟ್ಟಾಗ ನೋಡ್ಕೊಂಡಿದೀವಿ ಅವನ್ನ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಪಿಂಚಿನ್ ಮಾಡಿಸಿದಿ ಇದ್ರಿಂದ, ಅದು ಪಿಂಚಿನ್ ಬರ್ತಿತ್ತು ಒಂದು ಸ್ವಲ್ಪ ದಿನ. ಈಗ ಏನ್ ಆದಾಯ ಜಾಸ್ತಿ ಅನ್ಬಿಟ್ಟು ಅದನ್ನ ನಿಲ್ಸ್ಬಿಟ್ರೆ ಒಂದ್ ಆರು ತಿಂಗಳಾಯ್ತು, ಈಗ ಬರ್ತೇನೆ ಮೇಡಮ್.
1: ಅಂದ್ರೆ ಇದು ಹುಟ್ಟದಾಗ್ನಿಂದ ಸಮಸ್ಯೆ ಆಗಿರೋದ್ರಿಂದ ಸಾಕಷ್ಟು ರೀತಿಯ ಚಿಕಿತ್ಸೆಗಾಗಿ ನೀವು ಮುನ್ನುಗ್ಗಿದ್ರೆ ಯಾವ್ದು ಕೂಡ ಫಲಕಾರಿಯಾಗಿಲ್ಲ.
2: ಇಲ್ಲ ಇಲ್ಲ ಮೇಡಮ್.
1: ಈ ಸಮಸ್ಯೆ ಒಂದು ವಂಶ ಪಾರಂಪರ್ಯವಾಗಿ ಬಂದಿರದ ಯಾವ ತರ ಸರ್ ಇದು?
2: ನಮ್ ಮನೆಯಿಂದ ಏನು ಪ್ರಾಬ್ಲಮ್ ಯಾರು ಇಲ್ಲ. ನಮ್ ತಂದೆಯವ್ರ ಕಾಲದಿಂದ ಇಲ್ಲ, ನಮ್ ತಾಯಿ ಕಾಲದಿಂದ ಇಲ್ಲ, ನಮ್ ತಾತನ ಕಾಲದಿಂದ ಇಲ್ಲ. ಇದು ಈಗೇ ವಸ್ತು ಫಸ್ಟ್ ಇವ್ರಿಗೆ ಆಗಿರೋದು.
1: ಈ ಕುರಿತಾಗಿ ಅವರನ್ನ ನೋಡ್ಕೊಳ್ಳೋದು ನಿಮ್ಗೆ ಕಷ್ಟ ಆಗ್ತಿದ್ಯಾ?
2: ಏನು ಕಷ್ಟ ಇಲ್ಲ ಮೇಡಮ್, ನಾವ್ ಇರೋ ಗಂಟೆ ಚೆನ್ನಾಗಿ ನೋಡ್ಕೊಳ್ತೀವಿ. ಆಮೇಲೆ ಅವ್ರ ಅಣ್ಣ ನಮ್ಗಿಂತ ಹೆಚ್ಚಾಗಿ ಅವ್ರ ಅಣ್ಣ ಚೆನ್ನಾಗು ಅವರು ನೋಡ್ಕೊತಿದ್ರು. ಇವಾಗ ಹೊರಗಡೆ ಹೊಂಟೋಗಾರ, ಈಗ ನಾವೇ ತಾಯಿ ತನ್ನ ನಮ್ಗಿಬ್ರೇ ನೋಡ್ಕೊತೀವ್ರು. ಅದೇನ್ ಕಷ್ಟ ಇಲ್ಲ, ನಾವ್ ಇರೋ ಗಂಟ ನೋಡ್ಕೊತೀವಿ ಮೇಡಮ್, ಆಚೆಗೆ ದೇವ್ರೆ ಕಾಪಾಡ್ಬೇಕು ಅವನ್ನ.
1: ಈ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಶಿಕ್ಷಣ ತರಬೇತಿ ಆಗಿರ್ಬೋದು, ಸಾಕಷ್ಟು ರೀತಿ ತರಬೇತಿಗಳನ್ನ ಕೊಡಿಸ್ತಾ ಬರ್ತಾ ಇದ್ರಿ ಅಂತ ಹೇಳಿದ್ರು ಅವರು. ಅವಾಗೆಲ್ಲ ಯಾವ ತರ ಸಪೋರ್ಟ್ ಅನ್ನ ನೀವು ಮಾಡಿದ್ರಿ? ಈಗ ಒಂದು ಕಲಿಕೆಗೆ ಸಾಕಷ್ಟು ರೀತಿಯ ಒಂದು ಸಹಕಾರ ಬೇಕಿರುತ್ತೆ. ಈ ನಿಟ್ಟಿನಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ಬರೋದು ಯಾವ ತರ ಮಾಡ್ತಿದ್ರಿ
2: ಮೇಡಮ್? ಕರ್ಕೊಂಡು ಹೋಗೋದು, ಹುಡುಗ್ರ ಜೊತೆಲಿ ಕಳಿಸೋದು, ಯಾರ್ಯಾರು ನಮ್ಮ ಪಕ್ಕದ ಮನೆಯವ್ರ ಕೈಲಿ ಅವ್ರ ಕಳಿಸೋದು, ಎಲ್ಲಿಗೆ ಹೋಗ್ಬೇಕು ಅವ್ರು, ಒಂದು ವಿವೇಕಾನಂದ ಹಾಸ್ಪಿಟ್ಲಿಗೆ ಅಲ್ಲ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗ್ಲಿ, ಇನ್ನೊಂದ್ ಹೋಗ್ಬೇಕಾಗ್ಲಿ ಬೇರೆ ಜೊತೆ ಮಾಡಿ ಕಳಿಸ್ತೀನಿ ಮೇಡಮ್.
1: ಈ ನಿಟ್ಟಿನಲ್ಲಿ ಸಂಸ್ಥೆ ಪರಿಚಯ ಆದಾಗಿನಿಂದ ಯಾವ ತರ ಎಲ್ಲ ಸಪೋರ್ಟ್ ಅನ್ನ ಮಾಡ್ತಾ ಬರ್ತಾ ಇದೆ ನಿಮ್ಮ ಒಂದು ಕುಟುಂಬಕ್ಕೆ?
2: ನಮ್ ಕುಟುಂಬಕ್ಕೆಲ್ಲ ಒಳ್ಳೇದೇ ಸಪೋರ್ಟ್ ಮಾಡ್ತಾರೆ, ತೊಂದ್ರೆ ಏನಿಲ್ಲ. ನಮ್ ಕುಟುಂಬದವ್ರು ಎಲ್ಲ ಕಂಡ್ರೆ ಬಹಳ ಪ್ರೀತಿಯಾಗಿದ್ದಾರೆ, ಅವನ್ನ ಆಸ್ಕರ್ಕ ಮಾಡಿ ಚಂದ ನೋಡ್ತಾರ ಅವ್ರು.
1: ಈಗ ಸಂಸ್ಥೆ ಸಾಕಷ್ಟು ರೀತಿಯ ಹೆಲ್ಪ್ ಅನ್ನ ಮಾಡ್ತಾ ಇದೆ, ಈಗ ತರಬೇತಿಗಳಾಗಿರ್ಬೋದು, ಅಂಗಡಿ ಹಾಕೋದಕ್ಕೆ ಸಹಾಯ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್?
2: ಮಾಡ್ಲಿ ಮೇಡಮ್, ಅವ್ರಿಗೂ ಒಂದು ಅನುಕೂಲ ಆಗ್ಲಿ ಅನ್ಬಿಟ್ಟು ನಾವು ಬಂದಿದ್ರು ಅವರು ವಿವೇಕಾನಂದ, ಸರಿ ಮಾಡ್ಕೊಡಿ ನಾವು ಸಪೋರ್ಟ್ ಆಗಿ ನೋಡ್ಕೊತೀನಿ ಅಂತ ಹೇಳಿದೀನಿ ಮೇಡಮ್. ನೀವೆಲ್ಲ ಒಂದು ಒಳ್ಳೇದ್ ಮಾಡಿ ಮಾಡ್ಕೊಡಿ, ಅವನಿಗೊಂದು ಮುಂದಕ್ಕೆ ಜೀವನ ಆಗ್ಲಿ.
1: ಶೇಕಡ 100% ಅವ್ರಿಗೆ ಒಂದು ಅಂಧ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಅವರ ಒಂದು ದೈನಂದಿನ ಕಾರ್ಯ ಹೇಗಿರುತ್ತೆ, ಅವರೇ ಮಾಡ್ಕೋತಾರ ಅಥವಾ ನಿಮ್ಮ ಒಂದು ಸೂಚನೆ ಮೇರೆಗೆ ಅವ್ರು ಮಾಡ್ಕೋತಾರ ಏನು?
2: ಇಲ್ಲ, ಅವರು ಮಾಡ್ಕೋತಾರ. ನಾವು ಸಪೋರ್ಟ್ಗೆ ದಂಡಲ್ಲಿ ಇರ್ತೀವಲ್ಲ ಪಕ್ಕದಲ್ಲಿ, ನಾವು ನೋಡ್ಕೋತೀವಿ.
1: ಹೆಚ್ಚಿನ ಶಿಕ್ಷಣ ಕೊಡ್ಸಕ್ ಆಗ್ಲಿಲ್ವಾ ಅವ್ರಿಗೆ?
2: ವಿದ್ಯಾಭ್ಯಾಸನ ಮೇಡಮ್ ಕಳಿಸ್ನ, ಈಚೆಗೆ ಯಾರು ಹುಡುಗರು ಸಪೋರ್ಟ್ಗೆ ಹೋಗ್ಲಿಲ್ಲ. ಸ್ವಲ್ಪ

0: ಹೋದ್ರು ಈಚೆ ಆಚೆ ಬಿಟ್ಟು ಬಿಟ್ರು ಯಾರು ಹೋಗ್ತಾರಂಟ. ಆಮೇಲೆ ವಿವೇಕಾನಂದ ಬರಲಿಲ್ಲ ಯಾರು ಆಗ ಮಾಸ್ಟ್ರು, ಆವಾಗ ಬಿಟ್ಬಿಟ್ರು ಮೇಡಮ್ ಅವರು.
1: ಅಂದ್ರೆ ಸಾಕಷ್ಟು ರೀತಿಯ ವಿದ್ಯಾಭ್ಯಾಸದ ನೆರವು ಅವ್ರಿಗೆ ಆಸಕ್ತಿ ಇತ್ತು. ಈ ನಿಟ್ಟಿನಲ್ಲಿ ನಿಮ್ಗೆ ಸಹಕಾರ ಕೊಡೋಕೆ ಸ್ವಲ್ಪ ಕಷ್ಟದ ಸಮಸ್ಯೆಗಳು ಪರಿಸ್ಥಿತಿಗಳು ಎದುರಾಗಿದ್ರಿಂದ
0: ನಮಗೂ ಕಷ್ಟ ಆಯ್ತು. ನಾವು ಕೂಲಿ ಕಂಬಳ ಮಾಡೋಂತವ್ರು, ನಾವು ಕೂಲಿ ಮಾಡಿ ಸಾಕ್ಬೇಕು ಮಕ್ಕಳನ್ನ ಇವ್ರನ್ನ. ಅದರಿಂದ ತುಂಬಾ ಕಷ್ಟದಿಂದ ಮುಂದಕ್ಕೆ ಕಳ್ಸಕ್ಕೆ ನಮ್ಮ ಕೈಲಿ ಆಗ್ಲಿಲ್ಲ.
1: ಈ ನಿಟ್ಟಿನಲ್ಲಿ ಬಡತನ ಜಾಸ್ತಿ ಇದ್ದ ಕಾರಣ ಅವ್ರಿಗೆ ಓದ್ಸಕ್ ಆಗ್ಲಿಲ್ಲ.
0: ಆಗ್ಲಿಲ್ಲ ಮೇಡಮ್.
1: ಈಗ ಅವರ ಒಂದು ಪರಿಸ್ಥಿತಿ ಹೇಗಿದೆ ಸರ್? ಸ್ವಾವಲಂಬಿಯಾಗಿ ಬದುಕ್ತಾರ?
0: ನಾವು ಬದುಕ್ತೀನಿ, ನಾನು ಮುಂದೆ ಜೀವನ ಸಾಗಿಸ್ತೀನಿ ನಾನು ಅಂತ ಆಸೆ ಪಡ್ತಾವ್ರ. ನಾವು ಇರೋವರೆಗಂಟ ನಾವು ಸ್ವಲ್ಪ ಸಪೋರ್ಟ್ ಮಾಡೋ ಅಂತ ಆಸೆ ಪಟ್ಟಿನಿ.
1: ಈ ನಿಟ್ಟಲ್ಲಿ ಸಂಸ್ಥೆ ತರಬೇತಿಗಳನ್ನ ತಗೊಂಡಾಗ ಅವರು ಮನೇಲೂ ಕೂಡ ಬಂದು ತರಬೇತಿಯ ನಿಮ್ಗೆಲ್ಲ ಹೇಳ್ಕೊತಿದ್ರ, ಈ ತರ ಹೇಳ್ಕೊಟ್ರು ಈ ತರ ಹೇಳ್ಕೊತಿದ್ರು?
0: ಹೇಳ್ತಾರ ಮೇಡಮ್ ಬಂದು.
1: ಯಾವ ತರ
0: ಅದೇ ಏನ್ ನಡೀತದೆ ಅದೆಲ್ಲ ಬಂದು ಹೇಳ್ಕೊಡ್ತೀವ್ರು ಮೇಡಮ್.
1: ಅಂದ್ರೆ ಸಾಕಷ್ಟು ತರಬೇತಿಗಳ ಬಗ್ಗೆ ಒಂದು ಮನೆಯವರ ಜೊತೆಯಲ್ಲಿ ಕುಂತು ಮಾತಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್ ಈಗ ಒಂದು ಅಂಧ ಸಮಸ್ಯೆ ಅನ್ನೋದು ಒಂದು ಶಾಪ ಅಂತ ಬಯಸ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಾಗಿ ಜೀವನವನ್ನ ಮಾಡ್ತಾ ಇದ್ದಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
0: ಮೇಡಮ್ ನೋಡ್ಕೋತೀವಿ ಮೇಡಮ್, ಅದೇನಿಲ್ಲ, ಚೆನ್ನಾಗಿ ನೋಡ್ಕೋತೀವಿ ನಾವು.
1: ಯಾಕಂತಂದ್ರೆ ನೀವೇ ಅವರ ಒಂದು ಕಣ್ಣು.
0: ಕಣ್ಣು ನಾವೇ ಮತ್ತೆ ನಮ್ಗೊಂದು ಕಣ್ಣು ಇದ್ದಂಗೆ ಮೇಡಮ್ ಅವರು.
1: ಹೌದು, ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ.
0: ಅವ್ರನ್ನ ಬರ್ಲಿಲ್ಲ ಅಂದ್ರು ನಾವು ಮಧ್ಯಾಹ್ನ ಊಟಕ್ಕೆ ಬರ್ಲಿಲ್ಲ ಅಂದ್ರು ಫೋನ್ ಮಾಡೋದೆ ನಾನು. ಅವ್ರು ಬಂದು ಅವ್ರು ನೋಡ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನನು ಆಗಲ್ಲ ಮೇಡಮ್ ಅವರು.
1: ಹೊರಗಡೆ ಎಲ್ಲ ಸುತ್ತಾಡ್ತಾರ?
0: ಎಲ್ಲ ಸುತ್ತಾಡ್ತಾರೆ,
1: ಸಹಪಾಠಿಗಳ ಜೊತೆ ಹೋಗ್ತಾರ?
0: ಹೋಗ್ತಾರೆ ಹೋಗ್ತಾರೆ.
1: ಈ ನಿಟ್ಟಿನಲ್ಲಿ ಅವ್ರು ನೋಡ್ಕೊಳ್ಳೋದೇನು ಕಷ್ಟ ಆಗ್ತಿಲ್ಲ?
0: ಅದೇನು ಕಷ್ಟ ಇಲ್ಲ ಮೇಡಮ್. ಚೆನ್ನಾಗಿ ನೋಡ್ರ, ಅವ್ರು ಊಟ ತಿಂಡಿಗೆ ಎಲ್ಲಕ್ಕೂ ಅವರು ಬರ್ಲಿಲ್ಲ ಅಂದ್ರೆ ಫೋನ್ ಮಾಡ್ತೀವಿ, ಫೋನ್ ಕೊಟ್ಟಿವಿ ತಗೋದು, ಅದೆಲ್ಲ ಕರೀತೀನಿ, ಬಂದು ಊಟ ತಿಂಡಿ ಮಾಡ್ಕೊಂಡು ಅವ್ರ ಫ್ರೆಂಡ್ಗಳ ಜೊತೆಲಿ ಏನು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ್ರು ಬರ್ತಾರ.
1: ಈ ನಿಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೋತಿದ್ರೆ.
0: ಹೌದು ಮೇಡಮ್,
1: ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗನ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ.
1: ಸರ್ ಈಗ ಒಂದು ಅಂಧ ಸಮಸ್ಯೆ ಅನ್ನೋದು ಒಂದು ಶಾಪವಾಗಿ ಕಾಣೋ ಜಗತ್ತಿನಲ್ಲಿ ನಿಮ್ಗೆ ಆ ಸಮಸ್ಯೆ ಇರೋದ್ರಿಂದ ನಿಮ್ಗೆ ಕಷ್ಟ ಆಗ್ತಿದೆಯಾ ಏನು?
2: ಇಲ್ಲ ಮೇಡಮ್, ಏನು ಕಷ್ಟ ಇಲ್ಲ. ಹಾಸ್ಪಿಟ್ಲಿಂದ ಡಿವೈಸ್ ಕೊಟ್ಟವ್ರೆ, ಅದ್ರ ಸೌಲಭ್ಯ ತಗೊಂಡು ಓಡ್ತೀನಿ. ಕಷ್ಟ ಏನು ಅನಿಸ್ತಿಲ್ಲ ನಂಗೆ.
1: ಯಾವ ತರ ಯೂಸ್ ಮಾಡ್ತೀರಾ ಡಿವೈಸ್ ನ? ಆನ್ಬೋರ್ಡ್ ಡಿವೈಸ್ ನ?
2: ಆನ್ಬೋರ್ಡ್ ಡಿವೈಸ್ ನ ಸಿಟಿ ಗೋರ್ ಯೂಸ್ ಮಾಡ್ತೀನಿ. ಇದು ಕೋಟೆ ಟು ಮೈಸೂರು ರೋಡ್ ಇಲ್ಲ, ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಇಲ್ಲ ಡಿವೈಸ್ ಇದಾಯ್ತದೆ. ಅದಂಗಾಗಿ ನಮ್ಗೆ ಯಾವುದು ಪ್ರಾಬ್ಲಮ್ ಇಲ್ಲ, ಓಡ್ತೀನಿ.
1: ಈಗ ಒಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳಿದ್ರಿ, ಈಗ ಒಂದು ಸಾಮಾಜಿಕ ಸಮಸ್ಯೆ ಯಾವೆಲ್ಲ ಎದುರಾದ್ರು? ಈಗ ಒಂದು ಬಸ್ಸಲ್ಲಿ ಆಗಿರ್ಬೋದು, ಈಚೆ ಆಗಿರ್ಬೋದು, ಈ ಒಂದು ಅಹಿತಕರ ಘಟನೆಯನ್ನ ನಮ್ಗೋಸ್ಕರ ಯಾವ್ದಾದ್ರು ಒಂದು ಹೇಳ್ಬೋದಾ
2: ಮೇಡಮ್? ಫ್ಯಾನ್ ಇಲ್ಲ ಅಂತ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗೋಕೆ ತುಂಬಾ ಕಷ್ಟ, ಓಡೋದು ಆ ಟ್ರಾಫಿಕ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಈ ಕಡೆಯಿಂದ ಆ ಕಡೆಯಿಂದ ಬಿಡ್ಬೇಕು, ಎಲ್ಪ್ ತಗೋಬೇಕು, ಅದು ಬಿಟ್ಟು ಇನ್ನೇನು ಕಷ್ಟ ಅನ್ಸಲ್ಲ ಮೇಡಮ್.
1: ಸಾರ್ವಜನಿಕರು ಸಪೋರ್ಟ್ ಮಾಡ್ತಾರ ನಿಮ್ಗೆ?
2: ಹೌದು ಮಾಡ್ತಾರೆ ಮೇಡಮ್, ಎಲ್ಲಿಗೆ ಅವರು ಎಲ್ಲ ಮಾಡಲ್ಲ ಮೇಡಮ್, ಜಾಸ್ತಿ ಸ್ಟೂಡೆಂಟ್ ಗಳು ಜಾಸ್ತಿ ಮಾಡ್ತಾರೆ. ಅವ್ರು ಬಿಟ್ಟಿನ ಯಾರೋ ಹಳ್ಳಿ ಜನಗಳು ಜಾಸ್ತಿ ಗೊತ್ತಾಗಲ್ಲ ಮೇಡಮ್, ಎಕ್ಸ್ಕ್ಯೂಸ್ ಮೀ ಅಂತಂದ್ರೆ ಗೊತ್ತಾಗಲ್ಲ. ಹಂಗಾಗಿ ಒಬ್ರು ಒಬ್ಬರು ಕನ್ನಡ ಬರ್ತಾರೆ, ಒಬ್ರು ಬರಲ್ಲ ಮೈಸೂರು ಮೈಸೂರು ಕಡೆ. ಹಂಗಾಗಿ ಗೊತ್ತಾಗಲ್ಲ, ಹುಡುಗರು ಗೊತ್ತಾಯ್ತದೆ, ಬೇರೆ ಗೊತ್ತಾಗಲ್ಲ.
1: ಈ ಕುರಿತಾಗಿ ಈಗ ನೀವು ಒಬ್ಬ ಬ್ಲೈಂಡ್ ಅನ್ಕೊಳ್ದೆ ಛಲ ಬಿಡದೆ ನಿಮ್ಮ ಕೆಲಸದಲ್ಲಿ ನೀವು ನಿರತರಾಗಿ ತರಬೇತಿಗಳನ್ನ ತೆಗೆದುಕೊಳ್ತಾ ಇದ್ರಿ, ಇನ್ನಷ್ಟು ಬ್ಲೈಂಡ್ಸ್ ಗೆ ನೀವು ಮಾದರಿ ಆಗ್ತಾ ಬರ್ತಾ ಇದ್ರಿ, ಇದನ್ನ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ನಿಮ್ಗೆ
2: ಖುಷಿ ಅನ್ಸುತ್ತೆ ಮೇಡಮ್, ನಂಗೆ ಇನ್ನೂ ಇದೇ ರೀತಿ ಟ್ರೈನಿಂಗ್ ಇನ್ನೂ ಕೊಟ್ರೆ ನಾನು ಕೊಡ್ಬೋದು ಅವ್ರಿಗೆ ಅನ್ಸುತ್ತೆ. ಖುಷಿ ಮೇಡಮ್,
1: ಯಾಕಂದ್ರೆ ಅಂಧ ವ್ಯಕ್ತಿಗಳು ನಮ್ಮ ಜೀವನ ಇಲ್ಲಿಗೆ ಮುಗಿದೋಯ್ತು ಅಂತ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಬಿಟ್ಟಿರ್ತಾರೆ.
2: ಮೇಡಮ್ ಅಂತ್ಯವಾಗಿ ನಾನು ಸ್ವಲ್ಪ ಧೈರ್ಯ ಕೊಟ್ರೆ ನಮ್ಗೂ ನಮ್ಮಂಗೆ ಯಾರು ಸಿಗ್ಬೋದು ಅಂತ ಖುಷಿ.
1: ಬಟ್ ಎಷ್ಟೇ ಧೈರ್ಯ ಕೊಟ್ರೆ ಅವ್ರು ತಗೊಳ್ಳಲ್ವಲ್ಲ ಅಂತವ್ರಿಗೆ ನೀವೇ ನೆನ್ತೀರಾ?
2: ಚಲೋ ಬಿಡಮ್ಮ, ತಮ್ಮ ಕೆಲಸ ನಾವು ಮಾಡ್ಕೋಬೇಕು ಅನ್ನಂಗೆ ಇರ್ಬೇಕು ನಾವು.
1: ಈ ನಿಟ್ಟಿನಲ್ಲಿ ಈಗ ಸಂಸ್ಥೆ ಸಾಕಷ್ಟು ರೀತಿಯ ನಿಮ್ಗೆ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಬರ್ತಾ ಇದೆ. ಸಂಸ್ಥೆಯಿಂದ ಉದ್ಯೋಗವನ್ನ ಕೂಡ ನೀವು ಪಡ್ಕೋಬೇಕು ಅಂತ ಹೇಳ್ತಿದ್ರ, ಈ ಉದ್ಯೋಗವನ್ನ ನೀವು ಮಾಡೋಕೆ ಉತ್ಸುಕರಾಗಿದ್ದೀರಾ?
2: ಹೌದು ಮಾಡ್ತೀನಿ.
1: ಈ ನಿಟ್ಟಲ್ಲಿ 21 ವಿವಿಧ ವಿಶೇಷ ಚೇತನದಲ್ಲಿ ಅಂಧ ವ್ಯಕ್ತಿ ಅನ್ನೋದು ಸಮಸ್ಯೆ. ಈ ನಿಟ್ಟಿನಲ್ಲಿ ಆ ಸಮಸ್ಯೆನ ಒಂದು ಹೀನಾಯವಾಗಿ ನೋಡೋರು ಕೂಡ ಇರ್ತಾರೆ, ಅಂತ ವ್ಯಕ್ತಿಗಳಿಗೆ ನೀವೇ ನೀಡಕ್ ಇಷ್ಟಪಡ್ತೀರಾ ಸರ್?
2: ಅಂತಂದ್ರೆ ಅದನ್ನ ಬಿಟ್ಟ ಬಿಟ್ಟು ಖುಷಿ ಖುಷಿಯಾಗಿರ್ಬೇಕು ಅದನ್ನ ಹೇಳ್ತೀನಿ. ಇಲ್ಲ ಮೇಡಮ್, ಎಲ್ಲ ದೇವ್ರು ಮಾಡಿರೋದು.

0: ಎಲ್ಲಾರು ಕ್ಯಾಂಪ್ ಹೋಗಿದ್ರ ಸರ್? ನೀವು
1: ಮೇಡಮ್ ಹೋಗಿದ್ ಬಡಗಪುರ ಹೋಗಿದ್ದೀನಿ, ಗದ್ಗೆ ಹೋಗಿದ್ದೀನಿ. ಅದ್ ಬಿಟ್ಟು ವಿಡಿಯೋ ಆಫೀಸ್ ಅಂತ ಮೈಸೂರು ಮಾಡಿದ್ರು, ಸಚಿನ ಅಲ್ಲಿ ಹೋಗಿದ್ ಮೇಡಮ್. ಅಲ್ಲಿ ಹೋಗಿದ್ದೀನಿ.
0: ಹೇಗೆ ಯೂಸ್ ಆಗ್ತಿದೆ ಕ್ಯಾಂಪ್ಗಳು ನಿಮ್ಗೆ?
1: ಮೇಡಮ್ ಖುಷಿ ಅನ್ಸುತ್ತೆ ಮೇಡಮ್, ಅಷ್ಟೇ ಒಂದು 15 ಜನ ಇಟ್ಟಿರ್ತೀನಿ ಮೇಡಮ್, ಅಲ್ಲಿ ಖುಷಿ ಅನ್ಸುತ್ತೆ.
0: ಯಾಕೆ
1: ಅಲ್ಲಿ? ಯಾಕಂದ್ರೆ ಎಲ್ಲ ಇರ್ತಾರೆ ಮೇಡಮ್, ಎಲ್ಲ ಸ್ಟಾಫ್ ಇರ್ತಾರೆ. ಅದ್ ಬಿಟ್ಟು ಪುನಃ ನಮ್ಮಂತವ್ರು ಎಲ್ಲ ಇರ್ತಾರೆ ಮೇಡಮ್, ಅದೆಲ್ಲ ಖುಷಿಯಾಗ ತಾಂಗು ಆಡೋ ಇರ್ಬೋದಲ್ಲ ಮೇಡಮ್.
0: ಏನ್ ಯೂಸ್ ಆಗುತ್ತೆ ಕ್ಯಾಂಪ್ ಅಲ್ಲಿ ನಿಮ್ಗೆ?
1: ಕ್ಯಾಂಪ್ ಅಲ್ಲಿ ಅಂತಂದ್ರೆ ಎಲ್ಲಾನು ಕೊಡ್ತಾರೆ ಮೇಡಮ್. ಇದು ಮಳಕೊಂಡು ನಡೆದ ಹೆಂಗೆ, ಪುನಃ ಬಸ್ ಯಾವ ರೀತಿ ತಗೊಂಡು ಜನ ಹೇಳ್ಕೊಡ್ತಾರೆ ರಮೇಶ್ ಸರ್, ಹಂಗಾಗಿ ಯೂಸ್ ಆಗುತ್ತೆ ಮೇಡಮ್.
0: ಅಂದ್ರೆ ಸಾಕಷ್ಟು ಕ್ಯಾಂಪ್ ಗಳನ್ನ ಭಾಗವಹಿಸೋದ್ರಿಂದ ಅಲ್ಲಿನ ಒಂದು ಉಪಯೋಗಗಳನ್ನ ಸೂಕ್ತ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ನಾವು ಪಡ್ಕೊಳ್ಳೋದ್ರಿಂದ ನಮ್ಮ ಭವಿಷ್ಯಕ್ಕೆ ಇನ್ನು ಪರಿಹಾರ ಆಗಿ ಸಲ್ಲುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ರ.
1: ಹೌದು ಮೇಡಮ್.
0: ತುಂಬಾ ಖುಷಿ ಆಯ್ತು ಸರ್. ಒಟ್ಟಾರೆ ನಮ್ಮ ಸಂಸ್ಥೆಯಲ್ಲಿ ಕಾಣದ ಕೈಗಳು ನಿಮ್ಗಾಗಿ ಶ್ರಮಿಸ್ತಾ ಇವೆ, ಅಂತ ಕೈಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್?
1: ಮೇಡಮ್ ಇದೇ ರೀತಿ ನಡೆಸಲಿ.
0: ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಸಾಕಷ್ಟು ರೀತಿಯ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಒಂದು ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೊಸಬಿದ್ರಳ್ಳಿ ಗ್ರಾಮದ ಶ್ರೀಯುತ ಸುರೇಶ್ ರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇದ್ದೀವಿ ಚಿನ್ನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಚಿನ್ನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ಸರಗೂರು ತಾಲೂಕಿನ ಹೊಸಬಿದರಳ್ಳಿಯ ಶ್ರೀಯುತ ಸುರೇಶ್ ರವರು ಮತ್ತು ಶ್ರೀಯುತ ಬಸವನಾಯಕರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
3: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ.
5: ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ.
3: VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
6: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ

0: ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು ಸ್ಟಾಕ್ ಟಿಪ್ಸ್ ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
1: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ, ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು, ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು, ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
2: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
3: ಒಂದು ಚಿಕ್ಕ ನೈಜ ಕತೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು, ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
0: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
3: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಹುಲಿಯ ಮಹತ್ವ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಜನಧ್ವನಿ ಕೇಳುವರಿಗೆ

ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹುಲಿಯ ದಿನಾಚರಣೆ ಪ್ರಯುಕ್ತ ಹುಲಿಯ ಮಹತ್ವ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಪರಿಸರ ವ್ಯವಸ್ಥೆಯಲ್ಲಿ ಎಲ್ಲ ಜೀವಿಗಳಿಗೂ ಅದರದೇ ಆದ ಮಹತ್ವವಿದೆ. ಸಣ್ಣ ಜೀವಿಯಾಗಲಿ ದೊಡ್ಡ ಜೀವಿಯಾಗಲಿ, ನಾವು ಅವುಗಳನ್ನು ಕಡೆಗಣಿಸಬಾರದು. ಹೀಗೆ ಪರಿಸರವನ್ನು ಕಾಪಾಡಿಕೊಂಡು ಬರುತ್ತಿರುವ ಹಾಗೂ ವಿಶ್ವದ ಅತ್ಯಂತ ದೊಡ್ಡ ಬೆಕ್ಕುಗಳಲ್ಲಾದ ಹುಲಿಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಯೋಣ. ಹುಲಿಗಳು ಕೇವಲ ತುಪ್ಪಳದ ಮೇಲೆ ಮಾತ್ರವಲ್ಲದೆ ಚರ್ಮದ ಮೇಲೂ ಪಟ್ಟೆಗಳನ್ನು ಹೊಂದಿರುವ ಏಕೈಕ ಬೆಕ್ಕು ಜಾತಿಯಾಗಿದೆ. ಮಾನವನ ಬೆರಳಚ್ಚೆಗಳಂತೆ ಹುಲಿಗಳು ಕೂಡ ದೇಹದ ಮೇಲೆ ಬೇರೆ ಬೇರೆ ರೀತಿಯ ಪಟ್ಟೆಯನ್ನು ಹೊಂದಿರುತ್ತವೆ. ಹುಲಿಯ ಬಾಲವು ಸುಮಾರು 3 ಅಡಿ ಉದ್ದವಿರುತ್ತದೆ ಮತ್ತು ಹತ್ತುವ ಅಥವಾ ಬಿಗಿಯಾದ ತಿರುವುಗಳನ್ನು ಮಾಡುವಾಗ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಬಾಲವು ಸಂವಹನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹುಲಿಗಳು ಸಮರ್ಥವಾಗಿ ನದಿಗಳಲ್ಲಿ ಈಜುತ್ತವೆ. ಅವು ತಮ್ಮ ಬಾಯಿಯಲ್ಲಿ ಬೇಟೆಯೊಂದಿಗೆ 6.4 ಕಿಲೋಮೀಟರ್ ಈಜಬಹುದು. ಹುಲಿಗಳು ಅತ್ಯಂತ ವೇಗವಾದ ಪ್ರಾಣಿಗಳು. ಅವು ಗಂಟೆಗೆ 56-60 ಕಿಲೋಮೀಟರ್ ಓಡಬಲ್ಲವು. ನದಿಗಳನ್ನು ದಾಟಲು ಹೆಚ್ಚಿನ ದೂರವನ್ನು ಕ್ರಮಿಸುತ್ತವೆ. ಎಳೆಯ ಹುಲಿಗಳು ಸಾಮಾನ್ಯವಾಗಿ ನೀರಿನಲ್ಲಿ ಆಟವಾಡುತ್ತವೆ ಮತ್ತು ವಯಸ್ಕ ಹುಲಿಗಳು ಬಿಸಿ ದಿನಗಳಲ್ಲಿ ತಂಪಾಗಿರಲು ಜಲಮೂಲಗಳಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಹುಲಿಯ ಗರ್ಜನೆಯು 2 ಕಿಲೋಮೀಟರ್ ದೂರದಿಂದ ಕೇಳಬಹುದು. ಹುಲಿಗಳ ಧ್ವನಿಯಲ್ಲಿ ಗರ್ಜನೆ, ಬುಸುಗುಟ್ಟುವಿಕೆ, ನರಳುವಿಕೆ ಮತ್ತು ಚುಚ್ಚುವಿಕೆ ಸೇರಿವೆ. ಇವುಗಳ ರಾತ್ರಿ ದೃಷ್ಟಿ ಮನುಷ್ಯರಿಗಿಂತ 6 ಪಟ್ಟು ಉತ್ತಮವಾಗಿದೆ ಎಂದು ನಂಬಲಾಗಿದೆ. ಹುಲಿಯ ಹಿಂಗಾಲುಗಳು ಅದರ ಮುಂಗಾಲುಗಳಿಗಿಂತ ಉದ್ದವಾಗಿದ್ದು ಒಂದೇ ನೆಗೆತದಲ್ಲಿ 20-30 ಅಡಿಗಳಷ್ಟು ಜಿಗಿಯುವ ಶಕ್ತಿಯನ್ನು ನೀಡುತ್ತದೆ. ಇವುಗಳ ಕಾಲುಪಾದಗಳು ದೊಡ್ಡದಾಗಿವೆ ಮತ್ತು ಮೌನವಾಗಿ ಬೇಟೆಯನ್ನು ಬೇಟೆಯಾಡಲು ಸಹಾಯ ಮಾಡುತ್ತವೆ. ಹುಲಿಗಳು 2 ಕಿವಿಗಳ ಹಿಂದಿನ ತುದಿಗಳಲ್ಲಿ ಕೃತಕ ಕಣ್ಣುಗಳನ್ನು ಹೊಂದಿವೆ. ಮರಿಗಳು ಎತ್ತರದ ಹುಲ್ಲಿನ ಮೂಲಕ ಅಥವಾ ರಾತ್ರಿಯಲ್ಲಿ ತಮ್ಮ ತಾಯಿಯನ್ನು ಅನುಸರಿಸಲು ಈ ಕೃತಕ ಕಣ್ಣುಗಳು ಸಹಾಯ ಮಾಡುತ್ತವೆ. ಹುಲಿಗಳು ದೇಹದ ಮೇಲೆ ಕಪ್ಪು ಪಟ್ಟಿಯನ್ನು ಹೊಂದಿವೆ. ದಟ್ಟವಾದ ಸಸ್ಯವರ್ಗದಲ್ಲಿ ಬೇಟೆಯಾಡುವಾಗ ತಮ್ಮನ್ನು ಮರೆಮಾಚುವಿಕೆ ಮಾಡಲು ಈ ಕಪ್ಪು ಪಟ್ಟಿಗಳು ಸಹಾಯ ಮಾಡುತ್ತವೆ. ಪ್ಯಾಂಥೆರಾ ಟೈಗ್ರಿಸ್ 5 ಉಪಜಾತಿಗಳು: ಬಂಗಾಳ, ಇಂಡೋ ಚೈನೀಸ್, ಸುಮಾತ್ರನ್, ಅಮೂರ್ ಮತ್ತು ಮಲಿಯನ್ ಇಂದು ಅಸ್ತಿತ್ವದಲ್ಲಿವೆ. ಆದರೆ 4 ಕ್ಯಾಸ್ಪಿಯನ್, ಬಾಲಿ, ಜಾವನ್ ಮತ್ತು ದಕ್ಷಿಣ ಚೀನಾ ಅಳಿವಿನಂಚಿನಲ್ಲಿವೆ. ಹುಲಿಯ ಮೂಳೆಗಳು, ಚರ್ಮ, ಉಗುರುಗಳು ಮತ್ತು ಹಲ್ಲುಗಳ ಅಕ್ರಮ ವ್ಯಾಪಾರವನ್ನು ಉತ್ತೇಜಿಸಲು ಹುಲಿಗಳನ್ನು ಬೇಟೆಯಾಡುವುದು, ತಮ್ಮ ಜಾನುವಾರುಗಳ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಹಳ್ಳಿಗರು ಹುಲಿಯ ಪ್ರತೀಕಾರದ ಹತ್ಯೆ ಮಾಡುವುದು ಇಂದು ಸಾಮಾನ್ಯವಾಗಿದೆ. ಅವುಗಳ ಆವಾಸ ಸ್ಥಾನವನ್ನು ಹಾಳು ಮಾಡಿ ನಗರೀಕರಣ, ರಸ್ತೆಗಳನ್ನು ಮತ್ತು ರೈಲ್ವೆ ಹಳಿಗಳನ್ನು ನಿರ್ಮಿಸುವುದು ಸಹಜವಾಗಿದೆ. ಇವೆಲ್ಲವೂ ಹುಲಿಯ ಸಾವಿಗೆ ಮತ್ತು ಅವುಗಳ ಅಳಿವಿನಂಚಿನಿಗೆ ಮುಖ್ಯ ಕಾರಣವಾಗಿವೆ. ಹುಲಿಗಳ ಮೆದುಳಿನ ತೂಕ 300 ಗ್ರಾಂ ಇದ್ದು ಇದು ಮಾಂಸಾಹಾರಿಗಳಲ್ಲಿ ದೊಡ್ಡದಾಗಿದೆ. ಹುಲಿಯ ನಾಲಿಗೆಯು ಚಿಕ್ಕದಾದ, ಗಟ್ಟಿಯಾದ, ಚೂಪಾದ ಕೊಕ್ಕೆಯಂತಹ ಉಬ್ಬುಗಳಿಂದ ಮುಚ್ಚಲ್ಪಟ್ಟಿದೆ. ಇದನ್ನ ಪಾಪಿಲೆ ಎಂದು ಕರೆಯಲಾಗುತ್ತದೆ. ಇವುಗಳು ನಾಲಿಗೆಗೆ ಒರಟು ವಿನ್ಯಾಸವನ್ನು ನೀಡುತ್ತವೆ. ಹುಲಿಗಳ ನಾಲಿಗೆಯು ಬೇಟೆಯ ಪ್ರಾಣಿಯ ತುಪ್ಪಳ ಮತ್ತು ಗರಿಗಳನ್ನು ತೆಗೆದುಹಾಕಲು ಸೂಕ್ತವಾಗಿದೆ. ಹುಲಿಯು ಮೊದಲ ಕಚ್ಚುವಿಕೆಗಳನ್ನು ತೆಗೆದುಕೊಳ್ಳುವ ಮೊದಲು ಚರ್ಮವನ್ನು ಕೋಮಲವಾಗಿಸುತ್ತದೆ. ಅಂದಗೊಳಿಸುವಿಕೆ ಮತ್ತು ತುಪ್ಪಳವನ್ನು ಸ್ವಚ್ಛವಾಗಿಡುವುದರ ಜೊತೆಗೆ ಇದು ಗಾಯಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಹುಲಿಯ ನಂಜು ನಿರೋಧಕ ಲಾಲಾ ರಸವು ಗುಣಪಡಿಸುವಿಕೆಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ಒಂದು ಹೆಣ್ಣು ಹುಲಿ ಸಾಮಾನ್ಯವಾಗಿ 2-4 ಮರಿಗಳನ್ನು ಹೊಂದಿರುತ್ತದೆ. ಮರಿಗಳು ಹುಟ್ಟಿದಾಗ 1-1.4 ಕೆಜಿ ತೂಕವಿರುತ್ತದೆ ಮತ್ತು 3-14 ದಿನಗಳಲ್ಲಿ ತಮ್ಮ ಕಣ್ಣುಗಳನ್ನು ತೆರೆಯುತ್ತವೆ. ಮೊದಲೆರಡು ತಿಂಗಳುಗಳಲ್ಲಿ ಅವು ಪ್ರತ್ಯೇಕವಾಗಿ ತಾಯಿಯ ಹಾಲನ್ನು ಕುಡಿಯುತ್ತವೆ. ರಕ್ಷಣೆ ಮಾಡುವ ಹೆಣ್ಣು ಹುಲಿಯ ಕಣ್ಣುಗಳು ಮತ್ತು ಕಿವಿಗಳು ಯಾವಾಗಲೂ ಎಚ್ಚರವಾಗಿರುತ್ತವೆ. ತೊಂದರೆಯಾದರೆ ತನ್ನ ಮರಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುತ್ತದೆ. ಹುಲಿಗಳು 3-5 ವರ್ಷ ವಯಸ್ಸಿನ ನಡುವೆ ಲೈಂಗಿಕ ಪ್ರಬುದ್ಧತೆಯನ್ನು ಪಡೆಯುತ್ತವೆ. ಹೆಣ್ಣು ಹುಲಿಗಳು 3-4 ವರ್ಷಗಳಲ್ಲಿ

0: ಮತ್ತು ಗಂಡು ಹುಲಿಗಳು 4-5 ವರ್ಷಗಳಲ್ಲಿ ಪ್ರಬುದ್ಧವಾಗುತ್ತವೆ. ಗಂಡು ಮತ್ತು ಹೆಣ್ಣು ಹುಲಿಗಳು ಒಟ್ಟಿಗೆ ಸೇರಿದಾಗ ಅವು 3 ದಿನಗಳವರೆಗೆ ಸಂಯೋಗವನ್ನು ಮುಂದುವರಿಸಬಹುದು. ಯಶಸ್ವಿ ಗರ್ಭಧಾರಣೆಯ ನಂತರ ಮರಿಗಳು 95-105 ದಿನಗಳಲ್ಲಿ ಜನಿಸುತ್ತವೆ. ಎಲ್ಲ ಬೆಕ್ಕು ಜಾತಿಗಳಲ್ಲಿ ಹುಲಿಗಳು ದೊಡ್ಡದಾಗಿವೆ. ಗಂಡು ಬಂಗಾಳದ ಹುಲಿಗಳು 3.5 ಮೀಟರ್ ಉದ್ದದವರೆಗೆ ಬೆಳೆಯುತ್ತವೆ ಮತ್ತು 200-250 ಕೆಜಿ ತೂಕವಿರುತ್ತದೆ. ಹೆಣ್ಣು ಸುಮಾರು 2.6 ಮೀಟರ್ಗಳಷ್ಟು ಚಿಕ್ಕದಾಗಿರುತ್ತವೆ ಮತ್ತು 100-160 ಕೆಜಿ ತೂಕವಿರುತ್ತದೆ. ಹುಲಿಯು ಗ್ರಂಥಿಯಿಂದ ಮೂತ್ರ ಮತ್ತು ದ್ರವದ ಮಿಶ್ರಣದಿಂದ ತನ್ನ ಪ್ರದೇಶವನ್ನು ಗುರುತಿಸುತ್ತದೆ. ತೀವ್ರವಾದ ವಾಸನೆ, ಈ ರೀತಿಯಲ್ಲಿ ಇತರೆ ಹುಲಿಗಳು ಪ್ರದೇಶವನ್ನು ಆಕ್ರಮಿಸಿಕೊಂಡಿವೆ ಎಂದು ತಿಳಿಯತೊಡಗಬಹುದು. ಹುಲಿಗಳು ದೊಡ್ಡ ಪಂಜಿಗಳು ಮತ್ತು ಚೂಪಾದ ಹಿಂತೆಗೆದುಕೊಳ್ಳುವಿಕೆಯ ಉಗುರುಗಳನ್ನು ಹೊಂದಿರುತ್ತವೆ. ಅವುಗಳನ್ನು ಭೇಟಿಯಾಡಲು, ಕೊಲ್ಲಲು ಮತ್ತು ಇತರೆ ಹುಲಿಗಳೊಂದಿಗೆ ಹೋರಾಡಲು ಬಳಸಲಾಗುತ್ತದೆ. ಹುಲಿ ಪಂಜದ ಮುದ್ರಣವನ್ನು ಫಗ್ ಮಾರ್ಕ್ ಎಂದು ಕರೆಯಲಾಗುತ್ತದೆ. ಹುಲಿಯ ಮರಿಗಳು ವೇಗವಾಗಿ ಬೆಳೆಯುತ್ತವೆ. 65 ಕೆಜಿಗೂ ಹೆಚ್ಚು ತೂಕವನ್ನು ಹೊಂದುತ್ತವೆ. ಮೊದಲ 10 ತಿಂಗಳಲ್ಲಿ ಮರಿಗಳು ತಮ್ಮ ಎಲ್ಲ ಜೀವನ ಕೌಶಲ್ಯಗಳನ್ನು ತಾಯಿಯಿಂದಲೇ ಕಲಿಯುತ್ತವೆ. ಹುಲಿ ಮರಿಗಳು 17-18 ತಿಂಗಳವರೆಗೆ ಸಂಪೂರ್ಣವಾಗಿ ತಾಯಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಹುಲಿಗಳು ಮಿಲನದ ಅವಧಿಯಲ್ಲಿ ಹೊರತುಪಡಿಸಿ ಹೆಚ್ಚಾಗಿ ಒಂಟಿಯಾಗಿರುತ್ತವೆ. ಅಲ್ಲದೆ ಹೆಣ್ಣು ಹುಲಿ ತನ್ನ ಹೆಣ್ಣು ಮರಿಗಳನ್ನು 24 ತಿಂಗಳವರೆಗೆ ತನ್ನೊಂದಿಗೆ ಇರಲು ಅನುವು ಮಾಡಿಕೊಡುತ್ತದೆ. ಗಂಡು ಮರಿಗಳನ್ನು ಸಾಮಾನ್ಯವಾಗಿ 18-20 ತಿಂಗಳ ನಡುವೆ ಬಿಡಲು ಒತ್ತಾಯಿಸುತ್ತದೆ. ಹುಲಿಗಳ ಗುಂಪನ್ನು ಹೊಂಚುದಾಳಿ ಅಥವಾ ಸ್ಟ್ರಿಕ್ ಎಂದು ಕರೆಯಲಾಗುತ್ತದೆ. 18 ತಿಂಗಳ ವಯಸ್ಸಿನ ಹೊತ್ತಿಗೆ ಹುಲಿಯ ಮರಿಗಳು ತಮ್ಮ ತಾಯಿಯ ಪ್ರದೇಶದಲ್ಲಿ ಗಸ್ತು ತಿರುಗಲು ಪ್ರಾರಂಭಿಸುತ್ತವೆ ಮತ್ತು ಸ್ವತಂತ್ರವಾಗಿ ಕಾಡು ಹಂದಿ, ಮಂಗ, ಮಚ್ಚೆಹುಳ, ಜಿಂಕೆ ಮತ್ತು ನವಿಲುಗಳನ್ನು ಭೇಟಿಯಾಡುತ್ತವೆ. ಹೆಣ್ಣು ಮರಿಗಳು ಕೆಲವು ತಿಂಗಳು ಕಾಲ ತಮ್ಮ ತಾಯಿಯೊಂದಿಗೆ ಇರುತ್ತವೆ. 20-24 ತಿಂಗಳ ನಡುವೆ ಹೆಣ್ಣು ಹುಲಿ ಮರಿಗಳು ತಮ್ಮ ತಾಯಿಯಿಂದ ಸ್ವತಂತ್ರವಾಗುತ್ತವೆ ಮತ್ತು ಏಕಾಂತ ಜೀವನವನ್ನು ಪ್ರಾರಂಭಿಸುತ್ತವೆ. ತಮ್ಮ ಸ್ವಂತ ಪ್ರದೇಶವನ್ನು ಹುಡುಕುತ್ತಾ ಕಠಿಣ ಪ್ರಯಾಣವನ್ನು ಆರಂಭಿಸುತ್ತಾ ಇದು ಅವುಗಳ ಜೀವನದ ಅತ್ಯಂತ ಸೂಕ್ಷ್ಮ ಅವಧಿ ಎಂದು ಹೇಳಲಾಗಬಹುದು. ಹುಲಿಗಳನ್ನು ಸಾಕು ಪ್ರಾಣಿಗಳಾಗಿ ಸಾಕುತ್ತಾರೆ. ಯುಎಸ್ಎನಲ್ಲಿ ಸಾಕು ಪ್ರಾಣಿಗಳಾಗಿ ಸಾಕಲ್ಪಡುವ ಹುಲಿಗಳ ಸಂಖ್ಯೆಯು ಕಾಡಿನಲ್ಲಿರುವ ಹುಲಿಗಳ ಸಂಖ್ಯೆಗಿಂತ ದೊಡ್ಡದಾಗಿದೆ. ಹುಲಿಯು ಕಾಡಿನಲ್ಲಿ 10-15 ವರ್ಷಗಳು ಮತ್ತು ಸೆರೆಯಲ್ಲಿ ಸುಮಾರು 20 ವರ್ಷಗಳ ಕಾಲ ಬದುಕಬಲ್ಲುವು. ಈಗ ನಮ್ಮ ಭಾರತದಲ್ಲಿ 54 ಹುಲಿ ಮೀಸಲು ಪ್ರದೇಶಗಳಿದ್ದು ನಮ್ಮ ಕರ್ನಾಟಕದಲ್ಲಿ ಬಂಡೀಪುರ, ಭದ್ರಾ, ಕಾಳಿ ಅರಿಶಿನ, ನಾಗರಹೊಳೆ, ಬಿಳಿಗಿರಿ ರಂಗನಾಥ ಎಂಬ 5 ಹುಲಿ ಮೀಸಲು ಪ್ರದೇಶಗಳಿವೆ. ಈಗ ಸದ್ಯ 2022 ಮಾನ್ಯತೆಯ ಪ್ರಕಾರ ಭಾರತದಲ್ಲಿ 3682 ಮತ್ತು ಕರ್ನಾಟಕದಲ್ಲಿ 563 ಸಮತೋಲನದಲ್ಲಿ ಸಹಾಯ ಮಾಡುತ್ತಿವೆ. ಕೇಳಿದರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹುಲಿಯ ಮಹತ್ವ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಹುಲಿಯ ಮಹತ್ವ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಧರ್ಮದ ರಹಸ್ಯ, ಸ್ವಧರ್ಮಾಚರಣೆಯಿಂದ ಪರಮಸಿದ್ಧಿ ಗಳಿಸಿದ ಧರ್ಮವ್ಯಾದ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಧರ್ಮದ ರಹಸ್ಯ, ಸ್ವಧರ್ಮಾಚರಣೆಯಿಂದ

ಮಹಾಭಾರತದ ವನಪರ್ವದಲ್ಲಿ ಬರುವ ಈ ಕಥೆಯು ಸ್ವಧರ್ಮಾಚರಣೆ ಮತ್ತು ಕರ್ಮನಿಷ್ಠೆಯ ಗೂಢ ರಹಸ್ಯವನ್ನು ಬಹು ಮಾರ್ಮಿಕವಾಗಿ ತಿಳಿಸಿಕೊಡುತ್ತದೆ. ದ್ಯೂತದಲ್ಲಿ ಸೋತು ಕಾಡಿಗೆ ಬಂದ ಪಾಂಡವರಲ್ಲಿ ಧರ್ಮರಾಜ ಯುಧಿಷ್ಠಿರನು ತೀವ್ರ ಮನವೇದನೆಗೆ ಒಳಗಾಗಿದ್ದನು. ನನ್ನ ತಪ್ಪು ನಿರ್ಧಾರಗಳಿಂದಲೇ ಕುಟುಂಬ ಕಷ್ಟಕ್ಕೆ ಸಿಲುಕಿತೆ ಎಂಬ ಅನುಮಾನ ಅವನನ್ನು ಕಾಡುತ್ತಿತ್ತು. ಅವನ ದ್ವಂದ್ವವನ್ನು ನಿವಾರಿಸಲು ಮಾರ್ಕಂಡೇಯ ಮಹರ್ಷಿಗಳು ಧರ್ಮವೇದನ ಕಥೆಯನ್ನು ವಿವರಿಸತೊಡಗಿದರು. ಒಮ್ಮೆ ಕೌಶಿಕನೆಂಬ ಬ್ರಾಹ್ಮಣನು ಜ್ಞಾನದ ಅಂಬಲದಿಂದ ಎತ್ತವರನ್ನು ಮನೆ ಮಠಗಳನ್ನು ತೊರೆದು ಕಾಡಿಗೆ ತೆರಳಿ ಕಠಿಣ ತಪಸ್ಸು ಮಾಡತೊಡಗಿದನು. ಒಂದು ದಿನ ಮರದ ಕೆಳಗೆ ಆತ ಕುಳಿತಿದ್ದಾಗ ಮರದ ಮೇಲಿದ್ದ ಹಕ್ಕಿಯೊಂದು ಅವನ ಮೇಲೆ ಹೇಸಿಗೆ ಮಾಡಿತು. ಕೋಪಗೊಂಡ ಕೌಶಿಕನು ಕೆಂಗಣ್ಣಿನಿಂದ ನೋಡಿದ್ದೇ ತಡ ಆ ಪಕ್ಷಿ ಸುಟ್ಟು ಬೂದಿಯಾಯಿತು. ತಪಸ್ಸಿನ ಶಕ್ತಿಯಿಂದ ತಾನೀಗ ಸಿದ್ಧ ಪುರುಷನೆಂದು ಭಾವಿಸಿದ ಕೌಶಿಕನಿಗೆ ತೀವ್ರ ಅಹಂಕಾರ ಆವರಿಸಿತು. ನಂತರ ಆತ ಭಿಕ್ಷೆಗಾಗಿ ಒಂದು ಮನೆಗೆ ಬಂದು ಭವತಿ ಭಿಕ್ಷಾಂದೇಹಿ ಎಂದನು. ಒಳಗಿದ್ದ ಗೃಹಿಣಿಯು ತನ್ನ ಪತಿಗೆ ಉಪಚಾರ ಮಾಡುತ್ತಿದ್ದರಿಂದ ಭಿಕ್ಷೆ ತರಲು ಕೊಂಚ ತಡವಾಯಿತು. ಕಾಯಲಾರದೆ ಕೋಪದಿಂದ ಬುಸುಗುಡುತ್ತಿದ್ದ ಕೌಶಿಕ ಆಕೆಯನ್ನು ದೃಷ್ಟಿಸಿ ನೋಡಿದನು. ಆದರೆ ಆ ಸಾಧ್ವಿ ನಗು ನಗುತ್ತ, ಅಯ್ಯ, ನಿನ್ನ ಕೆಂಗಣ್ಣಿಗೆ ಸುಟ್ಟು ಬೂದಿಯಾಗಲು ನಾನೇನು ಆ ಕಾಡಿನ ಪಕ್ಷಿಯಲ್ಲ ಎಂದಳು. ಕೌಶಿಕ ಬೆರಗಾದನು. ಆಕೆ ಮುಂದುವರಿದು, ನಾನು ಯಾವುದೇ ತಪಸ್ಸು ಮಾಡಿಲ್ಲ, ಕೇವಲ ನನ್ನ ಪತಿ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಿದ್ದೇನೆ. ನಿಮಗೆ ಇಷ್ಟೊಂದು ತಪಸ್ಸಿನ ಫಲವಿದ್ದರೂ ಧರ್ಮದ ಪೂರ್ಣ ರಹಸ್ಯ ತಿಳಿದಿಲ್ಲ. ಅದನ್ನು ತಿಳಿಯಲು ಮಿಥಿಲಾ ನಗರದ ಧರ್ಮವ್ಯಾಧನಲ್ಲಿಗೆ ಹೋಗಿ ಎಂದಳು. ಗೃಹಿಣಿಯ ಮಾತು ಕೇಳಿ ಮಿಥಿಲಿಗೆ ಬಂದ ಕೌಶಿಕನಿಗೆ ಅಲ್ಲಿ ಕಂಡ ದೃಶ್ಯ ದಿಗ್ಭ್ರಮೆ ಹುಟ್ಟಿಸಿತು. ಜ್ಞಾನಿಯೆಂದು ಆಕೆ ಹೇಳಿದ್ದ ಧರ್ಮವ್ಯಾಧನು ಮಾಂಸದ ಅಂಗಡಿಯಲ್ಲಿ ಪ್ರಾಣಿಗಳ ಮಾಂಸ ಮಾರುತ್ತಿದ್ದ. ವ್ಯಾಧನು ಕೌಶಿಕನನ್ನು ನೋಡಿ, ನಿನ್ನನ್ನು ಆ ಪತಿವ್ರತೆಯು ಕಳುಹಿಸಿದಳೆ ಎಂದು ಕೇಳಿದಾಗ ಕೌಶಿಕನಿಗೆ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ. ವ್ಯಾಧನು ತನ್ನ ಕಥೆಯನ್ನು ಹೇಳುತ್ತಾ, ಪೂರ್ವ ಜನ್ಮದಲ್ಲಿ ವೇದ ಪಾರಂಗತನಾಗಿದ್ದ ನಾನು ಬೇಟೆಯಾಡುವಾಗ ಅಕಸ್ಮಾತಾಗಿ ಬಾಣಬಿಟ್ಟು ಋಷಿಯೊಬ್ಬರ ಸಾವಿಗೆ ಕಾರಣನಾಗಿದ್ದೆ. ಆ ಶಾಪದಿಂದಾಗಿ ಆ ಜನ್ಮದಲ್ಲಿ ಕಟುಕನಾಗಿ ಹುಟ್ಟಿದೆನು. ಆದರೆ ನನ್ನ ಕುಲ ವೃತ್ತಿಯಾದ ಮಾಂಸ ಮಾರಾಟವನ್ನು ಕೇವಲ ವೃತ್ತಿ ಧರ್ಮವಾಗಿ ಲಾಭದ ಆಸೆಯಿಲ್ಲದೆ ಮಾಡುತ್ತಿರುವೆ. ಜೊತೆಗೆ ತಂದೆ ತಾಯಿಯರ ಸೇವೆಯನ್ನು ಶ್ರದ್ಧೆಯಿಂದ ನೆರವೇರಿಸುತ್ತಿದ್ದೇನೆ. ನನ್ನ ಕರ್ಮವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿರುವುದರಿಂದಲೇ ನನಗೆ ಈ ಸಿದ್ಧಿ ದೊರಕಿದೆ ಎಂದನು. ವ್ಯಾಧನು ಕೌಶಿಕನಿಗೆ ತಪಸ್ಸನ್ನು ಬಿಟ್ಟು ಮಾಂಸ ಮಾರುವುದಾಗಲಿ ಅಥವಾ ವೃತ್ತಿಯನ್ನು ತೊರೆದು ತಪಸ್ಸು ಮಾಡುವುದಾಗಲಿ ಧರ್ಮವಲ್ಲ. ಭಗವಂತ ನೀಡಿದ ವೃತ್ತಿಯನ್ನು ಧರ್ಮ ಹಾಗೂ ನ್ಯಾಯದಿಂದ ನಿರ್ವಹಿಸುವುದರಲ್ಲೇ ನಿಜವಾದ ಜ್ಞಾನವಿದೆ ಎಂದು ಬೋಧಿಸಿದನು. ಕಥೆಯನ್ನು ಮುಗಿಸಿದ ಮಾರ್ಕಂಡೇಯರು ಯುಧಿಷ್ಠರನಿಗೆ ಹೀಗೆ ಹೇಳಿದರು, ಧಾರಣ ಶಬ್ದದಿಂದ ಧರ್ಮ ಎಂಬ ಪದ ಬಂದಿದೆ. ಯಾವುದು ಸಮಾಜವನ್ನು ಮತ್ತು ಮನಸ್ಸನ್ನು ಒಂದುಗೂಡಿಸುತ್ತದೆಯೋ ಅದೇ ನಿಜವಾದ ಧರ್ಮ. ಪ್ರತಿಯೊಬ್ಬರೂ ತಮ್ಮ ತಮ್ಮ ವೃತ್ತಿ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವುದೇ ಶ್ರೇಷ್ಠವಾದುದು. ಆದ್ದರಿಂದ ರಾಜನಾಗಿ ನಿನ್ನ ಕರ್ತವ್ಯವನ್ನು ನೀನು ಧರ್ಮ ಮಾರ್ಗದಲ್ಲೇ ನಡೆಸಿಕೊಂಡು ಹೋಗು ಎಂದು ಧರ್ಮರಾಜನಿಗೆ ಸ್ಪಷ್ಟತೆ ನೀಡಿದರು. ಈಗ ಧರ್ಮ ಎನ್ನುವ ಪದವನ್ನು ನಾವೆಲ್ಲರೂ ಮತ್ತೆ ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕಿದೆ. ಮನಸ್ಸುಗಳನ್ನು ಒಂದುಗೂಡಿಸುವ ಕೆಲಸವೇ ನಿಜವಾದ ಧರ್ಮ. ಆದರೆ ಅದನ್ನು ನಾವು ಮಾಡುತ್ತಿದ್ದೇವೆಯೇ? ಎತ್ತ ನೋಡಿದರೂ ರೋಚಕ ವಿಷಯಗಳು ಪಕ್ಷಪಾತಗಳಿಂದ ಮನಸ್ಸುಗಳನ್ನು ಒಡೆಯುವ ಕೆಲಸ ನಡೆಯುತ್ತಿದೆ. ಒಡೆದ ಮನಸ್ಥಿತಿಗಳಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಜನರೇ ಹಿಂದಿನ ದಿನಗಳಲ್ಲಿ ಹೆಚ್ಚಾಗಿದ್ದಾರೆ. ಇಂತಹ ಸಮಯದಲ್ಲಿ ನಮ್ಮ ಧರ್ಮ ಏನೆಂದು ತಿಳಿದು ನಮ್ಮ ಆತ್ಮ ಸಾಕ್ಷಿಗೆ ಸುಳ್ಳು ಹೇಳದಂತೆ ಪ್ರಾಮಾಣಿಕವಾಗಿ ಬದುಕಿ ತೋರಿಸಿದಾಗ ಮಾತ್ರ ಬೇರೊಬ್ಬರ ಮುಂದೆ ಅಲ್ಲದಿದ್ದರೂ ನಮ್ಮ ಕಣ್ಣಿನಲ್ಲೇ ನಾವು ಚಿಕ್ಕವರಾಗುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಧರ್ಮದ ರಹಸ್ಯ, ಸ್ವಧರ್ಮಾಚರಣೆಯಿಂದ ಪರಮಸಿದ್ಧಿ ಗಳಿಸಿದ ಧರ್ಮವ್ಯಾದ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ.

ಪ್ರಿಯ ಕೇಳುಗರೆ, ಇದುವರೆಗೂ ಧರ್ಮದ ರಹಸ್ಯ, ಸ್ವಧರ್ಮಾಚರಣೆಯಿಂದ ಪರಮಸಿದ್ಧಿಗಳಿಸಿದ ಧರ್ಮವ್ಯಾದ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಡದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ, ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ, ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ, ಬಿಹಾರ ಗುಜರಾತ್ ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ, ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆ ಸಂಬಂಧ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸರು ಕೈಗೊಂಡ ಕ್ರಮ ಖಂಡಿಸಿ ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಂಡಾಗ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ದಿಲೀಪ್ ಗಾವಿತ್ ಹಾಗೂ ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿ ಸದನದ ಪರವಾಗಿ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಅವರ ತರಬೇತುದಾರರಿಗೆ ಅಭಿನಂದನೆ ಸಲ್ಲಿಸಿ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸಿರುವುದಕ್ಕೆ ಶುಭ ಹಾರೈಸಿದರು. ಬಳಿಕ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸಲು ಸಭಾಧ್ಯಕ್ಷರು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ನಡೆದಿತ್ತೆನ್ನಲಾದ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ಕೂಗಲಾರಂಭಿಸಿದರು. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಹೇಳಿಕೆ ನೀಡಬೇಕೆಂದು ಪ್ರತಿಪಕ್ಷ ಸಂಸದರು ಆಗ್ರಹಿಸಿದರು. ಈ ವೇಳೆ ಪ್ರಶ್ನೋತ್ತರ ಅವಧಿಯು ಸದಸ್ಯರ ಹಕ್ಕಾಗಿದ್ದು ಅದು ಸದನದ ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಓಂ ಬಿರ್ಲಾ ಹೇಳಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಸದನದ ಕಲಾಪಕ್ಕೆ ಅಡ್ಡಿಪಡಿಸದಂತೆ ಸದನದಲ್ಲಿಯೂ ಹಾಗೂ ವಿವಿಧ ಪಕ್ಷಗಳ ನಾಯಕರ ಸಭೆಯಲ್ಲಿಯೂ ಎಲ್ಲಾ ಸದಸ್ಯರಿಗೆ ಮನವಿ ಮಾಡಲಾಗಿತ್ತು ಎಂದು ಅವರು ತಿಳಿಸಿದರು. ಸದನದ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸತ್ತಿನ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷರು ಸದನದ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆಯು ಇಂದು ಕೈಗೆತ್ತಿಕೊಳ್ಳಲಿದೆ. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇಂದು ಮಧ್ಯಾಹ್ನ ಈ ವಿಧೇಯಕವನ್ನು ಮಂಡಿಸಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸುವ ಕುರಿತು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರಿಂದ ಬಂದಿರುವ ಸೂಚನೆಯನ್ನು ಅಂಗೀಕರಿಸಿರುವುದಾಗಿ ಸಭಾಪತಿಯವರು ತಿಳಿಸಿದರು. ಸದಸ್ಯರು ತಿದ್ದುಪಡಿಗಳನ್ನು ಮಂಡಿಸಲು ಅನುಕೂಲವಾಗುವಂತೆ ವಿಧೇಯಕದ ಪ್ರತಿಯನ್ನು ಅವರಿಗೆ ವಿತರಿಸಲಾಗಿದೆ ಎಂದು ಅವರು ಹೇಳಿದರು. ಈ ವಿಧೇಯಕವನ್ನು ನಿನ್ನೆ ಲೋಕಸಭೆ ಅಂಗೀಕರಿಸಿತ್ತು. ಈ ಶಾಸನವು ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದೆ. ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ಪ್ರಕರಣಗಳ ಶೀಘ್ರ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸುತ್ತದೆ.

0: ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ದಾಖಲಾದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಿಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಚಾರ್ಜ್ಶೀಟ್ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಎಂದು ಇದು ನಿಗದಿಪಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ IASV ತ್ರಿವೇಣಿಯ ಸಂಪೂರ್ಣ ಮಹಿಳಾ ನೌಕಾಯಾನ ತಂಡದೊಂದಿಗೆ ಸಂವಾದ ನಡೆಸಿ ಅವರ ಅಸಾಧಾರಣ ಸಾಧನೆ ಮತ್ತು ದೃಢ ಸಂಕಲ್ಪವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಮಹಿಳಾ ನೌಕಾಯಾನ ತಂಡದ ಯಶಸ್ವಿ ಸಾಹಸವು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಈ ನೌಕಾಯಾನದ ಮೂಲಕ ತಂಡವು ಕೇವಲ ಸಮುದ್ರವನ್ನು ಗೆದ್ದಿಲ್ಲ, ಬದಲಿಗೆ ಸಂಕೀರ್ಣ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಳ್ಳುವ ಮಹಿಳೆಯರ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದ ಹಳೆಯ ರೂಢಿಗತ ಕಲ್ಪನೆಗಳನ್ನು ಮುರಿದು ಹಾಕಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ದೈಹಿಕ ಸಾಮರ್ಥ್ಯ, ಮಾನಸಿಕ ಶಕ್ತಿ ಮತ್ತು ನಾಯಕತ್ವವನ್ನು ಲಿಂಗದ ಆಧಾರದ ಮೇಲೆ ನಿರ್ಧರಿಸಲಾಗುವುದಿಲ್ಲ ಎಂಬುದು ಈ ನೌಕಾಯಾನ ಸಾಹಸವು ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು. ಈ ತಂಡದ ಸಾಧನೆಯು ದೇಶದ ಪ್ರತಿಯೊಂದು ಮಹಿಳೆಗೂ ಸ್ಫೂರ್ತಿಯಾಗಿದೆ. ಅವರ ಈ ಯಶಸ್ಸು ಯುವತಿಯರಿಗೆ ದೊಡ್ಡ ಕನಸು ಕಾಣಲು, ಸವಾಲುಗಳನ್ನು ಜಯಿಸಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದತಿಯಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಚುನಾವಣಾ ಆಯೋಗದ ಪ್ರಕಾರ ಬೆಳಿಗ್ಗೆ 11 ಗಂಟೆಯವರೆಗೆ ಬಿಹಾರದ ಪಾಟ್ನಾದ ಬಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ 11.50% ಮತದಾನ ದಾಖಲಾಗಿದೆ. ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 14.27% ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ 32.53% ಮತದಾನವಾಗಿದೆ. ಸಂಜೆ 6 ಗಂಟೆಯವರೆಗೆ ಮತದಾನ ಮುಂದುವರಿಯಲಿದೆ. ಪವಿತ್ರ ಶ್ರಾವಣ ಮಾಸದ ಶುಭಾರಂಭದ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ದೇಶೀವಾಸಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು, ಶ್ರದ್ಧೆ, ಸಂಯಮ ಮತ್ತು ಭಕ್ತಿಯ ಈ ಪವಿತ್ರ ಮಾಸವು ಪ್ರತಿಯೊಬ್ಬರ ಜೀವನದಲ್ಲೂ ಧನಾತ್ಮಕ ಶಕ್ತಿ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಅಪಾರ ಶಾಂತಿಯನ್ನು ತುಂಬಲಿ ಎಂದು ಆಶಿಸಿದ್ದಾರೆ. ಈ ನಡುವೆ ಸಚಿವ ರಾಜನಾಥ್ ಸಿಂಗ್ ಅವರು ಸಹ ಈ ಪವಿತ್ರ ತಿಂಗಳು ಎಲ್ಲರ ಜೀವನದಲ್ಲಿ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಹಾಗೂ ಭಗವಂತನ ಕೃಪೆ ಎಲ್ಲರ ಮೇಲೆಯೂ ಸದಾ ಇರಲಿ ಎಂದು ಆಶಿಸುವುದಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ರಹಾನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲಾ ಮಾದರಿಗಳಿಗೆ ವಿದಾಯ ಹೇಳಲು ಇದೇ ಸೂಕ್ತ ಸಮಯ ಎಂದು ತಿಳಿಸಿದ್ದಾರೆ. 2023ರಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸಕ್ಕಾಗಿ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾಗ ಅವರು ಭಾರತ ಪರ ಕೊನೆಯ ಬಾರಿ ಆಡಿದರು. ಏಕದಿನ ಕ್ರಿಕೆಟ್ನಲ್ಲಿ 2018ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯವೇ ಅವರ ಕೊನೆಯ ಪಂದ್ಯವಾಗಿತ್ತು. 38 ವರ್ಷದ ರಹಾನೆ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿಜೀವನದಲ್ಲಿ ಭಾರತದ ಪರ ಒಟ್ಟು 85 ಟೆಸ್ಟ್, 90 ಏಕದಿನ ಮತ್ತು T20 ಪಂದ್ಯಗಳನ್ನು 20 ಪಂದ್ಯಗಳನ್ನು ಆಡಿದ್ದಾರೆ. ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಯಣ 2013ರಲ್ಲಿ ಆರಂಭವಾಗಿತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪುರುಷರ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮುರಳಿ ಶ್ರೀಶಂಕರ್ ಅವರಿಗೆ ಹಾಗೂ ಪುರುಷರ 100 ಮೀಟರ್ T47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗವೀತ್ ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೋರ್ಸಿಂಗನಕತಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಸತತವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದಿರುವುದು ಇಡೀ ದೇಶವೇ ಹೆಮ್ಮೆ ಪಡುವಂತಾಗಿದೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿದೆ

0: ಇರುವ ಸ್ಕ್ವಾಶ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷ ತಂಡ ಲಗ್ಗೆಯಿಟ್ಟಿದೆ. ಐದನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡವು ಇಂಗ್ಲೆಂಡ್ ವಿರುದ್ಧ 2-1 ಅಂತರದಿಂದ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿತು. ಜಪಾನ್ ವಿರುದ್ಧ ಗೆದ್ದು ಕೊನೆಯ 4 ಘಟ್ಟಕ್ಕೆ ಪ್ರವೇಶಿಸಿರುವ ಅಮೆರಿಕವನ್ನು ಅವರು ಮುಂದಿನ ಪಂದ್ಯದಲ್ಲಿ ಎದುರಿಸಲಿದ್ದಾರೆ. ಈ ಮಧ್ಯೆ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕದ ವಿರುದ್ಧ 1-2 ಅಂತರದಲ್ಲಿ ಸೋಲನ್ನನುಭವಿಸಿತು. ಇನ್ನೊಂದೆಡೆ ಫ್ರಾನ್ಸ್ನ ಪುರುಷರ ತಂಡವು 26 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವ ಸ್ಕ್ವಾಶ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ತಲುಪುವ ಮೂಲಕ ಹೊಸ ಇತಿಹಾಸ ಬರೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ, ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತೀಯ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
3: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
4: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
3: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
4: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
3: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
3: ಇಮೇಲ್ ವಿಳಾಸ covrd.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಹಂಚೀಪುರ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಮತಿ ರಾಣಿ ಮತ್ತು ಶ್ರೀಮತಿ ಪಲ್ಲವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
5: ಗಿರಿಜನರ ಬದುಕು ಬವಣೆ,
6: ಆದಿವಾಸಿಗಳ ಸಂಸ್ಕೃತಿ
5: ಸಂಪ್ರದಾಯ
6: ಆಚಾರ ವಿಚಾರಗಳ ಪ್ರತಿಬಿಂಬ,
5: ಅಂದಿನ ಕಾಲಕ್ಕೂ
6: ಇಂದಿನ ಕಾಲಕ್ಕೂ
5: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
6: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
5: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
7: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಹಾಡಿಯಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡೋಗ್ತಿದ್ದಾರೆ, ಹಾಗೆಯೇ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಹಂಚಿಪುರ ಹಾಡಿಯ ನಿವಾಸಿಗರಾದ ಶ್ರೀಮತಿ ರಾಣಿ ಹಾಗೂ ಶ್ರೀಮತಿ ಪಲ್ಲವಿರವರು. ಬನ್ನಿಯಾಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಹಂಚಿಪುರ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ಆ ರಾಣಿಯವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ
8: ಸರ್. ನಿಮಗೂ ಕೂಡ ನಮಸ್ಕಾರ.
7: ಪಲ್ಲವಿರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
8: ನಮಸ್ಕಾರ.
7: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
8: ಸರ್, ನಮ್ಮ ಹೆಸರು ರಾಣಿ ಅಂತ. ನಾವು ಹಂಚಿಪುರ ಹಾಡಿಲೇ ವಾಸವಾಗಿರೋದು, ನಾವಿಲ್ಲೇ ಇರೋದು.
9: ನನ್ನ ಹೆಸರು ಪಲ್ಲವಿ ಅಂತ. ಹಂಚಿಪುರ ಹಾಡಿಲೇ ವಾಸವಾಗಿರೋದು.
7: ರಾಣಿರವರೇ, ತಾವಳಿ ಒಂದು ಹಂಚಿಪುರ ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
8: ಸರ್, ನಾವು ಇಲ್ಲಿ ವಾಸವಾಗಿರೋಕ್ಕೆ ಮುಂಚೆಗೆ ನಮ್ಮ ತಂದೆ ತಾಯಿಗಳು ವಾಸವಾಗಿದ್ದರು. ನಾವು ಇಲ್ಲೇ ಒಂದೇ ಊರಿಗೆ ನಾವು ಮದುವಾಗಿ ನಾವು ಇಲ್ಲೇ ವಾಸ ಮಾಡ್ತಿರೋದು.
7: ಎಷ್ಟು ವರ್ಷಗಳಾಯ್ತು ಹಾಡಿ ಬಂದು?
8: ನಾವು ಹಾಡಿಗೇನು ಬಂದಿಲ್ಲ. ನಮ್ಮ ಆಗ ನಮ್ಮ ಅತ್ತಪ್ಪ ಮುತ್ತಪ್ಪ ಅವ್ರು ಹಿಡಿದು ಮಡಗಿರೋದು ಜಾಗ ಇದು. ನಾವು ಒಟ್ಟಿಗೆ ನಾವು ಕಣ್ಣು ಮಟ್ಟಿಗೆ ಈಗ ಒಂದು 40 ವರ್ಷ ಆಗಿರ್ಬೋದು ನಾವಿರೋ ಮಟ್ಟಿಗೆ. ಈಗ ನಮ್ಗೆ ಗೊತ್ತಿರೋ ಮಟ್ಟಿಗೆ, ನಮ್ಮ ತಂದೆ ತಾಯಿ ಇದ್ದಾಗ ಅವ್ರು ಎಷ್ಟು ವರ್ಷ ಆಗಿತ್ತೋ ಗೊತ್ತಿರ ಸರ್. ಈಗ ನಾವಿರೋದೊಂದು ಅಂದಾಜಲ್ಲಿ ನಾವು 40 ವರ್ಷ.
7: ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
8: ನಮ್ಮ ಕುಟುಂಬದಲ್ಲಿ ಈಗ ನಾವಿರೋರು, ನಾವು, ನಮ್ಮ ಯಜಮಾನರು, ನಮ್ಮ ಹುಡುಗಿ, ಇಲ್ಲ ಅಕ್ಕಪಕ್ಕದಲ್ಲಿ ನಮ್ಮ ಅಕ್ಕ, ನಮ್ಮ ಅಣ್ಣ, ಅವ್ರ ಫ್ಯಾಮಿಲಿ.
7: ನಮ್ಮ ಕುಟುಂಬದಲ್ಲಿ 4 ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
8: ಹೌದು ಸರ್.
7: ಹಾಗೆ ತಾವು ಹೇಳ್ತಿದ್ರೆ ನಾವು ಚಿಕ್ಕ ವಯಸ್ಸಿನಿಂದ ಇದೇ ಹಾಡಿಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ವಿ. ಸುಮಾರು ಅಂದ್ರೆ 40 ವರ್ಷಗಳಿಂದ ಇಲ್ಲಿನೇ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಿದೀವಿ ಅಂತ. ಹೇಗ್ ನಡ್ಕೊಂಡು ಹೋಗ್ತಿದ್ದೆ ಜೀವನ ರಾಣಿರವರೇ?
8: ಜೀವನ ಸರ್ ನಾವು ನಡೆಸ್ತಂಗಿರುತ್ತೆ. ನಾವು ಜೀವನ ನಾವು ಯಾವ ರೀತಿ ನಡಿಬೇಕು ಆ ರೀತಿ ನಡೆಸ್ಬೇಕು. ಜೀವನನೇ ಒಂದು ಪಾಠನಲ್ಲ ಅಲ್ವಾ? ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳ್ಬೇಕು ಅನ್ನೋದು ನಾವು ತಿಳ್ಕೋಬೇಕು. ಅದೇ ಜೀವನ ನಡೆಯೋದು. ಜೀವನನೇ ಒಂದು ಪಾಠವಾಗಿರ್ಬಾರ್ದು.
7: ಪಲ್ಲವಿರವರೇ, ನೀವು ಕೂಡ ಈ ಒಂದು ಹಂಚಿಪುರ ಹಾಡಿ ಬಂದು ಎಷ್ಟು ವರ್ಷಗಳಾಯ್ತು? ಹೇಗೆ ನಡ್ಕೊಂಡು ಹೋಗ್ತಿದೆ ತಮ್ಮೊಂದು ಜೀವನ ಇಲ್ಲಿ?
9: ನಾನು ಬಂದು 3 ವರ್ಷ ಆಯ್ತು. ಈಗ ಪರವಾಗಿಲ್ಲ, ಚೆನ್ನಾಗೆ ಇಲ್ಲಿ ಇದು ಮಾಡ್ಕೋ ಹೋಯ್ತಿದ್ದೀನಿ.
7: ತಮ್ಮ ಒಂದು ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
9: ನಾವು ಅಂದ್ರೆ ನಾವು ಗಂಡ ಇರ್ತೀರಿ, ಇಬ್ಬರಳೆ.

0: ಜೀವನ
1: ಚೆನ್ನಾಗದ ಅಂದ್ರ ನಮ್ಮ ಮನೇಲಿ ಹೊಸಿ ಟಿ ಬಿ ಕಾಯಿಲೆ ಅಂತ ತೊಂದರೆ ಇತ್ತು, ಅದರಿಂದ ಹೊಸಿ ಕಷ್ಟ ಮನೇಲಿ. ಇವಾಗ ಸ್ವಲ್ಪ ಸ್ವಲ್ಪ ಗುಣ ಆಗಿರೋದ್ಕ ಈಗೆಲ್ಲ ಕೆಲ್ಸಕ್ಕೆ ಹೋಯ್ತಾರ. ಈಗ ಅಂದ್ರ ಇನ್ನೊಂದು ತಿಂಗ ಮಾತ್ರ ಅದ ಟ್ಯಾಬ್ಲೆಟ್ ತಗೊಂಡು ಈಗ ಹುಷಾರಾಗಾರ. ಈಗ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರ, ಊಟ ತಿಂಡಿಲಿ ಎಲ್ಲ ಚೆನ್ನಾಗಿ ಮಾಡ್ಕೊ ಹೋಯ್ತಾರ. ಈಗ
2: ಎಷ್ಟು ವರ್ಷಗಳಿಂದ ನಿಮ್ಮ ಯಜಮಾನರಿಗೆ ಟಿ ಬಿ ಕಾಯಿಲೆ ಇತ್ತು?
1: 6 ತಿಂಗಳಿಂದ.
2: ಯಾವ ಆಸ್ಪತ್ರೆ ತೋರಿಸ್ಕೋತಾ ಇದ್ದೀರಾ?
1: ವಿವೇಕಾನಂದ ಹಾಸ್ಪಿಟ್ಲಿಂದ.
2: ಇವಾಗ ಗುಣವಾಗಿದ್ದಾರೆ? ಇವಾಗ ಚೆನ್ನಾಗಿದ್ದಾರ ನಿಮ್ಮ ಯಜಮಾನರು?
1: ಗುಣವಾಗಾರ, ಚೆನ್ನಾಗವ್ರ. ಈಗ ಮಾತ್ರ ತಕೊಂಡು ತಟ್ಟಿಯಿಂದ ಈಗ ಚೆನ್ನಾಗಿ ಕೆಲಸ ಮಾಡ್ತಾರ, ಡ್ರಿಂಕ್ಸ್ ಮಾಡಲ್ಲ, ಏನಿಲ್ಲ. ಈಗ ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗವ್ರ.
2: ಮೊದಲು ಕುಡಿತಾ ಇದ್ರ ನಿಮ್ಮ ಯಜಮಾನರು?
1: ಮೊದಲು ಕುಡಿತಿದ್ರು, ಇವಾಗ ಕುಡಿಯಲ್ಲ. ಟಿ ಬಿ ಕಾಯಿಲೆ ಬಂದ ತೊಟ್ಟಿಂದ ಕುಡಿತಿದ್ದಿಲ್ಲ, ಇವಾಗ ಮಾತ್ರ ತಕೊಂಡು ತೊಟ್ಟಿಂದ ಈಗ ಹೊಸಿ ಪರವಾಗಿಲ್ಲ, ಚೆನ್ನಾಗವ್ರ. ಓ, ತಿಂಡಿ ಪಾಂಡಿ ಏನು ಊಟ ಮಾಡ್ತಿದ್ದಿಲ್ಲ ಮೊದಲಿಗ ಟಿ ಬಿ ಬಂದಿದ್ದಾಗ. ಇವಾಗ ಅಂದ್ರ ಮಾತ್ರ ತಕೊಳ್ ತೊಟ್ಟಿಂದ ಈಗ ಚೆನ್ನಾಗಿ ಊಟ ಮಾಡ್ತಾರ, ಕೆಲ್ಸಕ್ಕೆಲ್ಲ ಹೋಯ್ತಾರ. ಮೊದ್ಲಿಗ ಸುಸ್ತು ಸಂಕಟ ಅದು ಇದು ಅನ್ಕೊಂಡು ಅಂತಿದ್ರು, ಇವಾಗ ಮಾತ್ರ ತಕೊಂಡು ಮೆಡಿಸನ್ ತಕೊಂಡಾಗ ಚೆನ್ನಾಗ ಇವಾಗ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರ, ಈ ಕೆಲ್ಸಕ್ಕೆಲ್ಲ ಹೋಯ್ತಾರ.
2: ಮೊದಲು ಸುಮಾರು 4 ವರ್ಷಗಳಿಂದ ಕುಡಿತಾ ಇದ್ರು, ಈ ಒಂದು ಟಿ ಬಿ ಕಾಯಿಲೆ ಬಂದ ನಂತರ ಕುಡಿತವನ್ನ ನಿಲ್ಸಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದಾರೆ.
1: ಈಗ ಮಾತ್ರ ತಕೊಂಡು ಇನ್ನೊಂದು ತಿಂಗ ಅದಷ್ಟೇ ಮಾತ್ರ ತಕೊಂಡು ಈಗ ಚೆನ್ನಾಗವ್ರ. ಈ ಮೊನ್ನೆನ ಏನ ಈಸ್ಕೊ ಬಂದ್ರು, ಮಾತ್ರ ಈಸ್ಕೊಂಡು ಬಂದು ಇದೊಂದು ಸ್ಲಿಪ್ ಅದ, ಇದೊಂದು ತಕೊಳ್ಳಿ, 6 ತಿಂಗ ಮುಗೀತು, ಆಮೇಲೆ ಕಪ್ಪ ಪರೀಕ್ಷೆ ಮಾಡ್ತೀವಿ, ನಿಮ್ಮ ಮಿಸ್ಸೆಸ್ಗೂ ನಿಮ್ಗೂ ಅನ್ಕೊಂಡು ಹೇಳಾರ. ಏನು ತೊಂದರೆ ಇಲ್ಲ ಅಂದ್ರ ಸರಿ ಆಯ್ತು ಬಿಡಿ ಅನ್ಕೊಂಡು ಹೇಳಾರ. ಏನಾರ ಹಂಗುವೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಅವೆಲ್ಲನೂ ಮಾಡಿಸ್ಕೊಳ್ಳಿ ಅನ್ಕೊಂಡು ಹೇಳ್ತಿದ್ರು. ನಾವಿನ್ನೂ ಮಾಡಿಸಿಲ್ಲ, ನಮ್ಮ ಯಜಮಾನ್ರಿಗೆ ಹೇಳಿ ಹೇಳಿ ಸಾಕಾಗದ.
2: ನೀವಿನ್ನೂ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿಲ್ವಾ?
1: ನಾವು ಅಲ್ಲಿ ಊರಿಂದ ಮಾಡಿಸಿದ್ದು, ಇಲ್ಲಿ ಚೇಂಜ್ ಮಾಡಿಸ್ಕೊಂಡಿಲ್ಲ ನಾನು. ನಾವು ನೆಮ್ಮಳಿಯಲ್ಲಿ
2: ಅಂದ್ರೆ ನೆಮ್ಮಳಿಯಿಂದ ಅಂಚಿಪುರಕ್ಕೆ ಮದುವಾಗಿರೋದಂತ ಅವಳು. ಇವಾಗ ಅಂಚಿಪುರಲ್ಲಿ ಇರ್ತಕ್ಕಂಥ ನಿಮ್ಗೆ ಆಧಾರ್ ಕಾರ್ಡ್ ಬೇಕಾಗಿದೆ ಇವಾಗ?
1: ಆಧಾರ್ ಕಾರ್ಡು ರೇಷನ್ ಕಾರ್ಡು ಆಮೇಲೆ ಜಾತಿ ಪತ್ರ ಅವೆಲ್ಲನೂ ಮಾಡಿಸ್ಕೋಬೇಕು ಅಂತ ನಾನು ಹೇಳಿ ಹೇಳಿ ಸಾಕಾಗದ ನಮ್ಮ ಯಜಮಾನ್ರಿಗೂ. ಅವರು ದುಡ್ಡಿಲ್ಲ ಮಾಡಿಸಿರು ಅನ್ಕೊಂಡು ಅಂತಿರು. ಅವರು ಹುಷಾರಿಲ್ ತೊಟ್ಟಿಂದ ಏನು ತಲೆನೇ ಕೆಡಿಸ್ಕೊತಿಲ್ಲ. ಇವಾಗ ಅಂದ್ರೆ ಸ್ವಲ್ಪ ಸ್ವಲ್ಪ ಕೆಲ್ಸಕ್ಕೆ ಹೋಗೋದಕ್ಕೆ ಮನ ಖರ್ಚಿಗೆ ಅವಕ್ಕೆಲ್ಲ ಆಯ್ತವದ. ಇಲ್ದ ಹೋಗಿರ ಮನೇಲಿ ಏನಿರ್ತಿತ್ತು ಉಪ್ಪ ಸಪ್ಪನ ಎಂತದ ಒಂದು ತಿನ್ಕೊಂಡು ಮನೇಲಿ ಜೀವನ ಕಳಿತಿದ್ನು. ಈಗ ಅಂದ್ರ ಒಂದೆರಡು ಮೂರು ದಿನದಿಂದ ಈಗ ಕೆಲ್ಸಕ್ಕೆ ಹೋಗ್ತೊಟ್ಟಿಂದ ಅಕ್ಕಿ ತಗೊಳ್ಳೋದು ಅದು ಇದು ಅವಕ್ಕೆಲ್ಲ ಈಗ ತೊಂದ್ರೆ. ಈಗ ನಮ್ಗೆ ದುಡ್ಡು ಕಾಸಿಲ್ಲ, ಅಕೌಂಟ್ ಮಾಡಿಸಿ ಅಂತ ಕೇಳ್ತೇವ್ರ ವಿವೇಕಾನಂದ ಇಂದುವೆ. ದುಡ್ಡು ಹಾಕ್ಸ್ಕೊಡ್ತೀವಿ ಅನ್ಕೊಂಡು ಎಲ್ಲ ಟಿ ಬಿ ಪೇಷಂಟ್ ಅವ್ರಿಗೆ ದುಡ್ಡು ಹಾಕ್ಸ್ಕೊಡ್ತೀವಿ ಅನ್ಕೊಂಡು ಎಲ್ಲ ಅಂತಾರೆ. ಇವ್ರ ಕೈಲಿ ಕೆಲಸ ಆಗಲ್ಲ, ಈಗೀಗ ಕೆಲ್ಸಕ್ಕೆ ಹೋಯ್ತಾರ. ಆ ತೊಟ್ಟಿಯಿಂದ ಈಗ ಅವರು ಹೇಳಾಡ್ತಾವ್ರ ಅಕೌಂಟ್ ಮಾಡಿಸಿ ಅಕೌಂಟ್ ಮಾಡಿಸಿ ಅಂತ. ನಾವು ದುಡ್ಡಕ್ಕೆ ಪರದಾಡ್ಕೊಂಡು ಇಲ್ಲಿ ಎಲ್ಲನೂ ಇದು ಮಾಡ್ತೇವೆ ಸರ್.
2: ಅದೇ ತಾವು ಮೊದಲು ಹೇಳ್ತಿದ್ರೆ ನಾವು ಯಾವುದೇ ರೀತಿಯ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಒಂದನ್ನು ಕೂಡ ಮಾಡಿಸ್ಕೊಂಡಿಲ್ಲ ಅಂತ. ಇದನ್ನು ಏನಾದರೂ ಮೊದಲೇ ಯಾರಾದರೂ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರೋರಾಗಿರ್ಬೋದು ಅಥವಾ ಅಧಿಕಾರಿಗಳಾದರೂ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ನಮ್ಗೆ ಆಧಾರ್ ಕಾರ್ಡ್ ಇಲ್ಲ ಮಾಡಿಸ್ಕೊಡಿ ಅಂತ ಏನಾದ್ರು ಕೇಳ್ಕೊಂಡಿದ್ದೀರ ಮೊದಲು? ಏನು
1: ಕೇಳ್ಕೊಂಡಿದ್ನೋ ಅವಾಗ ಅವರು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಇನ್ನಾದ್ರೂ ಅವರು ಬಂದು ಹೇಳಿಲ್ಲ. ಅವ್ರ ಹೆಸರು ಮನುವಾಣ ಅಂತ, ವಿವೇಕಾನಂದ ಹಿಂದೆ ಬರೋದವರು. ಬಂದು ಕೇಳಿದ್ರು ಏನೇನಿಲ್ಲ, ಆಧಾರ್ ಕಾರ್ಡ್ ಇಲ್ವಾ, ರೇಷನ್ ಕಾರ್ಡ್ ಇಲ್ವಾ ಅಂತ ಎಲ್ಲ ಕೇಳಿದ್ರು. ಅದಕ್ಕೆ ನಾವು ಹೇಳಿದ್ನೋ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಅವೆಲ್ಲನೂ ಮಾಡಿಸ್ಕೋಬೇಕು, ಜಾತಿ ಪತ್ರ ಕ್ಯಾಸ್ಟ್ ಇನ್ಕಮ್ ಎಲ್ಲನೂ ಮಾಡಿಸ್ಕೋಬೇಕು ಅಂತ ಹೇಳಿದ್ನೋ. ಅವರು ಸರಿ ಆಯ್ತು ಹೇಳ್ತೀವಿ ಬಿಡಿ ಬಂದು ಅಂತ ಹೇಳಿದ್ರು. ಅವತ್ತು ಫೋನ್ ಮಾಡಿದಾಗ ಬರ್ತೀವಿ ಬಿಡಿ ನಾವು ಕ್ಯಾಂಪ್ ಇಟ್ಟಾರ ಅಲ್ಲಿಗೆ ಹೋಗಿವಿ ಅನ್ಕೊಂಡು ಹೇಳಿದ್ರು. ಇನ್ನಾದರೂ ಬಂದಿಲ್ಲ ಅವರು ಅನ್ಕೊಂಡು ಹೇಳಿದ್ರು.
2: ಅಂದ್ರೆ ತಾವುಗಳಿಗೆ ಈಗ ಮುಖ್ಯವಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಈಗ ಜಾತಿ ಆದಾಯ ಪ್ರಮಾಣ ಪತ್ರ ಏನೋ ಮಾಡಿಸ್ಕೊಂಡಿದ್ದೀರಿ ಇಲ್ಲ ಅದನ್ನು
1: ಮಾಡಿಸ್ಕೊಂಡ್ರೆ? ನಾನು ಊರಲ್ಲಿ ಸ್ಕೂಲ್ಗೆ ಓದ್ತೀನಲ್ಲ ಅವಾಗ ಜಾತಿ ಪತ್ರ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಂಡಿದ್ದು ನಾನು. ಅಂದ್ರೆ ಚೇಂಜ್ ಮಾಡಿಸಿಲ್ಲ, ಇಲ್ಲಿ ಅದು ಚೇಂಜ್ ಮಾಡಿಸ್ಕೋಬೇಕು ಅಂತ ನಾನು
2: ಬದಲಾವಣೆ ಮಾಡ್ಕೋಬೇಕು. ಗಣ್ಯ
3: ಹೆಸರು ಸೇರಿಸಿ ಇನ್ನು ಬದಲಾವಣೆ ಮಾಡಿಸಿಲ್ಲ,
1: ಇನ್ನೂ ಗಣ್ಯ ಹೆಸರು ಸೇರಿಸಿ ಬದಲಾವಣೆ ಮಾಡಬೇಕು ಅಂತ ಇದು ಮಾಡ್ಕೊಂಡಿನಿ ನಾನು.
2: ಇವಾಗ ತಮ್ಮ ಯಜಮಾನರು ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ದಾರೆ, ಆ ಸಂಪಾದನೆ ಮಾಡೋಕೆ ಬಂದು ದುಡ್ಡೆಲ್ಲ ತಮ್ಮೊಂದು ಮನೆ ಸಂಸಾರಕ್ಕೆ ಸಾಕಾಗ್ತಿದೆ ಹೇಗೆ?
1: ಮನೆಗೆ ಈಗ ಕೆಲ್ಸಕ್ಕೆ ಹೋದ್ರ ದುಡ್ಡಲ್ಲಿ 500 ರೂಪಾಯಿ ತರ್ತಾರ, ಅದರಲ್ಲಿ ಮನೆ ಖರ್ಚಿಗೆ ಆಯ್ತ. ಇನ್ನು ಆಧಾರ್ ಕಾರ್ಡು ರೇಷನ್

0: ಬಡಗ ಮಡಿಕೋಬೇಕು ಅಂತಂದ್ರ ದುಡ್ಡೇ ಇರಲ್ಲ. ಅವ್ರೊಬ್ರೇ ಕೆಲ್ಸಕ್ ಹೋಗೋರು, ನಮ್ಮನ್ನು ಕೆಲ್ಸಕ್ ಕಳಿಸಲ್ಲ, ಏನಿಲ್ಲ, ಮನೇಲೆ ಇರು ಅನ್ಕೊಂಡೆ ಎಲ್ಲ ಹೇಳ್ತಾರ.
1: ತುಂಬಾ ಧನ್ಯವಾದಗಳು ಪಲ್ಲಿಯವರವರೇ. ತಮ್ಮ ಒಂದು ಮನೆಯಲ್ಲಿ ಅಂದ್ರೆ ಇವಾಗ ತಮಗೆ ಮುಖ್ಯವಾಗಿ ಬೇಕಾದಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಹಾಗೆ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ತಾವುಗಳು ಯಾವ್ದನ್ನು ಕೂಡ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಾವು ಮೊದಲು ನೆಮ್ಮದಿಯಲ್ಲಿ ಜೀವನ ಮಾಡ್ತೀವಿ ಅಲ್ಲಿ ಹೆಸರಿದೆ. ನಾವಿಲ್ಲಿಗೆ ಅಂಚುಪುರಕ್ಕೆ ಮದುವಾಗಿರೋದು, ಅದರಿಂದ ನಮ್ಮ ಇಲ್ಲಿ ಹೆಸರು ಕೆಲವೊಂದು ಬದಲಾವಣೆ ಆಗಬೇಕು, ನಮ್ಗೆ ಆಧಾರ್ ಕಾರ್ಡ್ ಎಲ್ಲ ಮುಖ್ಯವಾಗಿ ಅಂತ ತಾವು ಹೇಳ್ತಿದ್ರ. ಇದ್ರ ಕುರಿತು ನಾವು ಕೂಡ ನಮ್ಮ ಸಂಸ್ಥೆಗಾಗಿರ್ಬೋದು ಅಥವಾ ಇದ್ರ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗಿರ್ಬೋದು ತಮ್ಮ ಒಂದು ಸಮಸ್ಯೆಯನ್ನು ಕೂಡ ಹೇಳಿ ತಮಗೆ ಆಧಾರ್ ಕಾರ್ಡ್ ಸಿಗುವಂತಹ ಕೆಲಸವನ್ನ ನಾವು ಮಾಡ್ತೀವಿ.
2: ತಮ್ಮಂದ ಅಡಿಲಿ ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ?
3: ಸಾ ಜೀವನಕ್ಕೆ ಹೇಗೆಲ್ಲ ಕೆಲಸ ಮಾಡ್ತೀರಿ ಅಂದ್ರೆ, ನಮ್ಮ ಮನೆಯವರು ವಾಗಸಪ್ ಕಟ್ಟಕ್ಕೆ ಹೋಯ್ತಾರೆ. ವಾಗಸಪ್ ಬರಕ್ ಮುಂಚೆಗೆ ಮಾಮೂಲಿ ವ್ಯವಸಾಯ, ಈಗ ಸೌದ ಒಡೆ ಮಿಷಿನ್ ಬಂದಿದ್ದೆ, ಸೌದ ಒಡೆ ಮಿಷಿನ್ಗೆ ಹೋಯ್ತಾರೆ. ಅದಿಲ್ಲ ಅಂದ್ರೆ ಈಗ ಮಾಮೂಲಿ ಆರಂಭ ಕೆಲಸ ಕರೀತಾರೆ, ಅದಕ್ಕೆ ಹೋಯ್ತಾರೆ. ನಾವು ಹೆಂಗಸ್ಗಳು ಈಗ ವಾಗಸಪ್ ಹಾಕೋದು, ವಾಗಪರ್ನ ಇಡೋದು, ಜೋಳ ಬಿಡೋದು, ಮೆಣಸಿನ್ಪೈರ್ ಹಾಕೋದು, ಟಮಾಟೋ ಗುಳ್ಪತ್ತ ಮಾಡೋದು, ಅವೆಲ್ಲ ಏನಾರ ಸಣ್ಣ ಪುಟ್ಟ ಕೆಲಸ ಇರ್ತವೆ, ಅವು ಹೋಯ್ತಿರ್ತೀವಿ.
2: ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ದೀರಾ?
3: ನಾನು ಸಹ ಈಗ ಮೊದಲು ಹೋಯ್ತಿದ್ದೆ, ಈಗ ಯಾವಾಗ ನಮ್ಮ ಹುಡುಗಿ ತೀರೋ ತೊಟ್ಟಿನ ಕೆಲ್ಸಕ್ಕೆ ಹೋಗಲ್ಲ, ನಮಗೋಸಿ ಆರೋಗ್ಯ ಸಮಸ್ಯೆ ಪ್ರಾಬ್ಲಮ್, ನಾ ಕೆಲ್ಸಕ್ಕೆ ಹೋಗಲ್ಲ, ಮನೆಯವ್ರು ಅಭ್ಯಾಸ ಹೋಗೋದು.
2: ತಮ್ಮ ಯಜಮಾನರು ಸಂಪಾದನೆ ಮಾಡ್ಕೊಂಡು ದುಡ್ಡೆಲ್ಲ ಒಂದು ಮನೆಯ ಸಂಸಾರಕ್ಕೆ ಸಾಕಾಗ್ತಿದೆ?
3: ಮನೆ ಸಂಸಾರಕ್ಕೆ ಸಾಕು ಸರ್, ಮನೆ ಸಂಸಾರ ಈಗ ನಾವು ಇರೋರು ಮೂರಾಳು, ಈಗ ನಮ್ಮ ಹುಡುಗಿನ ಓದಿಸ್ಬೇಕು, ಆದ್ರೂ ಸಾಲಲ್ಲ, ಬೇರೆಯವ್ರು ತಪ್ಪು ಸಾಲ ಮಾಡ್ಕೋತೀವಿ, ಇಲ್ಲ ಸಂಘದಲ್ಲಿ ಮಾಮೂಲಿ ಫೈನಾನ್ಸ್ಗಳಲ್ಲಿ ತಕೊಂಡು ಜೀವನ ಕಳಿತೀನಿ.
2: ಎಷ್ಟನೇ ತರಗತಿ ಓದ್ತಾ ಇದ್ದಾರೆ?
3: 8ನೇ ತರಗತಿ ಸರ್.
2: ಎಲ್ಲಿ ಓದ್ತಾರೆ?
3: ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಲ್ಲಿ ಓದ್ತಿರೋದು.
2: ಸರ್ವರಲ್ಲಿ
3: ಸರ್ವರಲ್ಲಿ ಕಾರ್ಮೆಂಟ್ ಅಲ್ಲಿ
2: ಅದೇ ತಾವು ಒಂದು ಕೂಲಿನ ಮಾಡ್ಕೊಂಡು ತಮ್ಮ ಒಂದು ಮನೆ ಸಂಸಾರವನ್ನು ನಡೆಸಿಕೊಂಡು ಹೋಗೋ ಜೊತೆಗೆ ತಮ್ಮ ಮಗಳಿಗೆ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಳಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ.

0: ಹಾಗೇನೆ ತಮ್ಮ ಒಂದು ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ, ಎಷ್ಟನೇ ತರಗತಿವರೆಗೆ ಶಾಲೆ ಇದೆ?
1: ಇಲ್ಲಿ 7ನೇ ತರಗತಿ ಗಂಟ ಸೇರಿರೋದು ಸ್ಕೂಲು. ಅವ್ರವ್ರ ಮಕ್ಕಳು ಅವರವರು ಈಗ 7ನೇ ತರಗತಿ ಮುಗಿದ ಮೇಲೆ ಅವ್ರವ್ರ ಮಕ್ಕಳು ಅವ್ರು ಎಲ್ಲೆಲ್ಲಿ ಹಾಕ್ಬೇಕು ಅಂತ ಅವ್ರವ್ರು ಡಿಸೈಡ್ ಮಾಡ್ಕೋಬೇಕು ಸರ್. ಇಲ್ಲಿ ಕೆಳಗಡೆ ಬಿದಿಲಿ ಲತಾ ವಾಸಪ್ಪ ಅಂತ ಇದ್ದಾರೆ, ಅವ್ರಿಗೆ ಇಬ್ರು ಗಂಡು ಮಕ್ಕಳು, ಒಂದು ಮಟಗೇರಿ ಕಳಿಸ್ತಿದ್ದಾರೆ, ಇನ್ನೊಂದು ಇಲ್ಲಿಗೆ ಕಳಿಸ್ತಿದ್ದಾರೆ. ಇನ್ನೆರಡು ಚಿಕ್ಕವು ರೇವತಿ ವಿಷ್ಣು ಅಂತ, ಅಲ್ಲಿ ಕೆಳಗಡೆ ಬಿದ್ದಿವೆ ಸಣ್ಣ ಮಕ್ಕಳು. ಅದೇ ಒಂದು ಅಂಗಡಿಗೆ ಹೋಯ್ತು, ಇನ್ನೊಂದು 1ನೇ ತರಗತಿ.
0: ತಾವು ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಈ ಅಂಚಿಪುರ ಅಡಿ?
1: ನಾವು ಅಂಚಿಪುರ ಅಡಿಲಿ ಮಾಮೂಲಿ ಜೈನು ಕುರುಬರು.
0: ಜೈನು ಕುರುಬರು?
1: ಹೌದು ಸರ್.
0: ಎಲ್ಲರೂ ಕೂಡ ಜೈನು ಕುರುಬರು?
1: ಎಲ್ಲ ಜೈನು ಕುರುಬರು.
0: ಎಷ್ಟು ಕುಟುಂಬಗಳಿದಾವೆ ನಿಮ್ಮ ಅಡಿ
1: ಸರ್? ನಮ್ಮಿಲ್ಲಿ ಮೊದಲು 27 ಕುಟುಂಬ ಇದ್ನೋ, 27 ಕುಟುಂಬದಲ್ಲಿ ಕೆಲವು ಜನ ತೀರೋದ್ರು, ಕೆಲವು ಜನ ಊರ್ ಬಿಟ್ಟು ಹೊಂಟೋದ್ರು. ಈಗ ಇರೋರು ಅಂದ್ರೆ ಇಲ್ಲಿ 21 ಸೀಟ್ ನಲ್ಲಿ, ಈಗ 11 ಸೀಟ್ 13 ಸೀಟ್ ಮಾಮೂಲಿ ಅಡಿ ರೇಷನ್ ಬರ್ತಲ್ಲ ಅದ್ರಲ್ಲಿ 11 ಸೀಟ್ 13 ಸೀಟ್ ಏನೋ ಸರ್ ಲೆಕ್ಕ ಸೇರಿಸ್ತಿರೋದು. ಇಲ್ಲಿ
0: 27 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರು, ಅದರಲ್ಲಿ ಸಂಪೂರ್ಣವಾಗಿ ಜೈನು ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಿದ್ರು. ಬೇರೆ ಯಾವ ಜನಾಂಗದವರು ಕೂಡ ಇಲ್ಲ?
1: ಇಲ್ಲ, ಬೇರೆ ಜನಾಂಗದವರು ಇದ್ದಾರೆ, ಮಾಮೂಲಿ ನಾಯಕರು ಇದ್ದಾರೆ, ಕುರಿ ಕುರುಬರು ಇದ್ದಾರೆ, ಅದೇ ಅಕ್ಕಿ ಪಿಕ್ಕಿ ಅಂತಾರಲ್ಲ ಅವ್ರು ಇದ್ದಾರೆ, ಅಮ್ಮಕ್ಕ ಮಾದಗ್ರನವ್ರು ಇದ್ದಾರೆ, ಇನ್ನೆಲ್ಲ ಲಿಂಗಾಯತರು ಆಚಾರ್ಯರು ಇಷ್ಟು ಜನಾಂಗದವರು.
0: ನೀವು ಕೂಡ ತಮ್ಮ ಮನೆಗೆ ಅಂದ್ರೆ ಮನೆಗಳ ಖಾತೆ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಎಲ್ಲಾನು ಮಾಡಿಸ್ಕೊಂಡಿದ್ದಾರೆ ಹೇಗೆ
1: ಸರ್? ನಮ್ದು ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಆಮ್ಯಾಕ ಎಲ್ಲ ಕ್ಯಾಶ್ ಇನ್ಕಮ್ ಎಲ್ಲ ನಮ್ಮ ಹತ್ರ ಎಲ್ಲ ಇದೆ ಸರ್. ಹಾಗಾಗಿ ಮನಕಂದ ಇದೊಂದು ಇದೊಂದಿಲ್ಲ, ಅದೇ ಈ ಸುತ್ತ ಒಂದೊಂದು ಮಾಡಿಸ್ಕೊಂಡಿಲ್ಲ ನಾವು, ನಮ್ದು ಎಲ್ಲ ಇದೆ. ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಿದ್ವಿ ನಾವು, ಮಾಡಿಸ್ಕೋಬೇಕು. ಸ್ಕೂಲ್ ಕಡೆಯಿಂದ ಹೇಳ್ತಾರ, ಸ್ಕೂಲ್ ಕಡೆ ಕೊಡ್ಲೇಬೇಕಲ್ಲ, ಈಗ ನಾವು ಕಂಪಲ್ಸರಿ ಕೊಡ್ಲೇಬೇಕು, ಕೊಡದವ್ರು ಮಕ್ಕಳು ಸ್ಕೂಲಿಗೆ ಸೇರ್ತಲ್ಲ. ಆ ರೀತಿ
0: ಇವಾಗ ನಿಮ್ಮ ಹಾಡಿಯ ಪಲೆಯವರಲ್ಲಿ ಮಾತಾಡ್ತಿದ್ರು, ನಾವು ಯಾವ್ದು ರೀತಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂತ, ತಾವುಗಳು ಕೂಡ ಮಾಡಿಸ್ಕೊಂಡಿದ್ರಿ, ಅವ್ರು ಕೂಡ ಏನಾದ್ರು ಹೇಳಿದಿರಿ
1: ಸರ್? ಅವ್ರಿಗೆ ನಾವು ನಮ್ಮಷ್ಟು ಹೇಳೋರು ಯಾರು ಇಲ್ಲ, ಅವ್ರು ನಮ್ಗೆ ಹೇಳಿ ಸಾಕಾಗದ. ಏನಂತ ಹೇಳಿ ಸಾಕಾಗದ ಅಂದ್ರ, ನಾವು ಆಗ್ಲಿಂದು ಬಡ್ಕ ಬಂದು ದುಡ್ಡಿದ್ದಾಗ ಸಣ್ಣ ಪುಟ್ಟ ಈಗ ಒಂದೊಂದಾಗ ನಾವು ಅಂತ ಬರ್ಬೇಕು. ನಾವೆಲ್ಲ ಒಂದೇ ಸತಿ ನಾವು ಬೆಟ್ಟ ಕೇಳ್ತೀವಿ ಅಂತ ನಾಕಾಗಲ್ಲ, ಒಂದ್ ಸಣ್ಣ ಕಲ್ ಕಿತ್ತರೆ ಬೆಟ್ಟ ಸುಮಾರಾಗಿ ಕಿತ್ಕೊ ಬರೋದು ಅಲ್ವಾ. ಆಗ್ಲಿ ಅನ್ನೋ ಏನನ್ನೋ ಮದುವಾಗಿ ಬಂದ ತಕ್ಷಣ ಏನೋ ನಿನ್ನ ಹೆಟ್ಟಿ ಕರ್ಕೋಗಿ ಆಧಾರ್ ಕಾರ್ಡ್ ಸೇರ್ಸ್ಕಪ್ಪ ಅಂತಂದಾಗ, ಏ ನಾವು ಒಟ್ಟಿಗೆ ಮಾಡ್ಸ್ಕತ್ನಿ, ಯಾರ ಪ್ರಾಬ್ಲಮ್ ಅವ್ರದ್ದು ತಾನೇ ಪ್ರಾಬ್ಲಮ್. ಪುನಃ ನೆಕ್ಸ್ಟ್ ಅಕ್ಕಿಗೆ ಆಗ ಇವನು ಒಬ್ರಿಗೆ ರೇಷನ್ ಬರ್ತಿತ್ತು, ಯಾರಿಗೆ ಮಂಜುನ ಅವ್ರಿಗೆ ಒಬ್ರಿಗೆ ಅಕ್ಕಿ ಕೊಡ್ತೀವಿ. ಆಗ್ಲೂ ಅದನ್ನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೊಡಿತಿದಾರಂತಲ್ಲ, ಎತ್ತಿ ಕರ್ಕೋಗಿ ಸೇರಿಸ್ಕೋಗು, ಕೋಟೆಗೆ ಹೋಗಿ ಸೇರಿಸ್ಕೋಗು, ಅವ್ರ ನಂಬರು ಅದ, ಫೋನ್ ಮಾಡ್ಕೊಡ್ತೀನಿ ಹೋಗಿ ಹೇಳ್ತೀನಿ ಬೇಕಾದ್ರೆ ಅಲ್ಲಿಗೆ ಹೋಗಿ ಸೇರಿಸೋದು. ಏ ನಿನಗೆ ಗೊತ್ತಾ ನನಗೆ ಗೊತ್ತ, ನಾವು ಹೋಗಿ ಸೇರಿಸ್ಕತ್ತೀನಿ, ಯಾರ ಪ್ರಾಬ್ಲಮ್ ಅವ್ರದ್ದೇ ಪ್ರಾಬ್ಲಮ್.
0: ತುಂಬಾ ಬೇಜವಾಬ್ದಾರಿ ವಹಿಸ್ತಾ ಇದಾರೆ.
1: ಹಾ ಅವ್ರದ್ದೇ ಪ್ರಾಬ್ಲಮ್. ಈಗ ಟಿವಿ ಆಗಿತ್ತು, ಟಿವಿ ಆಗಿರೋದೇ ಗೊತ್ತಿಲ್ಲ ಇವ್ರಿಗ, ಬನ್ನಿಂಗಳೆಲ್ಲ ಅಡಿಲಿ ಇದ್ದು ಬಂದು ಶಾನೆ ಹುಷಾರಿಲ್ಲ ಅಂತ ಬಂದು ಟಿವಿ ಆಗಿರೋದೇ ಗೊತ್ತಿಲ್ಲ. ಆಗ ರಾಜೇಶ್ ಸರ್ ಫೋನ್ ಮಾಡಿ ಅವ್ರ

0: ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಆ ಕಳಿಸಿ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿಸಿ ಆಗ ಟಿ ಬಿ ಆದಂತ ಪತ್ತೆ ಮಾಡಿ ರಾಜೇಶ್ ಸರ್ ಬಂದು ಭೇಟಿ ಕೊಟ್ಟು ಮಾಹಿತಿ ಕೊಟ್ಟದವ್ರು. ಇಷ್ಟು ಜವಾಬ್ದಾರಿ ಇನ್ಯಾರು ವಹಿಸ್ಬೇಕು ಸರ್? ಒಡೂಟನಾಗಿರೋಗಂಟನೆ ಇಷ್ಟು ಜವಾಬ್ದಾರಿ ನಾವೊಂದು ಅನುಭವ ತಿಳ್ಕೊಂಡ್ರಂತಾನೆ ಇವ್ರು ನಮ್ಮ ಮಾಹಿತಿ ಕೊಟ್ಟು ಅದ್ ನೀವು ತಿಳ್ಕೊಬೇಕು.
1: ನೀವು ಕೂಡ ಈಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಳ್ಳಿ, ನಿಮ್ಗೂ ಕೂಡ ಕೆಲವು ಸರ್ಕಾರದಿಂದ ಬರುವಂತ ಸೌಕರ್ಯಗಳು ಸಿಗ್ತವೆ ಅಂತ ತಾವು ಕೂಡ ಅವ್ರಿಗೆ ಹೇಳಿದಿರ, ಆದ್ರೆ ಅವರು ಕೇಳ್ತಾ ಇಲ್ಲ.
0: ಈಗ ಮೊದ್ಲು ಗೇಯಕ್ ಹೋಯ್ತಾಗ ಈಗ ಡ್ರಿಂಕ್ಸ್ ಮಾಡ್ತೀನಿ ಅಂತಾನೆ, ಆವಾಗ್ಲೇ ಗೇಯಕ್ ಹೋಯ್ತಾಗ ಆವಾಗ್ಲೇ ಹೇಳಿವಿ ವಗಸೊಪ್ಪ. ಈಗ ನಮ್ಮ ಮನೆಯವ್ರು ವಗಸೊಪ್ಪ ಕಟ್ಟಾಗ ಸೇರ್ಕೊಂಡು ತೊಟ್ಟಿದ್ದ, ಆವಾಗ್ಲೂ ಹಂಗೆ ದುಡ್ಡು ಬರ್ತಿತ್ತಲ್ಲ, ಆವಾಗ್ಲೂ ಹೇಳ್ದಾಗ್ಲೂ ಆಗ್ಲೂ ತಲೆ ಕೆಡ್ಸ್ಕೊಂಡಿಲ್ಲ. ಎಡ್ತಿ ಮತ್ತೆ ಕೇಳಿದ ಮೇಲೆ ನಮ್ಮ ಮಾತು ಕೇಳಿದ್ರ ಸರ್ ಅವರು ಆ ರೀತಿ.
1: ಹಾಗೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮ ಒಂದು ಅಂಚಿಪುರ ಅಡಿ ಸಿಗ್ತಿದ್ದಾವೆ, ನಂದ್ರೆ ಏನಾದ್ರು ಸಮಸ್ಯೆಗಳಿದಾವ ತಮ್ಮ ಒಂದು ಅಡಿಯಲ್ಲಿ?
0: ನಮ್ಮ ಅಡಿಲಿ ಸಮಸ್ಯೆ ಅಂದ್ರೆ 7ರಷ್ಟು ಬೆಟ್ಟದಷ್ಟಿದೆ ಅಂದ್ರೆ ಯಾರು ಸರಿಯಾಗಿ ಮಾಹಿತಿ ಕೊಡಲ್ಲ. ಏ ಅಂಚಿಪುರದಲ್ಲಿ ಆಡಿನೇ ಇಲ್ಲ ಅಂತಾರ ಅವೆಲ್ಲ ಯಾಕ? ಇಲ್ಲಿ ಕುರುಬ್ರವ್ರ ಅಷ್ಟೇ, ಜೈನ್ ಕುರುಬ್ರು ಇಲ್ಲ, ಕುರುಬ್ರವ್ರ ಅಷ್ಟೇ. ಯಾಕ ಆಡಿ ಏನಾದ್ರು ಇಲ್ವಲ್ಲ, ಅದ್ ಕುರುಬ್ರವ್ರ ಅಷ್ಟೇ, ಇನ್ ಮುಂದೆ ಏನನ್ನು ಗೊತ್ತಿಲ್ಲ.
1: ಯಾರು ಕೂಡ ಬಂದು ಅಧಿಕಾರಿಗಳು ಭೇಟಿ ಮಾಡಿ?
0: ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಒಂದ್ಸತಿ ಅದೇ ಇವರು ಮತ್ತು ಸ್ವಾಮಣ ಅಂತ ಒಂದ್ಸತಿ ಬಂದಿರು, ಅದೇ ಓಟ್ ಕೇಳಕ್ ಸರ್ ಹೋಗಿ ಬಂದಿದ್ದು. ಇನ್ನೇ ನಮ್ಮ ಆಡಿ ಜನಾಗ ನೋಡಕ್ ಬಂದಿತ್ತಿಲ್ಲ, ಅವ್ರು ಓಟ್ ಕೇಳಕ್ ಬಂದಿದ್ರು ಅಷ್ಟೇ.
1: ಓಟ್ ಕೇಳಕ್ ಬಂದಿರು, ಸಮಸ್ಯೆಗಳು ಕೇಳಕ್ ಬಂದಿರಲಿಲ್ಲ.
0: ಬಂದಿತ್ತಿಲ್ಲ ಸಮಸ್ಯೆ, ಅವ್ರ ಸಮಸ್ಯೆ ಬೇಕಾಗಿರ್ವಲ್ಲ, ಓಟ್ ತಾನೇ ಬೇಕಾಗಿರೋದು ಅಂತ ಓಟ್ ಕೇಳಕ್ ಬಂದಿರು. ಆ ರೀತಿ
1: ಏನ್ ಸಮಸ್ಯೆಗಳಿದೆ
0: ನಮ್ಮ ಆಡಿ ಸಮಸ್ಯೆ? ನಮ್ಗಂದ್ರೆ ಒಂದ್ ತೊಂಬ ಬೇಕು, ಆಡಿಗಂತ ಒಂದ್ ಬೋರ್ಡ್ ಬೇಕು, ಆಮೇಲೆ ಒಂದು ರೋಡ್ ಬೇಕು, ಪಾಪ ಮನೆ ಇಲ್ದವ್ರಿಗೆ ಮನೆ ಬೇಕು ಸರ್. ನಮ್ಮ ಅಡಿಲಿ ಸಮಸ್ಯೆನ ಈಗ ನಮ್ಮ ಪಲ್ಯವ್ರು ಹೇಳ್ದಂಗ, ಕೆಳಗಡೆ ಬಿದ್ದಿಲ್ಲ ಕೆಲವು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಆಮ್ಯಾಗ ಕ್ಯಾಶ್ ಇನ್ಕಮ್ ಇಲ್ಲ, ಅವರು ಇದೇ ಪ್ರಾಬ್ಲಮ್. ಅವ್ರು ಒಂದ್ ನಾಲ್ಕೈದು ಸೀಟ್ ಏನೋ ಮಾಡಿಸ್ಕೊಂಡಿಲ್ವಂತ ಸರ್ ಪಾಪ. ಇಲ್ಲದವ್ರು ಪಾಪ ಮಾಡಿಸ್ಕೊಡಿ ಸರ್.
1: ಮನೆಗಳಲ್ಲಿ ಆಗಿದೆಯಾ?
0: ನಮ್ಗೆ ಸರ್ ಮನೆ ಬೇಕು, ನಮ್ಗೆ ಇನ್ನೊಂದು ಮನೆ ಬೇಕು ಸರ್. ಇದು ಸುರಿತದ ಮನೆ ಪ್ರಾಬ್ಲಮ್ ಇದೆ ಸಿ.
1: ಅಂದ್ರೆ ತಮ್ಮ ಜೇನು ಕುರುಬರಲ್ಲಿ 27 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿವಿ.
0: ಹೌದು ಸರ್.
1: ಎಲ್ಲರೂ ಕೂಡ ಮನೆ ಸಿಕ್ಕಿದೆ ಇಲ್ಲಾಂದ್ರೆ ಕೆಲವು ಮನೆಗಳಿಗಿಲ್ವ ಹೇಗೆ?
0: ಕೆಲವು ಜನಕ್ಕೆ ಮನೆಗಳಿಲ್ಲ, ಈಗ ಕೆಲವು ಜನ ಮನೆ ಈಗ ಇದಿಲ್ಲ, ಈಗ ಎಲ್ಲ ಈಗ ಲಿಂಗಾಯತ್ರಿ ಅಂತಾರ, ಇಲ್ಲಿ ಮನೆ ಕಳಿಸ್ರು, ಇದು ಗೌರ್ಮೆಂಟ್ ಇಂದ ಮನೆ ಕೊಟ್ರು, ಇಲ್ಲಿ ಮನೆ ಕಟ್ಸ್ಕೊಂಡ್ರು, ಒಬ್ರು ವಾಸೆ ಇಲ್ಲ, ಅವ್ರಿಗೇನ್ ಮನೆ ಅಂತಾರ? ಈಗ ಇರೋರು ಒಂದು ಇಲ್ಲದವ್ರು ಒಂದೇ ಸಮಯದಲ್ಲಿ ಅಲ್ವಾ? ಅವ್ರಿಗೆ ಬೇಕಾಗಿಲ್ಲ, ಅವ್ರು ಹೊಂಟದ್ರು. ಈಗ ನಮ್ಗೆ ಬೇಕಲ್ಲ, ನಾವೆಲ್ಲಿ ಹೋಗಮ್ಮ? ನಾವು ಇಲ್ಲೇ ಕೆರ್ಕ ತಿನ್ಬೇಕಾನೆ, ಅದಕ್ಕೆ ನಮ್ಗೆ ಮನೆ ಬೇಕು.
1: ಈಗ ನಿಮ್ಮ ಥರ ಎಲ್ಲರೂ ಕೂಡ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ಕುಟುಂಬದವ್ರು ಮಾಡಿಸ್ಕೊಂಡಿದ್ದೀರಾ ಹೇಗೆ
0: ಸರ್? ಇಲ್ಲಿ ಇರೋರು ಅಂದ್ರೆ ನಾ ಹೇಳ್ತಿರೋದು, ನಮ್ಮ ಅಕ್ಕರಟ್ಲಿ ಎಲ್ಲ ಮಾಮೂಲಿದೆ, ನಮ್ಮಲ್ಲಿದೆ, ನಮ್ಮ ಪಲೆಯವ್ರ ಮನೇಲಿಲ್ಲ. ಇನ್ನು ಕೆಳಗಡೆ ಬಿದ್ದಿಲಿ ಬಸಪ್ಪರವ್ರ ಮನೇಲಿ ಅವ್ಳು ಏನೋ ಸರಿಯಾಗಿ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಇದೆ ಅಂತಿರು, ರೇಷನ್ ಕಾರ್ಡ್ ಸೇರಿಸ್ಕೊಂಡಿಲ್ಲ, ಅವ್ರು ಮಾಡಿಸ್ಕೊಂಡ್ರೆ ಮಕ್ಕಳು ಸೇರಿಸಿಲ್ಲ ಸರ್, ಅವ್ರ ಪ್ರಾಬ್ಲಮು. ಕೆಲವು ಜನ ಇನ್ನೊಬ್ರು ಬ್ಯಾಚ್ ಅವ್ರ ಅವರು ಮಾಡಿಸ್ಕೊಂಡಿಲ್ಲ. ನಮ್ಗೆ ಜಮೀನ್ ಇಲ್ಲ, ಮಾಮೂಲಿ ಕೂಲಿ ಮಾಡ್ತೀವಿ, ಜಮೀನ್ ಯಾರಿಗೂ ಇಲ್ಲ.
1: ಒಂದ್ ಕುಟುಂಬ ಕೂಡ ಜಮೀನ್ ಇಲ್ಬೇಕು.
0: ಒಂದ್ ಕುಟುಂಬ ಅಂದ್ರೆ ನಮ್ ತಂದೆಯವ್ರಿಗಿದೆ, ಅಂದ್ರೆ ನಮ್ ತಂದೆಯವ್ರ ಹೆಸರಲ್ಲಿ ಇಲ್ಲ, ನಮ್ಮ ಅತ್ತಾತ ಮುತ್ತಾತವರಲ್ಲಿ ಹೆಸರಲ್ಲಿ 3 ಎಕರೆ ಯಾವ್ದೇ ಅಂತ ಗೊತ್ತು ಅಷ್ಟೇ. ಅದ್ ಬಿಟ್ರೆ ಮುಂದಕ್ಕೇನು ಗೊತ್ತಿಲ್ಲ. ನಮ್ಮ ಮನೆಯವ್ರಿಗಿಲ್ಲ, ನಮ್ಮ ಯಜಮಾನ್ರ ಮನೆಯವ್ರಿಗಿಲ್ಲ, ನಮ್ ತಾತವರಿಂದ ಇನ್ನೊಬ್ರು ಕೆಳಗಡೆ ಬಿದ್ದಿಲ್ಲ, ಇಬ್ಬರಿಗೆ ಇರೋದು ಜಮೀನು.
1: 27 ಕುಟುಂಬಗಳಲ್ಲಿ 2 ಕುಟುಂಬಗಳು ಮಾತ್ರ ಜಮೀನ್ ಇದೆ.
0: ಹಾ ಸರ್, ಮೊದ್ಲವ್ರು ಇತ್ತಂತ, ಆಗಿನ ಕಾಲದವ್ರಿಗೆ ಇತ್ತಂತ, ಅವರೆಲ್ಲ ದಡ್ಡ ಕುರುಬ್ರು ಅಲ್ವಾ, ಮಾರಾಕುಟ್ಟಿ ಎಲ್ಲ ಹೊಂಟೋದ್ರು, ಹೊರದೇಶಕ್ಕೆ ಕೊಟ್ಟೋದ್ರು, ಉಸ್ಕೂರ ಅಡಿಗೋಸಿ ಜನ ಸೇರ್ಕೊಂಡ್ರು, ಆ ಅಡಿಗೆ ಈ ಅಡಿಗೆ ಎಲ್ಲ ದಿಕ್ಕಪ್ಪಲಾದ್ರು. ಆಗ ಇದೇ ದೊಡ್ಡ ಕೇರಿ ಅಂತ ಸರ್, ಕುರುಬ್ಗೇರಿ ಅಂದ್ರೆ ಇದೇ ದೊಡ್ಡ ಅಡಿ ಅಂತ ಆವಾಗ ಇದ್ದದು ಎಲ್ಲ. ಆಗ ಇಲ್ಲಿ ಲಿಂಗಾಯತ್ರ ಮೇಲೆ ಕಸ ಸುರ್ಕ ಜೀವನ ಕಳಿಬೇಕಲ್ಲ, ಕಸ ಸುರ್ಕ ಜೀವನ ಕಳಿಬೇಕಲ್ಲ ಅಂತ ಎಲ್ಲ ಅವ್ರವ್ರ ಪಾಡ್ಗೊಂಟದ್ರು. ಪಾಪ ನಮ್ ತಾತವ್ರು ನಮ್ಮ ಅಪ್ಪದಿರು ಎಲ್ಗ ಹೋದರು, ಇದೇ ಹುಟ್ಟು ಬೆಳೆದವ್ರು, ಎಲ್ಗ ಹೋದ್ರ ಅಂತ ಅವ್ರು ಇಲ್ಲೇ
1: ಇರ್ಕೊಂಡು. ಜಮೀನ್ ಇಲ್ಲ
0: ಇಲ್ಲ, ನಮ್ ತಾತ ನಮ್ಮ ಅಪ್ಪನ ಮನೆಯವ್ರು ಮಾತ್ರ ಇರೋದಷ್ಟೇ, ನಮ್ಗಿಲ್ಲ. ನಮ್ದು ಇಲ್ಲಿ ಲಿಂಗೇನಲ್ಲಿ ಅಂತಿದಲ್ಲ ಜ್ವರಳ, ಅಲ್ಲಿ ಇರೋದು.
2: ಬಾತ್ರೂಮ್ ಬೇಕಾಗಿತ್ತು, ಆಮೇಲೆ ಮನೆಯೆಲ್ಲ ಮಳೆ ಬಂದ್ರ ಎಲ್ಲ ಸುರ್ಕೊಂಡು ಎಲ್ಲ ಇದಾಯ್ತದ, ಮನೆ ಬೇಕು. ಆಮೇಲೆ ಶೌಚಾಲಯ ಎಲ್ಲ ಸಿಕ್ಕಿದ್ರ ಅದೇ ಸಿ ನಮ್ಗೆ. ಇದು ಜಮೀನ್ ಇಲ್ಲ, ನಮ್ಮ ಮನೆಯವ್ರು ಹೇಳ್ತಿರು 3 ಎಕರೆ ನಮ್ಮ ತಂದೆಯವ್ರದ್ದದ ಅನ್ಕ ಹೇಳ್ತಿದ್ರು. ಈಗ ನನಗಂತೂ ಅಷ್ಟರಲ್ಲೇ ನಂಗೆ ಗೊತ್ತಿಲ್ಲ ಏನು. ಇಲ್ಲಿಗೆ ಬಂದಟ್ಟಿಂದ ನನ್ಗೆ ಇವ್ರ ಮನೆ ಇದ್ರದ್ದು ಜಮೀನ್ದು ಅದು ಇದು ನಾನು ಏನು ಕೇಳಿಲ್ಲ. ಅಂದ್ರೆ ಇವಾಗ ಸ್ವಲ್ಪ ದಿನದಿಂದ ನಾನು ಇಲ್ಲಿಗೆ ಬಂದು ಸೇರಿರೋದಕ್ಕೆ ಹೊಸಸಿ ಎಲ್ಲ ಈಗ ತಿಳ್ಕೊಂಡು ಎಲ್ಲನೂ ಜೀವನ ಮಾಡ್ಕೊ ಹೋಯ್ತಿದ್ದೀವಿ. ಅಂದ್ರೂ ನಮ್ಗೆ ಈಗ ಮನೆ ಅರ್ಜೆಂಟ್ ಬೇಕು, ಮನೆ ಬಾತ್ರೂಮು ಆಮೇಲೆ ರೋಡು ಗೀಡಿ ಎಲ್ಲ ಚೆನ್ನಾಗಿರ್ಬೇಕು
0: ಸರ್. ಈಗ ನಮ್ಗೆ ಮಶಾಣ ಒಂದು ಇದೆ, ಅದು ಆಗಿನ ಕಾಲದವರು ಈಗ ಎತ್ತಾತ ಮುತ್ತಾತವ್ರ ಕಾಲದಿಂದ ಅದು ನಮ್ಗೆ ಅಂತ ಇರೋದು, ನಮ್ಮ ಕುರುಬರಿಗೆ ಅಂತ ಇರೋದು. ಅದರಲ್ಲಿ ಈಗ ನಾವು ಯಾರು ತೀರೋದ್ರ ಅವ್ರು ಹೋಗ್ಬೇಕಂದ್ರೆ ತುಂಬ ಹಿಂಸೆ, ಇಚ್ಚರುವಲ್ಲ ಯಾರು ದಾರಿ ಕೊಡಲ್ಲ, ಏನ ತಕೋಬೇಕಾದ್ರು ದಾರಿ ಕೊಡಲ್ಲ. ಏ ಯಾರಕ್ಕೆ ರೋಡ್ ಇಲ್ವಾ, ಅಲ್ಗಂಡ್ ಬನ್ನಿ ಇಲ್ಗಂಡ್ ಬನ್ನಿ ಅಂತಾರ. ನಮ್ದು ಅದ್ರ ವರ್ಷ

0: ಆಗಿದೆ ಸರ್, ನಮ್ಗೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು. ನಮ್ಮ ಸುತ್ತ ತಂಚಿಕಂಬ ಹಾಕಿ ನಮ್ಗೆ ಫಿನಿಶಿಂಗ್ ಮಾಡ್ಕೊಡ್ಬೇಕು ಸರ್. ಒಂದು ಬೋರ್ಡ್ ಹಾಕ್ಸಿ, ಇದು ಆಡಿ ಜನಾಂಗದ ಮಶಾಣ ಅಂತ ಒಂದು ಬೋರ್ಡ್ ಹಾಕಿ ಅದ್ರ ಬಗ್ಗೆ ನಮ್ಗೆ ಬೇಕು ಸರ್. ಅನುಕೂಲ ಆಗ್ತದೆ, ಯಾರು ಕೇಳಬೇಕಾಗಿಲ್ಲ. ನಮ್ಗೆ ತಿರ್ಗಾಡಕ ದಾರಿ ಬೇಕು, ನಮ್ನ ಯಾರು ಕೇಳೋಷ್ಟು ಇರಬಾರ್ದು.
1: ಕುಡಿನೀರು ಸೌಲಭ್ಯ ವ್ಯವಸ್ಥೆ ಹೇಗಿದೆ?
0: ಇಲ್ಲ ಸರ್, ಪರವಾಗಿಲ್ಲ. ಕುಡಿಯೋ ನೀರಿಗೇನು ಪ್ರಾಬ್ಲಮ್ ಇಲ್ಲ. ಮೂರು ಜನಕ್ಕೂ ನೀರು ಬಿಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ನೀರಿನದೇನು ತೊಂದರೆ ಇಲ್ಲ.

0: ಸಂತೋಷ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಆಡಿಗಳಿಗೆ, ಇದೇ ರೀತಿ ಏನಾದರೂ ಮೂಲಭೂತ ಸೌಕರ್ಯಗಳಿಂದ ಒಂದು ಕಷ್ಟವನ್ನು ಪಡ್ತಿರೋಂಥ ಆಡಿಗಳಿಗೆ ಏನಾದರೂ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಆಡಿಗಳಿಗೆ?
1: ಸರಿ, ಏನರ ಕಿವಿ ಮಾತು ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಜನಗಳಿಗೆ ನಾನು ಕೆಲವು ಜನಕ್ಕೆ ಹೇಳ್ತಿರೋದು, ಈಗ ಡ್ರಿಂಕ್ಸ್ ಮಾಡೋಂಥ ಜನಗಳ್ಗ ಆ ಥರ ಫ್ಯಾಮಿಲಿಗಳ್ಗ ಗಂಡ ಸಾಪೋರ್ಟ್ ಇಲ್ಲದವ್ರಿಗೆ ಅವ್ರಗಳಿಗೂ ಹೇಳ್ತಿರೋದು, ಹಣ ನೋಡಿ ಇನ್ನೂ ಡ್ರಿಂಕ್ಸ್ ಒಂದು ಬಿಟ್ಬಿಟ್ಟು ಹೆಚ್ಚಿ ಮಕ್ಕಳು ಮಾತು ಕೇಳ್ಕೊಂಡು, ಒಂದು ಆಧಾರ್ ಕಾರ್ಡ್ ಇರ್ಬೋದು, ಒಂದು ರೇಷನ್ ಕಾರ್ಡ್ ಇರ್ಬೋದು, ಮಕ್ಕಳು ಭವಿಷ್ಯಕ್ಕೆ ಇರ್ಬೋದು, ಮಕ್ಕಳು ಎಜುಕೇಶನ್ ಮಾಡ್ತೀವಿ, ನೀವು ಚೆನ್ನಾಗಿರಿ, ನಿಮ್ಮ ಮನೆಯವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಡ್ರಿಂಕ್ಸ್ ಒಂದ್ಬಿಟ್ಟು, ಡ್ರಿಂಕ್ಸೇ ಜೀವನ ಎಲ್ಲ, ಮಕ್ಕಳೇ ಜೀವನ, ಮಕ್ಕಳಿದ್ರೆ ನಮ್ಮ ಜೀವನ, ಮಕ್ಕಳಿದ್ಮೇಲೆ ನಮ್ಮ ಜೀವನ ನಡೆಯಲ್ಲ, ನಿಜ ತಾನೇ ಅದು. ಅದನ್ನ ಬಿಟ್ಬಿಟ್ಟು ಇರೋ ಮಕ್ಕಳು ನೋಡ್ಕೊಂಡು ಅವ್ಕೆ ಏನೇನು ಸೌಲಭ್ಯ ಸಿಗ್ಬೇಕು ಆ ಥರ ಸೌಲಭ್ಯ ಪಡ್ಕೊಂಡು, ನೀವು ಚೆನ್ನಾಗಿರ್ತಾರೆ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಭವಿಷ್ಯನೂ ಚೆನ್ನಾಗಿರ್ತದೆ ಸರ್. ನಮ್ಮ ಮಂಜಿನ ಬಗ್ಗೆ ಟಿ ಬಿ ಪೇಷಂಟ್ ಬಗ್ಗೆ ಯೋಚನೆ ಮಾತಾಡ್ಬೇಕಾಗಿತ್ತು. ಆ ಥರ ಈಗ ಡ್ರಿಂಕ್ಸ್ ಮಾಡಿ ಟಿ ಬಿ ಪೇಷಂಟ್ ಆಗಿ ಕೆಲವು ಜನ ಮಾತ್ರ, ಕೆಲವು ಜನ ಟ್ಯಾಬ್ಲೆಟ್ ತಗೋಬೋದು, ಕೆಲವು ಜನ ಟ್ಯಾಬ್ಲೆಟ್ ನಿಲ್ಸ್ಬೋದು, ಆ ತಪ್ಪ ಜೀವ ಮಂದ್ರೆ ಯಾರು ಮಾಡ್ಕೋಬಿಡಿ ಸರ್, ಯಾರು ಮಾಡ್ಕೋಬಾರ್ದು ಅಣ್ಣ. ಯಾಕೆ ನಮ್ಮ ಟ್ರೇ ಬಸ್ಸಲ್ಲಿ ಹೇಳ್ತಿರೋದು, ಆ ಥರ ತಪ್ಪು ಯಾ ಗಂಡಸಿ ಆಗ್ಬೋದು, ಹೆಂಗಸಿ ಆಗ್ಬೋದು, ಮಕ್ಕಳೇ ಆಗ್ಬೋದು, ಮರಿನೇ ಆಗ್ಬಾರ್ದು, ಯಾರಿಗಾದ್ರೂ ಅಷ್ಟೇ ಒಂದು ಟಿ ವಿ ಪೇಷಂಟ್ ಅನ್ನೋ ಒಂದು ಕಾಣಿಸ್ಕೊತು ಅಂದ್ರೆ ತಕ್ಷಣ ಹೋಗಿ ಯಾಕಂದ್ರೆ ಭೇಟಿ ಕೊಡಿ, ಅಲ್ಲಿ ಯಾರಿಗಾದ್ರೂ ಗೊತ್ತಿರೋರು ಮಾಹಿತಿ ತಿಳ್ಕೊಳ್ಳಿ, ಗೊತ್ತಿರೋ ಮಾಹಿತಿ ತಿಳ್ಕೊಂಡು ಅವ್ರಿಗೆ ನಾವು ಯಾವ ರೀತಿ ತಗೋಬೇಕು, ಯಾವ ರೀತಿ ನಾವು ನಡ್ಕೋಬೇಕು ಅಂತ ಅವ್ರನ್ನ ಕೇಳಿ, ಅವ್ರಿಗೆ ಈ ಥರ ಹಿಂಗೆ ಟೆಸ್ಟ್ ಮಾಡ್ಕೋಬೇಕು, ಹಿಂಗೆ ಪ್ರತಿಯೊಂದು ಮಾಡ್ಕೋಬೇಕು ಅಂತ ಅವ್ರು ನಿಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತಾರೆ, ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನೀವು ನಡ್ಕೊಂಡ್ರೆ ಯಾವತ್ತು ನಮ್ಮ ಜೀವನ ಯಾವತ್ತೂ ಹಾಳಾಗಲ್ಲ, ನಾವು ಯಾವತ್ತೂ ಯಾರತ್ರ ಸಾವು ಮಾತ್ರ ಸಾಯಕ್ಕೆ ಹೋಗಲ್ಲ. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಡ್ಕೊಂಡು ಕರೆಕ್ಟಾಗಿ ಆ ತಿಂಗ ಮಾತ್ರ ತಗೊಂಡು ತಿಂಗ ಹೋಗಿ ರಕ್ತ ಟೆಸ್ಟ್ ಮಾಡ್ಕೊಂಡು ಕಪ್ಪ ಟೆಸ್ಟ್ ಮಾಡಿಸ್ಕೊಂಡು ನೀವು ಟ್ಯಾಬ್ಲೆಟ್ ಚೆನ್ನಾಗಿ ತಗೊಳ್ಳಿ, ಆಮೇಲೆ ಆಹಾರನೂ ಚೆನ್ನಾಗಿ ತಿನ್ನಿ, ಮಾತ್ರ ಕರೆಕ್ಟಾಗಿ ತಗೊಂಡ್ಮೇಲೆ ನಿಮ್ಮಂಗೆ ಇನ್ನೊಬ್ರಿಗೂ ಮಾಹಿತಿ ಕೊಡಿ. ಈಗ ನಾ ಹೆಂಗೆ ಹುಷಾರಾಗಿ ಈಗ ಬೇರೆಯವ್ರಿಗೆ ಯಾವ ರೀತಿ ಮಾಹಿತಿ, ನೀವು ಯಾವ ರೀತಿ ಗುಣಮುಖರಾಗ್ತಿದ್ದೀರಿ ಆದ್ರೆ ಅಂತ ಬೇರೆಯವ್ರಿಗೂ ಮಾಹಿತಿ ಕೊಟ್ರೆ ನಮ್ಮ ಕುರುಬರು ಜನಾಂಗ ಇನ್ನೂ ಚೆನ್ನಾಗಿರ್ತಾ, ಯಾರು ಎರಡಂತ್ರದಲ್ಲಿ ಯಾರು ಸಹಾಯಕ್ಕೆ ಹೋಗಲ್ಲ. ಆಮ್ಯಾಕೆ ಮಾತ್ರ ತಗೊಂಡು ಅರ್ಧ ಜನ ಬಾರ ಕುಡ್ಕೊ ಬರಕ್ ಹೋಗ್ಕೊಂಡು ಕರ್ತ ತಕ್ಷಣ ಆ ರೀತಿ ಆ ತಪ್ಪು ಮಾಡಬೇಡಿ, ಮಾತನ್ನು ನುಂಗ್ತಿದ್ರು ಎಣ್ಣೆ ಕುಡಿಯಕ್ಕೆ ಹೋಗ್ಬೇಡಿ ಅಣ್ಣ, ಅದೇ ಜಾಸ್ತಿ ಪ್ರಾಬ್ಲಮ್ ಆಗೋದು. ಆಮ್ಯಾಕೆ ಮಾತ್ರ ಏನೋ ಕಂಪ್ಲೀಟ್ ಆದ್ಮೇಲೆ ಆಗ್ಲೂ ಎಣ್ಣೆ ತಗೊಳಕ್ ಹೋಗ್ಬೇಡಿ, ಅದು ಜಾಸ್ತಿಯಾಗಿ ಎಲ್ಲ ಇದಾಗ್ತದೆ, ಅವೆಲ್ಲ ವರ್ಷ ಕಂಟ್ರೋಲ್ ಮಾಡ್ಕೊಳ್ಳಿ, ಗಂಡಗಾದ್ರೂ ಅಷ್ಟೇ ಹೆಣ್ಗಾದ್ರೂ ಅಷ್ಟೇ, ಇದೇನ ಇಷ್ಟೇ ನನ್ನ ಮಾತು. ಸಮ್ ಮೇಲಧಿಕಾರಿಗಳಗ ನನ್ನ ಹಂಚಿಪುರದ ಆಡಿಯಿಂದ ರಾಣಿಯವರು ನಿಮ್ಗೆ ಕೂಡ ಧನ್ಯವಾದ ಸಮ್. ಮೊದಲು ಬಚ್ಚಿತಲ್ಲ ಆಡಿ ರೇಷನು, ಅದ್ರ ಬಗ್ಗೆ ತುಂಬ ಹಿಂಸೆ ಆಗಿದೆ ಸಮ್. ಈಗ ಕೆಲವು ಜನ ಕುಡಿಯೋರ್ಗೇನ ಅದೇನು ಬೇಕಾಗಿಲ್ಲ, ನಮ್ಗೆ ಮಕ್ಕ ಮರಿಯೋರ್ಗಂತ ಸಹ ತುಂಬ ಅದು ಅನುಕೂಲ ಆಯ್ತಾ. ದಯವಿಟ್ಟು ನಮ್ಗೆ ಇದು ಪೌಷ್ಟಿಕ ಆಹಾರದ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಸರ್, ನಮ್ಗೆ ಅದೇ ನಮ್ಗೆ ಮೇನ್ ಆಗಿ ಬೇಕಾಗಿರೋದು ಸರ್. ಅದಿಲ್ದ್ರೆ ನಮ್ಮ ಜೀವನ ಇಲ್ಲ, ಯಾಕಂದ್ರೆ ನಮ್ಗೆ ಹೊಲ ಇದು ಜಮೀನು ಗಿಮೀನು ಏನೂ ಇಲ್ಲ, ನಾವು ಕೂಲಿ ಮಾಡೋಂತ ಇಟ್ಕೊಂಡು ಹೋಗಿ ಕೂಲಿ ಮಾಡ್ಕೊಂಡು ತರೋದ್ರಲ್ಲಿ 500 ರೂಪಾಯಿ ದುಡ್ಡು ಕೊಡ್ತಾರೆ. ಈಗ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ರೈಟ್ ಆಗದ, ನಾವು ಅರ್ಚರಿ ಅಲ್ಲಿ ಗೇದ್ ದುಡ್ಡು ಅಲ್ಲಿಗೆ ತಗೋಗಾಕ್ರ ನಮ್ಮ ಮಕ್ಳ ಎಜುಕೇಶನ್ ಯಾವ ರೀತಿ ಕೊಡಿಸ್ಬೇಕು, ಇದ್ರ ಬಗ್ಗೆ ನಾವು ಯಾವ ರೀತಿ ಮಾಡ್ಬೇಕು. ದಯವಿಟ್ಟು ನಿಮ್ಮ ನಮ್ಮ ಮೇಲೆ ಅಧಿಕಾರಿಗಳಿಗೆ ನಾವು ತಿಳಿಸೋದು ಏನಂದ್ರೆ, ನಮ್ಗೆ ಇದು ಆಹಾರದ ಬಗ್ಗೆ ನಮ್ಗೆ ಇದು ಮಾಡ್ಕೊಡಿ ಸರ್, ನಮ್ಗೆ ಬೇಗ ನಮ್ಗೆ ತಲುಪಿಸ್ಕೊಡಿ ಸರ್, ನಮ್ಗೆ ತುಂಬಾ ಅನುಕೂಲ ಆಯ್ತದೆ.
0: ಎಷ್ಟು ತಿಂಗಳಿಂದ ಈ ಒಂದು ರೇಷನ್
1: ಸರ್? ರೇಷನ್ ಅಂದ್ರೆ ಒಂದು 5 ತಿಂಗಳಿಂದ ಆಗಿರ್ಬೋದು, 5 ತಿಂಗಳಿಂದ ಇಲ್ದೋ ತೊಟ್ಟಿಂದ ಬಾರಿ ತುಂಬಾ ತೊಂದರೆ ಆಗುತ್ತೆ.
0: ಯಾಕಂದ್ರೆ ಎಷ್ಟೋ ಆಡಿಗಳಲ್ಲಿ ಇರುವಂತಹ ಕುಟುಂಬಗಳು ಈ ಒಂದು ಸರ್ಕಾರ ಕೊಡ್ತಕ್ಕಂತ ರೇಷನ್ ಇಂದನೇ ಜೀವನವನ್ನು
1: ನಡೆಸಿಕೊಂಡು
0: ತುಂಬಾ ಕಷ್ಟ,
1: ತುಂಬಾ ಕಷ್ಟ ಆಗುತ್ತೆ. ಈಗ ತರೋದ್ರಲ್ಲಿ 500 ರೂಪಾಯಿ ತರೋದ್ರಲ್ಲಿ ಎಲ್ಲಿ ಸಾಕಾಗುತ್ತೆ ಸರ್? ಈಗ 500 ರೂಪಾಯಿ ತಕ್ಕೋದ್ರೆ ಎಲ್ಲಿ ಏನ್ ಸಾಮಾನು ಬಂದು, ಈಗ 1 ಲೀಟರ್ ಏನಿಗೆ 180 ರೂಪಾಯಿ ಎಲ್ಲಿ ಬರುತ್ತೆ? ಈಗ ನಮ್ಗೆ ಅದು 7 ಲೀಟರ್ ಏನ ಕೊಟ್ರೆ ಹೆಂಗೆ ಜೀವನ ಕಳೀತಾ? ಈಗ ಕಾಡು ಕಡ್ಡಿಗಳು ಕುಡಿಯೋರ್ಗೇನೆ ಅದೇ ಅದು ಬೇಕಾಗಿಲ್ಲ ನಮ್ಗೆ. ಈಗ ಮಕ್ಕಳು, ಈಗ ನಮ್ಮ ಮಕ್ಕಳನ್ನ ನಾವು ಸ್ಕೂಲ್ ಕಳಿಸ್ಬೇಕು, ನಮ್ಗೆ ಎಲ್ಲಿ ಬರುತ್ತೆ ಸರ್? ನಮ್ಗೆ ಅದನ್ನ ಆಹಾರ ಕೊಡ್ ನಂಗೆ ತುಂಬಾ ಅನುಕೂಲ ಆಯ್ತಾ ಸರ್? ನಮ್ಗೆ
0: ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗಜನ ಕಾರ್ಯಕ್ರಮದಲ್ಲಿ ತಾವಿಬ್ಬರು ಕೂಡ ಭಾಗವಹಿಸಿ ತಮ್ಮ ಒಂದು ಅಂಚಿಪುರ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತದೆ.
1: ನಿಮ್ಗೂ ಕೂಡ ಧನ್ಯವಾದ ಸರ್.
0: ಪ್ರಿಯ ಕೇಳುಗರೇ, ಕೇಳಿದ್ರೆ ಇಷ್ಟೊತ್ತು ನಂಗ ಕಡು ನಂಗಜನ ಕಾರ್ಯಕ್ರಮದಲ್ಲಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಅಂಚಿಪುರ ಆಡಿಯ ನಿವಾಸಿಗರಾದ ಶ್ರೀಮತಿ ರಾಣಿರವರು ಹಾಗೂ ಶ್ರೀಮತಿ ಪಲ್ಲವಿರವರು. ಇದಾಗಿ ಇವತ್ತಿನ ನಮ್ಮ ನಂಗ ಕಡು ನಂಗಜನ

0: ಕಾರ್ಯಕ್ರಮ ಹಾಗೂ ಮತ್ತೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಲಿರುವಂತಹ ಕೆಲ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಹಂಚಿಪುರ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಮತಿ ರಾಣಿ ಮತ್ತು ಶ್ರೀಮತಿ ಪಲ್ಲವೀರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

0: ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ. ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದ್ದರೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯು 15 ದಿನಗಳವರೆಗೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ನಡುವೆ ಇಂದು ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತು ಸಭೆ ಕರೆದಿದೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ತಮಿಳುನಾಡು ಹಾಗೂ ರಾಜ್ಯದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು ರಾಜ್ಯದ ಪರ ವಾದ ಮಂಡಿಸಲಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಸರ್ಕಾರ ನಿರ್ಧರಿಸಿದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಮಂಡ್ಯದಲ್ಲಿ ಇಂದು ಪ್ರತಿಭಟನೆಗಳು ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಕರುನಾಡ ವಿಜಯಸೇನೆ ಸಂಘಟನೆಯ ಕಾರ್ಯಕರ್ತರು ಸಮಿತಿಯ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ರೈತರಿಗೆ ವಂಚಿಸಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರಿಗೆ ಮನವಿ ಸಲ್ಲಿಸಿದರು. ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಡೆ ಖಂಡಿಸಿ ಅವರ ನಟನೆಯ ಜನನಾಯಕನ್ ಚಲನಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಚಿತ್ರದ ಪೋಸ್ಟರ್ ಹರಿದು ಸಿನಿಮಾ ಸ್ಥಗಿತಕ್ಕೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ. ಮದ್ದೂರಿನಲ್ಲಿ ತಾಲೂಕು ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘಟನೆಯ ಹಲವು ಬಣಗಳು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಪಾಂಡವಪುರ ತಾಲೂಕಿನಲ್ಲಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ತಡೆದು ನೀರು ಬಿಡುವಂತೆ ಸೂಚಿಸಿರುವ ಸಮಿತಿ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗುವುದರಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದು ಸೂಕ್ತವಲ್ಲ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಎಂಎ ಸಭೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ನೀರಿನ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಹೇಳಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಸೂಕ್ತವಲ್ಲ. ಇಂದು ನಡೆಯಲಿರುವ ಸಭೆಯಲ್ಲಿ ರಾಜ್ಯದ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿ ನೀರು ಹರಿಸುವುದನ್ನು ಸರ್ಕಾರ ತಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ.
1: ಕೆಡಬ್ಲ್ಯೂಆರ್ಸಿ ಅವರು 3,500 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ತಮಿಳ್ನಾಡಿಗೆ ಹರಿಸಬೇಕು ಹೇಳಿ, ಈ ಸಂಕಷ್ಟದ ಸಂದರ್ಭದಲ್ಲಿ, ಬರ ಇದ್ದಂತ ಸಂದರ್ಭದಲ್ಲಿ, ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮಿಳ್ನಾಡಿಗೆ ನೀರು ಹರಿಸತಕ್ಕಂತದನ್ನ ಉಚಿತ ಅಲ್ಲ. ಮತ್ತು ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವತ್ತು ಅಪೀಲ್ ಹಾಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದವರು ಕನ್ವಿನ್ಸ್ ಮಾಡಿ ಯಾಕೆ ನಮಗೆ ನೀರು ಕೊಡೋದಿಲ್ಲ ಅಂತಕ್ಕಂಥ.
0: ರಾಜಧಾನಿ ಬೆಂಗಳೂರು ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇವಲ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರಿನ ಸಂಗ್ರಹವಿದೆ.

0: ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗೆ ಪ್ರತಿ ತಿಂಗಳು ಸರಾಸರಿ 2.2 ಟಿಎಂಸಿ ನೀರಿನ ಅವಶ್ಯಕತೆ ಇದೆ. ಲಭ್ಯವಿರುವ ನೀರನ್ನು ನಗರಕ್ಕೆ ಪ್ರತ್ಯೇಕವಾಗಿ ಮೀಸಲಿಟ್ಟರೆ 5-6 ತಿಂಗಳವರೆಗೆ ಸಾಕಾಗಬಹುದು. ಮುಂಜಾಗ್ರತಾ ಕ್ರಮವಾಗಿ ನಾಗರಿಕರು ಜವಾಬ್ದಾರಿಯುತವಾಗಿ ನೀರನ್ನು ಬಳಸುವಂತೆ ಮನವಿ ಮಾಡಿದ್ದಾರೆ. ನೀರನ್ನು ಪೋಲು ಮಾಡದಂತೆ ಬೆಂಗಳೂರಿನ ಜನತೆಗೆ ಕರೆ ನೀಡಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಹಲವಾರು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. 400 ಪಶುವೈದ್ಯಕೀಯ ಅಧಿಕಾರಿಗಳ ನೇಮಕಾತಿ, ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳು, ಪ್ರತಿ ಸೀಟಿಗೆ 80 ಲಕ್ಷ ರೂಪಾಯಿ ಲಂಚ ಮತ್ತು ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತು ಸೇರಿದಂತೆ ಹಲವು ಅಕ್ರಮಗಳ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನ್ಯಾಯಯುತ, ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು ಇದು ರಾಜ್ಯದ ಮತದಾರರಿಗೆ ಮಾಡಿದ ಅವಮಾನ ಎಂದು ಹೇಳಿದ್ದಾರೆ. ಆಡಳಿತ ಪಕ್ಷ ರಾಜ್ಯದಲ್ಲಿನ ಸಾಂವಿಧಾನಿಕ ಹುದ್ದೆಗಳ ಘನತೆಯನ್ನು ಹಾಳು ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿಯಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯ ಕಂಡ ಅತ್ಯಂತ ದುರ್ಬಲ ಹಾಗೂ ಅಸಹಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ತಿಳಿಸಿದ್ದಾರೆ. ಬರ ಕಾವೇರಿ ಬಿಕ್ಕಟ್ಟಿನಿಂದ ರಾಜ್ಯದ ಜನತೆ ತತ್ತರಿಸಿ ಹೋಗಿದ್ದಾರೆ. ಆದರೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಎಂದು ದೂರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿಯನ್ನು ದೆಹಲಿಯಲ್ಲಿ ಅವಮಾನಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ 2 ತಿಂಗಳಿನಿಂದ ಕ್ಷೀಣಿಸಿದ್ದ ಮಳೆ ಚೇತರಿಕೆ ಕಂಡಿದೆ. ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ 2 ದಿನಗಳಿಂದ ಗಾಳಿ ಸಹಿತ ಉತ್ತಮ ಮಳೆಯಾಗುತ್ತಿದೆ. ಮಡಿಕೇರಿ ತಾಲೂಕಿನಲ್ಲಿ ಮೈಕೊರೆಯುವ ಚಳಿ ಗಾಳಿ ಸಹಿತ ಮಳೆ ಸುರಿಯುತ್ತಿದೆ. ದಟ್ಟ ಮಂಜು ಕವಿದಿರುವ ಪರಿಣಾಮ ಹೊಂಡ ಗುಂಡಿಗಳ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಕಳೆದ 1 ದಿನದ ಅವಧಿಯಲ್ಲಿ 78 ಮಿಲಿಮೀಟರ್ ಮಳೆ ದಾಖಲಾಗಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಕಾವೇರಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕೊಡಗಿನ ಗಡಿಗ್ರಾಮ ಕರಿಕೆಯಲ್ಲಿ ಭಾರಿ ಮಳೆಯಾಗುತ್ತಿದ್ದು ದೊಡ್ಡ ಗಾತ್ರದ ಬಿದಿರು ಬುಡ ಸಹಿತ ರಸ್ತೆಗೆ ಬಿದ್ದು ಸಂಚಾರ ಅವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಓರ್ವ ಗಾಯಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ 3-4 ದಿನ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಲೆನಾಡು ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರಿ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ಹಲವೆಡೆ ಇಂದು ಮತ್ತು ನಾಳೆ ಭಾರಿ ಮಳೆಯಾಗುವ ಸೂಚನೆ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗವು ಕಳಂಕದ ವಿರುದ್ಧ ಕಥೆಗಳು ನಿಮ್ಯಾನ್ಸ್ ಮೂಲಕ ನಡಿಗೆ ಎಂಬ ಅಭಿಯಾನ ಆರಂಭಿಸಿದೆ. ಇದು ಅರ್ಥಪೂರ್ಣ ಸಾಮಾಜಿಕ ಸಂಪರ್ಕ ಮತ್ತು ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ನೇರವಾಗಿ ಕಲಿಯುವ ಅವಕಾಶಗಳು ಮತ್ತು ಪೂರ್ವಾಗ್ರಹಗಳನ್ನು ಪ್ರಶ್ನಿಸಲು ಮತ್ತು ಹೆಚ್ಚು ತಿಳುವಳಿಕೆಯುಳ್ಳ ಮನೋಭಾವಗಳನ್ನು ಉತ್ತೇಜಿಸಲು ಸಹಾಯ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು, ಶಿಕ್ಷಕರು, ಮಾನಸಿಕ ಆರೋಗ್ಯ ವೃತ್ತಿಪರರು, ಸಂಶೋಧಕರು ಭಾಗವಹಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ.

0: ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ, ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಹೆಪಟೈಟಿಸ್ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಾಮಾನ್ಯ ರೋಗ ತಜ್ಞರಾದ ಡಾಕ್ಟರ್ ನಾಗೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ತಮಗೆಲ್ಲರಿಗೂ ಎಂದಿನಂತೆ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಾಮಾನ್ಯ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಾಗೇಶ್ ಡಿಎಂ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಹೆಪಟೈಟಿಸ್ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ತೆ
4: ಸರ್. ನಾವು ಪ್ರತಿ ವರ್ಷ ಈ ಒಂದು ಜುಲೈ ತಿಂಗಳಲ್ಲಿ 28 ಈ ಒಂದು ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವ ಹೆಪಟೈಟಿಸ್ ದಿನದ ಉದ್ದೇಶ ಇರ್ಬೋದು, ಹೆಪಟೈಟಿಸ್ ಅಂದ್ರೆ ಏನು, ಅಂದ್ರೆ ಇದ್ರ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಕಾಯಿಲೆ ಬಗ್ಗೆ ಹೆಚ್ಚಿನ ಅರಿವು ಕಡಿಮೆ ಅಂತ ಕೂಡ ನನ್ನ ಒಂದು ಭಾವನೆ. ಹಾಗಾಗಿ ಈ ದಿನ ತಾವು ಇದ್ರ ಬಗ್ಗೆ ಮಾತನಾಡಲು ಬಂದಿರತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಈ ಒಂದು ವಿಶ್ವ ಹೆಪಟೈಟಿಸ್ ದಿನದ ಒಂದು ಉದ್ದೇಶ ಏನು, ಯಾಕೆ ಈ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ, ಇದರ ಒಂದು ಮಹತ್ವದ ಕುರಿತು ತಾವು ತಿಳಿಸ್ಬೋದು ಸರ್?
5: ನೀವು ಹೇಳಿದಂಗೆ ಜುಲೈ 28 ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಅಂತ ಮಾಡ್ತಿದ್ದಾರೆ. ನಿಜ, ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಈ ಹೆಪಟೈಟಿಸ್ ಬಗ್ಗೆ ಜನಕ್ಕೆ ಜಾಗೃತಿ ಮೂಡಿಸಿ ಅದರಿಂದ ಏನು, ಅದಕ್ಕೆ ಔಷಧಿ ಏನಿದೆ, ಸರ್ಕಾರದವರು ಏನ್ ಮಾಡ್ತಿದ್ದಾರೆ, ಅದು ಅಂತರದೆಲ್ಲವುದನ್ನು ಒಂದು ಸ್ವಲ್ಪ ವಿಷಯಗಳನ್ನ ತಿಳಿಸ್ಕೊಡೋದು. ಅದೇ ತರ ಯಾವ್ದಾದ್ರೂ ಮೂಢನಂಬಿಕೆಗಳಿದ್ರೆ ಅಂಥದನ್ನೆಲ್ಲ ಹೋಗಲಾಡಿಸೋದು ಅನ್ನೋದು ಒಂದು ಇದೆ ಜನರಲ್ಲಿ. ಇದು ಸುಮಾರು ವರ್ಷದಿಂದನೂ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರತಿ ವರ್ಷನು ಮಾಡ್ತಿರ್ಬೇಕಾದ್ರೆ ನಿಮ್ಗೂ ಅನ್ನಿಸ್ಬೋದು, ಎಲ್ಲ ಜನಗಳಿಗೂ ಗೊತ್ತಿರ್ಬೋದಲ್ವಾ ಹೊಸದಾಗಿ ಏನಿದೆ ಅಂತ. ಉದಾಹರಣೆಗೆ ಯಾರು ಪಾಠ ಎಲ್ಲ ಓದ್ತಾ ಇದ್ರೆ, ಚೆನ್ನಾಗಿ ಓದಿದ್ರೆ ತಿರ್ಗಾ ಅದನ್ನ ಮಾಡಿದ್ರಿಂದ ಏನಾಗತ್ತೆ, ಬರೀ ರಿವಿಷನ್
4: ಆಗುತ್ತೆ. ಹೌದು.
5: ಆದ್ರೆ ಕೆಲವು ಅಂಕಿ ಅಂಶಗಳನ್ನ ನೋಡಿದ್ರೆ, ಅದು ವಿಶ್ವ ಆರೋಗ್ಯ ಸಂಸ್ಥೆಯವ್ರು ನೋಡಿದಾಗ ಶೇಖರಿಸಿರುವಂತ ಅಂಕಿ ಅಂಶಗಳ ಪ್ರಕಾರ ನೋಡಿದ್ರೆ ಬರೀ ನಮ್ಮಲ್ಲಿ ಭಾರತ ದೇಶದಲ್ಲೆಲ್ಲ, ಬರೀ ನಮ್ಮ ಗ್ರಾಮೀಣ ಭಾಗದಲ್ಲೆಲ್ಲ, ಪ್ರಪಂಚದಾದ್ಯಂತ ಈ ಹೆಪಟೈಟಿಸ್ ರೋಗದ ಬಗ್ಗೆ, ಅದ್ರ ಇರುವಂತ ಚಿಕಿತ್ಸೆ ಬಗ್ಗೆ, ಆಮೇಲಿಂದ ವ್ಯಾಕ್ಸಿನೇಷನ್ ಬಗ್ಗೆ, ಪ್ರತಿಯೊಂದನ್ನು ಸುಮಾರು ಕಡೆನೂ ಅದರ ಬಗ್ಗೆ ಹೆಚ್ಚಿನ ಅರಿವು ಇಲ್ಲ ಅನ್ನೋದು ಜನಕ್ಕೆ ಅದು ಅವ್ರು ತಿಳ್ಕೊಂಡಿರೋದು. ಅದು ಬರೀ ನಮ್ಮ ದೇಶದಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಅದರರ್ಥ ಏನು ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶ ಹೊರತಲ್ಲ, ಇದನ್ನು ಸೇರಿಕೊಂಡಿದೆ. ಅಲ್ಲಿ ಹೆಪಟೈಟಿಸ್ ಬೇರೆ ಬೇರೆ ಕಾರಣಗಳಿಗೆ ಬಂದರೂ ಕೂಡ ಮುಖ್ಯವಾಗಿ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ ಅನ್ನೋದರಿಂದ ಬಂದದ್ದು. ಅದು ಸಾಮಾನ್ಯವಾಗಿ ಹೆಚ್ಚಿನ ದಿನ ಇರ್ತದೆ, ಅದು ಮಾರಣಾಂತಿಕವಾಗೂ ಆಗ್ಬೋದು, ಅದರಿಂದ ಎಷ್ಟೊಂದು ಜನಕ್ಕೆ ಕ್ಯಾನ್ಸರ್ ತರನೂ ಬರ್ಬೋದು, ಅದು ಎಲ್ರಿಗೂ ಗೊತ್ತಿಲ್ಲ. ಅಂಡ್ ಅದನ್ನ ಯಾತಕ್ಕೆ ಅಷ್ಟೊಂದು ಗಮನ ಪೆಟ್ಟು ಹೇಳಕ್ ಹೋಗ್ತಾ ಇದ್ದಾರೆ ಅಂದ್ರೆ, ಸುಮಾರು ಹೆಪಟೈಟಿಸ್ ರೋಗಗಳು ಯಾರಿಗೆ ಬಂದಿರ್ತದೋ 95% ಅಷ್ಟು, 95% ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ ಇಂದನೇ ಬರ್ತದೆ. ಅದರಲ್ಲೇ ಹೆಚ್ಚು ಸಾವು ನೋವುಗಳು ಆಗ್ತದೆ. ಇದಕ್ಕೆ ಬೇಕಾದಷ್ಟು ಸೌಲಭ್ಯಗಳು ಇದೆ ಈಗಾಗ್ಲೇನೆ, ವ್ಯಾಕ್ಸಿನೇಷನ್ ಇದೆ, ಅದಕ್ಕೆ ಬೇಕಾಗಿರೋದು ಟೆಸ್ಟ್ಗಳು ಮಾಡಬೇಕಾಗಿದೆ, ಈಗ ಕಂಡುಹಿಡಿಯೋದಕ್ಕೆ ಬೇಕಾಗಿರೋ ಸೌಲಭ್ಯಗಳು ಇದೆ. ಆದರೆ ಅದನ್ನ ಜನರು ಹೆಚ್ಚಾಗಿ ಉಪಯೋಗಿಸ್ಕೊಳ್ತಿಲ್ಲ ಅನ್ನೋದು ಅವರು ಕಂಡುಕೊಂಡಂತ ಸತ್ಯ.

0: ಒಂದು ಉದಾಹರಣೆ ತಗೊಳ್ಬೇಕಂದ್ರೆ, ಹೆಪಟೈಟಿಸ್ ಬಿ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದಿದೆ ಅಂತ ಇಬ್ಬರಲ್ಲಿ ನಾವು ನೋಡಿದ್ರೆ, ಇಬ್ಬರಲ್ಲಿ ಪ್ರತಿ ಒಬ್ರಿಗೂ ಅವ್ರಿಗೆ ಮುಂಚೆ ಇದ್ದಿದ್ದೇನದೇ ಗೊತ್ತಿಲ್ಲ. ಅದೇ ಹೆಪಟೈಟಿಸ್ಗು ಅಷ್ಟೆ, ಟೆಸ್ಟ್ ಮಾಡ್ಬಿಟ್ಟು ನಮ್ಗೆ ಗೊತ್ತಾಗಿದೆ ಅಂದ್ರೆ, ಮೂರು ಜನದಲ್ಲಿ ಮಾಡಿದ್ರೆ ಒಬ್ರಿಗೆ ಮುಂಚಿಂದನು ಇರೋದವ್ರು ಗೊತ್ತೇ ಇಲ್ಲ. ಅಂದ್ರೆ ಇದನ್ನ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಜನಕ್ಕೆ ಅದು ಅದರ ಅರಿವೇ ಇಲ್ಲ ಅಂತ. ಮತ್ತೊಂದು, ಎಲ್ರಿಗೂ ಈಗ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಹೆಪಟೈಟಿಸ್ ಬಿ ಚಿಕ್ಕ ಮಕ್ಕಳಿಗೆ, ಆದರೆ 100 ನವಜಾತ ಶಿಶುಗಳಿಗೆ ಅಲ್ಲಿ ಸುಮಾರು 40 ಜನ ಇನ್ನೂ ವ್ಯಾಕ್ಸಿನೇಷನ್ ತಗೋತಾ ಇಲ್ಲ. ಇದು ಕಟು ವಾಸ್ತವ. ಇದು ಹಿಂಗಿರುವಾಗ ಈಗ ಎಲ್ರಿಗೂ ಇದು ಅರಿವಿದೆ ಅಂತಲ್ಲ, ಈ ಅರಿವು ಯಾತಕ್ಕಿದು, ಇದೆಲ್ಲ ಇದ್ರೂ ಕೂಡ ಯಾತಕ್ಕೆ ಆಗ್ತಾ ಇಲ್ಲ ಎಲ್ಲ ಪ್ರಶ್ನೆ ನೆಕ್ಸ್ಟ್ ಬರ್ತದೆ. ಆ ಪ್ರಶ್ನೆ ಬಂದಾಗ ಅಲ್ಲಿ ಆಗ್ತಾ ಇರೋದೇನು ಅಂದ್ರೆ, ಬೇರೆ ತೊಂದರೆಗಳೇನಾದ್ರು ಆಗ್ತಿದ್ಯಾ, ಸರ್ಕಾರದ ಸೌಲಭ್ಯಗಳು ಎಲ್ಲಾ ಕಡೆನೂ ಎಲ್ರಿಗೂ ಸಿಗ್ತಾ ಇದೆಯಾ ಇಲ್ವಾ, ಅದನ್ನ ಜನರಿಗೆ ತಲುಪಿಸೋದ್ರಲ್ಲಿ ಏನಾದ್ರು ತೊಂದರೆ ಆಗ್ತಿದ್ಯಾ ಅಂತ. ಈ ರೀತಿಯ ಅವೇರ್ನೆಸ್ ನ ಅವ್ರು ಕ್ರಿಯೇಟ್ ಮಾಡಕ್ ಹೋಗ್ತಾ ಇರೋದು ಬರೀ ಜನಸಾಮಾನ್ಯರಿಗಲ್ಲ, ರಾಜಕೀಯ ವ್ಯಕ್ತಿಗಳು ಪ್ರತಿಯೊಂದು ದೇಶದಲ್ಲೂ ಎಲ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ಹೆಚ್ಚು ಜನರಿಗೆ ಅಲ್ಲಿ, ಅವ್ರಿಗೆ ಗುರಿ ಏನಿದೆ 2030ರಷ್ಟೊತ್ತಿಗೆ ಹೆಪಟೈಟಿಸ್ ನಿರ್ಮೂಲನೆ ಆಗ್ಬೇಕು ಅನ್ನೋದು ಅವರು ಇದೆ. ಅದನ್ನ ಮಾಡಬೇಕಾಗಿದ್ರೆ ಇದನ್ನು ಸಮರೋಪಾಯದಲ್ಲಿ ಮಾಡಲೇಬೇಕಾಗ್ತದೆ, ಇಲ್ಲದಿದ್ರೆ ಅದು ಆಗಕ್ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಪ್ರತಿ ವರ್ಷ ತರನೇ ಈ ಸಲೀನು ಮಾಡಿರ್ತಾರೆ, ಅದಕ್ಕೆ ನಿರ್ದಿಷ್ಟ ಗುರಿನೂ ಇಟ್ಕೊಂಡಿದ್ದಾರೆ. ಮೇಲೆ July 28 ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಅದಕ್ಕೆ ಅದು ಮುಖ್ಯವಾಗಿ ವ್ಯಾಕ್ಸಿನೇಷನ್ ಅವರು ಯಾರು ಕಂಡು ಹಿಡಿದ್ರೋ, ಆ ಹೆಪಟೈಟಿಸ್ ಬಿ ಕಾಯಿಲೆನ ಯಾರು ಇದು ಮಾಡಿದ್ರು, ಅವ್ರ ಹೆಸರು ಬ್ಲೂಮ್ಬರ್ಗ್ ಅಂತ ಡಾಕ್ಟರ್, ಅವರು ವೈದ್ಯರು. ಅವರೇ ಸುಮಾರು 1967 ಹೆಪಟೈಟಿಸ್ ಬಿ ಕಾಯಿಲೆನೂ ಈ ವೈರಾಣುಯಿಂದ ಬರ್ತದೆ ಅಂತ ಹೇಳಿದ್ರು. ಅವರೇ ಈ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕಂಡುಹಿಡಿದು, ಅದಕ್ಕೋಸ್ಕರ ಅವರಿಗೆ ನೋಬೆಲ್ ಪ್ರಶಸ್ತಿನೂ ಸಿಕ್ಕಿದೆ. 28 July ಅವರ ಜನ್ಮದಿನ. ಅವ್ರನ್ನ ಈ ಸಮಯದಲ್ಲಿ ಸ್ಮರಿಸಿಕೊಂಡು ಅವರು ಮಾಡಿರೋ ಒಂದು ಕೆಲಸದಿಂದ ಇಡೀ ಸಮುದಾಯದಲ್ಲಿ ಪ್ರಪಂಚದಾದ್ಯಂತ ಈ ರೋಗವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆಗ್ಬೇಕು ಆಗ್ಲಿ ಅನ್ನೋ ಒಂದು ಆಶಯದಿಂದ ಈ ರೀತಿಯಂತಹ ಒಂದು ಆಂದೋಲನವನ್ನ ಮಾಡ್ಕೋತಾ ಇದ್ದಾರೆ. ಇದು ಹೆಚ್ಚು ವಿವರವಾಗಿ ಹೇಳಬೇಕಾದ್ರೆ ಇದು ಅದರ ಮುಖ್ಯ ಉದ್ದೇಶ.
1: ಸರಿ, ಈಗ ತಾವು ಹೇಳಿದ್ರಿ ಏನು ಈ ಒಂದು ವಿಶ್ವ ಹೆಪಟೈಟಿಸ್ ದಿನದ ಒಂದು ಉದ್ದೇಶ ಮತ್ತೆ ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳಿದ್ರಿ. ಹಾಗಾದ್ರೆ ಸರ್, ಈ ಒಂದು ಹೆಪಟೈಟಿಸ್ ಅಂತಂದ್ರೆ ಏನು, ಇದು ಹೇಗೆ ಒಂದು ಪರಿಣಾಮವನ್ನು ಬೀರುತ್ತೆ ಸರ್?
0: ಹೆಪಟೈಟಿಸ್ ಅಂದ್ರೆ ಮುಖ್ಯವಾಗಿ ಅದು ನಾವು ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್, ಅದು ಒಂದರ ಸೋಂಕು. ಅದು ಲಿವರ್ ಅಥವಾ ಯಕೃತ್ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಅದರ ಉರಿಯೂತ ಆಗ್ತದೆ. ಅದು ಅನೇಕ ಕಾರಣಗಳಿಂದ ಆಗ್ತದೆ, ಆದರೆ ಈ ವೈರಲ್ ಹೆಪಟೈಟಿಸ್ ಅನ್ನೋದಿಂದ ಆಗೋದನ್ನು ನಾವು ಆದಷ್ಟು ಅದನ್ನು ತಪ್ಪಿಸ್ಬೋದು. ಅದು ಸ್ಥೂಲವಾಗಿ ಹೇಳಬೇಕಂದ್ರೆ ಅದು ಒಂದು ರೀತಿಯ ಇನ್ಫೆಕ್ಷನ್ ಸೋಂಕು ರೋಗ.
1: ಹೇಗೆ ಸರ್ ಇದು ಯಾವ ತರ ಸೋಂಕು ಉಂಟಾಗುತ್ತೆ, ಈಗ ಅದರ ಲಕ್ಷಣಗಳು, ಆರಂಭಿಕ ಲಕ್ಷಣಗಳು ಯಾವ ತರ ಕಾಣಿಸ್ಕೊಳ್ಳುತ್ತೆ ಸರ್ ಈ ಒಂದು ಹೆಪಟೈಟಿಸ್ ಸಂಬಂಧಪಟ್ಟಂತೆ?
0: ಈ ಹೆಪಟೈಟಿಸ್ ಸೋಂಕು ಶುರುವಿನಲ್ಲಿ ಈಗ ನಮ್ಗೆ ಹೇಗೆ ಒಂದ್ಸರಿ ಬರೀ ಫ್ಲೂ ತರ ಬಂದಿದ್ರೆ ಸ್ವಲ್ಪ ಮೈಕೈ ನೋವು, ಒಂದ್ ಸ್ವಲ್ಪ ಜ್ವರ, ಸುಸ್ತಾಗ್ತಿರೋದು, ಊಟ ಸೇದಿರೋದಿರ್ತದೋ, ಹಂಗೆ ಆಗಿರ್ಬೋದು. ಅದು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಆಗಿದ್ರೆ ಎಷ್ಟೊಂದ್ ಜನಕ್ಕೆ ಅದು ಬಂದಿರೋದು ಆಗಿರೋದು ಗೊತ್ತೇ ಆಗಿರೋದಿಲ್ಲ. ಅಷ್ಟು ಮಟ್ಟಿಗೆ ಒಂದ್ ಅರ್ಧದಷ್ಟು ಜನಕ್ಕೆ ಅವ್ರಿಗೆ ಅವ್ರಿಗೆ ಆಗಿದೆ ಅನ್ನೋದೇ ಗೊತ್ತಾಗಿರೋದು. ಅದು ಒಂದು. ಅದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಏನಾಗ್ಬೋದು ಅಂದ್ರೆ, ಅದು ಬಂದಾಗ ಸಾಮಾನ್ಯವಾಗಿ ಲಿವರ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಆ ಜಾಗದಲ್ಲೇ ಅದು ಸೋಂಕು ಆಗಿರೋದ್ರಿಂದ. ಲಿವರ್ ಮುಖ್ಯ ಕೆಲಸ ಏನು ಅಂದ್ರೆ, ದೇಹದಲ್ಲಿ ಅನೇಕ ಕಡೆಗಳಿಂದ ಬರುವ ರಾಸಾಯನಿಕಗಳು, ಅದರಿಂದ ಏನು ಟಾಕ್ಸಿನ್ಗಳು ಬರ್ತದೋ ಅದನ್ನೆಲ್ಲ ನಿರ್ಮೂಲನೆ ಮಾಡ್ತದೆ. ಅದನ್ನ ಮಾಡಿಬಿಟ್ಟು ಅದು ದೇಹದಿಂದ ಹೊರಕೆ ಹಾಕೋದಕ್ಕೆ ಸಹಾಯ ಮಾಡ್ತದೆ. ಸೊ ಲಿವರೇ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಆ ಟಾಕ್ಸಿನ್ಗಳೆಲ್ಲ ದೇಹದಲ್ಲ ಹಂಗೆ ಉಳ್ಕೊಂಡ್ರೆ ಅದು ದೇಹದಲ್ಲಿ ಲಿವರ್ ಒಂದಕ್ಕೆ ಅಲ್ಲ ಎಲ್ಲಾ ಅಂಗಗಳ ಮೇಲೂ ಪರಿಣಾಮ ಬೀರ್ತದೆ. ಇದು ಸಾಮಾನ್ಯವಾಗಿ ಅಕ್ಯೂಟ್ ಅಂದ್ರೆ ಕೆಲವೇ ಕಾಲ ಬಂದಿರೋ ಹೆಪಟೈಟಿಸ್ ನಲ್ಲಿ ಅಕ್ಯೂಟ್ ಹೆಪಟೈಟಿಸ್ ಅಂತವಲ್ಲ ಹಂಗೆ ಆಗಿರ್ತದೆ. ಸುಮಾರಾಗಿ ಅದರಿಂದ ಎಲ್ರೂ ಬೇಗ ಚೇತರಿಸ್ಕೊಂಡು ಬಿಡ್ತಾರೆ. ಆದ್ರೆ ಕೆಲವು ತರದ ಹೆಪಟೈಟಿಸ್ ನಲ್ಲಿ ಅದು ಅಷ್ಟು ಬೇಗ ಚೇತರಿಸ್ಕೊಳ್ಳೋದಿಲ್ಲ, ಅದು ಜಾಸ್ತಿ ದಿನ ಹೋಗುತ್ತೆ, ಅದರಿಂದ ಬೇರೆ ಬೇರೆ ತೊಂದರೆಗಳು ಆಮೇಲೆ ಮುಂದೆ ರೀತಿ ಕಾಣಿಸ್ಕೊಳ್ತದೆ.
1: ಸರ್, ಈಗ ತಾವು ಹೇಳಿದಂಗೆ ಈ ಒಂದು ಹೆಪಟೈಟಿಸ್ ನಲ್ಲಿ ಎಷ್ಟು ತರದ ಒಂದು ವಿಧಗಳು ಅಥವಾ ಇವುಗಳನ್ನ ನಾವು ನೋಡಬಹುದು ಸರ್? ಹೇಗೆ
0: ಹೆಪಟೈಟಿಸ್ ಬೇರೆ ಬೇರೆ ಕಾರಣಗಳಿಂದ ಬಂದ್ರು, ಮುಖ್ಯವಾಗಿ ವೈರಲ್ ಹೆಪಟೈಟಿಸ್ ಅಂತ ನಾವ್ ಏನ್ ಹೇಳ್ತೀವೋ ಅದರಲ್ಲೂ ಅಷ್ಟೇ ಅನೇಕ ವೈರಾಣುಗಳನ್ನ ಕಂಡುಹಿಡಿದಿದ್ದಾರೆ, ಅದರಿಂದ ಎಲ್ಲದನ್ನು ಬರ್ಬೋದು ಅಂತ ಹೇಳಿದ್ದಾರೆ. ಆದರೆ ಈ

0: ಎಲ್ಲರಿಗೂ ಜಾಗೃತಿ ಮೂಡಿಸುವಂತ ಟೈಮ್ನಲ್ಲಿ ಮಾಡ್ತಿರೋದು ಏನಂದ್ರೆ, ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ ಅಂಡ್ ಹೆಪಟೈಟಿಸ್ ಇ, ಈ ಐದು ವೈರಾಣುಗಳಿಂದ ಆಗುವ ಹೆಪಟೈಟಿಸ್ ಬಗ್ಗೆ ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಿ ಅದನ್ನ ಹೇಗೆ ತಪ್ಪಿಸ್ಬಹುದು, ಹೇಗೆ ನಿರ್ಮೂಲನೆ ಮಾಡಬಹುದು, ಅದಕ್ಕೆ ಯಾವ ರೀತಿ ಔಷಧಿ ತಗೊಳ್ಬಹುದು ಅನ್ನೋದನ್ನ ತಿಳುವಳಿಕೆ ಕೊಡ್ತಾ ಇರೋದು.
1: ಸರ್, ಈಗ ತಾವು ಹೇಳಿದಂಗೆ ಈ ಐದು ಹೆಪಟೈಟಿಸ್ ನಲ್ಲೂ ಕೂಡ ಬೇರೆ ಬೇರೆ ತರದ ವ್ಯತ್ಯಾಸಗಳಿರ್ತಾವ ಅಥವಾ ಹೇಗೆ ಸರ್?
0: ಈ ಎಲ್ಲಾ ಐದು ಬಗ್ಗೆ ಹೆಪಟೈಟಿಸ್ ಹೇಳಿದಾಗ ಆ ವೈರಾಣುಗಳು, ನಾವು ಆ ವೈರಾಣುಗಳು ಹೇಗೆ ಕಾಣ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋದಕ್ಕಿಂತ ಜನಸಾಮಾನ್ಯವರಿಗೆ ಅರ್ಥವಾಗೋ ರೀತಿಯಲ್ಲಿ ಅದನ್ನ ಹೇಗೆ ನಾವು ವಿಂಗಡಿಸಬಹುದು, ಒಂದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಹೇಳ್ಬಹುದು. ಈಗ ಉದಾಹರಣೆಗೆ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇ ವೈರಾಣು, ಅದೆರಡು ಒಂದೇ ತರದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡೋ ಸಾಧ್ಯತೆ ಇದೆ. ಈಗ ನಾವು ಅದು ಹೇಗೆ ಹರಡತ್ತೆ ಅಂದ್ರೆ, ಈಗ ನಾವು ಎಷ್ಟೊಂದು ಜನಕ್ಕೆ ಈಗ ವಾಂತಿ ಭೇದಿ ಅತಿಸಾರ ಎಲ್ಲ ಆಗೋದು ಕೇಳಿದೀವಿ, ಅದು ಹೆಂಗಾಗ್ತದೆ? ಕಲುಷಿತ ನೀರು ಅಥವಾ ಆಹಾರ ತಗೊಳ್ಳೋದ್ರಿಂದ ಬರುತ್ತೆ ಅಂತ. ಈ ಎರಡು ವಿಧವಾದ ಹೆಪಟೈಟಿಸ್ಗಳು ಆ ಮೂಲಕ ಬರುವಂತದ್ದು. ಎಲ್ಲಾ ಹೆಪಟೈಟಿಸ್ಗಳು ಒಂದೇ ತರದಲ್ಲಿ ಬರೋದಿಲ್ಲ, ಇದು ಹಿಂಗೆ ಬರ್ತದೆ. ಮತ್ತೆ ಇದೆರಡು ಸಾಮಾನ್ಯವಾಗಿ ಆದಷ್ಟು ಬೇಗ ಜನ ಅದರಿಂದ ಚೇತರಿಸಿಕೊಂಡು ಹೆಚ್ಚಿನ ದುಷ್ಪರಿಣಾಮಗಳು ಆಗಿರೋದಿಲ್ಲ. ಇನ್ನು ಉಳಿದಂಗೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ, ಅದು ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಬರೋದಿಲ್ಲ. ಅದು ಬರೋದು ಹೆಂಗೆ ಅಂದ್ರೆ, ರಕ್ತ ಅಥವಾ ದೇಹದ ಬೇರೆ ಯಾವುದಾದ ರೋಗಗಳು ಅಥವಾ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಆತರ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಈಗ ಒಂದೇ ಸೂಜಿನ ಒಬ್ರು ಉಪಯೋಗಿಸಿದ ಇನ್ನೊಬ್ರು ತಗೊಂಡ್ರೆ, ಇದು ಸಾಮಾನ್ಯವಾಗಿ ಯಾರಲ್ಲಾಗತ್ತೆ ಅಂದ್ರೆ, ಕೆಲವು ಮಾದಕ ವಸ್ತುಗಳನ್ನ ಉಪಯೋಗಿಸ್ತಾರೆ, ಆ ವ್ಯಸನಿಗಳು ಇರ್ತಾರೆ, ಅವರು ಇಂಜೆಕ್ಷನ್ ಮೂಲಕನೇ ತಗೊಳ್ಬೇಕದು ಚುಚ್ಚುಮದ್ ಮೇಲೆ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಒಬ್ರು ಉಪಯೋಗಿಸಿರೋ ನೀಡ್ಲ ಇನ್ನೊಬ್ರು ಉಪಯೋಗಿಸ್ತಾರೆ, ಅವ್ರದ ತೊಂದರೆ ಇದ್ರೆ ಅವರಿಂದ ಇವ್ರಿಗೂ ಬರೋ ಸಾಧ್ಯತೆ ಇದೆ. ಈ ಮೂರು ಹೆಪಟೈಟಿಸ್ಗಳು ಆ ಮೂಲಕ ಬರ್ತದೆ. ಆಮೇಲಿಂದ ವ್ಯಾಕ್ಸಿನೇಷನ್ ಸಂಬಂಧಪಟ್ಟಿದ್ದಂಗೆ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಬಿ ಮಾತ್ರ ಇದೆ, ಬೇರೆದಕ್ಕೆ ಇಲ್ಲ. ಆಮೇಲಿಂದ ಬಿ ಸಿ ಡಿ ಅವೆಲ್ಲನು ಹೆಚ್ಚಿನ ಕಾಲ ಅದರಿಂದ ತೊಂದರೆ ಆಗ್ಬೋದು. ಮತ್ತೆ ಎಷ್ಟೊಂದು ಜನಕ್ಕೆ ಈಗಾಗಲೇ ಹೇಳಿದಂಗೆ ಗೊತ್ತಿಲ್ಲದೇ ಇರ್ಬೋದು, ಅವ್ರಿಗೆ ತೊಂದರೆ ಇರೋದೇ ಗೊತ್ತಿರೋದಿಲ್ಲ. ಅದು ಪೂರ್ತಿ ಲಿವರ್ ಸಂಪೂರ್ಣವಾಗಿ ಹಾಳಾದ್ಮೇಲಿಂದ ಅದು ಏನು ಕೆಲಸನೇ ಮಾಡೋಕ್ಕಾಗದೇ ಇದ್ದಾಗ ಅಂತ ಸ್ಟೇಜ್ನಲ್ಲಿ ಟಚ್ ಮಾಡಿ ನೋಡಿರೋರಿಗೆ ಎಷ್ಟೊಂದು ಜನಕ್ಕೆ ಇದು ಆಗಿದೆ ಅನ್ನೋದು ಗೊತ್ತಾಗಿದೆ.
1: ಹೌದು ಸರ್. ಈಗ ತಾವು ಹೇಳಿದ್ರಿ ಹೇಗೆ ಯಾವ ತರ ಒಂದಕ್ಕೊಂದಕ್ಕೆ ವ್ಯತ್ಯಾಸ ಇರುತ್ತೆ, ಮತ್ತೆ ಹೇಗೆ ಇದು ಒಬ್ಬರಿಂದ ಒಬ್ಬರಿಗೆ ಈ ಒಂದು ಹೆಪಟೈಟಿಸ್ ಅಂತಕ್ಕಂಥದ್ದು ಹರಡುತ್ತೆ ಅಂತ ಹೇಳಿದ್ರಿ. ಸೊ ಯಾವ ಒಂದು ವ್ಯಕ್ತಿಗಳಿಗೆ ಈ ಒಂದು ಹೆಪಟೈಟಿಸ್ ಸೋಂಕಿನ ಅಪಾಯ ಹೆಚ್ಚು ಕಾಣಿಸುತ್ತೆ ಸರ್?
0: ಇದು ಯಾವ ವ್ಯಕ್ತಿಗಳಿಗೆ ಬೇಕಾದ್ರೂ ಬರ್ಬೋದು, ಬರೋದಿಲ್ಲ ಅಂತಿಲ್ಲ. ಆದರೆ ಈಗ ನಾನು ಆಗಲೇ ಹೇಳಿದಂಗೆ ಕೆಲವು ಮಾದಕ ದ್ರವ್ಯಗಳ ವ್ಯಸನಿಗಳಿದ್ದರು ಅದನ್ನು ಅವ್ರು ಇಂಜೆಕ್ಷನ್ ಮೂಲಕ ತೊಳಕ್ ಹೋದಾಗ ಒಬ್ರು ಉಪಯೋಗಿಸಿರೋ ಚುಚ್ಚುಮದ್ನ ತಿರ್ಗಾ ಉಪಯೋಗಿಸ್ಕೊಂಡ್ರೆ ಅದೇ ಸೂಜಿಯಿಂದ ಉಪಯೋಗಿಸಿದಾಗ ಆ ಮೂಲಕ ಬರ್ಬೋದು. ಎರಡನೇದಾಗಿ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಮಾಡೋರಿಗೆ ಇದು ಬರ್ಬೋದು. ಈ ಲೈಂಗಿಕ ಕ್ರಿಯೆ ಮಾಡಿರೋರ್ಗುವೆ ಒಬ್ಬರಿಗಿಂತ ಹೆಚ್ಚಿನ ಸಂಗಾತಿಗಳಿದ್ದಾಗ ಅಂಥವ್ರಿಗೂ ಜಾಸ್ತಿ ಬರಬಹುದು. ಆಮೇಲಿಂದ ಮತ್ತೊಂದು ಹೇಳ್ದಂಗೆನೆ ಕಲುಷಿತ ನೀರು ಅಥವಾ ಆಹಾರ ಉಪಯೋಗಿಸೋರಿಗೆ ಅದು ಹೆಪಟೈಟಿಸ್ ಎ ಮತ್ತೆ ಇ ಬರ್ಬೋದು. ಮದ್ಯಪಾನ ವ್ಯಸನಿಗಳಿದ್ದವ್ರಿಗೆ ಅವ್ರಿಗೂ ಈ ತರ ತೊಂದರೆ ಜಾಸ್ತಿ ಕಾಣ್ಬೋದು. ಬೇರೆಯವ್ರಿಗೂ ಬರ್ತದೆ, ಅವರಲ್ಲಿ ಅವರ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಅವ್ರಿಗೆ ಬೇಗ ಬರ್ತದೆ. ಯಾರು ಆಹಾರ ಸರಿಯಾಗಿ ಉಪಯೋಗಿಸಲ್ವೋ ಅವ್ರಿಗೂ ಇದು ಜಾಸ್ತಿ ಆಗ್ತದೆ. ಆಮೇಲೆ ಎಷ್ಟೊಂದು ಜನ ಕಿಡ್ನಿ ಪ್ರಾಬ್ಲಮ್, ಮೂತ್ರಕೋಶದ ಪ್ರಾಬ್ಲಮ್ ಇದ್ದವ್ರಿಗೆ ಅವರು ಡಯಾಲಿಸಿಸ್ ಅಂತ ಮಾಡ್ಕೋತಾರೆ, ಅಂಥವ್ರಿಗೂ ಈ ತರ ಹೆಪಟೈಟಿಸ್ ಬಿ ಸಿ ಡಿ ಅದೆಲ್ಲ ಬರೋ ಸಾಧ್ಯತೆ ಜಾಸ್ತಿ ಇದೆ. ಇದಲ್ಲದೇನೆ ನಾವು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ವೈದ್ಯರು ಇರ್ಬೋದು, ದಾದಿಯರು ಇರ್ಬೋದು, ಅವರು ಸಾಮಾನ್ಯವಾಗಿ ಈ ತರ ರೋಗಿಗಳ ರಕ್ತ, ಮಲಮೂತ್ರ ಅದ ಎಲ್ಲದಕ್ಕೂ ಅವರು ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಅವರಿಗೂ ಅವರು ಸರಿಯಾದ ಪ್ರಿಕಾಷನ್ಸ್ಗಳನ್ನ ತಗೊಳ್ದೇ ಇದ್ರಕ್ಕೆ ಅವ್ರಿಗೂ ಇದರಿಂದ ಬರೋ ಸಾಧ್ಯತೆ ಇದೆ. ಈ ತರ ಜನಗಳಿಗೆ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ.
1: ಸರ್, ಈ ಒಂದು ಹೆಪಟೈಟಿಸ್ ಬಿ ಮತ್ತು ಸಿ ಸೋಂಕು ಏನಾರ ದೀರ್ಘಕಾಲದ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಏನಾದ್ರು ಕಾರಣವಾಗಬಹುದಾ ಅಥವಾ ಹೇಗೆ ಸರ್?
0: ಖಂಡಿತ ಆಗ್ತದೆ. ಬಿ ಮತ್ತೆ ಸಿ ಎಲ್ಲರಿಗೂ ಆಗದೆ ಇದ್ರು ಕೂಡ ಸುಮಾರು ಜನಕ್ಕೆ ಆಮೇಲಿಂದ ನಾವು ಲಿವರ್ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗ್ತದೆ, ಅದಕ್ಕೆ ನಾವು ಸಿರೋಸಿಸ್ ಆಫ್ ಲಿವರ್ ಅಂತೀವಿ. ಲಿವರ್ ನ ಎಲ್ಲಾ ಜೀವಕೋಶಗಳು ಹಾಳಾಗ್ಬಿಟ್ಟು ಅದು ತುಂಬಾ ಗಟ್ಟಿಯಾಗ್ಬಿಡ್ತದೆ. ಆತರ ಆಗದು ಈ ಬಿ ಸಿ ಡಿ ಅದರಲ್ಲೆಲ್ಲ ಆಗ್ತದೆ. ಒಂದು ಎರಡನೇದು ಕ್ಯಾನ್ಸರ್, ಲಿವರ್ ಕ್ಯಾನ್ಸರು. ಲಿವರ್ ಕ್ಯಾನ್ಸರು ಆಗೋರ್ಗೆ ಅದರಲ್ಲಿ ಸುಮಾರು ಜನಕ್ಕೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಆಗಿರೋದು ಕಂಡು ಬಂದಿದೆ. ಸೊ ಲಿವರ್ ಕ್ಯಾನ್ಸರು ಆಗ್ಬೋದು, ಜೊತೆಗೆ ಸಿರೋಸಿಸ್ ಆಫ್ ಲಿವರು

0: ಅದು ಆದಾಗ ಏನಾಗತ್ತೆ ಅಂದ್ರೆ, ಲಿವರೇ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ದೇಹದ ಎಲ್ಲ ಅಂಗಗಳಿಗೂ ಅದು ದೇಹದಿಂದ ಬಂದಿರುವಂತ ಎಷ್ಟೊಂದು ಅನುಪಯುಕ್ತ ನಿರುಪಯುಕ್ತ ಔಷಧಿಯೆಲ್ಲವನ್ನು ತೆಗೆಯಬೇಕಾಗಿದ್ದಾಗ ಅದೆಲ್ಲ ದೇಹದಲ್ಲೇ ಹಂಗೆ ಶೇಖರಿಸ್ಕೊಂಡಾಗ ಅದರ ದುಷ್ಪರಿಣಾಮಗಳು ಪ್ರತಿಯೊಂದು ಅಂಗಗಳ ಮೇಲೂ ಹೋಗ್ಬಿಟ್ಟು ಅದರಿಂದ ಅವರಿಗೆ ಜೀವಕ್ಕಿನ್ನೂ ತೊಂದರೆ ಆಗ್ತದೆ.
1: ಸರ್, ಈ ಒಂದು ಹೆಪಟೈಟಿಸ್ ಅನ್ನು ಹೇಗೆ ಗುರುತಿಸಬಹುದು, ಯಾವ ರೀತಿಯ ಪರೀಕ್ಷೆಗಳು ಟೆಸ್ಟ್ ಮುಖಾಂತರ ಮಾಡಲಾಗ್ತದೆ ಸರ್?
0: ಹೆಪಟೈಟಿಸ್ಗಳನ್ನ ಪರೀಕ್ಷೆನ ಮಾಡೋದ್ರಿಂದ ಕಂಡುಹಿಡಿಬಹುದು. ಮುಖ್ಯವಾಗಿ ರಕ್ತ ಮತ್ತೆ ಮೂತ್ರ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ. ಅದೇ ತರನೇ ಕೆಲವು ಸ್ಕ್ಯಾನಿಂಗ್ ಪರೀಕ್ಷೆ ಮಾಡಿದಾಗ್ಲೂ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿಷಯ ಗೊತ್ತಾಗುತ್ತೆ. ಅಲ್ಲಿ ಮುಖ್ಯವಾಗಿ ಟೆಸ್ಟ್ಗಳು ಮಾಡೋದನ್ನ ಎರಡು ಥರ ನಾವು ಗುಂಪು ಮಾಡ್ಬೋದು. ಒಂದು ಥರದ ಪರೀಕ್ಷೆ ಮಾಡಿದಾಗ ಅದು ಲಿವರು ಕೆಲಸ ಸರಿಯಾಗಿ ಮಾಡ್ತಿದ್ಯಾ ಅಥವಾ ಅದ್ರ ಲಿವರ್ದು ಕೆಲಸ ಮಾಡ್ತಿರೋದ್ರಲ್ಲಿ ಏನಾದ್ರು ಏರಿಪೇರ್ ಆಗಿದೆಯಾ, ಆಗಿದ್ರೆ ಎಷ್ಟಾಗಿದೆ ಅನ್ನೋದನ್ನು ತಿಳ್ಕೊಳ್ಳದೆ ಅದು ಬೇರೆ ಬೇರೆ ಪರೀಕ್ಷೆಗಳು ಅದು ರಕ್ತದಲ್ಲೇ ಮಾಡ್ಬೋದು. ಇನ್ನೊಂದೇನು ಅಂದರೆ ಅದು ಯಾವುದರಿಂದ ಆಗಿದೆ, ಹೆಪಟೈಟಿಸ್ ಇನ್ಫೆಕ್ಷನ್ ಇಂದನೇ ಆಗಿದೆ ಅಂತ ಅನುಮಾನ ಇದ್ರೆ ಆ ಹೆಪಟೈಟಿಸ್ ಯಾವ ಥರದ್ದು, ಯಾವ ಗುಂಪು, ಅದು ಏನಾ ಬಿನಾ, ಈ ಥರ ಪ್ರತಿಯೊಂದನ್ನು ತಿಳ್ಕೊಳ್ಳಿಕ್ಕೆ ಅದಕ್ಕೆ ನಿರ್ದಿಷ್ಟವಾದ ಕೆಲವು ಪರೀಕ್ಷೆಗಳು ರಕ್ತದಲ್ಲಿ ಮಾಡೋ ಸಾಧ್ಯತೆ ಇರ್ತದೆ, ಅದನ್ನು ಮಾಡಿಬಿಟ್ಟು ತಿಳ್ಕೊಳ್ಬಹುದು.
1: ಸರ್, ಈಗ ಒಂದು ವೇಳೆ ತಾವು ಹೇಳ್ದಂಗೆ ಈಗ ಲಕ್ಷಣಗಳಿರ್ಬೋದು ಅಥವಾ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಇತರ ಹೆಪಟೈಟಿಸ್ ಇದೆ ಅಂತ ಗೊತ್ತಾದ ನಂತರ ಅದರ ಮುಂದಿನ ಒಂದು ಚಿಕಿತ್ಸೆ ಇರ್ಬೋದು ಹೇಗೆ, ಇದನ್ನ ಏನಾದ್ರು ಒಂದು ವೇಳೆ ಚಿಕಿತ್ಸೆ ಮೂಲಕ ನಾವು ಸಂಪೂರ್ಣವಾಗಿ ಗುಣಪಡಿಸಬಹುದು, ಯಾವ ತರ ಒಂದು ಟ್ರೀಟ್ಮೆಂಟ್ ಲಭ್ಯ ಇದೆ?
0: ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ ಎಲ್ಲಾ ರೀತಿಯ ಹೆಪಟೈಟಿಸ್ಗಳಿಗೂ ಒಂದೇ ತರದ್ದೇನು ಚಿಕಿತ್ಸೆ ಇಲ್ಲ. ಅದು ಯಾವ ರೀತಿಯ ಹೆಪಟೈಟಿಸ್ ಆಗಿದೆ ಅನ್ನೋದ್ರ ಮೇಲೆ ಅದನ್ನ ಚಿಕಿತ್ಸೆ ನಿರ್ಧಾರ ಮಾಡ್ತದೆ. ಈಗ ಉದಾಹರಣೆಗೆ ತಗೊಂಡ್ರೆ ಹೆಪಟೈಟಿಸ್ ಎ ಇನ್ಫೆಕ್ಷನ್ ಆಗಿದ್ರೆ, ಹೆಪಟೈಟಿಸ್ ಇ ಸೋಂಕು ಅದರಿಂದ ಆಗಿದ್ರೆ ಸಾಮಾನ್ಯವಾಗಿ ನಾವು ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಕೊಡಬೇಕಾಗಿಲ್ಲ ವೈರಾಣುಗಳನ್ನ ನಾಶ ಮಾಡಲಿಕ್ಕೆ. ಅದು ಸಾಮಾನ್ಯವಾಗಿ ತಾನೇ ತಾನೇಗೆ ನಮ್ಮ ದೇಹದ ನಿರೋಧಕ ಶಕ್ತಿ ಹೆಚ್ಚಿದ್ದಾಗ ಅದೆಲ್ಲ ಪೂರ್ತಿ ನಾವು ಹೋಗಲಾಡಿಸ್ಬೋದು. ಆದರೆ ಅದು ಆಗೋವರೆಗೂ ಕೂಡ ದೇಹಕ್ಕೆ ಮತ್ತೆ ವ್ಯಕ್ತಿಗೆ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವೋ ಅದೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಊಟ ಸರಿಯಾಗಿ ಸೇರೋ ಹಂಗೆ ಮಾಡೋದು ಅದೆಲ್ಲ ಮಾಡ್ಕೋಬೇಕು. ಅದು ಹೆಪಟೈಟಿಸ್ ಎ ಮತ್ತೆ ಈಗೆ ಸಂಬಂಧಪಟ್ಟು. ಈಗ ಹೆಪಟೈಟಿಸ್ ಬಿ ಸಿ ಅದೆಲ್ಲ ತಗೊಳ್ಬೇಕಾದ್ರೆ ಹೆಪಟೈಟಿಸ್ ಬಿ ಸೋಂಕಿಗೆ ನಿರ್ದಿಷ್ಟವಾದ ಔಷಧಿ ಇದೆ, ಆದರೆ ಅದನ್ನು ಔಷಧಿ ಕೊಟ್ಟ ತಕ್ಷಣ ಅದು ಪೂರ್ತಿ ಗುಣಮುಖ ಆಗಿದೆ ಅಂತ ಹೇಳಲಿಕ್ಕಾಗತ್ತಿಲ್ಲ. ಅವರು ಬಹುಶಃ ಜೀವನ ಪರ್ಯಂತ ಮಾತ್ರೆಗಳನ್ನ ತೆಗೆದುಕೊಂಡು ಒಂದು ಹತೋಟಿನಲ್ಲಿ ಇಟ್ಕೊಳ್ಬಹುದು. ಹೆಪಟೈಟಿಸ್ ಸಿಗೆ ಅದಕ್ಕೆ ಆ ಸೋಂಕಿಗೆನೆ ಕೆಲವು ಔಷಧಿಗಳಿದೆ, ಆದರೆ ಅದನ್ನ ಕೆಲವೇ ವಾರಗಳು ಬಹುಶಃ ಒಂದು 3-6 ವಾರದವರೆಗೆ ಔಷಧಿಗಳನ್ನ ತಗೊಂಡಿದ್ರೆ ಅದು ಪೂರ್ತಿ ವಾಸಿ ಆಗಬಹುದು. ಹೆಪಟೈಟಿಸ್ ಡಿ ಅನ್ನೋದಕ್ಕೆ ಸಪರೇಟ್ ಆಗಿ ಔಷಧಿ ಇಲ್ಲದಿದ್ರು ನಾವು ಇಲ್ಲಿ ಒಂದು ಗಮನಿಸಬೇಕಾಗಿರೋದೇನು ಅಂದ್ರೆ, ಯಾರಿಗಾದ್ರೂ ಹೆಪಟೈಟಿಸ್ ಬಿ ಸೋಂಕು ತಗಲಿದರೆ ಅಂದ್ರೆ ಅವ್ರಿಗೆ ಹೆಪಟೈಟಿಸ್ ಬಿನೂ ಇದ್ದೇ ಇರ್ತದೆ. ನಾವು ಹೆಪಟೈಟಿಸ್ ಬಿನ ವಾಸಿ ಮಾಡ್ಲಿಕ್ಕೆ ಹೋದಾಗ ಹೆಪಟೈಟಿಸ್ ಬಿನೂ ಕಂಟ್ರೋಲಿಗೆ ಬರ್ಬೋದು. ಹೆಪಟೈಟಿಸ್ ಬಿ ಸೋಂಕು ಇಲ್ಲದಿದ್ರೆ ಅವ್ರಿಗೆ ಹೆಪಟೈಟಿಸ್ ಡಿ ಸೋಂಕು ಬರೋ ಸಾಧ್ಯತೆ ಇರೋದಿಲ್ಲ.
1: ಅಂದ್ರೆ ಈ ಒಂದು ಹೆಪಟೈಟಿಸ್ ಬಿ ವಿರುದ್ಧನೂ ಕೂಡ ಲಸಿಕೆ ಲಭ್ಯ ಇದೆಯಾ ಅಥವಾ ಹೇಗೆ?
0: ಹೌದು, ಹೆಪಟೈಟಿಸ್ ಬಿ ಸೋಂಕಿಗೂ ಲಸಿಕೆ ಇದೆ, ಹೆಪಟೈಟಿಸ್ ಎ ಲಸಿಕೆ ಇದೆ. ಸುಮಾರು ದೇಶಗಳಲ್ಲಿ ಈ ಎರಡು ಸೋಂಕಿಗೂ ಲಸಿಕೆಗಳನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಮಗು ಹುಟ್ಟಿದಾಗ್ಲಿಂದ. ಈಗ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಗೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಮಾಡಿದಾರೋ ಅದು ನಮ್ಮ ದೇಶದಲ್ಲೂ ಮಾಡಿದೀವಿ. ಹೆಪಟೈಟಿಸ್ ಬಿಗೆ ಮಗು ಹುಟ್ಟಿದಾಗ್ಲಿಂದ ಕೊಡುವ ಪದ್ಧತಿ ಇದೆ. ಹಾಗೆ ನಾನು ಮೊದಲೇ ಹೇಳ್ದಂಗೆನೆ ಸುಮಾರು 1/4 ಜನ ಇನ್ನೂ ತಗೊಳ್ತಿಲ್ಲ ಅನ್ನೋದು ಕಂಡು ಬಂದಿರೋದ್ರಿಂದ ಅದನ್ನ ತಗೊಂಡ್ರೆ ನಾವು ಮುಂದಿನ ಪೀಳಿಗೆಯಲ್ಲಾದರೂ ಇದನ್ನು ತಪ್ಪಿಸೋ ಸಾಧ್ಯತೆ ಇರ್ತದೆ.
1: ಸರ್, ಈ ಒಂದು ಹೆಪಟೈಟಿಸ್ ನಿಂದ ನಾವು ರಕ್ಷಣೆ ಮಾಡಿಕೊಳ್ಳಲು ಸಾರ್ವಜನಿಕರು ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ಅನುಸರಿಸಬೇಕಾಗತ್ತೆ ಸರ್?
0: ಹೆಪಟೈಟಿಸ್ ಇನ್ಫೆಕ್ಷನ್ ನ ತಡೀಲಿಕ್ಕೆ
1: ಇನ್ಫೆಕ್ಷನ್, ಹೌದು ಸರ್,
0: ಒಂದು ಎಲ್ಲಿ ಸೌಲಭ್ಯ ಇದೆಯೋ ಅಲ್ಲಿ ವ್ಯಾಕ್ಸಿನ್ ನ ತಗೊಂಡ್ಬಿಡೋದು, ಲಸಿಕೆಗಳನ್ನ ತಗೊಳ್ಳೋದು ಒಳ್ಳೇದು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಹೆಪಟೈಟಿಸ್ ಬಿ. ಈಗ ಹೆಪಟೈಟಿಸ್ ಬಿ ಹೆಂಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂದ್ರೆ, ಮಗು ಹುಟ್ಟಿದ 24 ಗಂಟೆ ಒಳಗಡೆನೆ ಅದು ಒಂದು ಡೋಸ್ ಕೊಡ್ತೀವಿ. ಅದಾದ್ಮೇಲೆ ತಿರ್ಗಾ 6 ವಾರ 10 ವಾರ 14 ವಾರ ಪುನಃ ಕೊಟ್ಟಿರ್ತಾರೆ. ಅದ್ ಕೊಟ್ರೆ ಬಹುಶಃ ಜೀವನ ಪೂರ್ತಿ ಅದರಲ್ಲಿ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಹೆಪಟೈಟಿಸ್ ಎ ಲಸಿಕೆನ ಎಲ್ರಿಗೂ ಈಗ ಸದ್ಯಕ್ಕೆ ಕೊಡ್ತಿಲ್ಲ, ಯಾಕೆಂದ್ರೆ ಅದು ಹೆಚ್ಚು ತೊಂದರೆನೂ ಕೊಡ್ತಿಲ್ಲ. ಆದ್ರೆ ತಗೊಳ್ಬೇಕಾಗಿದ್ದವ್ರಿಗೂ ಏನಂದ್ರೆ 2 ಡೋಸ್ ಇಂಜೆಕ್ಷನ್ ತಗೊಳ್ಳೋದಿರ್ತದೆ ಲಸಿಕೆ, ಅದೆರಡೂ ಇಂಜೆಕ್ಷನ್ ಮೂಲಕನೇ ತಗೋಬೇಕು. ಮೊದಲನೇ ತಗೊಂಡ ಮೇಲಿಂದ ಎರಡನೇ ತಗೊಳ್ಳೋದಕ್ಕೂ ಸುಮಾರು 1 ವರ್ಷ ಗ್ಯಾಪ್ ಕೊಟ್ಬಿಟ್ಟು ಕೊಟ್ಟಿರ್ತಾರೆ, ಅಂತರದಲ್ಲಿ ಕೊಟ್ಟಿರ್ತಾರೆ. ಒಂದು ಆ ಥರ ವ್ಯಾಕ್ಸಿನೇಷನ್ ತಗೊಳ್ಳೋದಿಂದ ಮಾಡುವುದು.

ಮತ್ತೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಯಾವ ಥರ ಮಾಡ್ಬೋದು ಅಂದರೆ, ನಾವು ಉಪಯೋಗಿಸುವಂಥ ನೀರು ಆಹಾರ ಏನನ್ನು ಸೇವಿಸ್ತೀವೋ ಅದೆಲ್ಲ ಶುದ್ಧವಾಗಿದ್ದರೆ, ಅದು ಯಾವುದೇ ಸೋಂಕುಗಳು ಇಲ್ಲದೇ ಇರುವಂಥದ್ದು ಆಹಾರವನ್ನು ಉಪಯೋಗಿಸ್ಕೊಳ್ತು ಅಂದರೆ ಅದು ಹೆಪಟೈಟಿಸ್ನು ತಪ್ಪು, ಹೆಪಟೈಟಿಸ್ ಎ ಮತ್ತು ಈ ಎರಡನ್ನು ತಪ್ಪಿಸ್ಬೋದು. ಆಮೇಲೆ ಹೆಪಟೈಟಿಸ್ ಬಿ ಸಿ ಅದನ್ನೆಲ್ಲ ತಪ್ಪಿಸ್ಬೇಕಾಗಿದ್ರೆ ನಾವು ಮುಖ್ಯವಾಗಿ ಆಗಲೇ ಹೇಳಿದಂಗೆ ಒಬ್ಬರು ಉಪಯೋಗಿಸಿರೋ ಸೂಚನೆ, ಇನ್ನೊಬ್ಬರು

0: ಸುರಕ್ಷಿತವಾದ ಲೈಂಗಿಕ ಕ್ರಿಯೆಗಳನ್ನ ನಡೆಸಿರ್ಬೋದು, ಈ ಎಲ್ಲ ಕೆಲವು ಮುಂಜಾಗ್ರತೆ ತಗೊಂಡ್ರೆ ಆಗ ಅದು ಬರೋದನ್ನ ತಪ್ಪಿಸ್ಬೋದು.
1: ಸರಿ, ತಾವು ಹೇಳ್ದಂಗೆನೆ ಈ ಒಂದು ಸುರಕ್ಷಿತ ರಕ್ತದಾನ ಮತ್ತು ಈ ಒಂದು ಸುರಕ್ಷಿತ ಇಂಜೆಕ್ಷನ್ ಗಳನ್ನ ತೆಗೆದುಕೊಳ್ಳೋದ್ರಿಂದ ಈ ಒಂದು ಹೆಪಟೈಟಿಸ್ ಅನ್ನ ತಡೆಗಟ್ಟತಕ್ಕಂತ ಒಂದು ನಿಟ್ಟಿನಲ್ಲಿ ಎಷ್ಟು ಪ್ರಾವೀಣ್ಯತೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಸರ್?
0: ಖಂಡಿತ ಪಡೆದಿದೆ. ಅದರಿಂದ ಸುಮಾರು ಜನಕ್ಕೆ ಅದರಿಂದ ತಪ್ಪಿಸಿನೂ ಇದೆ. ಬಹುಶಃ ಒಂದು 20-30 ವರ್ಷಕ್ಕೂ ಹಿಂದೆ ಎಲ್ಲ ಇದ್ರೆ ಎಲ್ಲರೂ ಗ್ಲಾಸ್ ಸಿರಿಂಜು ಅದನ್ನೇ ಕುದಿಸ್ಬಿಟ್ಟು ಒಬ್ಬರಿಗೆ ಅದೇ ಉಪಯೋಗಿಸ್ತಿದ್ರು. ಈಗ ಅದು ಹಿಂದಿನ ತಲೆಮಾರಿನಲ್ಲಿ ಕೊಡ್ತಿದ್ದು, ಈಗ ಯಾರಿಗೂ ಕೊಡ್ತಿಲ್ಲ. ಎಲ್ರಿಗೂ ಸಿಂಗಲ್ ಯೂಸ್, ಒಮ್ಮೆ ಯೂಸ್ ಮಾಡಿದ್ದನ್ನ ತಿರ್ಗಾ ಯೂಸ್ ಮಾಡ್ತಾ ಇಲ್ಲ. ಅಂತ ಸೂಜಿನೇ ಕೊಟ್ಬಿಟ್ಟು ಮಾಡ್ತಾರೆ. ಅದರಿಂದ ಅದನ್ನ ಬರೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆಮೇಲೆ ರಕ್ತ ಯಾರಿಗೆ ನಾವು ಕೊಡ್ಬೇಕಾಗಿ ಬರ್ತಿದ್ಯೋ ಅದನ್ನು ಅಷ್ಟೇ, ರಕ್ತ ತೆಗೆದುಕೊಳ್ಳೋರಿಗೆ ಅದು ಕೊಡ್ಲಿಕ್ಕೆ ಮುಂಚೆ ಈಗ ಸರ್ಕಾರದವರೇ ಕೆಲವು ನೀತಿ ನಿಯಮಗಳನ್ನೆಲ್ಲ ಮಾಡಿಬಿಟ್ಟು ಯಾರ್ಯಾರು ರಕ್ತದಾನ ಮಾಡಿರ್ತಾರೋ ಆ ರಕ್ತದಲ್ಲಿ ಈ ಎಲ್ಲಾ ತೊಂದರೆಗಳು ಇದೆಯಾ ಇಲ್ವಾ, ಆ ವೈರಾಣುಗಳು ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿ ಅದೇನು ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲಿಂದನೇ ಅದನ್ನ ಉಪಯೋಗಿಸ್ಲಿಕ್ಕೆ ಬಿಡ್ತಾರೆ. ಅದರಿಂದ ಅದು ಸುರಕ್ಷಿತವಾಗಿ ಇರ್ತದೆ. ಅದೆರಡಂತೂ ಖಂಡಿತ ಪ್ರಾಮುಖ್ಯ ಇದೆ. ಅದು ಮುಂಚಿನ ತರ ಈಗ ಯಾರು ಅಷ್ಟೊಂದು ಹಂಗೇನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಪರೀಕ್ಷೆಗಳು ಆಗಿ ಪರೀಕ್ಷೆ ಮಾಡಿಬಿಟ್ಟು ಅದರಲ್ಲಿ ಏನು ಇಲ್ಲ ಅಂತ ಗೊತ್ತಾದ್ಮೇಲಿಂದನೇ ರಕ್ತನ ಕೊಡ್ಲಿಕ್ಕೆ ಸಾಧಿಸ್ತಾ ಇರೋದು.
1: ಸರ್, ಒಂದು ವೇಳೆ ಈಗ ಗರ್ಭಿಣಿಯರಿಗೆ ಏನಾದ್ರು ಹೆಪಟೈಟಿಸ್ ಸೋಂಕಿದ್ರೆ ಮಗುವಿಗೂ ಕೂಡ ಹರಡುವ ಸಾಧ್ಯತೆ ಇದೆಯಾ? ಒಂದು ವೇಳೆ ಅದನ್ನ ಹೇಗೆ ಆ ಮಗುವಿಗೆ ಹರಡೋದನ್ನ ತಡೆಗಟ್ಟಬಹುದು ಸರ್?
0: ಗರ್ಭಿಣಿ ಸ್ತ್ರೀಯರಿಗೆ ಹೆಪಟೈಟಿಸ್ ಇದ್ರೆ ಮಗುವಿಗೆ ಬರುವ ಸಾಧ್ಯತೆ ಹೆಚ್ಚು. ಅದು ಮಗುವಿಗೆ ಗರ್ಭಾವಸ್ಥೆನಲ್ಲಿ ಬರೋದು ಸಾಧ್ಯತೆ ಇದ್ರೂ ಅದಕ್ಕಿಂತ ಹೆಚ್ಚಾಗಿ ಡೆಲಿವರಿ ಟೈಮ್ನಲ್ಲಿ ಸುರಕ್ಷಿತ ಕ್ರಮಗಳನ್ನ ತಗೊಳ್ದಿದ್ದಾಗ ಆಗ ಮಗುವಿಗೆ ಬರೋ ಸಾಧ್ಯತೆ ಜಾಸ್ತಿ
1: ಇರ್ತದೆ.
0: ಎರಡನೇದು, ಇದನ್ನ ತಪ್ಪಿಸ್ಬೋದಾ ಅಂದ್ರೆ, ಈಗ ಗರ್ಭಿಣಿ ಸ್ತ್ರೀಯರಿಗೆ ಹೆಪಟೈಟಿಸ್ ಬಿ ಇದ್ರೆ ಕೆಲವು ಪರೀಕ್ಷೆಗಳನ್ನ ಮಾಡಿಬಿಟ್ಟು ಅದರಲ್ಲಿ ಸೋಂಕು ಇದೆಯಾ, ಅದು ಎಷ್ಟು ಜಾಸ್ತಿ ಇದೆ ಅಂತೆಲ್ಲ ಪರೀಕ್ಷೆ ಮಾಡಿ ಅದಿದ್ರೆ ಅವ್ರಿಗೆ ಕೊನೆ 3 ತಿಂಗಳಲ್ಲಿ ನಿರ್ದಿಷ್ಟವಾದ ಔಷಧಿಗಳನ್ನ ಕೊಡೋದ್ರಿಂದ ಮುಂದೆ ಹುಟ್ಟು ಮಗುಗೆ ಹೆಪಟೈಟಿಸ್ ಬಿ ಬರೋದನ್ನ ತಪ್ಪಿಸ್ಬಹುದು. ಒಂದು. ಎರಡನೇದೇನು ಅಂದ್ರೆ, ಆ ರೀತಿ ಏನಾದ್ರೂ ಮಗುವಿಗೆ ಬಂದಿದ್ದೇ ಸಾಧ್ಯತೆ ಇದ್ರೆ ಕೆಲವು ನಿರ್ದಿಷ್ಟ ಔಷಧಿಗಳನ್ನ ಮಗು ಹುಟ್ಟಿದ ತಕ್ಷಣ ಕೊಡೋದ್ರಿಂದ, ಒಂದು ಲಸಿಕೆ ಕೊಡೋದು, ನಾವು ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ, ಅದನ್ನು ಕೊಡೋದ್ರಿಂದ ಅಕಸ್ಮಾತ್ ಬಂದಿದ್ರೆ ಅದನ್ನು ಮಗುಗೆ ಬರೋದನ್ನ ತಪ್ಪಿಸ್ಬಹುದು.
1: ಸರಿ, ಇದ್ರ ಜೊತೆಗೆ ಈ ಒಂದು ಮದ್ಯಪಾನ ಮತ್ತು ಹೆಪಟೈಟಿಸ್ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಇವೆರಡಿನ ಒಂದು ಸಂಬಂಧ ಹೇಗೆ ಸರ್, ಮದ್ಯಪಾನ ಮತ್ತು ಹೆಪಟೈಟಿಸ್?
0: ಮದ್ಯಪಾನನು ಲಿವರ್ಗೆ ತೊಂದರೆ ಕೊಡತ್ತೆ, ಹೆಪಟೈಟಿಸ್ ತೊಂದರೆ ಕೊಡತ್ತೆ. ಹೆಂಗಂದ್ರೆ ಇಬ್ರು ಸೇರ್ಕೊಂಡ್ಬಿಟ್ಟು ಒಬ್ಬರಿಗೆ ಜಾಸ್ತಿ ಹಂಗಾಗ್ತಾ ಇರತ್ತೆ. ಸೊ ಅಷ್ಟ್ರ ಮಟ್ಟಿಗೆ ರೋಗ ನಿರೋಧಕ ಶಕ್ತಿನೂ ಕಮ್ಮಿ ಮಾಡ್ತದೆ ಮದ್ಯಪಾನ ಮಾಡೋದ್ರಿಂದ, ಜೊತೆಗೆ ಅದು ಲಿವರ್ನ ಕಾರ್ಯಕ್ಷಮತೆಯನ್ನು ಕಮ್ಮಿ ಮಾಡ್ತದೆ. ಅದರಿಂದ ಹೆಪಟೈಟಿಸ್ ಸೋಂಕು ಇನ್ನು ಹೆಚ್ಚು ಉಲ್ಬಣ ಆಗೋದಕ್ಕೆ ಸಹಾಯ ಆಗುತ್ತೆ.
1: ಸರ್, ಈಗ ಅದ್ರ ಜೊತೆಗೆ ಈಗ ಆರೋಗ್ಯಕರ ಜೀವನ ಅಥವಾ ಆರೋಗ್ಯಕರ ಆಹಾರ, ಒಂದು ಜೀವನ ಶೈಲಿ, ಈ ಒಂದು ಯಕೃತ್ತಿನ ಆರೋಗ್ಯವನ್ನು ಹೇಗೆ ಕಾಪಾಡುತ್ತೆ ಸರ್?
0: ಇದು ಆಹಾರ ಇದರಲ್ಲಿ ಮುಖ್ಯ ಪಾತ್ರ ಖಂಡಿತ ನಿರ್ವಹಿಸುತ್ತದೆ. ಸಮತೋಲನ ಆಹಾರ ತಗೊಂಡಿದ್ದಾಗ ಅದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಉತ್ತಮಗೊಳಿಸುತ್ತದೆ. ಅವಾಗ ಇದೆಲ್ಲ ಹೆಚ್ಚು ಬರದೇ ಇರಬಹುದು, ಸಹಕಾರಿಯಾಗಬಹುದು ಅದನ್ನ ಒಂದು ಹತೋಟಿಗೆ ತರೋದಕ್ಕೆ. ಎರಡನೇದಾಗಿ ಕೆಲವು ತರದ ತೊಂದರೆಗಳು, ನಾವು ಎಲ್ರಿಗೂ ಈಗ ಲಿವರ್ ನಲ್ಲಿ ಸ್ವಲ್ಪ ಕೊಬ್ಬಿನಂಶ ಸೇರ್ಕೊಳ್ಳೋ ಸಾಧ್ಯತೆ ಇದೆ, ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಅದು ಅನೇಕ ಕಾರಣಗಳಿಂದ ಬರ್ತದೆ. ಉದಾಹರಣೆಗೆ ಡಯಾಬಿಟಿಸ್ ಇರ್ಬೋದು, ಬಿಪಿ ಇರ್ಬೋದು, ಯಾರು ಹೆಚ್ಚಿನ ತೂಕ ಇರೋರು ಇರ್ಬೋದು, ಅವ್ರಿಗೆಲ್ಲ ಅಂತದೆಲ್ಲ ಬರೋ ಸಾಧ್ಯತೆ ಇದೆ. ಅಂತ ತೊಂದರೆಗಳಿದ್ದಾಗ ಅದ್ರ ಜೊತೆಗೆ ಹೆಪಟೈಟಿಸ್ ಸೋಂಕು ಬಂದಾಗ ಅದು ತೊಂದರೆ ಇನ್ನೂ ಹೆಚ್ಚು ಉಲ್ಬಣಗೊಳ್ಳುತ್ತೆ. ಸೊ ಅಂತ ತೊಂದರೆಗಳನ್ನು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಇದನ್ನೆಲ್ಲ ಮಾಡ್ಬೋದು. ಈಗ ನಾನು ಫ್ಯಾಟಿ ಲಿವರ್ ಅನ್ನೋ ಹೇಳಿದಾಗ ಕೆಲವು ತರದ ಆಹಾರ ಪದಾರ್ಥಗಳನ್ನ ತಗೊಂಡಾಗ ಅದು ಇನ್ನೂ ಜಾಸ್ತಿ ಆಗೋ ತೊಂದರೆಗಳು ಇರ್ತದೆ. ಅದು ನಾವು ಕೊಬ್ಬಿನಂಶ ಅಂತ ಹೇಳ್ತೀವಿ. ಕೆಲವು ಆಹಾರ ಅಂದ್ರೆ ಎಣ್ಣೆ ಪದಾರ್ಥಗಳು, ಕೊಬ್ಬಿನಂಶ ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತೀವಿ, ಪರ್ಯಾಪ್ತ ಕೊಬ್ಬು ಅಂತ. ಅಂತ ತಗೊಂಡ್ರೆ ಈ ತರ ಫ್ಯಾಟಿ ಲಿವರ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಆ ತರ ಫ್ಯಾಟಿ ಲಿವರ್ ಆದ್ಮೇಲಿಂದ ಅದು ಲಿವರ್ ಜೀವಕೋಶಗಳನ್ನ ನಾಶ ಮಾಡ್ತದೆ. ಅದು ಒಂಥರದಲ್ಲಿ ಹೆಪಟೈಟಿಸ್ ಬಿ ಸೋಂಕು ಇನ್ನು ಹೆಚ್ಚು ನಾಶ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅದು ಯಾವ ತರದಲ್ಲಾಗತ್ತೆ ಅಂದ್ರೆ, ಸಾಮಾನ್ಯವಾಗಿ ಮಾಂಸ ಪದಾರ್ಥಗಳಿರ್ಬೋದು ಅಥವಾ ಬೆಣ್ಣೆ ಇರ್ಬೋದು, ಚೀಸ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಅಂತದೆಲ್ಲ

0: ಜಾಸ್ತಿ ತಗೊಂಡ್ರೆ, ಅಥವಾ ಕೊಬ್ಬರಿ ಎಣ್ಣೆ ಇರ್ಬೋದು, ಪಾಮ್ ಆಯಿಲ್ ಇರ್ಬೋದು, ಅಂಥದ್ರಲ್ಲಿಂದೆಲ್ಲ ಏನಾದ್ರು ತಯಾರಿಸಿದ್ದಾಗಿದ್ರೆ, ಫ್ಯಾಟಿ ಲಿವರ್ ಆಗುವಂತ ವ್ಯಕ್ತಿಗಳಿದ್ರೆ ಈ ತರ ಆಹಾರ ಸೇವನೆಯಿಂದ ತೊಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಅಂಥವ್ರು ಅದನ್ನ ತಪ್ಪಿಸೋದು ಒಳ್ಳೆಯದು. ಅಂದ್ರೆ ಕೆಲವು ನಿರ್ದಿಷ್ಟ ತರವಾದಂತಹ ಪರ್ಯಾಪ್ತ ಕೊಬ್ಬನ್ನ ಕಮ್ಮಿ ಮಾಡೋದು, ಎರಡನೇದು ಮದ್ಯಪಾನ ಪೂರ್ತಿ ನಿಲ್ಲಿಸೋದು, ಮೂರನೇದಾಗಿ ಸಮತೋಲನ ಆಹಾರ ಉಪಯೋಗಿಸೋದು. ಇಷ್ಟು ಮಾಡೋದ್ರಿಂದ ಇದನ್ನ ಹೆಚ್ಚು ತೊಂದರೆ ಆಗೋದನ್ನ ಕಮ್ಮಿ ಮಾಡಬಹುದು.
1: ಸರ್, ಈ ಒಂದು ಹೆಪಟೈಟಿಸ್ ಬಗ್ಗೆ ಸಮಾಜದಲ್ಲಿ ಇರ್ತಕ್ಕಂತ ಒಂದು ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ತಾವು ತಿಳಿಸಬಹುದಾ ಸರ್? ಏನು ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಇದೆ ಅನ್ನೋದ್ರ ಬಗ್ಗೆ?
0: ಅದು ಎಲ್ಲರಲ್ಲೂ ಇದೆ ಅಂತ ಹೇಳೋದಿಲ್ಲ, ಒಂದಿದೆ. ಸುಮಾರು ತರದ್ದು ತಪ್ಪು ಕಲ್ಪನೆಗಳಿದೆ. ಉದಾಹರಣೆಗೆ ಜಾಂಡಿಸ್ ಬಂತು ಅಂದ್ರೆ ಎಲ್ಲಾ ಜಾಂಡಿಸ್ ಹೆಪಟೈಟಿಸ್ ಅಂತ ಅನ್ಕೊಳ್ಳೋದು.
1: ಹೌದು,
0: ನಾವು ಜಾಂಡಿಸ್ ನ ಹೆಂಗೆ ಹೋಲಿಸ್ಬೋದು ಅಂದ್ರೆ, ಈಗ ಜ್ವರ ಬಂತು, ಈಗ ಜ್ವರ ಬಂದವ್ರು ಎಲ್ರಿಗೂ ಟಿಬಿ ಇದೆ ಅಂತ ಹೇಳ್ಬೋದಾ? ಜ್ವರ ಬಂದವ್ರು ಎಲ್ರಿಗೂ ಮಲೇರಿಯಾ ಇದೆ ಅಂತ ಹೇಳ್ಬೋದಾ? ಬೇಕಾದಷ್ಟು ಕಾರಣಗಳಿಂದ ಅದು ಬರೋ ಸಾಧ್ಯತೆ ಇರ್ತದೆ. ಹಾಗೇನೆ ಯಾರಿಗಾದ್ರು ಜಾಂಡಿಸ್ ಬಂದಿದ್ರೆ ಜಾಂಡಿಸ್ ಬಂದಿರೋರ್ಗೆಲ್ಲ ಇದಿದೆ ಅಂತ ಅನ್ಕೊಳ್ಬೇಕಾಗಿಲ್ಲ. ಅದು ಅನೇಕ ಕಾರಣಗಳು ಬಂದಿದ್ದಕ್ಕೆ ಅದು ನಿರ್ದಿಷ್ಟವಾದ ಪರೀಕ್ಷೆಗಳನ್ನ ಮಾಡಿ ಯಾವ್ದ್ರಿಂದ ಬಂದಿದೆ ಅಂತ ತಿಳ್ಕೊಳ್ಳೋದ್ರಿಂದ ನಾವು ಮುಂದೆ ಹೆಂಗ್ ಮಾಡ್ಬೋದು ಅಂತ ಹೇಳ್ಬೋದು. ಎರಡನೇದು ಹೆಪಟೈಟಿಸ್ ಇರ್ಬೋದು, ಜಾಂಡಿಸ್ ಬಂತು ಅಂದ್ರೆ ಅದು ಆದವ್ರಿಗೆ ಎಲ್ರಿಗೂ ಅವ್ರಿನ್ ಬದುಕದಿಲ್ಲ, ಅವ್ರ ಜೀವನ ಅಲ್ಲಿಗೆ ಮುಗ್ದೋಗ್ತದೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಅದು ಹಂಗಿಲ್ಲ. ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಈ ವೈರಾಣು ಹೇಳದ್ನಲ್ಲ, ಸುಮಾರು ಜನ ಎಲ್ಲ ಪೂರ್ತಿ ಆ ಸೋಂಕಿ ತಗಲ್ದವರು ಪೂರ್ತಿ ಅವರದಿಂದ ಚೇತರಿಸ್ಕೊಂಡಿರ್ತಾರೆ. ಬೇರೆದು ಬಿ ಮತ್ತೆ ಸಿ ಆಗಿದ್ರು ಕೂಡ ಅದು ಸರಿಯಾಗಿ ಗುರುತಿಸಿದ್ರೆ, ಆಮೇಲೆ ಅದಕ್ಕೆ ಬೇಕಾಗಿರೋ ಔಷಧಿ ತೆಗೆದುಕೊಂಡ್ರೆ ನಿರ್ದಿಷ್ಟವಾಗಿ ಅದನ್ನ ಹತೋಟಿನಲ್ಲೂ ಇಡಬಹುದು, ಸಂಪೂರ್ಣವಾಗಿ ತೊಡೆದು ಹಾಕಲೂಬಹುದು. ಹೆಪಟೈಟಿಸ್ ಸಿ ವಿಷಯದಲ್ಲಿ ಆಯ್ತು. ಇನ್ನೊಂದು, ಒಬ್ಬರಿಂದ ಒಬ್ಬರಿಗೆ ನಾವು ಅವ್ರ ಮುಟ್ಟದಿಂದ ಆಗ್ಲಿ ಬರತ್ತೆ ಅಂತ ಅನ್ಕೋತಾರೆ, ಅದು ಹಂಗೇನಿಲ್ಲ. ಹಂಗ ನೋಡ್ಬೇಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಹಂಗೆ ಅದು ಹರಡೋದಿಲ್ಲ. ಹರಡ್ಬೇಕಾದ್ರೆ ಮುಂಚೆನೆ ಹೇಳ್ದಂಗೆ ಸೂಜಿಗಳನ್ನ ಒಬ್ಬರಿಂದ ಉಪಯೋಗಿಸಿರೋದನ್ನ ತಗೊಳ್ಳೋದಿರ್ಬೋದು, ಅಸುರಕ್ಷಿತ ಲೈಂಗಿಕ ಕ್ರಿಯೆ ಇರ್ಬೋದು, ಅಂಥದ್ರಿಂದೆಲ್ಲ ಆಗಿರತ್ತೆ ಹೊರತು ಬರೀ ಮುಟ್ಟದ್ರಿಂದಾಗ್ಲಿ ಹಂಗೆಲ್ಲ ಬಂದಿರೋದಿಲ್ಲ. ಮತ್ತೆ ನಾವು ತಗೊಳ್ಳೋ ಆಹಾರ ಪದಾರ್ಥಗಳು ಸರಿಯಾಗಿ ತಗೊಳ್ಳದಾಗ ಅದು ಸುರಕ್ಷಿತವಾಗಿಲ್ಲದೆ ಹೋದ್ರೆ, ಕಲುಷಿತವಾಗಿದ್ರೆ ಅದರಿಂದ ಬರೋ ಸಾಧ್ಯತೆ ಇದೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತೀರಿ ಸರ್. ಈ ಒಂದು ವಿಶ್ವ ಹೆಪಟೈಟಿಸ್ ದಿನಕ್ಕೆ ಸಂಬಂಧಪಟ್ಟಂತೆ ಏನು, ಹೇಗೆ ಈ ಒಂದು ಹೆಪಟೈಟಿಸ್ ಯಾವ ತರ ಇದೆ, ಯಾವ ತರ ಒಂದು ಸಮಸ್ಯೆಯನ್ನು ಉಲ್ಬಣ ಮಾಡುತ್ತೆ, ಮತ್ತೆ ಸಾರ್ವಜನಿಕರು ಯಾವ ರೀತಿ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಹೆಪಟೈಟಿಸ್ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನ್ ಸರ್?
0: ನಾವು ಈ ಹೆಪಟೈಟಿಸ್ ಬಿ 2030 ಸಂಪೂರ್ಣವಾಗಿ ನಿರ್ಮೂಲನ ಮಾಡಬೇಕು ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯ ಗುರಿ.
1: ಹೌದು,
0: ಅದು ಅವ್ರು ಮಾಡಬೇಕು ಅಂದ್ರೆ ಅವ್ರು ಅನ್ಕೊಂಡ ತಕ್ಷಣ ಹಂಗ ಮಾಡ್ಲಿಕ್ಕೆ ಆಗೋದಿಲ್ಲ, ಅನೇಕ ಅಡಚಣೆಗಳಿದೆ.
1: ಹೌದು,
0: ಆ ಕಾರಣದಿಂದನೇ ಈ ವರ್ಷದ ಘೋಷವಾಕ್ಯ ಏನು ಅಂದ್ರೆ ಹೆಪಟೈಟಿಸ್ ಲೆಟಿಸ್ ಬ್ರೇಕ್ ಇಟ್ ಡೌನ್ ಅಂತ, ವಿಭಜಿಸಿ ನೋಡೋಣ ಅಂತ. ಅಂದ್ರೆ ನಿರ್ದಿಷ್ಟವಾಗಿ ಎಲ್ಲೆಲ್ಲಿ ನಮ್ಗೆ ಅಡೆತಡೆಗಳಾಗ್ತಾಯಿದೆ, ಅಡೆತಡೆಗಳನ್ನ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸೂಕ್ತವಾಗಿ ಯಾವ ರೀತಿಯಾಗಿ ನಾವು ಪರಿಹಾರ ಕಂಡುಕೊಂಡು ಅದನ್ನು ಸರಿ ಮಾಡ್ಬೇಕು ಅಂತ. ಇದು ಯಾವುದೇ ಒಂದು ವ್ಯಕ್ತಿ ಮಾಡ್ಕೊಳ್ಳೋದ್ರಿಂದ ಆಗೋದಿಲ್ಲ, ಇದು ಸರ್ಕಾರ ಇರ್ಬೋದು, ಅನೇಕ ಸಹಕಾರಿ ಸಂಸ್ಥೆಗಳಿರ್ಬಹುದು, ಇಲ್ಲದಿದ್ರೆ ವೈದ್ಯರು ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಮತ್ತೆ ಜನಸಾಮಾನ್ಯರು ಇರ್ಬೋದು, ಎಲ್ಲರೂ ಕೈಗೂಡಿಸಿದ್ರಿಂದ ಮಾತ್ರ ಅದು ಮಾಡ್ಲಿಕ್ಕೆ ಆಗುತ್ತೆ. ಇದರಲ್ಲಿ ನಾನು ಒಂದು ಈಗ ಏನ್ ಹೇಳ್ಬೋದು ಅಂದ್ರೆ, ಎಲ್ರಿಗೂ ಏನು ಗುರಿ, ನಿರ್ದಿಷ್ಟವಾದ ಗುರಿ ಇಟ್ಕೊಂಡಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯವರು. ಸುಮಾರು 2030 ಹೆಪಟೈಟಿಸ್ ಬಿ ನ ನಾವು ಪೂರ್ತಿ ತಪ್ಪಿಸ್ಬೇಕು ಅಂದ್ರೆ ಸುಮಾರು ಹೊಸದಾಗಿ ಬರ್ತದಂತೂ 90% ಕಮ್ಮಿ ಮಾಡಬೇಕು ಅನ್ನೋದು ಅವ್ರದ್ದು ಗುರಿ. ಇರೋದು ಆ ಗುರಿ ಹೆಂಗ್ ಸಾಧಿಸ್ಲಿಕ್ಕೆ ಆಗ್ತದೆ?

0: ಒಳಪಡಿಸ್ಕೊಳ್ಬೇಕು. ಅದಾದ್ಮೇಲಿಂದ ಬೇರೆ ಎಲ್ಲಾದು ವಿಚಾರಗಳ ಕಿಸೆ ಕೊಡ್ಬೇಕಾಗಿತ್ತೋ ತಜ್ಞವರೇ ಇದರಿಂದ ಮಾಡಿಕೊಂಡು ತಗೋಬಹುದು. ಇದರಲ್ಲಿ ಹಣಕಾಸಿನ ಖರ್ಚಾಗ್ತದ ಅಂತ ಹೇಳಿದ್ರೆ, ಇದು ಸುಮಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬೇಸಿಕ್ ಟೆಸ್ಟ್ ಮಾಡಲಿಕ್ಕೆ ಅವರೇನು ದುಡ್ಡು ತಗೊಂಡಿರೋದಿಲ್ಲ. ಇನ್ನೂ ನಿರ್ದಿಷ್ಟವಾದ ಪರೀಕ್ಷೆಗಳು ಮಾಡಬೇಕಾದ್ರೆ ಎಲ್ಲಾವುದನ್ನ ಎಲ್ಲಾ ಕಡೆನೂ ಇಟ್ಕೊಂಡಿರೋದಿಲ್ಲ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಅಂತ ಕಡೆಯಲ್ಲಿ ಸೌಲಭ್ಯ ಇರ್ತದೆ, ಅವ್ರು ಅಲ್ಲಿಗೆ ಕಳಿಸ್ಕೊಡ್ತಾರೆ, ಅಲ್ಲಿನೂ ಮಾಡ್ತಾರೆ. ಸೊ ಇದು ಎರಡು ಮಾಡೋದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ, ಗರ್ಭಿಣಿ ಸ್ತ್ರೀಯರಿಗೆ ಪರೀಕ್ಷೆ ಮಾಡಿಸ್ಕೊಡ್ಬೇಕು. ಅವ್ರಿಗೆ ಇದೆ ಅಂತ ಗೊತ್ತಾದ್ರೆ ಕೊನೆ 3 ತಿಂಗಳಲ್ಲಿ ಅವರು ನಿರ್ದಿಷ್ಟವಾಗಿ ಔಷಧಿ ತಗೊಳ್ಬೇಕು. ಆಮೇಲೆ ಅವರ ಹೆರಿಗೆ ಆಸ್ಪತ್ರೆಗಳಲ್ಲಿ ಆಗಿದ್ರೆ ಜಾಗರೂಕತೆಯಿಂದ ಅದು ಅವ್ರಿಗೆ ಹೆರಿಗೆ ಆದ್ಮೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಪ್ರಿಕಾಷನ್ಸ್ ತಗೊಳ್ಳೋದ್ರಿಂದ ಮಗುವಿಗೆ, ನವಜಾತ ಶಿಶುವಿಗೆ ಹೆಪಟೈಟಿಸ್ ಬಿ ಬರೋದನ್ನ ತಪ್ಪಿಸಬಹುದು. ಕೊನೆಯದಾಗಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹುಟ್ಟಿದ ಮಗು ಎಲ್ರಿಗೂ ಈಗ ಯಾವ ರೀತಿನಲ್ಲಿ ಅವರು ನಿಗದಿಪಡಿಸಿದಾರೋ ಆ ಅಂತರದಲ್ಲಿ ಪೂರ್ತಿ ತೆಗೆದುಕೊಂಡ್ರೆ ಅದನ್ನ ಖಂಡಿತ ತಪ್ಪಿಸ್. ಮಕ್ಕಳಿಗೆ ಮಾತ್ರ ಅಲ್ಲ, ಈಗ ಬೇರೆಯವರು ತಗೊಂಡಿಲ್ಲದೆ ಇದ್ರೆ ಮೊದಲನೇದಾಗಿ ಪರೀಕ್ಷೆ ಮಾಡೋದು, ಅವ್ರಿಗಿಲ್ಲ ಅಂತ ಗೊತ್ತಾಗಿದೆ ಅಂದ್ರೆ ಲಸಿಕೆ ತಗೊಳ್ಳೋದು. ಅದ್ ಮಾಡಿದ್ರೆ ಆವಾಗ ಹೆಪಟೈಟಿಸ್ ಮುಕ್ತ ವಿಶ್ವವನ್ನ, ಭಾರತವನ್ನ ನೋಡಕ್ಕೆ ಸಾಧ್ಯ.
1: ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನು ತಾವು ಹೆಪಟೈಟಿಸ್ ದಿನದ ಒಂದು ಸಂದರ್ಭದಲ್ಲಿ ಹೇಗೆ ಸಾರ್ವಜನಿಕರು ಈ ಒಂದು ಹೆಪಟೈಟಿಸ್ ಸಂಬಂಧಪಟ್ಟಂತೆ ಮುಂಜಾಗ್ರತೆಯನ್ನು ವಹಿಸಬೇಕು, ಒಂದು ವೇಳೆ ಹೆಪಟೈಟಿಸ್ ಇದ್ರೆ ಯಾವ ತರ ಒಂದು ಚಿಕಿತ್ಸೆ ಮೂಲಕ ಇದನ್ನ ನಾವು ಕೊನೆಗಣಿಸಬಹುದು, ಅದು 2030 ಭಾರತದಲ್ಲಿ ಒಂದು ಹೆಪಟೈಟಿಸ್ ನ ನಿರ್ಮೂಲನೆ ಮಾಡುವ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಾ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬರುದಿದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
2: ಧನ್ಯವಾದಗಳು. ನಮಸ್ತೆ.
1: ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಾಮಾನ್ಯ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಾಗೇಶ್ ಪಿಎಂ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಪ್ರಿಯ ಕೇಳುಗರೇ, ಇದುವರೆಗೂ ಹೆಪಟೈಟಿಸ್ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಾಮಾನ್ಯ ರೋಗ ತಜ್ಞರಾದ ಡಾಕ್ಟರ್ ನಾಗೇಶ್ ರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಹುಲಿ ದಿನ ಹಾಗೂ ವನ್ಯ ಸಂಪತ್ತಿನ ಬೆಳವಣಿಗೆಯಲ್ಲಿ ಹುಲಿಯ ಪಾತ್ರ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮೊಳೆಯೂರು ವಲಯದ ವಲಯ ಅರಣ್ಯ ಅಧಿಕಾರಿಗಳಾದ ಶ್ರೀಯುತ ನಾರಾಯಣ ಕೆಆರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೇ, ಪ್ರತಿ ವರ್ಷ ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ, ಗಂಭೀರ ಹಾಗೂ ಭವ್ಯವಾದ ಪ್ರಾಣಿ. ಇತ್ತೀಚಿನ ದಿನಗಳಲ್ಲಿ ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿರುವ ಕುರಿತು ಹಾಗೂ ಅವುಗಳ ಮಹತ್ವವನ್ನು ಕುರಿತು ಜಾಗೃತಿಯ ಮೂಡಿಸುವ ಸಲುವಾಗಿ ಈ ದಿನ ಮೀಸಲು. ಹೌದು ಕೇಳಿದರೆ, ಈ ದಿನದ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಇದರ ಗುರಿ ಉದ್ದೇಶಗಳು, ಅರಣ್ಯ ರಕ್ಷಣೆ ಮತ್ತು ಬೆಳವಣಿಗೆಯಲ್ಲಿ ಹುಲಿಯ ಪಾತ್ರ, ಮಾನವ ಮತ್ತು ಹುಲಿ ಸಂಘರ್ಷ, ಹುಲಿಗಳ ಉಳಿವು ಬೆಳವಣಿಗೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ಹಾಗೂ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮಳೆಯೂರು ವಲಯದ ವಲಯ ಅರಣ್ಯಾಧಿಕಾರಿಗಳಾದಂಥ ಶ್ರೀಯುತ ನಾರಾಯಣ KR ಅವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
1: ಧನ್ಯವಾದಗಳು.
0: ಸರ್, ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾರಂಥದ್ದು, ಅದರಲ್ಲೂ ವಿಶೇಷವಾಗಿ ಈ ಅಂತಾರಾಷ್ಟ್ರೀಯ ಹುಲಿ ದಿನದ ಕುರಿತಾಗಿರ್ಬೋದು, ಹಾಗೆಯೇ ಹುಲಿಯ ಒಂದು ಪ್ರಾಮುಖ್ಯತೆಯನ್ನು ಕುರಿತು ನಮ್ಮ ಸಮುದಾಯದ ಕೇಳುಗರೊಂದಿಗೆ ಒಂದಷ್ಟು ಮಾಹಿತಿಯ ಗೌರವವನ್ನು ಮೂಡಿಸ್ಲಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ಈ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ವಿಶ್ವದಾದ್ಯಂತ ಕ್ಷೀಣಿಸುತ್ತಿರುವ ಹುಲಿಗಳ ಸಂತತಿಯನ್ನು ಮನಗಂಡು

0: 2010 ರಷ್ಯಾದ ಸೇಂಟ್ ಪೀಟರ್ಬರ್ಗ್ನಲ್ಲಿ 13 ರಾಷ್ಟ್ರಗಳು ಸೇರಿಕೊಂಡು ಒಂದು ಸಮ್ಮೇಳನವನ್ನು ಮಾಡ್ತವೆ, ಟೈಗರ್ ಸಮ್ಮಿಟ್ ಅಂತ ಕರೀತಾರೆ. ಅದರಲ್ಲಿ ಈ ಒಂದು ದಿನಾನ ಜುಲೈ 29 ಹುಲಿಗೋಸ್ಕರ ಒಂದು ಮೀಸಲಿಡಬೇಕು ಅಂತ ಅವರು ಅದರಲ್ಲಿ ನಿರ್ಧಾರ ಮಾಡಿಕೊಂಡು ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಅವರು ಘೋಷಿಸ್ತಾರೆ. ಇದರದ ಮುಖ್ಯ ಉದ್ದೇಶ ಏನು ಅಂದರೆ, ಸುಮಾರು 20ನೇ ಶತಮಾನದ ಆರಂಭದಲ್ಲಿ ಸುಮಾರು 1 ಮಿಲಿಯನ್ನಷ್ಟು ಇದ್ದ ಹುಲಿಗಳ ಸಂಖ್ಯೆ 2010 ಕೇವಲ 3,200 ವಿಶ್ವದಾದ್ಯಂತ 3,200 ಇಳಿಯುತ್ತದೆ. ಇಷ್ಟು ಕ್ಷಿಪ್ರಗತಿಯಲ್ಲಿ ಕ್ಷೀಣಿಸುತ್ತಿರುವ ಹುಲಿಗಳ ಸಂತತಿನ ಉಳಿಸಬೇಕು, ಇದನ್ನ ವಿವಿಧವಾದ ಕಾರ್ಯಕ್ರಮಗಳನ್ನ ಅಮ್ಕೊಂಡು ಅವೇರ್ನೆಸ್ ಎಲ್ಲ ಅಮ್ಕೊಂಡು ಅದನ್ನ ಸಂಖ್ಯೆನ ನಾವು ಜಾಸ್ತಿ ಮಾಡಬೇಕು ಅನ್ಕೊಂಡು ಆ ಒಂದು ದಿನ ಅವರು ಘೋಷಿಸ್ತಾರೆ.
1: ಸರಿಗತ ಹೇಳಿದ್ರಿ, 1 ಮಿಲಿಯನ್ ಇದ್ದಂತಹ ಹುಲಿ ಸಂಖ್ಯೆ ವಿಶ್ವದಾದ್ಯಂತ 2010 ಕೇವಲ 3,200 ಮಾತ್ರ ಇಳಿಯಿತು ಅಂತಂದ್ರಿ ಸರ್, ಇದಕ್ಕೇನಾದರೂ ಕಾರಣ ಇರ್ಬೋದು ಸರ್?
0: ಆ ಸಮಯದಲ್ಲಿ ಅಂತಾರಾಷ್ಟ್ರೀಯದಲ್ಲಿ ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾವುದೇ ಥರ ವನ್ಯಜೀವಿಗಳನ್ನ ರಕ್ಷಿಸಲಿಕ್ಕೆ ಕಾನೂನುಗಳು ಕೊರತೆ ಇರ್ತದೆ. ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಅಥವಾ ಕಾನೂನುಗಳು ಭಾಳ ಕಡಿಮೆ ಇದ್ದು, ಮತ್ತು ಆ ಸಮಯದಲ್ಲಿ ಹಂಟಿಂಗ್, ಪೋಚಿಂಗ್ ಮತ್ತು ಅದರದ್ದು ಹುಲಿಗಳ ಸ್ಕಿನ್ ಆಗ್ಬೋದು, ಹಲ್ಲು, ಮೂಳೆ, ಇದನ್ನು ಬೇರೆ ಬೇರೆ ಮೂಢನಂಬಿಕೆಗಳ ಕಾರಣದಿಂದ ಅದನ್ನು ಬಳಸಲಿಕ್ಕೆ ಅದರದ್ದು ಪ್ರಚಾರ ಇದ್ದ ಸಮಯ ಇದೆ. ಮತ್ತು ಕೆಲವು ದೊಡ್ಡ ದೊಡ್ಡ ರಾಜರುಗಳು, ದೊಡ್ಡ ಇವರು ಬ್ರಿಟಿಷ್ ಅಧಿಕಾರಿಗಳಾಗ್ಬೋದು ಅಥವಾ ಬೇರೆ ಯಾರೇ ಆಗ್ಬೋದು, ಅವರೆಲ್ಲ ಕೆಲವೊಂದು ಬೇಟೆ ಆಡೋದು ಅದೊಂದು ಹವ್ಯಾಸ ಕೂಡ ಇತ್ತು. ಸೊ ಈ ಥರ ವಿವಿಧ ಕಾರಣಗಳಿಗೋಸ್ಕರ ಆ ಶತಮಾನದಲ್ಲಿ ತುಂಬ ಅದು ಹುಲಿಗಳ ಸಂತತಿ ಕಡಿಮೆ ಆಗಲಿಕ್ಕೆ ಕಾರಣ ಆಗಿದೆ.
1: ಸರಿಯಾಗಿದೆ, ಹುಲಿ ಎಂಬ ಪ್ರಾಣಿಯ ಒಂದು ವಿಶೇಷತೆ ಆಗಿರ್ಬೋದು, ಅದರ ಒಂದು ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್.
0: ನಮ್ಮ ದೇಶದಲ್ಲಿ ಹುಲಿ, ಈ ಬೆಕ್ಕುಗಳ ಪ್ರಭೇದದಲ್ಲಿ ಹುಲಿಯು ಅತ್ಯಂತ ದೊಡ್ಡದಾದ ಒಂದು ಜೀವಿ. ನಮ್ಮ ಭಾರತ ಹಾಗೂ ಸೌತ್ ಏಷ್ಯಾಗಳು, ಬೇರೆ ಬೇರೆ ಕಾಂಬೋಡಿಯಾ, ವಿಯೆಟ್ನಾಂ, ಬೇರೆ ಬೇರೆ ಥೈಲ್ಯಾಂಡ್ ಇಂಥ ದೇಶಗಳಲ್ಲಿ ಮಾತ್ರ ಈ ಹುಲಿಗಳು ಕಂಡುಬರ್ತದೆ. ಮತ್ತು ಸೈಬೀರಿಯಾ, ರಷ್ಯಾದ ಸೈಬೀರಿಯಾ ಪ್ರದೇಶದಲ್ಲಿ ಸೈಬೀರಿಯನ್ ಹುಲಿಗಳು ಕಂಡುಬರ್ತದೆ. ಸೊ ಈ ಹುಲಿಗಳದ ವಿಶಿಷ್ಟ ಏನಂದರೆ, ನಮ್ಮ ಭಾರತದಲ್ಲಿ ಏಕಾಂಗಿಯಾಗಿ ಜೀವನ ಮಾಡೋಂಥ ಸಾಲಿಟರಿ ಅನಿಮಲ್ಸ್ ಅಂತ ಕರಿತೀವಿ. ಇವು ಸಿಂಹಗಳ ಥರ ಅಥವಾ ಆನೆಗಳ ಥರ ಗುಂಪಲ್ಲಿ ಇದು ಮಾಡೋದಿಲ್ಲ, ಅವು ಏಕಾಂಗಿಯಾಗಿ ಅವು ಜೀವನ ಮಾಡ್ತವೆ. ಸಂತಾನೋತ್ಪತ್ತಿ ಸಮಯದಲ್ಲಿ ಅಥವಾ ಮರಿಗಳನ್ನ ಸಹ ಲಾಲನೆ ಪಾಲನೆ ಸಮಯದಲ್ಲಿ ಮಾತ್ರ ಜೊತೆಗಿರ್ತವೆ, ಹೊರತು ಬಹುತೇಕ ಸಮಯದಲ್ಲಿ ಅವು ಏಕಾಂಗಿಯಾಗಿ ಅವು ಕಾಡಿನಲ್ಲಿ ಸಂಚರಿಸ್ತವೆ. ರಾತ್ರಿ ಹೊತ್ತು ಇವುಗಳ ಬೇಟೆ ಮುಖ್ಯವಾಗಿ ಅದರದ್ದು ರಾತ್ರಿ ಸಮಯದಲ್ಲಿ ಬೇಟೆಗಳನ್ನ ಆಡ್ತದೆ. ಆದರೆ ಇತ್ತೀಚಿನ ಸ್ವಲ್ಪ ಸಮಯದಲ್ಲಿ ಕೆಲವೊಂದನ್ನ ಅಗಲುತ್ತಲೂ ಕೂಡ ಅವು ಸ್ವಲ್ಪ ಬದಲಾವಣೆ ಮಾರ್ಪಾಡುಗಳನ್ನ ಆಗಿದೆ, ಬೇಟೆ ಆಡುವಂಥದ್ದು ಅದಲ್ಲಾಗಿದೆ. ಸುಮಾರು ಹುಲಿಗಳು, ಗಂಡು ಹುಲಿ ಸುಮಾರು 1.5 ಕ್ವಿಂಟಲ್ ಇಂದ 2.5 ಕ್ವಿಂಟಲ್ವರೆಗೂ ತೂಕ ಬರುತ್ತದೆ. ಹೆಣ್ಣು ಹುಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಸೊ ಇವು ವೈಲ್ಡಲ್ಲಿ ಅಂದರೆ ಕಾಡಿನಲ್ಲಿ ಸುಮಾರು 10-15 ಇವು ಬದುಕುತ್ತವೆ. ಇನ್ನು ಕ್ಯಾಪ್ಟಿವ್ ಬ್ರೀಡಿಂಗ್ ಅಥವಾ ನಾವು ಝೂ ಅಂತೀವಲ್ಲ, ಅಲ್ಲಿ ಸ್ವಲ್ಪ ಇದಕ್ಕಿಂತ ಒಂದು 3-4 ಹೆಚ್ಚಾಗಿ ಬದುಕೋ ಕೂಡ ಕಂಡು ಬಂದಿರ್ತದೆ ಬದುಕೋದು. ಹುಲಿಗಳಿಗೆ ಮುಖ್ಯವಾಗಿ ಆಹಾರ ಅಂದರೆ ಸಸ್ಯಾಹಾರಿ ಪ್ರಾಣಿಗಳಾದ ಅದರಲ್ಲಿ ಕೂಡ ಸಾಂಬಾರು ಡೀರ್ ಅಂತೀವಲ್ಲ, ಅದು ಅದಕ್ಕೆ ಆಹಾರ. ಸೊ ಅದಾದ ಮೇಲೆ ಅವು ಕೂಡ ಬೇರೆ ಬೇರೆ ಅವೈಲೇಬಿಲಿಟಿಯಾಗಿ ನೋಡಿಕೊಂಡು ಹಂದಿಗಳಾಗ್ಬೋದು, ಜಿಂಕೆಗಳಾಗ್ಬೋದು, ಅದು ಕೂಡ ಬೇಟೆ ಆಡ್ತವೆ. ಕೆಲವು ಸಂದರ್ಭಗಳಲ್ಲಿ ದೊಡ್ಡದಂಥ ಕಾಟಿನೂ ಕೂಡ ಅವು ಬೇಟೆ ಆಡ್ತವೆ, ಆನೆ ಮರಿಗಳನ್ನು ಕೂಡ ಬೇಟೆ ಆಡ್ತವೆ. ಸೊ ಮುಖ್ಯವಾಗಿ ಇಷ್ಟು ಅವುಗಳ ಆಹಾರ.
1: ಸರ್, ಈ ಹುಲಿಗಳಲ್ಲಿ ಏನಾದರೂ ವಿಧಗಳಿದಾವ ಅಥವಾ ನಮ್ಮ ಭಾರತದಲ್ಲಿ ಏನಾದರೂ ಎಷ್ಟು ಪ್ರಭೇದದ ಹುಲಿಗಳು ಕಂಡು ಬರ್ತವೆ?
0: ನಮ್ಮ ಭಾರತದಲ್ಲಿರೋದು ಬೆಂಗಾಲ್ ಟೈಗರ್ ಅಂತ ಒಂದೇ ಜಾತಿಯ ಹುಲಿ ಇರೋದು. ಇದರಲ್ಲಿ ಕೂಡ ಅವು ಏನಾಗಿದೆ, ಕೆಲವೊಂದು ಅವುಗಳ ಮೆಲನೈಟಿಸ್ ಅಥವಾ ಒಂದು ಇದು ಬರ್ತದೆ, ಬಣ್ಣಗಳಲ್ಲಿ ಕ್ಷೀಣತೆ ಇರೋದು, ಅವು ಕೂಡ ಅದಕ್ಕೆ ನಾವು ಬಿಳಿ ಹುಲಿಗಳಂತ ಕರಿತೀವಿ. ಅವು ಒಡಿಶಾ, ಜಾರ್ಖಂಡ್ ಪ್ರದೇಶಗಳಲ್ಲಿ ಕಂಡು ಬರ್ತದೆ ಬಿಳಿ ಹುಲಿಗಳು. ಅದು ಬಿಟ್ಟರೆ ಇನ್ನೆಲ್ಲ ಒಂದೇ ಥರದ ಹುಲಿಗಳು. ಸೊ ಆದರೆ ಅವುಗಳ ಇದು, ಅವು ವಾಸಿಸುವಂಥ ಸ್ಥಳಗಳು ಮತ್ತು ಅದರ ಇದ್ರ ಮೇಲೆ ಸ್ವಲ್ಪ ಬೇರೆ ಬೇರೆ ಆಗಿ ನಾವು ಹೇಳ್ಬೋದು. ಅಂದರೆ ಒಂದೇ ಹುಲಿ ಆದರೂ ಕೂಡ ಅದು ಬೇರೆ ಬೇರೆ ಹ್ಯಾಬಿಟೇಷನ್ಗೆ ಅದು ಹೊಂದಿಕೊಂಡಿರ್ತದೆ. ಈಗ ಎಕ್ಸಾಂಪಲ್, ಈಗ ಸುಂದರಬನ್ ಕಾಡುಗಳಲ್ಲಿ ಅದು ಮ್ಯಾಂಗ್ರೋವ್ ಕಾಡಿಗೆ ಅದು ಹೊಂದ್ಕೊಂಡಿರ್ತದೆ. ಅಲ್ಲೇನಿದೆ ನೀರು ಮತ್ತು ಕಾಂಡ್ಲಾ ಅರಣ್ಯ ಪ್ರದೇಶ ಇರುತ್ತದೆ, ಅಲ್ಲಿ ಅವು ಕೂಡ ಮೀನನ್ನು ಕೂಡ ಬೇಟೆ ಆಡ್ತವೆ ಆ ಭಾಗದಲ್ಲಿ. ಸೊ ಹಾಗೆ ನಮ್ಮಲ್ಲಿ ಬೇರೆ ಇದು ಡೈ ಡಿಸಿಡಿಯಸ್ ಫಾರೆಸ್ಟ್ ಹೆಚ್ಚಾಗಿದೆ, ಇಲ್ಲೊಂದು ರೀತಿ ಅದರದ್ದು ಬಿಹೇವಿಯರ್ ಇರ್ತದೆ. ಸೊ ಕೆಲವು ಕಡೆ ಹೋದಾಗ ವೆಸ್ಟರ್ನ್ ಘಾಟ್ಸಲ್ಲಿ, ಸೊ ಅಲ್ಲಿ ಬೇರೆ ಬೇರೆ ಥರ ಅದರದ್ದು ಪ್ರಿಫರೆನ್ಸು.
1: ಸರ್, ಆಗಿದೆ ಈ ದಿನ ಅಂದರೆ ಅಂತಾರಾಷ್ಟ್ರೀಯ ಹುಲಿ ದಿನ, ತಮ್ಮ ಇಲಾಖೆಯ ವತಿಯಿಂದ ಆಗಿರ್ಬೋದು, ಸರ್ಕಾರದ ವತಿಯಿಂದ ಆಗಿರ್ಬೋದು, ಯಾವ ರೀತಿ ಇದೆ ಅಂತ ಒಂದು ಸುತ್ತೋಲೆ ಮುಖಾಂತರ ಈ ಹುಲಿ ದಿನವನ್ನು ಆಚರಣೆ ಮಾಡಲಾಗುತ್ತೆ ಸರ್, ಸಾರ್ವಜನಿಕರಲ್ಲಿ ಯಾವ ರೀತಿಯ ಅರಿವು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡ್ತೀರಾ ಸರ್?
0: ನಮ್ಮಲ್ಲಿ ಪ್ರತಿ ವರ್ಷ ಕೂಡ ಇಂಥ ಅಂತಾರಾಷ್ಟ್ರೀಯ ಹುಲಿ ದಿನಗಳು ಅಥವಾ ಬೇರೆ ಬೇರೆ ದಿನಗಳು ಬರ್ತದೆ, ಬೇರೆ ವನ್ಯಜೀವಿಗಳಿಗೆ ಪ್ರಾಮುಖ್ಯತೆ ಇರುವಂಥ ದಿನಗಳಲ್ಲಿ. ಎಸ್ಪೆಷಲಿ ಹುಲಿ ದಿನಗಳು ಬಂದರೆ, ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾಗಿರೋದ್ರಿಂದ ಹುಲಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅವನ್ನು ಉಳಿಸಲಿಕ್ಕೆ ಮತ್ತು ನಾವು ಅದ್ರ ಬಗ್ಗೆ ಹೇಗೆ ಎಚ್ಚರಿಕೆಯಿಂದ ಇರಬೇಕಾಗಲಿ, ಅದರದ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮಲ್ಲಿ ಬೀದಿ ನಾಟಕಗಳನ್ನ ಮಕ್ಕೊಳ್ತೀವಿ. ಸ್ಕೂಲ್ಗಳಿಗೆ ಭೇಟಿ ನೀಡಿ ಸ್ಕೂಲಲ್ಲಿ ವಿವಿಧ ಥರ ಚಟುವಟಿಕೆಗಳನ್ನ ಮಕ್ಕಳಿಂದ ಮಾಡಿಸ್ತೀವಿ.

0: ಉದಾಹರಣೆಗೆ ಪ್ರಬಂಧ ಬರೆಯೋದಿರ್ಬೋದು ಅಥವಾ ಚಿತ್ರಕಲೆ ಇರ್ಬೋದು, ಪೀಸ್ ಇರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನ ನಾವು ಸ್ಕೂಲ್ ಮಕ್ಕಳಲ್ಲಿ ಹಮ್ಮಿಕೊಳ್ತೀವಿ. ಇದು ಬಿಟ್ಟರೆ ಇನ್ನು ವಿಶೇಷ ಉಳಿ ದಿನದಲ್ಲಿ ನಾವು ಕೆಲವು ರೇಂಜ್ಗಳಲ್ಲಿ ಅಥವಾ ಕೆಲವು ಇದರಲ್ಲಿ ಮ್ಯಾರಥಾನ್ ಆಗಲಿ ಅಥವಾ ಸೈಕಲ್ ಜಾಥಾ ಆಗಲಿ ಅಥವಾ ಪ್ಲೇಕಾರ್ಡ್ಸ್ ಇದು ಮಾಡಿಕೊಂಡು ನಾವು ರಸ್ತೆ ಜಾಥಾ ಮಾಡೋದು ಇವೆಲ್ಲ ಮಾಡ್ತಾ ಇದ್ದೀವಿ.
1: ಸರ್, ಹಾಗಿದ್ರೆ ಹುಲಿಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟು ಒಂದಷ್ಟು ಕಾಯ್ದೆ ಕಾನೂನುಗಳನ್ನು ತಂದು ಅದನ್ನು ಸಂರಕ್ಷಣೆ ಮಾಡ್ತಿರೋ ನಿಟ್ಟಿನಲ್ಲಿ ಪರಿಸರ ವ್ಯವಸ್ಥೆ ಅಥವಾ ಅರಣ್ಯ ಸಂರಕ್ಷಣೆಯಲ್ಲಿ ಹುಲಿಯ ಉಪಸ್ಥಿತಿ ಅನ್ನೋದು ಅದರ ಪಾತ್ರ ಅನ್ನೋದು ಎಷ್ಟು ಮುಖ್ಯವಾಗಿದೆ ಸರ್?
0: ಈಗ ನಮ್ಮ ಕಾಡುಗಳಲ್ಲಿ ನೀವು ನೋಡಿದರೆ ಹೈಯೆಸ್ಟ್ ಮಾಂಸಾಹಾರಿ ಪ್ರಾಣಿ ಅಂದರೆ ಅದು ಆ ಇದರಲ್ಲಿ ಆ ಪಿರಮಿಡಲ್ಲಿ ಹೈಯೆಸ್ಟ್ ಮೇಲೆ ನಿಲ್ಲೋದು ಹುಲಿ ಬರ್ತದೆ. ಸೊ ಈಗ ಹುಲಿ ಒಂದು ಕಾಡಲ್ಲಿ ಹುಲಿ ಇದೆ ಅಂದರೆ ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳಿದೆ ಅಂತ ಅರ್ಥ. ಅಂದರೆ ಅದಕ್ಕೆ ಆಹಾರ ಬೇಕಲ್ಲ, ಜಿಂಕೆ ಕಡವೆ ಇವೆಲ್ಲ ಸಮೃದ್ಧವಾಗಿದೆ ಅಂತ ಅರ್ಥ. ಜಿಂಕೆ ಕಡವೆ ಇವೆಲ್ಲ ಸಮೃದ್ಧವಾಗಿದೆ ಅಂದರೆ ಅಲ್ಲಿ ಆಹಾರ ಹುಲ್ಲು ಗಿಡಗಳು ಹಣ್ಣು ಹಂಪಳ ಇವೆಲ್ಲ ಚೆನ್ನಾಗಿದೆ ಅಂತ ಅರ್ಥ. ಸೊ ಒಂದು ಹುಲಿ ಒಂದು ಪ್ರದೇಶ ಕಾಡಿನಲ್ಲಿ ಇದೆ ಅಂದರೆ ಅದು ಕಾಡಿನ ಸಂಪೂರ್ಣವಾದ ಪರಿಸರ ವ್ಯವಸ್ಥೆನ ಅದು ತೋರಿಸ್ಕೊಡುತ್ತೆ. ಅದಕ್ಕೆ ಕನ್ನಡಿಯಾಗಿ ಹುಲಿ ಇರುತ್ತದೆ. ಸೊ ಅದರ ಕೆಳಗಡೆ ಇಷ್ಟು ಸ್ಪೀಷೀಸ್ಗಳು ಇಷ್ಟು ಜೀವದ ಜಂತುಗಳು ಸುಭಿಕ್ಷವಾಗಿದೆ ಅನ್ನೋದನ್ನ ಅದು ತೋರಿಸುತ್ತೆ. ಅದರಿಂದ ನಾವು ಹುಲಿನ ಸಂರಕ್ಷಣೆ ಮಾಡೋದ್ರಲ್ಲಿ ಬೇರೆ ಎಲ್ಲ ಅದಿಮೃಗಗಳು ಸಂರಕ್ಷಣೆ ಆಗ್ತವೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹುಲಿನ ಕೀಸ್ಟೋನ್ ಸ್ಪೀಷೀಸ್ ಅಥವಾ ಅಂಬ್ರೆಲಾ ಸ್ಪೀಷೀಸ್ ಅಂದ್ಬಿಟ್ಟು ನಾವು ಇದು ಮಾಡ್ತೇವೆ.
1: ಸರ್, ಆಗಿದ್ರೆ ಪ್ರಸ್ತುತ ಭಾರತ ಹಾಗೂ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟಿದೆ ಸರ್? ಹುಲಿ ಗಣತಿ ಆಗಿರ್ಬೋದು, ಹುಲಿ ಸಮೀಕ್ಷೆ ಆಗಿರ್ಬೋದು, ಯಾವಾಗ ಎಷ್ಟು ವರ್ಷಕ್ಕೊಮ್ಮೆ ಹೇಗೆ ನಡೆಯುತ್ತೆ ಸರ್?
0: ನಮ್ಮಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿ ಗಣತಿಗಳು ನಡೆಯುತ್ತದೆ. ಕಳೆದ ಬಾರಿ ನಡೆದಿರೋದು 2022ರಲ್ಲಿ. 2022ರಲ್ಲಿ ಭಾರತದಲ್ಲಿ ವೈಲ್ಡ್ ಅಲ್ಲಿ ಇರುವಂತದ್ರಲ್ಲಿ ಅಂದ್ರೆ ಕಾಡಿನಲ್ಲಿ ಮಾಡಿದಾಗ ಸಿಕ್ಕಿರೋದು 3682 ಸಂಖ್ಯೆಯ ಹುಲಿಗಳು ಆ ಸೆನ್ಸಸ್ ಅಲ್ಲಿ ಕಂಡು ಬಂದಿರ್ತದೆ. ಅದು 1967ರಿಂದ 3282 ಅಂದ್ರೆ ಒಂದು 500 ಸಂಖ್ಯೆಯಷ್ಟು ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ 4 ವರ್ಷ ಅಂತರದಲ್ಲಿ. ಮತ್ತೆ ಭಾರತದಲ್ಲಿ ಇರುವಂತಹ ಹುಲಿಗಳು ವಿಶ್ವದಾದ್ಯಂತ ಸಿಗುವಂತ ಹುಲಿಗಳ ಶೇಕಡ 75% ಭಾರತದಲ್ಲಿದೆ. ಇದನ್ನು ನಾವು ಒಂದು ಭಾರತದ ಹೆಮ್ಮೆ ಅಂತ ಕೂಡ ಹೇಳ್ಬೋದು. ಅದೇ ಥರ 2022ರ ಟೈಗರ್ ಸೆನ್ಸಸ್ ಅಲ್ಲಿ ಮಧ್ಯಪ್ರದೇಶ ರಾಜ್ಯವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳನ್ನು ಹೊಂದಿರುವಂಥ ರಾಜ್ಯವಾಗಿ ಹೊರಹೊಮ್ಮಿರ್ತದೆ. 785 ಸಂಖ್ಯೆ ಹುಲಿಗಳು ಮಧ್ಯಪ್ರದೇಶದಲ್ಲಿ ಕಂಡುಬಂದಿರ್ತದೆ. 2ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯವಿದ್ದು ಅದರಲ್ಲಿ 563 ಹುಲಿಗಳು 2022ನೇ ಟೈಗರ್ ಸೆನ್ಸಸ್ ಅಲ್ಲಿ ಕಂಡುಬಂದಿರ್ತದೆ. ಆ ಕರ್ನಾಟಕದಲ್ಲಿ ಬಂದರೆ ಬಂಡೀಪುರ ಅತ್ಯಂತ ಹೆಚ್ಚಿನ ಹುಲಿಗಳು 150ಕ್ಕಿಂತ ಹೆಚ್ಚು. ಅನಂತರ ನಾಗರಹೊಳೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ 5 ಹುಲಿ ಸಂರಕ್ಷಿತ ಪ್ರದೇಶಗಳಿದೆ. ಅದು ಯಾವ್ಯಾವುದು ಅಂದರೆ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗ, ಹಂಚಿ, ದಾಂಡೇಲಿ ಮತ್ತು ಭದ್ರಾ. ಇಷ್ಟು 5 ಹುಲಿ ಸಂರಕ್ಷಿತ ಪ್ರದೇಶಗಳು ಇರಿದೆ. ಸೊ ಈಗ ನಾವು ಏನು ಮಾಡ್ತೀವಿ, ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿ ಗಣತಿಗಳನ್ನ ಮಾಡ್ತಾ ಇದ್ದೀವಲ್ಲ, ಈಗ 2022ರಲ್ಲಿ ಆದಮೇಲೆ ಈ ವರ್ಷ 2026ರಲ್ಲಿ ಹುಲಿ ಗಣತಿ ಕೆಲಸ ಶುರು ಆಗಿದೆ. ಅದರದ್ದು ಪ್ರಗತಿಯಲ್ಲಿದೆ. ನಂತರ ಅದರದ್ದು ಡೇಟಾನ ಅದರದ್ದು ರಿಸಲ್ಟು ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಪ್ರಕಟಣೆವಾಗುತ್ತದೆ.
1: ಯಾವ ರೀತಿಯಿಂದ ಒಂದು ವಿಧಾನದ ಮುಖಾಂತರ ಹುಲಿಗಳನ್ನು ಸಮೀಕ್ಷೆ ಮಾಡಲಾಗುತ್ತೆ ಸರ್, ಅದರ ಪ್ರಕ್ರಿಯೆ ಹೇಗಿರುತ್ತೆ?
0: ಮುಖ್ಯವಾಗಿ ಹುಲಿಗಳ ಗಣತಿನ ನಾವು ಕ್ಯಾಮ್ರಾ ಟ್ರ್ಯಾಪ್ ಕ್ಯಾಮ್ರಾಸ್ ಅಂತ ಇದೆ, ಅದನ್ನು ಬಳಸ್ಕೊಂಡು ನಾವು ಅದನ್ನು ಹುಲಿಗಳ ಗಣತಿನ ಮಾಡ್ತೀವಿ, ಅದರ ಫೋಟೋಗ್ರಫಿ ತಗೊಂಡು. ಸೊ ಪ್ರತಿಯೊಂದು ಹುಲಿಗೂ ಅದರದ ಮೈ ಮೇಲೆ ಕಪ್ಪು ಪಟ್ಟಿಗಳಿರ್ತದೆ. ಸೊ ಅದು ವಿಶಿಷ್ಟವಾಗಿ ಅದು ಪ್ರತಿ ಒಂದು ಹುಲಿಯಿಂದ ಇನ್ನೊಂದು ಹುಲಿಗೆ ಅದು ಬೇರೆ ಬೇರೆ ವ್ಯತ್ಯಾಸವಿದ್ದದ್ದು ಹುಲಿಗಳ ಡಿ ಎನ್ ಎ ಅಂತ ಕೂಡ ನಾವು ಹೇಳ್ಬೋದು. ಯಾಕೆಂದರೆ ಒಂದು ಹುಲಿಗೂ ಇನ್ನೊಂದು ಹುಲಿಗೂ ಅದರಲ್ಲಿ ವ್ಯತ್ಯಾಸ ಇರ್ತದೆ. ಸೊ ನಾವು ಒಂದು ಹುಲಿಯದು ಫೋಟೋ ತೊಗೊಂಡ್ರೆ ಸೊ ಅದರದ ಡೇಟಾನ ನಾವು ಅಲ್ಲಿ ನಮ್ಮ ಟೈಗರ್ ಸೆಲ್ ಬೆಂಗಳೂರಲ್ಲಿ ಅದನ್ನು ಸ್ಟೋರ್ ಮಾಡ್ತಾರೆ, ಅಲ್ಲಿ ಅನಲೈಸ್ ಮಾಡ್ತಾರೆ. ಪ್ರತಿಯೊಂದು ಹುಲಿಗೂ ಒಂದೊಂದು ಐಡಿ ನಂಬರ್ ಕೊಡ್ತಾರೆ, ಅದಕ್ಕೆ ಏನು ವಯಸ್ಸು, ಏನು ಮೇಲ್ ಫೀಮೇಲ್, ಅದು ಎಲ್ಲಿ ಕಂಡು ಬಂತು ಅನ್ನೋದನ್ನ ರೆಕಾರ್ಡ್ ಆಗ್ತದೆ. ಸೊ ನಾವು ಪ್ರತಿ ವರ್ಷ ಕೂಡ ಟೈಗರ್ ಸೆನ್ಸ್ ಕ್ಯಾಮ್ರಾ ಟ್ರ್ಯಾಪ್ ಅಲ್ಲಿ ಡೇಟಾ ತಗೊಳ್ತೀವಿ. ಸೊ ಅದನ್ನ ನಾವು ಸ್ಟೋರ್ ಮಾಡ್ತಾ ಇರ್ತೀವಿ, ಎಲ್ಲೆಲ್ಲಿದೆ, ಈ ವರ್ಷ ಎಲ್ಲಿದೆ, ಅದು ಎಲ್ಲಿ ಕಂಡು ಬಂದಿದೆ, ಅದೇನಿದೆ ಎಲ್ಲ ಕೂಡ ಪ್ರತಿ ವರ್ಷ ಕೂಡ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಅದೇ ತರ ಈ ವರ್ಷ ಕೂಡ 2026 4 ವರ್ಷಗಳ ನಂತರ ರಾಷ್ಟ್ರೀಯ ಟೈಗರ್ ಸೆನ್ಸಸ್ ಅಲ್ಲಿ ಟ್ರ್ಯಾಪ್ ಕ್ಯಾಮ್ರಾಗಳನ್ನ ಬಳಸ್ಕೊಂಡು ಫೋಟೋಗ್ರಫಿನ ತಗೊಂಡು ಅದರಲ್ಲಿ ಪಟ್ಟೆಗಳ ಸಹಾಯದಿಂದ ಅದರ ಪ್ಯಾಟರ್ನ್ ಸ್ಟ್ರೈಪ್ ಪ್ಯಾಟರ್ನ್ಗಳ ಸಹಾಯದಿಂದ ಹುಲಿಗಳ ಸಂಖ್ಯೆನ ನಾವು ಗಣತಿ ಮಾಡ್ತೀವಿ.
1: ಸಾಗಿದ್ರೆ ಈ ಹುಲಿ ಅನ್ನೋಂಥದ್ದು ಕಾಡಿನ ಸಂರಕ್ಷಣೆ ಆಗಿರ್ಬೋದು, ವನ್ಯ ಸಂಪತ್ತಿನ ರಕ್ಷಣೆ ಹಾಗೂ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಜೊತೆಗೆ ಅದರ ಒಂದು ಸಂತತಿಗಳ ಬೆಳವಣಿಗೆ ಕೂಡ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಅವುಗಳಿಗೆ ಸವಾಲುಗಳು ಎದುರಾಗೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸರ್. ಆ ನಿಟ್ಟಿನಲ್ಲಿ ಹುಲಿಗಳ ಒಂದು ಸಂತತಿ ಬೆಳವಣಿಗೆಯಲ್ಲಾಗಿರ್ಬೋದು ಏನೆಲ್ಲ ಸವಾಲುಗಳನ್ನು ಅದು ಇತ್ತೀಚಿನ ದಿನಗಳಲ್ಲಿ ಎದುರಿಸ್ತಾ ಇದೆ ಸರ್?
0: ನಮ್ಮ ಅರಣ್ಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಪ್ರಗತಿಯನ್ನು ಹೊಂದಿದ್ದೀವಿ. ಅಂದರೆ ವರ್ಷದಿಂದ ವರ್ಷ ಅಥವಾ 4 ವರ್ಷಕ್ಕೊಮ್ಮೆ ನಾವು ಇಲ್ಲಿ ಸೆನ್ಸಸ್ ಮಾಡಿದಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ನಮ್ಮಲ್ಲಿ ಅರಣ್ಯ ಇರುವುದು ಅಷ್ಟೇ ಇದೆ, ಎಷ್ಟಿದೆ ಅಷ್ಟೇ ಇದೆ, ಅದರದ್ದು ಪ್ರದೇಶ ವಿಸ್ತೀರ್ಣ ಕಡಿಮೆ ಇದೆ. ಸೊ ಮುಖ್ಯವಾಗಿ ಅದಕ್ಕೆ ಆವಾಸ ಸ್ಥಾನಗಳ ಕೊರತೆ ಇದೆ. ಅಂದರೆ ಅದಕ್ಕೆ ಒಂದು ಒಂದು ಹುಲಿಗೆ ಎಷ್ಟು ಬೇಕು ಸ್ಥಳ ಅದಕ್ಕಿಂತ ಕಡಿಮೆ ಇದೆ. ಇದು ಮೊದಲನೇ ಅದಕ್ಕೆ ಸವಾಲು. ಎರಡನೇ ಸವಾಲು ಏನಂದ್ರೆ

ಅಲ್ಲಿ ಅರಣ್ಯದಲ್ಲಿ ಲಾಂಟನ ಇಪೋಟೋರಿಯಂ ಅಂತ ಕಳೆ ಸಸ್ಯಗಳು ಜಾಸ್ತಿಯಾಗಿ ಜಾಸ್ತಿ ಬೆಳೆದಿದೆ. ಸೊ ಇದರಿಂದ ಏನಾಗುತ್ತೆ, ಸಸ್ಯಹಾರಿ ಜೀವಿಗಳಿಗೆ ಸಸ್ಯಹಾರಿ ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಗ್ತದೆ. ಸೊ ಅವುಗಳ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ವ್ಯತ್ಯಾಸ ಆದಾಗ, ಸೊ ಅದನ್ನು ಅವಲಂಬಿಸಿಕೊಂಡಿರುವ ಹುಲಿ ಕೂಡ ಅದರಲ್ಲೂ ಕೂಡ ಅದಕ್ಕೊಂದು ಸಮಸ್ಯೆಗಳು ಕಂಡುಬರುತ್ತದೆ ಮುಂದಿನ ದಿನಗಳಲ್ಲಿ. ಅದು ಬಿಟ್ಟರೆ ನಮ್ಮಲ್ಲಿ ಹೆಚ್ಚಾಗಿ ಈಗ ಮಾನವ ವನ್ಯಜೀವಿ ಸಂಘರ್ಷಗಳು ಇದಾಗ್ತವೆ. ಸೊ ಕೆಲವು ರೈತರುಗಳು ಅಷ್ಟು ಹೇಳಿದ್ರು ಕೂಡ ಕೆಲವರು ಕಾಡಿಗೆ ಸುಖ ದನಕರುಗಳನ್ನ ಬಿಡೋದಂತ ಕಂಡು ಬಂದಿರ್ತದೆ. ಸೊ ಅವಾಗ ಕೂಡ ಅದಕ್ಕೆ ಅದು ಡಿಸ್ಟರ್ಬೆನ್ಸ್, ವೈಲ್ಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗೋದಂತಾಗೋದು, ಮತ್ತೆ ಏನಾದರೂ ಕಾಯಿಲೆ ಕಸಾಲೆಗಳು ವನ್ಯಜೀವಿಗಳಿಗೆ ಹಬ್ಬಂತದ್ದು, ಮತ್ತೆ ಕಾಂಪಿಟೇಷನ್, ಈಗ ನೀರು ಒಂದೇ, ಈಗ ಈ ವರ್ಷ ಮಳೆ ಕೊರತೆ ಇದೆ, ಬರಗಾಲ ರೀತಿ ವಾಸ್ತವ ಇದೆ. ಸೊ ಕಾಡಿನಲ್ಲಿ ನೀರಿನ ಅಭಾವ ಇದೆ. ಸೊ ಅದನ್ನ ಈ ತರ ದನ ಕರುಗಳು ಬಿಡೋದ್ರಿಂದ ನೀರು ಕಾಂಪಿಟೇಷನ್, ನೀರು ಕೂಡ ವನ್ಯಜೀವಿಗಳಿಗೆ ಸಿಗದೇ ಇರೋ ಸಮಸ್ಯೆಗಳು, ಈ ತರ ಇಷ್ಟೊಂದು ಸಮಸ್ಯೆಗಳು ಹುಲಿ ದಿನ ಫೇಸ್ ಮಾಡ್ತಾ ಇದೆ.

0: ಅಕ್ಷರಕ್ಕೆ ತಾವು ಹೇಳಿದ್ರಿ, ಒಂದು ಹುಲಿ ಒಂದು ಪ್ರದೇಶದಲ್ಲಿ ವಾಸ ಮಾಡಬೇಕು ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ಸೀಮಿತ ಒಂದು ಜಾಗ ಆಗಿರ್ಬೋದು, ಅದರದೇ ಒಂದು ಟೆರಿಟರಿನ ಅದು ಸೀಮಿತವಾಗಿ ಮಾಡಿಕೊಳ್ಳುತ್ತೆ ಸರ್. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
1: ಒಂದು ಹುಲಿಗೆ ಸುಮಾರು 3-4 square kilometers ಅದಕ್ಕೆ ಒಂದು ಪ್ರದೇಶ ಬೇಕು, ಅಥವಾ ಟೆರಿಟರಿ ಅಂತ ಮಾಡ್ಕೊಳುತ್ತೆ. ಅದೇನು ಮಾಡುತ್ತೆ, ಈಗ ಒಂದು ಒಂದು ಗಂಡು ಹುಲಿ ಆಗ್ಬೋದು ಅಥವಾ ಹೆಣ್ಣು ಹುಲಿ ಆಗ್ಬೋದು. ಹೆಣ್ಣು ಹುಲಿದ ಸ್ವಲ್ಪ ಟೆರಿಟರಿ ಕಡಿಮೆ ಇರುತ್ತೆ, ಗಂಡು ಹುಲಿದು ಹೆಚ್ಚಿರ್ತದೆ. ಸೊ ಅದರಲ್ಲೇ ಪ್ರದೇಶಗಳಲ್ಲಿ ಅವು ವಾಸ ಮಾಡ್ತಾ ಇರ್ತದೆ. ಅವೇನು ಮಾಡ್ತವೆ, ಅಲ್ಲಿ ಓಡಾಡಬೇಕಾದ್ರೆ ಆ ಪ್ರದೇಶಗಳಲ್ಲಿ ಅಲ್ಲಿ ಯೂರಿನೇಷನ್ ಮಾಡೋದ್ರ ಮುಖಾಂತರ, ಅಥವಾ ಮರಗಳನ್ನು ಹಿಂಗೆ ಉಗುರಿಂದ ಪರಿಚಿ ಕೆರೆ ಗುರುತು ಮಾಡುವಂಥ ಮುಖಾಂತರ. ಸೊ ಈ ಥರ ಕೆಲವೊಂದು ವಿಶಿಷ್ಟವಾದ ಲಕ್ಷಣ ಇದರಿಂದ ಕ್ರಿಯೆಗಳಿಂದ ಅವು ತನ್ನ ಟೆರಿಟರಿನ ಮಾರ್ಕ್ ಮಾಡ್ಕೋತವೆ. ಅಂದರೆ ಇನ್ನೊಂದು ಹುಲಿ ಬಂದಾಗ ಅದಕ್ಕೆ ಗೋಚರ ಆಗಬೇಕು, ಇಲ್ಲಿ ಒಂದು ಹುಲಿ ಇದೆ, ಬೇರೆ ಹುಲಿ ಇದೆ, ಇದು ನನ್ನ ಟೆರಿಟರಿ ಅಂತ ಬೇರೆ ಹುಲಿಗೆ ಗೋಚರ ಆಗಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವು ಅದರ ಟೆರಿಟೋರಿನ ಮಾರ್ಕ್ ಮಾಡ್ಕೊಳ್ತದೆ ಮತ್ತು ಗಸ್ತ್ ಮಾಡ್ತಾ ಇರ್ತದೆ. ಯಾವಾಗ ಒಂದು ಹುಲಿ ಇನ್ನೊಂದು ಹುಲಿ ಟೆರಿಟೋರಿ ಕ್ರಾಸ್ ಆಗ್ತದೆ ಆಗ ಫೈಟಿಂಗ್ಗಳಾಗುವಂಥದ್ದು ಈ ಥರ ಎಲ್ಲ ಕಂಡುಬರ್ತದೆ. ಇದರಿಂದ ಏನಾಗ್ತದೆ, ಅವುಗಳಲ್ಲಿ ಫೈಟಿಂಗ್ ಆಗೋದು, ಕೆಲವೊಂದು ಯಾವುದೋ ಒಂದು ವೀಕ್ ಆಗಿರೋಂಥದ್ದು ಸೋಲುತ್ತೆ. ಸೊ ಸೋತಾಗ ಅದಕ್ಕೆ ಗಾಯಗಳಾಗ್ಬೋದು, ಹಲ್ಲು ಮುರಿಬೋದು, ಉಗುರು ಕೀಳ್ಬೋದು. ಸೊ ಅಂಥ ಸಂದರ್ಭಗಳೆಲ್ಲ ಏನು ಮಾಡ್ತವೆ, ಕಾಡಿನಿಂದ ಹೊರಲು ದೂಡಲ್ಪಡ್ತದೆ, ಸ್ವಲ್ಪ ಬಾರ್ಡರ್ ಬರೋಂಥದ್ದು, ಬೇರೆ ಕುರುಚಲ ಕಾಡು ಟೈಗರ್ ರಿಸರ್ವ್ ಇಂದ ಹೊರಗಡೆ ಬಂದು ಬೇರೆ ಕಾಡುಗಳಲ್ಲಿ ನಿಲ್ಲಿಸುವಂಥದ್ದು ಈ ಥರ ಕೂಡ ಆಗ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಸ್ವಲ್ಪ ಮಾನವ ನಿಜ ಸಂಘರ್ಷಗಳು ಹೆಚ್ಚಾಗಲು ಸಂಭವ ಇರ್ತದೆ. ಸೊ ಏಕೆಂದರೆ ಈಗ ಮುಖ್ಯವಾಗಿ ಹುಲಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದ ಅವಕ್ಕೆಷ್ಟು ಬೇಕಿತ್ತು ಆ ನಿರ್ದಿಷ್ಟವಾದ ಟೆರಿಟೋರಿ ಅಷ್ಟು ಸಿಗ್ತಿಲ್ಲ, ಅವು ಕೂಡ ಅಡ್ಜಸ್ಟ್ ಆಗ್ತಾ ಇದೆ. ಕಡಿಮೆ ಟೆರಿಟೋರಿಗೆ ಅವು ಕೂಡ ಅಡ್ಜಸ್ಟ್ ಆಗ್ತಾ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಇದೆ ನೋಡಬೇಕು
0: ಸರ್. ಹಾಗೇನೆ ಕಳೆದ ವರ್ಷ ನಮ್ಮ ಸರ್ಗೂರು ಭಾಗದಲ್ಲಾಗಿರ್ಬೋದು ಬಹಳಷ್ಟು ಮಾನವ ಮತ್ತು ಹುಲಿ ಸಂಘರ್ಷವನ್ನು ನಾವು ಗಮನಿಸಿದ್ದೀವಿ ಸರ್. ಈ ಸಂದರ್ಭದಲ್ಲಿ ಈ ಮಾನವ ಮತ್ತು ಹುಲಿ ಸಂಘರ್ಷಕ್ಕೆ ಏನೆಲ್ಲ ಪ್ರಮುಖವಾಗಿ ಕಾರಣಗಳಾಗ್ತಾ ಇದೆ, ಇದರಲ್ಲಿ ಮಾನವರ ತಪ್ಪೇನಾಗ್ತಾ ಇದೆ ಅನ್ನೋದಾಗಿರ್ಬೋದು, ಮತ್ತು ಅವರ ಒಂದು ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ಯಾವ ರೀತಿ ಮರೀತಾ ಇದ್ದಾರೆ ಅನ್ನೋದಾಗಿರ್ಬೋದು, ಇದ್ರ ಕುರಿತು ಹಾಗೆಯೇ ಮಾನವ ಮತ್ತು ಹುಲಿ ಸಂಘರ್ಷವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತಾವು ಇತ್ತೀಚೆಗೆ ತಗೊಂಡಿರುವಂಥ ಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
1: ನೀವು ಹೇಳಿದಾಗೆ ಕಳೆದ ವರ್ಷ 25-26 ಸಾಲಿನಲ್ಲಿ ಬಂಡೀಪುರ ವಿಶೇಷವಾಗಿ ಎಡಿಯಲ ಉಪವಿಭಾಗದಲ್ಲಿ ಮಾನವ ಹುಲಿ ಸಂಘರ್ಷದಿಂದ 3 ರೈತರುಗಳು ಸಾವನ್ನಪ್ಪಿರ್ತಾರೆ ಹಾಗೂ ಒಬ್ಬರು ಗಾಯಗೊಂಡಿರ್ತಾರೆ, ತೀವ್ರವಾಗಿ ಗಾಯಗೊಂಡಿರ್ತಾರೆ. ಕೆಲವು ಘಟನೆಗಳಲ್ಲಿ ಏನಾಗಿದೆ, ಕೆಲವೊಂದು ಈಗ ಗಾಯಗೊಂಡಿರೋದಾಗ್ಬೋದು, ಕೆಲವೊಂದು ಘಟನೆಗಳಲ್ಲಿ ಮನುಷ್ಯನ ನಿರ್ಲಕ್ಷ್ಯತೆ ಹೆಚ್ಚು ಕಾಣ್ತದೆ. ಸೊ ಮುಖ್ಯವಾಗಿ ಇಲ್ಲಿನ ಇದನ್ನು ಗಮನಿಸಿದಾಗ, ಒಂದು ರೈತರು ಕಾಡಿನೊಳಗೆ ಜಾನುವಾರುಗಳನ್ನ ಮೇಯಿಸ್ಲಿಕ್ಕೆ ಬಿಟ್ಟಾಗ, ಕಾಡು ಅಂಚಿನಲ್ಲಿ ಮೇಯಿಸ್ಲಿಕ್ಕೆ ಬಿಟ್ಟಾಗ ಆಗುವಂಥದ್ದು ಇದರಲ್ಲಿ ಕಂಡು ಬಂದಿದೆ, ಸಂಘರ್ಷಗಳಾಗಂಥದ್ದು. ಕೆಲವೊಂದು ಸಮಯದಲ್ಲಿ ಮುಂಜಾನೆ ಸಮಯದಲ್ಲಿ ಅವರು ತೀರಾ ಕಾಡು ಅಂಚಿನಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇರ್ತಾರೆ ಅವ್ರ ಪಾಡೋರು, ಆದರೂ ಕೂಡ ಕೆಲವೊಂದು ಸಲ ಏನಾದ್ರು ಮಲಮೂತ್ರ ವಿಸರ್ಜನೆ ನೇಚರ್ ಕಾಲಿಗೆ ಸ್ವಲ್ಪ ಕಾಡೊಳಗೆ ಹೋಗುವಂಥದ್ದು ಬಾಟಲಲ್ಲಿ ಅಲ್ಲಿ ಇದು ಮಾಡಿದಂಥ ಸಂದರ್ಭದಲ್ಲಿ ಕೂಡ ಈ ಥರ ಮಾನವ ಹುಲಿ ಸಂಘರ್ಷಗಳು ಆಗಿದ್ದು ಕಂಡು ಬಂದಿದೆ. ಇದನ್ನು ಬಿಟ್ಟು ಕೆಲವೊಂದು ಸಲ ಏನಾಗಿದೆ, ಕೆಲವು ಮರಿ ಹಾಕಿದ್ದ ಸಮಯದಲ್ಲಿ ಹೆಣ್ಣು ಹುಲಿ ಮರಿಗಳ ಜೊತೆ ಕೆಲವೊಂದು ಸೇಫ್ ಆಗಿರೋ ಜಾಗಕ್ಕೆ ಬೇರೆ ಹುಲಿಗಳಿಂದ ತನ್ನ ಮರಿಗಳನ್ನ ರಕ್ಷಿಸ್ಕೊಳ್ಳೋಕ್ಕೋಸ್ಕರ ಕಾಡು ಅಂಚಿನಲ್ಲಿ ಬಂದು ವಾಸನೆ ಮಾಡೋಕ್ಕೆ ಶುರು ಆಗುತ್ತೆ. ಅಂಥ ಸಮಯದಲ್ಲಿ ಸ್ವಲ್ಪ ಎಲ್ಲ ಪ್ರಾಣಿಗಳು, ನಾಯಿ ಬೆಕ್ಕು ಎಲ್ಲ ಪ್ರಾಣಿಗಳು ಹೇಗೆ ತನ್ನ ಮರಿಗಳನ್ನ ರಕ್ಷಣೆಯಲ್ಲಿ ಎಷ್ಟು ಅಗ್ರೆಸಿವ್ ಆಗಿರ್ತದೆ, ಹಾಗೆ ಹುಲಿ ಕೂಡ ಅಂಥ ಸಮಯದಲ್ಲಿ ಮರಿಗಳಿದ್ದಂಥ ಸಮಯದಲ್ಲಿ ಭಾಳ ಕೇರ್ಫುಲ್ ಆಗಿ ಇರ್ತದೆ. ಬೇರೆ ಸಮಯಕ್ಕಿಂತ ಅಂಥ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಇದಾಗಿರ್ತದೆ. ಅಂತ ನಾವೇನಾರು ಅದಕ್ಕೆ ಹತ್ತಿರದಲ್ಲಿ ಹೋಗ್ತಿದ್ದೀವಿ, ಗೊತ್ತೋ ಗೊತ್ತಿಲ್ಲದೆ ಹೋಗ್ತಿದ್ದೀವಿ ಅಂದಾಗ ಸ್ವಲ್ಪ ನಮ್ಮ ಮೇಲೆ ಅಟ್ಯಾಕ್ ಮಾಡೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಷ್ಟು ಅಂದರೆ ಕಾಡಂಚು ಕಾಡು ಒಳಗಡೆ ಮನುಷ್ಯನ ಪ್ರವೇಶದಿಂದನೇ ಈಗ ಆಗಿರುವಂಥ ಇಷ್ಟು ಇದರಲ್ಲಿ ಸಾವುಗಳು ಕಂಡು ಬಂದಿರ್ತದೆ. ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಬೇರೆ ಥರ ಸಂಘರ್ಷಗಳು ಏನಾಗ್ತಿದೆ ಅಂದರೆ, ದನ ಮೇಕೆಗಳನ್ನ ಮೇಯಿಸಲಿಕ್ಕೆ ಕಾಡೊಳಗೆ

0: ಬರ್ತಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಏನ್ ಮಾಡ್ತಾ ಇದ್ದಾರೆ, ವಯಸ್ಸಾಗಿರುವಂತವ್ರು ಬರ್ತಾ ಇದ್ದಾರೆ, ಮಹಿಳೆಯರಾಗ್ಬೋದು ಅಥವಾ ಪುರುಷರಾಗ್ಬೋದು, ವಯಸ್ಸಾಗಿರುವಂತವ್ರು ಹೆಚ್ಚು ಜನ ಬರ್ತಾ ಇದ್ದಾರೆ. ಅವರು ಬಂದಾಗ ಕಾಡಂಚಿನಲ್ಲೇ ಅವ್ರ ಜಮೀನಲ್ಲೇ ಮೇಯಿಸಿದ್ರು ಕೂಡ ಏನಾಗ್ತದೆ, ಒಬ್ಬ ವ್ಯಕ್ತಿ ಅಷ್ಟು ಜಾನುವಾರುಗಳನ್ನ ಮೇಯಿಸ್ತಾ ಇರ್ತಾರೆ, ಅವರೊಂದು ಮರದ ಕೆಳಗೋ ಎಲ್ಲ ಒಂದ್ ಕಡೆ ಕೂತಿರ್ತಾರೆ, ಸೊ ಕಾಡಿಗೆ ಬೆನ್ನು ಮಾಡಿ ಕೂತಿರ್ತಾರೆ. ಮತ್ತೆ ಕೆಲವರು ಜಮೀನುಗಳು ಕೂಡ ಸರಿಯಾಗಿ ಮೇಂಟೈನ್ ಆಗಿರೋದಿಲ್ಲ, ಕುರುಚಲು ಅದರಲ್ಲಿ ಬದುಗಳಲ್ಲಿ ತುಂಬಾ ಕಳೆ ಗಿಡಗಳೆಲ್ಲ ಬೆಳೆದಿರ್ತದೆ, ಸೊ ಕೂಳೆ ಇರ್ತದೆ, ಹತ್ತಿ ಕೂಳೆ ಇರ್ಬೋದು ಅಥವಾ ಬೇರೆ ಜೋಳದ ಕೂಳೆ ಇರ್ಬೋದು, ಅದು ಕೂಡ ಆಳೆತ್ತರದಲ್ಲಿ ಇರ್ತದೆ ಕೂಳೆಗಳು ಕೂಡ. ಸೊ ಅವೆಲ್ಲ ಏನ್ ಮಾಡ್ತದೆ, ಹುಲಿಗಳು ಅಥವಾ ಬೇರೆ ವನ್ಯಜೀವಿಗಳು ಸ್ವಲ್ಪ ಅದರಲ್ಲಿ ಓಡಾಡಲಿಕ್ಕೆ ಅವಕಾಶ ಆದಂಗೆ ಆಗುತ್ತೆ. ಸೊ ಇದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ಬೋದು. ಮತ್ತೆ ಇದಲ್ಲದೆ ಕೂಡ ಕಾಡಿಗೆ ಸೌದೆಗೆ ಕೆಲವರು ಹೋಗುವಂತದ್ದು ಪರಿಸ್ಥಿತಿ ಇದೆ, ಆದಿವಾಸಿ ಬುಡಕಟ್ಟು ಸಮುದಾಯದವರಾಗ್ಬೋದು. ಸೊ ಆಗ್ಲೂ ಕೂಡ ಕೆಲವರು ಒಬ್ಬೊಬ್ಬ ಗಂಟೆಯಾಗಿ ಬಿಬ್ಬರಾಗಿ ವಯಸ್ಸಾಗಿರುವಂತವ್ರು ಕೂಡ ಹೋಗೋದು ಕಂಡು ಬಂದಿರ್ತದೆ, ಅದು ಕೂಡ ಅಂತ ಸಮಯದಲ್ಲಿ ಕೂಡ ಮಾನವ ಹುಲಿ ಸಂಘರ್ಷಗಳು ಆಗ್ಬಹುದು. ಇದಲ್ಲದೆ ಕೆಲವು ಸಮಯದಲ್ಲಿ ನಾವು ಮೊದಲೇ ಹೇಳದಂಗೆ ಹುಲಿಗಳ ನಡುವೆ ಕಾದಾಟ ಆಗಿ ಗಾಯಗೊಂಡಿರುವಂತದ್ದು, ಮತ್ತು ವಯಸ್ಸಾದಂತ ಹುಲಿಗಳು ಈ ತರ ಹುಲಿಗಳು ಕೆಲವು ಕಾಡಿನಿಂದ ಸ್ವಲ್ಪ ಬಾರ್ಡರ್ಗೆ ದೂಡಲ್ಪಟ್ಟಿರ್ತದೆ. ಸೊ ಇವುಗಳು ಕೂಡ ಏನ್ ಮಾಡ್ತವೆ, ಸುಲಭವಾಗಿ ಜಿಂಕೆ ಕಡವೆನ ಬೇಟೆಯಲ್ಲಿ ಕಷ್ಟ ಆಗ್ತದೆ, ಯಾಕೆಂದ್ರೆ ಅವಕ್ಕೆ ಅಷ್ಟು ಶಕ್ತಿ ಇರಲ್ಲ. ಅವಕ್ಕೆ ಸುಲಭವಾಗಿ ಸಿಗುವಂತ ಪ್ರಾಣಿ ಅಂದ್ರೆ ಜಾನುವಾರು, ದನಗಳು ಮೇಯಿಸ್ಲೇ ಬಿಟ್ಟಿರ್ತಲ್ಲ, ಅವು ಸುಲಭವಾಗಿ ಸಿಗುವಂತ ಇದಿರ್ತದೆ. ಕಾಡೊಳಗೆ ಬಿಟ್ಟಿದ್ರು ಕಾಡು ಅಂಚಲ್ಲಿ ಮೇಯಿಸ್ತಾ ಇದ್ರು ಕೂಡ ಈ ಹೊಂಚು ಹಾಕಿ ಅದನ್ನ ಇಡಿ ಅಂತ ಪ್ರಯತ್ನ ಮಾಡ್ತವೆ. ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ ರೈತರುಗಳು, ಅವರು ಕಷ್ಟಪಟ್ಟು ಸಾಕಿರ್ತಾರೆ, ಅವ್ರ ಮನೆ ಜಾನುವಾರುಗಳ ಮೇಲೆ ವಿಶೇಷವಾಗಿ ಪ್ರೀತಿ ಇರ್ತದೆ, ಅವರು ಅದನ್ನ ನನ್ನ ಜಾನುವಾರು ಸಾಯ್ತಾ ಇದೆಯಲ್ಲ ಅಂತಕೊಂಡು ಅವ್ರು ಕೂಡ ಏನ್ ಮಾಡ್ತಾರೆ, ಕಲ್ಲು ಹೊಡೆಯದಂತದ್ದು, ಜೋರಾಗಿ ಕೂಗಾಡುವಂಥದ್ದು, ಈ ತರ ಎಲ್ಲ ಕೆಲವೊಂದು ಪ್ರತಿಕ್ರಿಯೆಗಳನ್ನ ಮಾಡಿದಾಗ ಹುಲಿ ಆ ಜಾನುವಾರನ ಬಿಟ್ಟು ಮನುಷ್ಯನ ಮೇಲೆ ಕೋಪಗೊಂಡು ಡ್ಯಾಮೇಜ್ ಮಾಡುವಂಥ ಪರಿಸ್ಥಿತಿಗಳು ನೋಡಿದ್ದೀವಿ. ಮುಖ್ಯವಾಗಿ ಹುಲಿ ಮಾನವ ಹುಲಿ ಸಂಘರ್ಷಕ್ಕೆ ಇದನ್ನ ನಾವು ಹೇಳ್ಬೋದು. ಇದಲ್ಲದೆ ಕೂಡ ಕ್ಷೀಣಿಸುತ್ತಿರುವ ಆವಾಸ ಸ್ಥಾನ, ಹುಲಿಗಳ ಆವಾಸ ಸ್ಥಾನ ಎನ್ಕ್ರೋಚ್ಮೆಂಟ್ ಆಗ್ಬೋದು, ಮತ್ತೆ ಲಾಂಟನ, ಈಪಟೋರಿಯಂ ಈ ತರ ಇದರಿಂದ ನಮಗೆ ಸಸ್ಯಹಾರಿ ಪ್ರಾಣಿಗಳಲ್ಲಿ ಕೊರತೆ ಉಂಟಾಗುತ್ತೆ, ಈ ತರ ಕಾರಣಗಳು ಕೂಡ ಮಾನವ ಹುಲಿ ಸಂಘರ್ಷಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಇಲಾಖೆ ನಾವೇನ್ ಮಾಡ್ತಾ ಇದೀವಿ, ಇಷ್ಟೆಲ್ಲ ಇದನ್ನ ತಪ್ಪಿಸ್ಲಿಕ್ಕೋಸ್ಕರ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಅವೇರ್ನೆಸ್ ನ ಜನರಲ್ಲಿ ಜಾಗೃತಿಗಳನ್ನ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಕಳೆದೊಂದು ವರ್ಷದಿಂದ ನೋಡೋದಾದ್ರೆ ಬೀದಿ ನಾಟಕಗಳಂತೂ ಆ ಸಮಯದಲ್ಲಿ ತುಂಬಾ ಮಾಡಿದೀವಿ, ಸ್ಕೂಲ್ ಕಾಲೇಜ್ಗಳಿಗೆ ಭೇಟಿ ಕೊಟ್ಟಿದ್ದೀವಿ, ಅಲ್ಲೆಲ್ಲ ಮಕ್ಕಳುಗಳಿಗೆ ಎಲ್ಲ ವಿವರಿಸಿದ್ದೀವಿ, ಮತ್ತೆ ಕೃಷಿ ಇಲಾಖೆ, ತಾಲೂಕು ಪಂಚಾಯತಿ, ತಾಲೂಕು ಇದಕ್ಕೆಲ್ಲ ನಾವು ಪತ್ರ ವ್ಯವಹರಿಸಿ, ಗ್ರಾಮ ಪಂಚಾಯತಿ ಇವುಗಳಿಗೆಲ್ಲ ಪತ್ರ ವ್ಯವಹರಿಸಿ ಅಲ್ಲಿ ರೈತರುಗಳು ಅವ್ರ ಜಮೀನುಗಳ ಹತ್ರ ಬೆಳೆದಿರುವಂತಹ ಕಳೆಗಳು ಪೊದೆ ಇಂಥದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ, ಜಮೀನನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ, ನಾಲೆಗಳು ಕಾಡಿಂದ ಒಂದು ನಾಲೆಗಳು ಹೋಗ್ತದೆ ಊರ ಜಮೀನಲ್ಲಿ, ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಕನೆಕ್ಟ್ ಇರ್ತದೆ, ಸೊ ಆ ನಾಲೆಗಳನ್ನ ಶುದ್ಧವಾಗಿ ಇಟ್ಕೊಳ್ಳಕ್ಕೆ ಪತ್ರ ವ್ಯವಹಾರಗಳನ್ನ ಮಾಡಿದ್ದೀವಿ. ಇದಲ್ಲದಂತೆ ಕೂಡ ನಾವು ಕಾಡಿನ ಮಿತ್ರರು ಅಂದ್ಬಿಟ್ಟು ಕಾಡಂಚಿನ ರೈತರುಗಳನ್ನ ಕೆಲವು ಸಮಯದಲ್ಲಿ ನಾವು ಅಲ್ಲಿ ನಿಯೋಜಿಸಿ ಅವರು ಕಾಡು ಬಾರ್ಡ್ರಲ್ಲಿ ಪ್ಯಾಟ್ರೋಲ್ ಮಾಡಲಿಕ್ಕೆ, ಅಂದ್ರೆ ರೈತರ ಜಮೀನಲ್ಲಿ ಕಾಡಂಚಿನ ರೈತರ ಜಮೀನ ಮುಖಾಂತರ ಅವರು ಒಂದ್ ಕಡೆಯಿಂದ ಓಡಾಡೋದು, ಇವತ್ತೆಲ್ಲ ಮೈಕ್ ಆಗ್ಬೋದು, ಅವ್ರಿಗೆ ಲಾಠಿ ಆಗ್ಬೋದು, ಪಟಾಕಿ ಆಗ್ಬೋದು, ಇದನ್ನೆಲ್ಲ ಕೊಟ್ಟು ಅವರು ಎಸ್ಪೆಷಲಿ ರೈತರುಗಳು ಬೆಳೆನ ಹಾರ್ವೆಸ್ಟ್ ಮಾಡೋಂಥ ಸಮಯ ಇರ್ತದಲ್ಲ,
1: ಹೌದು,
0: ಆ ಸಮಯದಲ್ಲಿ ಅವರು ದಿನನಿತ್ಯ ಗಸ್ತು ತಿರುಗುವಂಥದ್ದು, ರೈತರುಗಳಿಗೆ ಸ್ವಲ್ಪ ಜಾಗೃತಿ ಮೂಡಿಸುವಂಥದ್ದಾಗ್ಬೋದು, ಆ ಸಮಯದಲ್ಲಿ ಕಾಡಂಚಲು ದನ ಮೇಯಿಸೋರಿಗೆ ಸ್ವಲ್ಪ ತಿಳಿಯಲಿ, ಸ್ವಲ್ಪ ದೂರ ಇದು ಮಾಡಲಿಕ್ಕೆ ಹೇಳ್ಬೋದು, ಅಕಸ್ಮಾತ್ ಹುಲಿ ಅದೇನಾದ್ರು ದೂರದಲ್ಲಿ ಕಂಡ್ರೆ ಪಟಾಕಿ ಹೊಡಿಸಿ ಅದನ್ನು ಒಳಗಡೆ ಕಳಿಸುವಂಥ ಪ್ರಯತ್ನಗಳು ಈ ಕೆಲಸಗಳು ಕೂಡ ಕಾಡಿನ ಮಿತ್ರಗಳು ಮಾಡ್ತಾ ಇದ್ದಾರೆ. ಸೊ ಇದಲ್ಲದೆ ನಮ್ಮ ಇಲಾಖಾ ಸಿಬ್ಬಂದಿಗಳು, ಕಾಯಂ ಸಿಬ್ಬಂದಿಗಳಾಗ್ಬೋದು, ಹೊರಗುತ್ತಿಗೆ ಅವರು ಇರ್ಬೋದು, ಎಲ್ಲರೂ ಒಂದು ವೆಹಿಕಲ್ಗಳು, ಇಲಾಖಾ ವೆಹಿಕಲ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡು ಏನೇ ಕಾಲು ಬಂದರೂ ಕೂಡ ಜಸ್ಟ್ ಒಂದು ಹೆಜ್ಜೆ ಗುರುತು ಹುಲಿ ಹೆಜ್ಜೆ ಕಂಡಿದ್ದೀವಿ ಅಂತ ಒಂದು ಫೋನ್ ಬಂದರೂ ಕೂಡ ನಾವು ತಕ್ಷಣವಾಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲೇನಿದೆ ಕುಂಬಿಗೆ ಮಾಡೋದಾಗ್ಬೋದು, ಪಟಾಕಿ ಸಿಡಿಸಿ ಹುಲಿನ ಕಾಡೊಳಗೆ ಕಳಿಸುವಂಥ ಕೆಲಸಗಳು ಮಾಡ್ತೀವಿ. ತೀರಾ ಜನವರಿಗಳ ಹತ್ಯೆ ಆಗ್ತಾ ಇದೆ ಹುಲಿಯಿಂದ ಅಂದಾಗ ನಮ್ಮ ಇಲಾಖೆ ಮೇಲಧಿಕಾರಿಗಳಿಗೆ ತಿಳಿಸಿ ಅವರು ಪರ್ಮಿಷನ್ ತಗೊಂಡು ಮುಂದಿನ ಕ್ರಮಗಳಿಗೆ ಕೊಡ್ತೀವಿ. ಈ ರೀತಿ ನಾವು ಮಾನವ ಹುಲಿ ಸಂಘರ್ಷದ ಸಮಯದಲ್ಲಿ ಪ್ರತಿ ವರ್ಷ ಇದು ಮಾಡ್ತಾ
1: ಇದ್ದೀವಿ. ಈ ಮಾನವ ಹುಲಿ ಸಂಘರ್ಷ ತಡೆಗಟ್ಟದಾಗಿರ್ಬೋದು, ವನ್ಯಜೀವಿ ಹಾಗೂ ವನ್ಯ ಸಂಪತ್ತಿನ ಸಂರಕ್ಷಣೆಯಲ್ಲಿ ಆಗಿರ್ಬೋದು, ತಾವು ಆಗಿರ್ಬೋದು, ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರ ಕರ್ತವ್ಯದ ಜೊತೆಗೆ ಕಾಡಂಚಿನ ಗ್ರಾಮಸ್ಥರು ಹಾಗೂ ಅಲ್ಲಿನ ಸಾರ್ವಜನಿಕರ ಜವಾಬ್ದಾರಿಗಳು ಕೂಡ ಅವರ ಪಾತ್ರನೂ ಕೂಡ ಬಹಳ ಮುಖ್ಯ ಆಗಿರುತ್ತೆ ಸರ್. ಈ ನಿಟ್ಟಿನಲ್ಲಿ ಹುಲಿ ಆಗಿರ್ಬೋದು, ವನ್ಯ ಸಂರಕ್ಷಣೆಯಲ್ಲಿ ಆಗಿರ್ಬೋದು, ಕಾಡಂಚಿನ ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಪಾತ್ರ ಹೇಗಿರಬೇಕು ಸರ್?
0: ನಿಮಗೆ ಈ ಸಂದರ್ಶನದ ಮೊದಲನೇ ಹೇಳಿದಂಗೆ 2010ರಲ್ಲಿ ಸೇಂಟ್ ಪೀಟರ್ಬರ್ಗ್ಸಲ್ಲಿ ಇದೊಂದು ಹುಲಿ ಸಮ್ಮೇಳನ ಕೈಗೊಂಡಿರೋಕ್ಕೆ ಕಾರಣ ಶತಮಾನದ ಆರಂಭದಲ್ಲಿ 1 ಮಿಲಿಯನ್ ಅಷ್ಟಿದ್ದ ಹುಲಿಗಳ ಸಂಖ್ಯೆ ಕೇವಲ 3,200 ಕೇಳಿದೆ ಅನ್ನೋದನ್ನು ಕಂಡು ಅವರು ಇದು ಮಾಡಿರ್ತಾರೆ, ಅದನ್ನು ಶುರು ಮಾಡಿರ್ತಾರೆ. ಸೊ ಅದೇ ಅಷ್ಟು ಪ್ರಮಾಣದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ನಾವು ಇನ್ನೂ ಅದನ್ನು ರಕ್ಷಣೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಹುಲಿಗಳನ್ನ ನಾವು ಫೋಟೋದಲ್ಲಿ ನೋಡಬೇಕು ಹೊರತು.

0: ನೇರವಾಗಿ ಸಿಗೋದಿಲ್ಲ ಅನ್ನೋದು ಒಂದು ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿ ಅದನ್ನ ಮನಗೊಂಡು ಬೇರೆ ಬೇರೆ ಕಾರ್ಯಕ್ರಮಗಳು ಕೈಗೊಂಡು ಸರ್ಕಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಸ್ವಲ್ಪ ಸುಧಾರಿಸಿದೆ ಮತ್ತೆ ಚೆನ್ನಾಗಿದೆ. ಆದಾಗಿ ಕೂಡ ನಮ್ಮಲ್ಲಿ ಬೇರೆ ಬೇರೆ ಆವಾಸ ಸ್ಥಾನಗಳೆಲ್ಲ ಇರೋದು ಸೀಮಿತವಾಗಿದೆ. ಅವುಗಳ ಕಾಡು ಸೀಮಿತ, ಕಾಡಿನ ಸಂಖ್ಯೆ ಅಥವಾ ಗಾತ್ರ ವರ್ಷದಿಂದ ವರ್ಷ ದೊಡ್ಡದಾಗಲ್ಲ. ಇರೋ ಕಾಡನ್ನು ನಾವು ಉಳಿಸ್ಕೋಬೇಕು. ಉಳಿಸ್ಕೋಬೇಕು ಅಂದರೆ ನಾವು ಅದನ್ನು ರೈತರುಗಳಾಗ್ಬೋದು, ಬೇರೆ ಸಾರ್ವಜನಿಕರಾಗ್ಬೋದು, ಕಾಡಿಗೆ ಒತ್ತುವರಿ ಮಾಡುವಂಥದ್ದಾಗ್ಬೋದು ಅಂಥದನ್ನು ಕೈ ಬಿಡಬೇಕು ಅಂತ ಅದಕ್ಕೆ ಮುಂದಾಗಬಾರ್ದು ಕೆಲವರು. ಅದೊಂದು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಈಗ ಮಳೆ ಕೊರತೆ ಆಗಿದೆ, ಜನ ಜಾನುವಾರುಗಳಿಗೆ ಮೇಯಲಿಕ್ಕೆ ಮೇವು ಕೂಡ ಕಾಡಿನಲ್ಲೂ ಕಡಿಮೆ ಇದೆ, ಹೊರಗಡೆನೂ ಕಡಿಮೆ ಇದೆ. ಇಂಥ ಸಮಯದಲ್ಲಿ ರೈತರುಗಳು ಕಾಡಂಚಲೇ ಆಗ್ಬೋದು, ಕಾಡಿನ ಒಳಗಡೆ ಆಗ್ಬೋದು, ದನಗಳನ್ನ ಬಿಡೋಂಥದ್ದನ್ನ ದಯಮಾಡಿ ನಿಲ್ಲಿಸ್ಬೇಕು. ಯಾಕೆಂದರೆ ಅದು ಮಾಡೋದ್ರಿಂದ ಒಂದು ಜಾನುವಾರುಗಳಿಗೆ ಮತ್ತು ಜನ ಜಾನುವಾರುಗಳಿಗೆ ಪ್ರಾಣಕ್ಕೆ ಸಂಚಕಾರ ಇದೆ. ಅದಲ್ಲದೆ ಅಲ್ಲಿರೋ ಕಾಡಿನಲ್ಲಿರುವ ಸಸ್ಯಹಾರಿ ಪ್ರಭೇದಗಳಿಗೆ, ಪ್ರಾಣಿಗಳಿಗೆ ಅವುಗಳಿಗೆ ಮೇವಿನಲ್ಲಿ ಕೊರತೆ ಉಂಟಾಗ್ತದೆ. ಅವುಗಳ ಮೇವಿನ ಕೊರತೆ ಉಂಟಾಗಿ ಅವು ಒಂದು ಕಡೆಯಿಂದ ಬೇರೆ ಕಡೆ ಪಲಾಯನ ಆಗುವಂಥದ್ದು ಅಥವಾ ಅವುಗಳ ಸಮಸ್ಯೆ ಎದುರಾದಾಗ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆ ಕ್ಷೀಣಿಸಿದಾಗ ಹುಳಿಗಳ ಸಂಖ್ಯೆ ಕೂಡ ನ್ಯಾಚುರಲಿ ಅದು ಕೂಡ ಕಡಿಮೆ ಆಗುತ್ತದೆ. ಸೊ ಅದರಿಂದ ದನ ಜಾನುವಾರುಗಳನ್ನ ಕಾಡಿನ ಒಳಗಡೆ ಬಿಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮೂರನೇದಾಗಿ ಅವರ ಜಮೀನುಗಳು, ಅವರ ಊರಿನ ಸುತ್ತಮುತ್ತ ಇರುವಂಥ ಸಾರ್ವಜನಿಕ ಸ್ಥಳಗಳನ್ನ ಶುಚಿಯಾಗಿಟ್ಕೋಬೇಕು. ಶುಚಿ ಅಂದರೆ ಕಿಡಗಂಟೆಗಳು, ಪೊದೆಗಳು ಅದು ಬೆಳೆದಿರೋ ರೀತಿ ನೋಡ್ಕೋಬೇಕು. ಮತ್ತು ಕೆಲವೊಂದೆಲ್ಲ ಎಲ್ಲ ಕೆಲವೊಂದು ಚಿಕನ್ ಅದು ಇದೆಲ್ಲ ವೇಸ್ಟ್ಗಳನ್ನ, ಬೇರೆ ಬೇರೆ ವೇಸ್ಟ್ಗಳನ್ನ ಬೇರೆ ಕಡೆ ಓಪನ್ ಆಗಿ ಡಂಪ್ ಮಾಡೋಂಥದ್ದನ್ನು ನಿಲ್ಲಿಸ್ಬೇಕು. ಯಾಕೆಂದರೆ ಅಲ್ಲಿ ಹುಲಿ ಬರದೇ ಇದ್ರೂ ಚಿರತೆ ಅಥವಾ ಬೇರೆ ಬೇರೆ ಪ್ರಾಣಿಗಳು ಬರೋಂಥ ಸಂಭವ ಇರ್ತದೆ. ಸೊ ಅದನ್ನು ಗ್ರಾಮ ಪಂಚಾಯತಿಗಳು ಅಥವಾ ಟೌನ್ ಪಂಚಾಯತಿ ಯಾವುದಾದ್ರು ಅವರ ಸ್ಥಳೀಯ ಸರ್ಕಾರಗಳು ಅದನ್ನು ಕ್ರಮ ಕೈಗೊಳ್ಳಬೇಕು. ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಕಾಡು ಅಥವಾ ವನ್ಯಜೀವಿ ಅನ್ನೋದು ಬರೀ ಸರ್ಕಾರದ ಆಸ್ತಿ ಅಲ್ಲ, ಅದು ಸಾರ್ವಜನಿಕರ ಆಸ್ತಿ, ಅದು ನಮ್ಮ ಆಸ್ತಿ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಆಸ್ತಿ ಅದು. ಸೊ ಅದನ್ನು ಮನಗೊಂಡು ಮಕ್ಕಳುಗಳಿಗೆ ಕಾಡಿನ ಬಗ್ಗೆ ಒಂದು ಸೌಹಾರ್ದಯುತವಾಗಿ ಅವ್ರ ಮನೋಭಾವನ ಬೆಳೀಲಿಕ್ಕೆ, ಅದ್ರ ಬಗ್ಗೆ ಒಂದು ಪಾಸಿಟಿವ್ ನಮಗೆ ಒಪಿನಿಯನ್ ಇರೋ ರೀತಿ ಮಕ್ಕಳಲ್ಲಿ ಕೂಡ ಬೆಳೆಸೋಕ್ಕೆ ಪೋಷಕರು ಕೂಡ ಕ್ರಮ ಕೈಗೊಳ್ಬೇಕಾಗ್ತದೆ. ಜೊತೆಗೆ ಶಿಕ್ಷಣ ಇಲಾಖೆ ಕೂಡ ಕಾಡಂಚಿನ ಮಕ್ಕಳಲ್ಲಿ, ವಿಶೇಷವಾಗಿ ಕಾಡಂಚಿನ ಮಕ್ಕಳುಗಳಲ್ಲಿ ಪರಿಸರದ ಬಗ್ಗೆ ಸ್ವಲ್ಪ ಪಾಸಿಟಿವ್ ಇದನ್ನು ಇಟ್ಕೊಳ್ಳಿಕ್ಕೆ ಅವರು ಕೂಡ ಅವರು ಬೋಧನೆ ಮುಖಾಂತರ ತಿಳಿಸ್ಬೇಕಾಗ್ತದೆ. ಇಷ್ಟೆಲ್ಲ ಹೇಳ್ತಾ, ಮತ್ತು ಏನೇ ಹುಲಿಗಳಾಗ್ಬೋದು, ಬೇರೆ ವನ್ಯಜೀವಿಗಳು ಕಂಡ್ರೆ, ಕಾಡಿಂದ ಹೊರಗಡೆ ಬಂದು ಕಂಡ್ರೆ, ಅವರು ಅದನ್ನು ಫೋಟೋ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಬದಲು ಅವ್ರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡಬೇಕು. ಮತ್ತು ಆ ಸ್ಥಳದಿಂದ ದೂರ ಹೋಗಬೇಕು. ಹುಲಿ ಕಾಣ್ತು ಅಂದರೆ ಆ ಸ್ಥಳದಿಂದ ದೂರ ಹೋಗಬೇಕು. ತೀರ ಕುತೂಹಲದಿಂದ ಹೋಗಿ ಅದನ್ನು ಫೋಟೋ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಅಂತ ಹೋಗೋದು ಅದು ಅವರ ಪ್ರಾಣಕ್ಕೂ ಸಂಚಕಾರ ಆಗ್ತದೆ, ಮತ್ತು ಹುಲಿಗಳಿಗೂ ಅದು ಡಿಸ್ಟರ್ಬ್ ಆಗ್ತದೆ. ಸೊ ಏನೇ ಅದು ಕಂಡು ಇಲಾಖೆಗೆ ತಕ್ಷಣವಾಗಿ ಮಾಹಿತಿ ಕೊಡಬೇಕಾಗ್ತದೆ. ಇಲಾಖೆದ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೆ 1926 ಅದಕ್ಕೂ ಕೂಡ ಅವರು ಕಾಲ್ ಮಾಡ್ಬೋದು ಎನಿ ಟೈಮ್. ಸೊ ಇಷ್ಟೆಲ್ಲ ಕ್ರಮಗಳನ್ನ ನಮ್ಮ ಸಾರ್ವಜನಿಕರ ರೈತರುಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು.
1: ಬಹಳ ಸಂತೋಷ, ಸಾಕಷ್ಟು ವಿಚಾರಗಳನ್ನು ಅಂತಾರಾಷ್ಟ್ರೀಯ ಹುಲಿ ದಿನದ ಕುರಿತು, ಹಾಗೆಯೇ ಹುಲಿಯ ಒಂದು ಪ್ರಾಮುಖ್ಯತೆಯನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದರೆ, ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ಅಂತಾರಾಷ್ಟ್ರೀಯ ಹುಲಿ ದಿನದ ಪ್ರಯುಕ್ತ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಇರೋದು ಒಂದೇ ಭೂಮಿ, ಇಲ್ಲಿ ಎಲ್ಲರಿಗೂ ವಾಸಿಸಲು ಹಕ್ಕಿದೆ, ಜೀವಿಸಲು ಹಕ್ಕಿದೆ. ಸೊ ನಾವು ಬದುಕೋಣ, ಹುಲಿಗಳಿಗೂ ಕೂಡ ಬದುಕಲು ಬಿಡೋಣ. ಇಷ್ಟು ಹೇಳ್ತಾ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಅಂತ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ.
1: ಸರ್ ಬಹಳ ಸಂತೋಷ, ಇಷ್ಟೊತ್ತು ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳಾಗಿರ್ಬೋದು, ಮತ್ತು ಒಂದು ಪರಿಸರ ವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಹುಲಿಯ ಪಾತ್ರ ಆಗಿರ್ಬೋದು, ಅದರ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಮತ್ತು ಹುಲಿಯ ಒಂದು ವಿಶಿಷ್ಟ ಜೀವನ ಶೈಲಿ ಆಗಿರ್ಬೋದು, ಅದರ ಆಹಾರ ಪದ್ಧತಿ ಆಗಿರ್ಬೋದು, ಪ್ರಸ್ತುತ ಭಾರತ ಹಾಗೂ ಕರ್ನಾಟಕದಲ್ಲಿ ಎಷ್ಟೆಲ್ಲ ಹುಲಿಗಳ ಸಂಖ್ಯೆ ಇದೆ, ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವ ರೀತಿಯಿಂದ ಕ್ರಮಗಳ ಮುಖಾಂತರ ಹುಲಿಯನ್ನು ಸಂರಕ್ಷಣೆ ಮಾಡಲಾಗ್ತದೆ, ಅರಣ್ಯವನ್ನು ಸಂರಕ್ಷಣೆ ಮಾಡಲಾಗ್ತದೆ, ಸಾರ್ವಜನಿಕರಲ್ಲಿ ಯಾವ ರೀತಿಯಲ್ಲಿ ಅರಣ್ಯ ಹಾಗೂ ವನ್ಯ ಸಂಪತ್ತಿನ ಕುರಿತು ಅರಿವನ್ನು ಮೂಡಿಸಲಾಗ್ತದೆ ಅನ್ನೋ ಕುರಿತಾಗಿರ್ಬೋದು, ಮತ್ತು ಹುಲಿಗಳ ಸಂತತಿ ಬೆಳವಣಿಗೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಅಥವಾ ಸವಾಲುಗಳು ಹುಲಿಗಳಿಗೆ ಎದುರಾಗ್ತಾ ಇದೆ ಅನ್ನೋದು ಕುರಿತು, ಜೊತೆಗೆ ಮಾನವ ಮತ್ತು ಹುಲಿ ಸಂಘರ್ಷಕ್ಕೆ ಏನೆಲ್ಲ ಕಾರಣಗಳು ಎದುರಾಗ್ತಾ ಇದೆ, ಮತ್ತು ಇದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಗಿರ್ಬೋದು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ, ಇದ್ರ ಜೊತೆಗೆ ಸ್ಥಳೀಯ ಆ ಕಾಡಂಚಿನ ಗ್ರಾಮಸ್ಥರಾಗಿರ್ಬೋದು ಮತ್ತು ಸಾರ್ವಜನಿಕರು ಯಾವ ರೀತಿಯಾದಂಥ ಜವಾಬ್ದಾರಿಯುತ ನಡತೆಯೊಂದಿಗೆ ಮಾನವ ಮತ್ತು ಹುಲಿ ಸಂಘರ್ಷವನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಪಾತ್ರ ವಹಿಸಬೇಕು ಅನ್ನೋದು ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮುದಾಯದ ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನನ್ನನ್ನು ಈ ಜನಧ್ವನಿ ಸಮುದಾಯ ರೇಡಿಯೋ ಸ್ಟೇಷನ್ಗೆ ಆಹ್ವಾನಿಸಿ ಸಾರ್ವಜನಿಕರಿಗೆ ಹುಲಿಗಳ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿಕ್ಕೆ ಅವಕಾಶ ಕೊಟ್ಟ ತಮಗೂ ಕೂಡ ತಮ್ಮ ರೇಡಿಯೋ ಸ್ಟೇಷನ್ಗೂ ಕೂಡ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಹಿನ್ನೆಲೆ, ಗುರಿ ಉದ್ದೇಶ, ಅರಣ್ಯ ರಕ್ಷಣೆ ಹಾಗೂ ಬೆಳವಣಿಗೆಯಲ್ಲಿ ಹುಲಿಯ ಪಾತ್ರ, ಮಾನವ

ಮತ್ತು ಹುಲಿ ಸಂಘರ್ಷ, ಹುಲಿಗಳ ಉಳಿವು ಬೆಳವಣಿಗೆಯಲ್ಲಿ ಸಮುದಾಯದ ಪಾತ್ರ, ಈ ಎಲ್ಲ ವಿಷಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ಶ್ರೀಯುತ ನಾರಾಯಣ ಕೆ ಆರ್ ಅವರು, ವಲಯ ಅರಣ್ಯಾಧಿಕಾರಿಗಳು, ಮಳೆಯೂರು ವಲಯ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಅಂತಾರಾಷ್ಟ್ರೀಯ ಹುಲಿ ದಿನ ಹಾಗೂ ವನ್ಯ ಸಂಪತ್ತಿನ ಬೆಳವಣಿಗೆಯಲ್ಲಿ ಹುಲಿಯ ಪಾತ್ರ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮೊಳೆಯೂರು ವಲಯದ ವಲಯ ಅರಣ್ಯ ಅಧಿಕಾರಿಗಳಾದ ಶ್ರೀಯುತ ನಾರಾಯಣ ಕೆಆರ್ ರವರ ಜೊತೆಗಿನ ಅಂತಾರಾಷ್ಟ್ರೀಯ ಹುಲಿ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 89 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನೇಯದ ದ್ವೀಪಕ್ಕೆ
5: ಅಗ್ನೇಯಾಬ್ಧಿಯ ಆವರಣ
4: ಕಾಯಕದ ಗಿರಿಗೆ
5: ಮಾನಸದ ಅಭ್ರಪಟಲ
4: ಮೇಯವನು ಬಗೆದೇನ್ ಅಮೇಯ ಸುತ್ತಲುಂ ಇರಲು ಮಾಯೆಯೀ ಮಿಶ್ರಣವೋ ಮಂಕುತಿಮ್ಮ. ಸೊ ಇಲ್ಲಿ ಅದನ್ನು ಮುಂದುವರಿಸ್ತಾ ಇನ್ನೂ ಸ್ಪಷ್ಟಗೊಳಿಸೋದಕ್ಕೆ ಎರಡು ಉದಾಹರಣೆಗಳ ಮಿಶ್ರಣವನ್ನು ಇಲ್ಲಿ ನಮಗೆ DVJ ಅವರು ಕೊಡ್ತಾ ಇದ್ದಾರೆ. ಜ್ಞೇಯ ಅಂದರೆ ನಮಗೆ ಗೊತ್ತಾಗುವಂಥದ್ದು, ಅಜ್ಞೇಯ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು. ನಾವು ಹಿಂದಿನ ಒಂದು ಮುಕ್ತಕದಲ್ಲಿ ಒಂದು ಸಮುದ್ರ ಮತ್ತು ತಟದ ಉದಾಹರಣೆಯನ್ನು ನೋಡಿದ್ವಿ. ಅಲ್ಲಿ ನೋಡುವಾಗ ನಾನು ಹೇಳಿದ್ದೆ, ಒಂದು ದ್ವೀಪ ನಾವು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಆ ದ್ವೀಪದಲ್ಲಿ ನಾನಿದ್ದೀನಿ ಅಂತ ಅಂದ್ಕೊಂಡು ಸುತ್ತ ನೋಡಿದರೆ ನನಗೆ ಸುತ್ತ ಕಾಣಿಸುವಂಥದ್ದು ಸಮುದ್ರ. ದ್ವೀಪ ಎಷ್ಟು ಅಗಲ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ, ಆದರೆ ಸಮುದ್ರ ಎಷ್ಟಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ದ್ವೀಪ ಜ್ಞೇಯ, ನನಗೆ ಗೊತ್ತಾಗಬಲ್ಲಂಥದ್ದು, ಗೊತ್ತಾಗಿರೋಂಥದ್ದು. ಅದು ಇರೋದು ಯಾವುದರಲ್ಲಿ? ಒಂದು ಅಬ್ಧಿ, ಒಂದು ದೊಡ್ಡ ಸಮುದ್ರ. ಆ ಸಮುದ್ರ ಎಷ್ಟು ದೊಡ್ಡದಪ್ಪ ಅಂತಂದರೆ ಅದಕ್ಕೆ ಕೊನೆ ಮೊದಲಿಲ್ಲ. ಇಡೀ ಜ್ಞೇಯದ ದ್ವೀಪವನ್ನು ಅದು ಆವರಣಗೊಳಿಸ್ಕೊಂಡಿದೆ, ಅದು ಆವರಿಸಿದೆ. ಆದರೆ ಆವರಿಸಿರೋಂಥ ಸಮುದ್ರದಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ಅದು ಅಜ್ಞೇಯ. ಸೊ ಇದು ನಮಗೆ ನಿತ್ಯ ಜೀವನದಲ್ಲೂ ಕೂಡ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಎಷ್ಟೋ ಸರ್ತಿ ಏನೇನೋ ತಿಳ್ಕೊಂಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಅದು ಪ್ರತಿಯೊಂದು ವಿಚಾರಕ್ಕೂ ಹಾಗೆ. ಉದಾಹರಣೆಗೆ ನಾವು ಸೈನ್ಸ್ ಅಂತಲೇ ತಗೋಣ. ಸೈನ್ಸಲ್ಲಿ ನಾನು ಸೈನ್ಸ್ ನನಗೆ ಗೊತ್ತು ಅಂತ ಅನ್ಬೇಕಾದ್ರೆ ನಾನು ಏನಾದರೂ ಒಂದು ಸ್ಪೆಸಿಫಿಕ್ಕಾಗಿ ಹೇಳಬೇಕು. ಈಗ ಉದಾಹರಣೆಗೆ ಫಿಸಿಕ್ಸ್ ಅಂತ ಹೇಳೋಣ. ಸೊ ಫಿಸಿಕ್ಸ್ ನನಗೆ ಗೊತ್ತು ಅಂತ ಹೇಳ್ತೀನಿ ಅಂದ್ಕೊಳ್ಳೋಣ. ಸೊ ಫಿಸಿಕ್ಸಲ್ಲಿ ಏನು ಗೊತ್ತು ಅಂತ ಪ್ರಶ್ನೆ ಬರುತ್ತೆ. ಫಿಸಿಕ್ಸಲ್ಲಿ ಯಾವುದೋ ಒಂದನ್ನು, ಈಗ ನ್ಯೂಟನ್ಸ್ ಲಾಸ್, ನ್ಯೂಟನ್ನಿನ ಪ್ರಮೇಯಗಳು, ಅದು ನನಗೆ ಗೊತ್ತು ಅಂತ ನಾನು ಹೇಳ್ತೀನಿ ಅಂದ್ಕೊಳ್ಳೋಣ. ಸೊ ನನಗೆ ಗೊತ್ತಿರೋವಂಥದ್ದು ಈಗ ನೋಡಿ, ನಾನು ಸೈನ್ಸ್ ಅಂತಂದ್ವಿ, ಆಮೇಲೆ ಅದರಿಂದ ಕಡಿಮೆ ಆಯಿತು ಫಿಸಿಕ್ಸ್.

ಫಿಸಿಕ್ಸ್ ಅಂತಾಯಿತು. ಫಿಸಿಕ್ಸ್ ಅನ್ನೋದರಿಂದ ಕಡಿಮೆ ಆಯಿತು, ನ್ಯೂಟನ್ನಿನ ಪ್ರಮೇಯಗಳು ಅಂತಾಯಿತು. ಸೊ ನಾನು ನ್ಯೂಟನ್ನಿನ ಪ್ರಮೇಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಪಡ್ತಾ ಅದಕ್ಕಿಂತ ಮಿಗಿಲಾದಂಥದ್ದು ಏನೋ ಇದೆ ಅನ್ನೋದು ನಾನು ತಿಳ್ಕೊಳ್ತೀನಿ. ಸೊ ಒಂದು ಹೆಜ್ಜೆ ನನ್ನ ಮೇಲಕ್ಕೆ ಹೋಗ್ಬಿಟ್ಟು ನ್ಯೂಟನ್ ಪ್ರಮೇಯಗಳು ಮೂರಿವೆ, ಆದರೆ ಅದನ್ನು ದಾಟಿ ಇನ್ನೇನೋ ಇದೆ ಅಂತ ನಾನು ತಿಳ್ಕೊತೀನಿ. ಆ ಇನ್ನೇನೋ ತಿಳ್ಕೊಂಡ ನಂತರ ಏನಾಗುತ್ತೆ, ಓ ಇನ್ನೊಂದು ಸ್ವಲ್ಪ ಇದೆಯಲ್ಲ ಅಂತ ನನಗೆ ಗೊತ್ತಾಗುತ್ತೆ, ಆಮೇಲೆ ಇನ್ನೊಂದು ಸ್ವಲ್ಪ ಇದೆಯಲ್ಲ, ಆಮೇಲೆ ಇನ್ನೊಂದು. ಸೊ ಹಾಗೆ ನಾವು ನೋಡ್ತಾ ಹೋದರೆ ಯಾವುದಕ್ಕೂ ಒಂದು ಅಂತ್ಯನೇ ಇಲ್ಲ. ಸೊ ನಾವು 4ನೇ ಕ್ಲಾಸಲ್ಲೋ 5ನೇ ಕ್ಲಾಸಲ್ಲೋ ಬಹುಶಃ ಫಿಸಿಕ್ಸ್ ಅನ್ನೋದನ್ನು ಒಂದು ಕಲಿತೀವಿ ಅಂತ ಅಂದ್ಕೊಳ್ಳೋಣ. ಅದರ ಮುಂದುವರೆದ ಭಾಗವನ್ನು ಮುಂದಿನ ವರ್ಷ ಕಲಿತೀವಿ, ಅದಾದಮೇಲೆ ಮುಂದಿನ ವರ್ಷ ಕಲಿತೀವಿ, ಅದಾದಮೇಲೆ ಮುಂದಿನ ವರ್ಷ. ಆದರೆ ನಾವು 8ನೇ ಕ್ಲಾಸ್ ಮಗುವನ್ನು ಹೋಗಿ ಕೇಳಿದಾಗ, ನಿನಗೆ ನ್ಯೂಟನ್ಸ್ ಲಾ ಗೊತ್ತೇನಪ್ಪ ಅಂತ ಕೇಳಿದಾಗ, ಕಾನ್ಫಿಡೆಂಟಾಗಿ ಮಗು ಹೇಳುತ್ತೆ, ಓ ನನಗೆ ಗೊತ್ತು, ನಾನು ಪಾಠ ಕಲ್ತ್ಬಿಟ್ಟಿದ್ದೀನಿ, ಮೂರು ಲಾಗಳಿದೆ, ಮೂರು ಪ್ರಮೇಯಗಳಿವೆ, ಅದು ಕಾನ್ಫಿಡೆಂಟಾಗಿ ಹೇಳುತ್ತೆ. ಆ ಮಟ್ಟಕ್ಕೆ ಅದಕ್ಕೆ ಸರಿ. ಆ 8ನೇ ಕ್ಲಾಸಿನ ಮಗು ಎಷ್ಟು ತಿಳ್ಕೋಬೇಕೋ ಅಷ್ಟು ಅದು ತಿಳ್ಕೊಂಡಿದೆ, ಹಾಗಾಗಿ ಅದು ಜ್ಞೇಯ. ಆದರೆ ಅದೇ ಸರ್ವಸ್ವವಾ ಅಂತಂದರೆ ಅಲ್ಲ. 9ನೇ ಕ್ಲಾಸ್ಗೆ ಹೋಗೋ ಹೊತ್ತಿಗೆ, ಓ ನಾನು 8ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇನು ತುಂಬ ಚಿಕ್ಕ ಅಂಶ, ಅದು ಅದಕ್ಕಿಂತ ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ತಿರ್ಗಿ 10ನೇ ಕ್ಲಾಸ್ಗೆ ಹೋದಾಗ ಇನ್ನೊಂಚೂರು ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ಪರಿಧಿಗಳನ್ನು ನಾವು ವಿಸ್ತರಿಸ್ತಾ ಹೋದಾಗ ನಮ್ಮ ಜ್ಞೇಯದ ದ್ವೀಪ ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ಅದು ಎಷ್ಟೇ ವಿಸ್ತೀರ್ಣಗೊಂಡರೂ ಸಹ ಅಜ್ಞೇಯ ನಮಗೆ ಗೊತ್ತಿಲ್ಲದೇ ಇರೋವಂಥ ಸಮುದ್ರದಷ್ಟು ದೊಡ್ಡದಾಗೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಸೊ ಅದರಲ್ಲಿ ಒಂದು ಮಿತಿ ಇರುತ್ತೆ, ನಮಗೆ ಗೊತ್ತಾಗಬಹುದಾದಂಥದ್ರಲ್ಲಿ ಮಿತಿ ಇರುತ್ತೆ. ಆ ಮಿತಿಯನ್ನು ದಾಟಿದ ಒಂದು ವಸ್ತು ಇದೆ, ಒಂದು ಶಕ್ತಿ ಇದೆ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಮರಿಬಾರದು. ಹಾಗೆ ಶರೀರ ಒಂದು, ನಮ್ಮ ಶರೀರ ಏನೇನೋ ಕೆಲಸಗಳು ಮಾಡ್ತವೆ, ನಮ್ಮ ಶರೀರವನ್ನು ಉಪಯೋಗಿಸಿ ನಾವು ಏನೇನೋ ಕೆಲಸಗಳನ್ನು ಮಾಡ್ತೀವಿ. ಅದು ಒಂದು ಬೆಟ್ಟದಷ್ಟು ಕೆಲಸ ಮಾಡಿದೆ ನಾನು ಅಂತ ಅನ್ಕೋಣ. ಇದಕ್ಕಿಂತ ಜಾಸ್ತಿ ನಾನು ಕೆಲಸವನ್ನು ಮಾಡಬಲ್ಲೆನಾ ಅನ್ನೋದು ನನಗೆ ಗೊತ್ತಿರಲ್ಲ. ಅದು ಯಾಕೆ ಗೊತ್ತಿಲ್ಲ ಅಂತಂದರೆ ನಾನು ಪ್ರಯತ್ನ ಪಟ್ಟಿಲ್ಲ, ಅಥವಾ ನನ್ನ ಶಕ್ತಿ, ನನ್ನ ಕಾಯದ ಶಕ್ತಿ, ಕಾಯಕದ ಶಕ್ತಿಗೆ ಒಂದು ರೀತಿಯ ಮಂಕು ಕವಿದಿದೆ, ಮುಸ್ಕು ಕವಿದೆ. ಅದು ಯಾವುದ್ರದ್ದು, ಮನಸ್ಸಿನ ಅಭ್ರಪಟಲ, ಮೋಡ ಕವಿದೋಗ್ಬಿಟ್ಟಿದೆ. ನನ್ನ ಮನಸ್ಸು ಏನು ಮಾಡುತ್ತೆ, ಎಷ್ಟೋ ಸರ್ತಿ ತಾನು ಡಿಸಿಷನ್ ತೊಗೊಂಡ್ಬಿಡುತ್ತೆ, ಹೇ ಇದು ನನ್ನ ಕೈಲಾಗಲ್ಲ, ಮಾಡಬೇಕಾಗಿರೋದು ಮನಸ್ಸಲ್ಲ ಶರೀರ. ಆದರೆ ಮನಸ್ಸೇನು ಹೇಳುತ್ತೆ, ಇದು ನಿನ್ನ ಕೈಲಾಗಲ್ಲ ಅನ್ನೋಂಥ ಮುಸುಕನ್ನು ಶರೀರಕ್ಕೆ ತುಂಬಿಬಿಡುತ್ತಂತೆ. ಸೊ ಆವಾಗ ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅನ್ನೋ ಪ್ರಯತ್ನವನ್ನು ಕೂಡ ನಾವು ಮಾಡಲ್ಲ, ಹಾಗೆ ಕೂತ್ಕೊಂಡ್ಬಿಡ್ತೀವಿ. ಪರೀಕ್ಷೆಯಲ್ಲಿ ಪಾಸಾಗೋ ಸಣ್ಣ ವಿಷಯದಿಂದ ಹಿಡಿದು ಬೇರೆ ಏನೋ ದೊಡ್ಡ ದೊಡ್ಡ ಜೀವನದಲ್ಲಿ ಸಾಧಿಸಬೇಕಾದಂಥ ಅದೆಷ್ಟೋ ವಿಷಯಗಳವರೆಗೆ ನಮ್ಮ ಶರೀರದ ಶಕ್ತಿಯ ಮಿತಿಗಳನ್ನು ನಾವು ಆ್ಯಕ್ಚುಲಿ ರೀಚೆ ಮಾಡಲ್ಲ. ಯಾಕೆ, ಮನಸ್ಸು ಹೇಳ್ಬಿಡುತ್ತೆ, ಹೇ ನಿನಗಿಷ್ಟೇ ಸಾಕು, ಅಯ್ಯೋ ಅದಾಗದೆ ಹೋದರೆ ಏನು ಗತಿ. ಸೊ ಹಾಗೆ ಆ ಒಂದು ಮುಸುಕು ನಮ್ಮ ಶರೀರದ ಶಕ್ತಿಯನ್ನು ಮುಚ್ಚಿ ಹಾಕಿರೋದ್ರಿಂದ ಆ ಗಿರಿ, ಆ ಒಂದು ಬೆಟ್ಟ, ನಮ್ಮ ಶಕ್ತಿಯ ಬೆಟ್ಟ ನಮಗೆ ಕಾಣಿಸ್ತಾನೇ ಇಲ್ಲ. ಸೊ ಅದು ಯಾವ ರೀತಿಯಲ್ಲಿ ನಮಗೆ ಒಂದು ಇದನ್ನು ಸೃಷ್ಟಿ ಮಾಡ್ತಾ ಇದೆ, ಒಂದು ಪರಿಕಲ್ಪನೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಂದರೆ, ನನಗೆ ತಿಳಿದಿರೋದೇ ಸತ್ಯ ಅಂತ ನಾನು ಮೊದಲು ಅನ್ಕೊಳ್ತಾ ಬರ್ತೀನಿ. ಜ್ಞೇಯ ಆ ದ್ವೀಪದಲ್ಲೇ ನನ್ನನ್ನು ನಾನು ತುಂಬಿಸ್ಕೊಳ್ತಾ ಬರ್ತೀನಿ, ಹೊರಗಡೆ ಏನೋ ಇದೆ ಅಂತ ನಾನು ತಿಳ್ಕೊಳ್ಳೋ ಪ್ರಯತ್ನವನ್ನೇ ಮಾಡಲ್ಲ. ಹಾಗೆ ನನ್ನ ಶಕ್ತಿಯ ಮಿತಿಗಳನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ಲ. ಯಾಕೆ, ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಮಂಕು, ಒಂದು ರೀತಿಯ ಮುಸುಕು ಕವಿದು ಹೋಗ್ಬಿಟ್ಟಿದೆ. ಅದನ್ನು ದಾಟಿದಾಗ ಬೆಳಕು, ಪ್ರಭೆ ನಮಗೆ ಕಾಣಿಸುತ್ತೆ. ಅದನ್ನು ದಾಟಿದಾಗ ಓ ಇದಕ್ಕಿಂತ ದೊಡ್ಡ ವಿಷಯ ಇದೆಯಲ್ಲಪ್ಪ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ದುರದೃಷ್ಟವಶಾತ್ ನಾವೇನು ಮಾಡ್ತೀವಿ, ಮೇಯವನ್ನು ಬಗೆಯುತ್ತಾ ಇರ್ತೀವಿ. ಯಾವುದು ನಾನು ತಿಳ್ಕೊಳ್ಬಲ್ಲೆನೋ ಅದರಲ್ಲೇ ನಾನು ಮುಳುಗೋಗಿರ್ತೀನಿ, ಅದೇ ದಾರಿನಲ್ಲೇ ನಾನು ತಪ್ಪು ದಾರಿನಲ್ಲಿ ಹೋಗ್ತಾ ಹೋಗ್ತಾ ಅಗಾಧವಾದಂಥ ನನ್ನದೇ ಶಕ್ತಿಯಾಗ್ಬೋದು ಅಥವಾ ಈ ವಿಶ್ವದ ಶಕ್ತಿಯನ್ನಾಗ್ಬೋದು ನಾನು ನೋಡೋದಕ್ಕೆ ಪ್ರಯತ್ನವನ್ನು ಕೂಡ ನಾನು ಮಾಡೋದಿಲ್ಲ. ಸುತ್ತಲೂ ಇದೆ, ಆದರೆ ಅದು ನನ್ನ ಕಣ್ಣಿಗೆ ಗೋಚರ ಆಗ್ತಾ ಇಲ್ಲ, ನನ್ನ ಶಕ್ತಿಗೆ ಅದು ತಿಳಿತಾ ಇಲ್ಲ. ಈಗ ಸಪೋಸಿಂಗ್ ಒಂದು ಕಟಾವು ಮಾಡಿದ್ದೀವಿ, ಎಲ್ಲ ಮೆದೆಯೆಲ್ಲ ಅಲ್ಲಿ ಹಾಕಿದ್ದೀವಿ, ಹಸು ಬಂದ್ಬಿಡ್ತಪ್ಪ, ನುಗ್ಬಿಡ್ತು ಹಸುಗೆ, ಅದು ಮೆದೆ ಭಾಳ ಆಕರ್ಷವಾಗಿ ಕಾಣಿಸ್ತಾ ಇದೆ, ಎಲ್ಲ ಒಟ್ಟಕ್ಕೆ ಪೇರಿಸಿದ್ದಾರೆ, ಅದನ್ನು ತಿನ್ನೋಣ ಅಂತ ಅದು ಬಂತು. ಆವಾಗ ನಾವೇನು ಮಾಡ್ತೀವಿ, ಅದನ್ನು ಓಡಿಸೋದಕ್ಕೆ ಒಂದೆರಡು ಹುಲ್ಲಿನ ಕಡ್ಡಿ ತಗೋತೀವಿ, ಅದ್ರ ಕಣ್ಮುಂದೆ ಇಡ್ತೀವಿ. ಮುಂದಗಡೆ ಇದ್ದಂಥ ಆ ದೊಡ್ಡ ಆಹಾರದ ಒಂದು ಬೆಟ್ಟ ಏನಿತ್ತು ಅದರಿಂದ ಗಮನ ತಪ್ಪಿಸ್ಬಿಟ್ಟು ಹಸು

0: ಏನ್ ಮಾಡಕ್ ಶುರು ಮಾಡ್ತು, ಈ ಹುಲ್ಲು ಎರಡು ಕಡ್ಡಿ ಹುಲ್ಲನ್ನ ನೋಡ್ತು. ಓ, ಅದ್ರ ಕಡೆನೆ ಅದು ಗಮನ ಹೋಯ್ತು. ಸೊ ನಾವು ತಕ್ಷಣ ಕೊಟ್ಬಿಡ್ತೀವಾ? ಇಲ್ಲ, ನಾವು ಬುದ್ಧಿವಂತರು, ನಾವೇನ್ ಮಾಡ್ತೀವಿ, ಅದನ್ನ ಇಟ್ಕೊಂಡು ಹಂಗೆ ಸ್ವಲ್ಪ ಈ ಕಡೆ ಪಕ್ಕಕ್ಕೆ ತಗೊಂಡೋಗ್ತೀವಿ. ಹಸು ಏನ್ ಮಾಡ್ತು, ಅಲ್ಲಿದ್ದಂತ ಧಾನ್ಯದ ರಾಶಿಯನ್ನ ಮರೆತು ಬಿಡ್ತು. ಎರಡು ಹುಲ್ಲಿನ ಕಡ್ಡಿಯ ಹಿಂದೆ ನಮ್ಮ ಜೊತೆನೆ ಬಂತು. ಅದನ್ನ ಆಚೆ ಕಳಿಸ್ಬಿಟ್ಟು ನಾವು ಚಿಲ್ಕ ಹಾಕ್ತೀವಿ, ಗೇಟ್ ಹಾಕೋತೀವಿ. ಏನಾಯ್ತು, ಮೇಯ ಹತ್ತಿರದಲ್ಲಿ ಕಾಣಿಸ್ತಾ ಇರೋಂಥ ವಸ್ತುವನ್ನು ನಾವು ನೋಡ್ತಾ ನೋಡ್ತಾ ಅಮೇಯವಾದಂಥ ಅದ್ಭುತವಾದಂಥ ಅಪಾರವಾದಂಥ ಒಂದು ಶಕ್ತಿ ಏನಿದೆಯೋ ಅದರ ಕಡೆ ನಮಗೆ ಗಮನ ಹೋಗ್ತಾ ಇಲ್ಲ. ಅದು ಯಾಕೆ ಹಾಗಾಗ್ತಿದೆ ಅಂದರೆ ಇವೆರಡರ ಮಿಶ್ರಣ. ಏಕಕಾಲಕ್ಕೆ ಹಸುಗೆ ಎರಡೂ ಕಾಣಿಸ್ತಾ ಇದೆ. ಇದು ಹತ್ತಿರದಲ್ಲಿದೆ, ಅದು ದೂರದಲ್ಲಿದೆ. ಸೊ ಹತ್ತಿರದ್ದು ನಾನು ತೊಗೊಂಬಿಡ್ತೀನಿ, ನನಗಿಷ್ಟು ಸಾಕು ಅನ್ನೋ ಒಂದು ಭ್ರಮೆಯಲ್ಲಿ ಅದು ಪಕ್ಕಕ್ಕೆ ಹೋಯ್ತಲ್ಲ. ಹಾಗೆ ನಾವು ಕೂಡ ಮೇಯವನ್ನು ಬಗೆಯತಾ ಅಮೇಯವನ್ನು ಮರಿತಾ ಇದ್ದೀವಿ. ಸೊ ಹಾಗಾಗದೆ ಈ ಮಿಶ್ರಣ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ಈ ಮಾಯೆಯ ಶಕ್ತಿಗೆ, ಮಾಯೆಯ ಬಲೆಗೆ ನಾವು ಬೀಳೋದರಿಂದ ಜಾಗೃತರಾಗಿದ್ದರೆ ಆಗ ವಿಶ್ವವನ್ನು ನಡೆಸ್ತಾ ಇರೋವಂಥ ಆ ಶಕ್ತಿ ನಮಗೆ ಗೋಚರವಾಗುತ್ತೆ, ಅದರ ಜೊತೆ ನಮಗೆ ತಾದಾತ್ಮ್ಯತೆ ಬರೋದಕ್ಕೆ ಸಾಧ್ಯ ಆಗುತ್ತೆ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗೀತಾ ಕರ್ಮಾಕರ್ ಟೀ ತೋಟಗಳ ದೀದಿ ಮೋನಿ ಎಂಬ ವಿಷಯದ ಕುರಿತು ಪ್ರಕಾಶ್ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗೀತಾ ಕರ್ಮಕರ್ ಟಿ ತೋಟಗಳ ದಿದಿಮೋನಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕೆಲವರು ಇತಿಹಾಸದ ಪುಟಗಳಲ್ಲಿ ಜಾಗ ಪಡೆಯಲು ಕಾಯುತ್ತಾರೆ, ಆದರೆ ಇನ್ನು ಕೆಲವರು ಇತರರ ಜೀವ ಉಳಿಸುವ ಮೂಲಕ ತಾವೇ ಹೊಸ ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಉತ್ತರ ಬಂಗಾಳದ ಹಸಿರು ಚಹಾ ತೋಟಗಳ ನಡುವೆ ಇಂತಹದ್ದೇ ಒಂದು ಅದ್ಭುತ ಪವಾಡವನ್ನು ಸೃಷ್ಟಿಸಿದವರು ಗೀತಾ ಕರ್ಮಕರ್. ಮೂಢನಂಬಿಕೆ ಮತ್ತು ಆರೋಗ್ಯ ಸೌಲಭ್ಯಗಳ ಕೊರತೆಯಿದ್ದ ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 42 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಗೀತಾರವರು ಸಾವಿರಾರು ತಾಯಂದಿರು ಮತ್ತು ನವಜಾತ ಶಿಶುಗಳ ಪಾಲಿಗೆ ಸಾಕ್ಷಾತ್ ಸಂಜೀವಿನಿಯಾಗಿದ್ದರು. ಉತ್ತರ ಬಂಗಾಳದ ದೂರದ ಚಹಾ ತೋಟಗಳಲ್ಲಿ ಆಸ್ಪತ್ರೆಗಳಿಗೆ ಹೋಗಿ ಹೆರಿಗೆ ಮಾಡಿಸಿಕೊಳ್ಳುವುದೆಂದರೆ ಜನರಿಗೆ ಹೆದರಿಕೆ. ಸೂಕ್ತವಾದ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಮನೆಯಲ್ಲೇ ಅಪಾಯಕಾರಿ ರೀತಿಯಲ್ಲಿ ಹೆರಿಗೆ ಮಾಡಿಸುವುದು ಅಲ್ಲಿನ ವಾಡಿಕೆಯಾಗಿತ್ತು. ಈ ಭಯವನ್ನು ಒಡೆದೋಡಿಸಲು ಗೀತಾ ಅವರು ಪ್ರತಿದಿನ ತಮ್ಮ ಸೈಕಲ್ ಏರಿ 12-14 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತಿದ್ದರು. ಅವರು ಮನೆ ಮನೆಗೆ ತೆರಳಿ ತಾಯಂದಿರಿಗೆ ಮತ್ತು ಅವರ ಕುಟುಂಬದವರಿಗೆ ಆಸ್ಪತ್ರೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಹೇಳುತ್ತಿದ್ದರು. ಹೆದರಿಕೆಯ ಜಾಗದಲ್ಲಿ ನಂಬಿಕೆಯ ದೀಪವನ್ನು ಬೆಳಗಿಸುವುದು ಅವರ ದಿನನಿತ್ಯದ ಕಾಯಕವಾಗಿತ್ತು. ಅವರ ಈ ನಿಸ್ವಾರ್ಥ ಸೇವೆ ಪಥದಲ್ಲಿ ವಿಧಿ ದೊಡ್ಡ ಸವಾಲೊಂದನ್ನು ಒಡ್ಡಿತು. ಭೀಕರ ಅಪಘಾತವೊಂದು ಗೀತಾ ಅವರಿಗೆ ಶೇಕಡ 40% ಶಾರೀರಿಕ ಅಂಗವಿಕಲತೆಯನ್ನು ಉಂಟುಮಾಡಿತು. ವೈದ್ಯರು ವಿಶ್ರಾಂತಿ ಪಡೆಯಲು ಸೂಚಿಸಿದರು. ಗೀತಾ ಅವರ ಮನಸ್ಸಿನಲ್ಲಿದ್ದ ಸೇವೆಯ ಕಿಚ್ಚು ಹಾರಲಿಲ್ಲ. ಅಪಘಾತದಿಂದ ಊನವಾಗಿ ಸೈಕಲ್ ತುಳಿಯಲು ಸಾಧ್ಯವಾಗದಿದ್ದಾಗ ಅವರು ಹತಾಶರಾಗಲಿಲ್ಲ. ಬದಲಿಗೆ ಸೈಕಲ್ ರಿಕ್ಷಾವೊಂದನ್ನು ಬಾಡಿಗೆಗೆ ಪಡೆದು ಗರ್ಭಿಣಿಯರನ್ನು ತಲುಪುವ ತಮ್ಮ ಪಯಣವನ್ನು ಮುಂದುವರಿಸಿದರು.

ಯಾವುದೇ ದೈಹಿಕ ನೋವು ಅಥವಾ ಅಂಗವಿಕಲತೆ ಅವರ ಕರ್ತವ್ಯದ ಹಾದಿಗೆ ಅಡ್ಡ ಬರಲಿಲ್ಲ. ಅವರ ಈ ಸೇವಾ ಮನೋಭಾವ ಮತ್ತು ಸಮರ್ಪಣ ಭಾವನೆ ಇಡೀ ಪ್ರದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ತಂದಿತು. ಯಾರು ಆಸ್ಪತ್ರೆಗೆ ಹೋಗಲು ಒಪ್ಪದಿದ್ದ ಕಾಲದಿಂದ 2014 ವೇಳೆಗೆ ಆ ಪ್ರದೇಶದಲ್ಲಿ ಮನೆಯಲ್ಲೇ ಹೆರಿಗೆಯಾಗುವ ಪ್ರಮಾಣ ತೀರಾ ಅಪರೂಪವೆನ್ನುವಷ್ಟರ ಮಟ್ಟಿಗೆ ಬದಲಾವಣೆಯಾಯಿತು. ನೂರಾರು ಹೆರಿಗೆಗಳನ್ನು ಸುರಕ್ಷಿತವಾಗಿ ಮಾಡಿಸಿ ಹೆರಿಗೆಯ ಸಮಯದ ಮರಣ ಪ್ರಮಾಣವನ್ನು ಗಣನೀಯವಾಗಿ ತಗ್ಗಿಸಿದರು. ಆ ಭಾಗದ ಪ್ರತಿಯೊಂದು ಕುಟುಂಬವು ಅವರನ್ನು ಪ್ರೀತಿಯಿಂದ ಪೋಲಿಯೋ ದಿದಿಮೋನಿ ಎಂದು ಕರೆಯಲು ಪ್ರಾರಂಭಿಸಿತು. 4 ದಶಕಗಳಿಗಿಂತಲೂ ಹೆಚ್ಚು ಕಾಲ ಮಾಡಿದ ಈ ಅಭೂತಪೂರ್ವ ಸೇವೆಗೆ ಅತ್ಯುನ್ನತ ಗೌರವ ಒಲಿದು ಬಂದಿದೆ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಗೀತಾ ಕರ್ಮಕ್ ಅವರಿಗೆ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಕಲ್ ಪ್ರಶಸ್ತಿ 2026 ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಭಾವುಕರಾದ ಗೀತಾರವರು, ನನಗೆ ಈ ಪ್ರಶಸ್ತಿ ಸಿಗುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಇದೆಲ್ಲವೂ ನನ್ನ ತಾಯಿಯ ಆಶೀರ್ವಾದ ಎಂದು ವಿನರ್ಮವಾಗಿ ನುಡಿದರು. ಗೀತಾ ಕರ್ಮಕ್ಕರವರು ಕೇವಲ ಒಬ್ಬ ದಾದಿ ಮಾತ್ರವಲ್ಲ, ಸಾವಿರಾರು ಮನೆಗಳ ಬೆಳಕಾಗಿದ್ದವರು. ತಾಯಂದಿರು ಸುರಕ್ಷಿತವಾಗಿ ತಮ್ಮ ಮಡಿಲ ಮಗುವಿನೊಂದಿಗೆ ಮನೆಗೆ ಮರಳಲು ಕಾರಣವಾದ ರಕ್ಷಕಿಯಾಗಿದ್ದರು. ನಿಸ್ವಾರ್ಥ ಸೇವೆ ಮತ್ತು ದೃಢ ಸಂಕಲ್ಪ ಅವರ ಜೀವನವೇ ಶ್ರೇಷ್ಠ ಉದಾಹರಣೆ. ಸಮಾಜಕ್ಕೆ ಏನನ್ನಾದರೂ ಒಳಿತನ್ನು ಮಾಡಬೇಕು ಎಂದು ಪ್ರಾಮಾಣಿಕವಾಗಿ ಯೋಚಿಸಿದರೆ ಅದಕ್ಕೆ 100 ದಾರಿಗಳು ಒಳೆಯುತ್ತವೆ. ಎಲ್ಲಕ್ಕೂ ಹಣದ ಅವಶ್ಯಕತೆ ಇರುವುದಿಲ್ಲ, ಬೇಕಾಗಿರುವುದು ಒಂದೊಳ್ಳೆ ಮನಸ್ಥಿತಿ ಮಾತ್ರ. ಇಂತಹ 100 ಉದಾಹರಣೆಗಳು ನಮಗೆ ನಮ್ಮ ಸುತ್ತಮುತ್ತಲೂ ಸಿಗುತ್ತವೆ. ಇಂಥವರನ್ನು ಅವರ ಜೀವನವನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಸಕಾರಾತ್ಮಕವಾಗಿ ಬದುಕನ್ನು ಆಲಂಗಿಸೋಣ. ಸದಾ ನಮ್ಮ ಜೀವನದಲ್ಲಿರುವ ಕೊರತೆಗಳ ಬಗ್ಗೆ ಮಾತನಾಡುತ್ತಾ ಇತರರನ್ನು ದೂಷಿಸುತ್ತಾ ಕಾಲ ಕಳೆಯುವ ಬದಲು ನಮ್ಮ ಜೀವನದಲ್ಲಿ ಇರುವ ಒಳಿತುಗಳನ್ನು ಗಮನಿಸಿಕೊಂಡು ಬೇರೆಯವರಿಗೂ ಕೈಲಾದಷ್ಟು ಸಹಾಯ ಮಾಡುವ ಪ್ರಯತ್ನ ಮಾಡೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಗೀತಾ ಕರ್ಮಕ್ಕರ್ ಟಿ ತೋಟಗಳ ದೀದಿಮೋನಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗೀತಾ ಕರ್ಮ ಕರ್ಟಿ ತೋಟಗಳ ದೀದಿ ಮೋನಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗಾಗಿ ನಿಮ್ಮ ಬಳಿಗೆ ತರ್ತಾ ಇರುವಂತಹ ಇಂಗ್ಲಿಷ್ ಮೇಸ್ಟ್ರೊ. ನೀವು ಕಳೆದ ತರಗತಿಯಲ್ಲಿ ಇಂಗ್ಲಿಷ್ನ ಕ್ರಿಯಾಪದಗಳು ಅಂದರೆ ವರ್ಬ್ ಅಂತ ಏನು ಹೇಳ್ತೇವೆ, ಆ ವರ್ಬ್ಗಳ ಪರಿಚಯವನ್ನು ಮಾಡಿಕೊಂಡ್ರಿ. ಆ ತರಗತಿಯನ್ನು ಹೇಳ್ತಾ ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟನ್ನು, ಕನ್ನಡದಲ್ಲಿ ಟಿಪ್ಪಣಿ ಅಂತ ಹೇಳ್ತೇವೆ, ಆ ನೋಟ್ಸನ್ನು ನೀವು ಮಾಡಿಕೊಂಡಿದ್ದೀರಿ ಮತ್ತು ಅದರ ಸಹಾಯವನ್ನು ಇವತ್ತಿನ ಈ ಕ್ಲಾಸಲ್ಲಿ ತಗೊಳ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಇಂಗ್ಲಿಷ್ ಕ್ಲಾಸಸ್ಸನ್ನು ಕೇಳಬೇಕಾದ್ರೆ ನಿಮ್ಮ ಕೈಲಿ ಯಾವಾಗಲೂ ಒಂದು ನೋಟ್ಬುಕ್, ಪೆನ್ ಅಥವಾ ಪೆನ್ಸಿಲ್ ಇರೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯ ಕುರಿತು ಮಾಹಿತಿ ನಮ್ಮ ಅಕ್ಕಪಕ್ಕದ ಮನೆಯಿಂದ ಸಿಕ್ಕೋದಿಲ್ಲ, ಅಥವಾ ರಸ್ತೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರಾದರೂ ನಮಗೆ, ಓ ನೀನು ಈ ಇಂಗ್ಲಿಷ್ ಪದದ ಬಳಕೆ ತಪ್ಪಾಗಿ ಮಾಡಿದಪ್ಪ, ಇದನ್ನು ಈ ರೀತಿಯಾಗಿ ಮಾಡಬಾರ್ದು, ಈ ರೀತಿಯಾಗಿ ಮಾಡಬೇಕು, ಸ್ಪೋಕ್ಡ್ ಅಂತ ಹೇಳಬಾರ್ದು, ಸ್ಪೀಕ್ಡ್ ಅಂತಲೂ ಹೇಳಬಾರ್ದು. ಸ್ಪೀಕ್ ಅನ್ನೋ ಪದ ಸ್ಪೀಕಿಂಗ್, ಸ್ಪೋಕ್ ಸ್ಪೋಕನ್ ಆಗತ್ತೆ. ಹಾಗೆ ಆನ್ಸರ್ ಆನ್ಸರಿಂಗ್, ಆನ್ಸರ್ಡ್ ಆನ್ಸರ್ಡ್ ಆಗತ್ತೆ ಅಂತ ಹೇಳಿ ನಮಗೆ ಅಕ್ಕಪಕ್ಕದ ಜನ ಯಾರು ಸರಿಪಡಿಸ್ಕೊಡೋದಿಲ್ಲ, ತಿದ್ದೋದಿಲ್ಲ. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆ ನಮ್ಮ ಸುತ್ತಮುತ್ತ ಸಾಕಷ್ಟು ಇದ್ದರೂ ಅದರ ಬಗ್ಗೆ ಸ್ಪಷ್ಟತೆ ಇರೋರು ಕಡಿಮೆ. ನಮ್ಮ ಮನೆಯ ಭಾಷೆ ಏನಿರುತ್ತೆ, ಆ ಭಾಷೆಯ ಪದಗಳನ್ನು ವಾಕ್ಯಗಳನ್ನು ಹೇಗೆ ಬಳಸಬೇಕು ಅಂತ ಹೇಳಿ ಮನೆಯಲ್ಲಿರೋರೆಲ್ಲರೂ ಹೇಳ್ಕೊಡ್ತಾರೆ, ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ರಸ್ತೆನಲ್ಲಿ ಸಿಕ್ಕೋ ಜನ ಕೂಡ ಹೇಳ್ತಾರೆ, ಓ ಇದು ಹೀಗಲ್ಲ ಹೀಗೆ ಹೇಳಬೇಕು ಅಂಥೇಳಿ. ನಾವು ನಮ್ಮ ಮನೆಯ ಭಾಷೆಯನ್ನು ಮಾತೃಭಾಷೆ ಅಂತ ಏನು ಹೇಳ್ತೀವಿ, ಇದನ್ನು ಹೀಗೆ ಕಲಿತಾ ಬಂದಿದ್ದೇವೆ. ಆದರೆ ಇಂಗ್ಲಿಷ್ ಭಾಷೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಪದಗಳ ರೂಪದಲ್ಲಿ ನಮ್ಮ ಮಾತೃಭಾಷೆಯ ಜೊತೆ ಇಂಗ್ಲಿಷ್ ಸಾಕಷ್ಟು ಬೆರೆತು ಹೋಗಿದೆ, ಪಾರ್ಟ್ ಆಫ್ ಅವರ್ ಮದರ್ ಟಂಗ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಆದರೆ ಆ ಒಂದು ಭಾಷೆಯನ್ನು ಸ್ವತಂತ್ರವಾಗಿ ಬಳಸೋ ವಿಚಾರಕ್ಕೆ ಬಂದಾಗ ನಮಗೆ ಮಾರ್ಗದರ್ಶನ ನೀಡೋರು, ಇದು ಸರಿ ಇದು ತಪ್ಪು ಅಂತ ಹೇಳೋ ಜನಗಳ ಸಂಖ್ಯೆ ಕಡಿಮೆ. ಹಾಗಾಗಿ ನೀವು ಇಂಗ್ಲಿಷನ್ನು ಕಲಿಯುವ ಸಂದರ್ಭ ಬಂದಾಗ, ಅದು ನಿಮ್ಮ ಶಾಲೆಯ ಟೀಚರ್ ಇರಬಹುದು ಅಥವಾ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಪಾಠ ಹೇಳ್ಕೊಡುವಂತ ನಾನಿರ್ಬೋದು, ನಾವು ಹೇಳುವ ವಿಷಯಗಳನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ಒಂದು ಕಡೆ ಗುರ್ತ್ ಮಾಡಿಕೊಂಡಿದ್ರೆ, ನೋಟ್ ಮಾಡಿಕೊಂಡು ಪದೇ ಪದೇ ಅದನ್ನು ಓದ್ತಾ ಇದ್ರೆ, ಗಮನಿಸ್ತಾ ಇದ್ರೆ ನಿಮ್ಮ ಇಂಗ್ಲಿಷ್ ಸಾಕಷ್ಟು ಇಂಪ್ರೂವ್ ಆಗತ್ತೆ, ಒಳ್ಳೆ ಇಂಗ್ಲಿಷನ್ನು ನೀವು ಮಾತಾಡಲಿಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಂಗ್ಲಿಷ್ ತರಗತಿಯನ್ನು ಕೇಳಬೇಕಾದ್ರೆ ನಿಮ್ಮ ಕೈನಲ್ಲಿ ನೋಟ್ಬುಕ್ ಇರಲಿ ಪೆನ್ ಇರಲಿ ಅಂತ ಹೇಳಿ ನಾನು ಪದೇ ಪದೇ ನಿಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ವರ್ಬ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಇಂಗ್ಲಿಷಿನ ವರ್ಬ್ ಅನ್ನೋ ಪದದ ಗುಂಪು ಏನಿದೆ, ಈ ಪದಗಳು ಹೇಗೆ ವರ್ತಿಸ್ತವೆ ಅಂತೇಳಿ ಕನ್ನಡಕ್ಕೆ ನೀವು ಹೋಲಿಸ್ಕೊಂಡಾಗ ಈ ವರ್ಬ್ನ

ವಿಂಗಡಣೆ ಏನಿದೆಯಲ್ಲ, ರೆಗ್ಯುಲರ್ ಮತ್ತು ಇರೆಗ್ಯುಲರ್ ಅಂತ ಹೇಳಿ, ಆ ರೆಗ್ಯುಲರ್ ಇರೆಗ್ಯುಲರ್ ಪದಗಳ ವಿಂಗಡಣೆ ನಾವು ಕನ್ನಡದ ಭಾಷೆಯ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಅಂದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಡಿಫಿಕಲ್ಟ್ ಅಂತ ಅನ್ಕೊಳ್ತೀವಿ. ನೋಡಿ, ಓದಿದೆ ಓದಿದ್ದೇನೆ ಅಂತ ಹೇಳ್ತೀವಿ ಅಲ್ವಾ. ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಅಂದ್ರೆ ರೀಡ್ ಓದು, ರೀಡಿಂಗ್ ಓದಿದ್ದುವೆ, ರೆಡ್ ಓದಿದೆ, ರೆಡ್ ಓದಿದ್ದೇನೆ, ಆನ್ಸರ್ ಉತ್ತರಿಸು, ಆನ್ಸರಿಂಗ್ ಉತ್ತರಿಸುತ್ತಿರುವೆ, ಆನ್ಸರ್ಡ್ ಉತ್ತರಿಸಿದೆ, ಆನ್ಸರ್ಡ್ ಉತ್ತರಿಸಿದ್ದೇನೆ. ನೋಡಿ, ನೀವು ಗಮನಿಸಿ, ಉತ್ತರಿಸಿದ್ದೇನೆ ಉತ್ತರಿಸಿದೆ, ಓದಿದೆ ಓದಿದ್ದೇನೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಾಗತ್ತೆ, ಒಂದು ರೆಗ್ಯುಲರ್ ವರ್ಬ್ ಆಗತ್ತೆ, ಇನ್ನೊಂದು ಇರೆಗ್ಯುಲರ್ ವರ್ಬ್ ಆಗತ್ತೆ. ಈ ರೀತಿಯ ವ್ಯವಸ್ಥೆ ಇಂಗ್ಲಿಷ್ ನಲ್ಲಿ ಇದೆ. ಅದನ್ನ ಡಿಫಿಕಲ್ಟ್ ಅಂತ ಯೋಚನೆ ಮಾಡಿದ್ರೆ ಏನಾಗತ್ತೆ, ನಾವು ಅದರಿಂದ ದೂರ ಇದ್ಬಿಡ್ತೀವಿ. ಆದ್ರೆ ಅದು ಡಿಫರೆಂಟ್ ಆಗಿರತ್ತೆ ಅನ್ನೋದು ನಮ್ಮ ತಲೆಗೆ ಬರಬೇಕು. ಈಗ ಕನ್ನಡದಲ್ಲಿ ಕಡಗ ಅಂತ ಹೇಳ್ತೇವೆ, ಕೈಗೆ ಹಾಕೊಳ್ಳುವಂತ ಒಂದು ಕೈಗೆ ತೊಡುವಂತಹ ಒಂದು ಆಭರಣ, ಕಡಗ ಬ್ರೇಸ್ಲೆಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಬಹಳಷ್ಟು ಜನ ಬ್ರೇಸ್ಲೆಟ್ ಅನ್ನೋ ಪದನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ, ಕಡಗ. ಅದೇ ಇನ್ನೊಂದು ಪದ ಇದೆ, ಹಡ್ಗ, ಹಡ್ಗ ಸ್ವಾರ್ಡ್ ಕತ್ತಿ, ಹಡ್ಗ. ಇಲ್ಲೇನಾಗತ್ತೆ, ಮಹಾಪ್ರಾಣಕ್ಕ ಬರಬೇಕು, ಕಡಗ ಅಂತ ಹೇಳಿದಾಗ ಅಲ್ಪ ಪ್ರಾಣಕ್ಕ ಬರಬೇಕು. ಸೊ ಖಡ್ಗ ಅಂತ ಹೇಳ್ಬಿಡ್ಬೋದು ನಾವು, ಆದ್ರೆ ಸರಿಯಾದ ನಿಖರವಾಗಿ ಅಂದ್ರೆ ಸರಿಯಾದ ಕನ್ನಡವನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಹಡ್ಗ ಅಂತ ಹೇಳ್ಬೇಕು, ಕ ಹೇಳ್ಬೇಕು. ನಾನು ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಕ ಅಂತ ಹೇಳ್ತೀವಿ. ಕಡಗ ಹಡ್ಗ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳನ್ನ ನಾವು ಗಮನಿಸ್ಬೇಕು. ಮಾತಾಡ್ಬೇಕಾದ್ರೆ ಖಡ್ಗ ಅಂತ ಹೇಳೋದು ಒಂದ್ ಹಂತಕ್ಕೆ ಸರಿ, ಆದ್ರೆ ನೀವು ಪರೀಕ್ಷೆ ಬರೀಬೇಕಾದಾಗ ಅಥವಾ ಒಂದು ಬರವಣಿಗೆಯನ್ನ ನೀವು ಮಾಡಬೇಕಾದ್ರೆ ಸರಿಯಾದ ಉಚ್ಚಾರಣೆಯನ್ನ ಮಾಡಬೇಕು ಅಂತಾದಾಗ ನೀವೇನು ಹೇಳಬೇಕಾಗತ್ತೆ, ಹೆಡ್ಗ ಅಂತ ಹೇಳಬೇಕಾಗತ್ತೆ. ಸೊ ಕನ್ನಡದಲ್ಲೂ ಈ ವಿಶೇಷತೆ ಇದೆ, ಹೌದಲ್ವಾ? ಆದ್ರೆ ಇದನ್ನ ಡಿಫಿಕಲ್ಟ್ ಅಂತ ನಾವು ಯಾರು ಯೋಚನೆ ಮಾಡಲ್ಲ. ಏನ್ ಮಾಡ್ತೀವಿ, ದೊಡ್ಡಕಾನ ಸಣ್ಣಕಾನ ಅಂತ ಹೇಳ್ತೀವಿ. ಆದ್ರೆ ಅದನ್ನ ನಾವು ಸರಿಯಾಗಿ ಹೇಳಿದಾಗ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳ್ಬೇಕು. ಆದ್ರೆ ಈ ರೀತಿಯ ವಿಶೇಷತೆ ಕನ್ನಡದಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಓ, ದೊಡ್ಡ ಬರೀಬೇಕಾಗಿತ್ತು, ನಾನು ಸಣ್ಣ ಬರೆದ್ಬಿಟ್ಟೆ ಅಂತ ಹೇಳಿ ನೆನಪು ಮಾಡ್ಕೊಳ್ತೀವಿ. ಆದ್ರೆ ಕನ್ನಡನ ನಾವು ಕಷ್ಟ ಅಂತ ಹೇಳಲ್ಲ. ಆದ್ರೆ ಇಂಗ್ಲಿಷ್ ವಿಚಾರಕ್ಕೆ ಬಂದಾಗ ನಾವು ಅದನ್ನ ಕಷ್ಟ ಅಂತ ಹೇಳಿ ತೀರ್ಮಾನ ಮಾಡಿಬಿಡ್ತೀವಿ. ಇದು ಇಂಗ್ಲಿಷ್ ಕಲಿಕೆಗೆ ನಮ್ಗೆ ತೊಂದರೆ ಮಾಡುತ್ತೆ, ಅಡ್ಡ ಮಾಡುತ್ತೆ. ವರ್ಬ್ಗಳನ್ನ ಕಳೆದ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರೆಸೆಂಟ್ ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ ವಿಂಗಡಣೆ ಮಾಡ್ಕೊಳ್ತೀವಿ. ಈ ಪ್ರೆಸೆಂಟ್ ವರ್ಬಿಗೆ ಇಡಿ, ಐಇಡಿ ಅಥವಾ ಡಿ ಈ ಮೂರನ್ನ ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ ರಚಿಸುವಂತಹ ಪದಗಳನ್ನ ರೆಗ್ಯುಲರ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಈ ರೀತಿ ಆಗದೆ ಇರೋದನ್ನ ಇರೆಗ್ಯುಲರ್ ವರ್ಬ್ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಣೆಯನ್ನು ಕೊಟ್ಟೆ. ಈ ಇರೆಗ್ಯುಲರ್ ವರ್ಬ್ಗಳ ಬಗ್ಗೆ ತುಂಬಾ ತಲೆಬಿಸಿ ಮಾಡಿಕೊಳ್ಳುವಂತ ಅಗತ್ಯನೂ ಇಲ್ಲ. ಯಾಕಂದ್ರೆ ಒಂದು 200 ಪದಗಳು ಅಷ್ಟೇನೆ ಇರೆಗ್ಯುಲರ್ ವರ್ಬ್ಗಳಾಗಿ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತವೆ. ಓನ್ಲಿ 200 ವರ್ಡ್ಸ್. ಇರೆಗ್ಯುಲರ್ ವರ್ಬ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 200, 200 ಪದಗಳಷ್ಟೇನೆ. ಈ 200 ಪದಗಳ ಪಟ್ಟಿಯನ್ನ ಬಹುತೇಕ ಎಲ್ಲ ಇಂಗ್ಲಿಷ್ ಭಾಷೆಯ ಟೆಕ್ಸ್ಟ್ ಬುಕ್ ಅಲ್ಲಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ಅಪೆಂಡಿಕ್ಸ್ ಅಂತ ಮಾಡೇ ಮಾಡಿರ್ತಾರೆ. ನಿಮಗಿದು ತರಗತಿನಲ್ಲಿ ಕೂಡ ನಿಮ್ಮ ಟೀಚರ್ ನಿಮ್ಗೆ ಹೇಳ್ತಾರೆ. ಈ 200 ಪದಗಳನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಾಕು, ರೆಗ್ಯುಲರ್ ಇರೆಗ್ಯುಲರ್ ವರ್ಬ್ಗಳ ಏನು ವ್ಯತ್ಯಾಸನ ನಾವು ಸ್ಪಷ್ಟವಾಗಿ ಹೇಳ್ಬೋದು. ರೀಡ್ ರೀಡಿಂಗ್, ರೆಡ್ ರೆಡ್, ರನ್ ರನ್ನಿಂಗ್, ರ್ಯಾನ್ ರನ್. ನೋಡಿ, ಪಿಂಕ್ ಪುಟ್. ಈ ಪದಗಳು ಹೀಗೆ ವಿಶೇಷವಾಗಿ ಇರುತ್ತವೆ
ಅನ್ನೋದು ನಾವು

ನೆನಪು ಮಾಡಿಕೊಂಡ್ರೆ ಸಾಕಾಗತ್ತೆ, ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗಾಗಿ ಈ ಒಂದು ಸಣ್ಣ ಸೂಕ್ಷ್ಮತೆಯನ್ನ ಅಥವಾ ಈ ಸಣ್ಣ ವಿಷಯವನ್ನ ನಾವು ಸರಿಯಾಗಿ ನಿಭಾಯಿಸದೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇಲಿಯನ್ನ ಹುಲಿ ಮಾಡಿಕೊಂಡು ಸಮಸ್ಯೆ ಮಾಡಿಕೊಳ್ತಾ ಇದ್ದೀವಿ. ಇರೋದು 200 ಪದಗಳಷ್ಟೇ, ಅದರಲ್ಲಿ ನಾವು ಪ್ರತಿನಿತ್ಯ ಬಳಸೋದು ಒಂದು 60-80 ಪದಗಳು, ಅದಕ್ಕಿಂತ ಜಾಸ್ತಿ ನಮ್ಮ ದಿನನಿತ್ಯ ಬಳಸೋದಿಲ್ಲ. ಸುಲಭ ಅಲ್ವಾ? ಏನ್ ಮಾಡ್ತೀವಿ, ಓ ಅಲ್ಲಿ ಮಾರ್ಕ್ಡ್, ಇಲ್ಲಿ ಯಾಕೆ ಕಟ್ಟೆಡ್ ಆಗಲ್ಲ ಅಂತಾನೇ ಪ್ರಶ್ನೆ ಮಾಡಿಕೊಂಡು, ತುಂಬಾ ಸರಿ ಇಂಗ್ಲಿಷ್ ಬಗ್ಗೆ ತಮಾಷೆ ಮಾಡಿಕೊಂಡು ನಮ್ಮ ಟೈಮನ್ನ ವೇಸ್ಟ್ ಮಾಡ್ಕೊಳ್ತೀವಿ. ಹಾಗೆ ಮಾಡಬಾರ್ದು. ವರ್ಕ್ನಲ್ಲಿ ಈ ರೀತಿಯ ವಿಶೇಷತೆ ಇದೆ, ಈ ಡಿಫರೆನ್ಸ್ ಇದೆ. ಓ ಇದರ ಇಲ್ಲಿದೆ ಲಿಸ್ಟ್, ಇಲ್ಲಿದೆ ಈ ಲಿಸ್ಟ್ ಪ್ರಕಾರ ನಾವು ಇದನ್ನ ಮಾಡಬೇಕು, ಬಳಸಬೇಕು ಅನ್ನೋ ಒಂದು ಯೋಚನೆ ನಿಮಗೆ ಬಂದರೆ, ನೀವು 8ನೇ ಕ್ಲಾಸಲ್ಲಿ ಓದ್ತಾ ಇರಿ, 10ನೇ ಕ್ಲಾಸಲ್ಲಿ ಓದ್ತಾ ಇರಿ, ನಿಮಗೆ ಒಳ್ಳೆ ಇಂಗ್ಲಿಷನ್ನು ಬಳಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಇವತ್ತಿನ ಈ ಕ್ಲಾಸಲ್ಲಿ ವರ್ಬ್ಗಳ ವಿಚಾರಕ್ಕೆ ಬಂದಾಗ ಇನ್ನೊಂದು ಸಣ್ಣ ವಿಷಯ ಇದೆ, ಅದನ್ನು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತಾರೆ. ಹೆಲ್ಪಿಂಗ್ ವರ್ಬ್ ಅನ್ನೋದು ಮತ್ತೆ ಇಂಗ್ಲಿಷ್ ಭಾಷೆಯ ದೃಷ್ಟಿಯಿಂದ ಬಹಳ ವಿಶೇಷವಾದಂತಹ ಪದಗಳ ಬಳಕೆ. ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ. ವರ್ಬ್ಗಳೇನಿದೆ ಆ ವರ್ಬ್ಗಳಲ್ಲಿ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳ್ತಾ, ಕೆಲವು ವರ್ಬ್ಗಳು ಯಾವುದೇ ಕ್ರಿಯೆಯನ್ನ ಸೂಚಿಸೋದಿಲ್ಲ, ಅವು ಸ್ಥಿತಿಯನ್ನ ವಿವರಿಸ್ತವೆ ಅಂತ ಹೇಳಿದ್ದೆ. ಉದಾಹರಣೆಗೆ ಐ ಆಮ್ ಎ ಟೀಚರ್, ಐ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳಿ ಎರಡು ವಾಕ್ಯ ನಾನು ನಿಮಗೆ ಹೇಳಿದೆ. ಐ ಆಮ್ ಎ ಟೀಚರ್ ಅಂತ ಹೇಳಿದಾಗ ನಾನೀಗ ಟೀಚರ್ ಆಗಿದ್ದೇನೆ, ಇದು ನನ್ನ ಈಗಿನ ಸ್ಥಿತಿ. ಐ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳಿದಾಗ ನಾನು ಸ್ಟೂಡೆಂಟ್ ಆಗಿದ್ದೆ, ಇದು ನನ್ನ ಹಿಂದಿನ ಸ್ಥಿತಿ. ಇಲ್ಲಿ ಯಾವುದೇ ಕ್ರಿಯೆ ಇಲ್ಲ, ಅಂದ್ರೆ ಯಾವುದೇ ಕೆಲಸನ ಹೇಳ್ತಾ ಇಲ್ಲ. ಇಲ್ಲಿ ಏನು ಹೇಳ್ತಾ ಇದೆ, ನಾನೇನು ಆಗಿದ್ದೆ ಈಗ ನಾನೇನ್ ಆಗಿರುವೆ ಅಂತ ಹೇಳುತ್ತೆ. ಹಾಗೆ ನಾನು ನಿಮ್ಗೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ, ಮುಂದೆ ಐ ವಿಲ್ ಬಿ ಎ ಡ್ರೈವರ್ ಅಂತ ಹೇಳಿ, ನಾನು ಮುಂದೆ ಡ್ರೈವರ್ ಆಗುವೆ, ವಿಲ್ ಬಿ ಅ ಡ್ರೈವರ್ ಅಂತ ಹೇಳಿ. ಈ ಈಸ್, ವಾಸ್ ಮತ್ತೆ ಬಿ ಪದಗಳನ್ನ ನಾನು ಏನ್ ಬಳಸ್ತಾ ಇದ್ದೀನಿ, ಇವನ್ನ ಸ್ಥಿತಿ ಸೂಚಕ ಪದಗಳು ಅಂತ ಹೇಳಿ ಹೇಳ್ತಾರೆ, ಬಿ ವರ್ಬ್ಸ್ ಅಂತ ಕೂಡ ಹೇಳ್ತಾರೆ. ಹಾಗೆ ಇಂಗ್ಲಿಷ್ನಲ್ಲಿ ಹ್ಯಾಸ್ ಅನ್ನೋ ಪದ ಇದೆ, ಎಚ್ ಎ ಎಸ್ ಹ್ಯಾಸ್, ಹ್ಯಾವ್ ಅನ್ನೋ ಪದ ಇದೆ, ಎಚ್ ಎ ವಿಇ ಹ್ಯಾವ್, ಹ್ಯಾಡ್ ಅನ್ನೋ ಪದ ಇದೆ, ಎಚ್ ಎ ಡಿ ಹ್ಯಾಡ್. ಸೊ ಈ ರೀತಿಯ ಪದಗಳನ್ನು ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ತೇವೆ ಇಂಗ್ಲಿಷ್ನಲ್ಲಿ. ಇದು ನಾವು ಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಏನೋ ದೊಡ್ಡ ವಿಷಯ ಅಲ್ಲ, ಅದು ವರ್ಬ್ಗಳ ಪದಗಳ ವರ್ಬ್ ಪದಗಳ ಬಳಕೆಯಲ್ಲಿ ಇರುವಂತಹ ಡಿಫರೆನ್ಸಸ್, ಭಿನ್ನತೆಗಳು. ಉದಾಹರಣೆಗೆ ವರ್ಬ್ ಅಂತ ನಾವು ಯೋಚನೆ ಮಾಡಬೇಕಾದ್ರೆ, ಈ ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ ಅಂತ ಹೇಳಿದೆ, ಕ್ರಿಯೆಯನ್ನು ಸೂಚಿಸುವಂಥ ಪದಗಳು ಅಂತ ಹೇಳಿದೆ, ರೆಗ್ಯುಲರ್ ಅಂತ ಹೇಳಿದೆ, ಇರೆಗ್ಯುಲರ್ ಅಂತ ಹೇಳಿದೆ. ಹಾಗೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಕೂಡ ಒಂದು. ಅಂದರೆ ಒಂದು ವಿಷಯ ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಹೆಲ್ಪಿಂಗ್ ವರ್ಬ್ಗಳ ವ್ಯವಸ್ಥೆ ಕನ್ನಡದಲ್ಲಿ ಇಲ್ಲಿ, ಕನ್ನಡದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆಯ ರೀತಿಯ ಬಳಕೆ ಇಲ್ಲ. ಇದು ಇಂಗ್ಲಿಷ್ಗೆ ಸೀಮಿತವಾದಂತಹ ಒಂದು ವಿಶೇಷವಾದಂತಹ ಬಳಕೆಯ ವ್ಯವಸ್ಥೆ, ಹೆಲ್ಪಿಂಗ್ ವರ್ಬ್ ಅನ್ನೋದು. ಹಾಗಾಗಿ ನಾವು ತುಂಬಾ ಸರಿ ಈ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಕನ್ಫ್ಯೂಷನ್ಗೆ ಕಾರಣ ಮಾಡ್ಕೋತೀವಿ ಅಥವಾ ಗೊಂದಲಕ್ಕೆ ಒಳಗಾಗ್ತೀವಿ. ಈ ಹೆಲ್ಪಿಂಗ್ ವರ್ಬ್ ಅನ್ನ ಯಾಕೆ ಇಂಗ್ಲಿಷ್ನಲ್ಲಿ ಬಳಸ್ತಾರೆ, ಇದ್ರ ಬಗ್ಗೆ ನೀವು ಒಂದು ಪ್ರಶ್ನೆಯನ್ನ ಹಾಕ್ಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಅನ್ನೋದು ಇಂಗ್ಲಿಷ್ನಲ್ಲಿ ಯಾಕೆ ಇದೆ, ವೈ? ನೋಡಿ, ವಾಟ್, ವೈ ಮತ್ತೆ ಹೌ, ಈ ಮೂರು ಪ್ರಶ್ನೆಗಳಿಗೆ ನಾವು ಯಾವಾಗ್ಲೂ ಉತ್ತರವನ್ನ ಕೊಡೋ ಹಾಗಿರಬೇಕು. ಅಥವಾ ವಾಟ್, ವೈ

ಅದು ಏನು, ಯಾಕೆ ಮತ್ತೆ ಹೇಗೆ ಇದೆ ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಬರಬೇಕು. ಈ ಪ್ರಶ್ನೆಗಳು ಬರಲಿಲ್ಲ ಅಂದ್ರೆ ನಮಗೆ ಕಲಿಯೋದು ಕಷ್ಟ. ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಏನು, ಹೆಲ್ಪಿಂಗ್ ವರ್ಬ್ ಅನ್ನೋದು ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳಿಗೆ ಸ್ವತಃ ನೆಗೆಟಿವ್ ಆಗುವಂತಹ ಶಕ್ತಿ ಇಲ್ಲ. ಏನ್ ಹಾಗಂದ್ರೆ ನೋಡಿ, ಓದು ಓದುವುದಿಲ್ಲ, ಮಾತನಾಡು ಮಾತನಾಡುವುದಿಲ್ಲ, ನೋಡು ನೋಡುವುದಿಲ್ಲ. ಕನ್ನಡದಲ್ಲಿ ಇಲ್ಲ ಅನ್ನೋದನ್ನ ಆ ಪದದ ಭಾಗವಾಗಿ ಸೇರಿಸ್ಕೊಂಡ್ಬಿಡ್ತೀವಿ. ಆದರೆ ಇಂಗ್ಲಿಷ್ನಲ್ಲಿ ಸ್ಪೀಕ್ ನಾಟ್ ಅಂತ, ಸೀ ನಾಟ್ ಅಂತ, ಲಿಸನ್ ನಾಟ್ ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ. ಆ ಪದಗಳನ್ನು, ಕ್ರಿಯೆಯನ್ನು ಸೂಚಿಸುವಂತಹ ಕ್ರಿಯಾಪದಗಳನ್ನು ನಾವು ನಕಾರಾತ್ಮಕ ಅರ್ಥ ಅಂದರೆ ನೆಗೆಟಿವ್ ಇಲ್ಲ ಅನ್ನೋ ಅರ್ಥಕ್ಕೆ ತರಬೇಕಾದ್ರೆ ಇನ್ನೊಂದು ಪದದ ಸಹಾಯವನ್ನು ತಗೊಂಡು ಆ ಪದಗಳನ್ನು ನೆಗೆಟಿವ್ ಮಾಡಬೇಕಾಗತ್ತೆ. ಉದಾಹರಣೆಗೆ, ನಾನು ಇಂಗ್ಲಿಷ್ ಮಾತನಾಡುತ್ತಿರುವೆ, ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್. ಐ ಆಮ್ ನಾಟ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಿಲ್ಲ. ನೋಡಿ, ಸ್ಪೀಕಿಂಗ್ ಮಾತನಾಡುತ್ತಿರುವೆ, ಮಾತನಾಡುತ್ತಿಲ್ಲ ಕನ್ನಡದಲ್ಲಿ ಅಲ್ವಾ. ಆದ್ರೆ ಇಲ್ಲೇನಾಗತ್ತೆ, ಐ ಆಮ್ ನಾಟ್ ಸ್ಪೀಕಿಂಗ್ ಅಂತ ಹೇಳಬೇಕು. ಐ ಆಮ್ ನಾಟ್ ಸ್ಪೀಕಿಂಗ್, ನೀವು ಗಮನಿಸಿದ್ರೆ ಸ್ಪೀಕಿಂಗ್ ಅನ್ನೋ ಪದ ಹಾಗೆ ಉಳ್ಕೊಳ್ಳುತ್ತೆ, ಅದರಲ್ಲಿ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಅಂದ್ರೆ ಕನ್ನಡದಲ್ಲಿ ಏನಾಗತ್ತೆ, ಮಾತನಾಡುತ್ತಿರುವೆ ಸ್ಪೀಕಿಂಗ್, ಮಾತನಾಡುತ್ತಿಲ್ಲ. ಆದ್ರೆ ಇಂಗ್ಲಿಷ್ಗೆ ಬಂದಾಗ ಆಮ್ ನಾಟ್ ಸ್ಪೀಕಿಂಗ್, ಇಲ್ಲ ಮಾತನಾಡು ಅನ್ನೋ ಅರ್ಥದಲ್ಲಿ ನಮಗೆ ಕಾಣುತ್ತೆ. ಆದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ, ನಾನು ಇಂಗ್ಲಿಷ್ ಮಾತನಾಡುತ್ತಿಲ್ಲ, ಐ ಆಮ್ ನಾಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ಐ ಆಮ್ ನಾಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇಲ್ಲಿ ಆಮ್ ಅನ್ನುವ ಪದ ನಾನು ನೆಗೆಟಿವ್ ಆಗಿ ಸ್ಪೀಕಿಂಗ್ ಅನ್ನೋ ಪದವನ್ನ ನೆಗೆಟಿವ್ ಮಾಡಿಕೊಡುತ್ತೆ. ಸ್ವಲ್ಪ ಯೋಚನೆ ಮಾಡಕ್ಕೆ ಸಾಧ್ಯ ಆಗ್ತಿದಲ್ಲ, ಕನ್ನಡದಲ್ಲಿ ಈ ತರದ ವ್ಯವಸ್ಥೆ ಇಲ್ಲ. ನೇರವಾಗಿ ಕ್ರಿಯಾಪದವನ್ನೇ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿ ಇಲ್ಲ ಅಂತ ಹೇಳಿ ಪದವನ್ನ ಜೊತೆಗೆ ಸೇರಿಸಿ ಬೆಳೆಸ್ಬಿಡ್ತೇವೆ. ಆದ್ರೆ ಇಂಗ್ಲಿಷ್ನಲ್ಲಿ ಅದನ್ನೇ ಹೇಳುವ ಅದೇ ಅರ್ಥ, ಆದ್ರೆ ಅದನ್ನ ಹೇಳುವ ರೀತಿ ಮತ್ತದನ್ನ ಬರೆಯುವ ವಿಧಾನ ಡಿಫ್ರೆಂಟ್ ಆಗಿರುತ್ತೆ. ಈ ಡಿಫರೆನ್ಸ್ ಅನ್ನ ನಾವೇನ್ ಮಾಡ್ತೀವಿ, ಡಿಫಿಕಲ್ಟ್ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಯಾವ ಪದಗಳು ಈ ರೀತಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳನ್ನ ನೆಗೆಟಿವ್ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡುತ್ತೋ ಅಂತಹ ಪದಗಳನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಈ ಹೆಲ್ಪಿಂಗ್ ವರ್ಬಿನ ಗುಂಪಿನ ಪದಗಳೇನಿರುತ್ತವೆ, ಅವು ಸ್ವತಃ ನೆಗೆಟಿವ್ ಆಗ್ತವೆ. ಈಸ್ ಈಸ್ ನಾಟ್ ಆಗತ್ತೆ, ಆಮ್ ಆಮ್ ನಾಟ್ ಆಗತ್ತೆ, ಆರ್ ಆರ್ ನಾಟ್ ಆಗತ್ತೆ, ಆಮೇಲೆ ವಾಸ್ ವಾಸ್ ನಾಟ್ ಆಗತ್ತೆ, ವರ್ ವರ್ ನಾಟ್ ಆಗತ್ತೆ, ಹಾಗೆ ಹ್ಯಾಸ್ ಹ್ಯಾಡ್ ಹ್ಯಾವ್ ಈ ಪದಗಳು, ಮತ್ತಿನ್ನೊಂದು ಗುಂಪಿನ ಪದಗಳು ಡೂ ಡಸ್ ಡಿಡ್ ಗುಂಪಿನ ಪದಗಳು, ಈ ಎಲ್ಲ ಪದಗಳನ್ನು ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ತೇವೆ. ನೀವು ಒಂದು ಪಟ್ಟಿಯನ್ನು ನೀವು ಮಾಡ್ಕೊಳ್ತೀರಿ ಅಂತಾದರೆ ಆ ಒಂದು ಸಣ್ಣ ಪಟ್ಟಿಯನ್ನು ನೀವು ರಚನೆ ಮಾಡಿಕೊಳ್ಬೋದು. ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ಇಂಗ್ಲಿಷಿನ ಟೆನ್ಸ್ಗಳನ್ನು ಪರಿಚಯ ಮಾಡಿಕೊಳ್ತೇನೆ. ಟೆನ್ಸ್ ಮತ್ತು ವರ್ಬ್ಗಳ ನಡುವಿನ ವ್ಯತ್ಯಾಸ ಈಗ ಆಲ್ರೆಡಿ ನಿಮಗೆ ವಿವರಿಸಿ ಹೇಳಿದ್ದೇನೆ. ಟೆನ್ಸ್ ಅಂದ್ರೇನು, ವರ್ಬ್ ಅಂದ್ರೇನು ಅಂತ ಹೇಳಿ. ವರ್ಬ್ ಅಂದ್ರೆ ಒಂದು ಪದ, ಟೆನ್ಸ್ ಅಂತ ಹೇಳಿದ್ರೆ ಕಾಲಸೂಚಕ ವ್ಯವಸ್ಥೆ. ನೋಡಿ, ಹೆಲ್ಪಿಂಗ್ ವರ್ಬ್ ಆಗಿ ಇಂಗ್ಲಿಷ್ನಲ್ಲಿ ಬಳಕೆಯಾಗುವಂತಹ ವರ್ಬ್ಗಳು ಯಾವುವು ಅಂತ ಹೇಳಿದ್ರೆ, ಒಂದು ಕಡೆ ಬರ್ಕೊಳ್ಳಿ, ಈಸ್ ಐ ಎಸ್ ಈಸ್, ಆಮ್ ಎ ಎಂ ಆಮ್, ಆರ್ ಎ ಆರ್ ಇ ಆರ್, ವಾಸ್ ಡಬ್ಲ್ಯೂ ಎ ಎಸ್ ವಾಸ್, ವರ್ ಡಬ್ಲ್ಯೂ ಇ ಆರ್ ಇ ವರ್, ಹ್ಯಾಸ್ ಹ್ಯಾವ್ ಹೆಚ್ ಎ ವಿ ಇ, ಆಗಲೇ ಹೇಳಿದ್ದು ಹ್ಯಾಸ್ ಹೆಚ್ ಎ ಎಸ್ ಹೆಚ್ ಎ ವಿ ಇ ಹ್ಯಾವ್, ಹ್ಯಾಡ್ ಹೆಚ್ ಎ ಡಿ ಹ್ಯಾಡ್, ಡೂ ಡಿ ಒ ಡೂ, ಡಸ್ ಡಿ ಒ ಇ ಎಸ್ ಡಸ್,

ಬಿಐಡಿ ಡಿಟ್ ಹಾಗೆ ವಿ ಡಬ್ಲ್ಯೂ ಐ ಎಲ್ ಎಲ್ ವಿಲ್ ಶಲ್ ಎಸ್ ಎಚ್ ಎ ಎಲ್ ಎಲ್ ಶಲ್ ಇಟ್ಟು ಪದಗಳ ಒಂದು ಟಿಯನ್ನು ನೀವು ಇಟ್ಕೊಂಡಿದ್ರೆ ನಿಮಗೆ ಹೆಲ್ಪಿಂಗ್ ವರ್ಬ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ವಿಲ್ ಮತ್ತು ಶಲ್ ಸ್ವಲ್ಪ ವಿಶೇಷವಾದಂಥ ಪದಗಳಾಗಿರ್ತವೆ. ಅವುಗಳ ಬಳಕೆ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ಈಗ ನೀವು ಪಟ್ಟಿ ಮಾಡಿಕೊಂಡಂಥ ಈಸ್, ಆಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಡೂ, ಡಸ್, ಡಿಡ್ ಹಾಗೆ ವಿಲ್, ಶಲ್ ಈ ಪದಗಳು ಬಹಳ ಮುಖ್ಯವಾದಂಥ ಹೆಲ್ಪಿಂಗ್ ವರ್ಬ್ ಆಗಿರುತ್ತವೆ. ನೋಡಿ, ಒಂದು 10-12 ಪದಗಳ ನಿಮ್ಮ ಕೈಲಿ ಈಗ ಇದೆ. ಈ ಪದಗಳ ಬಳಕೆಯನ್ನು ನಾವು ಸ್ಪಷ್ಟವಾಗಿ ಇಟ್ಕೊಂಡ್ಬಿಟ್ರೆ, ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ, ಈ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸೋ ವಿಚಾರದಲ್ಲಿ ನಾವು ಗೊಂದಲಕ್ಕೆ ಒಳಗಾಗೋದು ಅಂದರೆ ನಮ್ಮಿಂದಾಗೋ ಏನಪ್ಪ ಅಂತ ಹೇಳಿದ್ರೆ, ಇವುಗಳನ್ನು ಪದೇ ಪದೇ ಬರೆಯುವ ಅಭ್ಯಾಸ ಮಾಡುವ ಒಂದು ಹ್ಯಾಬಿಟ್ ನಮ್ಮಲ್ಲಿ ಇರಲ್ಲ. ಈಗ ನಾನು ನಿಮಗೆ ಡೂ, ಡಸ್, ಡಿಡ್ ಅಂತ ಹೇಳಿದೆ. ಇವತ್ತು ನೀವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾದ್ರೆ ಎಲ್ಲೇ ಡೂ, ಡಸ್, ಡಿಡ್ ಬಂದರೂ ನೀವು ಒಂದು ನಿಮಿಷ ನಿಂತು ಇಲ್ಲಿ ಹೇಗೆ ಬಳಕೆ ಆಗಿದೆ ಅಂತ ಹೇಳಿ ಗಮನಿಸುವಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಹ್ಯಾಸ್, ಹ್ಯಾವ್, ಹ್ಯಾಡ್ ಅನ್ನೋ ಪದಗಳನ್ನು ಹೇಳಿದೆ. ಎಲ್ಲಿ ಈ ಪದಗಳು ಬಂದಿದೆ? ಈ ವಾಕ್ಯದಲ್ಲಿ ಇದೆ. ನವೀನ್ ಹ್ಯಾಸ್ ಎ ಬುಕ್. ಓ, ಇಲ್ಲಿ ನವೀನ್ ಹ್ಯಾಸ್ ಎ ಬುಕ್, ಹ್ಯಾಸ್ ಅಂತ ಇದೆ. ಈ ಹ್ಯಾಸ್ ಅನ್ನುವಂಥ ಪದ ಈ ವಾಕ್ಯದಲ್ಲಿ ಬಂದಿದೆ. ವಿ ಹ್ಯಾವ್ ಅ ಕ್ಲಾಸ್. ಓ, ಇಲ್ಲಿ ಹ್ಯಾವ್ ಅನ್ನುವಂಥ ಪದ ಬಂದಿದೆ. ಈ ರೀತಿ ನೀವು ಗುರುತಿಸಬೇಕಾಗತ್ತೆ. ರಮ್ಯಾ ಈಸ್ ಎ ಸ್ಟೂಡೆಂಟ್. ಓ, ಇಲ್ಲಿ ರಮ್ಯಾ ಈಸ್, ಈಸ್ ಇದೆ, ಎ ಸ್ಟೂಡೆಂಟ್ ಅಂತಿದೆ. ರಮ್ಯಾ ಆ್ಯಂಡ್ ರಶ್ಮಿ ಆರ್ ಫ್ರೆಂಡ್ಸ್. ಓ, ಇಲ್ಲಿ ರಮ್ಯಾ ಆ್ಯಂಡ್ ರಶ್ಮಿ ಆರ್ ಬಂದಿದೆ, ಆರ್ ಫ್ರೆಂಡ್ಸ್. ಇಲ್ಲಿ ಆರ್ ಇದೆ, ಈಸ್ ಇದೆ, ಆ್ಯಮ್ ಇದೆ, ಹ್ಯಾಸ್ ಇದೆ, ಹ್ಯಾವ್ ಇದೆ, ಹ್ಯಾಡ್ ಇದೆ, ಡೂ, ಡಸ್, ಡಿಡ್ ಪದಗಳು ಹೀಗೆ ಬಳಕೆ ಆಗ್ತಾ ಇದ್ದಾವೆ ಅನ್ನೋದನ್ನು ನೀವು ಗಮನ ಇಟ್ಟು ನೋಡಲಿಕ್ಕೆ ಶುರು ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ, ನಿಮ್ಮ ನೆನಪಿನ ಕೋಶದಲ್ಲಿ ಆ ವಾಕ್ಯ ಪ್ರಕಾರಗಳು ಫಿಕ್ಸ್ ಆಗ್ತವೆ. ಆ ವಾಕ್ಯ ಪ್ರಕಾರಗಳು ಹೀಗೆ ಬಳಕೆ ಆಗಿದ್ದಾವೆ ಅನ್ನುವಂಥ ಒಂದು ಯೋಚನೆ, ಒಂದು ಅರಿವು, ಅವೇರ್ನೆಸ್ ಅಂತ ಹೇಳ್ತೀವಿ, ಅದು ನಿಮ್ಮಲ್ಲಿ ಮೂಡುತ್ತೆ. ಆಗ ನೀವೇನ್ ಮಾಡ್ತೀರಿ, ಈ ವಾಕ್ಯಗಳನ್ನ, ಈ ಪದಗಳನ್ನ ಹೇಗೆ ಬಳಸ್ತಾ ಹೋಗ್ಬೇಕು ಅನ್ನೋದ್ರ ಸ್ಪಷ್ಟತೆ ನಿಮಗೆ ಬರ್ಲಿಕ್ಕೆ ಶುರುವಾಗತ್ತೆ. ಈ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಇಷ್ಟನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನ ಸೂಚಿಸುವಂತಹ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗುವಂತಹ ಅವಕಾಶ ಇಲ್ಲ. ಯಾಕೆ ಸರ್ ಇಲ್ಲ? ಅದ್ಯಾಕೆ ಸರ್ ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನ ಸೂಚಿಸುವಂತಹ ಪದಗಳು ಸ್ವತಃ ನೆಗೆಟಿವ್ ಆಗೋದಿಲ್ಲ ಅಂತೇನಾದ್ರೂ ಪ್ರಶ್ನೆ ಬಂತ? ವೆರಿ ಗುಡ್, ಆ ರೀತಿ ಪ್ರಶ್ನೆ ಬರಬೇಕು. ಕನ್ನಡದಲ್ಲಾಗತ್ತೆ, ಇಂಗ್ಲಿಷಲ್ಲಿ ಯಾಕಾಗಲ್ಲ? ಇಂಗ್ಲಿಷ್ ಮಾತಾಡುವ ಇಂಗ್ಲೆಂಡಿನ ಜನ ಹಾಗೆ ಕ್ರಿಯೆಯನ್ನ ಸೂಚಿಸುವಂತಹ ಕ್ರಿಯಾಪದಗಳನ್ನು ಸ್ವತಃ ನೆಗೆಟಿವ್ ಆಗುವ ವ್ಯವಸ್ಥೆಯನ್ನ ಅನುಸರಿಸೋದಿಲ್ಲ. ಅವರು ಅದನ್ನ ನಿರ್ಮಿಸ್ಕೊಂಡಿಲ್ಲ, ಅವರು ಅದನ್ನ ಬಳಸ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ? ಕನ್ನಡ ತರ ನೋಡು, ನೋಡಲ್ಲ ಅಂತ ಹೇಳೋದ್ರ ಬದಲು ಸಿ, ಡು ನಾಟ್ ಸಿ ಅಂತ ಹೇಳೋ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ನೋಡು ಸಿ, ನೋಡಲ್ಲ ಡು ನಾಟ್ ಸಿ ಹಾಗೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸೊ ನಾವು ಅವರ ಭಾಷೆಯನ್ನ ಬಳಸ್ತಾ ಇದ್ದೀವಿ, ಹಾಗಾಗಿ ನಾವೇನ್ ಮಾಡಬೇಕಾಗತ್ತೆ? ಡು ನಾಟ್ ಸಿ ಅಂತ ಹೇಳಬೇಕಾಗತ್ತೆ. ಕನ್ನಡದ ರೀತಿನಲ್ಲಿ ಸಿ ನಾಟ್ ಅಂತ ಹೇಳೋದಿಕ್ಕೆ ಹೋಗ್ಬಾರ್ದು. ನಾವು ಇಂಗ್ಲಿಷ್ ಭಾಷೆಯನ್ನ ಅವರು ಹೇಗೆ ಬಳಸ್ತಾರೋ ಹಾಗೆ ಬಳಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಅನುಸರಿಸಬೇಕಾಗತ್ತೆ. ಹಾಗೆ ಅವರು ಕನ್ನಡವನ್ನ ಬಳಸುವಾಗ ನಾವು ಕನ್ನಡ ಭಾಷೆಯನ್ನ ಹೇಗೆ ಬಳಸ್ತೀವೋ ಅದೇ ವ್ಯವಸ್ಥೆಯನ್ನು ಅವರು ಕೂಡ ಅನುಸರಿಸ್ತಾರೆ. ಹಾಗಾಗಿ ಇಂಗ್ಲಿಷ್ನಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಬಳಕೆಯಲ್ಲಿವೆ. ಆ ಬಳಕೆಯ ಕಾರಣ ಇದು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಆ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ನಿಮಗೆ ಸುಲಭ ಆಗುತ್ತೆ.

ಪದಗಳನ್ನ ಇಂಗ್ಲಿಷ್ನಲ್ಲಿ ಯಾಕೆ ಬಳಸ್ತೇವೆ ಅನ್ನೋದು ನಿಮಗೆ ಅರ್ಥ ಆಯ್ತಲ್ಲ. ನೋಡಿ, ಇವತ್ತಿನ ಈ ತರಗತಿಯಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಅಂದ್ರೆ ಏನು ಮತ್ತವು ಯಾವ ಕಾರಣಕ್ಕಾಗಿ ವೈ ಬಳಕೆಯಲ್ಲಿ ಇವೆ ಅನ್ನೋದನ್ನ ವಿವರಿಸಿದ್ದೇನೆ. ಮುಂದಿನ ತರಗತಿಗಳಲ್ಲಿ ಅವು ಹೇಗೆ ಬಳಕೆ ಆಗ್ತವೆ, ಹೌ ಆರ್ ದೇ ಯೂಸ್ಡ್ ಅನ್ನೋ ವಿವರವನ್ನ ಮುಂದಿನ ತರಗತಿಗಳಲ್ಲಿ ನೀಡ್ತೇನೆ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು, ತರ್ತೇನೆ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ, ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ, ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
6: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
7: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
6: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
7: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರ ನಕ್ಷತ್ರ ಆಹಾರವನ್ನು ಹೇಗೆ ತಿನ್ನುತ್ತದೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
8: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ

ನಮ್ಮ ವಿಜ್ಞಾನದ ಸ್ನೇಹ ಕಾರ್ಯಕ್ರಮದಲ್ಲಿ ಸಮುದ್ರ ನಕ್ಷತ್ರ ಆಹಾರವನ್ನ ಹೇಗೆ ತಿನ್ನುತ್ತದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಮುದ್ರ ನಕ್ಷತ್ರ ಅಕಶೇರುಕ ಪ್ರಾಣಿಯಾಗಿದ್ದು ಕಟಕ ಚರ್ಮಿಗಳು ಎಂಬ ಸಮುದ್ರ ಪ್ರಾಣಿಗಳ ದೊಡ್ಡ ಗುಂಪಿಗೆ ಸೇರಿವೆ. ಇವುಗಳನ್ನು ವಿಶ್ವ

ಸಾಮಾನ್ಯವಾಗಿ ಇದನ್ನ ಸ್ಟಾರ್ ಫಿಶ್ ಅಥವಾ ಸಿ ಸ್ಟಾರ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಆಳವಿಲ್ಲದ ಅಂದರೆ ಉಬ್ಬರವಿಳಿತವಿಲ್ಲದ ವಲಯ ನೀರಿನಲ್ಲಿ ಇರುತ್ತದೆ. 2000ಕ್ಕೂ ಹೆಚ್ಚು ಜಾತಿಯ ಸಮುದ್ರದ ನಕ್ಷತ್ರ ಜೀವಿಗಳಿವೆ. ಇವುಗಳನ್ನು ಸ್ಟಾರ್ ಫಿಶ್ ಎಂದು ಹೆಸರಿಸಲಾಗಿದ್ದು ಇವು ಮೀನುಗಳಿಗೆ ಸಂಬಂಧಿಸಿಲ್ಲ. ಸ್ಟಾರ್ ಫಿಶ್ ಸಮುದ್ರ ಸವತೇಕಾಯಿ, ಸಮುದ್ರ ಅರ್ಚಿನ್ ಮತ್ತು ಸ್ಯಾಂಡಲ್ ಡಾಲರ್ ಅನ್ನು ಒಳಗೊಂಡಿರುವ ಸಮುದ್ರ ಅಕಶೇರುಕಗಳ ಗುಂಪಿಗೆ ಇವು ಸೇರಿವೆ. ಇವು ನೋಡಲು ಆಕಾಶ ನಕ್ಷತ್ರದಂತೆ ಕಾಣುವುದರಿಂದ ಇವುಗಳನ್ನು ಸ್ಟಾರ್ ಫಿಶ್ ಅಥವಾ ಸಮುದ್ರ ನಕ್ಷತ್ರಗಳೆಂದು ಹೆಸರಿಸಲು ಕಾರಣವಾಗಿದೆ. ಹೆಚ್ಚಿನ ಪ್ರಭೇದಗಳು 5 ತೋಳುಗಳನ್ನು ಹೊಂದಿವೆ. ಆದರೆ 10, 20 ಅಥವಾ 40 ತೋಳುಗಳನ್ನು ಹೊಂದಿರುವ ಸಮುದ್ರದ ನಕ್ಷತ್ರ ಪ್ರಾಣಿಗಳಿವೆ. 40 ತೋಳುಗಳನ್ನು ಹೊಂದಿರುವ ಸಮುದ್ರ ನಕ್ಷತ್ರ ಜೀವಿಯನ್ನು ಸೂರ್ಯ ನಕ್ಷತ್ರ ಜೀವಿ ಎಂದು ಕರೆಯಲಾಗುತ್ತದೆ. ಸಮುದ್ರ ನಕ್ಷತ್ರ ಜೀವಿಯು ಗಾತ್ರದಲ್ಲಿ ಬದಲಾಗುತ್ತದೆ. ಇವು ಸಾಮಾನ್ಯವಾಗಿ ಕೆಂಪು, ಕಿತ್ತಳೆ, ನೀಲಿ, ಕಂದು ಅಥವಾ ಬೂದು ಬಣ್ಣಗಳನ್ನು ಹೊಂದಿದ್ದು 12-25 ಸೆಂಟಿಮೀಟರ್ ಉದ್ದವನ್ನು ಹೊಂದಿರುತ್ತವೆ ಮತ್ತು 5 ಕೆಜಿಯವರೆಗೆ ತೂಗುತ್ತವೆ. ಎಲ್ಲ ಸಮುದ್ರ ನಕ್ಷತ್ರ ಜೀವಿಗಳ ವೈಶಿಷ್ಟ್ಯವೆಂದರೆ ಅವುಗಳ ದೇಹವು ತ್ರಿಜ್ಯ ಆಕಾರವಾಗಿ ಸಮ್ಮಿತಿಯಾಗಿರುತ್ತದೆ. ಇದರರ್ಥ ಇವುಗಳ ದೇಹವನ್ನು 5 ಸಮಾನ ತುಣುಕುಗಳಾಗಿ ವಿಂಗಡಿಸಬಹುದು. ಸಮುದ್ರ ನಕ್ಷತ್ರದ ಮತ್ತೊಂದು ಪ್ರಭಾವಶಾಲಿ ಲಕ್ಷಣವೆಂದರೆ ಇವುಗಳ ದೇಹದ ಭಾಗಗಳು ಕಾಣೆಯಾದಾಗ ಆ ಭಾಗಗಳನ್ನು ಪುನರ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಪರಭಕ್ಷಕಗಳು ಸಮುದ್ರ ನಕ್ಷತ್ರದ ಒಂದು ತೋಳವನ್ನು ತಿಂದಿದ್ದರೆ ಕಾಣೆಯಾದ ತೋಳವನ್ನು ಉಳಿದ ತೋಳುಗಳು ಹೊಸದಾಗಿ ಅಭಿವೃದ್ಧಿಪಡಿಸುತ್ತವೆ ಮತ್ತು ಸ್ವಲ್ಪ ದಿನಗಳ ನಂತರ ಹಿಂದಿನ ನೋಟವನ್ನು ಮರಳಿ ತಲುಪುತ್ತವೆ. ಈ ಪ್ರಕ್ರಿಯೆಯು ಯಾವಾಗಲೂ ವೇಗವಾಗಿರುವುದಿಲ್ಲ ಮತ್ತು ಇದು 1 ವರ್ಷದವರೆಗೆ ಇರುತ್ತದೆ. ಇವುಗಳ ದೇಹದ ಚರ್ಮ ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಮಾಡಲ್ಪಟ್ಟಿದೆ. ಸಮುದ್ರ ನಕ್ಷತ್ರ ಮಾಂಸಾಹಾರಿ ಪ್ರಾಣಿಯಾಗಿದ್ದು ಇವು ಕಪ್ಪೆ, ಚಿಪ್ಪುಗಳನ್ನು ಮತ್ತು ಮೃದ್ವಂಗಿಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಸಮುದ್ರ ನಕ್ಷತ್ರ ಪ್ರಾಣಿಯು 2 ಹೊಟ್ಟೆಯನ್ನು ಹೊಂದಿವೆ. ಇವು ಯಾವುದೆಂದರೆ ಹೃದಯದ ಹೊಟ್ಟೆ ಮತ್ತು ಫೈರೋಲಿಕ್ ಹೊಟ್ಟೆ. ಇವುಗಳಲ್ಲಿ ಒಂದಾದ ಹೃದಯದ ಹೊಟ್ಟೆಯನ್ನು ತಿನ್ನುವ ಸಮಯದಲ್ಲಿ ತನ್ನ ಬಾಯಿಯಿಂದ ಹೊರಗೆ ಹಾಕಿ ಬೇಟೆಯ ಮೃದುವಾದ ಭಾಗವನ್ನು ತಿಂದು ನಂತರ ಹೊಟ್ಟೆಯನ್ನು ದೇಹದಲ್ಲಿ ಸೇರಿಸಿಕೊಳ್ಳುತ್ತದೆ. ಈ ತಂತ್ರವು ದೊಡ್ಡ ಬೇಟೆಯನ್ನು ತಿನ್ನಲು ಅನುವು ಮಾಡಿಕೊಡುತ್ತದೆ. ಸಮುದ್ರ ನಕ್ಷತ್ರ ಪ್ರಾಣಿಯ ಬಾಯಿಯು ಅದರ ದೇಹದ ಕೆಳಭಾಗದಲ್ಲಿದೆ. ಗುದದ್ವಾರದ ದೇಹದ ಮೇಲಿನ ಭಾಗದಲ್ಲಿದೆ. ಇವುಗಳಿಗೆ ಕಣ್ಣುಗಳಿದ್ದು ಇವುಗಳನ್ನು ತೋಳುಗಳ ತುತ್ತ ತುದಿಯಲ್ಲಿ ಕಾಣಬಹುದು. ಕಣ್ಣುಗಳು ಬೆಳಕು ಮತ್ತು ಕತ್ತಲೆಯನ್ನು ಗ್ರಹಿಸಲು ಅನುವು ಮಾಡಿಕೊಡುತ್ತವೆ ಮತ್ತು ಆಹಾರವನ್ನು ಹುಡುಕಲು ಸಹಾಯ ಮಾಡುತ್ತವೆ. ಕೆಲವು ಸಮುದ್ರ ನಕ್ಷತ್ರ ಪ್ರಾಣಿಗಳು ಬಯೋಲೂಮಿನೆನ್ಸ್ ಎಂಬ ಪ್ರಕ್ರಿಯೆ ಮೂಲಕ ಬೆಳಕನ್ನು ಉತ್ಪಾದಿಸುತ್ತದೆ. ಇದು ರಾಸಾಯನಿಕ ಕ್ರಿಯೆಯಾಗಿದ್ದು ಇದು ಅವುಗಳ ದೇಹದೊಳಗೆ ಬೆಳಕನ್ನು ಸೃಷ್ಟಿಸುತ್ತದೆ. ಸಮುದ್ರ ನಕ್ಷತ್ರ ಪ್ರಾಣಿಗಳು ನಳಿಕೆಗಳ ಪಾದಗಳನ್ನು ಬಳಸಿ ಚಲಿಸತೊಡಗುತ್ತದೆ. ಇವುಗಳ ದೇಹದ ಕೆಳಭಾಗದಲ್ಲಿ 100 ಟ್ಯೂಬ್ಫೀಟ್ಗಳನ್ನು ಹೊಂದಿವೆ. ಬೇಟೆಯನ್ನು ಹಿಡಿಯಲು ಮತ್ತು ನಡೆಯಲು ಇವುಗಳನ್ನು ಬಳಸುತ್ತವೆ. ಸಮುದ್ರ ನಕ್ಷತ್ರ ಜೀವಿಗೆ ಮೆದುಳು ಇಲ್ಲ. ಇತರೆ ಪ್ರಾಣಿಗಳಂತೆ ಇವುಗಳಿಗೆ ರಕ್ತವೂ ಇಲ್ಲ. ರಕ್ತದ ಬದಲು ಜರಡಿ ತಟ್ಟೆಯ ನಡಿಗೆಯ ಸಹಾಯದಿಂದ ಸಮುದ್ರದ ನೀರು ಇವುಗಳ ದೇಹದ ಮೂಲಕ ಪರಿಚಲನೆಗೊಳ್ಳುತ್ತದೆ. ಇವುಗಳ ದೇಹದ ಮೇಲ್ಭಾಗವು ಎಲುಬಿನ ಅಸ್ಥಿ ಪಂಜರದಿಂದ ಆವೃತವಾಗಿವೆ. ಇವು ಸಾಮಾನ್ಯವಾಗಿ ವಿಭಿನ್ನ ರೀತಿಯ ಶಲ್ಯಗಳನ್ನು ಮತ್ತು ಮುಳ್ಳುಗಳನ್ನು ಹೊಂದಿವೆ. ಇವು ಪರಭಕ್ಷಗಳ ವಿರುದ್ಧ ಅತ್ಯುತ್ತಮವಾದ ರಕ್ಷಣೆಗೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಸಮುದ್ರ ನಕ್ಷತ್ರ ಜೀವಿಯ ಪರಭಕ್ಷಗಳು ಯಾವುದೆಂದರೆ ಸಮುದ್ರದ ಮೀನು, ನಾಯಿಗಳು, ಶಾರ್ಕ್ ಮೀನುಗಳು, ಸಮುದ್ರದ ಪಕ್ಷಿಗಳು ಮತ್ತು ವಿವಿಧ ರೀತಿಯ ಮೀನುಗಳಾಗಿವೆ. ಸಮುದ್ರ ನಕ್ಷತ್ರ ಸಿಹಿ ನೀರಿನಲ್ಲಿ ವಾಸಿಸಲು ಸಾಧ್ಯವಿಲ್ಲ, ಏಕೆಂದರೆ ಸ್ಟಾರ್ ಫಿಶ್ ದೇಹದ ದ್ರವ್ಯವನ್ನು ಹೊಂದಿದ್ದು ಅದು ಸಮುದ್ರದ ನೀರಿನ ಲವಣಾಂಶಗಳಿಗೆ ಹೋಲುತ್ತದೆ. ಇವುಗಳನ್ನು ಸಿಹಿ ನೀರಿನಲ್ಲಿ ಇರಿಸಿದರೆ ಕಡಿಮೆ ಉಪ್ಪು ಸಾಂದ್ರತೆಯ ನೀರು ಇವುಗಳ ಜೀವಕೋಶದ ಹಾನಿ ಮತ್ತು ಸಾವಿಗೆ ಕಾರಣವಾಗುತ್ತದೆ. ಇವು ಬಾಹ್ಯ ಲೈಂಗಿಕ ಅಂಶಗಳನ್ನು ಹೊಂದಿಲ್ಲ ಅಥವಾ ಆಂತರಿಕ ಫಲೀಕರಣವನ್ನು ನಿರ್ಮಿಸುವುದಿಲ್ಲ. ಸಂತಾನೋತ್ಪತ್ತಿ ಮಾಡಲು ಗಂಡು ಮತ್ತು ಹೆಣ್ಣು ಪರಸ್ಪರ ಸ್ಪರ್ಶಿಸುವ ಅಗತ್ಯವಿಲ್ಲ. ಸಂತಾನೋತ್ಪತ್ತಿ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಎರಡು ತಮ್ಮ ಗ್ಯಾಮೆಟ್ಗಳನ್ನು ನೀರಿನಲ್ಲಿ ಬಿಡುಗಡೆ ಮಾಡುತ್ತವೆ.

0: ಏನು ಮೊಟ್ಟೆ ಇಡುವಿಕೆ ಎಂದು ಕರೆಯಲಾಗುತ್ತದೆ. ಗಂಡು ಸಾಮಾನ್ಯವಾಗಿ ಮೊದಲು ವೀರ್ಯವನ್ನ ಬಿಡುಗಡೆ ಮಾಡುತ್ತದೆ ಮತ್ತು ಹೆಣ್ಣು ನಂತರ ಮೊಟ್ಟೆಗಳನ್ನ ಬಿಡುಗಡೆ ಮಾಡುತ್ತವೆ. ಫಲೀಕರಣವು ದೇಹದ ಹೊರಗೆ ಸುತ್ತಮುತ್ತಲಿನ ನೀರಿನಲ್ಲಿ ಸಂಭವಿಸುತ್ತದೆ. ಯಶಸ್ವಿ ಫಲೀಕರಣದ ಸಾಧ್ಯತೆಗಳು ಹೆಚ್ಚಿಸಲು ಸಮುದ್ರ ನಕ್ಷತ್ರ ಪ್ರಾಣಿಗಳು ಆಗಾಗ್ಗೆ ಗುಂಪುಗಳಲ್ಲಿ ಸೇರುತ್ತವೆ. ಮೊಟ್ಟೆ ಇಡುವಿಕೆಯ ಪ್ರಕ್ರಿಯೆಯಲ್ಲಿ ಪರಿಸರ ಸಂಕೇತಗಳ ಅಂದರೆ ಚಂದ್ರನ ಬೆಳಕು, ನೀರಿನ ತಾಪಮಾನ ಅಥವಾ ಉಬ್ಬರ ಬೆಳೆತದಂತಹ ಮಹತ್ವದ ಪಾತ್ರ ಇರುತ್ತದೆ. ಫಲೀಕರಣದ ಕೆಲವು ದಿನಗಳ ನಂತರ ಮೊಟ್ಟೆಯಿಡಿದು ಮರಿಗಳು ಹೊರಬರುತ್ತವೆ. ಸಮುದ್ರ ನಕ್ಷತ್ರ ಪ್ರಾಣಿಗಳು ಹರ್ಮಾಫೋರೈಟ್ಗಳಂತಹ ಗುಣಲಕ್ಷಣಗಳನ್ನು ಹೊಂದಿವೆ. ಆದರೆ ಕೆಲವು ಸಮುದ್ರ ನಕ್ಷತ್ರ ಪ್ರಭೇದಗಳು ತಮ್ಮ ಜೀವಿತ ಅವಧಿಯಲ್ಲಿ ತಮ್ಮ ಲಿಂಗವನ್ನು ಬದಲಾಯಿಸಿಕೊಳ್ಳಬಹುದು. ಈ ಬದಲಾವಣೆಯು ಪುರುಷರಿಂದ ಹೆಣ್ಣು ಅಥವಾ ಹೆಣ್ಣಿನಿಂದ ಪುರುಷರಿಂದ ಆಗಬಹುದು. ಇವುಗಳ ಗಾತ್ರ, ವಯಸ್ಸು, ಪ್ರಾಣಿ ಸಾಂದ್ರತೆ, ಸಂಪನ್ಮೂಲ ಲಭ್ಯತೆ ಆಧಾರದ ಮೇಲೆ ಲಿಂಗವನ್ನು ಬದಲಿಸಬಹುದು. ಇವು 35 ವರ್ಷಗಳವರೆಗೆ ಬದುಕುಳಿಯುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರ ನಕ್ಷತ್ರ ಆಹಾರವನ್ನ ಹೇಗೆ ತಿನ್ನುತ್ತದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರ ನಕ್ಷತ್ರ ಆಹಾರವನ್ನು ಹೇಗೆ ತಿನ್ನುತ್ತದೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಮನುಷ್ಯನ ಬುದ್ಧಿ ಅತಿ ಚುರುಕಾಗೋದು ಯಾವಾಗ ಗೊತ್ತಾ? ಅತ್ಯಂತ ಸ್ವಾರ್ಥ ಬುದ್ಧಿ ಜಾಗೃತ ಆದಾಗ ಆಗ್ತದಂತೆ. ಸ್ವಾರ್ಥಕ್ಕೆ ಬೇಕು ಅಂದ್ರೆ ಮನಸ್ಸು ಏನನ್ನಾದ್ರೂ ಯೋಚನೆ ಮಾಡ್ತದೆ, ಹೇಗಾದ್ರೂ ಪ್ರಯೋಗ ಮಾಡ್ತದೆ, ಒಂದೊಂದ್ಸಲ ಅತ್ಯದ್ಭುತ ಅನ್ನುವಂತಹ ಪರಿಹಾರಗಳನ್ನು ಕಂಡುಕೊಳ್ಳುತ್ತೆ ಸ್ವಾರ್ಥ ಬುದ್ಧಿ. ಅದಕ್ಕೊಂದು ತುಂಬಾ ತಮಾಷೆಯಾದ ಮತ್ತು ಅರ್ಥಪೂರ್ಣವಾದಂತಹ ಒಂದು ಘಟನೆ ಇದೆ. ಒಬ್ಬ ಮನುಷ್ಯ, ಮಧ್ಯಮ ವರ್ಗದ ಮನುಷ್ಯ, ತುಂಬಾ ಕಷ್ಟಪಟ್ಟು ಒಂದು ಮನೆ ಕಟ್ಟಿಸಿದ. ಮನೆ ಕಟ್ಟಿಸೋದೇನು ಸಾಮಾನ್ಯನಾ? ಬಂದ ದುಡ್ಡನ್ನೆಲ್ಲ, ಉಳಿಸಿದ ದುಡ್ಡನ್ನೆಲ್ಲ ಅದಕ್ಕೆ ಹಾಕಿದ. ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ಇದ್ದ ದುಡ್ಡು ಸಾಲಲ್ಲ, ಬ್ಯಾಂಕಿನಿಂದ ಸಾಲ ತಂದ. ಅದು ತಳ ಇಲ್ಲದ ಬುಟ್ಟಿ ಇದ್ದ ಹಾಗೆ, ಎಷ್ಟು ಹಾಕಿದ್ರು ಖಾಲಿಯಾಗೋದು. ಮತ್ತೆ ಸಾಲ ತಂದ, ಸ್ನೇಹಿತರಿಂದ, ಬಳಗದವರಿಂದ ಕಾಡಿ ಬೇಡಿ ತಂದ. ಅದನ್ನು ನಂಗೆ ನೀರು ಕುಡಿತ ಮನೆ ಇದು. ಕೊನೆಗೆಲ್ಲ ಆಗಿ ಗೃಹ ಪ್ರವೇಶ ಆಗಿ ಮನೆ ಸೇರ್ಕೊಂಡ. ಇನ್ನು ಮನೆಯಲ್ಲಿ ಇನ್ನು ಕೆಲಸ ಆಗೋದಿದೆಲ್ಲ, ಕಾರ್ಪೆಂಟ್ರಿ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತೇಳಿ ಮತ್ತೆ ಹೊಟ್ಟೆ ಬಟ್ಟೆ ಕಟ್ಟಿ ಕಾಸಿಗೆ ಕಾಸು ಕೂಡಿಸಿ ಜೀವನದ ಸಂಭ್ರಮಗಳನ್ನೆಲ್ಲ ಒತ್ತೆ ಇಟ್ಟು 10 ವರ್ಷಗಳ ಕಾಲ ದುಡಿದು ಎಲ್ಲ ಸಾಲ ತೀರಿಸಿದ. ಅಪ್ಪ ಅಂತೂ ಒಂದು ಮನೆ ಆಯ್ತಲ್ಲ ಅಂತ ನಿಟ್ಟಿಸಿದ್ರು. ಬಿಡೋ ಹೊತ್ತಿಗೆ ಅವನು ರಿಟೈರ್ ಆಗಿತ್ತು. ಅವನ ಗಂಡು ಮಗ ಇಂಜಿನಿಯರಿಂಗ್ ಮುಗಿಸಿ ಒಂದು ಕೆಲಸ ಹಿಡಿದಿದ್ದಾನೆ. ಮಗನಿಗೆ ಒಳ್ಳೆ ಕೆಲಸ ಸಿಗ್ತೇನೋ ಸರಿ, ಬೇರೆ ಪಟ್ಟಣಕ್ಕೆ ಹೋಗ್ಬೇಕಾಯ್ತು. ತಾನೇ ಗಂಡ ಹೆಂಡತಿ ಮುದುಕರು ಇರಬೇಕು ಮನೇಲಿ, ಎದ್ದು ಸೇರಬೇಕಾಗುತ್ತೆ ಮುದುಕ ಮುದುಕಿ. ಹೀಗೇನೆ ಮನೆ ಎದೆ ಚುಳುಕಾಗಿತ್ತು, ಇಲ್ಲಿ ಹೃದಯಾಘಾತ ಅಂತ ಅನ್ಕೊಂಡಿದ್ದ. ಪಟ್ಟಣದಿಂದ ಓಡಿ ಬಂದ ಮಗ, ವೈದ್ಯರ ಕಡೆ ಕರ್ಕೊಂಡು ಹೋದ. ಮಗ ಹೇಳಿದ, ಅಪ್ಪ ಸಾಕಪ್ಪ, ಇನ್ನು ಇಬ್ಬರೇ ಇರಬೇಡಿ, ಇಲ್ಲಿ ಬಂದ್ಬಿಡಿ ಪಟ್ಟಣಕ್ಕೆ ನಮ್ಮ ಜೊತೆಗೆ, ಮನೆ ಮಾರಿಬಿಡಿ. ಅಪ್ಪ ಅಂದ, ಇಷ್ಟು ಕಷ್ಟಪಟ್ಟು ಕಟ್ಸಿದ ಮನೆಯಪ್ಪ ಮಾರ, 20 ವರ್ಷ ಒದ್ದಾಡಿದ್ದೀನಿ, ಬಿಟ್ಟು ಬರೋಕ್ಕಾಗತ್ತಾ? ಹೌದಪ್ಪ ಕರೆಕ್ಟು, ಅದು ಇಳಿದ್ಕೊಂಡು ಏನು ಮಾಡ್ತೀರಿ, ಬಂದ್ಬಿಡಿ ನನ್ನ ಜೊತೆಗೆ, ಆರೋಗ್ಯ ನೋಡ್ಕೊಳ್ಳೋರು ಯಾರು ನಿಮ್ಮನ್ನು, ನನಗೆ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಂದ. ಹಾಗಾದ್ರೆ ಮನೆ ಮಾರೇ ಬಿಡಬೇಕು ಅಂತ ತೀರ್ಮಾನ ಮಾಡಿಕೊಂಡ ಯಜಮಾನ. ಏಜೆಂಟ್ರಿ ಹೇಳಿ ನೋಡ್ದ, ಒಳ್ಳೆ ಬೆಲೆ ಕೊಡಿಸಿ ಅಂದ. ಒಳ್ಳೆ ಗಿರಾಕಿ ಬರಲಿಲ್ಲ, 4-6 ತಿಂಗಳಾದರೂ ಬರಲಿಲ್ಲ. ಯಾರು ಇದು ಹಳೆ ಟೈಪಿನ ಮನೆ ಅಂತ ಕೆಲವರು, ಯಾಕೋ ಗಟ್ಟಿ ಕಾಣಿಸೋಲ್ಲ ಮನೆ ಅಂತ ಕೆಲವರು ಅಂದರು, ಜಾಗನೇ ಸರಿ ಇಲ್ಲ ಅಂದರು, ಇನ್ನು ಕೆಲವರು ವಾಸ್ತು ಅಂದರು. ತಲೆ ಕೆಟ್ಟೋಯ್ತು ಮನಕನಿಗೆ. ಮನೆ ಕಟ್ಟುವಾಗಿದ್ದಂಥ ಆಶ್ರಮ, ಮಾರುವಾಗಿ ಈ ಕರ್ಮ, ಏನಪ್ಪ ಇದು? ತಿರುಪತಿ ಹೋದ, ದೇವರಿಗೆ ಬೇಡ್ಕೊಂಡ. ಎಲ್ಲ ನಮ್ಮ ಬುದ್ಧಿ ಹೇಗಿರುತ್ತೆ ಗೊತ್ತಾ? ಸ್ವಾರ್ಥ ಬುದ್ಧಿ. ದೇವರನ್ನು ಕಮಿಷನ್ ಏಜೆಂಟ್ ಆಗಿ ಮಾಡ್ಕೊಂಡ್ಬಿಡ್ತೀವಿ ನಾವು. ಓ ಬೇಡ್ಕೊಂಡ, ಭಗವಂತ ಈ ಮನೆಗೆ 25 ಲಕ್ಷ ರೂಪಾಯಿ ಮೇಲೆ ದುಡ್ಡು ಬಂದರೆ ಎಷ್ಟು ಬರುತ್ತೋ ಅರ್ಧ ನಿನಗೆ ಕೊಡ್ತೇನೆ ಅಂತ ಒಪ್ಪಂದ ಹೊತ್ಬಿಟ್ಟ. ದೇವ್ರನ್ನು ಭಾಗಿ ಮಾಡಿಕೊಂಡ ಕಮಿಷನ್ನಲ್ಲಿ. ಎಷ್ಟು ಬರುತ್ತೋ ಅದು ಅರ್ಧ ಕೊಡ್ತೀನಿ ನಿನಗೆ ಅಂತ ಉತ್ಸಾಹದಲ್ಲಿ ಹೇಳಿಬಿಟ್ಟಿದ್ದೇನೋ ಕರೆಕ್ಟು. ಊರಿಂದ ಬಂದು ಮರುದಿವಸಾನೇ ಆಶ್ಚರ್ಯ ಅಂದರೆ ಯಾವುದೋ ಒಂದು ಗಿರಾಕಿ ಬಂತು, 30 ಲಕ್ಷ ಕೊಡ್ತೀವಿ ಅಂದರು. ಎದೆ ಹೊಡೆದೋಯ್ತೀವಿ ಅವನಿಗೆ, 25 ಲಕ್ಷ ಬಂದರೆ ಸಾಕು ಅಂದ. ಅವನು 30 ಲಕ್ಷ ಕೇಳ್ತಾರಲ್ಲಪ್ಪ ಇವರು, ಸಂತೋಷ ಆಗುತ್ತೈತಿ, ದುಃಖನೂ ಆಯ್ತಂತ ಅವನಿಗೆ. 30 ಲಕ್ಷ ಬಂದರೆ ತಿರುಪತಿ ವೆಂಕಟೇಶ್ವರಿಗೆ 15 ಲಕ್ಷ ಕೊಡ್ಬೇಕಲ್ವಾ? ಚೇ, ಅನ್ಯಾಯ ಇದು, ಈ 30ರಲ್ಲಿ 15 ಕೊಟ್ಟರೆ ನನಗೇನು ಉಳಿತು ಅಂಥೇಳಿ ವಿಚಾರ ಮಾಡಿದ. ಸ್ವಾರ್ಥ ಬುದ್ಧಿ ಭಾಳ ಜಾಗೃತ ಆಯಿತು. ಗಿರಾಕಿನ ಕರೆಸಿದ, ಸ್ವಾಮಿ ನನ್ನ ಮನೆ ಮಾರೋದು 30 ಲಕ್ಷ ಕೊಟ್ಬಿಡ್ತೇನೆ, ನಿಮಗೇನು ತೊಂದರೆ ಇಲ್ಲ, ಆದರೂ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಅಂದರೆ, ಈ ಮನೆ ಮಾರುವಾಗ ನಮ್ಮ ನಾಯಿನೂ ತೊಗೋಬೇಕು. ಮನೆಯಲ್ಲಿ ನಾಯಿ ಸಾಕೊಂಡಿದ್ದೀನಿ, ಅದು ತೊಗೋಬೇಕು. ಪಾಪ ಎಲ್ಲಿ ಹೋಗ್ಬೇಕದು? ಅವ್ರು ಅಂದರು, ಹೌದಾ, ನಾಯಿ ತೊಗೋಬೇಕು, ಅದಕ್ಕೆ ಎಷ್ಟು ಬೆಲೆ ಅಂದರು. ಅದು ತಲೆ ಕೆಡಿಸ್ಕೋಬೇಡಿ, ನಾಯಿ ಬೆಲೆ 30 ಲಕ್ಷ ರೂಪಾಯಿ, ಮನೆ ಬೆಲೆ 1 ರೂಪಾಯಿ, 1 ರೂಪಾಯಿ ಅಷ್ಟೇ ಜಾಸ್ತಿ ಆಯ್ತು, ನಿಮಗೇನು ತೊಂದರೆ ಇಲ್ಲ ಅಂತ. ಗಿರಾಕಿ ಅಂದ್ರೆ ಆಯ್ತು ಬಿಡಪ್ಪ, 30 ಲಕ್ಷನೇ ಕೊಡ್ತೀನಂತೆ, 1 ರೂಪಾಯಿ ಕೊಡೋಕೇನು ಅಂತ ಹೇಳಿ ಆಯ್ತಂತೆ ಅಗ್ರಿಮೆಂಟು. ಇವನೇನು ಮಾಡ್ದೆ ಗೊತ್ತಾ ಬುದ್ಧವಂತ, ಮನೆ ಬೆಲೆ ಎಷ್ಟು ಸ್ವಾಮಿ? 1 ರೂಪಾಯಿ ತಾನೇ? ತಿರುಪತಿಗೆ 8 ಅಣೆ ಕಳಿಸಿ ತೃಪ್ತಿ ಪಡ್ಕೊಂಡ. ನಮ್ಮ ಮನಸ್ಸು ಕೊಡೋ ವಿಚಾರ ಬಂದಾಗ ಕುತಂತ್ರ ಮಾಡ್ತದೆ, ಅತೀ ಬುದ್ಧಿವಂತಿಕೆ ತೋರಿಸುತ್ತೆ. ಆದರೆ ನಾನು ಹೇಳೋದು, ಬದುಕಿನ ಸಂಭ್ರಮ ಉಳಿಬೇಕು ಅಂದರೆ ಈ ಸ್ವಾರ್ಥ ಬುದ್ಧಿಗೆ ಸ್ವಲ್ಪ ಲಗಾಮ್ ಹಾಕಬೇಕು. ಸ್ವಲ್ಪ ನಿಗ್ರಹಿಸಿದ್ರೆ ಮಾತ್ರ ನಿಮ್ಮ ಸ್ವಾರ್ಥ ಬುದ್ಧಿ ಕಮ್ಮಿ ಆಗ್ತದೆ, ಕಮ್ಮಿ ಆದಷ್ಟು ಜೀವನ ಸಂಭ್ರಮ ಆಗ್ತದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೆಳಗ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನು ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ಶ್ರೀಯುತ ನಟರಾಜು ರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.

ನಡನಾಡಿನಲಿ ಪ್ರತಿ ಕೂಗಳ ತೆಗು ಕೋಗಿಲೆ ಕೂಗಿದೆ ಗಿರಿ ತಲೆ ತೂಗುತ್ತಿದೆ ಪ್ರತಿ ಕೂಗಳ

0: ಕನ್ನಡ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ.
1: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜು ರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಕಾರ್ಗಿಲ್ ವಿಜಯದ ವೀರಗಾಥೆ ಕುರಿತು ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

1978ರಲ್ಲಿ ನಾವೇನು ಅಣು ಪರೀಕ್ಷೆ ಮಾಡಿದ್ವಿ ಅದೇ ರೀತಿಯ ಪಾಕಿಸ್ತಾನದವರು ಕೂಡ ಅಣು ಪರೀಕ್ಷೆನ ಮಾಡ್ತಾರೆ. ಅಣು ಪರೀಕ್ಷೆ ಮಾಡಿದಾಗ ದಿಗ್ಬಂಧ ಆಗುತ್ತೆ, ದಿಗ್ಬಂಧ ಆದಾಗ ನಮ್ಮ ಮಿತ್ರತವನ್ನ ನಮ್ಮ ಸಂಬಂಧವನ್ನ ಸರಿ ಮಾಡಬೇಕು ಅಂತಂದ ಹೊರಟ್ರಾಗ ಯಾವಾಗ ಎರಡೂ ಗೌರ್ಮೆಂಟ್ ಸರಿ ಸಮಾನ ಆಗಿ ಈ ಸಮಸ್ಯೆವನ್ನ ಬಗೆಹರಿಸಬೇಕು ಅಂತಂದ್ ಯಾವಾಗ ಹೊರಟ್ರಲ್ಲ ಅವಾಗ ಅಲ್ಲಿನ ಆರ್ಮಿದವ್ರು ಏನ್ ಅನ್ಕೊಂತಾರ, ಮತ್ತೆ ಅದ್ರ ಬಗ್ಗೆ ಬಹಳ ಹಿಸ್ಟ್ರಿ ಬಗ್ಗೆ ಮಾತಾಡೋದು ಬೇಡ. ಏನಾಗತ್ತೆ ಅಂದ್ರೆ ನಾವು ಸಿಯಾಚಿನ್ ಅನ್ನ ಆಕ್ಯುಪೈ ಮಾಡ್ಕೊಂಡಿಲ್ಲ, ಸಿಯಾಚಿನ್ ಅವ್ರು ಬರೋಕ್ಕಿಂತ ಮುಂಚೆ ನಾವು ಹೋಗಿ ಆ ಬೆಟ್ಟದ ಮೇಲೆ ಕುತ್ಕೊಂಡಿದ್ವಿ, ಸಿಯಾಚಿನ್ ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಅದಕ್ಕೆ ಅದನ್ನ ಇನಿಷಿಯಲಿ ನೋ ಮ್ಯಾನ್ಸ್ ಲ್ಯಾಂಡ್ ಅಂದ್ರೆ ಅವರು ಇರಲಿಲ್ಲ ನಾವು ಇರಲಿಲ್ಲ. ಯಾವಾಗ ನಮಗ್ ಗೊತ್ತಾಯ್ತಲ್ಲ ಈ ತರ ಪಾಕಿಸ್ತಾನದವ್ರು ಸಿಯಾಚಿನ್ ಹೋಗ್ಬೋದು ಅಂತ, ಅವ್ರಿಗಿಂತ ಮುಂಚೆ ನಾವು ಹೋಗಲ್ಲೇ ಕುತ್ಕೊಂಡ್ವಿ. ಅವ್ರಿಗೊಂದು ದೊಡ್ಡ ಆಘಾತ ಆತಿದೆ ಅಂದ್ರೆ ನಮಗಿಂತ ಮುಂಚೆ ಅವರ ಬೆಟ್ಟವನ್ನ ಬಂದು ಕುತ್ಕೊಂಡ್ಬಿಟ್ರ ಅಂತ. ಅದ್ರದ್ದು ಹೆಂಗಾರ ಮಾಡಿ ಅದರದ ರಿವೆಂಜ್ ಅದನ್ನ ಬದ್ಲಾ ತಗೋಬೇಕಂತ ಏನ್ ಮಾಡ್ತಾರ, ಇದನ್ನ ಬಂದ್ ಇಲ್ಲಿ ಬಂದ ನಾವೇನಾದ್ರೂ

ಕಾರ್ಗಿಲ್ಲೊಳಗ ನುಗ್ಗಿ ಆ ಹೈವೇನ ಕಟ್ ಮಾಡಿದ್ರೆ ಶ್ರೀನಗರದಲ್ಲಿ ಇದ್ದಂತವ್ರಿಗೆ ನಾವು ಊಟ ಸಾಮಗ್ರಿಗಳನ್ನ ತಲ್ಪಿಸಕ್ ಆಗಲ್ಲ. ಅವಾಗ ಅದನ್ನ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬಹುದು, ಬಾರ್ಗೇನ್ ಮಾಡಬಹುದು ಅನ್ನೋ ಕಾರಣದಿಂದ ಈ ತರ ಒಂದು ಷಡ್ಯಂತ್ರವನ್ನ ಶುರು ಮಾಡ್ತಾರ. ಅದೇ ಜನಸಿಸ್ ಆಫ್ ದ ಕಾರ್ಗಿಲ್ ವಾರ್. ಸಾಕಷ್ಟು ಇನ್ನೂ ಸಣ್ಣ ಸಣ್ಣ ಪುಟ್ಟ ರೀಸನ್ಸ್ ಇದಾವೆ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂಬಾಲ್ ಅಂತ ಈ ಇಬ್ರು ಸೈನ್ಯದ ಅಧಿಕಾರಿಗಳು ಈ ಬೆಟ್ಟವನ್ನ ಅಟ್ಯಾಕ್ ಮಾಡ್ತಾರೆ. ಎಂತ ಒಂದು ಅದ್ಭುತವಾದ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತಂದ್ರೆ 48 ಗಂಟೆ ಕಾಲ ಅಂದ್ರೆ 48 ಅವರ್ಸ್ ಎರಡು ದಿನದ ಒಳಗಡೆ ಆ ಬೆಟ್ಟವನ್ನ ವಶಪಡಿಸಿಕೊಂಡು ಅಲ್ಲಿದ್ದಂತ ಬಂಕರ್ಗಳನ್ನ ಧ್ವಂಸಪಡಿಸಿ ಅಲ್ಲಿದ್ದಂತ ಶತ್ರುಗಳನ್ನ ಹೊಡೆದುಳಿಸಿ ಆ ಭಾರತದ ಬಾವುಟವನ್ನ 0.5140 ಮೇಲೆ ಹಾರಿಸ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ನಮಗೆ ಇಮ್ಯಾಜಿನ್ ಮಾಡಿ, ನಮಗೆ ಯಾವ್ದಾದ್ರೂ ಒಂದು ಸಣ್ಣ ತಲೆನೋವು ಬಂದ್ರೆ, ಹೊಟ್ಟೆ ನೋವು ಬಂದ್ರೆ ನಾವ್ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ಮಾತ್ರೆ ತಗೊಂತೀವಿ, ಏನಾದ್ರೂ ಮಾಡಿ ಅದನ್ನ ಆ ಕಡೆ ತೆಗೆದಾಕಕ್ ನೋಡ್ತೀವಿ, ತಳ್ಳಾಕಕ್ ನೋಡ್ತೀವಿ. ಯುದ್ಧದ ಪರಿಸ್ಥಿತಿಯಲ್ಲಿ ಯಾವ ಹೆಜ್ಜೆ ಕೊನೆ ಹೆಜ್ಜೆ ಅಂತ ಗೊತ್ತಿಲ್ಲ, ಯಾವ ಉಸಿರು ಕೊನೆ ಉಸಿರು ಅಂತ ಗೊತ್ತಿಲ್ಲ. ಅಂತ ಕಷ್ಟದ ಸಂದರ್ಭದಲ್ಲೂ ಕೂಡ ಹೋರಾಡ್ತಾ ಒಬ್ಬ ವ್ಯಕ್ತಿ ಆ ಬೆಟ್ಟವನ್ನ ಗೆದ್ದು ಈ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ ಅಂತಂದ್ರೆ ಎಂತ ವ್ಯಕ್ತಿತ್ವ ಇರ್ಬೋದು ಆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ಅಂತ ಯೋಚನೆ ಮಾಡಿ ನೋಡಿ ಒಂದ್ಸಲ. ಇದನ್ನ ಅವ್ರು ಬರೀ ಬಾಯಿ ಮಾತಲ್ಲಿ ಹೇಳಿದ ಅಷ್ಟೇ ಅಲ್ಲ, ಇದನ್ನ ಅವ್ರು ಬರೀ ಸ್ಲೋಗನ್ ಅಷ್ಟೇ ಆಗಿರಲಿಲ್ಲ, ಇದು ಸಕ್ಸಸ್ ಸಿಗ್ನಲ್ ಅಷ್ಟೇ ಆಗಿರಲಿಲ್ಲ. ಅವರು ಗೆದ್ದು ಬಂದ ಕೆಳಗಡೆ ಬಂದಾಗ ಬರ್ಕಾದತ್ ಅವರು ಇಂಟರ್ವ್ಯೂ ಮಾಡಿದಾಗ ಇದನ್ನ ಹೇಳಿದರೆ, ಮೈ ಚಾಪ್ಸ್ ವಾಂಟೆಡ್ ಮೋರ್ ಬಂಕರ್ಸ್, ಅಂದ್ರೆ ಶತ್ರುಗಳು ಇನ್ನೂ ಬಂಕರ್ಸ್ ಇರಬೇಕಾಗಿತ್ತು, ಅವ್ರನ್ನ ಅವ್ರನ್ನು ಹೊಡೆದು ಉಳಿಸಬೇಕಾಗಿತ್ತು, ಇನ್ನೂ ಅಷ್ಟು ಜಾಗವನ್ನ ನಾವು ಕ್ಯಾಪ್ಚರ್ ಮಾಡಬೇಕಿತ್ತು ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಬೆಟ್ಟವನ್ನ ಗೆದ್ದಾಗ ಎಲ್ಲೋ ಒಂದ್ ಕಡೆ ನಮಗೆ ಖುಷಿ ಆಗ್ತಿತ್ತು, ಇಡೀ ಯೂನಿಟ್ ಅಲ್ಲಿ ಒಂಥರ ಹಬ್ಬದ ವಾತಾವರಣ ಸಂತಸ ನಡೆದಿತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ನನಗನ್ನಿಸ್ತಾ ಇತ್ತು ದೇವರೇ ನನಗೆ ಅವಕಾಶ ಸಿಗ್ತಾ ಇಲ್ಲಲ್ಲ ಅಂತ. ಅದನ್ನ ಹೇಳ್ತಾರ, ನೀವೇನಾದ್ರೂ ಒಂದು ದಿಲ್ಸಕು ಚಾತೆ ಅಥವಾ ಪೂರ ಕಾಯ್ನಾತ ಜುಡ್ ಜಾತ ಅಂತ, ನೀವೇನಾದ್ರೂ ಮನಸ್ಪೂರ್ವಕವಾಗಿ ಬೇಡ್ಕೊಂಡ್ರೆ ದೇವ್ರು ನಿಮ್ಗೆ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ ಅಂತ. ನಾನು ಈ ತರ ಬೇಡ್ಕೋಬೇಕಾದ್ರೆ ನನಗೂ ಈ ಒಂಥರ ಅವಕಾಶ ಸಿಗ್ಲಿ ಅಂದಾಗ ಮೊದಲನೇ ಮತ್ತೊಂದು ಅಟ್ಯಾಕ್ಗೆ ನಮಗೆ ಆದೇಶ ಬರುತ್ತೆ, ನೀವು 0.4875 ಅಟ್ಯಾಕ್ ಮಾಡಿ ಅಂತ. 4875 ಆಗಲೇ ಹೇಳಿದಾಗೆ 4875 ಮೀಟರ್ ಸಪೋಸಿ ಲೆವೆಲ್ ಅಂತ. ಅವಾಗ ಜುಲೈ 4, 1999 ಆ ಬೆಟ್ಟವನ್ನ ಅಟ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಡಿಸೈಡ್ ಆದಾಗ ಮಧ್ಯಾಹ್ನ ಹೊತ್ತು ಸುಮಾರು ನನ್ನ ಟೀಮ್ ಜೊತೆಗೆ ನಾನು ಕುತ್ಕೊಂಡು ಊಟ ಮಾಡ್ತಾ ಇದ್ದೆ, ಅವ್ರಿಗೆ ಹುರಿದುಂಬಿಸ್ತಾ ಇದ್ದೆ, ನಮ್ಮ ಜೀವನದ ಇತಿಹಾಸದಲ್ಲಿ ಇಂಥ ಒಂದು ಸುವರ್ಣ ಅವಕಾಶ ಸಿಗ್ಲಿಕ್ಕಿಲ್ಲ, ನಾವು ಇನ್ನು 2-3 ದಿವಸದಲ್ಲಿ ನಾವು ಏನನ್ನ ಮಾಡ್ತೀವೋ ಅದು ಒಂದು ಹಿಸ್ಟ್ರಿ ಬುಕ್ಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ, ನಮ್ಮ ಯೂನಿಟ್ನ ಹೆಸರನ್ನ ನಾವು ಎಲ್ಲಿವರೆಗೂ ಎತ್ತ ಒಯ್ಬೋದು, ಇದನ್ನ ಎಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ನಾನು ಮಾತಾಡ್ಬೇಕಾದ್ರೆ ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ, ಮೋಟಿವೇಟ್ ಮಾಡ್ತಾ ಇದ್ದೆ, ಇನ್ನೇನು ಸಾಯಂಕಾಲ ಆಗ್ತಾ ಬರ್ತಾ ಇದ್ದೆ, ನಾವು ಹೊರಡಕ್ ರೆಡಿ ಆಗ್ತಾ ಇದ್ದೀವಿ. ನನ್ನ ಶ್ಯಾಮ್ ಸಿಂಗ್, ನನ್ನ ಬಡಿ ಅಂತ ಏನ್ ಹೇಳ್ತೀವಿ ಶ್ಯಾಮ್ ಸಿಂಗ್ ಅಂತ, ಅವ್ರಿಗೆ ಹುಷಾರಿರ್ಲಿಲ್ಲ, ಅವ್ರು 3 ದಿವಸದಿಂದ ಜ್ವರ ಇತ್ತು, ಅವ್ರಿನ್ನೂ ಫುಲ್ ಚೇತರಿಸ್ಕೊಂಡಿಲ್ಲ. ಹಾಗಾಗಿ ನಾನು ಅವ್ರಿಗೆ ಒಂದು ಮೆಸೇಜ್ ಕೊಟ್ಟಿದ್ದೆ, ನಮ್ಮ ಸೀನಿಯರ್ ಜೆಸಿ ಹತ್ರ, ಶ್ಯಾಮ್ ಸಿಂಗ್ ನನ್ನ ಬಡಿ ಏನಿದ್ದಾನೆ ಶ್ಯಾಮಿ ಅಂತ ಏನ್ ಕರಿತಾ ಇದ್ದೆ, ಅವನಿಗೆ ಹುಷಾರಿಲ್ಲ, ಅವನು ಯುದ್ಧಕ್ಕೆ ಬರೋದು ಬೇಡ, ಯಾಕಂದ್ರೆ ನಾವು ಯುದ್ಧಕ್ಕೆ ಹೋಗ್ತಾ ಇದೀವಿ, 1 ದಿನ ಆಗುತ್ತೋ 2 ದಿನ ಆಗುತ್ತೋ 3 ದಿನ ಆಗುತ್ತೋ ಗೊತ್ತಿಲ್ಲ, ಹಾಗಾಗಿ ಅವ್ನು ರೆಸ್ಟ್ ತಗೊಳ್ಳಿ ಅಂತ ಮೆಸೇಜ್ ಕೊಟ್ಟಿದ್ದೆ. ಯಾವಾಗ ಅವನಿಗೆ ಈ ಮೆಸೇಜ್ ಹೋಗುತ್ತೋ ಓಡ್ ಬರ್ತಾನ ಅವನ ಹತ್ರ, ಓಡ್ ಬಂದ್ ನನ್ನ ಹತ್ರ ಹೇಳ್ತಾನೆ, ಕೋಟ್ ಅನ್ಕೋಟ್ ಬಂದ್ ಹೇಳ್ತಾನೆ, ಸಾಬ್ ಅಚ್ಚೆ ದಿನ್ಮೆ ಆಪ್ಕೆ ಸಾತ್ತ, ಒಳ್ಳೆ ಸಮಯದಲ್ಲಿ ನಿಮ್ ಜೊತೆಗಿದ್ದೆ, ಕಷ್ಟದ ಸಂದರ್ಭ ಬಂದಿದೆ, ನಿಮ್ಮನ್ನ ಯುದ್ಧಕ್ಕೆ ಒಬ್ಬರನ್ನ ಹೇಗೆ ಕಳ್ಸ್ಕೊಡ್ಲಿ, ಬೈ ಚಾನ್ಸ್ ಯುದ್ಧದಲ್ಲಿ ನಿಮ್ಗೆ ಏನಾದ್ರೂ ಆಗ್ಬಿಟ್ರೆ ಜೀವನ ಪರ್ಯಂತ ನನ್ನ ಯೂನಿಟ್ ನಲ್ಲಿ ನನ್ನ ಮುಖವನ್ನ ಎತ್ಕೊಂಡು ಹೇಗ್ ಓಡಾಡ್ಲಿ, ನನ್ನ ಮನೆಯವರಿಗೆ ನನ್ನ ಮುಖವನ್ನ ಹೇಗ್ ತೋರಿಸ್ಲಿ, ನನ್ನ ಯೂನಿಟ್ ಅಲ್ಲಿ ನನ್ನ ಮಕ ಎತ್ಕೊಂಡು ಓಡಾಡಕ್ ಆಗಲ್ಲ ಅಂತ ಹೇಳಿ ಅವನ ಕಮಿಟ್ಮೆಂಟ್ ನೋಡಿ ನನಗೆ ಬೇಡ ಅನ್ನೋ ಒಂದು ಅವಕಾಶನೇ ಸಿಗ್ಲಿಲ್ಲ. ಹಾಗಾಗಿ ಶ್ಯಾಮೆ ತುಬಿಚಲ್ ನೀನು ಬಾ ಅಂತಂದೆ. ಎಷ್ಟು ಖುಷಿಯಾಗಿ ಅವನನ್ನ ವೆಪನ್ ಅನ್ನ ತಗೊಳಕ್ ಹೋದ, ಅವನ ಗನ್ ಅನ್ನ ತಗೊಳಕ್ ಹೋದ ಅಂತ ನನಗೆ ಇವತ್ತು ಕಣ್ಣಲ್ಲಿ ಕಟ್ಟವಾಗಿದೆ. 4ನೇ ತಾರೀಕು ಸಾಯಂಕಾಲ ಆಗ್ತಾ ಬರ್ತಾ ಇದೆ, ಪ್ರತಿ ಒಂದು ಯೂನಿಟ್ ಅಲ್ಲಿ ಒಬ್ಬ ಪಂಡಿತ್ ಜಿ ಇರ್ತಾರೆ, ಅವರು ಒಂದು ಪೂಜೆ ಹವನನ್ನ ಮಾಡ್ತಾರೆ, ಹವನನ್ನ ಮಾಡಿ ನನ್ನ ಹಣೆಗೆ ತಿಲಕನ ಇಡ್ತಾರೆ, ನನ್ನ ವೆಪನ್ಗೂ ತಿಲಕ್ ಇಡ್ತಾರೆ, ಎಲ್ಲರಿಗೂ ತಿಲಕ್ ಹಚ್ಚುತ್ತಾ ಹೋಗ್ತಾರೆ. ಅದಾದ ನಂತರ ನಾವಿನ್ನೇನು ಹೊರಡಕ್ಕೆ ರೆಡಿ ಆಗ್ತಾ ಇದೀವಿ. 4ನೇ ತಾರೀಕು ಜುಲೈ ರಾತ್ರಿ ಆಗ್ತಿದ್ದಂಗೆ ನಮ್ಮ ಯೂನಿಟ್ನ ವಾರ್ ಕ್ರೈ ಅಂತಂದ್ರೆ, ನಾವು ಏನೇ ಒಂದು ಕಾರ್ಯ ಮಾಡಬೇಕಂದ್ರೆ ಆ ಕಾರ್ಯವನ್ನ ಮಾಡೋಕ್ಕಿಂತ ಮುಂಚೆ ಆ ಕೂಗನ್ನ ಕೂಗಿ ಆ ಕಾರ್ಯವನ್ನ ಮಾಡ್ತೀವಿ. ನಮ್ಮ ಯೂನಿಟ್ನ ವಾರ್ ಕ್ರೈ ಇದ್ದಿದ್ದು ದುರ್ಗೆ ಮಾತಾ ಕಿ ಜಯ್ ಅಂತ. ಯಾವಾಗ ಒಂದು ಸಲ ನಾನು ದುರ್ಗೆ ಮಾತಾ ಕಿ ಜಯ್ ಅಂತ ಕೂಗಿದ್ನೋ, ನನ್ನ ಹಿಂದಿದ್ದಂತ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜಯ್ ಅಂತ ಕೂಗಿದಾಗ ಎಂತ ಒಂದು ಅದ್ಭುತವಾದ ವಾತಾವರಣ ಬಂಧುಗಳು ಅಂತಂದ್ರೆ, ಅದೊಂದು ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ, ಆ ತರ ಒಂದು ಅಟ್ಮಾಸ್ಫಿಯರ್ ಇತ್ತು.
ಈ ವಿಷಯವನ್ನ ನಾನು ಹೇಳಬೇಕಿಲ್ಲ. ನಾನು ಹೇಳಿದಾಗ

ಜನವರಿಯಲ್ಲಿ ಜಾಯ್ನ್ ಆಗಿತ್ತೆ, ಜುಲೈಯಲ್ಲಿ ನಾವಿದ್ದೀವಿ. ಅಂದ್ರೆ 6 ತಿಂಗಳ ಸರ್ವಿಸ್ ನಂದು. ಜಸ್ಟ್ 6 ತಿಂಗಳ ಸರ್ವಿಸ್ ಅಲ್ಲಿ ನನಗೆ ಅವಾಗ 25 ವರ್ಷ ವಯಸ್ಸು, 25 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಅಲ್ಲಿ 120 ಜನನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಾಮಾನ್ಯವಾದ ಸಂಗತಿ ಅಲ್ಲ. ಅದು ಒಂದು ಬಲಿಷ್ಠವಾದ ಒಬ್ಬ ಲೀಡರ್ ಅಷ್ಟೇ ಇದು ಮಾಡ್ಲಿಕ್ಕೆ ಸಾಧ್ಯ. ನನಗೆ ಸರ್ವಿಸ್ ಕಡಿಮೆ ಇದೆ, ನನಗೆ ಏಜ್ ಕಡಿಮೆ ಇದೆ ಅಂತ ನಮ್ಮ ಕಮಾಂಡಿಂಗ್ ಆಫೀಸರ್ ಕಲ್ಸ

ಶುರು ಮಾಡ್ತೀವಿ ರಾತ್ರಿ ಹೊತ್ತು. ಒಂದ್ ಬೆಟ್ಟವನ್ನ ಅಟ್ಯಾಕ್ ಮಾಡ್ತೀವಿ ಅಂತಂದ್ರೆ ಬೆಟ್ಟದ ತುದಿ ಮೇಲೆ ಒಂದ್ 4 ಜನ ಇರ್ತಾರೆ ಹಾಗಿರಲ್ಲ, ಒಂದ್ ಸುಮಾರು ಒಂದು ದೊಡ್ಡ ಬೆಟ್ಟ ಅದು. ಎಲ್ಲೆಲ್ಲಿ ನಾವು ಹತ್ಲಿಕ್ ಸಾಧ್ಯನೇ, ಎಲ್ಲೆಲ್ಲಿ ರಿಜ್ ಲೈನ್ ಇರುತ್ತೋ ಅಲ್ಲಿ ಅವ್ರ ಬಂಕರ್ ಮತ್ತೆ ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ನಾವು ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಮಾಡ್ತಾ ತುದಿವರೆಗೂ ಹೋಗ್ಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ಅಟ್ಯಾಕ್ ಶುರು ಮಾಡ್ತೀವಿ, 5ನೇ ತಾರೀಕು ಬೆಳಗಿನ ಜಾವ ನಾವು ಎಲ್ಲಿವರೆಗೂ ಬಂದಿರ್ತೀವಿ ಅಂದ್ರೆ, ನಾನು ಮೊದಲನೇ 3 ಬಂಕರ್ನ ಕಾಣಿಸ್ಕೊಂತೀನಿ, ಮೊದಲನೇ 3 ಬಂಕರ್ನ ಕಂಡಿಡ್ತೀನಿ. ಆ 3 ಬಂಕರ್ ನೋಡಿದಾಗ ನನಗೆ ಅನ್ಸುತ್ತೆ, ನಾವು 120 ಜನ ಇದ್ದೀವಿ, ನಮ್ಮ ಶತ್ರುಗಳಿಗೆ ನಾವು ಅಟ್ಯಾಕ್ ಅನ್ನ ಶುರು ಮಾಡಿದೀವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಕತ್ತಲಲ್ಲಿ ಮೇಲೆ ಬರ್ತಾ ಇದ್ದೀವಿ. ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ, ಅವ್ರು ಎಚ್ಚರಾಗಿ ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮಗೊಂದು ಅಟ್ಯಾಕ್ ಮಾಡೋ ಅವಕಾಶ ಇರಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, 120 ಜನ ಒಂದೇ ಸಲ ಅಟ್ಯಾಕ್ ಮಾಡೋದು ಬೇಡ, ಒಂದು 10 ಜನನ ಸೆಲೆಕ್ಟ್ ಮಾಡ್ತೀನಿ. 10 ಜನದಲ್ಲಿ ಎಡಗಡೆ ಬಂಕರ್ನ 3 ಜನ ಅಟ್ಯಾಕ್ ಮಾಡಬೇಕು, ಮಧ್ಯದ ಬಂಕರ್ನ ನಾನು ಮತ್ತೆ 3 ಜನ ಅಟ್ಯಾಕ್ ಮಾಡ್ತೀವಿ, ಪ್ಲಸ್ ಬಡಗಡೆ ಬಂಕರ್ನ ಒಂದು 3 ಜನ ಅಟ್ಯಾಕ್ ಮಾಡ್ಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು? ಅವರಿಗೆ ನಮ್ಮ ಶತ್ರುಗಳಿಗೆ ಆ ಬಂಕರ್ ಅಲ್ಲಿ ಏನು ಕುತ್ಕೊಂಡಿರ್ತಾರೋ ಅವರಿಗೆ ಗೊತ್ತಾಗದಾಗೆ ತವಳುತ್ತಾ ತವಳುತ್ತಾ ತವಳುತ್ತಾ ಸೌಂಡ್ ಮಾಡ್ಲಿಲ್ದಂಗ್ ಹೋಗ್ಬೇಕು. ಎಡಗಡೆ ಬಂಕರ್ಗೆ ಅಟ್ಯಾಕ್ ಮಾಡೋ ಟೀಮ್ ಅಲ್ಲಿ ಜಾಯ್ನ್ ಆಗುತ್ತೆ, ಮಧ್ಯದ ಬಂಕರ್ನ ನಾನು ಟೀಮ್ ಜೊತೆಗೆ ಜಾಯ್ನ್ ಆಗ್ತೀನಿ, ರೈಟ್ ಸೈಡ್ ಬಂಕರ್ಗೆ ರೆಡಿ ಆಗ್ತಾರ ಅವರು. ಆದ ತಕ್ಷಣ ನಾನು ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂತ ನಾವು 3 ಟೀಮ್ಗಳು ಒಂದೇ ಸಲ ಏಕಾಏಕಿಯಾಗಿ ನಮ್ಮಲ್ಲಿದ್ದಂತ ಹ್ಯಾಂಡ್ ಗ್ರೆನೇಡ್ ಅನ್ನ ತೆಗೆದು ಅದ್ರಲ್ಲಿ ಎಸಿಬೇಕು, ನಮ್ಮಲ್ಲಿದ್ದಂತ ವೆಪನ್ ಅನ್ನ ತೆಗೆದು ಅದ್ರಲ್ಲಿ ಫೈರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. 2 ಟೀಮ್ ಹೋಗುತ್ತೆ, ನನ್ನ ಟೀಮ್ ರೀಚ್ ಆಗುತ್ತೆ, ಅವು 2 ಟೀಮ್ ರೀಚ್ ಆಗಿದ್ದಾವೆ. ಅವು 2 ಟೀಮ್ ರೀಚ್ ಆಗಿದ್ದನ್ನ ನೋಡಿ ನಮ್ಮ ಟೀಮು ರೀಚ್ ಆದ್ಮೇಲೆ ನಾನು ಒಂದೇ ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನೀವು ಇಮ್ಯಾಜಿನ್ ಮಾಡಿ, ಕಗ್ಗತ್ಲಿದೆ, ಆಮೇಲೆ ಪಿನ್ ಡ್ರಾಪ್ ಸೈಲೆಂಟ್, ರಾತ್ರಿ ಹೊತ್ತಲ್ಲಿ ಗಾಳಿ ಜೋರಾಗಿ ಬೀಸೋದ್ರಿಂದ ಸಣ್ಣ ಸಣ್ಣ ಸೌಂಡ್ಗಳು ಕೇಳ್ತಾನೂ ಇಲ್ಲ. ಒಂದೇ ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಹೆಂಗಾಯ್ತು ಅಂತಂದ್ರೆ, ನಮ್ಮಲ್ಲಿ ಇದ್ದಂತ ಗ್ರೆನೇಡ್ನ ತೆಗೆದು ಎಸಿತಾ ಇದೀವಿ, ಒಂದೇ ಸಲ ಸ್ಫೋಟ ಅಷ್ಟು ರೆಡಿ ಆಗುತ್ತೆ, ಫೈರ್ ಮಾಡ್ತಿದ್ವಿ, ಅಷ್ಟೊಳಗೆ ಮೇಲ್ ಕುತ್ತಂತ ಪಾಕಿಸ್ತಾನಿಗೆ ಗೊತ್ತಾಗ್ಬಿಡ್ತು ನಾವು ಅಟ್ಯಾಕ್ ಮಾಡ್ತಿದ್ವಿ ಅಂತ. ಅವರು ಕೂಡ ಫೈರ್ ಮಾಡ್ತಾ ಇದಾರೆ, ಕತ್ಲಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಫೈರ್ ಮಾಡೋದು, ಆ ಬುಲೆಟ್ಗಳು ಹಾರೋದು, ಗ್ರೆನೇಡ್ಗಳು ಸಿಡಿಯೋದು ಎಲ್ಲಾ ಕಡೆ ಕಾಣ್ತಾ ಇದೆ. ಬಟ್ ನಮ್ಮ ಅದೃಷ್ಟವಶ ಏನಂತಂದ್ರೆ, ಈ 3 ಬಂಕರ್ ಅಲ್ಲಿದ್ದಂತ ಜನರು ಮಲಗಿದ್ರು, ಅವ್ರು ಎದ್ದು ರಿಯಾಕ್ಟ್ ಮಾಡಿ ಅವ್ರ ವೆಪನ್ ಅನ್ನ ತಗೊಂಡು ಅವ್ರ ಗನ್ ಅನ್ನ ಎತ್ಕೊಂಡು ನಮಗ್ ಫೈರ್ ಮಾಡಕ್ಕಿಂತ ಮುಂಚೆ ಅಲ್ಲಿದ್ದಂತ ಅವ್ರನ್ನ ನ್ಯೂಟ್ರಲೈಸ್ ಮಾಡ್ಬಿಡ್ತೀವಿ, ಅವ್ರ ಧ್ವಂಸ ಮಾಡ್ಬಿಡ್ತೀವಿ. ಅಲ್ಲಿ ಧ್ವಂಸ ಮಾಡಿದ ನಂತರ ಅವ್ರನ್ನ ಸ್ಯಾನಿಟೈಸ್ ಮಾಡ್ಬೇಕು. ಏನು ಅಂತಂದ್ರೆ, ನೀವು ಆ ಬಂಕರ್ ಒಳಗೆ ಹೋಗಕ್ ಆಗಲ್ಲ, ಶತ್ರುಗಳ ಶವಗಳು ಬಿದ್ದಿದ್ದಾವೆ, ಅದನ್ನ ತೆಗೆದು ಆಚೆ ಹಾಕ್ಬೇಕು. ನೀವು ಅಲ್ಲಿ ಕುತ್ಕೊಳಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ರಕ್ತ ಎಲ್ಲ ಬಿದ್ದಿದೆ, ಐಸ್ ತೆಗೆದು ಅದ್ರ ಮೇಲೆ ಹಾಕಿದ್ರೆ ಅದೊಂದ್ಸಲ ಕರಗಿದಂಗ ಆಗುತ್ತೆ, ತೊಳೆದಂಗ ಆಗುತ್ತೆ. ನಮ್ಮ ಅವ್ರೇನಾದ್ರೂ ಮೈಂಡ್ಸ್ ಅಡಿಗಿಟ್ಟಿದಾರ, ಇದನ್ನೆಲ್ಲ ನೋಡ್ಬೇಕು. ಇದನ್ನೆಲ್ಲ ನೋಡ್ತಾ ನಾವು ಸ್ಯಾನಿಟೈಸ್ ಮಾಡ್ತಾ ಇದ್ವಿ, ಆ ಬಾಡಿಗಳನ್ನೆಲ್ಲ ಹೊರಗೆ ಹಾಕ್ತಾ ಇದ್ವಿ. ಅವಾಗ ನಾನು ಏನು ಕಂಡೆ ಅಂತಂದ್ರೆ, ಬೆಳಕು ಆಗ್ತಾ ಬರ್ತಾ ಇದೆ, ನಾನು ಬಲಗಡೆ ಎಡಗಡೆ ತಿರುಗಿ ನೋಡ್ತಾ ಇದ್ದೀನಿ ಎಲ್ಲ ಸರಿ ಒಳಗೆ ಆಗಿದೆನೋ ಇಲ್ಲೋ ಅಂತ ನೋಡ್ಬೇಕಾದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗ್ ಮಾಡಿ ಬಿದ್ದು ಬಿಟ್ಟಿದ್ದಾರೆ. ಅವ್ರ ಕೈ ಅದೋ ತರ ಟ್ವಿಸ್ಟ್ ಆಗ್ಬಿಟ್ಟಿದೆ, ಕಾಲು ಯಾವ್ದೋ ತರ ಮರ್ಚ್ಕೊಂಡಿದೆ. ಅವ್ರು ನೋಡಿದ ತಕ್ಷಣ ತಲೆ ಹೇಳ್ತಾ ಇದ್ದೆ ಅವ್ನು ಬದುಕಿಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಆಸೆ ಇದೆ, ಅವನಿನ್ ಏನಾದ್ರೂ ಮಾಡಿ ಬದುಕ್ಸನ, ಅವ್ನ ಏನಾದ್ರು ಮಾಡಿ ಕೆಳಗಡೆ ಕಳಿಸಿ ಡಾಕ್ಟರ್ ಹತ್ರ ಕಳಿಸಿ ಅವನ್ ಬದುಕ್ಸನ ಅಂತ ಓಡ್ ಬರ್ತಾ, ಅವನ ಹತ್ರ ಕೆಳಗಡೆ ಓಡ್ ಬಂದೆ ನಾನು. ಓಡ್ ಬಂದ ಎಳೆ ಬಿಸಿಲ ಅಂತ, ಅವಾಗಿನ ಸೂರ್ಯ ಹುಟ್ಟತಾ ಇದ್ದಾನೆ, ಎಳೆ ಬಿಸಿಲ ಅವನ ತಲೆ ಮೇಲೆ ಬೀಳ್ತಾ ಇದೆ. ಅವನ್ನ ಹಿಂಗ್ ಟ್ವಿಸ್ಟ್ ಮಾಡಿ ನೋಡ್ತೀನಿ, ಶ್ಯಾಮ್ ಸಿಂಗ್ ನನ್ ಬಡಿ ಅಂತ ಏನ್ ಹೇಳಿದ್ನಲ್ಲ, ಅವ್ನ್ ತಿರ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ಗುಂಡು ತಗೊಂಡ್ಬಿಟ್ಟಿದೆ ನೋಡಿ. ಅವಾಗ ಇಷ್ಟು ಬೇಜಾರಾಯ್ತು ನನಗೆ, ಇಷ್ಟು ಸಂಕಟ ಆಗ್ತಿತ್ತು ನನಗೆ ಅಂತಂದ್ರೆ, ಆ ವ್ಯಕ್ತಿ ಒಂದು ಅವಕಾಶ ಇತ್ತು, ಅವನು ಬರ್ಲಿಲ್ದಂಗ್ ಇರ್ಬೋದಾಗಿತ್ತು, ಅವನ್ ಆರಾಮಾಗಿ ರೆಸ್ಟ್ ತಗೋಬೋದಾಗಿತ್ತು. ಬಟ್ ಆದ್ರೂ ಕೂಡ ನಾನೊಬ್ಬ ನನ್ನ ಬಡಿ ನನ್ನ ಸಹಾಯಕ ನನ್ನನ್ನು ಒಬ್ಬರನ್ನೇ ಕಳಿಸ್ಕೊಡ್ಬಾರ್ದು ಅನ್ನೋ ಕಾರಣದಿಂದ ಅವನು ಬರ್ತಾನೆ, ಅವನು ಬಂದು ತನ್ನ ಪ್ರಾಣಾರ್ಪಣೆಯನ್ನ ಮಾಡ್ತಾನೆ. ಎಷ್ಟು ದುಃಖ ಆಗ್ತಿದೆ ನನಗೆ ಅಂತಂದ್ರೆ, ಇನ್ನೂ ಒಂದು ದುಃಖ ಏನು ಅಂತಂದ್ರೆ, ನಾನು ಹಾಸ್ಪಿಟಲ್ ಇದ್ದಾಗ ಗೊತ್ತಾಯ್ತು ನನಗೆ, ಅವನೊಂದು ಚಿಟ್ ಬರೆದಿಟ್ಕೊಂಡಿದ್ದಂತೆ, ಆ ಚಿಟ್ ಎಲ್ಲ ಬರ್ದಿದ್ದಂತೆ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ದುಶ್ಮನ್ಕೋ ಮಾರೇ ಬಿನಾ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ಮೌತ್ ಕೆ ಬಿನಾ ಅಂತ. ನೋಡಿ, ಈ ತರ ಒಂದು ಬಾಂಧವ್ಯ ಆರ್ಮಿದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅವನಿಗೆ ಒಂದು ವಿಪರ್ಯಾಸ ನೋಡಿ, ನನಗೊಂದು ಅಳು ಬರ್ತಾ ಇದೆ, ಬಟ್ ಕಣ್ಣೀರ್ ಹಾಕೋದನ್ನ ತಡಿತಾ ಇದ್ದೀನಿ. ಯಾಕಂದ್ರೆ ನಾನು ಒಬ್ಬ ಟೀಮ್ ಲೀಡರ್ ಆಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ, 100 ಜನ ನನ್ನ ಸೈನಿಕರನ್ನ ನಾನು ನೋಡ್ತಿದ್ರೆ, ಅವ್ರು ಎಲ್ಲಿ ಯುದ್ಧವನ್ನ ಆಡೋ ಹುಮ್ಮಸ್ಸನ್ನ ಕಳ್ಕೊಂಡ್ಬಿಡ್ತಾರ ಅನ್ನೋ ಕಾರಣದಿಂದ ಒಂದು ಕಣ್ಣೀರ್ ಕೂಡ ಹಾಕಕ್ ಆಗ್ಲಿಲ್ಲ ನನ್ಗೆ. ಆ ಶ್ಯಾಮ್ ಸಿಂಗ್ ಅನ್ನ ಶ್ಯಾಮೇನ ಕೆಳಗ್ ಕಳಿಸ್ತೀನಿ, ಕೆಳಗ್ ಕಳಿಸಿ ಮತ್ತೆ ಯುದ್ಧವನ್ನ ಮುಂದುವರ್ಸ್ಲೇಬೇಕು. ಯಾಕಂದ್ರೆ ಈ ತರ ಘಟನೆಗಳು ನಡೀತಾನೆ ಇರ್ತವೆ. ನಾವು ಯುದ್ಧವನ್ನ ಮುಂದುವರ್ಸ್ತೀವಿ, 4ನೇ ತಾರೀಕು ರಾತ್ರಿ ಯುದ್ಧ ಶುರು ಆಗಿದೆ, 5ನೇ ತಾರೀಕು ಬೆಳಗಿನ ಜಾವ ಇಡೀ ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಬೆಳಗಿನ ಜಾವ 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾ ಇದೆ.
ನಾವು ಒಂದು

ಒಂದ್ ಬಂಡೆಗಳಿಂದ ಇನ್ನೊಂದು ಬಂಡೆಗಳಲ್ಲಿ ಓಡ್ತಾ ಇದೀವಿ ಅಂದ್ರೆ ಅಷ್ಟು ಹತ್ರ ಹೋಗ್ತಾ ಇದೀವಿ ಅಂತ, ಅಲ್ಲಿಂದ ಇನ್ನೊಂದು ಬಂಕರ್ ವಶಪಡಿಸ್ಕೊಂತ ಇದೀವಿ ಅಂತಂದ್ರೆ ಅಷ್ಟು ಹತ್ರ ಹೋಗ್ತಿದೀವಿ ಅಂತ. ಹಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ನಾವ್ ಮುಂದ್ ಹೋಗ್ತಾ ಇದ್ವಿ. 6ನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಕಮಾಂಡಿಂಗ್ ಆಫೀಸರ್ ಅಂದ್ರೆ ಕೆಳಗಡೆ ಕುಂತ ನಮ್ಮ ಕಮಾಂಡಿಂಗ್ ಆಫೀಸರ್ ಒಂದು ರೇಡಿಯೋ ಸೆಟ್ ಅಂತ ಇರುತ್ತೆ ನಮ್ಮ ಕಮ್ಯುನಿಕೇಶನ್ ಗೆ, ಆ ರೇಡಿಯೋ ಸೆಟ್ ಅಲ್ಲಿ ಅವ್ರೊಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಅವ್ರು ಹೇಳ್ತಾರೆ ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಆಗೋಗಿದೆ, 2 ದಿನ ಕಳೆದೋಗಿದೆ, ನಿಮ್ಗೆ ಏನಾದ್ರು ಊಟಕ್ಕೆ ಕಳ್ಸಿಕೊಡ್ಲಾ ಅಂತ. ಬಟ್ ನನಗೆ ಗೊತ್ತು ಊಟ ಬರ್ಬೇಕಂದ್ರೆ ಫುಲ್ ಕೆಳಗಡೆಯಿಂದ ಬರಬೇಕು. ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಯುದ್ಧ ಕೋಕ್ಕಿಂತ ಮುಂಚೆ ಆ ಮಧ್ಯ ಭಾಗದಲ್ಲಿ ಒಂದಿಷ್ಟು ಅಮ್ಯುನೇಷನ್ ಅಂದ್ರೆ ಗುಂಡು ಮದ್ದುಗಳನ್ನ ಸ್ಟೋರ್ ಮಾಡಿಟ್ಟಿರ್ತೀವಿ. ಅಂದ್ರೆ ಹೋರಾಡ್ತಾ ಹೋರಾಡ್ತಾ ನಮ್ಮಲ್ಲಿ ಕಡಿಮೆ ಆದ್ರೆ ಅವನ್ನ ಈಸಿಯಾಗಿ ಅಲ್ಲಿಂದ ತರ್ಸ್ಕೋಬಹುದು, ಹತ್ತಿರದಲ್ಲಿ ತರ್ಸ್ಕೋಬಹುದು ಅಂತ. ಹಾಗಾಗಿ ನನಗ್ ಗೊತ್ತಿತ್ತು ನಮಗೆ ಹೋರಾಡ್ತಾ ಹೋರಾಡ್ತಾ ಕಡಿಮೆ ಆಗ್ತಾ ಇದೆ ಗುಂಡು ಮದ್ದುಗಳು. ಹಾಗಾಗಿ ನಾನು ರೇಡಿಯೋ ಸೆಟ್ ಅಲ್ಲಿ ಹೋಗಿ ಮತ್ತೆ ಹೇಳ್ತೀನಿ, ಸರ್ ನೀವು ಊಟ ಚಿಂತೆ ಬಿಟ್ಬಿಡಿ, ನಮ್ಮೊಂದಿಷ್ಟು ಕೆಲವೊಂದಿಷ್ಟು ಗುಂಡು ಮದ್ದುಗಳು ಖಾಲಿ ಆಗ್ತಾ ಇದ್ದಾವೆ, ಅದನ್ನ ಕಳ್ಸ್ಕೊಡಿ ಅಂತ. ನೀವ್ ಅನ್ಕೊಂತಾ ಇರ್ಬೋದು ನಿಮಗೆ ಸುಸ್ತಾಗ್ಲಿಲ್ವಾ, ಈ 2 ದಿನ ಊಟ ಮಾಡಿಲ್ಲ, ಓಡಾಡ್ತಾ ಇದ್ರ, ರಾತ್ರಿ ನಿದ್ದೆ ಇಲ್ಲ, ಗುಂಡೆಲ್ಲ ಸಿಡಿತಾ ಇದೆ, ಆದ್ರೂ ಕೂಡ ನಿಮ್ ಹೊಟ್ಟೆ ಹಸಿವಾಗ್ಲಿಲ್ವಾ, ನಿಮ್ ತಿನ್ನಂಗಾಗ್ಲಿಲ್ವಾ ಅಂತ. ಬಂಧುಗಳೇ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ದೈಹಿಕವಾಗಿ ಏನಾಗ್ತೀರ ಸುಸ್ತ ಆಗ್ಬೋದು, ಮಾನಸಿಕವಾಗಿ ಸುಸ್ತು ನಾನು ಜಾಸ್ತಿ ಆಗ್ತಾ ಇದ್ದೆ. ಯಾಕಂತಂದ್ರೆ ನಮ್ಮ ಸೈನಿಕನ ಒಬ್ಬನಿಗೆ ಹೊಟ್ಟೆಗೆ ಗುಂಡು ತಗಲಿದೆ, ಒಂದು ಶೆಲ್ ಅಂತ ಸಿಡಿದಾಗ ಆ ಸ್ಪ್ಲಿಂಟರ್ ಬಂದು ಹೊಟ್ಟೆ ಕಟ್ ಆಗ್ಬಿಟ್ಟಿದೆ, ಅದರಿಂದ ಇಂಟೆಸ್ಟೈನ್ ಹೊರಗೆ ಬಂದಿದೆ, ಅದನ್ನ ಒಳಗ್ ಹಾಕಿ ತುಂಬಕ್ ನೋಡ್ತಾ ಇದ್ದೀವಿ. ಅವಾಗ ಅವ್ನು ಕೇಳ್ತಾನೆ, ಸಾಬ್ ಮೈ ಜಿಂದಾ ತೋರ್ ಹೊಂಗನ, ನಾನು ಬದುಕ್ತೀನಲ್ಲ, ನನ್ನ ತಂದೆ ತಾಯಿನ ನಾನು ನೋಡ್ತೀನಲ್ಲ, ನನ್ನ ಮಕ್ಕಳನ್ನ ನೋಡ್ತೀನಲ್ಲ ಅಂತ ಕೇಳಿದಾಗ ಎಷ್ಟು ಸಂಕಟ ಆಗುತ್ತೆ ಅಂತಂದ್ರೆ, ಒಬ್ಬ ಸೈನಿಕನಿಗೆ 2 ಕಾಲಿ ಗುಂಡು ಬಿದ್ದ್ಬಿಟ್ಟಿದೆ, ಅವ್ನಿಗೆ ಎದ್ದಳಕ್ ಆಗ್ತಾ ಇಲ್ಲ, ನಿಂದ್ರಕ್ ಆಗ್ತಾ ಇಲ್ಲ, ಅವನನ್ನ ನಾವು ಸ್ಟ್ರೆಚ್ ಅಲ್ಲಿ ಮಲಗಿಸಿದೀವಿ, ಕೆಳಕ್ ಕಳಿಸ್ತಾ ಇದ್ದೀನಿ. ಅವಾಗ ಅವ್ನು ಹೇಳ್ತಾನೆ, ಸಾಬ್ ಮುಜೆ ಮಾಫ್ ಕರ್ದೆ, ನನ್ನ ಕ್ಷಮಿಸ್ಬಿಡಿ, ಕೊನೆಯವರೆಗೂ ನಿಮ್ ಜೊತೆ ಇರಕ್ ಆಗ್ಲಿಲ್ಲಲ್ಲ, ನನ್ ಕ್ಷಮಿಸ್ಬಿಡಿ ಅಂತಂದಾಗ ಅವಾಗ ಮಾನಸಿಕವಾಗಿ ಕೂಗ್ ಹೋಗ್ತೀವಿ. ನೀವ್ ಅನ್ಕೊಂತ ಇರ್ಬೋದು ಊಟ ಆದ್ರೂ ಏನಾದ್ರೂ ಬೇಕಲ್ಲ ಅಂತ. ಜುಲೈ ತಿಂಗಳಲ್ಲೂ ಹಿಮ ಇರುತ್ತೆ, ಮೇಲಿನ ಭಾಗ ಜುಲೈ ತಿಂಗಳಲ್ಲಿ ಹಿಮದ ಮೇಲಿನ ಭಾಗ ಏನಿರುತ್ತೆ ಅದು ಗಲೀಜಾಗ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅದ್ರ ಮೇಲೆ ನೀವು ಓಡಿರ್ತೀರಾ, ಶೆಲ್ಲಿಂಗ್ ಆಗಿರುತ್ತೆ, ಗುಂಡು ಯಾರು ಗೊತ್ತಾಗಲಿರುತ್ತೆ, ರಕ್ತ ಸೋರಿರುತ್ತೆ. ಹಾಗಾಗ ಗಲೀಜ್ ಏನಾಗಿರುತ್ತಲ್ಲ, ಆ ಹಿಮದ ಗಲೀಜ್ ಮೇಲಿನ ಭಾಗವನ್ನ, ಮೇಲಿನ ಭಾಗ ಎಲ್ಲ ಫುಲ್ ತೆಗಿತಾ ಇದ್ವಿ, ಕೆಳಗಿನ ಭಾಗ ಏನ ರಿಲೇಟಿವ್ಲಿ ಒಂದ್ಸಲ ಒಂದ್ ಸ್ವಲ್ಪ ಬೆಲ್ಡ್ಗೆ ಫ್ರೆಶ್ ಅನಿಸ್ತಿತ್ತು, ಅದನ್ನ ಬಾಯಲ್ಲಿ ಹಾಕೊಂತ ಇದ್ವಿ. ಹೌದು, ನಮ್ಮ ಹೊಟ್ಟೆಯಲ್ಲಿ ಏನು ಹೋಯ್ತು, ನಾವು ಏನೋ ತಿಂದ್ವಿ ಅಂತೂ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅಂತ. ಸೊ ಈ ತರ ನಾನು ಯಾವಾಗ ಮೆಸೇಜ್ ಕೊಟ್ಟೆ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ ಅಂತ, ಅವಾಗ ಕ್ಯಾಪ್ಟನ್ ವಿಕ್ರಮ್ ಭತ್ರ ಅವರು ಅವ್ರ ಟೀಮ್ ಜೊತೆಗೆ ಬಂದು ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಾಗ ಬಂದುಗಳೇ ಒಂದು ಹೊಸ ಹುಮ್ಮಸ್ಸಿಂದ ಹೋರಾಟವನ್ನ ಶುರು ಮಾಡ್ತೀವಿ. ನಾನು 7ನೇ ತಾರೀಕು ಬೆಳಗಿನ ಜಾವ ಸ್ಟ್ರೇಟ್ ಅವೇ ಬರ್ತೀನಿ. 7ನೇ ತಾರೀಕು ಬೆಳಗಿನ ಜಾವ ನಾವು 4ನೇ ತಾರೀಕು ರಾತ್ರಿ ಅಟ್ಯಾಕ್ ನ ಶುರು ಮಾಡಿತ್ತು, 4ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ಇಡೀ ದಿನ ರಾತ್ರಿ, 6ನೇ ತಾರೀಕು ಇಡೀ ದಿನ ರಾತ್ರಿ ಯುದ್ಧ ಆಗುತ್ತೆ, 7ನೇ ತಾರೀಕು ಬೆಳಗಿನ ಜಾವ ಎಲ್ಲಿವರೆಗೂ ಹೋಗಿದೀವಿ ಅಂದ್ರೆ, ಇನ್ನು ಅವ್ರ ಪಾಕಿಸ್ತಾನದ ವಶದಲ್ಲಿ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅದನ್ನ ಗೆದ್ರೆ ನಾವು ಆ ಬೆಟ್ಟವನ್ನ ಗೆದ್ದಾಗ ಆಗುತ್ತೆ. ನನ್ನ ಕೈಲಿ ಒಂದು AK-47, ನನ್ನ ಗನ್ ಪರ್ಸನಲ್ ವೆಪನ್ ಅಂತ ಹೇಳ್ತೀವಿ, AK-47 ನನ್ನ ಕೈಲಿ ಗನ್ ಇತ್ತು. ಬಲಗಡೆ ಒಂದು ದೊಡ್ಡ ಬಂಕರ್, ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲು, ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆ ಬಂಕರ್ ಇತ್ತು. ನಂಗೆ ಯಾವಾಗ ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಫೈರ್ ಮಾಡ್ತಾ ಇದ್ದೀನಿ, ಕೆಳಕ್ ಕುತ್ಕೊಂತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡ್ ನ ಎಸಿತಾರೆ. ನಿಮ್ಗೆ ಹ್ಯಾಂಡ್ ಗ್ರೆನೇಡ್ ಅಂದ್ರೆ ಪಿಕ್ಚರ್ ಅಲ್ಲೆಲ್ಲ ನೋಡಿರ್ತೀರ ಅನ್ಕೊಂತೀನಿ, ಪಿನ್ ತೆಗ್ದಿ ತರ ಎಸಿತಾರಲ್ಲ, ಕೈ ಬಾಂಬು ಅಂತ ಹೇಳ್ತೀವಿ, ಅದನ್ನ ಎಸಿತಾರೆ. ನಾನು ಹಿಂಗ್ ಕುತ್ಕೊಂಡಿದ್ದೀನಿ ಅಂದ್ರೆ ನನ್ನ ಕಾಲೆದುರಿಗೆ ಬಂದು ಬೀಳುತ್ತದೆ. ಆ ಕಾಲೆದುರಿಗೆ ಬಿದ್ದಾಗ ನನಗೆ ಎದ್ದು ಓಡಕ್ ಅವಕಾಶ ಇಲ್ಲ, ಯಾಕಂದ್ರೆ ಎದ್ದು ಓಡಕ್ ಹೋದ್ರೆ ಅಲ್ಲಿ ಮೇಲೆ ಕುತ್ಕೊಂಡವ್ರು ಕಾಯ್ತಾ ಇರ್ತಾರೆ, ಗುಂಡು ಹೊಡಿತಾರೆ. ಆ ಗ್ರೆನೇಡ್ ಹೆಂಗಿರುತ್ತೆ ಅಂದ್ರೆ, ನೀವು ಪಿನ್ ತೆಗಿತೀರಾ ಎಸಿತೀರಾ, ಅದಕ್ಕೊಂದು 4 ಸೆಕೆಂಡ್ ಟೈಮ್ ಆಗಿರುತ್ತೆ. ಅಂದ್ರೆ ನೀವು ಪಟಾಕಿ ಹಚ್ಚಿದಾಗ ಓಡೋಕ್ ಟೈಮ್ ಇರುತ್ತಲ್ಲ, ಅದೇ ರೀತಿ ಪಿನ್ ತೆಗೆದು ಎಸೆದಾಗ ಅಲ್ಲಿ ಬೀಳ್ಬೇಕು, ಆ ಶತ್ರುಗಳು ಜಾಸ್ತಿ ಪೆಟ್ಟು ಬೀಳ್ಬೇಕು ಅನ್ನೋ ಕಾರಣದಿಂದ 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತದೆ. ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ, ಗ್ರನೇಡ್ ಇಲ್ಲಿ ಏನಾದ್ರು ಬಿದ್ದು ಸಿಡಿದ್ರೆ ಅಕ್ಕಪಕ್ಕ ಇದ್ದಂತ 5-10 ಮೀಟರ್ ಎಲ್ಲ ಚಿದ್ರ ಚಿದ್ರ ಆಗುತ್ತೆ. ಅಂತ ಗ್ರನೇಡ್ ಬಂದು ನನ್ನ ಕಾಲ ಹತ್ರ ಬಿತ್ತಿದೆ. ನನಗೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ನೀವು ಏನೇ ಮಾಡ್ಬೇಕಂದ್ರು ಆ 4 ಸೆಕೆಂಡ್ ಅಲ್ಲಿ ಮಾಡ್ಬೇಕು. ಹಾಗಾಗಿ ನಾನು ಅದನ್ನ ಅಲ್ಲಿಂದ ಎದ್ದು ಓಡಕ್ ಹೋಗಲ್ಲ, ಅಥವಾ ಇದ್ದಿದ್ದು ಒಂದೇ ಒಂದು ಅವಕಾಶ ಅದನ್ನ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಒಂದು ಹಬ್ಬದಲ್ಲಿ ಪಟಾಕಿ ಹೊಡಿತೀರ ಅಂದ್ರೆ ಎಷ್ಟು ದೂರ ಓಡಕ್ತೀರಾ, ಬಟ್ ಲೈವ್ ಗ್ರನೇಡ್ ಕಿಲ್ಲಿಂಗ್ ರೇಡಿಯಸ್ 5-10 ಮೀಟರ್ ಇರುವಂತ ಒಂದು ಕೈ ಬಾಂಬನ್ನ ಎತ್ಕೊಂಡು ವಾಪಸ್ ಎಸಿಲಿಕ್ಕೋದೆ. ನೀವು ಅಪ್ರಿಶಿಯೇಟ್ ಮಾಡ್ತೀರಾ, ನೀವು ಏನಾದ್ರು ಒಂದು ಕಲ್ಲನ್ನ ನೀವು ಚೆಂಡನ್ನ ಎಸಿಬೇಕು ಅಂತಂದ್ರೆ ಒಂದು ಪ್ರಾಪರ್ ಕೈ ಹಿಂಗ ಆಡಿಸಿದ್ರೆ, ಫುಲ್ ಕೈಯಿಂದ ಜೋರಾಗಿ ಚಿಮ್ಮಿದ್ರೆ ಮಾತ್ರ ಅದು ದೂರ ಆಗುತ್ತೆ. ಬಟ್ ನಾನು ಒಂದು ಚಿಕ್ಕ ಕನ್ಸ್ಟ್ರೈನ್ ಸ್ಪೇಸ್ ಅಲ್ಲಿ ಕುತ್ಕೊಂಡಿರೋದ್ರಿಂದ ಎತ್ತು ವಾಪಸ್ ಎಸಿಲಿಕ್ಕೆ ಆಗ್ಲಿಲ್ಲ, ಅದನ್ನ ಕೈ ಫುಲ್ ಆಡ್ಸಕ್ ಆಗ್ಲಿಲ್ಲ. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ, ಅದು ಬಂಡಗಲ್ಗೆ ಬೆಳಿತು, ಬಡದು ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಬಂಧುಗಳೇ, ಆ ಒಂದು 4 ಸೆಕೆಂಡ್ ಅಲ್ಲಿ 2-3

ಸೆಕೆಂಡ್ ಕಳ್ಕೊಂಡ್ಬಿಡ್ತೀನಿ ಇನ್ ಒನ್ ಆಡ್ ಸೆಕೆಂಡ್ ಟು ಗೋ. ಆ ಒಂದ್ ಎರಡ್ ಸೆಕೆಂಡ್ ಅಲ್ಲಿ ಇನ್ನೇನು ಗ್ರ್ಯಾಂಡ್ ಬ್ಲಾಸ್ಟ್ ಆಗುತ್ತೆ. ನನಗೆ 26-27 ವರ್ಷದ ಹಿಂದೆ ಆದಂತ ಘಟನೆ ಇರಬಹುದು, ಆ ಬಂಡಗಲ್ಲಿಗೆ ಬೆಳೆದಿದ್ದು, ಉಳಿ ಬಂದಿದ್ದು, ನಿಂತಿದ್ದು, ಸೌಂಡ್ ಮಾಡಿದ್ದು ಎಲ್ಲ ನೆನಪಿದೆ ನನಗೆ. ನಾನು ಏನನ್ನು ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ, ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ. ಅದ ಬಿದ್ದ ತಕ್ಷಣ ನಾನು ನಂಬ್ಕೊಂತೀನಿ, ನವೀನ್ ನೀನ್ ಬದುಕಲ್ಲ, ಯಾವಾಗ ನೀನು ಬದುಕಲ್ಲ, ನೀನು ಯಾವಾಗ ನಿಮ್ ತಂದೆ ತಾಯಿಗೆ ಸುದ್ದಿ ಹೋಗುತ್ತೋ ನವೀನ್ ಇನ್ನಿಲ್ಲ ಅಂತ ಅವರಿಗೆ ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕುತ್ಕೊಂಡ್ರೆ, ಗ್ರನೇಡ್ ಸಿಡಿದ್ರೆ, ನನ್ನ ಮೇಲಿನ ಭಾಗ ಎಲ್ಲ ಚಿದ್ರೆ ಚಿದ್ರೆ ಆದ್ರೆ ಮನೆಗೆ ಏನಂತ ಕಳಿಸ್ತಾರೆ? ಏನು ಉಳಿದಿರೋದಿಲ್ಲ. ಕೆಲವೊಂದು ಎಲ್ಲೋ ಅಲ್ಲಿ ಇಲ್ಲಿ ಬಿದ್ದಂತ ಚದ್ರಿ ಚದ್ರಿ ಚಿದ್ರ ಚಿದ್ರ ಆಗಿ ಬಿದ್ದಂತ ಮಾಂಸ ತುಂಡುಗಳನ್ನ, ಎಲುಬು ತುಂಡುಗಳನ್ನ ಒಂದು ಗುಣಿ ಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರ? ಕೊನೆ ಪಕ್ಷ ನನ್ನ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ಬಾರ್ದ ಅವರಿಗೆ ಅಂತಂದು ಆ ಬಂಡೆಗಲ್ ತುದಿ ಮತ್ತು ಒಂದು ಬಂಕರ್ನ ಎಡ್ಜಲ್ಲಿ ಒಂದು ಇಷ್ಟೇ ಇಷ್ಟು ಗ್ಯಾಪ್ ಇತ್ತು, ಅದ್ರಲ್ಲಿ ಜಿಗಿದ್ಬಿಟ್ಟೆ. ಜಿಗಿದ ತಕ್ಷಣ ಏನಾಯ್ತು, ಆ ಗ್ಯಾಪ್ ಸಣ್ಣದಿರೋದ್ರಿಂದ ಮೇಲಿನ ಭಾಗ ಬಂಡೆಗಲ್ ಹಿಂದೆ ಹೋಯ್ತು, ಕಾಲ್ಗಳ ಹೊರಗೊಳ್ಕೊಳತ್ತೆ, ಗ್ರನೇಡ್ ಸಿಡಿಯುತ್ತೆ. ಗ್ರನೇಡ್ ಸಿಡಿದಾಗ ಒಂದು 15 ನಿಮಿಷ ನಾನು ಬದುಕಿದಿನೋ, 15 ಸೆಕೆಂಡ್ ಬದುಕಿದಿನೋ ಸತ್ತಿದಿನೋ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟರಲ್ಲಿ ಬಂಕರ್ ನಾನು ಏನ್ ಕುತ್ಕೊಂಡಿದ್ದೆ ಅದು ಕೊಲಾಪ್ಸ್ ಆಗೋಗ್ಬಿಟ್ಟಿದೆ, ನಾನು ಕಿವಿಯಲ್ಲಿ ಗುಯ್ಗುಟ್ಟ ಸೌಂಡ್ ಇದೆ, ಅಲ್ಲೆಲ್ಲ ಫುಲ್ ಡಸ್ಟ್ ಆಗ್ಬಿಟ್ಟಿದೆ, ಕಣ್ಣು ಬಿಟ್ಟರು ಏನು ಕಾಣ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದ ಕೌಂಟರ್ ಅಟ್ಯಾಕ್ ಮಾಡಿದಾರೆ ಅಂದ್ರೆ ಓಡ್ ಬರ್ತಾ ಇದ್ರು ನಮ್ಮ ಹತ್ರ ಓಡ್ ಬರ್ತಾ ಇರೋದನ್ನ ಎಲ್ಲೋ ಒಂದ್ ಕಡೆ ಕಿವಿಯಲ್ಲಿ ಕೇಳಿಸ್ತಾ ಇದೆ. ನಾನು ಮೊದಲನೇ ಬಾರಿಗೆ ಏನಾದ್ರೂ ಅನುಭವಿಸಿದ್ರೆ, ಕಂಡಿದ್ರೆ, ನೋಡಿದ್ರೆ, ಕೇಳಿಸ್ಕೊಂಡಿದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡ್ ಬರ್ತಾ ಇದ್ರೆ ಪಾಕಿಸ್ತಾನ ಹತ್ರ ಫೈರ್ ಮಾಡ್ತಾ ಮಾಡ್ತಾ ಎದುರಿಗೆ ಬಂದು ನಿಂತ್ಕೊಂತಾರೆ, ಫೈರಿಂಗ್ ಮಾಡೋದನ್ನ ನಿಲ್ಲಿಸ್ತಾರೆ. ಆ ಬಂಕರ್ ಏನು ಬಿದ್ದು ಹೋಗಿತ್ತು ಅದ್ರ ಎದುರಿಗೆ ನಿಂತ್ಕೊಂಡು, ನವೀನ್ ತು ಡರ್ನಾನೈ, ನೀನ್ ಹೆದರ್ಬೇಡ, ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಕಣ್ಣು ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ಎದುರು ನಿಂತ್ಕೊಂಡಿದ್ದಾರೆ. ಅವಾಗ ನನಗೆ ಅರಿವಾಯ್ತು, ಹೌದು ನಾನು ಬದುಕಿದ್ದೀನಿ, ನಾನಿನ್ನು ಜೀವಂತವಾಗಿದ್ದೀನಿ ಅಂತ. ನನಗದು ಎಲ್ಲಿಂದ ಧೈರ್ಯ ಹುಟ್ಕೊಂತ ಗೊತ್ತಿಲ್ಲ. ಎಡಗಡೆ ನಾನು AK-47 ಬಿದ್ದಿತ್ತು, ಅದನ್ನ ಎತ್ಕೊಂಡು ಆ ಪಾಕಿಸ್ತಾನದವ್ರ ಕಡೆಗೆ ಫೈರ್ ಮಾಡಕ್ ಶುರು ಮಾಡಿದೆ. ಕೆಳಗಡೆ ನನ್ನ ಜವಾನ್ಸ್ಗೂ ಗೊತ್ತಾಗಿತ್ತು, ನವೀನ್ ಸಾಬ್ಗೂ ಚೋಟ್ ಲಗಿ ಅವ್ರಿಗೂ ಪೆಟ್ಟು ಬಿದ್ದಿದೆ ಅಂತ. ಅವರು ಕೂಡ ಫೈರ್ ಮಾಡಕ್ ಶುರು ಮಾಡ್ತಾರೆ, ಹೇಗೋ ಮಾಡಿ ಕೌಂಟರ್ ಅಟ್ಯಾಕ್ ಅನ್ನ ತಡಿತೀವಿ. ಅಲ್ಲಿಂದ ಕ್ಯಾಪ್ಟನ್ ವಿಕ್ರಮ್ ಭತ್ರ ಅವ್ರನ್ನ ನನ್ನ ಕೈ ಹಿಡಿದು ಎಳಿತಾರೆ, ಎಳೆದು ಸುಮಾರು ದೂರ ಕರ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಇದರಲ್ಲಿ ಶೇರ್ಷಾ ಅಂತ ಒಂದು ಮೂವಿ ಬಂದಿತ್ತು, ಕ್ಯಾಪ್ಟನ್ ವಿಕ್ರಮ್ ಭತ್ರ ಅವ್ರ ಬಯೋಪಿಕ್ ಶೇರ್ಷಾ ಅಂತ. ಅದರಲ್ಲಿ ಈ ಒಂದು ಸನ್ನಿವೇಶನ ಕ್ಯಾಪ್ಚರ್ ಮಾಡಿದರೆ ನನಗೆ ಹೆಂಗ್ ಪೆಟ್ಟು ಬೀಳುತ್ತೆ, ನನಗೆ ಹೆಂಗೆ ಅವ್ರು ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಅಲ್ಲಿಂದ ಅವರು ತುಂಬಾ ಪೆಟ್ಟು ಬಿದ್ದಿರೋದ್ರಿಂದ ಎದ್ದಳಕ್ ಆಗ್ತಾ ಇಲ್ಲ, ನಿಂದ್ರಕ್ ಆಗ್ತಾ ಇಲ್ಲ, ನೀನ್ ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಅವ್ರು ಮೇಲ್ ಓಡುತ್ತಾರೆ. ನಾನು ಕೆಳಗ್ ತವಳಕ್ ಸ್ಟಾರ್ಟ್ ಮಾಡ್ತೀನಿ, ಸುಮಾರೊಂದು 150 ಮೀಟರ್ ತವಳ್ತಿದ್ದೀನಿ. ತವಳ್ತಾ ತವಳ್ತಾ ತವಳ್ತಾ ಬಂದು ಒಂದು ಬಂಡೆಗಲ್ಲಿ ಹಿಂದ್ಗಡೆ ಕುತ್ಕೊಂಡು ಹಿಂತಿರುಗಿ ನೋಡಿದ್ರೆ ನಾನು ಎಲ್ಲೆಲ್ಲ ಕಾಲುಗಳನ್ನ ನನ್ನ ಎಳ್ಕೊಂಡು ಬಂದಿದ್ದೀನೋ ಅಲ್ಲಲ್ಲಿ ರಕ್ತದ ಕಲೆಗಳು ಕಾಣ್ತಾ ಇದ್ವು. ನನ್ನ ಬಲಗಾಲ್ ಫುಲ್ ಜೋತಾಡ್ತಾ ಇದೆ, ಹಿಂಗೆ ಯಾರಾದ್ರೂ ಹಿಡಿದ ಹಿಂಗೆ ಎಳೆದಿದ್ರೆ ಕಿತ್ಕೊಂಡ್ ಬೀಳಂಗ ಇದೆ, ಕಿತ್ಕೊಂಡ್ ಬರಂಗಿದೆ. ನನ್ನ ಜವಾನ ಬಂದು ಬರ್ತಾನೆ, ಹೆಗಲ್ ಮೇಲೆ ಹೊತ್ಕೊಂಡಿದ್ದಾನೆ, ಹೆಗಲ್ ಮೇಲೆ ಹೊತ್ಕೊಂಡು ಒಂದ್ ಬಂಡೆಗಲಿಂದ ಇನ್ನೊಂದ್ ಬಂಡೆಗಲ್ ಓಡ್ತಾ ಇದ್ದಾನೆ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲೇನಾದ್ರೂ ಕಿತ್ಕೊಂಡು ಬಿದ್ದುಬಿಡ್ತಾ, ಅದನ್ನ ತಗೊಂಡು ಹೋಗೋಣ ಕೆಳಗೆ ಹೋಗು, ಡಾಕ್ಟರ್ ಕೊಟ್ಟು ಹೊಲಿಯಪ್ಪ ಅಂತ ಹೇಳೋಣ ಅಂತ. ಯಾಕಂದ್ರೆ ನನಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಏನ್ ಸಾಧ್ಯ ಏನ ಸಾಧ್ಯ ಅಂತ. ಸುಮಾರು ದೂರ ಇದರ ನನ್ನನ್ನು ಕರ್ಕೊಂಡ್ ಬರ್ತಾನೆ. ಅಲ್ಲಿಂದ ಸ್ಮಾಲ್ ಆರ್ಮ್ಸ್ ಫೈರ್ ಅಂದ್ರೆ ಗುಂಡುಗಳು ಎಲ್ಲಿಂದ ಹಾರ ಆ ರೇಂಜ್ ಅನ್ನ ತಡಾಯ್ತೀವೋ ಅಲ್ಲಿಂದ ನನ್ನ ಸ್ಟ್ರೆಚರ್ ಅಲ್ಲಿ ಮಲಗಿಸ್ತಾರೆ. ಸ್ಟ್ರೆಚರ್ ಅಲ್ಲಿ ಮಲಗಿಸಿ ಕೆಳಗಡೆ ಕರ್ಕೊಂಡ್ ಬರಕ್ ಶುರು ಮಾಡ್ತಾರೆ. ಬಂಧುಗಳು ಎಂತ ಒಂದು ನರಕ ಯಾತನೆ ಇದು ಅಂತಂದ್ರೆ, ಇಬ್ಬರು ನಡೆಯೋದೇ ಕಷ್ಟ. ಅದರಲ್ಲಿ ಯಾರಾದ್ರೂ ಒಬ್ಬನ್ ಹೊತ್ಕೊಂಡು ನಡಿಬೇಕು ಅಂತಂದ್ರೆ ಅವ್ರು ಜಾರಿ ಬೀಳ್ತಾ ಇದ್ರೆ ನನ್ನನ್ನು ಸ್ಟ್ರೆಚರ್ ಇಂದ ಕೆಳಗ್ ಬೀಳಿಸ್ತಾ ಇದ್ರೆ, ಆ ಮತ್ತೆ ಸ್ಟ್ರೆಚರ್ ಅಲ್ಲಿ ಎತ್ ಹಾಕ್ಬೇಕು ಅಂದ್ರೆ, ನನ್ನ ಭುಜ ಒಬ್ಬನ ಹಿಡ್ಕೊಂತಾನೆ, ಕಾಲು ಒಬ್ಬನ ಹಿಡ್ಕೊಂಡ್ರೆ, ಎತ್ತಿಂಗ್ ಹಾಕಿದ್ರೆ ಕೆಳಗಡೆ ಕಾಲು ಮುರಿದಂತ ಕೆಳಗ್ ಬೀಳ್ತಾ ಇದೆ, ಅದನ್ನ ಎತ್ತಿ ಮತ್ತೆ ಹಾಕಕ್ ಯಾರಾದ್ರೂ ಬೇಕು. ಅಷ್ಟು ನೋವು ನಾನು ಅನುಭವಿಸ್ತೀನಿ. ಇಮ್ಯಾಜಿನ್ ಮಾಡಿ, 7ನೇ ತಾರೀಕು ಬೆಳಗಿನ ಜಾವ ಪೆಟ್ಟು ಬಿದ್ದಿದೆ, ಕೆಳಗಡೆ ಕರ್ಕೊಂಡ್ ಬಂದಾಗ 7ನೇ ತಾರೀಕು ರಾತ್ರಿ ಆಗೋಗ್ಬಿಟ್ಟಿದೆ. ಎಷ್ಟು ನೋವನ್ನ ಅನುಭವಿಸಿರ್ಬೇಕು, ರಕ್ತ ಫುಲ್ ಸೋರ್ ಹೋಗ್ಬಿಟ್ಟಿದೆ, ಇನ್ಫೆಕ್ಷನ್ ಎಲ್ಲ ಅಂದ್ರೆ ಇನ್ಫೆಕ್ಷನ್ ಆ ಗಾಯದ ಇನ್ಫೆಕ್ಷನ್ ಎಲ್ಲ ಮೈಯೆಲ್ಲ ಹರಡ್ಕೊಂತ ಇದೆ. ಆ ಕೆಳಗಡೆ ಹೋದಾಗ ಡಾಕ್ಟರ್ ನನ್ನ ನೋಡಿ ಶಾಕ್ ಆಗ್ತಾರೆ. ಡಾಕ್ಟರ್ ನೋಡಿ, ನವೀನ್ ಇಟ್ಸ್ ಅ ಮಿರಾಕಲ್, ಇದೊಂದು ಪವಾಡನೆ ಸಹಿ, ನೀನ್ ಬದುಕ್ ಬಂದಿರೋದು ಇದೊಂದು ಪವಾಡನೆ ಅಂತ ಹೇಳ್ತಾರೆ. ನಿನಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಆಗತಿದ್ದಂಗೆ ಹೆಲಿಕಾಪ್ಟರ್ ಅಲ್ಲಿ, ಇವಾಗೆ ಮೆಸೇಜ್ ಕೊಡ್ತೀವಿ, ಬೆಳಗ್ಗೆ ಆಗ್ತಿದ್ದಂಗೆ ನಿನ್ನ ಹೆಲಿಕಾಪ್ಟರ್ ಅಲ್ಲಿ ನೋಡಿ ನಿನ್ನ ಶ್ರೀನಗರ್ ಕಳಿಸ್ತೀವಿ ಅಂತ. ನನಗೊಂದು ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಅಲ್ಲಿ ಏನ್ ನಡೀತಾ ಇದೆ, ಬೆಟ್ಟದ ಮೇಲೆ ಏನ್ ನಡೀತಾ ಇದೆ ನಂಗೆ ಗೊತ್ತಿಲ್ಲ, ಮಲ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ನನಗೆ. ಬೆಳಗಿನ ಜಾವ ಅಂದ್ರೆ 8ನೇ ತಾರೀಕು ಬೆಳಗಿನ ಜಾವ, ಎಚ್ಚರ ಆಗುತ್ತೆ. ನನ್ನನ್ನ ಹೆಲಿಕಾಪ್ಟರ್ ಅಲ್ಲಿ ಲೋಡ್ ಮಾಡ್ತಾರೆ, ಹೆಲಿಕಾಪ್ಟರ್ ಲೋಡ್ ಮಾಡಿ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ. ಶ್ರೀನಗರ್ ಕಡೆ ಹೊರಡ್ತೀವಿ. ಹೊರಡ್ಬೇಕಾರೆ ಸ್ವಲ್ಪ ದೂರ ಹೋಗಿರ್ತೀವಿ, ಅವಾಗ ನನ್ನ ಜೊತೆಗಿದ್ದಂತ ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ನನ್ನನ್ನ ಎದ್ದಳಿಸಿ ಹೇಳ್ತಾರೆ, ಸಾಬ್ ಡಾಕ್ಟರ್ನೇ ಉಟ್ನೆಸೆ ಮನಾಕಿ ಅವಾಯ್, ಡಾಕ್ಟರ್ ಎದ್ದಳ್ಬೇಡ ಅಂತ ಹೇಳಿದರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ

ಬರ್ತಾ ಇದೆ ಅಂತ. ಅದನ್ನ ನಾನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನನಗೆ. ಅವಾಗ ನಾನು ಅನ್ಕೊಂತೀನಿ, ನವೀನ್ ನೀನ್ ಸಾಯ್ತೀಯೋ ಬದುಕ್ತೀಯೋ ಗೊತ್ತಿಲ್ಲ, ಬಟ್ ಮಿಷನ್ ಹ್ಯಾಸ್ ಬಿನ್ ಅಕಂಪ್ಲಿಷ್ಡ್. ಭಾರತೀಯ ಸೇನೆ ನಿನ್ಗೆ ಏನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು, ಅದು ಕಂಪ್ಲೀಟ್ ಆಗಿದೆ ಅಂತ ಖುಷಿಯಿಂದ ನಾನು. ಸತ್ರು ಕೂಡ 0.4875 ಬಗ್ಗೆ ಯಾವಾಗ ಯಾವಾಗ ಮಾತಾಡ್ತಾರಲ್ಲ, ಕ್ಯಾಪ್ಟನ್ ನವೀನ್ ನಾಗಪ್ಪ ಅನ್ನು ಕೂಡ ನೆನೆಸ್ಕೊಂತೀರಿ ಅನ್ನೋ ಖುಷಿಯಿಂದ ಎದ್ದು ಕೂತ್ಕೊಂಡು ಆ ನ್ಯಾಷನಲ್ ಫ್ಲಾಗ್ ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡ ಮಲಗ್ತಾ ಇದ್ದೆ. ಅವಾಗ ಅವರು ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೊಂದು ಮಾತನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಾಬಿಸ್ಕಿಲೆ ಕಿಮಚ್ಚು ಕಾಯಿ, ಇದಕ್ಕೋಸ್ಕರ ನಾವು ಒಂದು ದೊಡ್ಡ ಬಲಿದಾನವನ್ನ ತ್ಯಾಗವನ್ನ ಮಾಡ್ಬೇಕಾಗಿ ಬಂತು ಅಂತ. ನಾನು ಕೇಳ್ತೀನಿ, ಏನ್ ತ್ಯಾಗ ಮಾಡಿದ್ವಿ, ಏನ್ ಬಲಿದಾನ ಕೊಡ್ಬೇಕಾಗಿ ಬಂತು ಅಂತ. ಅವಾಗ ಅವ್ರು ಹೇಳ್ತಾರೆ, ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರ ನಹಿರೇ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಇನ್ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿದಾಗ ಮೊದಲನೇ ಬಾಡಿಯಲ್ಲಿ ಸುಸ್ತಾಗಿತ್ತು, ನನಗೊಂಥರ ಅನ್ಕಾನ್ಶಿಯಸ್ ಆಗಿ ಬಿದ್ದುಬಿಟ್ಟೆ, ಅಂದ್ರೆ ಮೂರ್ಛೆ ತಪ್ಪಿ ಸ್ಟ್ರೆಚರ್ ಅಲ್ಲಿ ಬಿದ್ದುಬಿಟ್ಟೆ. ಅಲ್ಲಿಂದ ಶ್ರೀನಗರಿಗೆ ಕರ್ಕೊಂಡೋದ್ರು, ಶ್ರೀನಗರಲ್ಲಿ 2 ದಿನ ಹಿಡ್ಕೊಂತಾರೆ. ಅಲ್ಲಿಂದ ಟ್ರೀಟ್ಮೆಂಟ್ ಸರಿಯಾಗಲ್ಲ ಅನ್ನೋ ಕಾರಣದಿಂದ, ಅಂದ್ರೆ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅನ್ನೋ ಕಾರಣದಿಂದ ನನ್ನನ್ನ ಡೆಲ್ಲಿ ಕಳಿಸ್ತಾರೆ. ಡೆಲ್ಲಿಯಲ್ಲಿ ಬಂದುಗಳು 21 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇರ್ತೀನಿ. 8 ಮೇಜರ್ ಸರ್ಜರಿ ಆಗುತ್ತೆ. 8 ಮೇಜರ್ ಸರ್ಜರಿ 21 ತಿಂಗಳದ ನಂತರ ಇನ್ನೇನ ನನ್ನನ್ನ ಕಾಲನ್ನ ಸರಿಪಡಿಸಕ್ ಆಗಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಪಡಿಸಿದ್ದೀವಿ ಅಂದಾಗ ನನ್ನನ್ನ ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡಿದಾಗ ನನ್ನ ಕೈಯಲ್ಲಿ 2 ಕೋಲಿತ್ತು, ಮೊಣಕಾಲವರೆಗೂ ಶೂ ಇತ್ತು. ಶೂ ಮೊಣಕಾಲದವರೆಗೂ, ನಿಮ್ಗೆ ಆಂಕಲ್ವರೆಗೂ ಇರುತ್ತೆ, ಬಟ್ ನಾನು ಮೊಣಕಾಲ ಕಡೆಯಿಂದ ಕೆಳಗಡೆ ಲೋಡ್ ಹೋಗಬಾರ್ದು, ಮೊಣಕಾಲದವರೆಗೂ 2 ಕಾಲಿಗೆ ಶೂ ಕೊಟ್ಟಿದ್ರು. ನನಗೆ ಡಾಕ್ಟರ್ ಏರ್ಪೋರ್ಟಿಗೆ ಕಳ್ಸಕ್ ಬಂದಾಗ ಹೇಳಿದ್ರು, ನಿನ್ನ ಜೀವನ ಪರ್ಯಂತ ನೀನು ಸಪೋರ್ಟ್ ಇಲ್ದಂಗೆ ಓಡಾಡಕ್ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಡೆಲ್ಲಿ ಏರ್ಪೋರ್ಟ್ ಇಂದ ನಾನು ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತೀನಿ. ನಮ್ಮ ಅಣ್ಣ ಕರ್ಕೊಂಡಕ್ ಬಂದಿರ ಕಾರ್ದಲ್ಲಿ ಹೋಗ್ಬೇಕಾರೆ, ಥ್ರೂ ಔಟ್ ದಿ ಜರ್ನಿ ನಾನು ಒಂದೇ ಅನ್ಕೊಂತಿದ್ದೆ, ನೀವೆಲ್ಲರೂ ಹೆಂಗೆ ಏನು ಸಹಾಯ ಇಲ್ಲದೆ ನೀವು ಓಡಾಡ್ತಿರೋ ಅದೇ ರೀತಿ ನಾನು ಕೂಡ ಓಡಾಡಬೇಕು ಅಂತ. ತುಂಬಾ ಕಷ್ಟಪಟ್ಟೆ, ಫಿಸಿಯೋಥೆರಪಿ ಮಾಡಿದೆ, ಎಕ್ಸಸೈಸ್ ಮಾಡಿದೆ. ಒಂದು ದಿನ ಒಂದು ಕ್ರಚ್ ಅನ್ನ ತೆಗೆದಾಕಿದೆ, ಇನ್ನೊಂದು ದಿನ ಇನ್ನೊಂದು ಶೂ ಅನ್ನ ತೆಗೆದಾಕಿದೆ, ಒಂದು ಶೂ ಇನ್ನೊಂದು ಕ್ರಚ್ ತೆಗೆದಾಕಿ. ದೇವ್ರ ದೊಡ್ಡವರು, ನಮ್ಮ ಹಿರಿಯರು ಮಾಡಿದ ಒಳ್ಳೆತನ, ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ಬೋದು, ಇವತ್ತು ನಾನು ಏನೂ ಸಪೋರ್ಟ್ ಇಲ್ದಲೆ ಓಡಾಡ್ತೀನಿ ಬಂಧುಗಳೇ. ನನಗೆ ಸಾಕಷ್ಟು ಜನ ಹೇಳ್ತಾರೆ, ನಿನ್ ಎಷ್ಟು ದುರಾದೃಷ್ಟ ನವೀನ್, ನಿಂದು ಎಷ್ಟು ದುರಾದೃಷ್ಟವಂತ, ನೀನು 1 ವರ್ಷ ಕಠಿಣ ಟ್ರೈನಿಂಗ್ ಅನ್ನ ಮಾಡ್ತೀಯ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ, ನೀನು 6 ತಿಂಗಳ ಸರ್ವಿಸ್ ಅಷ್ಟೇ ಮಾಡ್ತೀಯ, 21 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇರ್ತೀಯ, ಜೀವನ ಪರ್ಯಂತ ಕುಂಟ್ಕೊಂಡು ಓಡಾಡಂಗಾಗತ್ತೆ, ಎಂತ ದುರಾದೃಷ್ಟ ನಿಂದು ಅಂತ ಹೇಳ್ತಾರೆ. ಬಂಧುಗಳೇ, ನಾನು ಯಾವತ್ತಿಗೂ ನನ್ನನ್ನ ದುರಾದೃಷ್ಟವಂತ ಅನ್ಕೊಂಡೇ ಇಲ್ಲ. ನನ್ನಂತರ ಅದೃಷ್ಟವಂತ ಬಹುಶಃ ಈ ಭೂಮಿ ಮೇಲೆ ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿದಂತವ್ರು ಇರ್ಲಿಕ್ಕಿಲ್ಲ. ಯಾಕಂದ್ರೆ ಆರ್ ತಿಂಗಳಲ್ಲಿ ನಾನು ಏನ್ ಮಾಡ್ಬೇಕಾಗಿತ್ತು, ಭಾರತಾಂಬೆಗೆ ಸೇವೆ ಸಲ್ಲಿಸುವ ಒಂದು ಅವಕಾಶ ಆ ದೇವರು ಮಾಡಿಕೊಟ್ರು, ಅದನ್ನ ಮಾಡಿ ನಾನು ವಾಪಸ್ ಬಂದೆ ಅನ್ನೋ ಒಂದು ಹೆಮ್ಮೆ ನನಗೆ ಯಾವತ್ತೂ ಇದೆ. ಅದಕ್ಕಾಗಿ ನಾನು ನನ್ನನ್ನ ತುಂಬಾ ಅದೃಷ್ಟವಂತ ಅನ್ಕೊಂತೀನಿ. ಬಂಧುಗಳು, ಏನ್ ಹೇಳ್ಬೇಕು ಅಂತಂದ್ರೆ, ನನಗೆ ನಾನು ವಿಶ್ವಾಸ ಇಟ್ಕೊಂಡಿದ್ದೆ, ನನಗೆ ಒಂದು ಅವಕಾಶ ಸಿಕ್ತಿರ್ಲಿಲ್ಲ, ಆದ್ರೂ ಕೂಡ ನಾನು ಹೋಗಿ ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಇಲ್ಲ ನೀವು ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳಿದೆ. ಹಾಗಾಗಿ ನನಗೆ ಅವಕಾಶ ಸಿಕ್ತು. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದ ಒಂದನ್ನ ನೀವು ಒಂದನ್ನ ಯಾವತ್ತಿಗೂ ಕೂಡ ಮರಿಬೇಡಿ. ಅವ್ರು ಹೇಳ್ತಾರೆ, ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಇಸ್ ಅ ಹಿಸ್ಟ್ರಿ ಆಫ್ ಫ್ಯೂ ಪೀಪಲ್ ಹೂ ಹ್ಯಾಡ್ ಫೇತ್ ಇನ್ ದೆಮ್ಸೆಲ್ಸ್. ಅಂದ್ರೆ ಅದು ಯಾರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ, ಯಾರಲ್ಲಿ ತಮ್ಮಲ್ಲಿ ತಮಗೆ ನಂಬಿಕೆ ಇದೆನೋ ಅವರು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ, ನಿಮ್ಮ ಎಬಿಲಿಟಿಯಲ್ಲಿ, ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿ ನೀವು ನಿಮ್ಮ ನಂಬಿಕೆ ಇಟ್ಟರೆ ನೀವು ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಒಂದು 2 ಮಾತಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಏನೇನು ಕೇಳ್ತಿದ್ರಲ್ಲ, ನೀವು ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಬೇಕು, ನಾನು ಇದನ್ನ ಸಾಧಿಸೇ ಸಾಧಿಸಿನಿ ಅಂತ ಒಂದು ದೊಡ್ಡ ಗುರಿ ಇಟ್ಕೊಳ್ಳಿ. ಆ ಗುರಿನ ತಲುಪೋವರೆಗೂ ನೀವು ಶ್ರಮ ಪಟ್ಟರು ಪರವಾಗಿಲ್ಲ, ಕಷ್ಟ ಪಟ್ಟರು ಪರವಾಗಿಲ್ಲ, ವಿಶ್ವಾಸದಿಂದ ಮುಂದೆ ಹೆಜ್ಜೆಯನ್ನ ಇಡಕ್ ಸ್ಟಾರ್ಟ್ ಮಾಡಿ, ನಿಮಗೆ ನಿಮ್ಮ ಗುರಿನ ತಲುಪಲಿಕ್ಕೆ ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ. 26 ಜುಲೈಯಲ್ಲಿ ನಾವು ಕಾರ್ಗಿಲ್ ವಿಜಯೋತ್ಸವನ್ನ ಮಾಡ್ತೀವಿ, ವಿಜಯೋತ್ಸವನ್ನ ಮಾಡ್ಬೇಕು ಅಷ್ಟೇ, ಬಟ್ ಇಮ್ಯಾಜಿನ್ ಮಾಡಿ ಸರ್, 527 ಜನ ತಮ್ಮ ಪ್ರಾಣವನ್ನ ಕೊಟ್ರು. ಸಣ್ಣ ಯಾವುದೇ ಒಂದು ಸಣ್ಣ ಸಂಖ್ಯೆ ಅಲ್ಲ ಇದು. ಒಂದು ಯುದ್ಧದಲ್ಲಿ 527 ಜನ ತೀರ್ಕೊಂತಾರೆ, 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬೀಳುತ್ತೆ. ಸೊ ಅವರ ತ್ಯಾಗ, ಅವ್ರ ಬಲಿದಾನದಿಂದ ನಾವು ಇವತ್ತು ಕುತ್ಕೊಂಡು ಇವತ್ತು ಇದರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರೋದು. ಅವ್ರ ಏನಾದ್ರೂ ಇದ್ರೆ ಅವ್ರ ಕೃಪಾ ಕಟಾಕ್ಷದಿಂದ ನಾವು ಇವತ್ತು ಕುತ್ಕೊಂಡು ಮಾತಾಡ್ತಿದ್ವಿ ಸರ್. ಬಟ್ ಸಿಯಾಚಿನ್ ಬಗ್ಗೆ ಮಾತಾಡೋದು ಅಂದ್ರೆ ಎಲ್ಲರಿಗೂ ಅದು ಗೊತ್ತಿದ್ದ ಹೆಸರಿನ ಅನ್ನೋ ಕಾರಣದಿಂದ ಅದು ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಇಂದ ವರ್ಲ್ಡ್ ಅಂತ ಹೇಳ್ತೀವಿ, ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಇಂದ ವರ್ಲ್ಡ್ ಅಂತ ಹೇಳ್ತಾರೆ. ಅಲ್ಲಿ ಸಬ್ಜೀರೋ ಟೆಂಪರೇಚರ್ಸ್ ಯಾವಾಗ್ಲೂ ಇದೆ, ಅಂದ್ರೆ ಯಾವಾಗ್ಲೂ 0ಕ್ಕಿಂತ ಕಡಿಮೆ ಟೆಂಪರೇಚರ್ ಇರ್ತೈತೆ. ಅಲ್ಲಿ ಮೈನಸ್ ಡಿಗ್ರಿನೇ ಮೈನಸ್ ಇರ್ತೈತೆ ಯಾವಾಗ್ಲೂ ಟೆಂಪರೇಚರ್ ಅಲ್ಲಿ. ಅಲ್ಲಿ ನೀವು ಏನೋ ಹೋದ್ರು ಫ್ರೀಜ್ ಆಕೈತಿ. ಫ್ರೀಜ್ ಆದಾಗ ನೀವು ಊಟ ಗೀಟ ಎಲ್ಲ ಫ್ರೋಜನ್ ಆಗಲಿ, ಫ್ರೋಜನ್ ಫುಡ್ ಇರ್ತೈತಿ. ಆಮೇಲೆ ಇವಾಗಿನ ಕಾಲದಲ್ಲಿ
ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ಯಾವ. ಅಂದ್ರಲ್ಲಿ ಹಟ್ಮೆಂಟ್ಸ್ ಕಟ್ಟಿದಾರ, ಹಟ್ ಒಳಗೆ ಕುತ್ಕೋಬೇಕು ಅಲ್ಲಿ.

ವಾರ್ಮರ್ಸ್ ಇಟ್ಟಿರ್ತಾರ, ಬುಖಾರಿ ಅಂತ ಇಟ್ಟಿರ್ತಾರ, ಅವ್ನ ಇಟ್ಟಿರ್ತಾರ. ಹಾಗಾಗಿ ಇವಾಗ ಕಂಪ್ಯಾರಿಟಿವ್ಲಿ ಬೆಟರ್ ಫೆಸಿಲಿಟೀಸ್ ಕೊಟ್ಟಾರ. ಬಟ್ ಆದ್ರೂ ಕೂಡ ಅಲ್ಲಿ ಸುಮಾರು ಒಂದು 100 ಜನ ಏನಾದ್ರೂ ಹೋದ್ರೆ, ಒಂದು ಟೀಮ್ ಅಂತಾರೆ, ಅದರಲ್ಲಿ ಟೀಮ್ ದಲ್ಲಿ 100 ಜನ ಇದ್ದು 100 ಜನ ಹೋದ್ರೆ ಅದರಲ್ಲಿ ಒಂದು 50% ಜನ 50 members ಏನಾದ್ರೂ ಅದ್ರಲ್ಲ ಯಾವ್ದೇ ತರದ ಒಂದು ರೋಗವನ್ನ ತಗೊಂಡು ವಾಪಸ್ ಬಂದೇ ಬರ್ತಾರೆ. ಅವ್ರ ಹೇರ್ ಫಾಲ್ ಆಗ್ಬೋದು, ಸ್ನೋ ಬ್ಲೈಂಡ್ನೆಸ್ ಆಗ್ಬೋದು, ಇಲ್ಲ ಅಂತಂದ್ರೆ ಹೈಪರ್ ಟೆನ್ಷನ್ ಆಗ್ಬೋದು, ಇಲ್ಲ ಫಾಸ್ಟ್ ಬೆಟ್ ಅಂತ ಹೇಳ್ತೀವಿ, ಅಂದ್ರೆ ಬಟ್ಗಳು, ಕೈಯಿನ ಬಟ್ಗಳು, ಕಾಲಿನ ಬಟ್ಗಳು ಹೆಪ್ಪು ಕಟ್ಬಿಡ್ತಾವ. ಹೆಪ್ಪು ಕಟ್ಟಿದ್ದನ್ನ ಆ ಬಟ್ಟನ್ನ ಅಲ್ಲಿ ಕಟ್ ಮಾಡ್ಲಿಲ್ಲದ್ರೆ ಆ ಹೆಪ್ಪು ಕಟ್ಟಿದ್ದು ತುಂಬಾ ಕೈ ತುಂಬಾ ಕಾಲು ತುಂಬಾ ಸ್ಪ್ರೆಡ್ ಹಾಕೊಂತ ಹೋಗೈತಿ. ಇಂಥ ಒಂದು 50% ಜನ ಅಂದ್ರೆ 100 ಜನದಾಗ 50 ಜನ ಇಂಥವ್ ಏನಾರ ಒಂದು ರೋಗ ತಗೊಂಡು ಬಂದ ಬರ್ತಾರ. ಆದ್ರೂ ಕೂಡ ನಮ್ಮ ಸೈನಿಕರು ವಾಲಂಟಿಯರ್ ಮಾಡಿ ಹೋಗ್ತಾರ ಅಂತಂದ್ರೆ ಎಂತ ಒಂದು ದೃಢ ಸಂಕಲ್ಪ ಇರ್ಬೋದು ನಮ್ಮ ಸೈನಿಕರದ್ದು ಯೋಚನೆ ಮಾಡ್ರಿ. ನೀವ ಮಾನಸಿಕವಾಗಿ ಕುಗ್ಗೋದು ಸಹಜ, ಯಾಕಂದ್ರೆ ನನಗೂ ಅವಾಗ ಎಷ್ಟು ವಯಸ್ಸಿತ್ತು, 25 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಅಲ್ಲಿ. ಇಮ್ಯಾಜಿನ್ ಮಾಡ್ರಿ, ನಾನು ನನ್ನ ಯೂನಿಟ್ ಅಲ್ಲಿ ಅಂದ್ರೆ ನನ್ನ ಜೊತೆಗಿದ್ದಂತವ್ರು ಇಬ್ರು ಆಫೀಸರ್ಗಳು ತಿರ್ಕೊಂತಾರೆ, 15 ಜನ ಜವಾನ್ಸ್ ತಿರ್ಕೊಂತಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಮಗೂ ಹೆದರಿಕೆ ಅನ್ನಲ್ಲ, ಬಟ್ ಏನೋ ಒಂಥರ ಮನಸ್ಸಲ್ಲಿ ಬೇಜಾರಾಗುತ್ತೆ. ಏನಪ್ಪ ನಮ್ಮವ್ರು ಇಷ್ಟು ಜನ ನೋಡ್ ನೋಡ್ತಿದ್ದಂಗೆ ಕೆಳಗೆ ಬೀಳ್ತಾ ಇದಾರೆ, ನೋಡ್ ನೋಡ್ತಿದ್ದಂಗೆ ಗಾಯಗಳಾಗ್ತಿದ್ದೇವೆ, ನೋಡ್ ನೋಡ್ದಂಗೆ ಕುಸಿತಾ ಇದಾರೆ, ಇದನ್ನೆಲ್ಲ ನೋಡ್ತಾ ಇರ್ತೀವಲ್ಲ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ನಾನು ಆ ಟೈಮ್ ಅಲ್ಲಿ ಟೀಮ್ ಲೀಡರ್ ಆಗಿದ್ದೆ, 100 ಜನದ ಹೊಣೆ ನನ್ನ ಮೇಲಿತ್ತು. ಇವಾಗ ನಾನು 100 ಜನನ್ನ ಯುದ್ಧ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಆ ಬೆಟ್ಟವನ್ನ ಗೆಲ್ಲದ ಅಷ್ಟೇ ಅಲ್ಲ, ನಾನು ಎಷ್ಟು ಜನ ವಾಪಸ್ ಕರ್ಕೊಂಡ್ ಬರ್ತೀನಿ ಅನ್ನೋದು ಕೂಡ ಮುಖ್ಯ. ಯಾಕಂದ್ರೆ ಒಂದು ಜೀವ ಹೋಯ್ತು ಅಂತಂದ್ರೆ ಅವ್ರ ಫ್ಯಾಮಿಲಿಗೆ ನಾನು ಆನ್ಸರಬಲ್, ನಾನು ಉತ್ತರ ಕೊಡ್ಬೇಕಾಗಿರೋದು ಅವ್ರ ಫ್ಯಾಮಿಲಿಗೆ ನಾನು ಉತ್ತರ ಕೊಡ್ಬೇಕಾಗತ್ತೆ. ಒಂದನೇದ್ದು. ಎರಡನೇದ್ದು, ನೀವು ಇಮ್ಯಾಜಿನ್ ಮಾಡಿ, ಆರ್ಮಿ ಇಸ್ ದಿ ಲಾಸ್ಟ್ ಮೈಲ್ ಆಫ್ ಡಿಪ್ಲೊಮೆಸಿ ಅಂತ ಹೇಳ್ತಾರೆ. ಅಂದ್ರೆ ನೀವ್ ಏನೋ ಒಂದು ಪೊಲಿಟಿಷಿಯನ್ಸ್ ಹೋಗಿ ಮಾತಾಡ ಬರ್ತಾರೆ, ಅದ್ ಸಕ್ಸಸ್ ಆಗುತ್ತೋ ಇಲ್ಲೋ, ಸಕ್ಸಸ್ ಆಗ್ಲಿಕ್ಕಿಲ್ಲ. ಇಲ್ಲ ಡಿಪ್ಲೊಮ್ಯಾಟ್ಸ್ ಹೋಗ್ತಾರೆ, ಫಾರಿನ್ ಡಿಪ್ಲೊಮ್ಯಾಟ್ಸ್, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಹೋಗ್ತಾರೆ, ಅವ್ರು ಏನೋ ಮಾತುಕತೆ ಮಾಡಿ ಬಗೆಹರಿಸಕ್ ನೋಡ್ತಾರೆ, ಅದು ಫೇಲ್ ಆಯ್ತು ಅಂತ ತಿಳ್ಕೊ. ಇಲ್ಲ ಬೇರೆ ರಾಷ್ಟ್ರದ ಕೇಳ್ತೀವಿ ನಾವು, ಯಾವ್ದೋ ಒಂದು ಮೀಡಿಯೇಟರ್ ದೇಶ ಬರುತ್ತೆ. ಇವಾಗ ನೋಡು, ಇರಾನ್ ಮತ್ತೆ USA ಜಗಳ ಆಡ್ಬೇಕಾರೆ ಪಾಕಿಸ್ತಾನದವ್ರ ಮಧ್ಯೆ ಬಂದ ಅದನ್ನ ಸರಿ ಮಾಡಕ್ ನೋಡಿದ್ರು, ಹಂಗಾಗಿ ಅವರು ಫೇಲ್ ಆದ್ರು ಅಂತಂದ್ರೆ ಏನಾಗುತ್ತೆ, ಕೊನೆಯ ಅಸ್ತ್ರ ಅಂತಂದ್ರೆ ಆರ್ಮಿನೇ ಒಂದು ಉಳ್ಕೊಂಡಿರುತ್ತೆ. ಆರ್ಮಿ ಯುದ್ಧದಲ್ಲಿ ಅದೇನಾದ್ರೂ ಸೋತ್ರೆ ಕೊನೆ ಅಸ್ತ್ರ ಇರೋದನ್ನ ಅದನ್ನ ಸೋಲ್ಲಿಕ್ ಸಾಧ್ಯ ಇಲ್ಲ. ಇಡೀ ದೇಶ ನಮ್ಮನ್ನ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ನೋಡ್ತಾ ಇರುತ್ತೆ, ಹೌದು ಎಲ್ಲಾ ಫೇಲ್ ಆಗಿದೆ, ಈಗ ಯುದ್ಧ ಶುರು ಆಗಿದೆ, ನಮ್ಮ ಆರ್ಮಿದವ್ರನ್ನ ಸೈನಿಕರನ್ನ ಏನಾದ್ರೂ ಮಾಡೇ ಮಾಡ್ತಾರೆ ಅಂತ ಇಡೀ ದೇಶ ನಮ್ಮ ಮೇಲೆ ಅಭಿಮಾನ ಗೌರವದಿಂದ ನೋಡ್ತಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ಮನಸ್ಸಿಗೆ ನೋವು ಮಾಡಿಕೊಂಡು, ದುಃಖ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಸಂಕಟ ಪಡ್ಕೊಂಡು ಇರ್ಲಿಕ್ಕಾಗಲ್ಲ. ಏನೇ ಆದ್ರೂ ಕೂಡ ನಮಗೆ ನಾಮ ನಮಕ್ ನಿಶಾನ್ ಅಂತ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ನಾವು ಹೋರಾಡ್ತಾ ಇರೋದು ನಮ್ಮ ಯೂನಿಟಿಗೋಸ್ಕರ, ನಮ್ಮ ಯೂನಿಟಿನ ಹೆಸರಿಗೋಸ್ಕರ ಅಂತ. ಅದಕ್ಕೋಸ್ಕರ ನಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತಂದ್ರೆ, ಹಾಗಾಗಿ ನಮ್ಮ ಮನೋಬಲ ಆಕ್ಚುಲಿ ಮನೋಬಲ ಹೆಂಗಿರುತ್ತೆ ಅಂತಂದ್ರೆ, ಏನೇ ಆದ್ರೂ ಪರವಾಗಿಲ್ಲ, ಈ ಬೆಟ್ಟವನ್ನ ನಾವು ಗೆಲ್ಲೇಬೇಕು, ಭಾರತದ ಬಾವುಟವನ್ನ ಬೆಟ್ಟದ ಮೇಲೆ ಹಾರಿಸ್ಲೇಬೇಕು ಅನ್ನೋ ಒಂದು ಸಂಕಲ್ಪದಿಂದ ಹೊರಡ್ತೀವಿ ಹೊರತು, ಇವೆಲ್ಲ ಯುದ್ಧದಲ್ಲಿ ಇವೆಲ್ಲ ಆಗ್ಬೇಕಾದಂತ ಸಂಗತಿ, ತಡಿಲಿಕ್ಕೆ ಆಗಲ್ದಂತ ಸಂಗತಿ, ಯಾಕಂದ್ರೆ ಯಾರೋ ಒಬ್ರು ಗುಂಡು ಬೀಳುತ್ತೆ, ಯಾರೋ ಒಬ್ರು ತಿರ್ಕೊಂತಾರೆ, ಇದನ್ನ ಎಲ್ಲದನ್ನು ಬದಿಗೆ ಒತ್ತಿ ನಾವು ಮುಂದೆ ನುಗ್ಗುತ್ತೀವಿ. ಆ ಒಂದು ಸಮಯ ಸಂದರ್ಭ ಆಗಿತ್ತು, ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗಿತ್ತು, ನ್ಯೂಕ್ಲಿಯರ್ ಅಣು ಪರೀಕ್ಷೆಯನ್ನ ಮಾಡಿದ್ವಿ ನಾವು. ಆದ ಅವರು ಸ್ವಲ್ಪ ದಿನಕ್ಕೆ ಅವರು ಕೂಡ ಪರೀಕ್ಷೆ 14 ದಿವಸದ ಅಂತರದಲ್ಲಿ ಅವರು ಕೂಡ ನ್ಯೂಕ್ಲಿಯರ್ ಬ್ಲಾಸ್ಟ್ ಅನ್ನ ಮಾಡಿದ್ರು. ಅವಾಗ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್, ಎಲ್ಲಾ ದೇಶಗಳು ನಮ್ಮ ಇಬ್ಬರ ಮೇಲೆ ಮುಗಿ ಬಿದ್ದಿದ್ವು. ಅಂದ್ರೆ ಇವರಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೊಡಬಾರ್ದು, ಎಕನಾಮಿಕ್ ಸ್ಯಾಂಕ್ಷನ್ಸ್ ಇರ್ಬೋದು, ಎಲ್ಲಾ ರೀತಿಯ ಸ್ಯಾಂಕ್ಷನ್ಸ್ ಹಾಕಿದ್ರು ನಮಗ. ಅವಾಗ ಅದನ್ನ ಸರಿಪಡಿಸ್ಕೋಬೇಕು, ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಆಗಿನ ಪ್ರಧಾನಿಯಾದ ವಾಜಪೇಯಿ ಅವರು ಲಾಹೋರ್ ಬಸ್ ಡಿಪ್ಲೊಮೆಸಿ ಅಂತ ಇಲ್ಲಿಂದ ಲಾಹೋರಿಗೆ ಬಸ್ ಯಾತ್ರಾ ಮಾಡಿದ್ರು. ಅಲ್ಲಿ ಅವರಿಗೆ ನವಾಜ್ ಶರೀಫ್ ಅವರು ಅವ್ರನ್ನ ರಿಸೀವ್ ಮಾಡಕ್ ಬಂದಿದ್ರು. ಸೊ ಇದೊಂದು ಯಾವ್ದಾರ ಒಂದು ಖುಷಿ ಸಂದರ್ಭ ನಡೆದಿತ್ತು, ಎಲ್ಲೋ ಒಂದ್ ಸರಿ ಹೋಗುತ್ತೆ ಅನ್ನೋ ಒಂದು ಬಹಳ ಜನ ಆಸೆ ಹುಡ್ಕೊಂಡು ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದ್ರ ಕಡೆ ಗಮನ ಎಲ್ಲ ಇದ್ರ ಕಡೆ ಇತ್ತು ಅಂತಂದ್ರೆ, ಇವ್ರ ಪ್ರಧಾನಿಯವ್ರು ಮೀಟಿಂಗ್ ಮಾಡ್ಬೇಕು, ಅವ್ರ ಟ್ರೀಟಿ ಸೈನ್ ಆಗ್ತಾ ಇತ್ತು, ನಾವು ಅದನ್ನ ಹೇಗೆ ಬಗೆಹರಿಸ್ಬೇಕು, ಯಾರ್ ಯಾ ಜಗವನ್ನ ಬಿಟ್ಕೊಡ್ಬೇಕು, ಎದನ್ನ ನೋ ಮ್ಯಾನ್ಸ್ ಲ್ಯಾಂಡ್ ಅನ್ಬೇಕು ಅಂದ್ರೆ ಆ ಗಡಿ ಪ್ರದೇಶದವನ್ನ ಲೈನ್ ಆಫ್, ಇವತ್ತಿಗೂ ಕೂಡ ಅದು ಲೈನ್ ಆಫ್ ಕಂಟ್ರೋಲ್, ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲ. ಇಂಟರ್ನ್ಯಾಷನಲ್ ಬಾರ್ಡರ್ಗೂ ಲೈನ್ ಆಫ್ ಕಂಟ್ರೋಲ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ನಾವು ಒಪ್ಕೊಂಡಿದೀವಿ, ಅವರು ಒಪ್ಕೊಂಡಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಲ್ಲಿ. ಹಾಗಾಗಿ ಅದಕ್ಕೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಹೇಳ್ತೀವಿ. ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಯಾರ್ ಯಾ ಕಂಟ್ರೋಲಿಂಗ್ ಪೊಸಿಷನ್ ಅಲ್ಲಿದಾರ ಅದೇ ಲೈನ್ ಅಂತ ಅರ್ಥ. ಅಂದ್ರೆ ಸಮಸ್ಯೆ ಬಗೆಹರಿದಿಲ್ಲ, ಬಟ್ ಇವತ್ತಿಗೆ ಸಮಾಧಾನಕ್ಕೋಸ್ಕರ ನಿಮ್ ಕಡೆ ಇರೋದು ನಿಮಗೆ, ನಮ್ ಕಡೆ ಇರೋದು ನಮಗೆ, ಬಟ್ ಶಾಶ್ವತ ಪರಿಹಾರ ಇಲ್ಲ ಅಂತ. ಅದಕ್ಕೆ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಲೈನ್ ಆಫ್ ಕಂಟ್ರೋಲ್ ನ ಹೆಂಗ್ ಇಂಟರ್ನ್ಯಾಷನಲ್ ಬಾರ್ಡರ್ ಮಾಡಬಹುದು, ಇಲ್ಲ ನೋ ಮ್ಯಾನ್ಸ್ ಲ್ಯಾಂಡ್ ಅಂದ್ರೆ ನೀವು ಬರಂಗಿಲ್ಲ ಇಲ್ಲಿ ಇಷ್ಟು ಜನವಲ್ಲೇ,

0: ಇಲ್ಲಿವರೆಗೂ, ಇಲ್ಲಿಂದ 10 ಕಿಲೋಮೀಟರ್ ಒಳಗಡೆ 10 ಕಿಲೋಮೀಟರ್, ಈ ಕಡೆ ನಾವು ಬರಲ್ಲ 10 ಕಿಲೋಮೀಟರ್, ಆ ಕಡೆ ನೀವು ಬರಂಗಿಲ್ಲ. ಹಂಗೇನೋ ಒಂದ್ ಕಡೆ ಪ್ಲಾನಿಂಗು ಪ್ರಿಪರೇಷನ್ ಎಲ್ಲಾ ನಡೆದಿರ್ಬೇಕಾರೆ ಈ ತರ ಒಂದು ದ್ರೋಹ ಬಗ್ಗೆ ನಮ್ಗೆ ಒಳಗ್ ಬಂದ್ರವ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದೊಂದ್ ಕಾರಣ. ಆದ್ರೆ ಇನ್ನೊಂದ್ ಕಾರಣ ಏನಾಗಿತ್ತು ಅಂತಂದ್ರೆ, ನಮ್ಮ ಹಿಂದಿನ ಯುದ್ಧ ಆಗಿದ್ದ ಎಲ್ಲಾಗಿತ್ತು ಸಿಯಾಚಿನ್ ಅಲ್ಲಿ ಲಿಮಿಟೆಡ್ ವಾರ್ ಆಗಿತ್ತು, ಅದ್ ಬಿಟ್ರೆ ಪಂಜಾಬ್ ರಾಜಸ್ಥಾನ್ ಸೆಕ್ಟರ್ ಅಲ್ಲಿ ಯುದ್ಧ ಆಗಿದ್ದು. ಹಾಗಾಗಿ ಇಲ್ಲಿ ನಮ್ಮ ಆರ್ಮಿ ಕಂಟ್ರೋಲ್ ಏನಿತ್ತಲ್ಲ, ಆರ್ಮಿದ ಡಿಪ್ಲಾಯ್ಮೆಂಟ್ ಏನಿತ್ತು, ಬಹಳ ಕೆಲವೊಂದ್ ಪಾಕೆಟ್ಸ್ ಅಲ್ಲಿ ಮಾತ್ರ ಇತ್ತು. ಗಡಿ ಪ್ರದೇಶದ ಥ್ರೂಔಟ್ ಗಡಿ ಪ್ರದೇಶ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಬಹಳ ಕಡಿಮೆ ಮ್ಯಾನ್ ಪವರ್ ಡಿಪ್ಲಾಯ್ ಮಾಡ್ಕೊಂಡಿದ್ವಿ. ಆತಂಕವಾದಿ ಚಟುವಟಿಕೆಗಳು ಏನು ಶುರು ಆಗಿತ್ತು, ಹಾಗಾಗಿ ಬಾರ್ಡರ್ ಅವರು ಎಲ್ಲರನ್ನು ಒಳಗೆ ಕರ್ಸ್ಕೊಂಡಿದ್ರು, ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂಡ್ ಬಂದಿದ್ರು. ಆ ಒಂದು ಅಡ್ವಾಂಟೇಜ್ ಅನ್ನ ತಗೊಂಡು ಅವ್ರು ಒಳಗ್ ಬಂದ್ರು. ಇದೊಂದಿಷ್ಟು ಅಟ್ಯಾಕ್ ಮಾಡಿದ್ವಿ, ಒಂದಿಷ್ಟು ಏನ್ ಅಟ್ಯಾಕ್ ಮಾಡಿದ್ರಲ್ಲ, ನಾವು ಫಸ್ಟ್ ಅಟ್ಯಾಕ್ ಅಂತ ಹೇಳಿದ್ನಲ್ಲ 0.5140 ಮೇಲೆ, ಅದರಲ್ಲಿ ಅದ್ಭುತವಾದ ಅಟ್ಯಾಕ್ ಮಾಡಿದ್ರು ಮೊದಲನೇದು. ಎರಡನೇದ್ ಏನಂತಂದ್ರೆ ಮೌಂಟೇನ್ ವಾರ್ಫೇರ್ ಅಂತ ಹೇಳ್ತೀವಿ. ಮೌಂಟೇನ್ ವಾರ್ಫೇರ್ ಅಲ್ಲಿ ಗುಡ್ಡ ಬೆಟ್ಟಗಳ ಪ್ರದೇಶದಲ್ಲಿ ಯುದ್ಧ, ಅದರಲ್ಲಿ ಎಲ್ಲರೂ ಒಪ್ಪಿಕೊಂಡಿರುವಂತ ಒಂದು ಸಂಗತಿ ಏನು ಅಂತಂದ್ರೆ 1:10 ರೇಷಿಯೋ ಅಂತ ಹೇಳ್ತೀವಿ. ಅಂದ್ರೆ ಮೇಲ್ಗಡೆ ಕುತ್ಕೊಂಡವ್ರು ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಯಾಕಂದ್ರೆ ಅವ್ರು ಮೇಲ್ಗಡೆ ಕುತ್ಕೊಂಡಿದ್ರೆ ಬಂಡೆಗಳ ಹಿಂದ್ ಕೂಡ ಕುತ್ಕೊಂಡಿರ್ತಾರೆ, ಅವ್ರು ಕಾಯ್ತಾ ಕುತ್ಕೊಂಡಿರ್ತಾರೆ. ಅವ್ರು ಏನಂದ್ರೆ ಬರೀ ಕಲ್ಲನ್ನ ಉಳಿಸಿದ್ರೆ ಸಾಕು ನಮ್ಗೆ ಮೇಲ್ ಹತ್ತೋರಿಗೆ ಪೆಟ್ಟು ಬೀಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಎಕ್ಸೆಪ್ಟೆಡ್ ರೇಷ್ಯೂ, ಇಂಟರ್ನಲ್ಲಿ ಎಕ್ಸೆಪ್ಟೆಡ್ ರೇಷ್ಯೂ ಏನು ಅಂತಂದ್ರೆ, ನಮ್ಮಲ್ಲಿ ಅಟ್ಯಾಕ್ ಮಾಡೋರು ಅಂದ್ರೆ ಕೆಳಗಡೆಯಿಂದ ಮೇಲೆ ಹೋಗೋರು 10 ಜನ ತಿರ್ಕೋಬಹುದು, ಮೇಲಿರೋರು 1 ಜನ ತಿರ್ಕೋಬಹುದು, ಈ ರೇಷ್ಯೂ ಅಲ್ಲಿ ಹೇಳ್ತಾರೆ. ಬಟ್ ಕಾರ್ಗಿಲ್ ಯುದ್ಧದಲ್ಲಿ ಎಂಟೈರ್ ಹಿಸ್ಟ್ರಿ ವಾಸ್ ರಿಡೇಟನ್, ಅದನ್ನ ಉಲ್ಟಾ ಮಾಡಿ ತೋರಿಸ್ತು ಭಾರತೀಯ ಸೇನೆ. ಅಂದ್ರೆ 10ರಿಂದ 1 ಕ್ಯಾಜುಯಲ್ಟಿ ಆಗಲಿಲ್ಲ, ನಮ್ಮಲ್ಲಿ ಆಫಿಷಿಯಲ್ ಡಿಕ್ಲೇರ್ಡ್ ಫಿಗರ್ 527 ಜನ ನಮ್ಮಲ್ಲಿ ತಿರ್ಕೊಂಡ್ರು ಅಂತ ನಾವು ಆಫಿಷಿಯಲಿ ಡಿಕ್ಲೇರ್ ಮಾಡಿದ್ವಿ. ಪಾಕಿಸ್ತಾನದವ್ರು ಇವತ್ತಿಗೂ ಕೂಡ ಆಫಿಷಿಯಲಿ ಡಿಕ್ಲೇರ್ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಅವ್ರದ್ದು ಜಾಸ್ತಿ ಹಾಕೋಂತ ಹೋದ್ ಮೊದಲನೇ ಏನ್ ಹೇಳಿದ್ರು, ನಮ್ಮ ಸೈನಿಕರು ಅಲ್ಲೇ ಅಲ್ಲ, ಇವರು ಆತಂಕವಾದಿಗಳು, ಹಾಗಾಗಿ ನಾವು ಇವ್ರ ಬಾಡಿ ತೋಣಲ್ಲ ಅಂತಂದ್ರು. ಆಮೇಲೆ ಕ್ರಮೇಣ ಏನಾಯ್ತು ಅಂತಂದ್ರೆ, ನಮ್ಮ ಸೈನಿಕರ ಶವಗಳು ಮನೆಯಲ್ಲಿ ವಾಪಸ್ ಬರ್ಲಿಕ್ಕೆ ಶುರುವಾದ್ವು, ಅವರಲ್ಲಿ ಯಾರೂ ಹೋಗ್ಲಿಲ್ಲ. ಅವಾಗ ಅವರಲ್ಲಿ ತೀರ್ಕೊಂಡಂತ ಫ್ಯಾಮಿಲಿ ಮೆಂಬರ್ಸ್ ಏನಿದೆ, ಅವ್ರ ಕುಟುಂಬ ವರ್ಗದವ್ರು ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಮ್ಮವ್ರು ತಿರ್ಕೊಂಡು ಅಲ್ಲೇ ಬಿದ್ದಿದಾರೆ, ನೀವು ತರ್ತಾ ಇಲ್ಲ ಅಂತ. ಅವಾಗ ಕೆಲವೊಂದಿಷ್ಟು ಬಾಡಿಗಳನ್ನ ಒಯ್ದ್ರು. ಯಾವಾಗ ಈ ಕೌಂಟ್ ಜಾಸ್ತಿ ಹೋಗ್ತಾ ಹೋಗುತ್ತಲ್ಲ, ಅವಾಗ ಮತ್ತೆ ನಿಂದರ್ಸಕ್ ಶುರು ಮಾಡಿದ್ರು, ನಮ್ಮವ್ರು ಅಲ್ಲೇ ಅಲ್ಲ ಇವರು ಅಂತಂದು. ಹಾಗಾಗಿ ಅವ್ರ ಅದ್ರ ನಮ್ಮ ಫಿಗರ್ ಪ್ರಕಾರ 800 ಜಾಸ್ತಿ ಜನ ಅವ್ರ ಕಡೆ ತಿರ್ಕೊಂಡಿದ್ದಾರೆ. ಇಮ್ಯಾಜಿನ್ ಮಾಡಿ, 1:10 ರೇಷ್ಯೋ ಎಲ್ಲಿ ನಮ್ಕಿಂತ ಜಾಸ್ತಿ ಇದೆ. ಅಲ್ಲಿ ನಮ್ಮಲ್ಲಿ 500 ಜನ ತಿಳ್ಕೊಂಡಿದ್ರೆ ಅದ್ರಲ್ಲಿ 50 ಜನ ಅಷ್ಟೇ ತಿಳ್ಕೋಬೇಕಾಗಿತ್ತು, ಇಂಟರ್ನ್ಯಾಷನಲ್ ಎಕ್ಸೆಪ್ಟೆಡ್ ಫಿಗರ್ ಮೌಂಟೇನ್ ವಾರ್ಫೇರ್ ಪ್ರಕಾರ. ಬಟ್ 800 ಜನ ಅವರಲ್ಲಿ ತಿಳ್ಕೊಂಡಿದ್ದಾರೆ. ಇದನ್ನ ಬಂದು ನಮ್ಮವ್ರು ಬೇರೆ ಬೇರೆ ವಿದೇಶಿ ಏನು ಆರ್ಮೀಸ್ ಇದಾವೆ, ಇದನ್ನ ಬಂದು ಸ್ಟಡಿ ಮಾಡ್ತಾರೆ ಹೆಂಗ್ ಅಟ್ಯಾಕ್ ಮಾಡಿದ್ರು ಅಂತ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಿಜಯದ ವೀರಗಾಥೆ ಕುರಿತು ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅನೇಕ ಕಾಮನೆಗಳಿಂದ ಯಾರ ಜ್ಞಾನ ನಷ್ಟವಾಗಿದೆಯೋ ಅವರು ತಮ್ಮ ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನ ಆಶ್ರಯ ಪಡೆದು ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹೀಗಂದ್ರೆ ಅರ್ಥ ಏನು? ಸ್ವಲ್ಪ ನಮಗೆಲ್ಲೋ ಈ ಒಂದು ಶ್ಲೋಕದ ಅರ್ಥವನ್ನ ಗಮನಿಸಿದಾಗ ಕೊಂಚ ಸಂಶಯಗಳು, ಕುತೂಹಲಗಳು, ಜಿಜ್ಞಾಸೆಗಳು ಹೇಳಬಹುದು. ಇಲ್ಲಿ ಕೃಷ್ಣ ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗ್ತಾರೆ ಅಂತ ಕೇಳ್ತಾ ಇದ್ದಾನಲ್ಲ ಅಂಥೇಳಿ ಅನ್ನಿಸ್ಬಹುದು. ಇದನ್ನು ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಎಲ್ಲರೂ ವಾಸುದೇವನೇ ಸರ್ವಸ್ವ ಎಂಬ ಗುರಿಯ ಕಡೆಗೆ ಹೋಗದೇ ಇರುವುದಕ್ಕೆ ಇಲ್ಲಿ ಕೃಷ್ಣ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ಅದಕ್ಕೆ ಮೂಲ ಕಾರಣ ಮನುಷ್ಯರಲ್ಲಿ ಇರುವಂತಹ ಹಲವು ಕಾಮನೆಗಳು, ಅಂದರೆ ಆಸೆಗಳು. ಅವುಗಳನ್ನೆಲ್ಲ ತೃಪ್ತಿಪಡಿಸಿಕೊಳ್ಳಬೇಕೆಂಬ ಆಸೆ ಇದೆ. ಅದನ್ನೆಲ್ಲ ಬಿಟ್ಟು ದೇವರೆಡೆಗೆ ಹೋಗಿ ಅಂತಂದರೆ ಅವರು ಕೇಳೋದಿಲ್ಲ, ಅನುಭವಿಸಿಯೇ ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಅವರು ಬೇರೆ ಬೇರೆ ದೇವರುಗಳಿಗೆ ಹೋಗ್ತಾರೆ. ಯಾವುದೋ ಒಂದು ದೊಡ್ಡ ಕೆಲಸ ಹಿಡಿದಿರ್ತಾನೆ, ಅದು ಸುಸೂತ್ರವಾಗಿ ನಡೆಯಬೇಕಾದ್ರೆ ವಿನಾಯಕನ ವರ ಬೇಕು ಅಂಥೇಳಿ ತಿಳಿತಾನೆ. ಯಾಕಂದರೆ ಅವನು ಎಲ್ಲ ವಿಘ್ನಗಳಿಗೂ ಒಡೆಯ, ಎಲ್ಲ ವಿಘ್ನಗಳು ತಲೆಬಾಗುವುದು ಅವನಿಗೆ ಮಾತ್ರ. ಅದಕ್ಕಾಗಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ, ಹರಕೆ ಹೊರ್ತಾರೆ, ಸಂಕಷ್ಟಹರ ಚತುರ್ಥಿ ಅಂಥೇಳಿ ಉಪವಾಸ ಇರ್ತಾರೆ, ಹೋಮ ಹವನಗಳನ್ನು ಮಾಡಿಸ್ತಾರೆ. ಇನ್ನು ಮತ್ತೊಬ್ಬರಿಗೆ ವಿದ್ಯೆ ಬೇಕಾಗಿದೆ. ಈ ವಿದ್ಯೆಗೆ ಅಧಿದೇವತೆ ಸರಸ್ವತಿ, ಶಾರದೆ, ಹಾಗಾಗಿ ಅವಳ ಉಪಾಸನೆಯನ್ನು ಮಾಡ್ತಾರೆ. ಅವಳ ವರ ಪಡೆದು ಪ್ರಖ್ಯಾತ ಪಂಡಿತನಾಗಿ ಕವಿಯಾಗಿ ಇರಬೇಕೆಂಬುದು ಆಸೆ. ಇನ್ನು ಮತ್ತೊಬ್ಬನಿಗೆ ಐಶ್ವರ್ಯದ ಮೇಲೆ ಇಚ್ಛೆ, ಅದಕ್ಕಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂತಹ ವ್ರತವನ್ನು ಕೂಡ ಕೈಗೊಳ್ತಾನೆ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮುಂತಾದವುಗಳನ್ನೆಲ್ಲ ಮಾಡ್ತಾನೆ. ಹಾಗಾಗಿ ಒಬ್ಬನಿಗೆ ಜಯ ಬೇಕು, ಹಾಗಾಗಿ ಅವನು ದುರ್ಗೆಯನ್ನ, ಚಾಮುಂಡಿಯನ್ನ ಪೂಜಿಸ್ತಾನೆ. ಹೀಗೆ ಮನುಷ್ಯರಲ್ಲಿ ಹಲವು ಆಸೆ ಕಾಮನೆಗಳಿದ್ದಾವೆ. ಆ ಕಾಮನೆಗಳನ್ನ ಈಡೇರಿಸುವುದಕ್ಕಾಗಿ ಹಲವು ದೇವ ದೇವತೆಗಳನ್ನ ಪೂಜಿಸ್ತಾರೆ. ಈ ಆಸೆ ಇರುವಂಥವರು ಆಯಾ ದೇವತೆಗಳಲ್ಲಿಯೇ ಶರಣಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಮನುಷ್ಯನ ಬುದ್ಧಿಯನ್ನ ಮಂಕುಗೊಳಿಸುವುದು ನಾನಾ ರೀತಿಯ ಬಯಕೆಗಳೇ. ಅಂತಹ ಅವಿವೇಕಿಯು ಆತ್ಮನ ಕಡೆಗೆ ತಿರುಗುವಂಥದ್ದು ಅಸಾಧ್ಯವೇ ಹೌದು. ಈ ದೇವತೆ ಎಂದರೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲು ಶಕ್ತಿಯನ್ನು ಒದಗಿಸುವಂತಹ ಅವ್ಯಕ್ತ ಶಕ್ತಿ ಎಂಬುದನ್ನು ಈ ಹಿಂದೆಯೇ ನಾವು ನೋಡಿದ್ದೇವೆ. ಈ ಶ್ಲೋಕವನ್ನು ಓದುವುದಾದರೆ ಇಲ್ಲಿ ಅನ್ಯ ದೇವತೆಗಳು ಎಂಬ ಶಬ್ದಕ್ಕೆ ವಿಷಯ ಪ್ರಪಂಚದಿಂದ ಸಿಗುವ ಸುಖ ಎಂದು ಅರ್ಥವಾಯಿತು. ಇನ್ನು ವಿಷಯ ಪ್ರಪಂಚದ ವಿಷಯಗಳ ಹಿಂದೆ ಮನಸ್ಸು ಬೆನ್ನಟ್ಟಿ ಓಡಿದಾಗ ಅದಕ್ಕೆ ಆ ಮೂಲಕ ಸ್ವಲ್ಪ ಸುಖ ಸಿಗುತ್ತದೆ ಎಂಬುದು ಸತ್ಯ. ಆದರೆ ಮನಸ್ಸಿನಲ್ಲಿ ಏಳುವ ಕಾಮದ ಅಲೆಗಳು ಮನಸ್ಸನ್ನ ಸಂಪೂರ್ಣವಾಗಿ ಕಲುಷಿತಗೊಳಿಸುತ್ತವೆ. ತತ್ಪರಿಣಾಮವಾಗಿ ಆತ್ಮನ ಸ್ವರೂಪವು ಅಲ್ಲಿ ಛಿದ್ರ ಛಿದ್ರವಾಗಿ ಬಿಡುತ್ತದೆ. ಮನಸ್ಸು ಹೀಗೆ ಕಲುಷಿತಗೊಂಡಾಗ ಬುದ್ಧಿಯ ವಿವೇಕ ಶಕ್ತಿಯು ಕುಂಠಿತವಾಗುತ್ತದೆ. ಹಾಗಾಗಿ ವ್ಯಕ್ತಿಯು ಸತ್ಯ ಯಾವುದು, ಅಸತ್ಯ ಯಾವುದು ಎಂಬುದನ್ನು ನಿರ್ಧರಿಸುವಲ್ಲಿ ಅಸಮರ್ಥನಾಗುತ್ತಾನೆ. ಬುದ್ಧಿಯು ಹೀಗೆ ಕಾಮತೃಷ್ಣೆಯಿಂದ, ಅಂದರೆ ಕಾಮದ ಕಾಮ್ಯದ ಆಸೆಗಳ ಬಲೆಗೆ ಮಂಕಾದಾಗ ಕೆಟ್ಟ ವಿಚಾರಗಳು ಎಂಬ ಯೋಚನೆಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ಹೀಗೆ ಬಯಕೆಗಳು ಮನಸ್ಸಿನಲ್ಲಿ ಏಳುವುದರಿಂದ ಮಾತ್ರ ಮನುಷ್ಯನು ಪತನ ಹೊಂದುವುದಿಲ್ಲ. ಆದರೆ ಹೇಗೆ ಅಂತಂದರೆ ಮನಸ್ಸಿನಲ್ಲಿ ಬಯಕೆಗಳು ಸದಾಕಾಲ ಏಳ್ತಾನೇ ಇರುತ್ತೆ, ಬರ್ತಲೇ ಇರುತ್ತೆ. ಈ ಸಮುದ್ರದಲ್ಲಿ ಅಲೆಗಳು ಏಳ್ತಾ ಇರ್ತಾವಲ್ಲ, ಹಾಗೆ ಸಮುದ್ರದಲ್ಲೂ ಅಲೆಗಳು ಏಳೋ ಹಾಗೆ ಮನಸ್ಸಿನಲ್ಲಿ ಬಯಕೆಗಳು ಆಸೆಗಳು ಹುಟ್ಟುತ್ತಲೇ ಇರುತ್ತೆ. ಅದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮನುಷ್ಯ

ಮನುಷ್ಯನು ಯಾವಾಗ ಆ ಬಯಕೆಗಳೊಂದಿಗೆ ಒಂದಾಗಿ ಬಿಡ್ತಾನೋ ಅಲ್ಲಿಂದ ಅವನ ಸಂಸಾರದ ಒಂದು ಸಂಕಷ್ಟದ ಎಲ್ಲ ಆರಂಭಗಳು ಸ್ತುತಿಸುತ್ತವೆ. ಒಂದು ಸಲ ಮನಸ್ಸಿನ ಬಯಕೆಗಳ ಜೊತೆ ಅವನು ಸೇರಿಬಿಟ್ನ ಅಂತಂದ್ರೆ ಆಮೇಲೆ ಆ ಬಯಕೆಗಳೇ ಅವನನ್ನ ನೆಲಸಮ ಮಾಡಿಬಿಡ್ತವೆ. ಮನಸ್ಸಿನಲ್ಲಿ ಏಳುವ ಯಾವುದೇ ಬಯಕೆಯಾಗಲಿ ಅದು ಸ್ವರೂಪದಲ್ಲಿ ಜಡವಾಗಿರುತ್ತೆ. ಯಾಕಂದ್ರೆ ಮನಸ್ಸಿನಲ್ಲಿ ಏಳುವಂತಹ ಎಲ್ಲ ಅಲೆಗಳು ನಾವು ತಿಂದಿರುವ ಆಹಾರದ ಸೂಕ್ಷ್ಮ ರೂಪವೇ. ಈ ಬಯಕೆಯ ಅಲೆಗಳು ಆತ್ಮನಿಂದ ಶಕ್ತಿಯನ್ನು ಪಡೆದು ಬಲಗೊಳ್ಳುತ್ತೆ. ಈ ಅಲೆಗಳಿಗೆ ಸರಿಯಾಗಿ ನಮ್ಮ ಕರ್ಮಗಳಿರ್ತವೆ. ಬುದ್ಧಿಯು ಕಾಮದ ಅಲೆಗಳಿಂದಾಗಿ ಮಂಕಾದಾಗ ಅಂತಹ ವ್ಯಕ್ತಿಗೆ ತಾನು ಏನು ಮಾಡ್ತಾ ಇದ್ದೇನೆ ಎಂಬುವಂಥದ್ದೇ ತಿಳಿಯೋದಿಲ್ಲ. ತಾನು ಹೋಗುತ್ತಿರುವಂತಹ ಮೂಲಕವೇ ಇವತ್ತಲ್ಲ ನಾಳೆ ಪೂರ್ಣ ಸುಖವನ್ನ ಪಡಿಬಹುದೇನೋ ಅಂಥೇಳಿ ನಂಬಿ ಆ ಸುಖವನ್ನ ಸಂತೋಷವನ್ನ ಪಡೆಯುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾನಾ ಬಯಕೆಗಳು ಬಂದಾಗ, ನಾನಾ ರೀತಿಯ ಆಸೆಗಳು ಎದ್ದಾಗ ಅದಕ್ಕೆ ತಕ್ಕ ಹಾಗೆ ಪ್ರೇರೇಪಿಸುವಂತೆ ನಾವು ಹಲವಾರು ಮಾರ್ಗಗಳನ್ನು, ಹಲವಾರು ಧ್ಯೇಯಗಳನ್ನು ಇಟ್ಕೊಂಡು ಸಾಕ್ತಾ ಹೋಗ್ತೇವೆ. ಆದರೆ ಕೃಷ್ಣ ಇಲ್ಲಿ ಬೇರೆ ಬೇರೆ ನೆಲೆಗೆ ನೀನು, ದೈವದ ಸ್ವರೂಪಕ್ಕೆ ನೀನು ಶರಣಾಗ್ತೀಯ ಅಂತಂದರೆ ನೀನು ಬೇರೆ ಬೇರೆ ದೇವರಿಗೆ ಕೈ ಮುಗಿತೀಯ ಅಂತಲ್ಲ. ನಾವು ನಮ್ಮ ಏಕೈಕ ಗುರಿ ಅನ್ನೋದೇನಿದೆ ಆ ಗುರಿಯನ್ನು ನಿಶ್ಚಯಿಸಿಕೊಂಡ ಮೇಲೆ ಆ ಗುರಿಯನ್ನೇ ನಾವು ದೃಷ್ಟಿ ನೆಟ್ಟು ಸಾಗಬೇಕು. ಆದರೆ ಹೋಗುವ ದಾರಿಯಲ್ಲಿ ನಮಗೆ ಆ ಕಡೆ ಈ ಕಡೆ ಯಾವುದೋ ಆಸೆಯ ಕಾಮಗಳು, ಕಾಮನೆಗಳು ಬಂದು ಸಿಕ್ಕಿದಾಗ ಆ ಡೈವರ್ಷನ್ ಅಥವಾ ತಿರುವು ಏನಿರುತ್ತೆ ಆ ತಿರುವಿಗೆ ತಿರುವುಗೊಳ್ಳದೆ ನೇರ ಗುರಿಗೆ ಹೋಗಿ ಸಾಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರೋದು. ಅದನ್ನೇ ಕೃಷ್ಣ ತಂ ತಂ ನಿಯಮಮಾಸ್ಥಾಯ ಪ್ರಕೃತಿಯ ನಿಯತಾ ಸ್ವಯ ಅಂತೇಳಿ, ಅಂದರೆ ಮನಸ್ಸಿನ ಬಯಕೆಗಳ ಪೂರೈಕೆಗಾಗಿಯೇ ನೀನು ಅಲ್ಲಿ ಇಲ್ಲಿ ತಿರುವುಗಳನ್ನು ಪಡೆದೆ ನೇರ ಗುರಿಯನ್ನೇ ಹೋಗಿ ಮುಟ್ಟಬೇಕು ಅನ್ನುವಂಥ ಅಂಶದ ಮೂಲಕ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಕೋಟಿ ತರುವನ ಸಿರಿಯ ಕನಸ ಕಾಣುವುದೊಳಿತು, ಕೋಟಿ ತರುವನ ಸಿರಿಯ ಕನಸು ಕಾಣುವುದೊಳಿತು, ಅದಕ್ಕಿಂತ ಅತಿ ಸೊಬಗು ಒಂದು ಸಸಿ ಮೊಳಕೆ. ಚಿತ್ರ

ರಾಜ್ಯದ ಮೇಲ್ಮನವಿ ತಿರಸ್ಕರಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಆರ್ಸಿ ಆದೇಶ ಮುಂದುವರಿಸಲು ನಿರ್ದೇಶನ. ಕಾವೇರಿ ನದಿ ನೀರು ವಿವಾದ, ಭಾನುವಾರ ಸರ್ವಪಕ್ಷ ಸಭೆ ಕರೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ, ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಯಿಂದ ಬರ ಸಮೀಕ್ಷೆ, ಕೂಡಲೇ ಪರಿಹಾರ ಘೋಷಿಸುವಂತೆ ಆಗ್ರಹ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣಕ್ಕೆ ನಿರ್ಧಾರ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಜ್ಯದಲ್ಲಿ ಸೌರಶಕ್ತಿ ಪಂಪ್ಸೆಟ್ಗಳ ಹೆಚ್ಚಳ ಹಿನ್ನೆಲೆ ಇಳಿಕೆಗೊಂಡ 144 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ. ಕಾವೇರಿ ನಿರ್ವಹಣಾ ಸಮಿತಿ ನೀಡಿದ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಎತ್ತಿಹಿಡಿದಿದೆ. ನವದೆಹಲಿಯಲ್ಲಿ ಇಂದು ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸೂಚಿಸಿದೆ. ರಾಜ್ಯದ ಅಧಿಕಾರಿಗಳು ಸಮಗ್ರವಾದ ಮಂಡಿಸಿದರೂ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶ ಮಾರ್ಪಾಡು ಮಾಡಲು ನಿರಾಕರಿಸಿದೆ. 15 ದಿನ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಸೂಚಿಸಿದೆ. ರಾಜ್ಯ ಸರ್ಕಾರದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ ಗುಪ್ತಾ ಭಾಗವಹಿಸಿ ರಾಜ್ಯದ ಜಲಾಶಯಗಳ ನೀರಿನ ಅಭಾವ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ತಮಿಳುನಾಡು ಸರ್ಕಾರದ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾವೇರಿ ನದಿ ನೀರಿನ ವಿಚಾರವಾಗಿ ಭಾನುವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.

0: ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಇಂದು ಮೇಲ್ಮನವಿ ಸಲ್ಲಿಸಿದ್ದು, ಈ ವಿಚಾರವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಎಂದು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು. ಈ ವಿಚಾರವಾಗಿ ಈಗಾಗಲೇ ಸಂಸದರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಸಂಸದರಾದ ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಅವರ ಜೊತೆ ಚರ್ಚೆ ನಡೆಸಿದ್ದು, ಅವರು ರಾಜ್ಯದ ಹಿತಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಬಿಜೆಪಿ ನಾಯಕರ ಟೀಕೆ ಬಗ್ಗೆ ಪ್ರತಿಕ್ರಿಯಿಸಿ, ಯಡಿಯೂರಪ್ಪನವರು ಸಚಿವ ಸಂಪುಟ ರಚನೆ ಮಾಡದೆ ಅಧಿಕಾರ ಮಾಡಿರಲಿಲ್ಲವೇ ಎಂದು ಮರು ಪ್ರಶ್ನಿಸಿದ್ದಾರೆ.
1: ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದು ಚರ್ಚೆ ಮಾಡ್ತೇವೆ.
0: ಪ್ರತಿನಿತ್ಯ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಹ ಎತ್ತಿಹಿಡಿದಿರುವ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ತೀರ್ಪು ಹೊರಬೀಳುತ್ತಿದ್ದಂತೆ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಹಾಗೂ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜಮಾಯಿಸಿದ ಹಲವು ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ನಗರ ಸೇರಿದಂತೆ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ನಡುವೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಅವರು, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಕುಡಿಯುವ ನೀರು ಹಾಗೂ ನೀರಾವರಿ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಸಿದೆ. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಕರ್ನಾಟಕ ಮಳೆ ಕೊರತೆಯನ್ನು ಅನುಭವಿಸಿದೆ, ಪರಿಣಾಮವಾಗಿ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಇಂದಿನ ಸಭೆಯಲ್ಲಿ ರಾಜ್ಯ ಎದುರಿಸುತ್ತಿರುವ ಕುಡಿಯುವ ನೀರಿನ ತೀವ್ರ ಕೊರತೆ ಮತ್ತು ಬರಗಾಲದಂತಹ ಪರಿಸ್ಥಿತಿಯ ಬಗ್ಗೆ ಸಚಿವರಿಗೆ ವಿವರಿಸಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನದಿ ನೀರು ವಿವಾದವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಚೆಲುವರಾಯಸ್ವಾಮಿ ಪ್ರತಿಪಕ್ಷಗಳಿಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಮಂಡ್ಯ ಭಾಗದ ಶಾಸಕರ ಜೊತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರಿಗೆ ಕುಡಿಯುವ ನೀರನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಎಂಬ ಆರೋಪಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ವಿವಾದ ನಿಭಾಯಿಸುತ್ತಿದ್ದು ಕನ್ನಡ ಸಂಘಟನೆಗಳು, ರೈತರು, ಸಾರ್ವಜನಿಕರು ತಾಳ್ಮೆಯಿಂದಿದ್ದು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಉಂಟಾಗಿರುವ ಬರ ಕುರಿತಂತೆ ಬಿಜೆಪಿ ನಿಯೋಗ ಇಂದು ಕೂಡ ಹಲವೆಡೆ ಬೆಳೆ ಸಮೀಕ್ಷೆ ನಡೆಸಿತು. ಬಳ್ಳಾರಿ ತಾಲೂಕಿನ ವಿವಿಧೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ನಿಯೋಗ ರೈತರ ಮಳೆಯಾಶ್ರಿತ ಜಮೀನುಗಳಿಗೆ ತೆರಳಿ ಬಿತ್ತಿದ ತೊಗರಿ ಬೆಳೆ ವೀಕ್ಷಿಸಿದರು. ರೈತರು ಒಣಗುತ್ತಿರುವ ಬೆಳೆಯನ್ನು ಕಿತ್ತು ತೋರಿಸಿ ತಕ್ಷಣ ಬರ ಪರಿಹಾರ ಕೊಡಬೇಕೆಂದು ಮನವಿ ಮಾಡಿದರು. ಬಳಿಕ ಮಾತನಾಡಿದ ಆರ್ ಅಶೋಕ, ರಾಜ್ಯ ಸರ್ಕಾರ ವಾರದಲ್ಲಿ ಬರ ಪರಿಹಾರ ಘೋಷಣೆ ಮಾಡಿ ಎಕರೆಗೆ 50,000 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ವಿಧಾನಸಭೆ ಅಧಿವೇಶನದ ಆರಂಭದಲ್ಲಿ ಬರಗಾಲದ ಬಗ್ಗೆ ನಿಲುವಳಿ ಮಂಡಿಸಲಾಗುವುದೆಂದು ತಿಳಿಸಿದ್ದಾರೆ. ಬಳಿಕ ಅವರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಬಳ್ಳಾರಿ ಮತ್ತು ವಿಜಯನಗರ ಬರಪೀಡಿತ ಪ್ರದೇಶಗಳಾಗಿದ್ದು ಸರ್ಕಾರ ಬರಗಾಲ ಘೋಷಣೆ ಮಾಡದೆ ರೈತರಿಗೆ ಅನ್ಯಾಯ ಎಸಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನು ಡಿಜಿಟಲೈಸೇಷನ್ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕುರಿತ ಕಾರ್ಯಗಳು

0: ಆರಂಭವಾಗಿದೆ. ಉಳಿದ 180 ತಾಲೂಕು, ಜಿಲ್ಲಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ವ್ಯವಸ್ಥೆಗಳಿಗಾಗಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೈಸೇಷನ್ ಪ್ರಕ್ರಿಯೆಯಿಂದ ಒಂದೇ ಕ್ಲಿಕ್ನಲ್ಲಿ ರೋಗಿಗಳ ಸಂಪೂರ್ಣ ಆರೋಗ್ಯ ಇತಿಹಾಸ ಪಡೆಯಲು ಸಾಧ್ಯವಾಗಲಿದೆ. ಮುಂದಿನ ದಿನಗಳಲ್ಲಿ ಟೆಲಿ ಐಸಿಯು ವ್ಯವಸ್ಥೆ ಜಾರಿಗೊಳ್ಳಲಿದ್ದು, ಇದಕ್ಕಾಗಿ ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡಿದ್ದು, 1 ಲಕ್ಷಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ಗಳು ಕಾರ್ಯಾರಂಭ ಮಾಡಿದ್ದು, ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಸೌರ ಕೃಷಿ ಪಂಪ್ಸೆಟ್ಗಳ ಅಳವಡಿಕೆಗೆ ರಾಜ್ಯ ಸರ್ಕಾರದಿಂದ 50%ರಷ್ಟು ಆರ್ಥಿಕ ಸಹಾಯಧನ ದೊರೆಯಲಿದೆ. ಎಸ್ಕಾಂಗಳಿಗೆ ವರ್ಷಕ್ಕೆ ಸುಮಾರು 146 ಕೋಟಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಸೌರ ಕೃಷಿ ಕ್ರಾಂತಿ ಸುಸ್ಥಿರ ಕೃಷಿ ಮಾದರಿಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಆರಂಭಗೊಳ್ಳಲಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಅಭಿಯಾನದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಗ್ರಹವಾಗಿರುವ ಪಾರಂಪರಿಕ ತ್ಯಾಜ್ಯವನ್ನು ಮಾತ್ರ ತೆರವುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಗೃಹ ತ್ಯಾಜ್ಯದಿಂದ ಉಂಟಾಗಿರುವ ಬ್ಲಾಕ್ಸ್ಪಾಟ್ಗಳನ್ನು ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. 1,616 ಸ್ಥಳಗಳಲ್ಲಿ 26,000 ಟನ್ ಪಾರಂಪರಿಕ ತ್ಯಾಜ್ಯ ಗುರುತಿಸಲಾಗಿದೆ ಎಂದು ಹೇಳಿದ್ದಾರೆ. ದ ಇನ್ಸ್ಪೈರಿಂಗ್ ಲೆಗಸಿ ಆಫ್ ಆರ್ಯಭಟ ಎಂಬ ಕಿರು ಪ್ರದರ್ಶನವನ್ನು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು. ಯುಆರ್ ರಾವ್ ಉಪಗ್ರಹ ಕೇಂದ್ರದಿಂದ ಕೇಂದ್ರದ ನಿರ್ದೇಶಕ ಎಂ ಶಂಕರನ್ ಆರ್ಯಭಟನ ಸ್ಫೂರ್ತಿದಾಯಕ ಪರಂಪರೆ ಎಂಬ ಪ್ರದರ್ಶನವನ್ನು ಬಿಡುಗಡೆ ಮಾಡಿದರು. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾರತ ಸರ್ಕಾರದ ವಾರ್ತಾ ಶಾಖೆ ಹಾಗೂ ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೇಲ್ಮನವಿ ತಿರಸ್ಕರಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಸಿಡಬ್ಲ್ಯೂಆರ್ಸಿ ಆದೇಶ ಮುಂದುವರಿಸಲು ನಿರ್ದೇಶನ. ಕಾವೇರಿ ನದಿ ನೀರು ವಿವಾದ, ಭಾನುವಾರ ಸರ್ವಪಕ್ಷ ಸಭೆ ಕರೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ, ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಯಿಂದ ಬರ ಸಮೀಕ್ಷೆ, ಕೂಡಲೇ ಪರಿಹಾರ ಘೋಷಿಸುವಂತೆ ಆಗ್ರಹ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣಕ್ಕೆ ನಿರ್ಧಾರ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಜ್ಯದಲ್ಲಿ ಸೌರಶಕ್ತಿ ಪಂಪ್ಸೆಟ್ಗಳ ಹೆಚ್ಚಳ ಹಿನ್ನೆಲೆ ಇಳಿಕೆಗೊಂಡ 144 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಭಿಯಾನದ ಚಟುವಟಿಕೆಗಳ ಕುರಿತು ಮೈಸೂರು ಶಿಕ್ಷಣ ತಜ್ಞರು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಮಾರ್ಗದರ್ಶಕರು, ಮಕ್ಕಳ ಹಕ್ಕುಗಳ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಶಾಲಾ ವಯಸ್ಸಿನ ಮಕ್ಕಳಿಗೆ ಪೌಷ್ಟಿಕ ಸ್ಥಿತಿಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಕಡ್ಡಾಯ ಉಚಿತವಾಗಿ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆಯಾ ರಾಜ್ಯಗಳಲ್ಲಿ ಅನುಷ್ಠಾನಗೊಂಡಿರುವಂತಹ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಕ್ಕಳ ಹಕ್ಕುಗಳ ಪ್ರತಿಪಾದಕರು ಹಾಗೂ ಶಿಕ್ಷಣ ತಜ್ಞರು ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಮಾರ್ಗದರ್ಶಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯೋಜನೆ ಕುರಿತು ಒಂದಷ್ಟು ಸಮಗ್ರ ಚರ್ಚೆಯೊಂದಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿದು ಬರೋಣ.

0: ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ.
1: ನಮಸ್ಕಾರ
0: ಸರ್. ಮೊದಲಿಗೆ ಈ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ಅಭಿಯಾನದ ಒಂದು ಕಿರು ಪರಿಚಯ ಹಾಗೂ ಇದರ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಪೋಷಣ್ ಶಕ್ತಿ ಅರ್ಥ ಮಾಡ್ಕೋಬೇಕು. ಪೋಷಣೆ ಅದರಲ್ಲಿ ಲಾಲನೆ ಪಾಲನೆ ಪೋಷಣೆ ಅಂತ ಬರುತ್ತೆ. ಅಂದರೆ ಮಕ್ಕಳ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಅಂತ. ಸೊ ಇದು ಪ್ರಾರಂಭ ಆಗೋದಿಲ್ಲಪ್ಪ ಅಂದರೆ ಶಾಲಾ ಪೂರ್ವ ಶಿಕ್ಷಣ, ಅಂಗನವಾಡಿಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್. ಈ ಮಕ್ಕಳಲ್ಲಿ ಬೆಳವಣಿಗೆ ನೋಡಿದಾಗ ಪೌಷ್ಟಿಕಾಂಶದ ಕೊರತೆ ಇರೋದು ನಮಗೆ ಕಾಣ್ತಾ ಇದೆ. ಬೆಳವಣಿಗೆಯ ನ್ಯೂನತೆಗಳು ನಮಗೆ ಕಾಣ್ತಾ ಇದೆ. ಇದು ಕಾರಣ ಏನಂತ ಹುಡುಕಿದಾಗ ಅರ್ಥ ಆಗುವ ಸಂಗತಿ ಏನಂದ್ರೆ ಅವರು ದಿನ ಏನು ಆಹಾರ ಸೇವನೆ ಮಾಡ್ತಾ ಇದ್ದಾರೆ, ಅಗತ್ಯವಾದ ನಿರ್ದಿಷ್ಟವಾದ ಅದರಲ್ಲಿ ಪೋಷಕಾಂಶಗಳಿಲ್ಲ, ಪ್ರೋಟೀನ್ ಇಲ್ಲ, ಜೀವಸತ್ವಗಳಿಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ಬೆಳವಣಿಗೆ ಕಡಿಮೆ ಆಗ್ತಾ ಇದೆ. ಅದು ಅವರ ಬುದ್ಧಿ ಬೆಳವಣಿಗೆ ಮೇಲೆ ಮೇಲೆ ಅವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳೋದ್ರ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಇದನ್ನ ಗಮನ ಮಾಡಿ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿತ್ತು, ಆದೇಶ ಮಾಡಿತ್ತು. ಏನಂದ್ರೆ ಶಿಕ್ಷಣ ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಬೇಸಿಕ್ ಲಾಲನೆ ಪಾಲನೆ ರಕ್ಷಣೆ ಸಂರಕ್ಷಣೆ ಜೊತೆಗೆ ಪೌಷ್ಟಿಕ ಅಂಶ ಕೊರತೆ ಆಗದೆ ಇರೋ ರೀತಿಯಲ್ಲಿ ಪೂರಕ ಆಹಾರ ಕೊಡಬೇಕು ಅಂತ ಆದೇಶ ಆಗಿತ್ತು. ಅದು 2013 ಫುಡ್ ರೈಟ್ ಆಕ್ಟ್, ಆಹಾರ ಭದ್ರತಾ ಅಧಿನಿಯಮ ಬಂತಲ್ಲ, ಅದರ ಅಂಡರ್ನಲ್ಲಿ ತಗೊಂಬಂದಿದ್ದಾರೆ. ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ. 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರಗಳು ತಮ್ಮ ಕೊಡುಗೆಯನ್ನ ಕೊಡ್ತಾರೆ. ಮುಖ್ಯವಾಗಿ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಕನಿಷ್ಠ ದಿನಕ್ಕೆ ಒಂದು ಬಾರಿ ಶಾಲೆ ಅವಧಿನಲ್ಲಿ ಆ ಮಗುವಿಗೆ ಪೌಷ್ಟಿಕಾಂಶಗಳುಳ್ಳ ಸಮಗ್ರ ಆಹಾರ ಸಿಗಬೇಕು ಅನ್ನೋದು. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ 100 kilocalorie ಶಕ್ತಿ ಆಹಾರ ಸಿಗಬೇಕು, ಹೈಯರ್ ಪ್ರೈಮರಿ ಮತ್ತೆ ಹೈಸ್ಕೂಲ್ ಮಕ್ಕಳಿಗೆ 150 kilocalorie ಶಕ್ತಿ ಸಿಗುವ ಆಹಾರ ಸಿಗಬೇಕು ಅನ್ನೋದು ನಿಯಮ. ಬೇಸಿಕ್ ಆಗಿ ತಯಾರು ಮಾಡಿದಾಗ ಶಕ್ತಿ ಪ್ರಮಾಣ ಜಾಸ್ತಿ ಆಗಬೇಕು. 150 gram ಮಾಡಿದ್ರೆ 450 kilocalorie ಎನರ್ಜಿ ಸಿಗಬೇಕು, 100 gram ಮಾಡಿದ್ರೆ 250-300 kilocalorie ಸಿಗಬೇಕು. ಅದರಲ್ಲಿ ಏನೇನು ಇರಬೇಕು, ಅನ್ನ ಇರಬೇಕು, ಅದಕ್ಕೆ ಬೇಕಾಗಿರೋ ಸಾಂಬಾರು ತರಕಾರಿಗಳು ಕಾಳು ಬೇಳೆ ಒಗ್ಗರಣೆ ತರಕಾರಿಗಳು ಇವೆಲ್ಲನೂ ಸೇರ್ಕೋಬೇಕು ಅಂತ. ಸೊ ಇದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನು ಕೊಡುತ್ತೆ, ಅಕ್ಕಿ ಬೇಳೆ ಎಣ್ಣೆ ಈ ಥರದ್ದೆಲ್ಲ ಒಟ್ಟಿಗೆ ಕಟ್ಕೊಳ್ಸತ್ತೆ. ರಾಜ್ಯ ಸರ್ಕಾರಗಳೇನು ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ತರಕಾರಿ ದಿನನಿತ್ಯ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಆಹಾರ ತಯಾರು ಮಾಡಲಿಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನ ನೋಡ್ಕೋಬೇಕು. ಶಾಲಾ ಆವರಣದಲ್ಲಿ ಶೈಕ್ಷಣಿಕ ಆವರಣದಲ್ಲಿ ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಆಧುನಿಕ ಅಡುಗೆ ಮನೆಗಳು ಕಟ್ಟಿದ್ದಾರೆ ಮತ್ತು ಅಲ್ಲೆಲ್ಲ ಸವಲತ್ತುಗಳು ಮಾಡಿಕೊಟ್ಟಿದ್ದಾರೆ, ಗ್ಯಾಸ್ ಕೊಟ್ಟಿದ್ದಾರೆ, ನಿರ್ದಿಷ್ಟ ದರದಲ್ಲಿ ಅಡುಗೆ ತಯಾರು ಮಾಡಲಿಕ್ಕೆ ಬೇಕಾದಂತಹ ಅಡುಗೆ ಅನಿಲವನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಏನು ಮಾಡಿದೆ, ಅವ್ರ ಇದಕ್ಕೆ ಬೇಕಾಗಿರೋ ಸೂಕ್ತ ಪಾತ್ರೆ ಪರಿಕರಗಳು ಕೊಟ್ಟಿದ್ದಾರೆ. ಕೆಲವು ಕಡೆ SDMC ಅವರು ಅದಕ್ಕೆ ಅವರಿಗೆ ಮಿಕ್ಸಿ ಕೊಟ್ಟಿದ್ದಾರೆ, ಗ್ರೈಂಡರ್ಸ್ ಕೊಟ್ಟಿದ್ದಾರೆ, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಶುದ್ಧ ನೀರಿನ ಘಟಕಗಳನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ, ಕೆಲವು ಕಡೆ ಸರ್ಕಾರನೂ ಮಾಡಿದೆ. ಜಲಜೀವನ್ ಮಿಷನ್ ನಲ್ಲಿ ಎಲ್ಲಾ ಶಾಲೆಗಳಿಗೆ ಏನ್ ಮಾಡಿದ್ದಾರೆ, ನೀರಿನ ವ್ಯವಸ್ಥೆಯನ್ನ ಕಲ್ಪಿಸ್ಕೊಟ್ಟಿದ್ದಾರೆ. 500 liter ಇಂದ 2000 liter ವರೆಗೂ ಶುದ್ಧ ನೀರನ್ನ ಕೊಡ್ತಾ ಇದೆ. ಅದಕ್ಕೇನು ಟ್ಯಾಕ್ಸ್ ಇಲ್ಲ, ಏನಿಲ್ಲ. ನಿರ್ವಹಣಾ ವೆಚ್ಚ ಗ್ರಾಮ ಪಂಚಾಯತಿಗಳೇ ಭರಿಸ್ತಾ ಇದೆ. ಇದು ನಿರ್ಮಾಣ. ಪೋಷಣ ಶಕ್ತಿ ಅಂದ್ರೆ ಒಂದರಿಂದ ಆಗುದಿಲ್ಲ, ಅವರಿಗೆ ಶುದ್ಧ ಆಹಾರ ಬೇಕು, ಶುದ್ಧ ಗಾಳಿ ಬೇಕು, ಮತ್ತೆ ಶಾಲಾ ಆವರಣದಲ್ಲೂ ಸಾಕಷ್ಟು ಮರಗಿಡಗಳಿರಬೇಕು, ಮಕ್ಕಳ ಜೊತೆನಲ್ಲಿ ಆಟ ಆಡಬೇಕು, ಮುಟ್ಟಬೇಕು, ಮತ್ತೆ ಅದನ್ನ ಪೋಷಣೆ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಅದರಿಂದ ಅವ್ರಿಗೆ ಶಕ್ತಿ ಸಿಗಬೇಕು. ಮತ್ತೆ ಎರಡನೇದಾಗಿ ಶುದ್ಧ ಆಹಾರ ಮಕ್ಕಳಿಗೆ ಸಿಗಬೇಕು, ಒನ್ ಟೈಮ್ ಆದರೂ ಸಿಗಬೇಕು. ಈಗ ಅದ್ರ ಜೊತೆಗೆ ಕೆಲವು ರಾಜ್ಯಗಳಲ್ಲಿ ನಾವು ನೋಡ್ತೀವಿ, ಹಾಲು ಕೊಡ್ತಾ ಇದ್ದಾರೆ, ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ, ಚಿಕ್ಕಿ ಕೊಡ್ತಾ ಇದ್ದಾರೆ. ಇದೆಲ್ಲ ಪೂರಕ ಸಪ್ಲಿಮೆಂಟ್ ಬೇಸಿಕ್ ಆಹಾರದ ಜೊತೆಗೆ. ಆಮೇಲೆ ಮೆನೂನು ಕೊಟ್ಟಿದ್ದಾರೆ, ಒಂದೊಂದು ದಿನದಲ್ಲಿ ಏನೇನು ಮಾಡಬೇಕು. ಮೊಳಕೆ ಕಾಳಿಂದ ಒಂದಿನ ಮಾಡ್ತಾರೆ, ಕಾಳುಗಳದ್ದು ಮಾಡ್ತಾರೆ. ಮಕ್ಕಳಿಗೆ ಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೆ ತರಕಾರಿಗಳು ಹಾಕಿ ಮಸಾಲೆ ಹಾಕಿ ಆಕರ್ಷಕವಾಗಿ ರುಚಿಕರವಾಗಿ ಮಾಡಿ ಬಡಿಸೋದು ನಾವು ನೋಡ್ತೀವಿ. ಆಮೇಲೆ ಗೋಧಿ ಹಿಟ್ಟು ಮಿಕ್ತು, ಆಮೇಲೆ ಎಣ್ಣೆ ಮಿಕ್ತು ಅಂದರೆ ಪೂರಿ ಮಾಡಿಕೊಡೋದು ನೋಡಿದ್ದೀವಿ. ಒಂದು ಶಾಲೆ ನೋಡಿದ್ದೀನಿ, ಬಿಳಿ ಜಗಲಿ ಮೊಳೆ ಅಂತ ಮಳ್ಳೊಳ್ಳಿ ತಾಲೂಕಲ್ಲಿ, ಅವರಿಗೆ ವಾರಕ್ಕೊಂದಿನ ಪೂರಿ ಮತ್ತು ಚಪಾತಿ ಇದ್ದೇ ಇರುತ್ತೆ, ಮಕ್ಕಳು ಸಂಭ್ರಮದಲ್ಲಿ ತಿಂತಾರೆ. ಆಮೇಲೆ ಕೆಲವು ಶಾಲೆಗಳಲ್ಲಿ ನೋಡಿದ್ದೀವಿ, ಕೇಳ್ತಾರೆ ಮಕ್ಕಳೇ ಏನು ಬೇಕು ನಿಮಗೆ ಅಂತ, ನಮಗೆ ಇವತ್ತು ಬಿಸಿಬೇಳೆ ಬಾತ್ ಬೇಕಂದ್ರೆ ಅದನ್ನೇ ಮಾಡಿಬಿಡಿಸ್ತಾರೆ. ಆಮೇಲೆ ವಾರದಲ್ಲಿ ಒಂದಿನ ಸಿಹಿ ಖಾರ ಎರಡೂ ಇರೋ ಥರ ಕೇಸರಿ ಬಾತ್ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಇದು ಒಂದು ಪೂರಕ ಬೆಂಬಲ ಕಾರ್ಯಕ್ರಮ, ಅತ್ಯಂತ ಅವಶ್ಯಕತೆಯನ್ನು ಪರಿಗಣಿಸಿ

0: ರೂಪಿಸಿರುವಂಥ ಕಾರ್ಯಕ್ರಮ. ಆ ಪ್ರದೇಶಕ್ಕೆ ಮತ್ತು ಆ ಶಾಲೆಯಲ್ಲಿ ಶಿಕ್ಷಕರಿಂದ ಸಿಗುವ ಬೆಂಬಲ, SDMCಗಳಿಂದ ಸಿಗುವ ಮುಂದಾಳತ್ವದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ.
1: ಸರ್, ಹಾಗಿದ್ರೆ ಈ ಪೋಷಣ ಶಕ್ತಿ ನಿರ್ಮಾಣ ಅಭಿಯಾನಕ್ಕೆ ಮೂಲಗಳು ಎಲ್ಲಿಂದ ಬರ್ತಾ ಇದೆ ಸರ್?
0: ಈಗ ಮೂಲಗಳು ಬರ್ತಾ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಷ್ಟೇನೆ. ಎಲ್ಲಿ ಅಂಗನವಾಡಿಗಳು ಹಳೆಯದಿದೆ, ಹೊಸದು ಮಾಡಿದ್ದಾರೆ, 15 ಲಕ್ಷ 20 ಲಕ್ಷದವರು ಖರ್ಚಾಗಿದೆ. ಬುಡಕಟ್ಟಿರೋ ಪ್ರದೇಶಗಳಲ್ಲಿ 25 ಲಕ್ಷದವರು ಖರ್ಚು ಮಾಡಿದ್ದಾರೆ. ಎಲ್ಲ ಅಲ್ಲಿ ಏನ್ ಸಿಗ್ಬೇಕು, ಅಂಗನವಾಡಿ ರಿಲೇಟೆಡ್ ಪ್ರೋಗ್ರಾಮ್ಸ್ ಏನೇನಿದೆ, ಪೌಷ್ಟಿಕಾಹಾರ, ಸಾಮಾನ್ಯ ಆರೋಗ್ಯ ಮತ್ತೆ ಇಮ್ಯುನೈಸೇಷನ್ ಪ್ರೋಗ್ರಾಮ್ಸು, ಜೊತೆಗೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ಏನೇನು ಬೇಕು, ಆಟದ ಮೈದಾನದಿಂದ ಹಿಡಿದು ಕುಡಿಯೋ ನೀರು, ಶೌಚಾಲಯ ಎಲ್ಲವನ್ನೂ ಸೇರಿಸಿ, ಆಧುನಿಕ ಅಡುಗೆ ಮನೆಯನ್ನು ಸೇರಿಸಿ, ಪರಿಕರಗಳನ್ನು ಕೊಟ್ಟು ಶುದ್ಧವಾಗಿ ತಯಾರು ಅಂದರೆ ಅನಾನುಕೂಲ ಆಗಲೇಬಾರದು, ನೀರಿನ ಸೌಲಭ್ಯನೂ ಕೊಟ್ಟು ಕರೆಂಟು ಕೊಟ್ಟು ಮಾಡಿರೋದು ನಾವು ನೋಡ್ತಾ ಇದ್ದೀವಿ. ಅದಾದಮೇಲೆ ಪೋಷಣ ಅಭಿಯಾನದಲ್ಲಿ ಎಲ್ಲ ಶಾಲೆಗಳಿಗೂ ಆಧುನಿಕವಾದ ಅಡುಗೆ ಮನೆಯನ್ನು ಕಟ್ಕೊಟ್ಟಿದ್ದಾರೆ, ಮತ್ತು ದಾಸ್ತಾನು ಕೊಠಡಿಯನ್ನು ಮಾಡಿಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಮೇಲೆ ನಿರಂತರವಾಗಿ ನೀರು ಬರೋ ಹಂಗೆ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಒಂದು ವಾಟರ್ ಟ್ಯಾಂಕ್ ಇಟ್ಕೊಟ್ಟಿದ್ದಾರೆ. ಇದೆಲ್ಲ ನಾವು ನೋಡಬೇಕು. ಅದೇ ರೀತಿ ಇನ್ನು ಕೆಲವೊಮ್ಮೆ PMC ಸ್ಕೂಲ್ಸ್ ಅಂತ ಇದೆ, ಆ ಶಾಲೆಗಳಲ್ಲಿ ಇನ್ನೂ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಅಡುಗೆ ಮನೆಗಳನ್ನು ಉನ್ನತೀಕರಣ ಮಾಡಿದ್ದು ನಾವು ನೋಡ್ತಾ ಇದ್ದೀವಿ. ಕೆಲವು ಕಡೆ ಸೋಲಾರ್ ಫಿಟ್ಟೆಡ್ ಮಾಡ್ಕೊಂಡಿದ್ದಾರೆ, ಮಕ್ಕಳು ಯಾವಾಗ ಕೇಳಿದ್ರು ಬಿಸ್ನೆಸ್ ಸಿಗೋಂಗ್ ಮಾಡಿದ್ದಾರೆ, ಪಾತ್ರೆ ತೊಳೆಯೋದೆಲ್ಲ ಬಿಸಿನೀರಲ್ಲ ಆ ಶಾಲೆಯಲ್ಲಿ. ಇದೆಲ್ಲ ಅದಕ್ಕೆ ಬಂದಿರುವಂಥ ಪೂರಕ ಕಾರ್ಯಕ್ರಮಗಳು. ಮತ್ತು ಅನೇಕ CSR ಜಿಲ್ಲೆ ವಲಯ, ರಾಜ್ಯ ವಲಯ, ರಾಷ್ಟ್ರ ವಲಯದಲ್ಲಿ CSR ಕಂಪನಿಗಳಿದೆ, ಅವರು ಬಂದು ಅತ್ಯಂತ ಹೊಂದುಳಿದ ಪ್ರದೇಶದ ಮತ್ತು ತಳ ಸಮುದಾಯಗಳು ಜಾಸ್ತಿ ವಾಸ ಮಾಡ್ತಾ ಇರುವ ಪ್ರದೇಶಗಳಲ್ಲಿ ಸ್ವಂತ ಖರ್ಚಿನಲ್ಲಿ ಈ ವ್ಯವಸ್ಥೆಗಳನ್ನ ರೂಪಿಸ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು PM ಪೋಷಣ ಶಕ್ತಿ ಅಭಿಯಾನದಲ್ಲಿ ನಮ್ಗೆ ಕಾಣುವಂಥ ಉತ್ತಮ ಅಂಶ ಅಂದರೆ ಅಂಗನವಾಡಿಯಾಗಲಿ ಶಾಲೆಗಳಲ್ಲಿ ಶಾಲಾ ಕೈತೋಟಗಳನ್ನ ಎನ್ಕರೇಜ್ ಮಾಡಿದ್ದಾರೆ. ಏನು ಸಾಧ್ಯತೆ ಇದೆ, ಮಕ್ಕಳ ಸಹಾಯ ತಗೊಂಡು ತರಕಾರಿ ಕೈತೋಟಗಳನ್ನ ಮಾಡಿದ್ದಾರೆ, ಮಕ್ಕಳೇ ಸ್ವತಃ ಪ್ರಾಕ್ಟಿಕಲ್ ಆಗಿ ಬೀಜಗಳನ್ನ ಬಿತ್ತುತ್ತಾರೆ, ನೀರು ಕಟ್ಟುತ್ತಾರೆ, ಗೊಬ್ಬರ ಹಾಕ್ತಾರೆ, ಕೀಟಬಾಧೆಗಳನ್ನ ನಿರ್ವಹಿಸ್ತಾರೆ, ಅವರೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಇಷ್ಟು KG ನಾವು ಅಡುಗೆ ಮನೆ ಕೊಟ್ಟಿದ್ದು ಅಂತ ಒಂದು ಬುಕ್ಕಲ್ಲಿ ಬರೀತಾರೆ, ಅದರ ಮೌಲ್ಯ ಎಷ್ಟು ಅಂತ ಒಂದು ಕಡೆ ಬರೀತಾ ಇದ್ದಾರೆ. ಯಾಕಂದರೆ ಪೌಷ್ಟಿಕಾಂಶ ಬರೀ ಅನ್ನ ಬೇಳೆಯಿಂದ ಬರೋದಿಲ್ಲ, ಅದಕ್ಕೆ ಪೂರಕ ಸಾಧನಗಳು ಬೇಕು. ಈಗ ತರಕಾರಿಗಳು ಜಾಸ್ತಿ ಬೆಳೆಯುವ ಪ್ರದೇಶದಲ್ಲಿ ರೈತರೇ ತಂದು ಶಾಲೆಗಳಿಗೆ ಕೊಡ್ತಾರೆ, ತಗೊಳ್ಳಿ ನಮ್ಮದು ಮಕ್ಕಳಿಗೆ ಹಾಕಿ ತೆಂಗಿನಕಾಯಿ ತಗೊಳ್ಳಿ ಅಂತ ಕೊಡೋರಿದ್ದಾರೆ. ಸಾಧ್ಯ ಇಲ್ಲದೆ ಇರೋ ಜಾಗದಲ್ಲಿ ಅವಕಾಶ ಇರೋ ಕಡೆ, ಕಾಂಪೌಂಡ್ ಇರೋ ಕಡೆ, ನೀರಿನ ಸೌಲಭ್ಯ ಚೆನ್ನಾಗಿರೋ ಕಡೆ
1: ಅವರೇ ಬೆಳಿಬೇಕಾಗುತ್ತೆ,
0: ಮಕ್ಕಳೇ ಬೆಳೀತಾ ಇದ್ದಾರೆ, ಸಂತೋಷ ಆಗುತ್ತೆ. ಖಾಸಗಿ ಶಾಲೆ ಇರಲಿ, ಏಡೆಡ್ ಸ್ಕೂಲ್ ಇರಲಿ, ಅಥವಾ ಸರ್ಕಾರಿ ಶಾಲೆಗಳಿರಲಿ, ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಮುಖ್ಯ. ಶ್ರಮದಾನದ ಒಂದು ಪರಿಕಲ್ಪನೆ ಇದೆ, ಮತ್ತು ಒಟ್ಟಿಗೆ ಸೇರಿ ಕೆಲಸ ಮಾಡುವಂತ ಒಂದು ಪ್ರಕ್ರಿಯೆ ಇದೆ. ಇದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಸ್ವಾಭಾವಿಕವಾಗಿ ದುಡಿಮೆಯ ಶ್ರಮದ ಬೆಲೆ ಗೊತ್ತಾಗುತ್ತೆ, ಮತ್ತು ಒಟ್ಟಿಗೆ ಸೇರಿ ಕೆಲಸ ಮಾಡುವ ಶ್ರಮ ಗೊತ್ತಾಗುತ್ತೆ, ಮತ್ತು ಕೃತಜ್ಞತಾ ಭಾವ ಬರುತ್ತೆ. ಇದರಿಂದ ಏನಾಗುತ್ತೆ, ಅವರ ಅಡುಗೆಯಲ್ಲಿ ಹೊಸ ರುಚಿ ಬರೋಕ್ಕೆ ಕಾರಣ ಆಗುತ್ತೆ. ನೋಡ್ತಾರೆ ಯಾವ ತರಕಾರಿ ಜಾಸ್ತಿ ಇದೆ, ಏನು ಮಾಡ್ಬೋದು, ಅಡುಗೆ ಅಂದ್ರಿದ್ದಾರೆ ಅವರು ಕೇಳ್ತಾರೆ. ಆಗ ಮನೆಯಲ್ಲಿ ತಿಂದೇ ಇರ್ಬೋದು ಆ ತರಕಾರಿನ, ಆದರೆ ಶಾಲೆಯಲ್ಲಿ ತಿಂತಾರೆ, ಯಾಕಂದ್ರೆ ಅವರೇ ಬೆಳೆದಿದ್ದಾರೆ. ಈ ಥರದ ಅನೇಕ, ಆಮೇಲೆ ಸಾವಯವ, ಈ ಕೈತೋಟಗಳೆಲ್ಲ ಸಾವಯವದಲ್ಲಿ ಬೆಳೆಸ್ತಾ ಇದ್ದಾರೆ, ಹಾಗಾಗಿ ಅವ್ರಿಗೆ ಆರ್ಗ್ಯಾನಿಕ್ ಕಾನ್ಸೆಪ್ಟು ಅಲ್ಲೇ ಬೆಳೀತಾ ಇದೆ. ಈ ಪೋಷಣ ಶಕ್ತಿ ಅಭಿಯಾನದಲ್ಲಿ ದೊಡ್ಡ ಒಂದು ಸಮನ್ವಯತೆ ಇದು. ಸೊ ಎಷ್ಟೋ ಶಾಲೆಗಳಲ್ಲಿ ಇವತ್ತು ಕೈತೋಟಗಳಿದೆ. ಸೊ ಇವನ್ ರಜದ ದಿನದಲ್ಲಿ SDMC ಅವ್ರು ನೋಡ್ಕೊತಾ ಇದ್ದಾರೆ, ಶಾಲೆ ಮುಖ್ಯ ಶಿಕ್ಷಕರು ಪಾಪ ಮುತುವರ್ಜಿಯಿಂದ ಬಂದು ಕಾಯ್ದುಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಅವರು ಮುಖ್ಯ ಶಿಕ್ಷಕರು ಬಂದಿದ್ದಾರೆ ಅಂತ ಹಿರಿಯ ವಿದ್ಯಾರ್ಥಿಗಳು ಬಂದು ಸಹಾಯ ಮಾಡೋದು ನಾವು ನೋಡ್ತಾ ಇದ್ದೀವಿ. ಇದು ಒಟ್ಟಾರೆ ವ್ಯಾಪ್ತಿ. ಸೊ ಇದನ್ನು ನಾವು ಗಮನ ಮಾಡಬೇಕು, ಯಾವ ರೀತಿಯ ಒಂದು ಸಾಮಾಜಿಕ ಪರಿವರ್ತನೆಗೆ ಇದು ಕಾರಣ ಆಗ್ತಾ ಇದೆ, ಶಕ್ತಿವರ್ಧಕವಾಗಿ ಇರಲಿಕ್ಕೆ ಕಾರಣವಾಗ್ತಾ ಇದೆ ಅನ್ನೋದು ನಾವು ಗಮನಿಸ್ಬೇಕು. ಯಾಕಂದ್ರೆ ಎಲ್ರಿಗೂ ಶುದ್ಧ ಆಹಾರ ಆಗತಾನೆ, ತಾಜಾ ತಯಾರು ಮಾಡಿದ ಆಹಾರ ಸಿಗ್ತಾ ಇದೆ, ಮತ್ತೆ ಎಲ್ಲ ಮಕ್ಕಳು ಕೂತ್ಕೊಂಡು ಒಟ್ಟಿಗೆ ತಿಂತಾರೆ, ಆ ಸೇವನೆ ಮಾಡುವಾಗ ಸಿಗುವ ಸಂಭ್ರಮ, ಪರಸ್ಪರ ವ್ಯಕ್ತವಾಗುವ ಪ್ರೀತಿ, ಪ್ರೇಮ, ಗೆಳೆತನ, ಅದು ತುಂಬ ಅಮೂಲ್ಯವಾದದ್ದು. ಸೊ ಅದು ಈ ಪೋಷಣ ಶಕ್ತಿ ಅಭಿಯಾನದಿಂದ ಎಲ್ಲ ಕಡೆ ಸಿಗ್ತಾ ಇದೆ.
1: ಸರ್, ಹಾಗಾದ್ರೆ ಈ ಅಭಿಯಾನಕ್ಕೆ ಯಾವ ರೀತಿಯಾದಂಥ ಕೇಂದ್ರ ಸರ್ಕಾರದ ಉಪಕ್ರಮಗಳ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಸರ್?
0: ಎಲ್ಲಾ ಶಾಲೆಗಳಲ್ಲೂ ಕಾಲಮಿತಿನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಅಭಿವೃದ್ಧಿ ಮಾಡಿದ್ದಾರೆ. ಹೊಸ ಕಟ್ಟಡ, ದಾಸ್ತಾನು ಮಳಿಗೆ, ತೊಳೆಯೋಕ್ಕೆ ಜಾಗ, ಕ್ಲೀನ್ ಆಗಿರೋ ಜಾಗ, ನೀರಿನ ವ್ಯವಸ್ಥೆ, ನೀರು ಇಟ್ಕೊಳ್ಳಕ್ಕೆ ಪಾತ್ರೆ ಪಗಡಗಳು, ಮೇಲೆ ಸುವ್ಯವಸ್ಥಿತವಾದ ಪಾತ್ರೆಗಳು, ಕುಕ್ಕರು, ಪ್ರತಿ ಸರ್ತಿನೂ ಕೊಟ್ಟು. ಈಗ ಒಂದು ಶಾಲೆಗೆ ಹೋದ್ರೆ ಒಂದು ಕಡಿಮೆ ಅಂದ್ರೆ 100-150 ಜನ 200 ಜನಕ್ಕೆ ಒಟ್ಟಿಗೆ ಅಡುಗೆ ಮಾಡುವ ಸೌಲಭ್ಯಗಳು ಬಂದ್ಬಿಟ್ಟಿದೆ. ಈಗ ಗ್ಯಾಸ್ ಸ್ಟೌವ್ಗಳು ಇಟ್ಕೊಂಡಿದ್ದಾರೆ, ಮೇಲೆ ಸಂತೋಷವಾಗಿ ಮಾಡ್ತಾರೆ, ಮತ್ತೆ ಯಾವುದೋ ಅಡೆತಡೆ ಇಲ್ಲ. ಇದು ಒಂದು ಲೆವೆಲ್. ಮತ್ತೆ ಕರೆಂಟ್ ಕೊಟ್ಟಿದ್ದಾರೆ,

ಸೋಲಾರ್ ಹಾಕೊಟ್ಟಿದ್ದಾರೆ, ಈ ತರದೆಲ್ಲ ನಾವು ನೋಡ್ತಾ ಇದೀವಿ. ಜೊತೆಗೆ ಕಿಚನ್ ಗಾರ್ಡನ್ ಅಂತ ಡೆವಲಪ್ ಮಾಡಕ್ಕೆ ಒಂದು ಚಿಕ್ಕ ಫಂಡ್ ಕೊಟ್ಟಿದ್ದಾರೆ, ಬೀಜಗಳು ತರ್ತಾರೆ. ಸೊ ಗೊಬ್ಬರ ಊರಿನವರು ಕೊಡ್ತಾರೆ, ಮತ್ತೆ ಶಾಲೆಯಲ್ಲೂ ತಯಾರಾಗುತ್ತೆ, ಎಲೆ ಗೊಬ್ಬರ ಆ ಗೊಬ್ಬರ ಈ ಗೊಬ್ಬರ ಅದನ್ನೇ ಬಳಸ್ಕೊಳ್ದು ಮೇಲೆ ಅಡುಗೆ ಮನೆ ವೇಸ್ಟು ಅದನ್ನು ಹಾಕು ಮಾಡ್ತಾ ಇದ್ದಾರೆ. ಕೆಲವು ಶಾಲೆಗಳಲ್ಲಿ ಇನ್ನೂ ಮುಂದಕ್ಕೆ ಹೋಗಿ ಬಯೋಗ್ಯಾಸ್ ಮಾಡ್ಕೊಳ್ಳೋ ಶಾಲೆಗಳು ಇದೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಅಲ್ಲೂ ಆಗ್ತಾ ಇದೆ, ಸೋಲಾರ್ ಇದು ಅಲ್ಲೂ ಆಗ್ತಾ ಇದೆ, ಮಳೆ ನೀರು ಕೊಯ್ಲು ಟೆಕ್ನಾಲಜಿ

0: ಯೋಜನೆ ಆಗಿರುವಂತ ಪ್ರಯತ್ನಗಳಾಗಿದೆ. ಮತ್ತೆ ಮಕ್ಕಳಲ್ಲಿ ಮುಖ್ಯವಾಗಿ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ತಿಳುವಳಿಕೆ ಬರ್ತಾ ಇದೆ. ಇವರು ಪ್ರತಿ ಒಂದು ತಿಂಗಳಿಗೆ ಎರಡು ತಿಂಗಳಿಗೊಮ್ಮೆ ಪೌಷ್ಟಿಕ ಆಹಾರದ ಕುರಿತು ವಿಚಾರ ಸಂಕಿರಣ ಮಾಡ್ತಾರೆ, ವಸ್ತು ಪ್ರದರ್ಶನ ಮಾಡ್ತಾರೆ. ಮತ್ತೆ ಮಕ್ಕಳಲ್ಲಿ ಚರ್ಚೆ ಆಗ್ಬೇಕು, ಪೋಷಕರಲ್ಲಿ ಚರ್ಚೆ ಆಗ್ಬೇಕು. ಮಕ್ಕಳಿಗೆ ನಾನು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ತಿಂತಾ ಇಲ್ಲ ಅಂತ ಗೊತ್ತಾಗ್ಬೇಕು. ಇದಕ್ಕೆ ಸಾಕಷ್ಟು ಲೈವ್ ಆಗಿ ಏನು ಜೀವಂತಿಕೆ ಚರ್ಚೆಗಳಾಗ್ತಾ ಇದೆ. ಸೊ ಇದು ಪ್ರಯಾಣ ನೋಡ್ಬೇಕು. ನಾವು ಫೀಡ್ ಮಾಡ್ತಾ ಇದೀವಲ್ಲ, ಇದು ಅವ್ರಿಗೆ ನಾವು ಕೊಡ್ತಾ ಇದೀವಲ್ಲ, ಇದರಿಂದ ಉಂಟಾಗುವ ಸೋಷಿಯಲ್ ನರೇಟಿವ್ಸ್ ಏನು, ಸಾಮಾಜಿಕ ಪ್ರಯತ್ನಗಳೇನು, ಮತ್ತು ಅದರಿಂದ ಮಕ್ಕಳಿಗೆ ಸಿಗುವಂತ ಒಂದು ಕಲಿಕಾ ಬುನಾದಿ ಏನು, ಆತ್ಮವಿಶ್ವಾಸ ಏನು. ಮತ್ತೆ ಒಂದು 16 ವರ್ಷದವರೆಗೂ ಮಕ್ಕಳಿಗೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಸಿಗುವ ಒನ್ ಟೈಮ್ ಆದರೂ ಸಿಗತ್ತೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಪರಿಕಲ್ಪನೆ ಇನ್ನೇನು ಬೇಕೋ. ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿದೆ, ಇದೇ ತರ ಜಾರಿ ಮಾಡಬೇಕು ಅಂತ. ಮತ್ತೆ ಅದೇ ರೀತಿ ಜಿಲ್ಲೆನಲ್ಲೂ ರಾಜ್ಯದಲ್ಲೂ ಮಾಡಿದ್ದಾರೆ, ಜಿಲ್ಲೆಯಲ್ಲೂ ಮಾಡಿದ್ದಾರೆ, ಮತ್ತೆ ತಾಲೂಕಲ್ಲೂ ಇದ್ದಾರೆ. ಅದು ಒಂದು ಆಫೀಸರ್ ಅದನ್ನೇ ಕೋಆರ್ಡಿನೇಟ್ ಮಾಡಲಿಕ್ಕೆ ಇದ್ದಾರೆ. ಎ ಪಿ ಎಂ ಸಿ ಎರಡುಗಳಲ್ಲಿ ಗೋಡನ್ಗಳಲ್ಲಿ ಅದು ಬಂದು ಸ್ಟೋರ್ ಆಗಿರುತ್ತೆ, ಮತ್ತೆ ಅಲ್ಲಿಂದ ಅದು ಬಿಡುಗಡೆ ಆಗುತ್ತೆ ತುರ್ದ ತಹಸೀಲ್ದಾರು. ಸೊ ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಗ್ಯಾಸು ಸಿಗುತ್ತೆ. ಒಂದು ಮಗುಗೆ ಇಷ್ಟು ಎನರ್ಜಿ ಬೇಕು ಖರ್ಚು ಮಾಡೋಕ್ಕೆ ಅಂತ ಹೇಳಿ ಒಂದು ಶಾಲೆಗೆ ಅದರ ದಾಖಲಾತಿ ಮತ್ತು ಹಾಜರಾತಿ ಆಧಾರಿತವಾಗಿ ಇಷ್ಟು ಸಿಲಿಂಡರ್ ಅಂತ ಗೌರ್ಮೆಂಟ್ ಏನು ದರ ಫಿಕ್ಸ್ ಮಾಡಿದೆ ಅದೇ ದರದಲ್ಲಿ ಸಪ್ಲೈ ಆಗ್ತಾ ಇದೆ. ಇದೆಲ್ಲ ಒಂದಕ್ಕೊಂದು ಜೋಡಿಸಿದ್ದಾರೆ, ಕಾರ್ಯ ಜೋಡಣೆ ಮಾಡಿರೋದ್ರಿಂದ ಆಗ್ತಾ ಇದೆ. ಮತ್ತೆ ಶೌಚಾಲಯಗಳ ನಿರ್ವಹಣೆ ಚೆನ್ನಾಗಾಗ್ತಾ ಇದೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು ಗ್ರಾಮ ಪಂಚಾಯತಿಯವ್ರ ಜವಾಬ್ದಾರಿ, ಅವರು ಅದರಲ್ಲಿ ಆಸಕ್ತಿ ವಹಿಸ್ತಾ ಇದ್ದಾರೆ. ಒಂದು ವೇಳೆ ಘನತ್ಯಾಜ್ಯ ಜಾಸ್ತಿ ಆಗೋಯ್ತು, ವಿಲೇವಾರಿ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಂದರೆ ಆಗ ಗ್ರಾಮ ಪಂಚಾಯತಿಯವ್ರು ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಆ ಶಾಲೆಯಲ್ಲಿ ಕಿಚನ್ನಲ್ಲಿ ಲಿಕ್ವಿಡ್ ವೇಸ್ಟ್ ಬೂದು ನೀರು ಜಾಸ್ತಿ ಆಯ್ತು ಅಂದರೆ ಅದನ್ನು ವಿಲೇವಾರಿಗೆ ಮತ್ತು ನಿರ್ವಹಣೆಗೆ ಗ್ರಾಮ ಪಂಚಾಯತಿಯವರು ಸಹಕಾರ ಕೊಡ್ತಾ ಇದ್ದಾರೆ. ಇದು ತುಂಬ ಮುಖ್ಯವಾದ ಘಟ್ಟ. ಕೇಂದ್ರ ಸರ್ಕಾರ ನೀತಿ ಮಾಡಿಬಿಡುತ್ತೆ, ಅನುಷ್ಠಾನ ಸಮನ್ವಯತೆ ಆಗಬೇಕಿರೋದು ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಹಂತದಲ್ಲಿ. ಸೊ ಅದರಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡುವ ಒಂದು ಪ್ರಯತ್ನಗಳಿಗೆ ಪ್ರೇರಕ ಶಕ್ತಿಯಾಗಿ ಯೋಜನೆ ಇದೆ. ಮತ್ತೆ ಮಕ್ಕಳಲ್ಲಿ ಈಗ ನಾವು ನೋಡಿದಾಗ ಗೆಲುವುತನ ಇದೆ, ಶಕ್ತಿ ಜಾಸ್ತಿ ಆಗಿದೆ, ಮತ್ತೆ ಎಲ್ಲರಲ್ಲೂ ವೆಯ್ಟ್ ಮೇಂಟೈನ್ ಆಗ್ತಾ ಇದೆ, ಮತ್ತೆ ಅವ್ರು ಎಷ್ಟು ವಯೋಮಾನಕ್ಕೆ ತಕ್ಕಂತೆ ಹೈಟಕ್ಕೆ ತಕ್ಕಂತೆ ತೂಕ ಇರಬೇಕು ಅಷ್ಟು ಕಾಣ್ತಾ ಇದೆ. ಈಗ ಅದಕ್ಕಿಂತ ಕೆಳಗೆ ಹೋಗ್ತಾ ಇಲ್ಲ. ಹೊಂಗೇಳೆ ಆ ಥರದ್ದು ಊಟ ಕೊಟ್ಟು ಪೌಷ್ಟಿಕಾಹಾರ ಕೊಟ್ಟು ಮಗುವಿನಲ್ಲಿ ಬೆಳವಣಿಗೆ ಆಗ್ತಿಲ್ವಾ, ಶಾಲಾ ಸುವರ್ಣ ಆರೋಗ್ಯ ಕಾರ್ಯಕ್ರಮ ಅಂತ ಇದೆ, ಆಯ್ತಾ. ಇದು ಈ ಆಕ್ಟ್ ಅಂದ್ರನಲ್ಲೇ ತಂದಿದ್ದಾರೆ. ಅಧಿಕಾರಿಗಳು ಬರ್ತಾರೆ, ಚೆಕ್ ಮಾಡ್ತಾರೆ, ಅವರಿಗೆ ಬೇಸಿಕ್ ತಿಳುವಳಿಕೆ ಕೊಡ್ತಾರೆ, ಆಹಾರ ಪದ್ಧತಿ ಚೇಂಜ್ ಮಾಡ್ಕೊ ಅಂತ ಹೇಳ್ತಾರೆ, ಪೋಷಕರು ಕರೆಸ್ತಾರೆ, ಅಡ್ವೈಸ್ ಮಾಡ್ತಾರೆ. ಅದ್ರ ಮೇಲೆ ಅವ್ರು ಆಗ್ತಾ ಇಲ್ಲ ಅಂದರೆ ಆಸ್ಪತ್ರೆ ರೆಫರ್ ಮಾಡ್ತಾರೆ. ಉಚಿತವಾಗಿ ಆ ಮಕ್ಕಳಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸಪ್ಲಿಮೆಂಟರ್ ಕೊಡ್ತಾ ಇದ್ದೀವಿ,
1: ಹೌದು,
0: ಐರನ್ ಟ್ಯಾಬ್ಲೆಟ್ಸು, ಫೋಲಿಕ್ ಆಸಿಡ್ಸು, ಕ್ಯಾಲ್ಸಿಯಮ್ಮು, ಇವೆಲ್ಲ ಈ ಯೋಜನೆ ಅಡಿ ಬಂದಿರೋ ಕಾರ್ಯಕ್ರಮ. ಬರೀ ಅನ್ನ ಕೊಟ್ಟರು ಬೇಳೆ ಬೇಯಿಸಿದ್ರು ಅಲ್ಲ ಇದು. ಇದನ್ನು ಒಟ್ಟಾರೆ ಸಮಗ್ರವಾಗಿ ನೋಡಿದಾಗ ಮಗುವಿನ ದೈಹಿಕ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಮತ್ತು ಸಾಮಾಜಿಕ ವರ್ತನೆಗಳನ್ನ ರೂಪಿಸ್ಕೊಳ್ಳಿಕ್ಕೆ ರೂಢಿಸ್ಕೊಳ್ಳಿಕ್ಕೆ ಬೇಕಾದ ಎಲ್ಲ ಅಂಶಗಳು ನಮಗಿದರಲ್ಲಿ ಕಾಣ್ತಾ ಇದೆ.
1: ಅಂದರೆ ಈ ಒಂದು ಅಭಿಯಾನದ ಒಂದು ಅನುಷ್ಠಾನ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯವಾಗಿ ಅಂದರೆ ತಾಲೂಕು ಹಂತಗಳಲ್ಲಿ ಅಕ್ಷರ ದಾಸೋಹನ ಕಾರ್ಯಕ್ರಮ ಮುಖಾಂತರ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ ಸರ್.
0: ಹೌದು, ಅದಕ್ಕೆ ಅಕ್ಷರದಾಸ ಅಥವಾ ಅನ್ನಪೂರ್ಣ ಅಡುಗೆ ಮನೆ ಅಂತ ಏನೇ ನೀವು ಕರ್ಕೊಂಡ್ರು ಅದಕ್ಕೆ ಒಟ್ಟಾರೆ ನೀತಿ ಇರೋದು ಈ ಯೋಜನೆ, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಅಭಿಯಾನ್. ಮತ್ತೆ ಕೆಲವು ಪ್ರದೇಶಗಳಿದೆ, ಆ ಪ್ರದೇಶಗಳಲ್ಲಿ ಡೇಟಾ ನೋಡಿದಾಗ ಮಕ್ಕಳು ತುಂಬಾ ಅಪೌಷ್ಟಿಕತೆಯಿಂದ ಸೊರಗಿರೋದು ಡೇಟಾದಿಂದ ಗೊತ್ತಾಗ್ತದೆ. ಹಿಂಗ ಅದನ್ನು ಉತ್ತೇಜಿಸೋದು
1: ವಿಶೇಷವಾಗಿ ಆದಿವಾಸಿಗಳು
0: ಇದ್ದಾರೆ, ಬಯಲು ಪ್ರದೇಶದಲ್ಲೂ ಇದ್ದಾರೆ, ಗಡಿನಾಡು ಪ್ರದೇಶದಲ್ಲಿದ್ದಾರೆ, ಅತ್ಯಂತ ಮಳೆ ಕಡಿಮೆ ಬರೋ ಜಾಗಗಳಿದೆ, ಮತ್ತೆ ಮೈಗ್ರೇಷನ್ ವಲಸೆ ಹೋಗಿ ಉದ್ಯೋಗ ಮಾಡ್ತಾ ಇರುವಂತ ಕೂಲಿ ಕಾರ್ಮಿಕರಿದ್ದಾರೆ, ಅಸಂಘಟಿತ ವಲಯದವರಿದ್ದಾರೆ, ಮತ್ತೆ ಕೆಲವು ನೆಗ್ಲೆಕ್ಟೆಡ್ ಚಿಲ್ಡ್ರನ್ ಇದ್ದಾರೆ, ಅವ್ರನ್ನೆಲ್ಲ ಇದ್ರ ಅಂಡರ್ನಲ್ಲಿ ತುಂಬಾ ಬೆನಿಫಿಟ್ ಆಗ್ತದೆ ಈ ಪೋಷಣ್ ಅಭಿಯಾನ್ ಏನಿದೆ, ಶಕ್ತಿ ಅಭಿಯಾನ್ ಇದೆಲ್ಲ. ಶಕ್ತಿ ತುಂಬೋದು ಇದು ಬೇಸಿಕ್ ಆಗಿ ಅಲ್ವಾ. ಸೊ ಅದಕ್ಕೆ ಶಕ್ತಿಗೆ ಏನೇನು ಬೇಕೋ ಅದೆಲ್ಲ ಪ್ರಯತ್ನಗಳೀಗ ಒಂದು ವ್ಯವಸ್ಥಿತವಾಗಿ ಒಂದು ಆರ್ಗನೈಸೇಷನ್ ರೂಪದಲ್ಲಿ ಆಗ್ಬೇಕಲ್ಲ, ಅದಕ್ಕೆ ಇದಕ್ಕೆ ಅಕ್ಷರದೋಸ ಅಧಿಕಾರಿ ಅಂತ ಮಾಡಿದ್ದಾರೆ. ಅವರು ಆ ತಾಲೂಕಲ್ಲಿ ಓಡಾಡುತ್ತಾ ಏನೇನು ಸಮಸ್ಯೆಗಳಿದೆ ಗಮನ ಮಾಡಿ ಆಡಳಿತಾತ್ಮಕವಾಗಿ ಅದನ್ನ ಸರಿಪಡಿಸ್ಬೇಕು, ಬೆಂಬಲ ಕೊಡಬೇಕು ಅನ್ನೋದು ಅವ್ರ ಜವಾಬ್ದಾರಿ. ಜಿಲ್ಲೆ ಮನೆಯಲ್ಲಿ ಕೂತವರು ಇಡೀ ತಾಲೂಕುಗಳಲ್ಲಿ ಏನಾಗ್ತಾ ಇದೆ, ಸರಬರಾಜು ಕೊರತೆ ಇದೆಯಾ, ಗುಣಮಟ್ಟ ಕೊರತೆ ಇದೆಯಾ, ಮತ್ತೆ ಏನಾದರೂ ಅಲ್ಲಿ ಇದಕ್ಕಿದಾಗೆ ಸಮಸ್ಯೆಗಳು ಬಂದ್ಬಿಡ್ತಾ, ಅಲ್ಲಿ ಅಡುಗೆ ಮಾಡೋರನ್ನ ಯಾರು ರಿಕ್ಯೂಟ್ ಮಾಡಬೇಕು, ಅವ್ರಿಗೇನು ತರಬೇತಿ ನೈಪುಣ್ಯ ತರಬೇತಿ ಕೊಡಬೇಕು ಅದೆಲ್ಲ ಅವ್ರು ನೋಡ್ಕೊತಾರೆ. ಸೊ ಈ ಥರ ಒಬ್ರಿಗೊಬ್ರು ಪೂರಕವಾಗಿ ಮಾಡುವ ಸಮನ್ವಯತೆಯಿಂದ ಕೆಲಸ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ.
1: ಸರ್, ಹಾಗಿದ್ರೆ ಈ ಅಭಿಯಾನಕ್ಕೆ ಅಗತ್ಯವಿರುವಂತಹ ಹಣಕಾಸು ನೆರವು ಆಗಿರ್ಬೋದು ಮತ್ತೆ ಅದರ ಮೌಲ್ಯಮಾಪನ ಆಗಿರ್ಬೋದು ಇದೆಲ್ಲ ಹೇಗೆ ನಡೆಯುತ್ತೆ ಸರ್, ಯಾರ ಒಂದು ಮಾರ್ಗದರ್ಶನದಲ್ಲಿ ನಡೆಯುತ್ತೆ?
0: ಹೌದು, ರಾಜ್ಯದಲ್ಲ ರಾಷ್ಟ್ರದವ್ರು ಮಾಡ್ತಾರೆ, ಕೇಂದ್ರದವ್ರು.

ಮಾಡ್ತಾರೆ, ಜಿಲ್ಲೆದೆಲ್ಲ ರಾಜ್ಯದವ್ರು ಮಾಡ್ತಾರೆ, ಆಯ್ತಾ, ತಾಲೂಕದವರೆಲ್ಲ ಜಿಲ್ಲೆಯವ್ರು ಮಾಡ್ತಾರೆ. ಶಾಲಾ ಹಂತದಲ್ಲಿ ಕ್ಲಸ್ಟರ್ ಹಂತದಲ್ಲಿ ಆಗೋದನ್ನೆಲ್ಲನೂ ಪ್ರತಿ ತಾಲೂಕಲ್ಲಿರುವ ಅಕ್ಷರ ದಾಸೋಹ ಅಧಿಕಾರಿಗಳು ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ಒಂದಕ್ಕೊಂದು ಪೂರಕ ಇದು. ಸೊ ಇದರ ಮೇಂಟೆನೆನ್ಸ್ ಎಲ್ಲ ಆ ಶಾಲೆ ಮುಖ್ಯ ಶಿಕ್ಷಕರಿಗಿರುತ್ತೆ. ಮತ್ತೆ ಮುಖ್ಯವಾಗಿ ಇದರಿಗೆ ಜವಾಬ್ದಾರರು ಭಾಗ್ಯಸ್ಥರು ಯಾರಂದ್ರೆ ಅಡುಗೆ ಅವರು. ಅವರಿಗೆ ಸಾಮಾನು ಕೊಡಬೇಕು, ಮಾರ್ಗದರ್ಶನ ಬೆಂಬಲ ಕೊಡೋದು ಹೆಡ್ ಮಾಸ್ಟರ್ ಕೆಲಸ ಶಾಲೆಯಲ್ಲಿ. ಅದನ್ನು ಶುದ್ಧವಾಗಿ ನಿಯಮಾನುಸಾರವಾಗಿ ವೇಳಾಪಟ್ಟಿ ಹಂಗೆ ಮಾಡಿ ಸರಬರಾಜು ಮಾಡುವ ಜವಾಬ್ದಾರಿ, ಹಂಚುವ ಜವಾಬ್ದಾರಿ ಎಲ್ಲ ಅಡುಗೆಯವರು. ಹಾಗಾಗಿ ಎಷ್ಟೋ ಶಾಲೆಗಳಲ್ಲಿ ತುಂಬ ಜನಪ್ರಿಯತೆ ಜನರಾಗಿ ಅಡುಗೆ ಮಾಡೋರು ನಾವು ನೋಡ್ತೀವಿ. ಅವ್ರ ಬಗ್ಗೆ ಮಕ್ಕಳಿಗೆ ಒಂಥರ ಹೆಚ್ಚಿನ ಪ್ರೀತಿ ಗೌರವ ಮಮತೆ ಎಲ್ಲ ಮಾಡೋದು ನೋಡ್ತೀವಿ. ಅವರು ಅಷ್ಟೇ ಮಮತೆಯಿಂದ ತಾಯಿ ಸ್ಥಾನದಲ್ಲಿ ನಿಂತು ಬಡಿಸಿ ಊಟ ಮಾಡು ಅನ್ನೋದು, ಆಮೇಲೆ ಮಗು ಲೇಟಾಗಿ ತಿಂತಾ ಇದ್ರೆ ಬೇಗ ಬೇಗ ತಿನ್ನು ಅನ್ನೋದು, ತರಕಾರಿ ಯಾಕೆ ಬಿಸಾಕ್ತಾ ಇದೆ ಅಂತ ಎನ್ಕ್ವೈರಿ ಮಾಡೋದು, ಮತ್ತೆ ಚಿಕ್ಕ ದಂಡನೆ ನೀನು ತಿನ್ನಲಿಲ್ಲ ಅಂದ್ರೆ ಬಿಡಲ್ಲ ಈಗ ಅಂತ ಗದರಿಸೋದು, ಇದೆಲ್ಲ ಪೂರಕವಾಗಿ ಕೊಟ್ಟು ತಗೊಳ್ಳುವ ನೀತಿನಲ್ಲಿ ನಡೀತಾ ಇದೆ. ಇದನ್ನ ನಾವು ಗಮನಿಸ್ಬೇಕು. ಮುಖ್ಯ ಅಂದ್ರೆ ಇದು, ಶಿಕ್ಷಕರಿಗಿಂತ ಜಾಸ್ತಿ ಇವರಿಗೆ ಪ್ರೀತಿ ಮಮತೆ ಗೌರವ ಕೊಡ್ತಾರೆ. ಮತ್ತೆ ಆ ಶಾಲೆಗಳಲ್ಲಿ ಏನೇ ಕಾರ್ಯಕ್ರಮ ಆದ್ರೆ ಆಂಟಿಂಗ್ ಕರ್ಕೊಂಬರ್ತೀವಿ ಅಂತ ಕರ್ಕೊಂಬರ್ತಾರೆ, ಅವ್ರಿಗೂ ಒಂದು ಸಾಮಾಜಿಕ ಮನ್ನಣೆ ಕೊಡ್ತಾರೆ. ಶಿಕ್ಷಕರಷ್ಟೇ ಅವ್ರಿಗೂ ಗೌರವ ಪ್ರೀತಿ ಮರ್ಯಾದೆ ಎಲ್ಲವನ್ನು ಮಾಡ್ತಾರೆ. ಇದು ಬದಲಾಗಿರುವಂತ ಒಂದು ವಾಸ್ತವ ಸಂಗತಿ. ಈ ದೂರುಗಳು ಬಂದಾಗ್ಲೂ ಅಷ್ಟೇ ಈ ಒಂದು ಯೋಜನೆಯಲ್ಲಿ ರುಚಿ ಶುಚಿ ಪುಸ್ತಕ ಅಂತ ಇಡ್ತಾರೆ. ಯಾವುದೇ ಸಾರ್ವಜನಿಕ ವ್ಯಕ್ತಿ ಮತ್ತೆ SDMC ಸದಸ್ಯರು ಹೋಗಿ ಅಡಿಗೆ ಆದ ತಕ್ಷಣ 12 ವಿಸಿಟ್ ಮಾಡಿ ಊಟ ಮಾಡಿ ರುಚಿ ಶುಚಿಯನ್ನು ಗಮನಿಸಿ ಅದರ ಬಗ್ಗೆ ಬುಕ್ಕಲ್ಲಿ ಬರೆದು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಇರ್ಯಾರು ನಮ್ಮ ಅಕ್ಷರ ದೋಸೋಹ ಅಧಿಕಾರಿಗಳಿದ್ದಾರೆ ಅಥವಾ ಅವರಿಂದ ನಿಯೋಜನೆಗೊಂಡ ಅಧಿಕಾರಿಗಳಿದ್ದಾರೆ, ಆ ಬುಕ್ ನೋಡಿ ಏನು ದೂರು ಬಂತು, ಇದನ್ನ ವಿಲೇವಾರಿ ಮಾಡಿದಾರ ಇಲ್ವಾ ಅಂತ ರಿಪೋರ್ಟ್ ಹಾಕ್ಬೇಕು ಅಂತ ನಿಯಮ ಇದೆ. ಇದಕ್ಕೆ ನಾವು ಸೋಷಿಯಲ್ ಆಡಿಟಿಂಗ್ ಅಂತ ಕರಿತೀವಿ, ಸಾಮಾಜಿಕ ಪರಿಶೋಧನೆ. ಇದನ್ನ ಈ ಯೋಜನೆ ಒಳಗೆ ತಗೊಂಬಂದಿದ್ದಾರೆ, ಆಯ್ತಾ. ಆಮೇಲೆ ಪ್ರತಿದಿನ ಏನು ಅಟೆಂಡೆನ್ಸ್ ಇದೆ, ಈಗೆಲ್ಲ ಫೇಶಿಯಲ್ ರೆಕಗ್ನಿಷನ್ ಮಾಡಿದ್ದಾರೆ, ಒಂದು ಮಗುಗೆ ಇಷ್ಟು ಅಂತ ನಿಯಮ ಮಾಡಿದ್ದಾರೆ, ಅಷ್ಟೇ ಬಳಸ್ಬೇಕೀಗ. ಹಾಗಾಗಿ ಹೇಗೇಗೋ ವೇಸ್ಟ್ ಮಾಡೋದು, ವೆಚ್ಚ ಮಾಡೋದು, ದುಂದು ವೆಚ್ಚ ಮಾಡೋದು, ಆಮೇಲೆ ಜವಾಬ್ದಾರಿ ನುಣುಚ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಅದು ಈಗ ಕಳೆದ ವರ್ಷದಿಂದ ಪ್ರಯೋಗಕದಲ್ಲಿತ್ತು, ಈ ವರ್ಷದಿಂದ ಅಂತೂ ಡೇ 1 ಈಗ ಫೇಶಿಯಲ್ ರೆಕಗ್ನಿಷನ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ಏನಾಗ್ತಾ ಇದೆ, ಯಾರಿಗೆ ಊಟ ಹೋಗ್ತಾ ಇದೆ ಯಾರಿಗಿಲ್ಲ ಅಂತ ಗೊತ್ತಾಗ್ತಾ ಇದೆ, ಮಗು ಶಾಲೆಗೆ ಬರ್ತಾ ಇದೆ ಇಲ್ವ ಅಂತ ಗೊತ್ತಾಗ್ತಾ ಇದೆ, ಕಾಲಕಾಲಕ್ಕೆ ಮಗುವಿನ ಬೆಳವಣಿಗೆ ತೂಕದಲ್ಲಿ ವ್ಯತ್ಯಾಸ ಇದೆಯಾ, ದಾಖಲಾಗ್ತಾ ಇದೆ, ಆಯ್ತಾ. ಅದಕ್ಕೆ ಶಾಲೆಯಿಂದ ನೆರವು ಸಿಗ್ಲಿಲ್ವಾ, ಪೌಷ್ಟಿಕ ಆಹಾರದಿಂದ ಸಹಾಯ ಆಗ್ಲಿಲ್ವಾ, ಅಥವಾ ಸುವರ್ಣ ಆರೋಗ್ಯ ಕಾರ್ಯಕ್ರಮದ ನೆರವಾಗ್ಲಿಲ್ವ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆಗ ಕೂಡ ಎಲ್ರಿಗೂ ಅಲರ್ಟ್ ಮಾಡ್ಬೋದು ನಾವು. ಆಗ ANMS ಬರ್ತಾರೆ, ಮತ್ತೆ ಸ್ಥಳೀಯ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವರು ಸಹಿತ ಬಂದು ಇಂಟರ್ವೆನ್ಷನ್ ಮಾಡ್ತಾರೆ. ಇಲ್ಲ ಏನೋ ಮಗುಗೆ ತುಂಬಾ ಇನ್ಫೆಕ್ಷನ್ ಇದೆ, ಅನಾರೋಗ್ಯ ಕಾರಣ ಆಗೋಗಿದೆ ಅಂದ್ರೆ ಬೆಂಗಳೂರಿನಲ್ಲಿರೋ ಇಂದಿರಾಗಾಂಧಿ ಮಕ್ಕಳ ಗ್ರಂಥಿ ಸಂಸ್ಥೆ ಕಳಿಸ್ತಾರೆ. ಅಲ್ಲಿ ಮಗುಗೆ ಉಚಿತ ಟ್ರೀಟ್ಮೆಂಟ್ ಇದೆ, ಅಪ್ ಟು 5 lakh rupees ವರೆಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಭರಿಸ್ತಾ ಇದೆ. ಆ ಮಗುನ ಅಲ್ಲಿ ತಾಯಿ ಜೊತೆ ಹೋಗಿ ಇದ್ದು ಆರೋಗ್ಯ ಮಾಡಿಕೊಂಡು ಮಗುನ ವಾಪಸ್ ಕರ್ಕೊಂಬರುವ ಅವಕಾಶನೂ ಈ ಕಾರ್ಯಕ್ರಮದ ಜೊತೆಗೆ ಸಮನ್ವಯಗೊಳಿಸಿದ್ದಾರೆ. ಇದು ತುಂಬಾ ಮುಖ್ಯ. ಮತ್ತೆ ಎಷ್ಟೋ ಶಾಲೆಗಳಲ್ಲಿ ಈ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಇಂಥದ್ದೆಲ್ಲ ಹೆಚ್ಚುವರಿ ಪೋಷಕಾಂಶದ ಆಹಾರ ಸಿಗ್ತಾ ಇರೋದ್ರಿಂದ ಮಕ್ಕಳ ಬೆಳವಣಿಗೆಯನ್ನು ನೋಡೋದೆಲ್ಲ ಗೊತ್ತಾಗುತ್ತೆ. ಎನರ್ಜಿ ಲೆವೆಲ್ ಇಸ್ ವೆರಿ ಹೈ. ಆಮೇಲೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಭಾಗವಹಿಸ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಪಾಠ್ಯೇತರ ಅಂದರೆ ಆಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಕ್ತಿ ಮೀರಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಸ್ಪೋರ್ಟ್ಸ್ ಅಲ್ಲಂತೂ ಎಕ್ಸಲೆಂಟ್ ಆಗ್ತಾ ಇದ್ದಾರೆ. ಶಾಲೆಗೆ ಬರೋದು ಮಕ್ಕಳೇ ಒಂದು ಆಟ ಆಡೋಕ್ಕೆ, ಎರಡನೇದು ನಾಟಕ ಹಾಡು ಇಂಥದ ಕುಣಿತ ಮಾಡೋದಕ್ಕೆ ಅಲ್ವಾ. ಇವೆರಡು ಎನ್ಶೂರ್ ಆಗಬೇಕು ಅಂದರೆ ಪೌಷ್ಟಿಕ ಆಹಾರ ಬೇಕು. ಈಗ ಎಲ್ಲ ಊರಲ್ಲೂ ಒಂದೇ ಥರ, ಈಗ 12:00 ಊಟ ಅಂದರೆ 12:00 ಎಲ್ಲ ಸ್ಕೂಲಲ್ಲೂ ಊಟ ಬಡಿಸ್ತಾರೆ. 10:00 ಅಡುಗೆ ಶುರು ಮಾಡಿದ್ರೆ 11:00-12:00 ಮುಗಿಬೇಕು ಅಂದರೆ ಮುಗೀತದೆ. ಏಕರೂಪದಲ್ಲಿ ಸಾವಿರಾರು ಶಾಲೆಗಳಲ್ಲಿ ಒಂದೇ ಸಮಯದಲ್ಲಿ ನಿಗದಿತ ಸಮಯದಲ್ಲಿ ಇದು ತಯಾರಾಗಿ ಸಿದ್ಧ ಆಗಿ ಗುಣಮಟ್ಟ ಪರೀಕ್ಷೆ ಮಾಡಿ ಹೆಡ್ ಮಾಸ್ಟರ್ ಹೋಗಿ ಗುಣಮಟ್ಟ ಪರೀಕ್ಷೆ ಮಾಡಿ ಊಟ ಬಡಿಸಿ ಅಂದಮೇಲೆ ಬಡಿಸೋದು, ಆಯ್ತಾ. ಅದಾದಮೇಲೆ SDMC ಸದಸ್ಯರು ಅಥವಾ ಸಾರ್ವಜನಿಕರು ಆಸಕ್ತಿ ಇರೋರು ಯಾರೇ ಆಗಲಿ ರುಚಿ ನೋಡಿ ಶುಚಿಯನ್ನು ಕನ್ಫರ್ಮ್ ಮಾಡಿ ಊಟ ಬಡಿಸಿ ಅಂದಮೇಲೆ ಬಡಿಸ್ತಾರೆ. ಸಾಧಾರಣವಾಗಿ 12:30 ವಿತರಣೆ ಆಗುತ್ತೆ. 1:30 ಒಳಗಡೆ ಎಲ್ಲ ಊಟ ಮುಗಿಯುತ್ತೆ, ಮತ್ತೆ ಸ್ವಚ್ಛತೆ ಆಗುತ್ತೆ. ಅರ್ಥ ಆಯ್ತಾ? ತಟ್ಟೆ ಲೋಟ ಎಲ್ಲ ಅವರೇ ತೊಳ್ಕೊತಾರೆ. ಮತ್ತೆ ಎಷ್ಟೋ ಶಾಲೆಗಳಿಗೆ ತಟ್ಟೆ ಲೋಟನ ಸಾರ್ವಜನಿಕರು ಕೊಟ್ಟಿದ್ದಾರೆ, ಅದು ಮೇಂಟೈನ್ ಆಗ್ತಾ ಇದೆ, ಮಕ್ಕಳು ಅದನ್ನು ನೀಟಾಗಿ ಇಟ್ಕೊಳ್ತಾ ಇದ್ದಾರೆ. ಮತ್ತೆ ಮಕ್ಕಳಿಗೆ ವಾಶ್ ಟ್ರೈನಿಂಗ್ ಆಗುತ್ತೆ, ವಾಟರ್ ಅಂಡ್ ಸೋಷಿಯಲ್ ಹೆಲ್ತ್ನ ಹೆಂಗೆ ಮೇಂಟೈನ್ ಮಾಡ್ಕೋಬೇಕನ್ನೋ ತಿಳ್ಕೊಳ್ಳೋಕೆ ಡೈಲಿ ಅವ್ರಿಗಾಗುತ್ತೆ. ವೇಸ್ಟ್ನ ಎಲ್ಲ ಹಾಕಬೇಕು, ಅದನ್ನ ಹೆಂಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದು ಮಕ್ಕಳು ಕಲಿತಾ ಇದ್ದಾರೆ. ಸೊ ಇದರಿಂದ ಅವ್ರು ಎಲ್ಲ ಏನಾಗ್ತಾ ಇದೆ ಅಂದರೆ ಜೀವನ ಕಲಿಕೆ, ಸಾಫ್ಟ್ ಸ್ಕಿಲ್ಸ್ ಅಂತೀವಲ್ಲ, ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಅದು ಸಮನ್ವಯ ಆಗ್ಬಿಟ್ಟಿದೆ ಈ ಒಂದು

0: ಯೋಜನೆಯಿಂದ. ಸೊ ಇದು ನನಗೆ ತುಂಬಾ ಮಹತ್ವ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಸೊಸೈಟಿಯಲ್ಲಿ ನೋಡಕ್ ಸಿಗೋದು ಮತ್ತೆ ಉಳ್ಕೊಳ್ಳೋದು ಈ ಒಂದು ಸ್ವಭಾವ ಮತ್ತೆ ಗುಣಲಕ್ಷಣಗಳು. ಅದರಿಂದ ಅವನು ವ್ಯಕ್ತಿತ್ವ ರೂಪ ಆಗ್ತಾ ಹೋಗುತ್ತೆ ಮತ್ತೆ ಸದೃಢ ಮನಸ್ಸಿನ ಮಕ್ಕಳಾಗ್ತಾರೆ. ಅದು PM ಪೋಷಣ್ ಶಕ್ತಿ ನಿರ್ಮಾಣ ಕಾರ್ಯಕ್ರಮ ಅಂತ ಅನ್ಕೋಬೇಕು. ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಒಂದೇ ಸಮ ಮಾಡಿದ್ದಾರೆ ಮತ್ತೆ ಗುಣಮಟ್ಟ ಕಾಯ್ಕೊಂಡಿದ್ದಾರೆ ಮತ್ತೆ ಅದ್ರಲ್ಲಿ ಭಾಗಿಯಾಗ್ತಾ ಇರುವಂತ ಎಲ್ಲಾ ಸಿಬ್ಬಂದಿಗಳಿಗೆ ಸಾಮರ್ಥ್ಯ ವರ್ಧನೆ ಮಾಡಿದ್ದಾರೆ. ಮೇಲ್ವಿಚಾರಣೆ ತುಂಬಾ ಚೆನ್ನಾಗಿದೆ. ಡಿಜಿಟಲ್ನೂ ಇದೆ ಮತ್ತೆ ಆಫ್ಲೈನ್ ಅಲ್ಲೂ ಇದೆ, ಆನ್ಲೈನ್ ಅಲ್ಲೂ ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತೆ ಅದಾದ್ಮೇಲೆ ಇದರಲ್ಲಿ ಸಾಮರ್ಥ್ಯ ವರ್ಧನೆ ಮಾಡಲಿಕ್ಕೆ CFTR ಅಂತ ಸಂಸ್ಥೆಗಳನ್ನ ಇನ್ವಾಲ್ವ್ ಮಾಡಿದ್ದಾರೆ. ಸಂಶೋಧನಾ ಸಂಸ್ಥೆಗಳೇ ಭಾಗಿಯಾಗಿ ಯಾವ ಮಟ್ಟದಲ್ಲಿ ಪೋಷಕಾಂಶಗಳ ಕಾಯ್ಕೋಬೇಕು, ಏನೇನು ಕಾಂಬಿನೇಷನ್ ಮಾಡ್ಕೋಬೋದು, ಯಾವ್ಯಾವ ಕಾಲಮಾನಕ್ಕೆ ಯಾವ್ಯಾವ ತರಕಾರಿಗಳನ್ನ ಹಾಕ್ಬೋದು, ಕಾಳುಗಳನ್ನ ಹೆಂಗೆ ಬಳಸಬೇಕು. ಎಷ್ಟೋ ಶಾಲೆಗಳಲ್ಲಿ ಕಾಳನ್ನ ನೆನೆಸಿ ಮೊಳಕೆ ಬರೆಸಿ ಒಂದಿನ ಮೊಳಕೆ ಸಾರು ಅಂತಾನೆ ಮಾಡ್ತಾರೆ. ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ನುಗ್ಗೆ ಗಿಡಗಳು ಬೆಳೆಸಿದ್ದಾರೆ ಮಕ್ಕಳು. ಆ ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಿ ತಿಂತಾರೆ. ತಿನ್ನುವಾಗ ಅವ್ರಿಗೊಂದು ಸಂತೋಷ ಇದೆ. ಏನಕ್ಕಂದ್ರೆ ಅವರ ಫುಡ್ ಹ್ಯಾಬಿಟ್ಗೂ ಅವ್ರ ಕಲ್ಚರ್ಗೂ ಅದು ಹತ್ತಿರ ಇದೆ. ಸೊ ಇದಲ್ದೇ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ದಾರೆ. ಅಕ್ಷಯ ಪಾತ್ರ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ. ಆ ಥರ ಅನೇಕ ಸಂಸ್ಥೆಗಳು ನಾವು ಮಾಡ್ಬೋದು. ಯಾವ ಶಾಲೆಯಲ್ಲಿ ಜಾಗ ಇಲ್ಲ, ಅಡುಗೆ ಮನೆ ಕಟ್ಟಕ್ಕಾಗಲ್ಲ, ಜಾಗ ಚಿಕ್ಕದಿದೆ, ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ, ಅರೆ ನಗರ ಪ್ರದೇಶಗಳಲ್ಲಿ, ಸೆಂಟ್ರಲೈಸ್ ಕಿಚನ್ನಲ್ಲಿ ಅದನ್ನ ತಯಾರು ಮಾಡಿ ಇನ್ ಟೈಮಲ್ಲಿ ತಂದುಕೊಟ್ಟು ಅದನ್ನ ನಿರ್ವಹಣೆ ಮಾಡ್ತಾ ಬಡಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ. ಸೊ ಅಲ್ಲೂ ಇವ್ರು ಇರ್ತಾರೆ, ಏನೋ ಅಡುಗೆ ಅವ್ರು ಇರ್ತಾರೆ, ಅವ್ರು ಇಳಿಸ್ಕೊಳ್ಳೋದು, ವಿತರಣೆ ಮಾಡೋದು, ವಾಪಸ್ ಕಳಿಸೋದು, ಬಿಸಿ ಹಾಲನ್ನ ಕೊಡೋದು, ಮೊಟ್ಟೆನ ಬೇಯಿಸ್ಕೊಡೋದು, ಬಾಳೆಹಣ್ಣು ಹಂಚಿಕೆ ಮಾಡೋದು, ಇಂಥ ಅಗತ್ಯ ಕೆಲಸಗಳನ್ನ ಅಡುಗೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದು ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ಬೋದಂತ ಸಂಗತಿಯಾಗಿದೆ. ಮತ್ತೆ ಈ ಯೋಜನೆಯಲ್ಲಿ ಇನ್ನೊಂದು ಮುಖ್ಯವಾಗಿರೋದ ಅಂಶ ಏನಂತಂದ್ರೆ ಬೇಸಿಕ್ ಎಂಟೈಟಲ್ಮೆಂಟ್ಸ್ ಅಂತೀವಿ, ಅಂದ್ರೆ ಮೂಲಭೂತವಾದ ಸೌಕರ್ಯಗಳು ಏನಿರಲೇಬೇಕು ಅಂತ. ಅದಕ್ಕೆ ರಾಜ್ಯ, ಕೇಂದ್ರ ಸರ್ಕಾರ, ಸ್ಥಳೀಯ ಸಂಘ ಸಂಸ್ಥೆಗಳ ಪಾತ್ರ ವಹಿಸಬೇಕು. ಆಮೇಲೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಅನೇಕ ಜನ ಬಂದು ಬೇರೆ ಬೇರೆ ತರದೆಲ್ಲ ಸಹಾಯ ಮಾಡಿದ್ದಾರೆ. ಕುಡಿಯೋ ನೀರಿಂದ ಶುದ್ಧ ನೀರಿನ ಘಟಕ ಹಾಕ್ಕೊಟ್ಟಿದ್ದಾರೆ, ಸೋಲಾರ್ ಹೀಟಿಂಗ್ ಹಾಕ್ಕೊಟ್ಟಿದ್ದಾರೆ, ಲೈಟಿಂಗ್ ಹಾಕ್ಕೊಟ್ಟಿದ್ದಾರೆ, ಆಮೇಲೆ ಸ್ವಚ್ಛತೆ ಮಾಡ್ಲಿಕ್ಕೆ ಬೇಕಾದಂತಹ ಪರಿಕರಗಳನ್ನ ಕೆಲವರು ಕೊಟ್ಟಿದ್ದು ನಾವು ನೋಡ್ತಾ ಇದೀವಿ. ಬಡ್ಸಕ್ ಬೇಕಾದಂತಹ ಆಧುನಿಕ ಪಾತ್ರೆಗಳು ಕೊಟ್ಟಿದ್ದು, ಟ್ರಾಲಿ ಕೊಟ್ಟಿದ್ದಾರೆ. ದೊಡ್ಡ ಶಾಲೆ, ಅನ್ನ ಮಾಡಿಬಿಡ್ತಾರೆ, ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡಕ್ ಅವ್ರ ಕಷ್ಟ ಆಗತ್ತೆ ಸಿಬ್ಬಂದಿಗೆ, ಮತ್ತೆ ಮಕ್ಕಳೋಗಿ ಭಾಗಿಯಾಗಕ್ ಆಗಲ್ಲ. ಒಂದು ಟ್ರಾಲಿಯಲ್ಲಿ ಇಟ್ಕೊಂಬಂದು ಅದನ್ನ ಬಡಿಸ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳು ಮಾಡ್ಕೊಟ್ಟಿದ್ದೆಲ್ಲ ನಾವು ನೋಡಿದ್ದೀವಿ. ಮತ್ತೆ ಎರಡನೇದಾಗಿ ನಾವು ನೋಡುತ್ತಾ ಅಂದ್ರೆ ಈ ಆಹಾರಗಳನ್ನ ಹಾಕಿ ಕನ್ವರ್ಷನ್ ಮಾಡಿ ತಯಾರು ಮಾಡಿ ಬಡಿಸೋದಿಕ್ ಕೆಲವು ಖರ್ಚು ಬರುತ್ತೆ, ಮತ್ತೆ ವ್ಯವಸ್ಥೆಗಳು ಬೇಕು, ಅದನ್ನು ಸಹಿತ ಈಗ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಕೆಲವು ವಿಚಾರಗಳಿಗೆ ಕೇಂದ್ರ ಸರ್ಕಾರ ಸಹಾಯ ಕೊಡುತ್ತೆ, ಇನ್ನು ಕೆಲವು ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮಾಡುತ್ತೆ. ಅದೇ ರೀತಿ ಎಲ್ಲ ಕಡೆಯೂ ಈಗ ಕಿಚನ್ ಶೆಡ್ಸ್ ಅಂತ ಮಾಡಿಸಿದ್ದಾರೆ. ಅಂದರೆ ಕಿಚನ್ ಶೆಡ್ಸ್ ಅಂದರೆ ತರಕಾರಿ ಬೆಳೆಯುವ ಜಾಗ, ಆ ಬೆಳಿಲಿಕ್ಕೆ ಬೇಕಾದ ಪರಿಕರಗಳನ್ನ ಇಟ್ಕೊಳ್ಳೋವಂಥದ್ದು, ಬೀಜಗಳಿಟ್ಕೊಳ್ಳೋದು, ಬೀಜೋಪಚಾರ ಇಟ್ಕೊಳ್ಳೋದು, ಮತ್ತು ಗೊಬ್ಬರ ಮಾಡ್ಕೊಳ್ಳೋದು, ಶಾಲೆಯ ವೇಸ್ಟ್ನೇ ಇಟ್ಕೊಂಡು ತ್ಯಾಜ್ಯಗಳನ್ನ ಇಟ್ಕೊಂಡು ಗೊಬ್ಬರ ಮಾಡ್ಕೊಳ್ಳೋವಂಥ ವ್ಯವಸ್ಥೆ. ಸೊ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆಮೇಲೆ ಅಡುಗೆ ಮಾಡುವಾಗ ಎಲ್ಲ ತಳ ಸಮುದಾಯದ ಜನಾಂಗದ ಪ್ರತಿನಿಧಿಗಳು ಇರೋ ರೀತಿಯಲ್ಲಿ ಏನೋ ಅವರಿಗೆ ಆದ್ಯತೆ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿ ಆ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇದೊಂದು ದೊಡ್ಡ ಸಾಮಾಜಿಕ ಪರಿವರ್ತನೆ, ಇದನ್ನು ಗಮನಿಸಬೇಕು. ಮತ್ತು ಕ್ವಾಲಿಟಿ ಗುಣಮಟ್ಟದ ವಿಚಾರದಲ್ಲೂ ಕಟ್ಟುನಿಟ್ಟಿನ ಕ್ರಮ ಇದೆ, ಅದು ನೀವು ಗಮನಿಸಬೇಕು. ಮತ್ತು ಕೆಲವೊಮ್ಮೆ ಬರಗಾಲ ಬಂದ್ಬಿಟ್ಟು ಆ ಸಮಯದಲ್ಲಿ ಶಾಲೆ ಇಲ್ಲ ಅಂದ್ರೂ ಮಕ್ಕಳು ಊಟ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ, 45 ದಿನ 60 ದಿನ. ಆಗ ಶಾಲೆ ಮುಖ್ಯೋಪಾಧ್ಯಾಯರು ಅಡುಗೆ ಅವ್ರು ಬಂದು ಅಡುಗೆ ಮಾಡಿಡ್ತಾರೆ, ಮಕ್ಕಳು ಬಂದು ಒಂದೊತ್ತು ಊಟ ಮಾಡಿಕೊಂಡು ಅವ್ರಿಗೇನೇನು ಸಿಗಬೇಕೋ ಅದೆಲ್ಲ ಸಿಗತ್ತೆ. ಇದರ್ಥ ಏನಂದ್ರೆ ಮಕ್ಕಳು ಮಾಲ್ನರಿಶ್ ಆಗಬಾರ್ದು, ಶಕ್ತಿಹೀನರಾಗಬಾರ್ದು, ಯಾಕಂದ್ರೆ ಅದು ಮುಂದೆ ಬರುವ ಶೈಕ್ಷಣಿಕ ಇದರಲ್ಲಿ ವೀಕ್ ಆಗಬಾರ್ದು. ಶಕ್ತಿ ಕಡಿಮೆ ಆದಾಗ ಒಟ್ಟಿಗೇನು ಶಕ್ತಿ ಬಂದ್ಬಿಡಲ್ಲ, ಹಂತಹಂತವಾಗಿ ಬೆಳಿಬೇಕು, ಹಂತಹಂತವಾಗಿ ಅದನ್ನ ನಿರ್ವಹಿಸ್ಬೇಕು ನಾವು. ಅದಕ್ಕೆ ಇದರಲ್ಲಿ ತುಂಬ ಅವಕಾಶವನ್ನು ಮಾಡಿದ್ದಾರೆ. ಸೊ ಇದನ್ನು ನೀವು ಗಮನಿಸಬೇಕು. ಹಾಗಾದ್ರೆ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕ್ಯಾಲೋರಿ ಅವರಿಗೆ ಪ್ರೈಮರಿ ಶಾಲೆಯಲ್ಲಿ 450 ಕ್ಯಾಲೋರಿ ಬರಬೇಕು ಎಲ್ಲ ಪದಾರ್ಥಗಳನ್ನು ಬೇಯಿಸಿ ಕೊಟ್ಟಾಗ. ಅದೇ ನೀವು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ 700 ಕಿಲೋ ಕ್ಯಾಲೋರಿ ಬರಬೇಕಂತ ಮಾಡಿದ್ದಾರೆ. ಆಯ್ತಾ, ಪ್ರೋಟೀನು ಇಲ್ಲಿ 12%, ಹೈಸ್ಕೂಲ್ ಮಕ್ಕಳವರೆಗೂ 20% ಇರಬೇಕು. ರೈಸು ವೀಟ್ ಏನೇ ಇರಲಿ ಇಲ್ಲಿ 100 ಗ್ರಾಮು, ಅಲ್ಲಿ 150 ಗ್ರಾಮು. ದಾಲು 20 ಗ್ರಾಮು ಲೋವರ್ ಪ್ರೈಮರಿಯಿಂದ 5ನೇ ತರಗತಿವರೆಗೆ, 30 ಗ್ರಾಮು ಹೈಯರ್ ಇವರಿಗೆ. ವೆಜಿಟೇಬಲ್ಸ್ ಇವ್ರಿಗೆ 50 ಗ್ರಾಮು, ಅವ್ರಿಗೆ 75 ಗ್ರಾಮು. ಅದೇ ರೀತಿ ಆಯಿಲ್ ಇವ್ರಿಗೆ 5 ಗ್ರಾಮು, ಅವ್ರಿಗೆ 7.5 ಗ್ರಾಮು. ಇಷ್ಟು ಡೈಲಿ ಹೋಗುತ್ತೆ
1: ಪ್ರತಿ ವಿದ್ಯಾರ್ಥಿಗೆ.
0: ಇದು ನೀವು ಗಮನಿಸಬೇಕಾಗಿರೋದು. ಎಷ್ಟೋ ಶಾಲೆಗಳಲ್ಲಿ

0: ಶಿಕ್ಷಕರು ಊಟ ಮಾಡಿ ಬಡಿಸ್ಬಹುದು ಅಂದಮೇಲೆ ಬಡಿಸಿದ್ದು ನಾವು ನೋಡಿದ್ದೀವಿ. ಇನ್ನು ಕೆಲವರು ಮಕ್ಕಳ ಜೊತೆ ಕೂತ್ಕೊಂಡು ಅವರು ಸಹಭೋಜನ ಮಾಡೋದು ನಾವು ನೋಡ್ತೀವಿ, ಪಂಕ್ತಿಯಲ್ಲಿ ಕೂತ್ಕೊಂಡು ತಿನ್ನೋದು ನಾವು ನೋಡ್ತೀವಿ. ಆಯ್ತಾ, ಯೂಶ್ವಲಿ ದೇ ಡಿಸ್ಕರೇಜ್ ಮನೆಯಿಂದ ಊಟ ತಂದು ತಿನ್ನೋದು ಬೇಡ ಅಂತ ಹೇಳ್ತಾರೆ. ವಿಶೇಷ ಸಂದರ್ಭ ಅಥವಾ ಪರ್ಟಿಕ್ಯುಲರ್ ಡಯಟ್ ಇದ್ರೆ ಮಾತ್ರ ಟೀಚರ್ಸ್ ಮಾಡ್ತಾರೆ, ಇಲ್ಲಾಂದ್ರೆ ಮಕ್ಕಳ ಜೊತೆ ಅವರು ಊಟ ಮಾಡ್ತಾರೆ. ಇದು ಬದಲಾವಣೆ. ಇದರಿಂದ ಏನಾಗುತ್ತೆ, ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಅವಿನಾಭಾವ ಸಂಬಂಧ ಬೆಳೀಲಿಕ್ಕೆ ಅದು ಕಾರಣ ಆಗ್ತದೆ. ಸೊ ಇದೆಲ್ಲ ಕಾರಣಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ 60% ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ 40% ಕೊಡ್ತಾ ಇದೆ. ಇನ್ನು ಹೆಚ್ಚುವರಿ ಖರ್ಚುಗಳು ಇದಕ್ಕೆ ಬಂದಾಗ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೊಡೋದನ್ನು ಸಹಿತ ನಾವು ನೋಡ್ತಾ ಇದೀವಿ. ಇದು ಮುಖ್ಯವಾದ ಭಾಗ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಭಿಯಾನದ ಒಂದು ಜಾರಿಯ ಹಿನ್ನೆಲೆ, ಅದರ ಪರಿಚಯ, ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಈ ಅಭಿಯಾನದ ಮೂಲಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಉಪಕ್ರಮಗಳ ಅನುಸಾರದಂತೆ ರಾಜ್ಯ ಸರ್ಕಾರಗಳು ಈ ಅಭಿಯಾನಕ್ಕೆ ತಮ್ಮದೇ ಆದ ಒಂದು ರೂಪುರೇಷೆಗಳನ್ನು ಕೊಟ್ಕೊಂಡು ಆಯಾ ಸ್ಥಳೀಯ ಪ್ರದೇಶಗಳಿಗೆ ತಕ್ಕಂತೆ ಶಾಲಾ ವಯಸ್ಸಿನ ಮಕ್ಕಳ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿನ ನಿಟ್ಟಿನಲ್ಲಿ ಯಾವ ರೀತಿ ಇದ್ದಂಥ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಯೋಜನೆ ಯಾವ ರೀತಿ ಇದ್ದಂಥ ಅನುಷ್ಠಾನಗೊಂಡು ಮಕ್ಕಳಲ್ಲಿ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿನ ನಿಟ್ಟಿನಲ್ಲಿ ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋದು ಕುರಿತು ಭಾಳ ಉಪಯುಕ್ತ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬಿರುವುದಿದೆ. ಧನ್ಯವಾದಗಳು ಸರ್.
2: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ. ದೇಶದಾದ್ಯಂತ ಶಾಲಾ ವಯಸ್ಸಿನ ಮಕ್ಕಳಿಗೆ ಪೌಷ್ಟಿಕ ಸ್ಥಿತಿಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ, ಕಡ್ಡಾಯ ಉಚಿತವಾಗಿ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆಯಾ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವಂತಹ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಭಿಯಾನದ ಕುರಿತು ಇದುವರೆಗೂ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು, ಮಕ್ಕಳ ಹಕ್ಕುಗಳ ಪ್ರತಿಪಾದಕರು ಹಾಗೂ ಶೈಕ್ಷಣಿಕ ತಜ್ಞರು ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಮಾರ್ಗದರ್ಶಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
3: ಸಾಮಾಜಿಕ ಸವಲತ್ತು.
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣದ ಅಭಿಯಾನದ ಚಟುವಟಿಕೆಗಳ ಕುರಿತು ಮೈಸೂರು ಶಿಕ್ಷಣ ತಜ್ಞರು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಮಾರ್ಗದರ್ಶಕರು, ಮಕ್ಕಳ ಹಕ್ಕುಗಳ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ದೇವಿ ಮಹಾತ್ಮೆ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಹಾಮುನಿಗಳಾದ ಸುಮೇಧರು, ಯಾ ಸುರಥ ಸಮಾಧಿ ಇದೆ, ಮಹಾಪರಾಕ್ರಮಿಯಾಗಿರತಕ್ಕಂತ ದೈತ್ಯ ಧೂಮ್ರಲೋಚನೆಗಳು ಸುತ್ತುರುಹಿ ಹೋದ ಬಳಿಕ ರಾಕ್ಷಸ ಸೇನೆ ಸಂಪೂರ್ಣ ನಾಶವಾಗುತ್ತಲೂ ಭಯಗೊಂಡಿರತಕ್ಕಂಥವಳು, ಮುಂದೆ ಯಾರಿಂದ ಯಾವ ರಕ್ಷಣೆ ತಮಗೆ ದೊರಕೀತು ಅಂತ ನಡುಗುತ್ತಾ ಇರತಕ್ಕಂಥ ಕಾಲದಲ್ಲೇ ಚಂಡಮುಂಡರಿಗೆ ಆಜ್ಞೆ ಕೊಟ್ಟು ಕಳುಹಿ, ಹೇಗಾದ್ರೂ ಆಕೆಯನ್ನು ಗೆದ್ದು ತರಬೇಕು ಅಂತ ಕಳುಹಿ ಕೊಟ್ಟಿದ್ದಾರೋ ಅಂಥ ಅಸುರರು ಸರಿಹಕ್ಕೆ ಆಗಮಿಸಿ ಆ ದೇವಿಯನ್ನು ಅಪಹರಿಸಬೇಕು ಅಂತ ಪ್ರಯತ್ನ ಮಾಡುತ್ತಲೇ ದದೃಶು ತಥೋ ದೇವಿ ಇದನ್ನು ನೋಡ್ತಾಳೆ. ಪರ್ವತಾಗ್ರದಲ್ಲಿ ಹೋಗಿ ಕುಳಿತಿದ್ದಾಳೆ ಆಕೆ. ಸಿಂಹಸ್ಯೋಪರಿ ಶೈಲೇಂದ್ರ ಸಂಗೆ ಮಹತಿ ಕಾಂಚನೆ, ಚಿನ್ನದ ಪರ್ವತದ ಮೇಲೆ ಸಿಂಹಸ್ಕಂದ ಕುಳಿತಿದ್ದಾಳೆ ಕೌಶಿಕಿ. ಇವರ ನೋಡುತ್ತಲೇ

ಕಾಡಗ ಪಾಶಂಗಳನ್ನು ಧರಿಸಿ ಹುಬ್ಬು ಗಂಟಿಕ್ಕಿ ಆ ಸಿಂಹ ಸ್ಕಂದವನ್ನೇರಿದವಳು ಪರ್ವತೆಯಿಂದ ಕೆಳಗಿಳಿದು ಧಾವಿಸ್ತಾ ಇದ್ದಾಳೆ ಅಸುರರ ಬಳಿ. ತೊಡಗಿತು ಭೀಕರ ಕದನ, ಸಮುದ್ರವೇ ಉಕ್ಕೇರಿ ಗಗನವನ್ನು ಮುಟ್ಟಿತೋ ಎಂಬಂತೆ ಹುಡುಹುಡಿಸಿದಂತೆ ಏಕ ಪ್ರಕಾರ ಸಮಸ್ತ ಪೃಥ್ವಿತೆಯಗಳು.

ಕುಣಿತಾ ಇದ್ದಾಳೆ ರಣಚಂಡಿ, ರಕ್ತ ದೋಕುಳು ಎಲ್ಲೆಡೆ. ಚಿರತೆ ಚರ್ಮವ ಹೊದೆದ ದೇವಿಯು ಶಿರದ ಮಾಲಾ ವಿಭೂಷಿತೆಯೂ

0: ಮುರಿದು ಜಗಿವಳು ರಥವ ಸಾರಥಿ ಕರಕೆ ಸಿಗುತಿಹ ವಸ್ತುಗಳ ತಾನುಂಗಿ ಗರ್ಜಿಪಳು.
1: ಬ್ರಹ್ಮಾಂಡವನ್ನೇ ನುಂಗುತ್ತಾ ಇದ್ದ. ಆಕೆಯ ಕ್ರೂರವಾದ ಹಲ್ಲುಗಳ ಮಧ್ಯದಲ್ಲಿ ಪುಡಿ ಪುಡಿಯಾಗಿ ಹೋಯ್ತಂತೆ ರಥ ಸಾರಥಿ ಮೊದಲಾಗಿರ್ತಕ್ಕಂಥ ಎಲ್ಲ ವಸ್ತುಗಳು. ಚಂಡಮುಂಡರು ನಾನಾ ಪ್ರಯತ್ನದಿಂದ ಬದುಕಬೇಕೆಂಬುದಾಗಿ ಮುಂದಕ್ಕೆ ಬಂದರೂ ಕೂಡ ಆ ಮಹಾದೇವಿಯ ಕೈಯಲ್ಲಿ ಬದುಕುವುದೇ ಸಾಧ್ಯವಾಗಲಿಲ್ಲ. ಅವರ ರುಂಡಗಳನ್ನು ಕಡಿದು ಚೆಲ್ಲಿ

ಪಾದಗಳು ದಿಂಡುರುಳಿ ಮಾತೆಯ ಪಾದ ಕೆರಗ್ತಾ ಇದೆ. ಚಂಡಮುಂಡರಣ್ಣತ್ತ ಚಂಡಾಳಿಯವರ ರುಂಡವನ್ನು ಬಿಸುಟು ರಕ್ತದೋಕುಳಿಯಲ್ಲಿ ಮಿಂದಿದ್ದಾಳೆ. ಆಗಲೇ ಶುಂಭ ಪಾತಾಳಲೋಕದ ಮತ್ತೆ ದೈತ್ಯರನ್ನು ಕರೆಸಿದ್ದಾನೆ.

ಶುಂಭ ದೈತ್ಯನವರಿಸು ಶೀಘ್ರದಲ್ಲಿ. ಶುಂಭನನ್ನು ವಿವಾಹವಾಗು, ಇಲ್ಲವಾದ್ರೆ ನನ್ನ ಬಿಡೋದಿಲ್ಲ ಎಂಬುದಾಗಿ ಆ ಪಾತಾಳ ಲೋಕದಿಂದ ಬಂದಂತ ರಾಕ್ಷಸರ ಸೇನೆ ಸುತ್ತಲೂ ಮುತ್ತುತ್ತಿರುಳು. ಒಬ್ಬೊಬ್ಬ ರಾಕ್ಷಸನ ಬಳಿ ಒಬ್ಬೊಬ್ಬ ದೇವಿಯಾಗಿ ಕಾಣಿಸ್ತಾ ಇದ್ದಾಳೆ. ಅಚ್ಚರಿಯಾಯ್ತು, ಎಲ್ಲರೂ ನೋಡ್ತಾ ಇದ್ದಾರೆ.

ರಾಕ್ಷಸರು ಎಡ ಬಲ ಹಿಂದೆ ಮುಂದೆ ಎಲ್ಲ ಕಡೆ ನೋಡ್ತಾ, ದಶ ದಿಕ್ಕುಗಳಲ್ಲಿಯೂ ದಿಶೆ ದಿಶೆಗಳಲ್ಲಿಯೂ ದೇವೆಯವ ರೂಪವೇ ಕಾಣಿಸ್ತಕ್ಕಂಥದ್ದಾಯ್ತಂತೆ. ಒಬ್ಬೊಬ್ಬ ದೇವತೆಯೂ ಒಬ್ಬೊಬ್ಬ ದೇವಿಯಾಗಿ ಕಣ್ಣಿ ಕಾಣಿಸ್ತಾರೆ. ಯಸ್ಯ ದೇವಸ್ಯ ಯದ್ರೂಪಂ ಯಥಾಭೂಷಣ ವಾಹನಂ ತದ್ವದೇವ ಹಿ ತಚ್ಛಕ್ತಿ ಅಸುರಾಂ ಯೋಧು ಮಾಯಯ. ಒಬ್ಬೊಬ್ಬ ಆ ದೇವತೂ ದೇವತೆಗಳು ದೇವಿಯಾಗಿ ಕಾಣಿಸ್ತಾ, ಅವಳದ್ದೇ ವಾಹನ, ಅದನ್ನೇರಿ ಸಿದ್ಧರಾಗಿ ಬರ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ ಸತಿಯರು ಹೊಮ್ಮಿದರು ಆಯಾಯ ವಾಹನ, ತಮ್ಮ ಆಯುಧ ಸಹಿತ ಗುಹ ರೂಪಿಣಿಯು ವಾರಾಹಿ ಒಮ್ಮನದಿ ವಾರಾಹಿ ವೈಷ್ಣವಿ ಸುಮ್ಮನಿರದ ನಾರಸಿಂಹಿಯು ನೆಮ್ಮಿ ಪತಿಯನು ಪೊರಟಳ ಮಹೇಂದ್ರಿ ಗಜವೇರಿ. ತ್ರಿಮೂರ್ತಿಯರ ಸತಿಯರು ತಮ್ಮ ತಮ್ಮ ವಾಹನವನ್ನೇರಿಕೊಂಡು ಅತ್ಯುಗ್ರರಾಗಿ ರಣಸಿದ್ಧರಾಗಿ ತಾನು ಹೊರಡತಕ್ಕಂಥ ಕಾಲದಲ್ಲಿ ಆ ಮಹೋಗ್ರಣ ದೈತ್ಯರು ಎದುರಿಸುವ ಮುಂದಕ್ಕೆ ಹೊರಟಿದ್ದಾರೆ. ಆಗ ದೇವಿಯ ದೇಹದಿಂದ ಚಂಡಿಕಾ ಶಕ್ತಿ ಹೊರಹೊಮ್ಮುತ್ತದೆ, ಧೂಮ್ರ ಜಠೆ ಕಾಣಿಸ್ತಾ ಇದೆ. ಈಶ್ವರನನ್ನೇ ಕರೆದು ಶುಂಭರಿಗೆ ಹೇಳಿ ಬದುಕಬೇಕು ಅಂತ ಅವರಿಗೆ ಇಚ್ಛೆ ಇದ್ರೆ ಪಾತಾಳ ಲೋಕಕ್ಕೆ ಹೋಗಿ. ಚಂಡಿಕಾ ಹೇಳ್ತಾ ಇದ್ದಾಳೆ, ಎಲೈ ಶಿವನೇ ಹೇಳು, ಆ ದೈತ್ಯನಿಗೆ ಹೇಳು, ಇವರಿಗೆ ಬದುಕಬೇಕು ಅಂತ ಇಚ್ಛೆ ಇದೆಯೇ? ತ್ರೈಲೋಕ್ಯಮಿಂದ್ರೋ ಲಭತಾಂ ದೇವಾಸ್ಸಂತು ಹವಿರ್ಭುಜಃ. ದೇವತೆ ರಾಜ್ಯವನ್ನು ದೇವತೆಗಳಿಗೆ ಕೊಟ್ಟು ಯಜ್ಞದ ಹವಿರ್ಭಾಗ ಅವರಿಗೆ ಸಲ್ಲತಕ್ಕಂಥವರಿಗೆ ಒಪ್ಪಿಸಿ ಯಾಯಂ ಪ್ರಯಾತ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಕಿತ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರಿಕೆ. ಸಮುದ್ರ ಪ್ರದಕ್ಷಿಣೆ ಸಾಹಸಯಾತ್ರೆ ಪೂರ್ಣಗೊಳಿಸಿದ ಮಹಿಳಾ ಸೇನಾಧಿಕಾರಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನ. ಕಾಮನ್ವೆಲ್ತ್ ಕ್ರೀಡಾಕೂಟ: ಪುರುಷರ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ನಾಲ್ವರು ಆಟಗಾರರು. ವಾರ್ತೆಗಳ ವಿವರ: ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಲೋಕಸಭೆ ಇಂದು ಅನುಮೋದನೆ ನೀಡುವ ಮೂಲಕ ಸಂಸತ್ತಿನ ಅಂಕಿತ ದೊರೆತಿದೆ. ನಿನ್ನೆಯಷ್ಟೇ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಈ ಶಾಸನವು ಜನಗಣ ಮನ ರಾಷ್ಟ್ರಗೀತೆಗೆ ಇರುವ ಶಾಸನಬದ್ಧ ರಕ್ಷಣೆಯನ್ನು ವಂದೇ ಮಾತರಂ ರಾಷ್ಟೀಯ ಗೀತೆಗೂ ವಿಸ್ತರಿಸಲಿದೆ. ರಾಷ್ಟೀಯ ಗೀತೆಗೆ ಅಪಮಾನ ಮಾಡುವುದು ಅಪರಾಧವಾಗಲಿದ್ದು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಲು ಅವಕಾಶವಿದೆ. ಇದೇ ವೇಳೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರೆದಿದೆ. ವಿಧೇಯಕ ಮಂಡಿಸಿದ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಪರೀಕ್ಷಾ ಅಕ್ರಮಗಳ ವಿರುದ್ದ ಸರ್ಕಾರದ ಶೂನ್ಯ ಸಹಿಷ್ಣುತೆ ಬದ್ಧತೆಯನ್ನು ಪುನರುಚ್ಚರಿಸಿದರೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧೇಯಕದಲ್ಲಿ ಪಾರದರ್ಶಕತೆ ಕಾವಲಿಕೊಳ್ಳಲು ಇನ್ನಷ್ಟು ಕಠಿಣ ನಿಬಂಧನೆಗಳ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈ ವಿಧೇಯಕಕ್ಕೆ ಈಗಾಗಲೇ ಲೋಕಸಭೆಯ ಅಂಕಿತ ದೊರೆತಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಿಸಿದ ತನಿಖೆ ಪ್ರಗತಿಯಲ್ಲಿದ್ದು ದುರಂತಕ್ಕೆ ಕಾರಣವಾಗಿರಬಹುದಾದ ಎಲ್ಲಾ ಅಂಶಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ತಿಳಿಸಿದ್ದಾರೆ. ಇಂದು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು, ಈ ದುರಂತಕ್ಕೆ ಸಂಬಂಧಿಸಿದ ಪ್ರಾಥಮಿಕ ತನಿಖಾ ವರದಿಯನ್ನು 2025 ಜುಲೈ 12 ಹಾಗೂ ಮಧ್ಯಂತರ ಹೇಳಿಕೆಯನ್ನು 2026 ಜೂನ್ 12 ವಿಮಾನ ಅಪಘಾತ ತನಿಖಾ ದಳ ಪ್ರಕಟಿಸಿದೆ ಎಂದು ಹೇಳಿದರು. ಈ ಎರಡೂ ವರದಿಗಳು ಲಭ್ಯವಿವೆ ಎಂದರು. ಅಪಘಾತದ ಮೂಲ ಕಾರಣ ಹಾಗೂ ಅದಕ್ಕೆ ಕಾರಣವಾದ ಪೂರಕ ಅಂಶಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಅಂತಿಮ ವರದಿಯನ್ನು ಪ್ರಕಟಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ದೇಶದ ಗಿಗ್ ಮತ್ತು ವೇದಿಕೆ

0: ಆಧಾರಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸಂಹಿತೆ ಅಡಿಯಲ್ಲಿ ಕಾನೂನು ಮಾನ್ಯತೆ ನೀಡಲಾಗಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಗಿಗ್ ಕಾರ್ಮಿಕರಿಗೆ ಇಂತಹ ಕಾನೂನು ಮಾನ್ಯತೆ ನೀಡಿದ ವಿಶ್ವದ ಮೊದಲ ದೇಶ ಭಾರತವಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆಯಡಿ ದೇಶದ 76.95 ಲಕ್ಷ ಬೀದಿ ವ್ಯಾಪಾರಿಗಳು ಇದುವರೆಗೆ 1.15 ಕೋಟಿ ಸಾಲಗಳನ್ನು ಪಡೆದುಕೊಂಡಿದ್ದು, ಇದರ ಒಟ್ಟು ಮೊತ್ತ 18,475.6 ಕೋಟಿ ರೂಪಾಯಿ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇಂದು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಥೋಕನ್ ಸಾಹು 2026 ಜುಲೈ 12 ವೇಳೆಗೆ 1,17,64,000ಕ್ಕೂ ಹೆಚ್ಚು ಸಾಲಗಳಿಗೆ ಮಂಜೂರಾತಿ ನೀಡಲಾಗಿದೆ ಎಂದು ಹೇಳಿದರು. ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಕ್ಷಿಪ್ರ ಕಾರ್ಯಪಡೆ ಬಳಸಿದ ಮದ್ದುಗುಂಡುಗಳ ದಾಖಲೆಯನ್ನು ಸಂರಕ್ಷಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಇಂದು ನಿರ್ದೇಶನ ನೀಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಂದರ್ಭಗಳಲ್ಲಿ ಲೋಹದ ಪೆಲೆಟ್ ಗನ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಕೋರಿ ಸಲ್ಲಿಸಲಾಗಿರುವ ಅರ್ಜಿಯಲ್ಲಿನ ಒಂದು ಮನವಿಯ ಬಗ್ಗೆ ಸುಪ್ರೀಂಕೋರ್ಟ್ ಪ್ರಶ್ನೆ ಎತ್ತಿದ್ದು, ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಹೊರಡಿಸಿರುವ ಮಾರ್ಗಸೂಚಿಯನ್ನು ಉಲ್ಲೇಖಿಸಿ ಕೆಲವೊಂದು ಸಂದರ್ಭಗಳಲ್ಲಿ ಪೆಲೆಟ್ ಗನ್ಗಳನ್ನು ಬಳಸುವ ಅಧಿಕಾರ ಪೊಲೀಸರಿಗಿದೆ ಎಂದು ತಿಳಿಸಿತು. ಇದರಿಂದಾಗಿ ಪ್ರತಿಭಟನೆ ವೇಳೆ ಗಾಯಗಳಿಗೆ ಒಳಗಾದವರಿಗೆ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆ ಒದಗಿಸುವಂತೆ ದೆಹಲಿ ಸರ್ಕಾರಕ್ಕೆ ನ್ಯಾಯಪೀಠ ಸೂಚಿಸಿದೆ. ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ಸಂಸದರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಸಭೆ ನಡೆಸಿದರು. ಪ್ರವಾಹದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೇಂದ್ರ ಸರ್ಕಾರವು ಆಯಾ ರಾಜ್ಯ ಸರ್ಕಾರಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲಿದ್ದು, ಸಂತ್ರಸ್ತರ ಸುರಕ್ಷತೆ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಸಶಸ್ತ್ರ ಪಡೆಗಳ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸಮುದ್ರ ಪ್ರದಕ್ಷಿಣಿ ಎಂಬ ನೌಕಾಯಾನ ಸಾಹಸ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ 3 ಪಡೆಗಳ 9 ಮಹಿಳಾ ಸೇನಾಧಿಕಾರಿಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಸನ್ಮಾನಿಸಿದರು. ಐಎಎಸ್ವಿ ತ್ರಿವೇಣಿ ನೌಕೆಯ ಮೂಲಕ 314 ದಿನಗಳಲ್ಲಿ 4 ಮಹಾಸಾರಗಳ 25,500 ನಾಟಿಕಲ್ ಮೈಲಿ ದೂರ ಕ್ರಮಿಸಿದ ತಂಡದ ಸಾಧನೆಯನ್ನ ಅಭಿನಂದಿಸಿದ ಸಚಿವರು, ಇದು ದೇಶದ ನಾರಿಶಕ್ತಿ ಹಾಗೂ 3 ಪಡೆಗಳ ಒಗ್ಗಟ್ಟಿಗೆ ಹಿಡಿದ ಕೈಗನ್ನಡಿ ಎಂದರು. ತಂಡದ ದೃಢ ಸಂಕಲ್ಪ ಮತ್ತು ಪರಿಶ್ರಮ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಶ್ಲಾಘಿಸಿದರು. ಸಂವಾದದ ವೇಳೆ ಮಾತನಾಡಿದ ಸಚಿವರು, ದೈಹಿಕ ಸಾಮರ್ಥ್ಯ, ಮಾನಸಿಕ ಸದೃಢತೆ ಹಾಗೂ ನಾಯಕತ್ವದ ಗುಣಗಳು ಲಿಂಗಾಧಾರಿತವಲ್ಲ ಎಂಬುದನ್ನು ಈ ಯಾತ್ರೆ ಸಾಬೀತುಪಡಿಸಿದೆ ಎಂದು ಅಭಿಪ್ರಾಯಪಟ್ಟರು. ಬಿಹಾರದ ಬಂಕೀಪುರ, ಗುಜರಾತ್ನ ಮಂಜಲ್ಪುರ ಹಾಗೂ ಮಧ್ಯಪ್ರದೇಶದ ದತಿಯಾ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಇಂದು ನಡೆಯಿತು. ಸಂಜೆ 5 ಗಂಟೆಯವರೆಗಿನ ಚುನಾವಣಾ ಆಯೋಗದ ಮಾಹಿತಿಯ ಅನ್ವಯ ಬಿಹಾರದ ಬಂಕೀಪುರ ಕ್ಷೇತ್ರದಲ್ಲಿ 34%, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 34%ಕ್ಕೂ ಹೆಚ್ಚು ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ 69%ಕ್ಕೂ ಹೆಚ್ಚು ಮತದಾನ ದಾಖಲಾಗಿದೆ. ಛತ್ತೀಸ್ಗಢದ ಪ್ರಮುಖ ಸಾಂಸ್ಕೃತಿಕ ಉತ್ಸವವಾದ ಬಸ್ತಾರ್ ಪಂಡುಮ್ 2026 ವಿಜೇತರು, ಸ್ಥಳೀಯ ಮುಖಂಡರು ಹಾಗೂ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನೊಳಗೊಂಡ ಛತ್ತೀಸ್ಗಢದ ಬಸ್ತಾರ್ ಮಂಡಲದ ನಿಯೋಗ ಇಂದು ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿತು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್ ಮತ್ತು ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶಿಸಿದ್ದಾರೆ. ಅರ್ಹತಾ ಸುತ್ತಿನಲ್ಲಿ ನೀರಜ್ ಚೋಪ್ರಾ 5ನೇ ಸ್ಥಾನ ಪಡೆದರೆ ರೋಹಿತ್ ಯಾದವ್ 9ನೇ ಹಾಗೂ ಯಶ್ವೀರ್ ಸಿಂಗ್ 10ನೇ ಸ್ಥಾನ ಪಡೆಯುವ ಮೂಲಕ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಮತ್ತೊಂದೆಡೆ ಪ್ಯಾರಾ ಅಥ್ಲೆಟಿಕ್ಸ್ನ ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಭಾರತದ ಐತಿಹಾಸಿಕ ಸಾಧನೆ ಮಾಡಿದೆ. ಭಾರತದ ದಿಲೀಪ್ ಮಹಾದು ಗಾವಿತ್ ಚಿನ್ನದ ಪದಕ ಗೆದ್ದರೆ ಮೊಹಮ್ಮದ್ ಬಾಸಿಲ್ ಮಾರ್ಸಿಂಗತ್ನ ಬೆಳ್ಳಿ ಪದಕ ಮುಡಿಗೇರಿಸಿಕೊಳ್ಳುವ

ಮೂಲಕ ಮೊದಲ ಎರಡು ಸ್ಥಾನಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಈ ಚಿನ್ನದ ಪದಕದೊಂದಿಗೆ ಗ್ಲಾಸ್ಕೋ ಕೂಟದಲ್ಲಿ ಭಾರತದ ಚಿನ್ನದ ಪದಕಗಳ ಸಂಖ್ಯೆ ಮೂರಕ್ಕೇರಿದೆ. ಪ್ರಸ್ತುತ ಭಾರತ 3 ಚಿನ್ನ, 9 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 15 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗಾಯಕ್ವಾಡ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ 4 ಆಟಗಾರರು ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ, ದೇವಿಕಾ ಸಿಹಾಗ್, ತನ್ವಿ ಶರ್ಮಾ ಹಾಗೂ ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟರು. ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಹಾಗೂ ಉನ್ನತಿ ಹೂಡಾ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ತನ್ವಿ ಶರ್ಮಾ ಸುಪನಿಡಾ ಕಾಟೆಥಾಂಗ್ ವಿರುದ್ಧ ಸೆಣಸಲಿದ್ದಾರೆ. ಇನ್ನು ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಉಕಿಮೊತೊ ವಿರುದ್ಧ ಸೆಣಸಲಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುಲಭವಾಗಿ ಹಣ ಗಳಿಸಬಹುದಾದ ಹೂಡಿಕೆ ಯೋಜನೆಯನ್ನ ಪ್ರಚಾರ ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋ ನಕಲಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋವನ್ನು ಕೃತಕ ಬುದ್ಧಿಮತ್ತೆಯಿಂದ ಬಳಸಿ ಸೃಷ್ಟಿಸಲಾಗಿದ್ದು ಇದು ಸಂಪೂರ್ಣ ನಕಲಿ ಎಂದು ತಿಳಿಸಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ಹೂಡಿಕೆ ಯೋಜನೆ ಅನುಮೋದಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಕಿತ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರಿಕೆ. ಸಮುದ್ರ ಪ್ರದಕ್ಷಿಣೆ ಸಾಹಸಯಾತ್ರೆ ಪೂರ್ಣಗೊಳಿಸಿದ ಮಹಿಳಾ ಸೇನಾಧಿಕಾರಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನ. ಕಾಮನ್ವೆಲ್ತ್ ಕ್ರೀಡಾಕೂಟ. ಪುರುಷರ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 4 ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

ಬೀಜಾಸುರನು ಎದ್ದು ನಿಂತು ಸಹಸ್ರ ಸಂಖ್ಯೆಯಲ್ಲಿ ಒಂದೊಂದು ಬಿಂದು ರಕ್ತಕ್ಕೆ ಸಾವಿರ ಸಾವಿರ ರಕ್ತ ಬೀಜಾಸುರನು ಸೂರ್ಯನ ಯಾಮ ಸೂರ್ಯಮಂಡಲದ ತೇಜವೇ ಮುಸುಕಿತ ಏಕ ಪ್ರಕಾರ. ಇದನ್ನು ನೋಡ್ತಾ ಇದ್ದಾರೆ ದೇವತೆಗಳು. ನಮಗಿನ್ನ ಜಯ ಎಲ್ಲಿಂದ, ಯಾರಿಂದ ನಮಗೆ ರಕ್ಷಣೆ ಒದಗುತ್ತದೆ?

ಮಾತೆ ಧಾವಿಸ್ತಾಳೆ. ಭಯ ಪಡಬೇಡಿ ಅಂತ ಭಯ ಕೊಡುತ್ತಾ ಉವಾಚ ಕಾಲಿ ಆ ಚಂಡಿಕೆಯು ಕಾಲಿಯ

ಚಾಮುಂಡಿ ಏನ್ ನೋಡ್ತಾ ಇದ್ದ? ನಿನ್ನ ಬಾಯನ್ನು ಅಗಲವಾಗಿಸು ಎಂಬುದಾಗಿ ಆಜ್ಞೆ ಕೊಡಲು, ಆಗ ಚಾಮುಂಡಿ ತನ್ನ ನಾಲಿಗೆಯನ್ನ ಭೂಮಿಯ ಮೇಲೆ ಹರಿಬಿಟ್ಲೇಕ ಪ್ರಕಾರ ಇಡೀ ಭೂಮಿಯನ್ನು ಮುಚ್ಚಿತು ಆ ಕರಾಳ ನಾಲಿಗೆ. ಆಕೆ ಬಿಂದೂರ ಕೂತಾದಿ

ಚಂಡಿಕೆಯ ಕರೆದಾಗಿಂದು ನೀನ ಅಸುರ ರಕ್ತವ ಒಂದು ಬಿಡದಲೆ ಹೀರಿ ಚಾಚು ನಿನ್ನಯ ಜೀವ್ಯ ಭೂಮಿಯಲಿ. ಹೀಗೆ ಹೇಳಿದಾಗ ಚಂಡಿಕೆ ಹೊಡೆಯುತ್ತಾ ಇದ್ದಾಳೆ ರಕ್ತ ಬೀಜನನ್ನು. ಆ ಭೂಮಿಗೆ ಬಿದ್ದ ರಕ್ತಕ್ಕೆ ತನ್ನ ನಾಲಿಗೆಯನ್ನು ಚಾಚಿ ಹೀರುತ್ತಾ ಇದ್ದಾಳೆ ಏಕ ಪ್ರಕಾರ ರಕ್ತ ಬೀಜನನ್ನ. ಕ್ಷಣಾರ್ಧದಲ್ಲಿ ರಕ್ತಹೀನನಾಗಿ ದೇವಿಯವರೆಲ್ಲರನ್ನುಂಗುತ್ತಿರುವಂತೆ ರಕ್ತಬೀಡ ನಿಮಿಷಾರ್ಧದಲ್ಲಿ ಗತಚೇತನನಾಗಿ ಬಿದ್ದಿದ್ದಾನೆ. ದೇವಿಯನ್ನು ಗುಣಗಾನ ಮಾಡ್ತಾ

ಹೀಗೆ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ಕಾಲ ಇತ್ತ. ಶುಂಭರು ಶುಂಭರು ಚಿಂತಿಸ್ತಾ ಇದ್ದಾರೆ, ನಮಗೆ ಎಂಥ ಗತಿ ಪ್ರಾಪ್ತಿ ಆಯ್ತು ಈಗ, ಈ ದೇವಿಯ ನಾಶಕ್ಕೆ ಏನು ಮಾಡಲಿ, ಶುಂಭ ಇನ್ ಯಾರನ್ನು ಕಾಯೋದು, ನೀನೇ ಈ ಕಾರ್ಯಕ್ಕೆ ಹೋಗು ಅನ್ನತಕ್ಕಂಥ ಕಾಲ

ಶಂಭನು ಶುಂಭನು ಮಾತ್ರಗಳ ಸಹಿತ ಎಲ್ಲೆಲ್ಲ ತನ್ನಡೆಗೆ ಬರತಕ್ಕಂಥವ್ರು ನೋಡ್ತಾ ಹೊರ್ಗೆರವ ಕಡಲಂತೆ ದೇವಿಯು ಮಾರ್ಗಣದಿ ಮುಚ್ಚಿದರು ಮೂರ್ಖರು. ಆ ದೇವಿಯನ್ನ ಬಾಣಗಳಿಂದ ಮುಚ್ಚಿದ್ದಾರೆ.

ಇನ್ಯಾರು ತಡೆಯುವವರಿದ್ದಾರೆ? ಬಾಣಗಳನ್ನು ಪುಡಿ ಮಾಡಿ ಚೆಲ್ಲಿದ್ದಾರೆ. ಭಾರ್ಗವನೇ ಬಾ ಎಂದು ಹಿಡಿದು ವ್ಯೋಮ ಮಾರ್ಗದಲ್ಲಿಂದ ಸುರ ಭಾರ್ಗವೇ ಬಾ ಎಂದು ಕರೆದು ಭೂಮಿಯಲ್ಲಿ ಯುದ್ಧ ಮಾಡಿದ್ದೇನಲ್ಲ ಈಗ ಬಾ ಎಂಬುದಾಗಿ ಆಕಾಶದಲ್ಲಿ ನಿಂತು ಯುದ್ಧ ಮಾಡ್ತಾರೆ.

ಶುಭ್ರ ಶುಭ್ರ ನೋಡ್ತಾ ಇದ್ದಾರೆ. ಇಲ್ಲಿಗೆ ಬಾ ಅನ್ನುವಾಗ ಆಕಾಶವೇ ತನ್ನ ಗ್ರಹವಾಗಿದ್ದಿರತಕ್ಕಂಥವಳಾಕೆ. ಅವಳಿಗೆ ಅಚ್ಚರಿ, ಯಾರಿಗೂ ತಿಳಿಯದಂತೆ ಮಹಾ ದೈತ್ಯ ಶಕ್ತಿಯ ನಾಶ ಮಾಡ್ತಾ ಇದ್ದಾಳೆ. ದೇವಿಯು ಸುರಪ್ರವೆಂಬ ಆಯುಧದಿಂದ ಅವನ ಖಡಗವನ್ನು ತುಂಡರಿಸುತ್ತಾಳೆ. ಆತ ಶಕ್ತಿಯಾಯುಧವನ್ನು ಹೊಡೆಯುತ್ತಾನೆ. ದೇವಿ ಚಕ್ರದಿಂದ ಅದನ್ನು ತೆರೆದಳು. ನಿಶುಂಭನನ್ನ ಗುದ್ದಿ ಕಳುಹುತ್ತಾಳೆ. ಕೊಡಲಿನ ಎತ್ತಿ ತಳ್ಳೆಗಡೆಗೆ ಬರತಕ್ಕಂಥವನನ್ನು ಶರದಿಂದ ಹೊಡೆದು ನೆಲಕ್ಕೆ ಕಳುಹುತ್ತಾಳೆ. ತಸ್ಮಿನ್ ನಿಪತಿ

ನಿಶುಂಭನೇ ಉರುಳಿ ಬೀಳುತ್ತಿರತಕ್ಕಂಥ ಕಾಲ. ಸೈನ್ಯ ನಾಶವಾಗಿ ಓಡುತ್ತಿರುವಾಗ ಶುಂಭ ಮರುಗುತ್ತಾ ಇದ್ದಾನೆ. ಕ್ಷಣಾರ್ಧದಲ್ಲಿ ನಿಶುಂಭನಿಗೆರಗಿ ಆ ಮಾತೆಯವನ್ನ ಸೀಳಿ ಬಿಸುಟ್ಟಳು. ಅನುಜನ ಮರಣವನ್ನ ಪ್ರತ್ಯಕ್ಷ ಕಂಡಿರತಕ್ಕಂಥ ಶುಂಭ ಸಹೋದರನಿಗಾಗಿ ಮರುಗುತ್ತಾ ಇದ್ದಾನೆ, ನನ್ನ ಶಕ್ತಿ ಸಂಪೂರ್ಣ ಹಾಸವಾಗಿದೆ.

ಉಪಹತಿ ಸಹಿಸದೆ ವಿಫಲನಾದೆ ಮೊಗ ತೋರಲಂತೆ ಸೋತು ಬಂದು ಅಣ್ಣನಿಗೆ ಯಾಕೆ ಮುಖ ತೋರಲಿ ಪ್ರಾಣ.

ಸಹೋದರನ ಯಾವ ಮರಣವಾರ್ತೆಯಿಂದ ಅದನ್ನು ಪ್ರತ್ಯಕ್ಷ ಕೇಳಿ ಕಣ್ಣಲ್ಲಿ ಕಂಡು ಕುಪಿತನಾದವ ನೂರು ಬಾಣಗಳಿಂದ ಹೊಡೆದು ದೇವಿಯನ್ನು ಮುತ್ತುವನೆಂಬುದಾಗಿ ಧಾವಿಸ್ತಾ ದೇವಿ ಚಕ್ರದಿಂದ ತಳೆದಿದ್ದಾಳೆ. ಮಹಾಭಯಾನಕವಾಗಿರತಕ್ಕಂಥ ನೂರು ಚಂದ್ರನ ಚಿತ್ರದಿಂದ ಯುಕ್ತವಾದ ಕುರಾಣಿಯನ್ನು ಎತ್ತಿಕೊಂಡು ಬರುತ್ತಾ ಇದ್ದಾಳೆ. ಮುದ್ಗರ್ವನ್ನು ಹಿಡಿದು ಧಾವಿಸಿ ಬರುತ್ತಾ ಇದ್ದಾಳೆ. ಎಲ್ಲವನ್ನ ತಾನೇ ಪುಡಿಗೈದಾಗ ಸಮುಷ್ಟಿಂ ಪಾತಯಾಮಾಸ ಹೃದಯ ದೈತ್ಯ ಪುಂಗವಃ ದೇವ್ಯಾಂ ಸ್ತಂಚ

ಪ್ರಹಾರಾಭಿಹತೋ ನಿಪಪಾತ ಮಹೀತರೆ ಸ ದೈತ್ಯರಾಜಶ್ಚ ಸಹಸಾ ಪುನರೇವ ತಥೋತ್ಥಿತಃ. ತನ್ನ ವಕ್ಷಸ್ಥಳಕ್ಕೆ ಗುದ್ದಲು ಆ ದೈತ್ಯನನ್ನು ತನ್ನ ಕರದಳದಿಂದ ಬಡಿದಬ್ಬಿಸ್ತಾ ಇದ್ದಾಳೆ ಕುಪ್ರಕ. ಆ ಬಡಿದಪ್ಪಳಿಸಲು ಪೃಥ್ವಿಗೆ ತಾನೇ ಉರುಳಿ ಬಿದ್ದಿದ್ದಾನೆ. ಮತ್ತೆ ಎದ್ದು ಯುದ್ಧಕ್ಕೆ ಸಿದ್ಧನಾಗುತ್ತೇನೆಂಬಾಗ ದೇವತೆಗಳು ನಾನಾ ಕ್ರಮದ ದೇವತೆಯನ್ನು ಸ್ತುತಿಸ್ತಾ ಇದ್ದಾರೆ. ಮಾತೆ, ಇನ್ನು ನೀನು ಸುಮ್ಮನಿರು, ಕೂರು, ಇವನ ಮೇಲೆ ದಯ ಕಾಣಿಸ್ತಕ್ಕಂಥದ್ದಲ್ಲ ಎಂಬಾಗ ಆ ದೈತ್ಯ ಹರಿದನು ಅಂಬರಕ್ಕೆ ದೇವಿಯ ನೇರಿಸುತ ನಿರ್ವಾತ ಕವಚದಿ. ಆ ಶುಂಭ ದೇವಿನ ಹಿಡಿದುಕೊಂಡೇ ಮೇಲೆ ಕಾಣ್ತಾ ಇದ್ದೇನೆ ಪ್ರಕಾರ. ಭೂರಿ ವಿಕ್ರಮಿ ಹೋರಿದನು, ಆ ದೇವಿಯನ್ನು ಎತ್ತುಕೊಂಡು ಆಕಾಶದ ಮೇಲೆ ಹೋದಾಗ ಆ ಜಗದಂಬಿಕೆ ನೀರೇ ನಿಂದಳು ಅಭ್ರದಲಿ ನಿಹಾರಿಕೆಯಂತೆ ಅವ್ಯಾಕೃತ ಆಕಾಶವೇ ಆಕೆಯ ಮನೆ. ಏನು ಆಧಾರವಿಲ್ಲದೆ ಸುಮ್ಮನೆ ನಿಂತಿದ್ದಾಳೆ. ಆಕಾಶದಲ್ಲಿ ದೇವಿಯನ್ನು ಹಿಡಿದೆತ್ತಿ ನಿಂತಿದ್ದಾನೆ ಶುಂಭ ದೈತ್ಯ. ನಿಹಾರಿಕೆಯಲ್ಲಿ ನಿಂತಂತೆ ನಿಂತಿದ್ದಾಳೆ ದೇವಿ. ಸಮಸ್ತ ದೇವತೆಗಳಿಗೆ ಗೋಚರವಾದರೂ ಆಕಾಶ ವ್ಯಾಪ್ತಳಾಗಿ, ಹೇ ಜಗದಂಬ ದೈತ್ಯಮಥಿನಿ, ಇದೇ ನನ್ನ ದಿವ್ಯ ಲೀಲೆ. ಈ ಅಸುರನ ಕೈಯಲ್ಲಿ ಸಿಕ್ಕಿ ಬಂಧನದಲ್ಲಿ ಹಾಗೆ ನಿಂತಿದ್ದಿಲ್ಲ ಸ್ಥಿರವಾಗಿ. ಬಾತಾಯೇ ನಮ್ಮನ್ನು ಕಾಪಾಡೋ ದೈತ್ಯನನ್ನು ಮತ್ತು ಜಂಬದಾಗಿ ಪ್ರಾರ್ಥನೆ ಮಾಡುವಾಗ ತಥೋ ನಿಯುದ್ಧ ಸುಚಿರಂ.

ಆ ದೇವತೆಗಳ ಪ್ರಾರ್ಥನೆಯನ್ನು ಕೇಳ್ತಾ ಆ ಜಗಜ್ಜನನಿ ಆಕಾಶದಲ್ಲ ದೈತ್ಯರನ್ನು ಹಿಡಿದು ತಿರುಗಿಸ್ತಾ ಎತ್ತಿ ನೆಲಕ್ಕಪ್ಪಳಿಸ್ತಾ ಇದ್ದಾರೆ. ಭೂಮಿಗೆ ಬಂದು ಅಪ್ಪಳಿಸಲ್ಪಟ್ಟು ಒರಗಿದ್ದಾರೆ ದೈತ್ಯ. ಭಯಾನಕವಾಗಿರತಕ್ಕಂತಹ ಕೂಗಿನಿಂದ ಬ್ರಹ್ಮಾಂಡವನ್ನೇ ತನ್ನ ಕಡೆಗೆ ಆಕರ್ಷಿಸಿದ.

ಮತ್ತೆ ಮತ್ತೆ ಎರಗತಕ್ಕಂತಹ ದೈತ್ಯನನ್ನು ಶೂಲದಿಂದ ಇರಿದು ನೆಲ ಕಪ್ಪಳಿಸಿದ್ದಾರೆ. ಓ ಎಂಬುದಾಗಿ ಬೊಬ್ಬಿದು ಮತ್ತೆ ಎದ್ದು ನಿಲ್ತಾನೆ. ಮತ್ತೆ ಭೂಮಿಗೆ ಎತ್ತಿತಾನ ಆತನ್ನು ಕುಕ್ಕಿದಳು. ದೈತ್ಯ ಹೇಳ್ತಾನೆ, ಇದೇ ದೇವಿ, ನನ್ನನ್ನು ಗೆಲ್ಲುವ ಪುರುಷರು ಇಲ್ಲಿ ಯಾರೂ ಇಲ್ಲ, ನಿನಗೆ ವಿವಾಹವೂ ಇಲ್ಲ, ಇದೆಲ್ಲ ನನ್ನನ್ನು ಕೊಲ್ಲಲು ದೇವತೆಗಳು ಮಾಡಿದಂತಹ ವಂಚನೆ. ಬ್ರಹ್ಮನ ವರವೇ ಆಗಿದೆಯಾದ್ರಿಂದ ನನ್ನ ಯಾವ ಪುರುಷರೂ ಕೊಲ್ಲಲಾರು. ನೀನಂತೂ ನನ್ನ ಭೋಗದ ವಸ್ತು, ವೃಥಾ ಯಾಕೆ ಈ ಯುದ್ಧದಲ್ಲಿ ಬಳಲ್ತಾ ಇದ್ದಿ? ನನ್ನೊಡಗೂಡೆಂಬುದಾಗಿ ಆಕೆಯ ಮೇಲೆ ಆಕ್ರಮಣಕ್ಕಣಿಯಾಗುವಾಗ ಉಗ್ರಳಾಗುತ್ತ ದೇವಿ, ಹೇ ಪತಿತನೆ, ನಿನ್ನನ್ನು ವರಿಸಿಕೊಳ್ಳಬೇಕೆ? ನಾನು ನಿನ್ನನ್ನು ಮೆಚ್ಚಬೇಕೆ? ನನ್ನ ಕಂದಮ್ಮಗಳಾದ ದೇವತೆಗಳನ್ನು, ಸಜ್ಜನರನ್ನು, ಜ್ಞಾನಿಗಳನ್ನು ಹಿಂಸಿಸಿರತಕ್ಕಂತಹ ಪಾಪಿ ಉಗ್ರಳಾಗುತ್ತೆ ದೇವಿ. ಈಗ ಮಹೋಗ್ರಳಾದರು ದೈತ್ಯ ಸಮಗ್ರ ಕುಲನಾಶವನೆ ಚಿನ್ನ.

ಕಾಮಕಾಮೇಶ್ವರಿ, ರಾಜರಾಜೇಶ್ವರಿ, ಭುವನೇಶ್ವರಿ, ಚಂಡಿ, ಚಾಮುಂಡಿ, ರಕ್ತೇಶ್ವರಿ, ಸರ್ವೇಶ್ವರಿ, ಅನ್ನಪೂರ್ಣೇಶ್ವರಿ, ಈಶ್ವರಿ.

ಲೋಕೋದ್ಧಾರ ಮಾಡಲು, ತನ್ನ ಭಕ್ತರನ್ನು ಭಯದಿಂದ ದೂರ ಮಾಡಲು ಭಯಕೃದ್ಭಯ ವಿನಾಶಿನಿ ಆಗಿರತಕ್ಕಂಥ ಮಾತೆ. ಆ ದೈತ್ಯನನ್ನ ಕೊಲ್ಲಲು ಮನಸ್ಸನ್ನು ಚಿಂತಿಸಿ ಆತನನ್ನ ಕೆಡೆದು ತನ್ನ ಕ್ರೂರವಾಗಿರತಕ್ಕಂಥ

ಅಭೇದೆಯಿಂದ ಚುಚ್ಚಲ್ಪಟ್ಟಂತಹ ಮಹಾಶೂಲದಿಂದ ಅಭ್ರದಿಂದ ಬಿದ್ದಿದ್ದಾನ ನೆಲಕ್ಕೆ. ಆ ವಕ್ಷಸ್ಥಳಕ್ಕೆ ಉಂಟಾಗಿದ ಭೀಕರವಾಗಿರತಕ್ಕಂತಹ ಶೂಲದಿಂದ ಇರಿದ ಗಾಯ ಬಿದ್ದು ಒದ್ದಾಡ್ತಾನೆ.

ಅಡ್ಡಾಡುತ್ತಿರುವಾಗ ಶೂಲಾಗ್ರದಲ್ಲಿ ಬ್ರಹ್ಮಾಂಡವೇ ನಡುಗಲು ಉಪಕ್ರಮಿಸುತ್ತಂತೆ. ಎಲ್ಲವನ್ನು ದೇವಿ ಶಮನ ಮಾಡಲು ಪ್ರಕೃತಿ ಮುನ್ನಿನಂತಾಗಿದೆ. ಎಲ್ಲೆಡೆ ಶಾಂತಿ ನೆಲೆಸಿದೆ. ಅಗ್ನಿ ನಿರ್ಧೂಮವಾಗಿ ಪ್ರಜ್ವಲಿಸಿತು. ಜಲ ನಿರ್ಮಲವಾಗಿ ಹರಿಯಿತು. ಗ್ರಹಗಳು ಗ್ರಹಸ್ಥವಾದವು. ಪ್ರಕೃತಿ ಸ್ವಸ್ಥವಾಯಿತಂತೆ. ಆಗ ಪರಮಾನಂದ ಭರಿತರಾಗಿರತಕ್ಕಂಥ ದೇವತೆಗಳು ಸ್ತೋತ್ರಗೈತಾರೆ. ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಿ ಸಂಸ್ಥಿತೇ.

ಹೀಗೆ ಸಮಸ್ತ ದೇವತೆಗಳು ಸ್ತೋತ್ರ ಮಾಡುತ್ತಾ ಆ ಜಗಜ್ಜನೆಯ ಪಾದಕ್ಕರಗಿದಾಗ ಆ ಲೋಕಮಾತೆ ಸಮಸ್ತ ದೇವತೆಗಳಿಗೆ ಪ್ರಸನ್ನಳಾಗಿ ಭಕ್ತರ ಆಪತ್ತಿಗೆ ಒದಗತಕ್ಕಂತಹ ಭರವಸೆಯನ್ನಿತ್ತು ಪರಮಮಂಗಲಕರವಾದಂತಹ ರೂಪವನ್ನು ಕಾಣಿಸಿದ್ದ. ನಕಶಿಕಾಂತವಾಗ ಜಗದಂಬಿಕೆಯನ್ನು ಕಂಡು ಲೋಕಮಾತೆಯನ್ನು ಕಂಡು ಶ್ರದ್ಧಾ ಭಕ್ತಿಯನ್ನು ನಮಸ್ಕಾರ ಮಾಡುತ್ತಾರೆ. ಈ ನಾರಾಯಣಿಯ ಜಗದಂಬಿಕೆಯ ಮಂಗಲವಾಗಿರತಕ್ಕಂಥ ಈ ವಿಜಯಾಂಬಿಕೆಯ ವಿಜಯ ಚರಿತ್ರೆಯನ್ನ ಸುಮೇಧ ಮಹಾಮುನಿಗಳು ವರ್ಣಿಸ್ತಾ ಹೇಳ್ತಾರೆ. ಈ ಪಾವನ ಚರಿತ್ರೆಯನ್ನು ಕೇಳುವುದರಿಂದ ಶತ್ರು ಭಯ ಮಹಾರಾಜ ಭಯ ವಿಚಿತ್ರ ಭಯ ಶಸ್ತ್ರಾಸ್ತ್ರ ಜಲ ಭಯ

0: ಎಲ್ಲ ಅನಿಷ್ಟಗಳು ದೂರ ಹೋಗ್ತಾ, ಅನಿಷ್ಟ ದೂರ ಹೋದ್ರೆ ಸಾಕೆ ಇಷ್ಟ ಪ್ರಾಪ್ತಿ ಆಗ್ಬೇಕು.
1: ಸಕಲ ಇಷ್ಟವು ಈ ಪಾವನವಾದ ಮಂಗಲ ಕಥಾ ಶ್ರವಣದಿಂದ ಪ್ರಾಪ್ತಿಯಾಗ್ತದಂತೆ.

ಸಾಧನ ಜನ ಪಶು ಸಮೃದ್ಧಿಯು ಸರ್ವ ಜಯ ಕಿದು ಸಿದ್ಧಿಯಂತ್ರವು ಸರ್ವ ಸರ್ವೇಶ್ವರಿಯ ಸರ್ವದಾ ಸೇವಿಸುತ್ತಿರಲೋ. ಈ ದೇವಿಯ ಮಂಗಲ ಕಥೆಯನ್ನು ಶ್ರವಣ ಮಾಡುವುದರಿಂದ ದುಷ್ಟಶಕ್ತಿಗಳು ನಾಶವಾಗಿ ಅನಿಷ್ಟ ದೂರ ಹೋಗುವುದು ಮಾತ್ರವಲ್ಲ ಇಷ್ಟ ಪ್ರಾಪ್ತಿಯಾಗ್ತದೆ. ಋಣರೋಗ ದಾರಿದ್ರ್ಯಾದಿಗಳು ಮಾತ್ರ ದೂರ ಹೋಗತಕ್ಕಂಥದ್ದಲ್ಲ, ಅನಿಷ್ಟ ನಿವೃತ್ತಿಯಾಗಿ ಇಷ್ಟ ಪ್ರಾಪ್ತಿಯಾಗ್ತದೆ, ಸೌಭಾಗ್ಯ ಸಂಪತ್ಕರವಾಗ್ತದೆ, ಕುಟುಂಬ ವೃದ್ಧಿ ಬುದ್ಧಿ ಶುದ್ಧಿ ಎಲ್ಲವೂ ಇದರಿಂದ ಪ್ರಾಪ್ತಿಯಾಗ್ತದೆ.

ಸಾರ್ಥಕವಾಯಿತರ ಶುಭ ದಿನಗಳಲ್ಲಿ ಶ್ರೀ ಭೂ ದುರ್ಗಾ ನಾಮಕಳಾಯಿ ಕರೆಯತಕ್ಕಂತಹ ಈ ಜಗನ್ಮಾತೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿಯನ್ನ ಸುಗಂಧ ಪುಷ್ಪಾದಿಗಳಿಂದ ಯುಕ್ತರಾಗಿ ಸಕಲ ಪರಿಕರದೊಂದಿಗೆ ಷೋಡಶೋಪಚಾರ ಯುಕ್ತವಾದಂತಹ ಪೂಜೆಯನ್ನ ಶ್ರದ್ಧಾಭಕ್ತಿ ಸಮನ್ವಿತರಾಗಿ ಯಾರು

ಪರಲೋಕದಲ್ಲಿ ಉತ್ತಮ ಗತಿ ದೊರಕುವುದು ಮಾತ್ರವಲ್ಲ, ಧರ್ಮದಲ್ಲಿ ಅಭಿರುಚಿ ಉಂಟಾಗುತ್ತದೆ. ಅರ್ಥ ಕಾಮಗಳನ್ನು ಆ ದೇವಿ ಕೊಡುತ್ತಾಳೆ, ಸತ್ಪುತ್ರರನ್ನು ಅನುಗ್ರಹಿಸುತ್ತಾಳೆ. ಧರ್ಮಕ್ಕೆ ವಿರುದ್ಧವಲ್ಲದ ಅರ್ಥವನ್ನು ಗಳಿಸಿ ಅದನ್ನು ಮೋಕ್ಷಕ್ಕೆ ವಿರುದ್ಧವಲ್ಲದ ಕಾಮದಲ್ಲಿ ತೊಡಗಿಸಿ ಕಾಮನಾ ಶುದ್ಧಿಯನ್ನು ಹೊಂದಿ ಆ ಜಗದಂಬಿಕೆಯ ಕರುಣೆಗೆ ವಿಶೇಷವಾಗಿರತಕ್ಕಂಥ ಪಾತ್ರನಾಗ್ತಾನ ದೇವಿ ಉಪಾಸನೆ ಮಾಡತಕ್ಕಂಥ ಭಕ್ತ. ಆ ಲಕ್ಷ್ಮೀದೇವಿಯ ಪರಮಾನುಗ್ರಹವಾದ ಮೇಲೆ ನಾರಾಯಣನ ಸರ್ವೋತ್ತಮವಾಗಿರತಕ್ಕಂಥ ಗುಣ ವಿಶೇಷಗಳು ನಮ್ಗೆ ತಿಳಿಯುತ್ತಾವಂತೆ. ಅವಳ ಅನುಗ್ರಹಕ್ಕಾಗಿ ಉಪಾಸನೆ ಮಾಡಬೇಕಂತೆ, ಇಲ್ಲವಾದ್ರೆ ಭಗವದ್ ಜ್ಞಾನ ನಮ್ಗೆ ಉಂಟಾಗುವುದಿಲ್ಲ ಅಂತಾರೆ ಪುರಂದರದಾಸರು.

ಸಂಕರ್ಷಣ, ವಾಸುದೇವ, ನಾರಾಯಣ ಮುಂತಾದ ನಾಮಗಳಿಂದ ಪರಮಾತ್ಮ ಕೊಡುತ್ತ, ಮಾಯಾ ಜಯ ಕೃತಿ ಮೊದಲಾದ ನಾಮಗಳಿಂದ ಭಗವಂತನಲ್ಲಿದ್ದು ಅವನ ಆಜ್ಞೆಯಂತೆ ಎಲ್ಲಾ ಜೀವರಿಗೂ ಮುಕ್ತಿಯನ್ನು ಭುಕ್ತಿಯನ್ನು ಕೊಡತಕ್ಕಂಥ ಜಗನ್ಮಾತೆಯಾಗಿರತಕ್ಕಂಥ ಲಕ್ಷ್ಮಿಯ

ಅನುಗ್ರಹ ಪ್ರಸಾದವಿಲ್ಲದೆ ಭಗವಂತನ ಜ್ಞಾನ ಆಗುತ್ತದೆ ಅಂತಿಲ್ಲ. ಅವಳ ಅನುಗ್ರಹವಾದಾಗ ಮಾತ್ರ ನಾವೆಷ್ಟೇ ಸುಖಭೋಗ ವಸ್ತುಗಳನ್ನು ಮುಂದಿಟ್ಟರೂ ಕೂಡ ಪರಮಾತ್ಮನ ಸ್ವೀಕಾರ ಮಾಡೋದಿಲ್ಲವಂತೆ. ಲಕ್ಷ್ಮೀ ದ್ವಾರವೇ ಸ್ವೀಕಾರ ಮಾಡ್ತಾರೆ. ಇದನ್ನ ಶ್ರೀಮಂತ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ

ಸಾಕ್ಷಾತ್ ನಾರಾಯಣನಾದ ವೇದವ್ಯಾಸ ದೇವರನ್ನ ಅಂಬಿಕೆ ಅಂಬಾಲಿಕೆಯಲ್ಲಿ ನಿನ್ನ ಪುತ್ರೋತ್ಪಾದನೆ ಮಾಡಬೇಕು ಅಂತ ಮಾತೆಯಾದ ಸತ್ಯವತಿ ಪ್ರಾರ್ಥನೆ ಮಾಡಿಕೊಂಡಾಗ ಲಕ್ಷ್ಮಿಯ ಹೊರತು ನನ್ನ ಅಂಗಸಂಗವನ್ನು ಹೊಂದುವ ಯೋಗ್ಯತೆ ಉಳ್ಳಂತ ನಾರಿಯರು ದೇವಲೋಕದಲ್ಲೂ ಇಲ್ಲ ಅಂದ ಬಳಿಕ ಈ ಭೂಲೋಕದಲ್ಲಿ ಎಲ್ಲಿಂದ ಋತೇ ರಮಾಂಜಾತು ಮಮಾಂಗ ಯೋಗ ಯೋಗ್ಯಂಗ ನಾನೈವ ಸುರಾಲಯೇಪಿ. ಈಗ ಆಚಾರ್ಯರು ತತ್ವ ನಿರ್ಣಯದಲ್ಲಿ ಹೇಳ್ತಾರೆ, ಇದರರ್ಥ ನಾವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಕೂಡ ಲಕ್ಷ್ಮೀದೇವಿದನ್ನು ಸ್ವೀಕರಿಸಿ ಪರಮಾತ್ಮನಿ ಕೊಡ್ತಾರೆ. ಆ ರಮಾದೇವಿ ಸ್ವೀಕಾರ ಮಾಡಿದ ಭಗವಂತನಿಗೆ ಅರ್ಧದೇ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟರೆ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಶ್ರೀ ಭೂ ದುರ್ಗಾ ನಾಮಗಳಾದಂತಹ ಲಕ್ಷ್ಮಿ ಉಪಾಸನೆಯನ್ನ ಶ್ರದ್ಧಾಭಕ್ತಿ ಸಮನ್ವಿತರಾಗಿ ಮಾಡಿ ಆ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಅವಳಿಂದ ಶ್ರೀಮನ್ನಾರಾಯಣನ ಜ್ಞಾನವನ್ನು ಹೊಂದಿ ಮುಕ್ತರಾಗಬೇಕೆಂಬುದಾಗಿ ಸುಮೇಧ ನಾಮಕ ಆ ಮಹಾಮುನಿ ಹೇಳ್ತಾನೆ. ಈ ಶ್ರವಣದಿಂದ ಸುರಥ ಅನ್ನತಕ್ಕಂಥ ಕ್ಷತ್ರಿಯ ರಾಜ, ಸಮಾಧಿ ನಾಮಕನಾಗಿರತಕ್ಕಂಥ ವೈಷ್ಣು ಇಬ್ಬರು ಆ ಸುಮೇಧ ಋಷಿಗಳು ಹೇಳಿದಂತೆ ನದಿ ತೀರದಲ್ಲಿ ಮಳಲಿನಿಂದ ದೇವಿಯ ದಿವ್ಯ ಮೂರ್ತಿಯನ್ನು ಮಾಡಿ ಆ ವನದಲ್ಲಿ ಅನೇಕಾನೇಕ ಪುಷ್ಪಗಳನ್ನು ಸಂಗ್ರಹ ಮಾಡಿ ಆ ಜಗಜ್ಜನನಿಗೆ ಅರ್ಪಿಸಿ ಶ್ರದ್ಧಾಭಕ್ತಿ ಸಮನ್ವಿತರಾಗ ಆ ಮಾತೆಯ ಪೂಜೆಯನ್ನು ಮಾಡುತ್ತಾರೆ.

0: ಆ ಜಗದಂಬೆಯನ್ನು ಪ್ರಾರ್ಥಿಸ್ತಾ ನಿಮಗೆ ಬೇಕಾದ ವರವನ್ನು ಕೇಳಿ ಎಂಬುದಾಗಿ ತಿಳಿಯಪಡಿಸಲು ಆ ರಾಜ ಕೇಳಿದ, ದೇವಿ ಶತ್ರುಗಳಿಂದ ಅಪಹೃತರಾಗಿರತಕ್ಕಂಥ ಆ ರಾಜ್ಯ ಮರಳಿ ದೊರಕುವಂತೆ ಮಾಡಬೇಕು.
1: ಜನನೀ,
0: ಆ ರಾಜ್ಯ ಮರಳಿ ದೊರಕುವಂತೆ ಮಾಡು. ಸಮಾಧಿ ನಾಮಕನಾದ ವೈಶ್ಯ ಏನು ಕೇಳ್ತಾನೆ, ಅಮ್ಮ ಲೋಭಿಗಳಾದ ನನ್ನ ಬಂಧುಗಳು ನನ್ನನ್ನು ತಿಳಿಸಿದ್ದ, ಮತ್ತೆ ಸಂಸಾರದ ಅಪೇಕ್ಷೆ ನನಗಿಲ್ಲ, ಅಭಿಮಾನರಹಿತನಾಗಿ ನಿನ್ನ ಅನುಗ್ರಹದಿಂದ ತತ್ವಜ್ಞಾನವನ್ನು ಹೊಂದಿ ನಾನು ಮುಕ್ತನಾಗುವಂತೆ ಕರುಣಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಸಮಾಧಿ ನಾಮಕನಿಗೆ ಜ್ಞಾನಾದಿಗಳನ್ನು ಕೊಟ್ಟು ಮರಳಿ ಜನ್ಮವೇ ಇಲ್ಲದಂತೆ ಸಾಕಿ ಸಲಹಿದಳು ಮಾತೆ. ಸುರಥನು ಬಯಸಿರತಕ್ಕಂತಹ ಸಂಪತ್ತೆಲ್ಲ ಕೊಟ್ಟಿದ್ದ. ಜಗದಂಬಿಕೆ

ಬೋಧ ಬುದ್ಧಿಂ ಪ್ರದೇಹಿ ಮಾತ ಪರಮಂ ಪದಂ ಶ್ರೀ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಆ ಜಗನ್ ಮಾತೆಯಲ್ಲಿ ಬೇಡಿದ್ದಾರೆ ಶ್ರೀಶಾಂಗ್ರಿ ಭಕ್ತಿ, ನಿನ್ನ ಚರಣದಲ್ಲಿ ಭಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದರ ಜೊತೆಗೆ ನೀನು ಯಾವ ನಾರಾಯಣನ ಪ್ರೀತಿಸ್ತಾ ಇದೆಯೋ ಆ ನಾರಾಯಣನ ದಾಸತ್ವವನ್ನು ಕೊಡು ಅಂತ ಬೇಡಿದ್ದಾರೆ ಶ್ರೀಶಾಂಗ್ರಿ ಭಕ್ತಿ. ಹಾಗೆ ಹೇ ಶ್ರೀ ಭೂ ದುರ್ಗಾ ಮಾತೆ, ನಿನ್ನ ಯಾವ ಪ್ರೀತಿಗೆ ಕಾರಣೀಭೂತನಾದ ಅಥವಾ ಯಾವ ನಾರಾಯಣನ ಪ್ರೇಮಕ್ಕೆ ನೀ ಪಾತ್ರಳೋ ನಮ್ಮನ್ನು ಕೂಡ ಆ ಭಗವಂತನ ಯಾವ ಪ್ರೀತಿಗೆ ಕಾರಣೀಭೂತನಾಗಿಸುವಂತ ಪ್ರಾರ್ಥನೆ ಮಾಡಿದರೆ ಆ ಶ್ರೀ ಭೂ ದುರ್ಗಾದೇವಿಯ ಅನುಗ್ರಹದಿಂದ ನಮ್ಮೆಲ್ಲರೂ ಉದ್ಧಾರವಾಗ್ತದಂತೆ, ಲೋಕ ಕಲ್ಯಾಣವಾಗ್ತದೆ, ಪ್ರಪಂಚದ ದುಷ್ಟ ಶಕ್ತಿಗಳೆಲ್ಲ ನಾಶವಾಗಿ ಹೋಗ್ತವೆ. ಹಾಗಾಗಲೆಂಬುದಾಗಿ ಜಗದಂಬಿಕೆಯನ್ನು ಪ್ರಾರ್ಥನೆ ಮಾಡ್ತಾ ಈ ದುರ್ಗಾ ಸಪ್ತಶತಿ ದೇವಿ ಮಹಾತ್ಮೆ ಹೇಳಿದ ಕೇಳಿದ ಎಲ್ಲರಿಗೂ ಸನ್ಮಂಗಳು ಉಂಟಾಗಲಿ ಅಂತ ಆ ದೇವಿಗೆ ಮಂಗಳ ಹಾಡೋಣವಂತೆ.

ಕೇಳುಗರೆ, ಇದುವರೆಗೂ ದೇವಿ ಮಹಾತ್ಮೆ ಕುರಿತ ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಕ್ಕೆ.

ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.